ಆಕಾಶವಾಣಿ ಮಡಿಕೇರಿ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಕಂಪನಾಂಕ ಎಫ್ಎಂ 103.1 ಮೆಗಾಹರ್ಟ್ಸ್. ಇಂದು 1948ನೇ ರಾಷ್ಟ್ರೀಯ ಶಕವರ್ಷ, ವೈಶಾಖ ಮಾಸದ 19ನೇ ದಿನ, ಅಂದರೆ 2026ನೇ ಇಸವಿ, ಮೇ ತಿಂಗಳ 9ನೇ ತಾರೀಖು, ಶನಿವಾರ. ಈಗ ಸಮಯ 5:56:45. ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೂ ಶ್ರುತಿ ಸಂಜೀವ್ ಹಾರೈಸುವ ಶುಭೋದಯ. ಶುಭ ನೋಡಿ, ಅಪೂರ್ವ ಸಾಹಸ, ಅಸೀಮ ಧೈರ್ಯ, ಅದ್ಭುತ ಶಕ್ತಿ ಮತ್ತು ಎಲ್ಲಕ್ಕಿಂತ ಮಿಗಿಲಾಗಿ ಪರಿಪೂರ್ಣ ನಮ್ರತೆ, ಈ ಎಲ್ಲ ಗುಣಗಳು ಮಾತ್ರ ವೈಯಕ್ತಿಕ ಹಾಗೂ ರಾಷ್ಟ್ರೀಯ ಪುನರುತ್ಥಾನಕ್ಕೆ ಕಾರಣವಾಗಬಲ್ಲವು. ಹೀಗೆಂದವರು ಸ್ವಾಮಿ ವಿವೇಕಾನಂದ.

ಆಕಾಶವಾಣಿ ಮಡಿಕೇರಿ, ಸಮಯ 6 ಗಂಟೆಯಾಗಲಿದೆ. ಈಗ ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಈ ಬೆಳಗ್ಗೆ 6:10 ಭಕ್ತಿಗೀತೆಗಳ ಕಾರ್ಯಕ್ರಮ ಉದಯರಾಗ. 6:30 ತುರುವನೂರು ಮಲ್ಲಿಕಾರ್ಜುನ ಎಂವಿ ಅವರಿಂದ ಚಿಂತನ. 6:35 ರೈತರಿಗೆ ಸಲಹೆ. 6:45 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ, ಸಹಯೋಗ ನ್ಯಾಯ ಸಂಸ್ಥೆ, ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾ ಎಎಸ್ ಶಂಕರನಾರಾಯಣ. 7:15 ಭಾವಗೀತೆಗಳು. 7:47 ಸುದ್ದಿ ಸಮಾಚಾರ. ಪ್ರಾಯೋಜಕರು ಅದ್ವೈತ್ ಹ್ಯುಂಡೈ. 8:30 ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ. ಕೃತಿ ಮತ್ತು ಓದು ನೂತನ ಎಸ್ ಕದಂ, ನಿರ್ಮಾಣ ನಂದನ್ ಕುಮಾರ್ ಎಲ್ವೋ. 8:35 ಆಕಾಶವಾಣಿಗೆ 90ರ ಸಂಭ್ರಮದ ಮತ್ತೊಂದು ವಿಶೇಷ ಕಾರ್ಯಕ್ರಮ ಆಕಾಶಬುಟ್ಟಿ. ಇದರಲ್ಲಿ ಇಂದುಮತಿ ಸಾಲಿಮಠ್ ಅವರೊಂದಿಗೆ ಸಂದರ್ಶನ, ನಿರ್ಮಾಣ ಮತ್ತು ಪ್ರಸ್ತುತಿ ಚಂದ್ರಮ್ಮ. 8:50 ಕಗ್ಗದ ಸಿರಿ, ಪರಿಕಲ್ಪನೆ ಮತ್ತು ವಾಚನ ಡಾ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. 9:05 ಚಿಣ್ಣರ ಲೋಕ ಕಾರ್ಯಕ್ರಮದಲ್ಲಿ ಚಿಣ್ಣರ ಕಥಾಲೋಕ, ಲೇಖಕರಾದ ಡಾ ಪ್ರದೀಪ್ ಕುಮಾರ್ ಹೆಬ್ರಿಯವರ ಮೊಮ್ಮಕ್ಕಳಿಗೆ ಹೇಳಿದ ಪುರಾಣ ಕಥೆಗಳು, ಮಕ್ಕಳ ಕಥಾ ಸಂಕಲನದ ಓದು. ಪ್ರಸ್ತುತಿ ಮತ್ತು ನಿರ್ವಹಣೆ ಎಂ ಶಕುಂತಲಾ. ಈ ಕಾರ್ಯಕ್ರಮದ ಮರುಪ್ರಸಾರ ಇಂದೇ ಸಂಜೆ 4 ಗಂಟೆಗೆ. 9:35 ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ ಚಿತ್ರಚಿತ್ತಾರ. 10:00 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ವಿದುಷಿ ಕನಕ ಬ್ಯಾನರ್ಜಿಯವರ ಗಾಯನ ಕೇಳಲಿದ್ದೀರಿ. 10:30 ಗಾನ ಭಜನ. 11:00 ಗಾನಡಂಗುರದಲ್ಲಿ ಕನ್ನಡ ಚಿತ್ರಗೀತೆಗಳನ್ನು ಆಲಿಸುವಿರಿ. 12:05 ವನಿತಾ ವಿಹಾರದಲ್ಲಿ ಸ್ತ್ರೀ ಶಕ್ತಿ ಸ್ವಸಹಾಯ ಸಂಘದ ಸಂಪನ್ಮೂಲ ವ್ಯಕ್ತಿಯಾಗಿ ಸಂಘದ ರಚನೆ, ಕಾರ್ಯಚಟುವಟಿಕೆ, ನಿರ್ವಹಣೆ ಹಾಗೂ ಸಂಘದಲ್ಲಿ ಒದಗುವ ಸೌಲಭ್ಯಗಳು ಈ ಕುರಿತು ಮಾಹಿತಿ ನೀಡಲಿದ್ದಾರೆ ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ಲಕ್ಕಶೆಟ್ಟಿಹಳ್ಳಿಯ ಎನ್ ಶ್ರುತಿ. ಸಂದರ್ಶಕರು ಯುಎಂ ಮರುಳಸಿದ್ದೇಶ್, ಸಂಕಲನ ಅನುಶ್ರೀ ಸಿ ಕಾಲುವೇಹಳ್ಳಿ. 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಗರ್ಭಕಂಠದ ಕ್ಯಾನ್ಸರ್ ತಡೆಗಟ್ಟಲು ಬಳಸುವ ಎಚ್ಪಿವಿ ಲಸಿಕೆಯ ಕುರಿತು ಉತ್ತರ ಕನ್ನಡ ಜಿಲ್ಲಾ ಆರೋಗ್ಯ ಇಲಾಖೆಯ ಆರ್ಸಿಎಚ್ ಅಧಿಕಾರಿ ಡಾ ನಟರಾಜ ಅವರೊಂದಿಗೆ ಸಂದರ್ಶನ. ಬಳಿಕ ಬೇಸಿಗೆಯಲ್ಲಿ ಎದುರಾಗುವ ಆರೋಗ್ಯ ಸಮಸ್ಯೆಗಳು ಮತ್ತು ಆಯುರ್ವೇದ ಪರಿಹಾರಗಳ ಕುರಿತು ಆಯುರ್ವೇದ ತಜ್ಞ ಡಾ ಕೇಶವರಾಜ್ ಅವರೊಂದಿಗೆ ಸಂದರ್ಶನ. 1:00 ಪ್ರಗತಿ ಪಥ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಸುರಕ್ಷಾ ಯೋಜನೆ ಕುರಿತು ಮಾಹಿತಿ ಕೇಳಲಿದ್ದೀರಿ. 1:20 ದೇಶಭಕ್ತಿ ಗೀತೆಗಳು. 1:30 ಪ್ರಚಲಿತ ವಿದ್ಯಮಾನಗಳೊಂದಿಗೆ ಕನ್ನಡ ಚಿತ್ರಗೀತೆಗಳು. 2:40 ಹಕ್ಕಿಯ ಬಳಗ. 3:00 ರೂಪಕ ಕೋಮು ಸೌಹಾರ್ದತೆಯ ಹರಿಕಾರ ಸಂತ ಶಿಶುನಾಳ ಶರೀಫ, ಪ್ರಸ್ತುತಿ ಸದಾಶಿವ ಮರ್ಜಿ. 3:30

ಕಥ ಶಿವಭಕ್ತ ತಿರುನೀಲಕಂಠ, ನಡೆಸಿಕೊಡುತ್ತಾರೆ ಬಿ ಗುರುಸಿದ್ದಪ್ಪ. ಸಂಜೆ 4:30ಕ್ಕೆ ನೆನಪು ನಿನಾದ, 5 ಗಂಟೆಗೆ ವ್ಯಕ್ತಿ ವಿಶೇಷ. ಇದರಲ್ಲಿ ಕೊಡಗಿನ ಯುವ ಸಮೂಹಕ್ಕೆ ವೃತ್ತಿ ಮಾರ್ಗದರ್ಶನ ಮಾಡಲು ಇಚ್ಛಿಸಿ ಪಡೆದಿದ್ದ ಸರ್ಕಾರಿ ಹುದ್ದೆಯನ್ನ ತ್ಯಜಿಸಿ ವೃತ್ತಿ ಮಾರ್ಗದರ್ಶಕ ಎನಿಸಿದ ಪೃಥ್ವಿ ಉತ್ತಯ್ಯ ಅವರೊಂದಿಗಿನ ಸಂದರ್ಶನದ ಮೊದಲ ಭಾಗ ಪ್ರಸಾರವಾಗಲಿದೆ. ಸಂದರ್ಶಕರು ಮತ್ತು ನಿರ್ವಹಣೆ ಎಂ ಶಕುಂತಲಾ. ಸಂಜೆ 5:30ಕ್ಕೆ ರಸಪ್ರಶ್ನೆಗಳನ್ನು ಆಧರಿಸಿದ ಕನ್ನಡ ಚಿತ್ರಗೀತೆಗಳ ನೇರ ಫೋನ್ ಇನ್ ಕಾರ್ಯಕ್ರಮ ಚಿತ್ರಕಾವೇರಿ. 6:50ಕ್ಕೆ ರೈತ ಧ್ವನಿ ಕಿಸಾನ್ ವಾಣಿ, ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿಸುವ ಕಾರ್ಯಕ್ರಮ. ಇದರಲ್ಲಿ ಕರಿಮೆಣಸು ಮತ್ತು ಏಲಕ್ಕಿ ಬೆಳೆಯಲ್ಲಿ ಬಾಧಿಸುವ ಕೀಟಪೀಟೆಗಳ ನಿರ್ವಹಣೆ, ಈ ಕುರಿತು ಡಾ ಹೆಚ್ಸಿ ಲತಾ ಅವರೊಂದಿಗಿನ ಸಂದರ್ಶನ ಪ್ರಸಾರವಾಗಲಿದೆ. ಬಳಿಕ ಕೃಷಿ ಮಾಹಿತಿ ಕೇಳಲಿದ್ದೀರಿ. 7:20ಕ್ಕೆ ಸುದ್ದಿ ಜೊಂಪೆ, ಪ್ರಾಯೋಜಕರು ಭಾರತೀಯ ಸಂಭಾರ ಮಂಡಳಿಯ ನಿವೃತ್ತ ಅಧಿಕಾರಿ ಅಯ್ಯಂಡ್ರ ಗಿರೀಶ್ ಕುಮಾರ್ ಮತ್ತು ಸಂಸಾರ ಚಟ್ಟಳ್ಳಿ ಗ್ರಾಮ. 7

ಕೀಟಪೀಠೆಗಳ ನಿರ್ವಹಣೆ ಈ ಕುರಿತು ಡಾ ಎಚ್ ಸಿ ಲತಾ ಅವರೊಂದಿಗಿನ ಸಂದರ್ಶನ ಪ್ರಸಾರವಾಗಲಿದೆ. ಬಳಿಕ ಕೃಷಿ ಮಾಹಿತಿ ಕೇಳಲಿದ್ದೀರಿ. 7:20 ಸುದ್ದಿ ಜೊಂಪೆ. ಪ್ರಾಯೋಜಕರು ಭಾರತೀಯ ಸಂಭಾರ ಮಂಡಳಿಯ ನಿವೃತ್ತ ಅಧಿಕಾರಿ ಅಯ್ಯಂಡ್ರ ಗಿರೀಶ್ ಕುಮಾರ್ ಮತ್ತು ಸಂಸಾರ ಚಟ್ಟಳ್ಳಿ ಗ್ರಾಮ. 7:30 ಸುದ್ದಿ ಸಮಾಚಾರ. ಪ್ರಾಯೋಜಕರು ಸ್ಯಾನ್ ಸಿಟಿ, ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್. 8:00 ಸಿರಿಗಂಧ. 9:30 ಯುವವಾಣಿ, ಇದರಲ್ಲಿ ಸ್ವಚ್ಛಾಗ್ರಹ ಡ್ರಾಮಾ ಕಂಪನಿಯ ಯುವ ಸದಸ್ಯರಿಂದ ಪ್ಲಾಸ್ಟಿಕ್ ಅಸುರ, ದಿ ವಾರ್ ವಿತ್ ಇನ್ ಅಸ್ ಕಾರ್ಯಕ್ರಮ. ರಾತ್ರಿ 10:00 ರಾಷ್ಟೀಯ ಸಂಗೀತ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದುವರೆಗೆ ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರ ಕೇಳಿದಿರಿ. ಆಕಾಶವಾಣಿ ಮಡಿಕೇರಿ, ಸಮಯ 6:05 ಆಗಲಿದೆ. ಇನ್ನು ಇಂಗ್ಲಿಷ್ನಲ್ಲಿ ವಾರ್ತೆ ದೆಹಲಿ ಕೇಂದ್ರದಿಂದ.

ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಉದಯರಾಗ ಕಾರ್ಯಕ್ರಮದಲ್ಲಿ ಭಕ್ತಿಗೀತೆಗಳನ್ನು ಆಲಿಸುತ್ತಿರುವಿರಿ. ಈಗ ಅಪ್ಪಚಟ್ಟೊಳ್ಳಂಡ ವನುವಸಂತ ಅವರ ರಚನೆ, ಹಾಡಿದ್ದಾರೆ ಸುನಿತಾ ಪ್ರಕಾಶ್.

ಇದುವರೆಗೆ ಉದಯರಾಗ ಕಾರ್ಯಕ್ರಮದಲ್ಲಿ ಭಕ್ತಿಗೀತೆಗಳನ್ನು ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು. ಆಕಾಶವಾಣಿ ಮಡಿಕೇರಿ ಸಮಯ 6:30 ಇನ್ನು ಕಾರ್ಯಕ್ರಮ ಚಿಂತನ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

0: ಆಕಾಶವಾಣಿ ಈಗ ಚಿಂತನ ತುರುವನೂರು ಮಲ್ಲಿಕಾರ್ಜುನ ಎಂವಿ ಅವರಿಂದ.
1: ಜಗತ್ತಿನ ಸೃಷ್ಟಿಗಳಲ್ಲಿ ವಿಶೇಷವಾದದ್ದು ತಾಯಿ ಮಗುವಿನ ಸಂಬಂಧ. ಜಗತ್ತು ಮುಂದುವರಿಯುತ್ತಿರುವುದು ಮಕ್ಕಳ ಮೂಲಕ. ಒಂದು ಮರ ಸಾವಿರಾರು ಬೀಜಗಳನ್ನು ಸೃಷ್ಟಿಸುವ ಮೂಲಕ ಹೊಸ ಗಿಡದ ಬೆಳವಣಿಗೆಗೆ ಕಾರಣವಾಗುತ್ತದೆ. ಪ್ರಾಣಿಗಳು ಮರಿಗಳನ್ನು ಹಾಕುವ ಮೂಲಕ, ಮೊಟ್ಟೆಯನ್ನು ಇಡುವ ಮೂಲಕ ತಮ್ಮ ಸಂತತಿಯನ್ನು ಮುಂದುವರಿಸುತ್ತವೆ. ಇನ್ನು ವಿಶೇಷವಾಗಿ ತಾಯಿ ಮಗುವಿಗೆ ಜನ್ಮವನ್ನು ನೀಡುವ ಮೂಲಕ ಮುಂದಿನ ಸಂತತಿಯನ್ನು ಬೆಳೆಸಲು ಸಿದ್ಧಳಾಗುತ್ತಾಳೆ. ಇದು ಸಹಜವಾಗಿರುವ ಜೈವಿಕ ಕ್ರಿಯೆ ಎಂದು ಎನಿಸಿದರೂ ಈ ಕ್ರಿಯೆ ಹಲವು ಹೊಸತುಗಳ ಆವಿಷ್ಕಾರಕ್ಕೆ ಕಾರಣವಾಗುತ್ತದೆ. ಜನಿಸಬಹುದಾದ ಮಗು ತಾಯಿಗೆ ಸಾವಿರಾರು ಹೊಸ ಕನಸುಗಳನ್ನು ನೀಡುತ್ತದೆ. ತಾಯಿಯೂ ಸಹ ಮಕ್ಕಳ ಬಗ್ಗೆ ಹಲವು ಕನಸುಗಳನ್ನು ಕಟ್ಟಿಕೊಂಡು ಬದುಕುತ್ತಾಳೆ. ಈ ಕನಸುಗಳೊಂದಿಗೆ ಸೃಷ್ಟಿಯಾಗುವ, ಮೊಳಕೆಯೊಡೆಯುವ ಈ ಜೀವನ ಹಲವು ಕೆಲಸಗಳ ಪ್ರಾರಂಭಕ್ಕೆ ಕಾರಣವಾಗುತ್ತದೆ. ತಾಯಿ ತನ್ನ ಪ್ರೀತಿಯ ಮಗುವನ್ನು ಕಂಡಾಗ ತನ್ನದೇ ಆದ ಭಾವನೆಗಳ ಮೂಲಕ ಮಗುವಿನ ಬಗ್ಗೆ ಹಾಡಿ ನಲಿಯುತ್ತಾಳೆ. ಅಳುವ ಕಂದನ ತುಟಿಯು ಹವಳಾದ ಕುಡಿಹಾಂಗ, ಕುಡಿಹುಬ್ಬು ಬೇವಿನ ಎಸಳಹಾಂಗ, ಕುಡಿಹುಬ್ಬು ಬೇವಿನ ಎಸಳಹಾಂಗ ಕಣ್ಣೋಟ ಶಿವನ ಕೈ ಅಲಗು ಹೊಳೆದಾಂಗ ಎನ್ನುವ ಮೂಲಕ ಅಳುತ್ತಿರುವ ಕಂದನನ್ನೂ ಸಹ ಹಾಡಿ ಹೊಗಳಿ ನಲಿಯುತ್ತಾಳೆ. ಆಡಿಬಾ ಎನಕಂದ ಅಂಗಾಲ ತೊಳೆದೇನ, ತೆಂಗಿನಕಾಯ ತಿಳಿನೀರ ತಕ್ಕೊಂಡು ಬಂಗಾರದ ಮೋರೆ ತೊಳೆದೇನ ಎನ್ನುವ ಮೂಲಕ ಆಡಿ ಬರುವ ಮಗನನ್ನ ಪ್ರೀತಿಯಿಂದ ಮುದ್ದಿನಿಂದ ಸ್ವಾಗತಿಸಿ ಕೈಕಾಲುಗಳನ್ನು ತೊಳೆಯುತ್ತಾಳೆ. ಆಟದಲ್ಲಿಯೂ ಸಂತೋಷವನ್ನ ಕಾಣುತ್ತಾಳೆ. ಈ ಸಾಲುಗಳಲ್ಲಿ ಇರಬಹುದಾದ ಅಂಶ, ತಾಯಿ ಮಗುವನ್ನ ಕಂಡಾಗಲೆಲ್ಲ ಪ್ರತಿಯೊಂದನ್ನು ಸಂತೋಷವಾಗಿಯೇ ಸ್ವೀಕರಿಸುವ ಅಂಶವನ್ನ ಕಾಣುತ್ತೇವೆ. ಮೊಗ್ಗಾಗಿ ಅರಳುವಂತಹ ಹೂ ಬೆಳೆಯುತ್ತಾ ಬೆಳೆಯುತ್ತಾ ಸಂಪೂರ್ಣವಾಗಿ ಅರಳಿ ಲೋಕಕ್ಕೆ ಸಂತೋಷವನ್ನ ನೀಡುವಂತೆ, ಮಗು ಮೊಗ್ಗಲಾಗುವುದು, ಅಂಬೆಗಾಲು ಇಡುವುದು, ಕುಳಿತುಕೊಳ್ಳುವುದು, ನಿಂತುಕೊಳ್ಳುವುದು, ನಡೆಯುವುದು, ತೊದಲು ಮಾತನಾಡುವುದು, ಆಟ ಪಾಠಗಳ ಮೂಲಕ ಸಂಭ್ರಮಿಸುವುದು, ಇವೆಲ್ಲವುಗಳ ಮೂಲಕ ತಾನೂ ಸಂತೋಷ ಪಡುತ್ತಾ ತಂದೆ ತಾಯಿಗಳಿಗೂ ಸಹ ಸಂತೋಷವನ್ನ ನೀಡುತ್ತದೆ. ಕೂಸು ಇದ್ದ ಮನೆಗೆ ಬೀಸಣಿಕೆಯಾತಾಕ, ಕೂಸು ಕಂದಯ್ಯ ಒಳ ಹೊರಗ ಆಡಿದರ, ಬೀಸಣಿಕೆ ಗಾಳಿ ಸುಳಿದಾವ ಎನ್ನುವ ಜನಪದರ ಮಾತುಗಳು ಮಗು ಮನೆಯಲ್ಲಿದ್ದರೆ ಸಾಕು, ಪ್ರೀತಿ ಆಹ್ಲಾದ ಸಂತೋಷ ತಂಗಾಳಿಯಂತೆ ಎಲ್ಲ ಕಡೆ ಸುಳಿಯುತ್ತದೆ ಎನ್ನುವ ಅವರ ಮಾತು ಮಗುವಿನ ಪ್ರೀತಿಯನ್ನ ತೋರಿಸುತ್ತದೆ. ಇನ್ನು ಕನ್ನಡದ ಕವಿಯಾಗಿದ್ದ ಜಿ ಎಸ್ ಶಿವರುದ್ರಪ್ಪನವರು ಕ್ರಾಂತಿಕಾರ ಎನ್ನುವ ಕವಿತೆಯಲ್ಲಿ ಮಗುವಿನ ಪ್ರೀತಿಯನ್ನ ಸೊಗಸಾಗಿ ನಿರೂಪಿಸುತ್ತಾರೆ. ಅದೋ ಬಂದ ಇವನೊಂದು ಕಿರಿಯ ಬಿರುಗಾಳಿ, ಮನೆಯ ಒಳಗೂ ಹೊರಗೂ ಇವನದೇ ಧಾಳಿ, ಇದ್ದದ್ದು ಇದ್ದ ಕಡೆ ಇರೋದು ಇವನ ರಾಜ್ಯದಲ್ಲಿ, ತುಂಟತನಕ್ಕೆ ಇನ್ನು

0: ಎರಡು ಕಾಲ್ ಬಂದ ತೆರದಿ. ಬಂದವು ಇವನಿಗೆ ಎರಡು ಪುಟ್ಟ ಕಾಲು. ಮನೆಯ ವಸ್ತುಗಳೆಲ್ಲ ದಿಕ್ಕಪಾಲು. ತುಂಬು ಕೆತ್ತಲೆ ಕೆನ್ನೆ ನಗೆ ಮಿಂಚುಗಳ ಕುವರ. ಕ್ರಾಂತಿಕಾರ ಹೊಳೆವ ಎಳೆಯ ಕಂಗಳಲ್ಲಿ ಬೆಳದಿಂಗಳನ್ನು ತುಂಬಿ ತಂದು ಮನೆಯ ಅಂಗಳಕ್ಕೆ ಸುರಿವ ಧೀರ. ಇವನು ಎದ್ದರೆ ಮನೆಯ ಮೈಯೆಲ್ಲ ಎಚ್ಚರ. ಇವನು ಮಲಗಲು ಮನೆಗೆ ಕವಿಯುವುದು ಮಂಪರ. ಈ ರೀತಿ ಮಕ್ಕಳ ಆಟ ಪಾಠಗಳನ್ನ ವರ್ಣಿಸಿದ ಕವಿಗಳು ಮಗುವಿನ ಆಟ ಪಾಠದಲ್ಲಿಯೇ ವಿಶೇಷ ಜಗತ್ತನ್ನು ಕಾಣುತ್ತಾರೆ. ಮಗು ಬೆಳೆಯುತ್ತಾ ಬೆಳೆಯುತ್ತಾ ಶಾಲೆಗೆ ಹೋಗುವುದು, ವಿದ್ಯೆಯನ್ನ ಕಲಿಯುವುದು, ಕೆಲಸಕ್ಕೆ ಹೋಗುವುದು, ಈ ಎಲ್ಲ ಕ್ರಿಯೆಗಳು ನಿಧಾನವಾಗಿ ಮಗುವಿನ ಬೆಳವಣಿಗೆಯನ್ನ ಸೂಚಿಸುತ್ತವೆ.
1: ಇದುವರೆಗೆ ತುರುವನೂರು ಮಲ್ಲಿಕಾರ್ಜುನ ಎಂವಿ ಅವರಿಂದ ಚಿಂತನ ಕೇಳಿದಿರಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ. ಆಕಾಶವಾಣಿ ಮಡಿಕೇರಿ, ಸಮಯ 6:35. ಈಗ ರೈತರಿಗೆ ಸಲಹೆ.
2: ಮೇ ತಿಂಗಳಿನಲ್ಲಿ ಕಾಫಿ ಬೆಳೆಗಾರರು ಕೆಲವು ಕ್ರಮಗಳನ್ನು ಅನುಸರಿಸಬೇಕಾಗತ್ತೆ. ವಿಶೇಷವಾಗಿ ಈ ತೊಟ್ಲುಗುಂಡುಗಳು, ಕಂದಕಗಳು ಮತ್ತು ಬಸಿಗಾಲುವೆಗಳನ್ನು ಸ್ವಚ್ಛ ಮಾಡಬೇಕಾಗತ್ತೆ ಮತ್ತು ಅವುಗಳನ್ನು ದುರಸ್ತಿ ಮಾಡಬೇಕಾಗತ್ತೆ. ಈ ಮಾನ್ಸೂನ್ ಮಳೆಗಿಂತ ಮುಂಚೆ ಕೊಡುವಂಥ ಗೊಬ್ಬರವನ್ನು ಕೂಡ ಈಗ ಕೊಡಬೇಕಾಗತ್ತೆ. ಇನ್ನು ಮುಖ್ಯವಾಗಿ ಈ ಬೆರ್ರಿ ಬೋರರ್ ನಿಯಂತ್ರಣಕ್ಕಾಗಿ ನಾವು ಬ್ರೋಕಾ ಬಲೆಗಳನ್ನು ಅಳವಡಿಸೋದನ್ನು ಮುಂದುವರಿಸಬೇಕಾಗತ್ತೆ. ಪ್ರತಿ ಎಕರೆಗೆ 10 ನಾವು ಈ ಬ್ರೋಕಾ ಬಲೆಗಳನ್ನು ಅಳವಡಿಸಬೇಕು. ವಿಶೇಷವಾಗಿ ಎಲ್ಲೆಲ್ಲಿ ಈ ಬಿದ್ದಂಥ ಕಾಫಿಯನ್ನು ಸ್ವಚ್ಛ ಮಾಡಿಲ್ಲ ಅಂತಹ ಕಡೆಗಳಲ್ಲಿ ಈ ಬೆರ್ರಿ ಬೋರರ್ ನಿಯಂತ್ರಣಕ್ಕೆ ಬ್ರೋಕಾ ಬಲೆಗಳನ್ನು ಅಳವಡಿಸೋದು ಕಡ್ಡಾಯ ಅಂತ ಹೇಳ್ಬೋದು. ಇನ್ನು ಬಿಳಿ ಕಾಂಡಕೊರಕ ನಿಯಂತ್ರಣಕ್ಕೋಸ್ಕರ, ಬಿಳಿ ಕಾಂಡಕೊರಕದ ಪ್ರೌಢ ಕೀಟಗಳನ್ನು ನಾವು ಸೆರೆ ಹಿಡಿಯೋದಕ್ಕೋಸ್ಕರ ಕ್ರಾಸ್ ವೇನ್ ಲಿಂಗಾಕರ್ಷಕ ಬಲೆಗಳನ್ನು ಸ್ಥಾಪಿಸಬೇಕಾಗತ್ತೆ. ಪ್ರತಿ ಎಕರೆಗೆ 10 ನಾವು ಈ ಕ್ರಾಸ್ ವೇನ್ ಲಿಂಗಾಕರ್ಷಕ ಬಲೆಗಳನ್ನು ಕಾಫಿ ತೋಟಗಳಲ್ಲಿ ನಾವು ಅಳವಡಿಸಬೇಕಾಗತ್ತೆ. %.5 ಬೋರ್ಡ ಮಿಶ್ರಣವನ್ನು ನಾವು ಈ ಕಾಫಿ ತುಕ್ಕು ರೋಗದ ವಿರುದ್ಧವಾಗಿ ಅದರ ನಿರ್ವಹಣೆಗಾಗಿ ನಾವು ಸಿಂಪರಣೆ ಮಾಡಬೇಕಾಗತ್ತೆ. ಎಲ್ಲೆಲ್ಲಿ ಪ್ರತಿ ವರ್ಷವೂ ಕೂಡ ಈ ಕೊಳೆ ರೋಗ ಬರುತ್ತೆ ಅಂತಹ ಒಂದು ಕಾಫಿ ಪಟ್ಟೆಗಳಿಗೆ %1 ಬೋರ್ಡೋ ಮಿಶ್ರಣ, ಅದು ಕ್ಷಾರೀಯವಾಗಿರುವಂಥ ಬೋರ್ಡೋ ಮಿಶ್ರಣವನ್ನು ಕಾಫಿ ಗಿಡಗಳ ಎಲೆಗಳ ಮೇಲ್ಭಾಗ ಮತ್ತು ಕೆಳಭಾಗ ಚೆನ್ನಾಗಿ ತೊಯ್ಯೋ ರೀತಿಯಲ್ಲಿ ನಾವು ಸಿಂಪರಣೆ ಮಾಡಬೇಕಾಗತ್ತೆ. ಜೊತೆಗೆ ಅಭಿವೃದ್ಧಿ ಆಗ್ತಾ ಇರುವಂಥ ಕಾಯಿಗಳಿಗೂ ಕೂಡ ಇದು ಚೆನ್ನಾಗಿ ಬೀಳಬೇಕಾಗತ್ತೆ. ಈ ಮಾನ್ಸೂನ್ ಮಳೆ ಪ್ರಾರಂಭವಾಗೋದಕ್ಕಿಂತ ಮುಂಚೆನೇ ಇದನ್ನು ಸಿಂಪರಣೆ ಮಾಡೋದ್ರಿಂದ ನಾವು ಈ ಕಾಫಿ ಬೆಳೆಗೆ ಬರುವಂತಹ ಈ ಕೊಳೆ ರೋಗವನ್ನು ನಿರ್ವಹಣೆ ಮಾಡ್ಬೋದು. ಎಲ್ಲೆಲ್ಲಿ ಈ ಸಾವಯವ ವಿಧಾನದಲ್ಲಿ ಕಾಫಿ ಬೆಳೆಯನ್ನು ಬೆಳೀತಾ ಇದ್ದಾರೆ ಅಂತಹ ಕಡೆಗಳಲ್ಲಿ ಪ್ರತಿಯೊಂದು ಗಿಡಕ್ಕೆ 2-3 kg ಕಾಂಪೋಸ್ಟ್ ಗೊಬ್ಬರ ಅಥವಾ ಸಾವಯವ ಗೊಬ್ಬರವನ್ನು ಕೊಡಬೇಕಾಗತ್ತೆ. ಅದರಲ್ಲೂ ಈ ಹೊಸ ಗಿಡಗಳಿಗೆ ಈ ಪ್ರಮಾಣದಲ್ಲಿ ನಾವು ಗೊಬ್ಬರವನ್ನು ಕೊಡಬೇಕಾಗತ್ತೆ. ಸಸಿಮಣಿನಲ್ಲಿ ನಾವು ಮುಖ್ಯವಾಗಿ ಈ ಹಸುವಿನ ಸಗಣಿಯ ಬಗ್ಗಡದ ತಿಳಿ ದ್ರಾವಣವನ್ನು ಈ ಕಾಫಿ ಸಸಿಗಳಿಗೆ, ಎಲ್ಲೆಲ್ಲಿ ಈ ಪಾಲಿಥೀನ್ ಚೀಲಗಳನ್ನು ಬಳಸಿ ಸಸಿಮಡಿಗಳನ್ನು ಮಾಡ್ಕೊಂಡಿದ್ದೀವಿ ಅಂತಹ ಕಡೆಗಳಲ್ಲಿ ಪಾಲಿಥೀನ್ ಚೀಲಗಳಿಗೆ ಹಾಕಬೇಕಾಗತ್ತೆ. ಜೊತೆಗೆ ಕೆಲವೊಂದು ಶಿಲೀಂದ್ರನಾಶಕಗಳ ಮಿಶ್ರಣವನ್ನು ಕೂಡ ನಾವು ಇಲ್ಲಿ ಬಳಸ್ಕೋಬೇಕಾಗತ್ತೆ. ಮತ್ತು ಎಲ್ಲೆಲ್ಲಿ ಈ ಕಂದು ಚುಕ್ಕೆ ರೋಗದ ಬಾಧೆಗೆ ಒಳಗಾಗಿದ್ದಾವೆ ಸಸಿಗಳು, ಅಂತಹ ಸಸಿಗಳಿಗೆ ಶಿಲೀಂದ್ರನಾಶಕಗಳನ್ನು ಸಿಂಪರಣೆ ಮಾಡಬೇಕಾಗತ್ತೆ. ಟೆಬಿಕನೋಸೋಲ್ 25.9 EC ಪ್ರತಿ ಲೀಟರ್ ನೀರಿಗೆ 1 ml ಪ್ರಮಾಣದಲ್ಲಿ, ಇದಕ್ಕೆ ಬದಲಾಗಿ %25 ಟ್ರೈಫ್ಲಾಕ್ಸಿಸ್ಟ್ರೋಬಿನ್ ಮತ್ತು %50 WG ಟೆಬಿಕೊನೋಸೋಲ್ ಇವುಗಳನ್ನು ಪ್ರತಿ ಲೀಟರ್ ನೀರಿಗೆ 2 g ಪ್ರಮಾಣದಲ್ಲಿ ಬೆರೆಸ್ಕೊಂಡು 30 ಅಂತರದಲ್ಲಿ ಸಿಂಪರಣೆ ಮಾಡಬೇಕಾಗತ್ತೆ. ಇದರಿಂದ ಈ ಕಂದು ಚುಕ್ಕೆ ರೋಗದ ನಿರ್ವಹಣೆಯನ್ನು ನಾವು ಮಾಡ್ಕೋಬಹುದು. ಸ್ಥಾಪಿತವಾಗಿರುವಂಥ ತೋಟಗಳಲ್ಲಿ ಕೆಲವು ಬೇಸಾಯ ಕ್ರಮಗಳನ್ನು ಈ ಕಾಫಿ ತೋಟಗಳಲ್ಲಿ ನಾವು ಅನುಸರಿಸಬೇಕಾಗತ್ತೆ. ಈ ಅರೇಬಿಕಾ ಕಾಫಿ ಗಿಡಗಳ ಕಫಾತನ್ನು ಮುಗಿಸ್ಬೇಕಾಗತ್ತೆ. ಜೊತೆಗೆ ಈ ಮಳೆ ಪ್ರಾರಂಭವಾಗಿನ ಮುಂಚೆನೇ ಕಳೆಯನ್ನು ಕೂಡ ತೆಗಿಬೇಕಾಗತ್ತೆ. ಮುಖ್ಯವಾಗಿ ನಾವು ಕೊಡುವಂಥ ಪೋಷಕಾಂಶಗಳನ್ನು ಈ ಕಳೆಗಳು ಹೀರ್ಕೊಳ್ಳೋದನ್ನು ತಪ್ಪಿಸೋದಕ್ಕೆ ಈ ಕಳೆಗಳನ್ನು ತೆಗೆಯೋದು ಬಹಳ ಮುಖ್ಯ. ಜೊತೆಗೆ ಈ ತೊಟ್ಲುಗುಂಡಿಗಳು, ಕಂದಕಗಳು ಮತ್ತು ಈ ಬಸಿಗಾಲುವೆಗಳನ್ನು ನಾವು ಪುನಶ್ಚೇತನಗೊಳಿಸಬೇಕಾಗತ್ತೆ. ಅವುಗಳನ್ನು ಸ್ವಚ್ಛಗೊಳಿಸಿ ದುರಸ್ತಿ ಮಾಡಬೇಕಾಗತ್ತೆ. ಇನ್ನು ಸಸಿಗಳನ್ನು ಮಾಡ್ಕೊಳ್ಳುವಾಗ ನಾವು ಮುಖ್ಯವಾಗಿ ಈ ಸಗಣಿ ಬಗ್ಗಡದ ತಿಳಿನೀರನ್ನು ನಾವು ಕಾಫಿ ಸಸಿಗಳಿಗೆ ಹಾಕಬೇಕಾಗತ್ತೆ. ಅದೇ ವಿಶೇಷವಾಗಿ ಈ ಪಾಲಿಥೀನ್ ಚೀಲಗಳಿಗೆ ಇದನ್ನು 1 ಸಾರಿ ಆದರೂ ನಾವು ಮಾಡೋದು ಒಳ್ಳೆಯದು. ಇನ್ನು

0: ಹೊಸ ಗಿಡಗಳನ್ನು ನೆಡೋದಕ್ಕೆ ನಾವು ಗುಂಡಿಗಳನ್ನು ತೆಗೆದು 15 ದಿನಗಳ ಕಾಲ ಅವುಗಳನ್ನು ಈ ಸೂರ್ಯನ ಶಾಖಕ್ಕೆ ಒಡ್ಬೇಕಾಗತ್ತೆ. ಆನಂತರ ಅವುಗಳಿಗೆ ಕಾಂಪೋಸ್ಟ್ ಗೊಬ್ಬರವನ್ನು ನಾವು ಹಾಕಬೇಕಾಗತ್ತೆ. ಕಾಂಪೋಸ್ಟ್ ಗೊಬ್ಬರವನ್ನು ಹಾಕಿ ಆ ಗುಂಡಿಗಳನ್ನು ನಾವು ಮುಚ್ಚಬೇಕಾಗತ್ತೆ. ಎಳೆಗಿಡಗಳಿಗೆ ನೀರನ್ನು ಕೊಡೋದನ್ನು ನಾವು ಮುಂದುವರಿಸ್ಬೋದು. ಎಲ್ಲೆಲ್ಲಿ ಮಳೆ ಬರೋದಿಲ್ಲ ಅಲ್ಲಿ ಈ ಕ್ರಮವನ್ನು ಮುಂದುವರಿಸಲೇಬೇಕಾಗತ್ತೆ. ಜೊತೆಗೆ ಪ್ರತಿ ವಾರಕ್ಕೆ 4-5 ಲೀಟ್ರ್ ನೀರನ್ನು ಪ್ರತಿ ಗಿಡಕ್ಕೆ ಕೊಡಬೇಕಾಗತ್ತೆ. ಎಳೆ ಕಾಫಿ ಗಿಡಗಳಿಗೆ ನಾವು ಅಮೋನಿಯಂ ಫಾಸ್ಫೇಟ್ ಗೊಬ್ಬರವನ್ನು ಪ್ರತಿ ಗಿಡಕ್ಕೆ 20-30 ಗ್ರಾಂ ಪ್ರಮಾಣದಲ್ಲಿ ಕೊಡಬೇಕಾಗತ್ತೆ. ಈ ಅಮೋಫಾಸ್ ಗೊಬ್ಬರದಲ್ಲಿ ಮುಖ್ಯವಾಗಿ 20% ಸಾರಜನಕ, 20% ರಂಜಕ ಮತ್ತು 13% ಗಂಧಕದ ಅಂಶ ಇರುತ್ತೆ. ಎಳೆ ಕಾಫಿ ಗಿಡಗಳಿಗೆ ಪ್ರತಿ ಗಿಡಕ್ಕೆ 2 ಕಿಲೋಗ್ರಾಂನಂತೆ ಕಾಂಪೋಸ್ಟ್ ಗೊಬ್ಬರ ಅಥವಾ ಈ ಕೊಟ್ಟಿಗೆ ಗೊಬ್ಬರವನ್ನು ನಾವು ಕೊಡಬೇಕಾಗತ್ತೆ.
1: ರೈತರಿಗೆ ಸಲಹೆ ಕೇಳಿದಿರಿ.

0: जनगणना के पहले चरण में हाउस लिस्टिंग और हाउसिंग सेंसस यानी आपके मकान की गणना होगी। आइए आपकी साझेदारी से इसे सफल बनाएं और विकसित भारत 2047 की ओर एक और कदम बढ़ाएं।
1: ದಕ್ಷಿಣ ಕಾಶ್ಮೀರ ನಮ್ಮ ಕೊಡಗು, ಸೇನಾನಿಗಳ ನಾಡು, ಹೆಮ್ಮೆಯ ಕೊಡಗು, ಕಾವೇರಿ ಮಾತೆಯ ಜನ್ಮಸ್ಥಳ.
2: ಮಡಿಕೇರಿ ಆಕಾಶವಾಣಿ.
1: ಹೌದು,
3: ಉಲ್ಲಾಸದ ಮಳೆ ಗೊತ್ತಿದೆ.
2: ಮೊಬೈಲ್ ಅಲ್ಲಿ ಆಕಾಶವಾಣಿ ಕೇಳ್ಬೋದಾ?
3: ಹೌದು,
4: ಮುಂಜಾನೆ
1: ಗೂಗಲ್ ನಲ್ಲೂ ಕೂಡ ಎಫ್ಎಂ 103.1 ಮೆಗಾಹರ್ಟ್ಸ್ ಗಳನ್ನ ಟ್ಯೂನ್ ಮಾಡಿ ಆಲಿಸಬಹುದು. ಮಡಿಕೇರಿ ಆಕಾಶವಾಣಿ ಕೇಂದ್ರದ

ಶ್ರೋತೃಗಳ ಸಹೃದಯತೆ, ಭಾವದೊಳಗಿನ ತನ್ಮಯತೆ. ಕೇಳಿ ನಿತ್ಯ ಮಡಿಕೇರಿ ಆಕಾಶವಾಣಿ. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಈಗ ಸ್ವರಮಾಧುರ್ಯ ಕೇಳೋಣ. ಪುರಂದರದಾಸರ ಕೃತಿ ಕರುಣಾಕರನಿ, ಹಾಡಿರುವವರು ಜಿಎಸ್ ಕಮಲಾ ಮತ್ತು ಜಿಎಸ್ ರಾಜಲಕ್ಷ್ಮಿ. ರಾಗ ಮಧುವಂತಿ, ಆದಿತಾಳ.

ಇದುವರೆಗೆ ಜಿಎಸ್ ಕಮಲಾ ಮತ್ತು ಜಿಎಸ್ ರಾಜಲಕ್ಷ್ಮಿಯವರ ಹಾಡುಗಾರಿಕೆಯಲ್ಲಿ ಪುರಂದರದಾಸರ ಕೃತಿಯನ್ನು ಕೇಳಿದಿರಿ. ಇದು ಇಂದಿನ ಸ್ವರ ಮಾಧುರ್ಯ. ಆಕಾಶವಾಣಿ ಮಡಿಕೇರಿ, ಸಮಯ 6:45 ಗಳಾಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

0: ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ.
1: ನ್ಯಾಯವಾಣಿ ಕಾರ್ಯಕ್ರಮದ ಕೇಳುಗರಿಗೆ ನಮಸ್ಕಾರ. ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ವಕೀಲರು ಹಾಗೂ ಸಂವಿಧಾನ ಫೆಲೋ ಆಗಿರುವ ಎಸ್ ಪಿ ಗೀತಾ ಅವರು. ಮೇಡಮ್ ನಮಸ್ಕಾರ.
2: ನಮಸ್ತೆ.
1: ಈಗ ಕೆಲವು ಸಲ ಬೇರೆ ಬೇರೆ ಆರೋಪಗಳು ಆದಾಗ ಕೇಸ್ ಆಗತ್ತೆ, ಮತ್ತೆ ಪೊಲೀಸರು ಕೂಡ ಅಲ್ಲಿ ಮಧ್ಯಪ್ರವೇಶಿಸ್ತಾರೆ. ಆ ಸಂದರ್ಭಗಳಲ್ಲಿ ಬೇರೆ ಬೇರೆ ದಾಖಲೆಗಳನ್ನು ಅವರು ವಶಪಡಿಸ್ಕೊಳ್ತಾರೆ, ಡಾಕ್ಯುಮೆಂಟ್ಸ್ಗಳಾಗಿರ್ಬೋದು ಅಥವಾ ವಸ್ತುಗಳಾಗಿರ್ಬೋದು. ಆ ವಸ್ತುಗಳನ್ನು ವಶಪಡಿಸಿಕೊಂಡ ನಂತರ ಅದನ್ನು ಮತ್ತೆ ವಾಪಸ್ ತಗೋಬೇಕು ಅಂತ ಇರುತ್ತೆ. ಉದಾಹರಣೆ, ಈಗ ಮೊಬೈಲನ್ನು ಇಸ್ಕೊಂಡಿರ್ಬೋದು, ಅಥವಾ ಯಾವುದೋ ಒಂದು ವಸ್ತುವಿಂದ ಏನೋ ಆಯಿತು, ಇಂಥ ಸಂದರ್ಭದಲ್ಲಿ ಯಾವುದೋ ಒಂದು ವಾಚ್ ಇತ್ತು, ಅಥವಾ ಏನೋ ಸ್ಪೆಕ್ಸ್ಗಳು ಇರ್ಬೋದು. ಒಟ್ಟಾರೆ ಯಾವುದೇ ವಸ್ತುಗಳು ಅಪರಾಧ ನಡೆದ ಸಂದರ್ಭಗಳಲ್ಲಿ ವಶಪಡಿಸ್ಕೊಂಡಿರ್ಬೋದು, ಆದರೆ ಅದನ್ನು ವಾಪಸ್ ಪಡೀಬೇಕು ಮತ್ತೆ ನಾವು ಅಂತಿರುತ್ತೆ. ಹಣನೂ ಇರ್ಬೋದು, ಹಣದ ಪೆಟ್ಟಿಗೆ ಇರ್ಬೋದು, ಅದನ್ನು ವಾಪಸ್ ತಗೋಬೇಕು. ಹೇಗೆ ಇದನ್ನು ಮುಂದುವರಿಸ್ಬೇಕು ಮೇಡಮ್?
2: ಈ ಸರಿಯಾದ ಪ್ರಶ್ನೆ ಕೇಳಿದ್ರಿ. ಇಲ್ಲಿ ಯಾವ ರೀತಿ ಮಾಡಬಹುದು ಅಂತಂದ್ರೆ, ಯಾವುದೇ ಒಂದು ಆರೋಪವಾದಂತಹ ಸಂದರ್ಭದಲ್ಲಿ ಅದನ್ನ ಒಂದು ಪಂಚನಾಮೆಗೋಸ್ಕರನಾರಾಗ್ಲಿ, ಅಲ್ಲಿ ಕೆಲವೊಂದು ಡಾಕ್ಯುಮೆಂಟ್ ಆಗ್ಲಿ, ಇಲ್ಲಾಂದ್ರೆ ಕೆಲವೊಂದು ವಸ್ತುಗಳನ್ನಾಗಿ ಪೊಲೀಸ್ನವರು ತನಿಖೆ ಮಾಡೋ ಸಂದರ್ಭದಲ್ಲಿ ವಶಪಡಿಸ್ಕೊಳ್ತಾರೆ. ಅಂತಹ ಸಂದರ್ಭದಲ್ಲಿ ಅದು ಮೊಬೈಲ್ ಆಗಿರ್ಬೋದು, ಈಗ ಆಕ್ಸಿಡೆಂಟ್ ಆದಂತಹ ಸಂದರ್ಭದಲ್ಲಿ ಅವರ ಒಂದು ವೆಹಿಕಲ್ ಇರ್ಬೋದು, ಮತ್ತೆ ಅದಕ್ಕೆ ಸಂಬಂಧಪಟ್ಟಂತಹ ಅವರ ಒಂದು ಡ್ರೈವಿಂಗ್ ಲೈಸೆನ್ಸ್ ಇರ್ಬೋದು, ಎಫ್ ಸಿ ಇರ್ಬೋದು, ಈ ಕೆಲವೊಂದು ಏನು ಸಂಬಂಧಪಟ್ಟಿರತ್ತಂತೆ ಅದನ್ನು ಡಾಕ್ಯುಮೆಂಟ್ಸ್ ಆಗ್ಲಿ ತಗೊಂಡಿರ್ತಾರೆ, ಮತ್ತೆ ವಸ್ತುಗಳನ್ನೆಲ್ಲೋ ಸಹ ತಗೊಂಡಿರ್ತಾರೆ. ಅದೇ ರೀತಿ ಕಾರ್ ಆಕ್ಸಿಡೆಂಟ್ ಆದಾಗ್ಲಾಗ್ಲೂ ಪ್ರತಿಯೊಂದು, ಮತ್ತೆ ಇವಾಗ ಒಂದು ಮರ್ಡರ್ ಆಗಿರುತ್ತೆ, ಆ ಮರ್ಡರ್ ನಲ್ಲಿ ಬಳಸಿದಂತ ವಸ್ತುಗಳನ್ನು ಸಹ ಅವರು ವಶಪಡಿಸ್ಕೊಂಡಿರ್ತಾರೆ. ಆ ವಶಪಡಿಸ್ಕೊಂಡಂತ ವಸ್ತುಗಳನ್ನ ನಾವು ಯಾವ ರೀತಿ ಪಡಿಬಹುದು ಅಂತ ಅಂದ್ರೆ, ನಮ್ಮ ಹಿಂದೆ ನಮ್ಮ ಸಿ ಆರ್ ಪಿ ಸಿ ಪ್ರಕಾರ 457 ಪ್ರಕಾರ ಅದನ್ನ ವಶಪಡಿಸ್ಕೊಳ್ಬಹುದು ಅಂತ ಇತ್ತು. ಈಗ ಆ ಸೆಕ್ಷನ್ ಅನ್ನ ಚೇಂಜ್ ಮಾಡಿದ್ದಾರೆ. ಸೆಕ್ಷನ್ 503 ಆಫ್ ಬಿ ಎನ್ ಎಸ್ ಎಸ್ ಕಾಯ್ದೆ ಪ್ರಕಾರ ಆ ಒಂದು ಏನು ವಸ್ತುಗಳನ್ನ ವಶಪಡಿಸ್ಕೊಂಡಿರ್ತಾರೋ ಅಂತ ವಸ್ತುಗಳನ್ನ ನಾವು ಕೋರ್ಟಿನ ಮೂಲಕ ಅಪ್ಲಿಕೇಶನ್ಸ್ ಹಾಕಿ ಮತ್ತೆ ವಾಪಸ್ಸು ತೆಗೆದುಕೊಳ್ಬಹುದು. ಅಂದ್ರೆ ಕೇಸು ಮುಗ್ದಿರ್ಬೇಕು, ಮತ್ತೆ ಒಂದು ಕೇಸು ಮುಗ್ದಿಲ್ಲ ಅಂದಾಗ ಅದನ್ನ ಅಂಡರ್ಟೇಕ್ ಮಾಡಿಕೊಂಡು, ಅಂದ್ರೆ ನಾವು ಕೋರ್ಟಲ್ಲಿ ಯಾವಾಗ ನಮ್ಮನ್ನ ಕಾಲ್ ಮಾಡಿ ಕರೀತಾರೆ, ಈ ಒಂದು ಕೇಸಿಗೆ ಈ ಒಂದು ಏನು ತೆಗೆದುಕೊಂಡು ಹೋಗ್ತಿದ್ದೀರಾ ಒಂದು ವೆಹಿಕಲ್ ಆಗಿ, ಅವತ್ತೊಂದು ದಿನ ಅದನ್ನ ಕೋರ್ಟ್ ವಿಚಾರಣೆ ಸಮಯದಲ್ಲಿ ನೀವು ತಂದು ಹಾಜರ್ಪಡಿಸಬೇಕು ಅಂತ ಹೇಳಿರ್ತಾರೆ. ಸೊ ಒಂದು ಆ ಡೈರೆಕ್ಷನ್ಸ್ ಮೇಲೆ ವಾಪಸ್ಸು ತಗೊಂಡ್ಬರ್ಬೋದು. ಈ ರೀತಿ ಒಂದು ಸೆಕ್ಷನ್ 503 ಪ್ರಕಾರ ನಾವು ಅದನ್ನ ವಶಪಡಿಸಿಕೊಳ್ಬಹುದು.
1: ಸಾಮಾನ್ಯ ನಾವು ನೋಡ್ತಾ ಇರ್ತೀವಿ, ಈಗ ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ಗಳಲ್ಲಿ ಸಾಕಷ್ಟು ವೆಹಿಕಲ್ ಗಳು ನಿಂತಿರ್ತವೆ, ಲಾರಿ, ಬಸ್ಸು, ಸಣ್ಣ ಪುಟ್ಟ ವೆಹಿಕಲ್ ಗಳನ್ನ ನಿಂತ್ಕೊಂಡು ಎಲ್ಲಾ ದೊಡ್ಡ ದೊಡ್ಡ ವೆಹಿಕಲ್ ಗಳು ಅಥವಾ ದೊಡ್ಡ ದೊಡ್ಡ ಕ್ರೇನ್ ಗಳು ಕೂಡ, ಅಂದ್ರೆ ದೊಡ್ಡ ದೊಡ್ಡ ಯಂತ್ರಗಳು ಅವೆಲ್ಲ ಇರ್ತವೆ. ನೋಡಿದಾಗ ಅಲ್ಲಿ ನಿಲ್ಸಕ್ ಜಾಗ ಇರಲ್ಲ, ಆದ್ರೆ ಆ ಒಂದು ಕೇಸ್ ಮುಗಿಯೋ ತನಕ ಅವು ಅಲ್ಲೇ ಇರ್ತವೆ ಅಂತ ಹೇಳಿ ನಾವು ಜನರು ಕೂಡ ನೋಡಿದವರು ಅನ್ಕೊಂಡ್ಬಿಟ್ಟಿರ್ತೀವಿ. ಆದ್ರೆ ತಾವು ಇದೀಗ ಒಂದು ಮಾಹಿತಿ ಮಾಡಿಕೊಟ್ಟಿದ್ದೀರಿ, ಅದು ಬಳಸುವವರಿದ್ರೆ, ಒಂದು ವೆಹಿಕಲ್ ಇದ್ರೆ ಅದು ಡ್ಯಾಮೇಜ್ ಆಗಿದ್ದಿಲ್ಲ ಅಂತಂದ್ರೆ, ಅದು ಸುಸ್ಥಿತಿಯಲ್ಲಿ ಇತ್ತಂದ್ರೆ, ಆದ್ರೆ ಅಪರಾಧ ಸಂದರ್ಭಗಳಲ್ಲಿ ಅದು ಏನಾದರೂ ಬಳಕೆ ಆಗಿದ್ರೆ ಅದನ್ನ ಮತ್ತೆ ತಗೊಂಡು ಮತ್ತೆ ಕೋರ್ಟ್ ಅವರು ಇದನ್ನ ಅಲ್ಲಿ ಪ್ರಸ್ತುತಪಡಿಸಬೇಕು ಅಂತಂದಾಗ ಅದನ್ನ ಅಲ್ಲಿ ಕೊಡಬಹುದು. ಹೀಗೆ ಒಂದು ವಸ್ತು ಮೊಬೈಲ್ ಆಗಿರ್ಬೋದು, ಸಣ್ಣದಾಗಿರ್ಬೋದು, ದೊಡ್ಡದಾಗಿರ್ಬೋದು, ಅದನ್ನ ನಾವು ವಾಪಸ್ಸು ನಮ್ಮ ಸುದೀರ್ಪಿಗೆ ಅದನ್ನ ಕೋರ್ಟ್ ಮೂಲಕವಾಗಿ ತೆಗೆದುಕೊಂಡು ಕೋರ್ಟ್ ಕೇಳಿದಾಗ ಅದನ್ನ ಹಾಜರ್ಪಡಿಸೋ ಆ ಸಮಯದಲ್ಲಿ ನಾವು

0: ಸ್ಪಂದಿಸಿದ್ರೆ ಏನು ಸಮಸ್ಯೆ ಇಲ್ಲ ಅಂತ ಅನ್ನೋದನ್ನ ಹೇಳಿದ್ರಿ.
1: ಅವರು ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಬಾಂಡ್ ಸಹ ಬರೆಸ್ಕೊಡ್ಬೇಕಾಗತ್ತೆ, ಯಾಕೆಂದ್ರೆ ಸುಮ್ನೆ ನಮ್ಮ ಕೋರ್ಟಿನ ಮೂಲಕ ಕಳಿಸ್ಲಿಕ್ಕೆ ಸಾಧ್ಯ ಇಲ್ಲ.
0: ಕಾನೂನಿನಲ್ಲಿ ಒಂದು ಅವಕಾಶ ಇದೆ ಅಂತ ಮಾಹಿತಿ ಮಾಡಿಕೊಟ್ಟಿದ್ರಿ ಎಸ್ ಪಿ ಗೀತಾ ಮೇಡಮ್ ಅವರೇ, ತುಂಬಾ ಧನ್ಯವಾದಗಳು. ನಮ್ಮ ಎಲ್ಲ ಕೇಳುಗರ ಪರವಾಗಿ ನಮಸ್ಕಾರ.
1: ನಮಸ್ತೆ ಸರ್.
2: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯ ಸಂಸ್ಥೆ. ಕಾನೂನು ಮಾಹಿತಿಗಾಗಿ ಕನ್ನಡ ಡಾಟ್ ನ್ಯಾಯ ಡಾಟ್ ಒಆರ್ಜಿ ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸ್ಆಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
3: ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:50.
4: ದಾವಣಗೆರೆಯ ಜಿಎಂ ಯೂನಿವರ್ಸಿಟಿಯಲ್ಲಿ ಅತ್ಯುತ್ತಮ ಇನ್ಫ್ರಾಸ್ಟ್ರಕ್ಚರ್ ಕಲಿಕೆ ಮತ್ತು ಪ್ಲೇಸ್ಮೆಂಟ್ ಹೊಂದಿದ್ದು, ಪ್ರವೇಶಾತಿಗಾಗಿ ಸಂಪರ್ಕಿಸಿ 9364099712. ವೆಬ್ಸೈಟ್ gmu.ac.in.
5: ನಿಮ್ಮ ಮನೆಯ ವಾಶ್ರೂಮ್ ಮತ್ತು ಕಿಚನ್ ಸ್ಟೈಲಿಶ್ ಆಗಿ ಕಾಣಲು ನೀವು ಆಯ್ಕೆ ಮಾಡಿ ಜಾಕ್ವಾ ಪ್ರಾಡಕ್ಟ್ಸ್ ಗಳನ್ನು. ಬಾತ್ರೂಮ್ ಫಿಟ್ಟಿಂಗ್ಸ್ ಅಂಡ್ ಸ್ಯಾನಿಟರಿ ವೇರ್, 10 ವರ್ಷಗಳ ವಾರಂಟಿ ಹಾಗೂ ಸ್ಪಾಟ್ ರಿಪೇರ್ ಸರ್ವಿಸ್ ಇದೀಗ ಇರಿಟಿಯ ರೀನಾ ಡೆವಲಪರ್ಸ್ ನಲ್ಲಿ. ಕರ್ನಾಟಕದಾದ್ಯಂತ ಫ್ರೀ ಡೆಲಿವರಿನೂ ಇದೆ. ಜಾಕ್ವಾ ಪ್ರಾಡಕ್ಟ್ಸ್ ನ ವಿಶಾಲವಾದ ಸ್ಟುಡಿಯೋ ರೀನಾ ಡೆವಲಪರ್ಸ್, ಉಳಿಕಲ್ ರೋಡ್, ಇರಿಟಿ.
6: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
7: ಅದಕ್ಕೆ ತಾನೆ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250ಕ್ಕೂ ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್ಸ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
6: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
8: ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ 3-ಡೋರ್ ವಾರ್ಡ್ರೋಬ್ 8,900 ರೂಪಾಯಿಗೆ, 2-ಡೋರ್ ವಾರ್ಡ್ರೋಬ್ 6,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
9: ಶ್ರೀ ಕೊರಗಜ್ಜ ದೇವಸ್ಥಾನ ಮೂಕಂಡ ಬಾಣೆ, ಇದರ 5ನೇ ವರ್ಷದ ನೇಮೋತ್ಸವ ಇದೇ ತಾರೀಕು 10ರ ಭಾನುವಾರ ಮತ್ತು ಸೋಮವಾರ ಬೆಳಗ್ಗೆ ನಡೆಯಲಿದೆ. ಈ ಪ್ರಯುಕ್ತ ಭಾನುವಾರ ಮೂಕಂಡಬಾಣೆಯ ಶೇಖರ ಪೂಜಾರಿ ಅವರ ಮನೆಯಲ್ಲಿ ಬೆಳಗ್ಗೆ 6 ಗಂಟೆಗೆ ಸ್ಥಳ ಶುದ್ಧೀಕರಣ, 7 ಗಂಟೆಗೆ ಗಣಪತಿ ಹೋಮ, ಸಂಜೆ 7:30 ಗಂಟೆಗೆ ಮಂತ್ರಮೂರ್ತಿ, ಅಗ್ನಿಕಲ್ಲುರ್ತಿ, ಕೊರಗಜ ದೈವದ ಭಂಡಾರ ತೆಗೆಯುವುದು, ರಾತ್ರಿ 8 ಗಂಟೆಗೆ ಅನ್ನಸಂತರ್ಪಣೆ, ರಾತ್ರಿ 10 ಗಂಟೆಯಿಂದ ಶ್ರೀ ಮಂತ್ರಮೂರ್ತಿ ಅಗ್ನಿಕಲ್ಲುರ್ತಿ ದೈವದ ನೇಮ, ನಂತರ ಸ್ವಾಮಿ ಸಾರ್ಲಪಟ್ಟದ ಮಾಯೆ ಕೊರಗಜ ದೈವದ ನೇಮ ನಡವಳಿ ನಡೆಯಲಿದೆ. ಭಗವದ್ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ದೇವರ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿಸಿದ್ದಾರೆ. ಶ್ರೀ ಶೇಖರ ಪೂಜಾರಿ ಶ್ರೀಮತಿ ಸುಮಿತಾ ಮತ್ತು ಮನೆಯವರು, ಚೇತನ್ ಪೂಜಾರಿ ಮತ್ತು ಮನೆಯವರು, ಮೋಕಂಡಬಾಣೆ ಬಾವಲಿ ಪಾರಾಣೆ.
10: ಪ್ರತಿ ಸಂಭ್ರಮದಲ್ಲೂ ಮಿನುಗುವ ನಕ್ಷತ್ರವಾಗಿ ಲಿಯೋರಾದ ಡೈಮಂಡ್ ಆಭರಣಗಳಿಂದ ಲಿಯೋರಾ ಡೈಮಂಡ್ಸ್, ಕುಶಾಲನಗರ, ಗೋಣಿಕೊಪ್ಪಲ್ ಮತ್ತು ಪಿರಿಯಾಪಟ್ಟಣ.
11: ರೀ, ಇವತ್ತಿನ ನ್ಯೂಸ್ ಪೇಪರ್ ನೋಡಿದ್ರಾ?
12: ಇಲ್ಲ, ಏನಿದೆ ಅಂತದ್ದು?
11: ಮೈಸೂರಿನ NH 275 ಹೊಂದಿಕೊಂಡಿರೋ ವಿಸಿ ಗ್ಯಾಲಕ್ಸಿ ಕಮರ್ಷಿಯಲ್ ಹಾಗೂ ಮನಿ ಸೈಟ್ ಒಳ್ಳೆ ಫೆಸಿಲಿಟಿ ಒಂದಿಗೆ ಸೇಲ್ ಮಾಡ್ತಾ ಇದಾರೆ.
12: ಹೌದಾ? ಇಲ್ಲಿ ಪೇಪರ್ ಕೂಡ? ಹಾ ಹೌದು, ನಮಗೂ ತಗೊಳ್ಳೋಣ. ವಿಸಿ ಕನ್ವರ್ಟೆಡ್, DTCP ಅಪ್ರೂವ್ಡ್, ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆ ಅಲ್ವಾ?
11: ಹೌದು, 50 ಫೀಟ್ ಕಾಂಕ್ರೀಟ್ ರೋಡ್, ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ, ಚಿಲ್ಡ್ರನ್ಸ್ ಪ್ಲೇ ಏರಿಯಾ, ದೇವಸ್ಥಾನ, ಸ್ವಿಮ್ಮಿಂಗ್ ಪೂಲ್, ಜಾಗಿಂಗ್ ಟ್ರ್ಯಾಕ್.
12: ಅಬ್ಬಬ್ಬಾ, ಇಲ್ಲಿ ನೋಡಿ, ಮೈಸೂರು ಹಾಗೂ ಪಿರಿಯಾಪಟ್ಟಣ ಮಧ್ಯಭಾಗದಲ್ಲಿ ವಿಸಿ ಗ್ಯಾಲಕ್ಸಿ ಮಾಲ್, 4 ಥಿಯೇಟರ್ ಸ್ಕ್ರೀನ್, ಬೌಲಿಂಗ್ ಗೇಮ್, ಶೂಟಿಂಗ್ ರೇಂಜ್, ಶಾಪ್ಸ್,
11: ಈ ಎಲ್ಲ ಸೌಕರ್ಯದೊಂದಿಗೆ ಕಮ್ಯುನಿಟಿ ಹಾಲ್, ಕ್ಲಬ್ ಹೌಸ್.
12: ಆಗ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣದಲ್ಲಿ ಮೊಟ್ಟ ಮೊದಲ ಮಾಲ್ ಹಾಗೂ ಮಲ್ಟಿಪ್ಲೆಕ್ಸ್ ಥಿಯೇಟರ್ ಆರಂಭ ಆಗ್ತಾ ಇದೆ.
11: 450 ಪ್ರೀಮಿಯಂ ಪ್ಲಾಟ್ಸ್ ಸ್ಕ್ವೇರ್ ಫೀಟ್ ಗೆ 2,999 ರೂಪಾಯಿ. ಆರ್ಮಿ, ಏರ್ ಫೋರ್ಸ್, ನೇವಿ ಇವರಿಗೆ ಫ್ರೀ ರಿಜಿಸ್ಟ್ರೇಷನ್, ಟೀಚರ್ಸ್ ಗಳಿಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಇದೆ.
12: 80% ಸಾಲ ಸೌಲಭ್ಯ ಸಿಗುತ್ತೆ.
11: ಫ್ರೀ ಆಗಿ ಸೈಟ್ ವಿಸಿಟ್ ಮಾಡಲು ಸಂಪರ್ಕಿಸಿ
12: 9900092
11: ಆರ್ 9606084066.
13: ಸ್ವೀಟ್ ಹೋಮ್ ರಿಯಾಲಿಟಿ, ಯೋರ್ ಟ್ರಸ್ಟೆಡ್ ಪಾರ್ಟ್ನರ್ ಇನ್ ರಿಯಲ್ ಎಸ್ಟೇಟ್.
14: ಬಲಮುರಿ ಗ್ರಾಮದ ಪೊನ್ನಚ್ಚನ ಕುಟುಂಬಸ್ಥರ ಕೊಪ್ಪ ಐನ್ ಮನೆಯಲ್ಲಿ ಇಂದು ತಾರೀಕು 9ಕ್ಕೆ ಶನಿವಾರ ಬೆಳಿಗ್ಗೆ 9:30 ಗಂಟೆಯಿಂದ ಕುಲದೇವರು ಶ್ರೀ ವೆಂಕಟರಮಣ ಸ್ವಾಮಿನ ಹರಿಸೇವೆಯನ್ನು ನಡೆಸಿಕೆ ಏರ್ಪಾಡು ಮಾಡಿಕೊಂಡಳು. ಕೊಟ್ಟ ಗುಡೆಗ ಊರವು ನೆಂಟರಿಷ್ಟರೆಲ್ಲ ಬಂದು ದೇವರ ತೀರ್ಥ ಪ್ರಸಾದನ ಸ್ವೀಕರಿಸ ಕೂತ ಪೊನ್ನಚ್ಚನ ಕುಟುಂಬಸ್ಥರು ಕೇಳಿಕೊಂಡಳು.

0: ಶಿಕ್ಷಣ, ಸಂಗೀತ, ಸಾಹಿತ್ಯ ಸಂಬಂಧಪಟ್ಟ ಎಲ್ಲಾ ಕಾರ್ಯಕ್ರಮಗಳು ನಿಮಗಾಗಿ.
1: ನಿಮ್ಮ ಕೈಯಲ್ಲಿರುವಂತಹ ಮೊಬೈಲ್ ನಲ್ಲೂ ಕೂಡ ಈಗ ಆಕಾಶವಾಣಿ ಕಾರ್ಯಕ್ರಮಗಳನ್ನ ಆಲಿಸಬಹುದು. ಗೂಗಲ್ ನಲ್ಲಿ ಸರ್ಚ್ ಮಾಡಿ 103.1 ಮೆಗಾಹರ್ಟ್ಸ್ ಗಳು ಎಂದು. ಸುದ್ದಿಗಾಗಿ ಸುದ್ದಿ ಜೊಂಪೆ ಸುದ್ದಿ.

0: ಎಫ್ಎಂ 103.1 ಮೆಗಾಹೆರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:55. ಇನ್ನು ಸಂಸ್ಕೃತದಲ್ಲಿ ವಾರ್ತೆ ದೆಹಲಿ ಕೇಂದ್ರದಿಂದ.
1: ಆಕಾಶವಾಣಿ ಸಂಪ್ರತಿ ವಾರ್ತಾ ಶ್ರೂಯಂತಾಂ. ಪ್ರವಾಚಕ ಪುನೀತ ತ್ರಿಪಾಠಿ. ಅಥ ವಾರ್ತಾಃ. ಸುವೇಂದು ಅಧಿಕಾರಿ ಅದ್ಯ ಪಶ್ಚಿಮ ಬಂಗಾಳ ರಾಜ್ಯಸ್ಯ ಪ್ರಥಮಸ್ಯ ಭಾಜಪೇತಿ ದಲಸ್ಯ ಮುಖ್ಯಮಂತ್ರಿ ರೂಪೇಣ ಶಪಥ ಗ್ರಹಣಂ ಕರಿಷ್ಯತಿ. ಕೋಲ್ಕತಾ ನಗರಸ್ಯ ಬ್ರಿಗೇಡ್ ಪರೇಡ್ ಗ್ರೌಂಡ್ ಇತ್ಯತ್ರ ಶಪಥ ಗ್ರಹಣ ಸಮಾರೋಹ ಆಯೋಜ್ಯತೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ, ಗೃಹಮಂತ್ರಿ ಅಮಿತ್ ಶಾಹ, ಭಾಜಪಾಧ್ಯಕ್ಷ ನಿತಿನ್ ನವೀನ, ಕೇಂದ್ರೀಯ ಮಂತ್ರಿಣ, ಎನ್ಡಿಎ ಶಾಸಿತಾನಾಂ ರಾಜ್ಯಾನಾಂ ಮುಖ್ಯಮಂತ್ರಿಣ ಚ ಶಪಥ ಗ್ರಹಣ ಸಮಾರೋಹೆ ಭಾಗಂ ಗ್ರಹೀಷ್ಯಂತಿ ಇತ್ಯಪೇಕ್ಷಾ ಅಸ್ತಿ. ಪೂರ್ವಂ ಹ್ಯಃ ಶ್ರೀ ಅಧಿಕಾರಿ ವರ್ಯಃ ರಾಜ್ಯ ಭಾಜಪಾ ವಿಧಾಯಿಕಾ ದಲಸ್ಯ ನೇತಾ ನಿರ್ವಾಚಿತಃ ಅಭವತ್. ಕೋಲ್ಕತಾ ನಗರೆ ಗೃಹಮಂತ್ರಿಣಃ ಅಮಿತ ಶಾಹಸ್ಯ ಉಪಸ್ಥಿತೌ ವಿಧಾಯಕ ದಲಸ್ಯ ಸಭಾ ಅಭವತ್. ಸಭಾಯಾಃ ಅಧ್ಯಕ್ಷಃ ಶ್ರೀ ಶಾಹಃ ಅವದತ್ ಯತ್ ಸರ್ವೇ ಪ್ರಸ್ತಾವಾಃ ಸುವೇಂದು ಅಧಿಕಾರಿಣಃ ಪಕ್ಷೇ ಏವ ಪ್ರಾಪ್ತಾನಿ. ಭಾಜಪಾ ವಿಧಾಯಿಕಾ ದಲಸ್ಯ ನೇತೃತ್ವೆ ನಿರ್ವಾಚನಾನಂತರಂ ಶ್ರೀ ಅಧಿಕಾರಿ ಪಶ್ಚಿಮ ಬಂಗಸ್ಯ ರಾಜ್ಯಪಾಲೇನ ಆರ್ ಎನ್ ರವಿನಾ ಸಹ ಮಿಲಿತ್ವಾ ರಾಜ್ಯೇ ಪ್ರಥಮಂ ಭಾಜಪಾ ನೇತೃತ್ವಸ್ಯ ಸರ್ವಕಾರಸ್ಯ ನಿರ್ಮಾಣಾಯ ಪ್ರತಿಜ್ಞಾಂ ಪ್ರದತ್ತವಾನ್. ವಿಧಾನಸಭಾ ನಿರ್ವಾಚನೆ ಭಾಜಪೇತಿ ದಲಂ ಐತಿಹಾಸಿಕಂ ವಿಜಯಂ ಪ್ರಾಪ್ನೋತ್. ಟಿಎಂಸಿಟಿ ದಲಸ್ಯ 15 ವರ್ಷಾಣಾಂ ಶಾಸನಂ ಚ ಸಮಾಪಿತಂ. ಪುದುಚೇರಿ ರಾಜ್ಯೆ ರಾಷ್ಟ್ರೀಯ ಜನತಾಂತ್ರಿಕ ಘಟಬಂಧನಸ್ಯ ಮುಖ್ಯಮಂತ್ರಿ ಪದಸ್ಯ ಪ್ರತ್ಯಾಶಿ ಎನ್ ರಂಗಾಸ್ವಾಮಿ ಇತ್ಯೇಷಃ ಉಪರಾಜ್ಯಪಾಲೇನ ಕೆ ಕೈಲಾಸನಾಥನ್ ವರ್ಯೇಣ ಸಹ ಮಿಲಿತ್ವಾ ಅಗ್ರಿಮ ಸರ್ವಕಾರಸ್ಯ ನಿರ್ಮಾಣಾಯ ಪ್ರಸ್ತಾವಃ ಪ್ರದತ್ತವಾನ್. ಶ್ರೀ ರಂಗಾಸ್ವಾಮಿ ಬಹುಸಂಖ್ಯಾಯಾಂ ವಿಧಾಯಕಾನಾಂ ಸಮರ್ಥನ ಪತ್ರಾಣಿ ಉಪರಾಜ್ಯಪಾಲಾಯ ಸಮರ್ಪಿತವಾನ್. ರಕ್ಷಾನುಸಂಧಾನ ವಿಕಾಸ ಸಂಘಟನೆನ ಡಿಆರ್ಡಿಒ ಇತ್ಯನೇನ ಭಾರತೀಯ ವಾಯುಸೇನೆಯಾ ಚ ಗುರುವಾಸರೆ ಒಡಿಶಾ ತಟಸ್ಯ ಸಮೀಪೆ ಟ್ಯಾಕ್ಟಿಕಲ್ ಅಡ್ವಾನ್ಸ್ಡ್ ರೇಂಜ್ ಆಗ್ಮೆಂಟೇಷನ್ ತಾರೇತಿ ಶಸ್ತ್ರಸ್ಯ ಪ್ರಥಮೋಡ್ಡಯನ ಪರೀಕ್ಷಣ ಸಫಲತೆಯ ಸಂಪಾದಿತಂ. ತಾರೇತಿ ಭಾರತಸ್ಯ ಪ್ರಥಮ ಸ್ವದೇಶೀಯ ಗ್ಲೈಡ್ ಶಸ್ತ್ರವ್ಯವಸ್ಥಾಸ್ತಿ ಯಾ ಮಾರ್ಗ ನಿರ್ದೇಶಿತ ಯುದ್ಧೋಪಕರಣಾನ್ ಯಥಾರ್ಥ ನಿರ್ದೇಶಿತ ಶಸ್ತ್ರೇಷು ಪರಿವರ್ತಯತಿ. ದುಬೈ ನಗರೆ ಭಾರತಸ್ಯ ವಾಣಿಜ್ಯ ದೂತಾವಾಸೇನ ಸಮುದ್ರೆ ಮೃತಸ್ಯ ಏಕಸ್ಯಾಃ ನೌಕಾಯಾಃ ಭಾರತೀಯಸ್ಯ ಚಾಲಕದಲಸ್ಯ ಮೃತ್ಯೋಃ ವಿಷಯೆ ಶೋಕಃ ಪ್ರಕಟಿತಃ. ಏಕಸ್ಮಿನ್ ಸಾಮಾಜಿಕಾಂತರ್ಜಾಲೀಯ ಪಟಲೆ ಸಂದೇಶೆ ಕಾನ್ಸುಲೇಟ್ ಜನರಲ್ ಇತ್ಯನೇನ ಘಟನೈಷ ದುರ್ಭಾಗ್ಯಪೂರ್ಣ ಉಕ್ತಂ. ಸಹ ಪೋತಸ್ಯ ಸ್ವಾಮಿನಾ ಸಹ ನಿರಂತರಂ ಸಂಪರ್ಕೆ ಅಸ್ತಿ. ಅಧಿಕ ವಿವರಣಾನಿ ಚ ಅನ್ವೇಷ್ಟುಂ ಪ್ರಯಾಸರತಃ ಅಸ್ತಿ. ದೂತಾವಾಸೇನ ಆಶ್ವಾಸಿತಂ ಯತ್ ಅಸ್ಮಿನ್ ವಿಷಯೆ ಸರ್ವವಿಧ ಸಹಾಯಂ ಪ್ರಾಧಾನ್ಯೇನ ಪ್ರದೀಯಂತೆ. ಹೊರ್ಮುಜ್ ಜಲಸಂಧ್ಯಾಂ ಗತಿರೋಧಃ ತದಾ ತೀವ್ರ ಅಭವತ್ ಯದಾ ಸಂಯುಕ್ತ ರಾಷ್ಟ್ರಸಂಘಸ್ಯ ಸುರಕ್ಷಾ ಪರಿಷದಿ ಅಮೆರಿಕಾ ಸಮರ್ಥಿತಸ್ಯ ಪ್ರಸ್ತಾವಸ್ಯ ಪ್ರಾರೂಪಂ ಇರಾನ್ ದೇಶೇನ ನಿರಾಕೃತಂ. ತದ್ದೋಷಪೂರ್ಣ ರಾಜನೀತಿನಾ ಪ್ರೇರಿತಂ ಚಾಸ್ತಿ ಇತಿ ಉಕ್ತಂ. ತೆಹರಾನೇನ ಉಕ್ತಂ ಯತ್ ಅಯಂ ಪ್ರಸ್ತಾವಃ ವಿವಾದಸ್ಯ ಸಮಾಧಾನೆ ಸಹಾಯಂ ನ ಕೃತ್ವಾ ಅವೈಧ ರೂಪೇಣ ಕಾರ್ಯಂ ಕರ್ತುಂ ಪ್ರೇರಯಿಷ್ಯತಿ.

0: तेहरानेन संयुक्त राष्ट्र संघस्य सदस्य राष्ट्रान् प्रस्तावितस्य प्रस्तावस्य समर्थनं न कर्तुं प्रार्थितम्। आईपीएल क्रिकेट क्रीडायां गतरात्रौ दिल्ल्याः अरुण जेटलीति क्रिकेट क्रीडांगणे कोलकाता नाइट राइडर्स दलेन दिल्ली कैपिटल्स दलम् अष्टस्तोभैः पराजितम्। अद्य जयपुरस्य सवाई मानसिंह क्रीडांगणे राजस्थान रॉयल्स दलम् गुजरात टाइटन्स दलम् सम्मुखीकरिष्यति। क्रीडायाः आरम्भः सायं सार्धसप्तवादने भविष्यति। प्रियाः श्रोतारः, संस्कृत जगता सम्बद्धैः विभिन्नैः क्रियाकलापैः संवलितस्य संस्कृत साप्ताहिकीति विशिष्ट कार्यक्रमस्य प्रसारणम् आकाशवाण्याः एफएम गोल्ड प्रवाहिकातः रविवासरे मध्याह्ने सार्धैकवादनतः भविष्यति। भवन्तः सर्वे श्रोतुं प्रभवन्ति। इति वार्ताः।
1: ಆಕಾಶವಾಣಿ ಮಡಿಕೇರಿ.
2: ಹೈಟೆಕ್ ಫರ್ನಿಚರ್ನಲ್ಲಿ ಮೆಗಾ ಫೆಸ್ಟಿವಲ್ ಆಫರ್. ಯಾವುದೇ ಫರ್ನಿಚರ್ ಗಳನ್ನು ಖರೀದಿಸುವಾಗ 10-50% ಡಿಸ್ಕೌಂಟ್. ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು.
3: ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
4: ಸ್ಕೈ ಗೋಲ್ಡನ್ ಡೈಮಂಡ್ಸ್ ಮಡಿಕೇರಿ ಮತ್ತು ವಿರಾಜಪೇಟೆ.
5: ನಾಡಿನ ಸಮಸ್ತ ಭಕ್ತಾದಿಗಳೇ, ಕುಂಜಿಲ ಕಕ್ಕಬ್ಬೆ ಪಾಡಿ ಶ್ರೀ ಗುತ್ತಪ್ಪ ದೇವಸ್ಥಾನದ ಅಷ್ಟಬಂಧ ಬ್ರಹ್ಮಕಲಶೋತ್ಸವವು ಈ ತಿಂಗಳ 13ನೇ ತಾರೀಕು ಬುಧವಾರದಿಂದ 18ನೇ ತಾರೀಕು ಸೋಮವಾರದವರೆಗೆ ಶ್ರೀ ನೀಲೇಶ್ವರ ಉಚ್ಚಲತಾಯ ಪದ್ಮನಾಭ ತಂತ್ರಿಗಳ ನೇತೃತ್ವದಲ್ಲಿ ನಡೆಯಲಿದೆ. ಭಕ್ತಾದಿಗಳೆಲ್ಲ ಪಾಲ್ಗೊಂಡು ತನು ಮನಧನ ಸಹಕಾರ ನೀಡಿ ದೇವರ ಕೃಪೆಗೆ ಪಾತ್ರರಾಗುವಂತೆ ಪಾಡಿ ಶ್ರೀ ಇಗ್ಗುತ್ತಪ್ಪ ದೇವಸ್ಥಾನದ ಭಕ್ತ ಮಹಾಜನರು, ತಕ್ಕ ಮುಖ್ಯಸ್ಥರು, ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರು ಮತ್ತು ಆಡಳಿತ ಮಂಡಳಿಯವರು ಹಾಗೂ ಭಕ್ತಜನ ಸಂಘದ ಅಧ್ಯಕ್ಷರು ಮತ್ತು ಆಡಳಿತ ಮಂಡಳಿಯವರು ಕೇಳಿಕೊಂಡಿದ್ದಾರೆ.
6: ಕೂರ್ಗ್ ಹೈಲೈಟ್ ಫರ್ನಿಚರ್ನಲ್ಲಿ ಕಾರ್ನರ್ ಸೋಫಾ ಸೆಟ್ ಕೇವಲ 16,990 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ಗೋಣಿಕೊಪ್ಪಲ್ ರೋಡ್, ವಿರಾಜಪೇಟೆ.
1: ನಿಧನ ಸುದ್ದಿ. ತಿತಿಮತಿ ಹೆಬ್ಬಾಲೆ ಕಾರಳನ ಮಾಣಿಪಂಡ ನಂಜಪ್ಪ ರಾಮು ಐಂಗ ನಿನ್ನಾಂದು ಬಯಟ ಮರಣಪಟ್ಟಿತು. 97 ಬಯತ್ರ ಮಾಣಿಪಂಡ ನಂಜಪ್ಪ ರಾಮು ಐಂಗಡ ಆಕಿರಿ ಕಾರ್ಯ ಇಂದು ಮಜ್ಜನ 3 ಗಂಟೆಗೆ ಐಂಡ ಸ್ವಗ್ರಾಮದಲ್ಲಿ ನಡಪ. ಮೂರ್ನಾಡು ಕಾಂತೂರು ಗ್ರಾಮದ ಉಳುವಾರನ ದಿವಂಗತ ಬಸಪ್ಪ ಅವರ ಪತ್ನಿ ಮುತ್ತಮ್ಮ ಅವರು ನಿನ್ನೆ ಬೆಂಗಳೂರಿನಲ್ಲಿ ನಿಧನರಾದರು. 83 ವರ್ಷ ಪ್ರಾಯದ ಉಳುವಾರನ ಮುತ್ತಮ್ಮ, ತವರು ಮನೆ ನಂಗಾರು. ಇವರ ಅಂತ್ಯಕ್ರಿಯೆ ಇಂದು ಮಧ್ಯಾಹ್ನ 1 ಗಂಟೆಗೆ ಕಾಂತೂರಿನಲ್ಲಿರುವ ಮೃತರ ಸ್ವಗೃಹದಲ್ಲಿ ನಡೆಯಲಿದೆ. ಚೇರಂಬಾಣೆ ಕಡಿಯತ್ತೂರು ಗ್ರಾಮತ್ರ ಕೊಪ್ಪಡ ಪೌತಿ ಹ್ಯಾರಿ ಐಂಗಡ ಮೋವ ಶರಣ್ ಐಂಗ ನಿನ್ನಾಂದು ಐಪತ್ತು ಮರಣಪಟ್ಟಿತು. 37 ಬಯತ್ರ ಕೊಪ್ಪಡ ಶರಣ್ ಐಂಡ ಅಕಿರಿ ಕಾರ್ಯ ಇಂದು ಮಜ್ಜನತ್ರ ಮೀದ ಐಂಡ ಸ್ವಂತ ಮನೆಯಲ್ಲಿ ನಡಪ. ಎಫ್ಎಂ 103.1 ಮೆಗಾಹೆಡ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 7:02 ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ.
7: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
8: ಕೇಳುಗರೆ, ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನಲ್ಲಿ ಭಾರತದ ಎಲ್ಲಾ ಭಾಷೆಯ ಸುದ್ದಿ, ಕಾರ್ಯಕ್ರಮ ಹಾಗೂ ಸಂಗೀತವನ್ನ ಕೇಳಬಹುದು.
9: ಕರ್ನಾಟಕದ 17 ಕೇಂದ್ರಗಳನ್ನೊಳಗೊಂಡಂತೆ ದೇಶದ 165 ಆಕಾಶವಾಣಿ ಕೇಂದ್ರಗಳ ಕಾರ್ಯಕ್ರಮಗಳನ್ನು ನ್ಯೂಸ್ ಆನ್ AIR ಆಪ್ ಮೂಲಕ ಪ್ರಪಂಚದಾದ್ಯಂತ ಎಲ್ಲೇ ಇದ್ದರೂ ಕೇಳಬಹುದು.
10: ನ್ಯೂಸ್ ಆನ್ AIR ಪ್ರೋಗ್ರಾಮ್ ಬಾಂಗ್ಲಾ ಭಾಷೆಯ ಭಲೋ ಭಲೋ ಸಂಗೀತ ಖಬರ್ আর অনেক রকম ভালো প্রোগ্রাম শোনা যাচ্ছে, আমিও শুনছি, আর আপনারাও এর সাথে যোগদান করুন।

0: अथ मराठी भाषा न्यूज ऑन AIR ऐप मध्ये उपलब्ध आहे।
1: और बिहार के सभी भाषा के कार्यक्रम को सुनो।
2: हिंदी भाषा के कार्यक्रम, संगीत और समाचार सुनने के लिए डाउनलोड करें न्यूज ऑन AIR ऐप।
0: रागम 24x7 DTH वाहिनी, FM रेनबो, विविध भारती ಮತ್ತು ಭಾರತದ ಎಲ್ಲಾ ಆಕಾಶವಾಣಿ ಕೇಂದ್ರ ಮತ್ತು 8 ದೂರದರ್ಶನದ ಚಾನೆಲ್ಗಳು ನ್ಯೂಸ್ ಆನ್ AIR ನಲ್ಲಿ ಲಭ್ಯ। ಇಂದೇ ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ ನ ಪ್ಲೇಸ್ಟೋರ್ ನಿಂದ ಡೌನ್ಲೋಡ್ ಮಾಡಿ ಜಗತ್ತಿನಾದ್ಯಂತ ಎಲ್ಲೆಂದರಲ್ಲಿ

0: ಭಾಷೆಯ ಕಾರ್ಯಕ್ರಮ ಕೇಳಿ.
1: ಅಮ್ಮ ಅಮ್ಮ, ಸಹನಾ ಅವರಮ್ಮ ಮೆಸೇಜ್ ಮಾಡಿದರಮ್ಮ, ಅರ್ಜೆಂಟ್ ಆಗಿ 52,300 ರೂಪಾಯಿ ಹಾಕ್ಬೇಕಂತೆ ಕಣಮ್ಮ.
2: ಹೌದು, ನನಗೂ ಬಂದಿದೆ ಕಣೆ.
1: ಏ ಅಮ್ಮ ಇರು ಇರು, ಸ್ವಲ್ಪ ಸಿರಿದು ಫೋನ್ ಬರ್ತಾ ಇದೆ, ಏನು ಅಂತ ಕೇಳ್ತೀನಿ. ಹಲೋ
3: ಹಲೋ, ನಮನ ಸಹನಾ ಅಮ್ಮಂದು ಮೆಸೇಜ್ ಬಂದಿದೆ ನಂಗೆ.
1: ಅಯ್ಯೋ, ನಿಂಗೂ ಬಂತಾ?
3: ಹೌದೇ, ಅವ್ರಿಗೆ ಎಮರ್ಜೆನ್ಸಿ ದುಡ್ಡು ಬೇಕಿತ್ತಂತೆ, ನಾನು ಹಾಕ್ಬಿಟ್ಟೆ. ಗೌರಿಗೂ ಬಂದಿತ್ತಂತೆ, ಅವಳು ಹಾಕ್ಬಿಟ್ಟಿದ್ದಾಳೆ. ಆಮೇಲೆ ಯಾಕೋ ಡೌಟ್ ಬಂದು ಸಹನ ಫೋನ್ ಮಾಡಿ ಕೇಳಿದ್ರೆ, ನಮ್ಮಮ್ಮ ಮನೇಲಿ ತಲೆನೋವು ಅಂತ ಮಲಗಿದ್ದಾರೆ, ನಿಮ್ಗೆ ಯಾಕೆ ಮೆಸೇಜ್ ಮಾಡ್ತಾರೆ ಅಂದ್ಲು ಕಣೆ.
1: ಹಾಗಾದ್ರೆ ಇದು ಫ್ರಾಡ್ ಅನ್ಸುತ್ತೆ. ಮೊದ್ಲು ನಿಮ್ಮ ಅಕೌಂಟ್ ಗಳನ್ನೆಲ್ಲ ಬ್ಲಾಕ್ ಮಾಡಿ.

0: ಆಗುವ ಈ ರೋಗಗಳನ್ನು ತಡೆಗಟ್ಟುವುದು ನಮ್ಮ ದೇಶದಲ್ಲಿ ದೊಡ್ಡ ಸವಾಲಿನ ಕೆಲಸ. ಯಾಕೆಂದರೆ ಥಲಸೀಮಿಯಾ ಕ್ಯಾರಿಯರ್ಸ್ ಅಂತ ಇರ್ತಾರೆ, ನಮ್ಮ ದೇಶದಲ್ಲಿಯೇ ಸುಮಾರು 4 ಕೋಟಿಗೂ ಹೆಚ್ಚು ತಮಗೆ ಅರಿವಿಲ್ಲದಂತೆ ಅವರು ಥಲಸೀಮಿಯಾ ಈ ಡಿಫೆಕ್ಟಿವ್ ಜೀನ್ನ ಕ್ಯಾರಿಯರ್ ವಾಹಕರಾಗಿದ್ದಾರೆ. ಇನ್ನೊಬ್ಬ ವಾಹಕಿಯರ ಜೊತೆಗೆ ಮದುವೆ ಆದಲ್ಲಿ ಹುಟ್ಟುವ ಮಗುಗೆ ತೀವ್ರತರವಾದ ಥಲಸೀಮಿಯಾ ರೋಗ ಬರುವ ಸಂಭವ ಜಾಸ್ತಿ ಇರುತ್ತೆ, ಸಂಬಂಧದಲ್ಲಿ ಮದುವೆಯಾಗುವ ದಂಪತಿಗಳಲ್ಲಿ ಬರುತ್ತದೆ. ಹಾಗಾಗಿ ನಾವು ಜನರಲ್ಲಿ ಅರಿವು ಮೂಡಿಸೋದು ಕಳ್ಳು ಬಳ್ಳಿ ಅಥವಾ ಸಂಬಂಧದಲ್ಲಿ ಮದುವೆಯಾಗುವುದನ್ನ ತಡೆಗಟ್ಟುವುದು ಒಂದು. ಎರಡನೇದು, ಈ ಥಲಸೀಮಿಯಾ ಅಂತ ಡಯಾಗ್ನೋಸ್ ಆಗಿರ್ತಕ್ಕಂತ ಕುಟುಂಬಗಳನ್ನ ಸ್ಕ್ರೀನಿಂಗ್ ಮಾಡೋದು. ಅಂದ್ರೆ ಅವರಲ್ಲಿ ಯಾರಾದರೂ ಥಲಸೀಮಿಯಾ ಕ್ಯಾರಿಯರ್ ಇದರ ಉತ್ತರ ಕರ್ನಾಟಕ ಭಾಗದಲ್ಲಿ ಜಾಸ್ತಿ ಇದೆ. 10,000 to 15,000 ಥಲಸೀಮಿಯಾ ಮೇಜರ್ ಮಕ್ಕಳು ನಮ್ಮ ದೇಶದಲ್ಲಿ ಹುಟ್ಟುವ ಸಾಧ್ಯತೆ ಇದರಿಂದ ಆಗಿದೆ.
1: ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಗುಬ್ಬಿ ವೀರಣ್ಣನವರಿಂದ ಸ್ಥಾಪಿಸಲ್ಪಟ್ಟ ಬೆಂಗಳೂರಿನ ಶ್ರೀ ಕಂಠೀರವ ಸ್ಟುಡಿಯೋದ ವಜ್ರ ಮಹೋತ್ಸವದ ಸವಿ ನೆನಪಿಗಾಗಿ ಶಿವಮೊಗ್ಗ ಮತ್ತು ವಿಜಯನಗರ ಜಿಲ್ಲೆಗಳಲ್ಲಿ ನೂತನ ಘಟಕಗಳನ್ನು ಸ್ಥಾಪಿಸಲು ಉದ್ದೇಶಿಸಲಾಗಿದೆ ಎಂದು ಶ್ರೀ ಕಂಠೀರವ ಸ್ಟುಡಿಯೋದ ಅಧ್ಯಕ್ಷ ಮೆಹಬೂಬ್ ಪಾಷಾ ತಿಳಿಸಿದ್ದಾರೆ. ಶಿವಮೊಗ್ಗದಲ್ಲಿ ಜಿಲ್ಲಾಧಿಕಾರಿ ಎನ್ ಹೇಮಂತ್ ಅವರೊಂದಿಗೆ ಅವರು ಸಭೆ ನಡೆಸಿ ಮಾತನಾಡಿದರು. ಇಂಡಿಯನ್ ಬ್ರಾಡ್ಕಾಸ್ಟಿಂಗ್ ಕಾರ್ಪೊರೇಷನ್ 1936 June 8 ಆಲ್ ಇಂಡಿಯಾ ರೇಡಿಯೋ AIR ಎಂದು ಮರುನಾಮಕರಣಗೊಂಡಿತು. ಬಹುಜನ ಹಿತಾಯ ಬಹುಜನ ಸುಖಾಯ ಧ್ಯೇಯದೊಂದಿಗೆ ಭಾರತೀಯ ಪ್ರಸಾರ ಸೇವೆ ಆರಂಭಗೊಂಡ ಸುವರ್ಣ ಘಳಿಗೆಯ 90ನೇ ವರ್ಷಾಚರಣೆ ನಿಮಿತ್ತ ಆಕಾಶವಾಣಿ ಧಾರವಾಡ ಕೇಂದ್ರ ಆಕಾಶವಾಣಿ @90 ಫಿಟ್ ಇಂಡಿಯಾ ವಾಕಥಾನ್ ಆಯೋಜಿಸಿತ್ತು. ಉತ್ತರ ಕನ್ನಡ ಜಿಲ್ಲೆ ಹಳಿಯಾಳದ KLS ಶ್ರೀ ವಿಶ್ವನಾಥರಾವ್ ದೇಶಪಾಂಡೆ ಅಭಿಯಾಂತ್ರಿಕ ಮತ್ತು ತಾಂತ್ರಿಕ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳು, ಅಭಿಮಾನಿ ಶ್ರೋತೃಗಳು, ಕಲಾವಿದರು ಹಾಗೂ ಆಕಾಶವಾಣಿ ಸಿಬ್ಬಂದಿ ಸೇರಿದಂತೆ 200ಕ್ಕೂ ಹೆಚ್ಚು ಜನ ಫಿಟ್ ಇಂಡಿಯಾ ವಾಕಥಾನ್ನಲ್ಲಿ ಪಾಲ್ಗೊಂಡಿದ್ದರು. ಆಕಾಶವಾಣಿಯ ಅಭಿಮಾನಿ ಧಾರವಾಡದ ನಿರ್ಮಲಾ ಪಾಟೀಲ್ ವಾಕಥಾನ್ನಲ್ಲಿ ಭಾಗವಹಿಸಿ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
5: ಆಕಾಶವಾಣಿ ಧಾರವಾಡದ ವಾರ್ತೆಗಳನ್ನ ನಮ್ ತಂದೆ ಕೇಳ್ತಿದ್ರು. ವಾರ್ತೆ ಹಾಡ್ಬರ್ತಿತ್ತಲ್ಲ, ಎಷ್ಟು ಆಸಕ್ತಿಯಿಂದ ಹಾಡ್ ಕೇಳ್ತಿದ್ದೆ. ಸಂಗೀತ ಅವಾಗಿಂದ ನನಗೆ ಇಷ್ಟ. ನನಗೆ ಆಕಾಶವಾಣಿ ಅಂದ್ರೆ ನನ್ ತಂಗಾತಿ, ನಾನು ಬದುಕಲಿಕ್ಕೆ ಒಳ್ಳೆ ಸ್ಫೂರ್ತಿ ಕೊಡ್ತಾ ಇರೋ ಆಕಾಶವಾಣಿ. ನನಗೆ ಎಲ್ಲರೂ ಆಕಾಶವಾಣಿನೇ. ಆಕಾಶವಾಣಿಯಿಂದ ನಾನು ಎಷ್ಟು ಕಲ್ಕೊಂಡೆ. ಕರೋನಾ ಟೈಮಲ್ಲಿ ಆಕಾಶವಾಣಿಯಿಂದ ಇಷ್ಟು ಒಳ್ಳೆ ಕಾರ್ಯಕ್ರಮ ಕೊಡ್ತಾ ಇದ್ರಲ್ಲ. ಕರೋನಾ ಇದೆ, ಇಷ್ಟು ಇಂಥ ವಾತಾವರಣದಲ್ಲಿ ನಾವು ಇದೀವಿ ಅಂತ ನನಗೆ ಯಾವತ್ತೂ ಅನಿಸ್ಲೇ ಇಲ್ಲ. ಯಾಕಂದ್ರೆ ನಾನು ಆಕಾಶವಾಣಿ ಜೊತೆಯಲ್ಲಿದ್ದೆ. ಈ ವಾಕ್ತಾಪದಲ್ಲಿ ನನಗೆ ತುಂಬಾ ಖುಷಿ ಆಯ್ತು. ಆಕಾಶವಾಣಿ ಹೀಗೆ ನಿರಂತರವಾಗಿರಲಿ.
1: ಹೊಸದಿಲ್ಲಿಯ ಕೇಂದ್ರ ಸಾಹಿತ್ಯ ಅಕಾದೆಮಿ ಆಕಾಶವಾಣಿ ಕಲಬುರಗಿ ಕೇಂದ್ರದ ಸಹಯೋಗದಲ್ಲಿ ಇಂದು ಬೆಳಗ್ಗೆ 11 ಗಂಟೆಗೆ ಕೇಳು ಕಥೆ ಎಂಬ ವಿಶೇಷ ಕಾರ್ಯಕ್ರಮ ಆಯೋಜಿಸಿದೆ. ಕಲಬುರಗಿ ಆಕಾಶವಾಣಿ ಕೇಂದ್ರದ ಸ್ಟುಡಿಯೋದಲ್ಲಿ ನಡೆಯಲಿರುವ ಈ ಕಾರ್ಯಕ್ರಮದಲ್ಲಿ ಎಚ್ಟಿ ಪೋತೆ, ಸಿದ್ದರಾಮ್ ಹೊನಕಲ್, ಸಂಧ್ಯಾ ಹೊನಗುಂಟೀಕರ್ ಹಾಗೂ ಮಹಂತೇಶ್ ನವಲ್ಕಲ್ ಕೇಳು ಕಥೆ ಪ್ರಸ್ತುತಪಡಿಸಲಿದ್ದಾರೆ. ಆಕಾಶವಾಣಿ ಕಲಬುರಗಿ ಕೇಂದ್ರದ ತಾಂತ್ರಿಕ ವಿಭಾಗದ ಮುಖ್ಯಸ್ಥ ಬಿ ಗೋಪಾಲ್ ನಾಯಕ್, ಕಾರ್ಯಕ್ರಮ ವಿಭಾಗದ ಮುಖ್ಯಸ್ಥ ಬಿ ಸಿದ್ದಣ್ಣ ಪಾಲ್ಗೊಳ್ಳಲಿದ್ದು, ಕೇಂದ್ರ ಸಾಹಿತ್ಯ ಅಕಾದೆಮಿ ಸಲಹಾ ಸಮಿತಿ ಸದಸ್ಯ ಡಾ ಬಸವರಾಜ್ ಸಾದರ್ ಸಮಾರೋಪ ನುಡಿಗಳನ್ನಾಡಲಿದ್ದಾರೆ. ಇಂದು ಭಾರತೀಯ ಸಂಗೀತಶಾಸ್ತ್ರದ ದಿನಾಚರಣೆ. ಈ ಹಿನ್ನೆಲೆ ಮೈಸೂರು ವಿಶ್ವವಿದ್ಯಾಲಯದ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಭವನದಲ್ಲಿ ಡಾ ರಾ ಸತ್ಯನಾರಾಯಣ ಅವರ ಜನ್ಮ ಶತಮಾನೋತ್ಸವ ಕಾರ್ಯಕ್ರಮದ ಉದ್ಘಾಟನೆ ಇಂದು ಸಂಜೆ 5:30 ನೆರವೇರಲಿದೆ ಎಂದು ಡಿವಿಜಿ ಬಳಗ ಪ್ರತಿಷ್ಠಾನದ ಸಂಚಾಲಕ ಕನಕರಾಜು ತಿಳಿಸಿದ್ದಾರೆ. ಶಿವಮೊಗ್ಗದ

0: ಕುವೆಂಪು ವಿಶ್ವವಿದ್ಯಾಲಯದ ಗೌರವ ಡಾಕ್ಟರೇಟ್ಗೆ ಭಾಜನರಾದ ಹಿರಿಯ ಸಮಾಜವಾದಿ ನಾಯಕ ಸ್ವಾತಂತ್ರ್ಯ ಸೇನಾನಿ ಕೋಣಂದೂರು ಲಿಂಗಪ್ಪ ಅವರ ಮನೆಗೆ ಭೇಟಿ ನೀಡಿದ ಜಿಲ್ಲಾ ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪ ಗೌರವಿಸಿ ಅಭಿನಂದಿಸಿದರು. ಭಾರತದ ಟೆನಿಸ್ ಆಟಗಾರ್ತಿಯರಾದ ವೈದೇಹಿ ಚೌಧರಿ ಮತ್ತು ಝೀಲ್ ದೇಸಾಯಿ ತುಮಕೂರು ಓಪನ್, ಇಂಟರ್ನ್ಯಾಷನಲ್ ಟೆನಿಸ್ ಫೆಡರೇಷನ್ ವಿಮೆನ್ಸ್ 35 ಮಹಿಳಾ ಟೆನಿಸ್ ಟೂರ್ನಿಯ ಸಿಂಗಲ್ಸ್ನಲ್ಲಿ ಸೆಮಿಫೈನಲ್ ತಲುಪಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದ ಬಾಹ್ಯಾಕಾಶ ಪರಿಸರ ವ್ಯವಸ್ಥೆಯ 30ಕ್ಕೂ ಹೆಚ್ಚು ಪಾಲುದಾರರೊಂದಿಗೆ ಸಚಿವ ಪ್ರಿಯಾಂಕ್ ಖರ್ಗೆ ಮಹತ್ವದ ಸಭೆ. ಥಲಸೇಮಿಯಾ ಗುರುತಿಸುವಿಕೆ ಹಾಗೂ ಸುಧಾರಿತ ಆರೈಕೆ ಆದ್ಯತೆಯಾಗಲಿ, ಪದ್ಮಶ್ರೀ ಡಾ ಸುರೇಶ್ ಹನಗವಾಡಿ. ಬೆಂಗಳೂರಿನ ಶ್ರೀಕಂಠೀರವ ಸ್ಟುಡಿಯೋದ ವಜ್ರ ಮಹೋತ್ಸವ. ಶಿವಮೊಗ್ಗ ಹಾಗೂ ವಿಜಯನಗರ ಜಿಲ್ಲೆಯಲ್ಲಿ ನೂತನ ಘಟಕ. ಆಕಾಶವಾಣಿಯ ಧಾರವಾಡ ಕೇಂದ್ರ ಆಯೋಜಿಸಿದ್ದ ಆಕಾಶವಾಣಿ @90 ಫಿಟ್ ಇಂಡಿಯಾ ವಾಕಥಾನ್ ಯಶಸ್ವಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
1: ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 7:16.
2: ಉಂಜುಲಗಿರಿ ಗ್ರಾಮತ್ರ ಚರಮಂಡ ಒಕ್ಕಡ ದಂಡ ಕಾರಕೊಮ್ಮ ನಡಪನ ಕಾರಣ ತೆರೆ ಇಂದು ಬೈಟ್ ಪಿಂಜ ನಾಳೆ ಬೈಟ್ ಆಗಣ ನಡಪ ಅದನ ಉಂಡು ಒಕ್ಕಕಾರ ತಾಮನೆ ಪೊಮ್ಮಕ್ಕ ಬಿಂದು ಚಂಗಾದ್ಯ ಪಿಂಜ ಊರುಕಾರ ಸಂಸಾರೋಡೆ ಬಂದಿತ್ ಕಾರೋನಂಡ ಆಶೀರ್ವಾದ ಪಡೆದು ಉಣುಂದು ಚರಮಂಡ ಒಕ್ಕ ಪಟ್ಟೆದಾರ ಪಿಂಜ ಒಕ್ಕಕಾರ ಕಟ್ಟಡಿತು.
3: ಹೈಟೆಕ್ ಫರ್ನಿಚರ್ ನಲ್ಲಿ ಮೆಗಾ ಫೆಸ್ಟಿವಲ್ ಆಫರ್. ಯಾವುದೇ ಫರ್ನಿಚರ್ ಗಳನ್ನು ಖರೀದಿಸುವಾಗ 10-50% ಡಿಸ್ಕೌಂಟ್. ಹೈಟೆಕ್ ಫರ್ನಿಚರ್ ಮೂರ್ನಾಡು ಮತ್ತು ಗೋಣಿಕೊಪ್ಪಲು.
4: ಭಾರತಿ ರೇಡಿಯೋ ಹೌಸ್ ನಲ್ಲಿ ಫೆಸ್ಟಿವಲ್ ಆಫರ್. ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಕುಕ್ಕರ್, ಮಿಕ್ಸಿಗಳ ಎಕ್ಸ್ಚೇಂಜ್ ಆಫರ್. 0% ಇಂಟ್ರೆಸ್ಟ್, 0 ಡೌನ್ ಪೇಮೆಂಟ್, ಪ್ರತಿ ಖರೀದಿಗೂ ಖಚಿತ ಬಹುಮಾನ.
1: ಭಾರತಿ ರೇಡಿಯೋ ಹೌಸ್ ನಿಯರ್ ಚೌಕ್, ಗಣಪತಿ ಸ್ಟ್ರೀಟ್, ಮಡಿಕೇರಿ ಮತ್ತು ಗೋಣಿಕೊಪ್ಪಲು.
5: ಅಂದದ ರೂಪಿಗೆ ಚಂದದ ವಿನ್ಯಾಸ. ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ
6: ಶಾರದಾ ಜುವೆಲ್ಲರ್ಸ್ ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು.
7: ಚಿಟ್ಟಿಮಾನಿ ಸಿಂಗತೂರು ಗ್ರಾಮದ ಕುದುಪಜೆ ಕುಟುಂಬಸ್ಥರ ಶ್ರೀ ದುರ್ಗಿ ದೇವಸ್ಥಾನದಲ್ಲಿ ಶ್ರೀ ದುರ್ಗಿ ದೇವರ ವರ್ಷದ ಹಬ್ಬನ ಇದೇ 6 ಐತ್ವಾರ ಬೆಳಿಗ್ಗೆ 10 ನಡೆಸಿಕೆ ಏರ್ಪಾಡು ಮಾಡಿಕೊಂಡಳು. ಕೊಟ್ಟ ಗೂಡೆಗ ಊರವು ನೆಂಡರಿಷ್ಟರೆಲ್ಲ ಬಂದು ದೇವಿನ ತೀರ್ಥ ಪ್ರಸಾದನ ಸ್ವೀಕರಿಸೋಕೂತ ಕುದುಪಜೆ ಕುಟುಂಬದ ಪಟ್ಟೆದಾರರ ಹಂಗೆ ಕುಟುಂಬಸ್ಥರು ಕೇಳಿಕೊಂಡಳು.
8: ಮಡಿಕೇರಿಯ ಡಿ ಟ್ವಿನ್ ಟೆಕ್ ನಲ್ಲಿ ಕಂಪ್ಯೂಟರ್, ಲ್ಯಾಪ್ಟಾಪ್, ಸಿಸಿಟಿವಿ, ಯುಪಿಎಸ್ ಬ್ಯಾಟರಿ ಇದೀಗ ಸುಲಭ ಕಂತಿನ ಇಎಂಐ ಮೂಲಕ 0% ಇಂಟ್ರೆಸ್ಟ್ ನಲ್ಲಿ ಲಭ್ಯ. ಟ್ಯಾಬ್ ಪ್ರಿಂಟರ್ಸ್ ಗಳು ಡಿಸ್ಕೌಂಟ್ ರೇಟ್ ನಲ್ಲಿ. ಡಿ ಟ್ವಿನ್ ಟೆಕ್ ಪತ್ರಿಕಾ ಭವನದ ಹತ್ತಿರ ಮಡಿಕೇರಿ. ಕಾಲ್ ಬೈರತಿ ರಾಮದ್ 9844-8199.
9: ಕನಸುಗಳನ್ನು ರೂಪಿಸಿ ಇರಿಟಿಯ ಇಮ್ಯಾನ್ಯುವಲ್ ಸಿಲ್ಕ್ಸ್ ನೊಂದಿಗೆ ರೇಷ್ಮೆ ಸೀರೆಗಳು ಮತ್ತೆಲ್ಲೂ ಸಿಗದ ಕಲೆಕ್ಷನ್ ವಿಶ್ವಾಸನೀಯ ಬ್ರ್ಯಾಂಡ್ ಗಳಿಂದ ಇಮ್ಯಾನ್ಯುವಲ್ ಸಿಲ್ಕ್ಸ್ ಇರಿಟಿ.
10: ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ ಆನಿವರ್ಸರಿ ಆಫರ್. ವುಡನ್ ಕಾಟ್ ಮತ್ತು 6x5 ಮ್ಯಾಟ್ರೆಸ್ ಗೆ 18,500 ಮಾತ್ರ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
11: ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
12: ಸ್ಕೈ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ ಮತ್ತು ವಿರಾಜಪೇಟೆ.
13: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
12: ನಾನ್ ಡ್ರೈವ್ ಮಾಡೋದು ನನ್ನ ಫೇವರೇಟ್ ಹ್ಯುಂಡೈ ಕಾರನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
13: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ, ಮಡಿಕೇರಿ, ಗೋಣಿಕೊಪ್ಪಲ್ ಹಾಗೂ ಕುಶಾಲನಗರ.
14: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
12: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
14: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
15: ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡಿ ಇವತ್ತಿನ ಮಾರುಕಟ್ಟೆ ಬೆಲೆಯಲ್ಲಿ. ಯಾವುದೇ ಖರೀದಿಗೆ 0% ವೇಸ್ಟೇಜ್. ಇದು ಸ್ವಿಸ್ ಗೋಲ್ಡ್ನ ಪ್ರಾಮಿಸ್. ಸ್ವಿಸ್ ಗೋಲ್ಡನ್ ಡೈಮಂಡ್ಸ್, ವಿರಾಜಪೇಟೆ.
16: ಮನಸೂರೆಗೊಳ್ಳುವ ಎಲ್ಲಾ ರೀತಿಯ ಫರ್ನಿಚರ್ ಗಳು, ಎಲ್ಲಾ ರೀತಿಯ ಹೋಮ್ ಅಪ್ಲೈನ್ಸಸ್ ಹಾಗೂ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗಾಗಿ ಬನ್ನಿ.
12: ಪಿಯೋ ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್, ಹರಿಶ್ಚಂದ್ರಪುರ, ಕೊರಿಗೊಪ್ಪಲು.
17: ಸಂಬಂಧಗಳ ಮೌಲ್ಯ ವೃದ್ಧಿಯಾಗುವುದು ಮದುವೆಯ ಮೂಲಕ. ವಿವಾಹ ಸಮಾರಂಭಗಳಿಗೆ ಮೆರುಗು ನೀಡುತ್ತಿದೆ ಸೆಂಚುರಿಯ ವಸ್ತ್ರ ವೈವಿಧ್ಯತೆಗಳು. ಸೆಂಚುರಿ ಫ್ಯಾಷನ್ ಸಿಟಿ, ಪಯಂಚೇರಿ ಮೋಕ್, ಇರಿಟ್ಟಿ.
18: ಅಲ್ವೇ, ನಾವು ಬೆಂಗಳೂರಲ್ಲಿ ವರ್ಕ್ ಮಾಡುವಾಗ ಅಲ್ಲಿ ನಾವು ತಿಂತ ಇದ್ವಲ್ವಾ ನಾಟಿ ಸ್ಟೈಲ್ ಫುಡ್, ಆ ಟೇಸ್ಟ್ ಬೇರೆಲ್ಲೂ ಸಿಗ್ತಾನೆ ಇಲ್ಲ.
19: ಆ ಟೇಸ್ಟ್ ನಲ್ಲಿ ಇವಾಗ ಮಡಿಕೇರಿಯಲ್ಲಿ ಸಿಗ್ತಾ ಇದೆ.
18: ಎಲ್ಲೇ ಅದು?
19: ಹೋಟೆಲ್ ಗ್ರೀನ್ಸ್ ನಾಟಿ ಸ್ಟೈಲ್ ನಲ್ಲಿ. ಅಲ್ಲಿ ನಾಟಿ ಮಟನ್ ಹಾಗೂ ನಾಟಿ ಕೋಳಿಯ ವಿವಿಧ ಐಟಮ್ಸ್, ರಾಗಿ ಮುದ್ದೆ, ಮಟನ್ ಸೂಪ್, ಮಟನ್ ಚಾಪ್ಸ್, ಬೋಟಿ, ಚಿಕನ್, ಮಟನ್ ಬಿರಿಯಾನಿ, ನಾಟಿ ಸ್ಟೈಲ್ ನ ಎಲ್ಲಾ ಫುಡ್ ಸಿಗುತ್ತೆ. ಹೋಟೆಲ್ ಗ್ರೀನ್

0: ಸಿಮೆಂಟ್ಸ್ ನಾಟಿ ಸ್ಟೈಲ್ ಹೊಸ ತಾಲೂಕ್ ಆಫೀಸ್ ಹತ್ತಿರ ಕಾನ್ವೆಂಟ್ ಜಂಕ್ಷನ್ ಮಡಿಕೇರಿ.
1: ನೀವು ಒಳ್ಳೆಯ ಬ್ರ್ಯಾಂಡ್ ನ ವಾಚ್ ಖರೀದಿಸಲು ಪ್ಲಾನ್ ಮಾಡಿದ್ದೀರಾ? ಹಾಗಾದ್ರೆ ಬನ್ನಿ ಮಡಿಕೇರಿ ಹಾಗೂ ಗೋಣಿಗೋಪುರಿನ ಪಾಂಡ್ಯನ್ ವಾಚ್ ಸ್ಟೋರ್ ಗೆ. ಎಲ್ಲಾ ವಾಚ್ ಗಳ ಸರ್ವಿಸ್ ಕೂಡ ಮಾಡಿಕೊಡ್ತಾರೆ. ಟೈಟನ್ ವಾಚಸ್ ನ ಎಕ್ಸ್ಕ್ಲೂಸಿವ್ ಶೋರೂಮ್ ಪಾಂಡ್ಯನ್ ವಾಚ್ ಸ್ಟೋರ್ ಮಡಿಕೇರಿ ಮತ್ತು ನಿಯರ್ ಗವರ್ನಮೆಂಟ್ ಹಾಸ್ಪಿಟಲ್ ಗೋಣಿಗೋಪ. ಶ್ರೀ ವಿಷ್ಣು ಎಂಟರ್ಪ್ರೈಸಸ್ ಬೈಪಾಸ್ ರೋಡ್ ಗುಣಿಗೊಬ್ಬಲು. ನಮ್ಮಲ್ಲಿ ಸ್ಟೀಲ್ ವೀಡ್ ಕಟರ್, ಹಸ್ಕೋವರ್ಣ, ಇಮಾಸ್, ವಿರಾಟ್ ಸ್ಟೀಲ್ ಚೈನ್ಸಾ, ಡಿಜಿಟಲ್ ತೂಕದ ಯಂತ್ರ, ಎಸ್ಪಿ ಬ್ಯಾಟರಿ ಸ್ಪ್ರೇಯರ್, ಹೋಂಡಾ ಮತ್ತು ಕಿಸಾನ್ ಕ್ರಾಫ್ಟ್ ಸ್ಪ್ರೇಯರ್ ಗಳು, ಕೀಟನಾಶಕಗಳು, ಸ್ಕಿಪ್ಪರ್ ಹಾಗೂ ಜೆಟ್ಸ್, 3 KV ಇಂದ 100 KV ವರೆಗಿನ ಜನರೇಟರ್ ಗಳು, ಆಯಿಲ್, ಅಲ್ಯೂಮಿನಿಯಂ ಮತ್ತು HDPE ಪೈಪ್ ಗಳು ಹಾಗೂ ಇರಿಗೇಷನ್ ಮೋಟಾರ್ ಗಳು ದೊರೆಯುತ್ತವೆ. ವುಡ್ ಚಿಪ್ಪರ್, ಬ್ಲೋವರ್, ಕಾಫಿ ಹಲ್ಲರ್ ಮಷೀನ್, ಮಾಯಿಸ್ಚರ್ ಮೀಟರ್, ಪೆಪ್ಪರ್ ಡಿ ಕಾರ್ನರ್ ಗಳು ಲಭ್ಯವಿದೆ. ಕಾಫಿ ಬೋರ್ಡ್ ನ ಸಬ್ಸಿಡಿಯಲ್ಲಿ ಸಂಪರ್ಕಿಸಿ 08274298705, ಮೊಬೈಲ್ 9108752744 ಅಥವಾ 9448448744.
0: ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ ಆನಿವರ್ಸರಿ ಆಫರ್, ವುಡನ್ ಕಾಟ್ ಮತ್ತು 6x5 ಮ್ಯಾಟ್ರೆಸ್ ಗೆ 18,500 ರೂಪಾಯಿ ಮಾತ್ರ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
2: ನಿಂಗರ ಆರೋಗ್ಯ ಭಾಗ್ಯ ಕಾಯ್ದು ವಿರಾಜಪೇಟೆ ತ್ರಿವೇಣಿ ಗ್ಯಾಸ್ ಏಜೆನ್ಸಿ ಇಕ್ಕ ಮಲ್ಟಿಬ್ರ್ಯಾಂಡ್ ಇನ್ಸೂರೆನ್ಸ್ ಸರ್ವಿಸ್ ಮಾಡಿದಪ್ಪ. ನಂಗಲ್ಲಿ ಹೆಲ್ತ್ ಇನ್ಸೂರೆನ್ಸ್, 2 wheel ಅಂಡ್ 4 wheel ಇನ್ಸೂರೆನ್ಸ್, ಪಿಂಜ ಮೋಟಾರ್ ಅಂಡ್ ಟ್ರಾವೆಲ್ ಇನ್ಸೂರೆನ್ಸ್ ಮಾಡಿದಪ್ಪ. ಕಾಂಟ್ಯಾಕ್ಟ್ ಆಥರೈಸ್ಡ್ ಏಜೆಂಟ್ ಮಾಲೇಟಿನ ಪುನೀತ್ ಪೊನ್ನಣ, ನಿಯರ್ KSRTC ಬಸ್ ಸ್ಟ್ಯಾಂಡ್ ವಿರಾಜಪೇಟೆ. ಕಾಲ್ 9950853 76.
1: ARM ಕಿಯಾ ವತಿಯಿಂದ ಸೇನೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ ಮತ್ತು ಸೇನಾ ನಿವೃತ್ತರಿಗೆ ಅದ್ಭುತ ಆಫರ್. ಕೂಡಲೇ ಕಿಯಾ ಕಾರ್ ಬುಕ್ ಮಾಡಿ GST ಕಡಿತದ ಪ್ರಯೋಜನದೊಂದಿಗೆ ಕೇಂದ್ರ ಸರ್ಕಾರಿ ನೌಕರರು BH ರಿಜಿಸ್ಟ್ರೇಷನ್ ಪ್ರಯೋಜನವನ್ನು ಪಡೆಯಿರಿ. ಕೊಡಗಿನಾದ್ಯಂತ ಕಿಯಾ ವಾಹನ ಲಭ್ಯವಿದೆ. ಕಾಲ್ ಕರ್ತಬಡ ಪುನೀತ್ 9606048734.
0: ಮಡಿಕೇರಿಯ ಪ್ರಶಾಂತ್ ಫರ್ನಿಚರ್ ನಲ್ಲಿ ಸ್ಟಾಕ್ ಕ್ಲಿಯರೆನ್ಸ್, ಮೆಗಾ ಡಿಸ್ಕೌಂಟ್ ಸೇಲ್. ಕರ್ಟನ್ಸ್, ಬೆಡ್ ಸ್ಪ್ರೆಡ್, ಮ್ಯಾಟ್ರೆಸ್, ಡೋರ್ ಮ್ಯಾಟ್, ಬಾತ್ರೂಮ್ ಮ್ಯಾಟ್ಸ್ ಇವೆಲ್ಲವೂ ಅಪ್ ಟು 50% ಡಿಸ್ಕೌಂಟ್ ನಲ್ಲಿ. ಅತ್ಯುತ್ತಮ ಕ್ವಾಲಿಟಿಯ ಎಲ್ಲಾ ರೀತಿಯ ಮರದ ಫರ್ನಿಚರ್ ಗಳನ್ನು ನಿಮಗೆ ಬೇಕಾದ ಡಿಸೈನ್ಸ್ ನಲ್ಲಿ, ನಿಮಗೆ ಬೇಕಾದ ಅಳತೆಯಲ್ಲಿ ರೆಡಿ ಮಾಡಿಕೊಡಲಾಗುವುದು. ರೋಸ್ ವುಡ್, ಟೀಕ್ ವುಡ್, ಅಕೇಶಿಯಾ ಮುಂತಾದ ಮರದ ಫರ್ನಿಚರ್ ಗಳಿಗಾಗಿ ಬನ್ನಿ ಪ್ರಶಾಂತ್ ಫರ್ನಿಚರ್, ಇಂಡಸ್ಟ್ರಿಯಲ್ ಏರಿಯಾ, ಮಡಿಕೇರಿ.
3: ಅಬ್ಬಾ ನನಗಂತೂ ಸಾಕಾಯ್ತು, ಒಂದು ಕಡೆನೂ ಫರ್ನಿಚರ್ ಸೆಲೆಕ್ಟ್ ಆಗ್ತಾನೆ ಇಲ್ಲ.
4: ಏನ್ ರವಿ, ವಿರಾಜಪೇಟೆಯ 2000 APAS ಫರ್ನಿಚರ್ ಅಂಡ್ ಹೋಮ್ ಅಪ್ಲಯನ್ಸಸ್ ಶಾಪ್ ಗೆ ಹೋಗಿ ಅಲ್ಲಿ ವೆರೈಟಿ ಕಲರ್ ಹಾಗೂ ವೆರೈಟಿ ಡಿಸೈನ್ಸ್ ನೊಂದಿಗೆ ಸುಂದರವಾದ ಫರ್ನಿಚರ್ ಸಿಗುತ್ತೆ. ಜೊತೆಗೆ TV, ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಮನೆಗೆ ಬೇಕಾದ ಎಲ್ಲಾ ಹೋಮ್ ಅಪ್ಲಯನ್ಸಸ್ ಅಲ್ಲಿ ಇದೆ. 2000 APAS ಫರ್ನಿಚರ್ ಅಂಡ್ ಹೋಮ್ ಅಪ್ಲಯನ್ಸಸ್, ವಿರಾಜಪೇಟೆ.
5: ಕೂರ್ಗ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಪೊನ್ನಂಪೇಟೆ ಕೊಡಗಿನಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಡೇಟಾ ಸೈನ್ಸ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಮಿಷನ್ ಲರ್ನಿಂಗ್, ಸಿವಿಲ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮತ್ತು ಕಂಪ್ಯೂಟರ್ ಸೈನ್ಸ್ ವಿತ್ ಸೈಬರ್ ಸೆಕ್ಯೂರಿಟಿಗಾಗಿ ಅಡ್ಮಿಷನ್ಸ್ ಪ್ರಾರಂಭವಾಗಿದೆ. ಮೆರಿಟೋರಿಯಸ್ ಸ್ಟೂಡೆಂಟ್ಸ್ ಮತ್ತು ಆರ್ಥಿಕವಾಗಿ ದುರ್ಬಲ ವರ್ಗಗಳಿಗೆ ಸ್ಕಾಲರ್ಶಿಪ್ ಕೂಡ ಲಭ್ಯ. ಉತ್ತಮ ಸ್ಪೋರ್ಟ್ಸ್ ಸೌಲಭ್ಯ ಮತ್ತು ಬಾಯ್ಸ್ ಅಂಡ್ ಗರ್ಲ್ಸ್ ಗಾಗಿ ಸೆಪರೇಟ್ ಹಾಸ್ಟೆಲ್ ಫೆಸಿಲಿಟೀಸ್ ಕೂಡ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 9611555457.
0: ಮಡಿಕೇರಿಯ ಅರುಣ್ ಸ್ಟೋರ್ಸ್ ನಲ್ಲಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಬೇಕಾದ ಉತ್ತಮ ಕ್ವಾಲಿಟಿಯ ನೋಟ್ ಬುಕ್, ಪಠ್ಯಪುಸ್ತಕಗಳು, ಸ್ಕೂಲ್ ಕಾಲೇಜ್ ಬ್ಯಾಗ್ಸ್, ರೈನ್ ಕೋಟ್, ಕೊಡೆಗಳು ಲಭ್ಯ. ಅರುಣ್ ಸ್ಟೋರ್, ಕಾಲೇಜ್ ರೋಡ್, ಮಡಿಕೇರಿ. ನಿಮ್ಮ ಒತ್ತಡವು ನಿಮ್ಮ ಹೃದಯದ ಮೇಲೆ ಪರಿಣಾಮ ಬೀರುತ್ತಿದೆಯೇ? ಚಿಂತೆ ಬೇಡ, ಹೃದಯ ಸಂಬಂಧಿ ಕಾಯಿಲೆಗಳಿಗೆ ಇನ್ನು ಮೈಸೂರು ಮಂಗಳೂರಿಗೆ ಹೋಗ್ಬೇಕು ಅಂತ ಇಲ್ಲ. 24/7 ತುರ್ತು ಪ್ರಕರಣಗಳ ಸೇವೆಗೆ ಹೃದ್ರೋಗ ತಜ್ಞರು ಕುಶಾಲನಗರದ ಸೈರಸ್ ಹಾಸ್ಪಿಟಲ್ ನಲ್ಲಿ ಲಭ್ಯರಿದ್ದಾರೆ. ಹಾಸ್ಪಿಟಲ್ ನಲ್ಲಿ ಆಂಜಿಯೋಗ್ರಾಮ್, ಆಂಜಿಯೋಪ್ಲಾಸ್ಟಿ, ಪೆರಿಫೆರಲ್ ಆಂಜಿಯೋಗ್ರಾಮ್, ಪೆರಿಫೆರಲ್ ಆಂಜಿಯೋಪ್ಲಾಸ್ಟಿ, ಶಾಶ್ವತ ಪೇಸ್ ಮೇಕರ್, ತಾತ್ಕಾಲಿಕ ಪೇಸ್ ಮೇಕರ್ ಸೌಲಭ್ಯಗಳಿದ್ದು ಕೊಡಗು ಜಿಲ್ಲೆಯ ಮೊದಲ ಕ್ಯಾತ್ಲಾಬ್ ಹೊಂದಿರುವ ಆಸ್ಪತ್ರೆಯಾಗಿದೆ. ಹೆಚ್ಚಿನ ಮಾಹಿತಿ ಹಾಗೂ ಅಪಾಯಿಂಟ್ಮೆಂಟ್ ಗಾಗಿ ಸಂಪರ್ಕಿಸಿ ಸೈರಸ್ ಹಾಸ್ಪಿಟಲ್, ಮಾದಾಪಟ್ನ, BM ರೋಡ್, ಕುಶಾಲನಗರ. ಕಾಲ್ 0826298777, ಮೊಬೈಲ್ 9364881641. ನಾಸ್ ಫರ್ನಿಚರ್ ಗೆ ನಿಮ್ಮ ಹಳೆಯ ಡೈನಿಂಗ್ ಸೆಟ್, ಸೋಫಾ ಸೆಟ್, ಅಲ್ಮಿರಾ ಇನ್ನಿತರ ಫರ್ನಿಚರ್ ಗಳನ್ನು ತನ್ನಿ, ಹೊಸದರೊಂದಿಗೆ ಎಕ್ಸ್ಚೇಂಜ್ ಮಾಡಿ. EMI ಫೆಸಿಲಿಟಿ ಲಭ್ಯ. ನಾಸ್ ಫರ್ನಿಚರ್, ಮಡಿಕೇರಿ. ಇದು ಕೂರ್ಗ್ ಹೋಟೆಲ್ಸ್ ಅಂಡ್ ರೆಸಾರ್ಟ್ ಅಸೋಸಿಯೇಷನ್ ಇವರ ವತಿಯಿಂದ ಕೊಡಗಿನ ಜನರಲ್ಲಿ ಕಳಕಳಿಯ ಮನವಿ. ಸಾರ್ವಜನಿಕ ಸ್ಥಳದಲ್ಲಿರುವ ನಿಮ್ಮ ತೋಟದ ಹೊರಗಿನ ಜಾಗ ನಿಮ್ಮದೇ ಎಂದು ಭಾವಿಸಿ ಕಸಮುಕ್ತವಾಗಿಸಿ ಕೊಡಗನ್ನು ಸ್ವಚ್ಛವಾಗಿರಿಸಲು ಸಹಕರಿಸಿ. ಸ್ವಚ್ಛ ಸುಂದರ ಕೊಡಗು ನಮ್ಮ ಧ್ಯೇಯವಾಗಲಿ.
6: ವಿರಾಜಪೇಟೆ ಕೆದಮಳ್ಳೂರು ತೆರ್ಮೆಮೊಟ್ಟೆ ಶ್ರೀ ಆದಿಶಕ್ತಿ ಧರ್ಮದೈವ ಹಾಗೂ ಪಾಷಾಣಮೂರ್ತಿ ಪರಿವಾರ ದೈವಗಳ ಧರ್ಮ ಚಾವಡಿಯಲ್ಲಿ ಇದೇ 10ರಂದು ನಾಳೆ ಭಾನುವಾರ ನವಗ್ರಹ ವೃಕ್ಷ ಪ್ರತಿಷ್ಠಾಪನಾ ಕಾರ್ಯ ಬೆಳಿಗ್ಗೆ 10:49 ಸಲ್ಲುವ ಕರ್ಕಾಟಕ ಲಗ್ನ ಸುಮುಹೂರ್ತದಲ್ಲಿ ನಡೆಯಲಿದೆ. ಭಕ್ತಾದಿಗಳೆಲ್ಲ ಪಾಲ್ಗೊಂಡು ನವಗ್ರಹರ ಅನುಗ್ರಹಕ್ಕೆ ಪಾತ್ರರಾಗುವಂತೆ ಹರೀಶ್ ಬಿಜಿ ಅವರು ಕೇಳಿಕೊಂಡಿದ್ದಾರೆ.
7: ನಿಮ್ಮ ಮನೆಯ ವಾಶ್ರೂಮ್ ಮತ್ತು ಕಿಚನ್ ಸ್ಟೈಲಿಶ್ ಆಗಿ ಕಾಣಲು ನೀವು ಆಯ್ಕೆ ಮಾಡಿ ಜಾಕ್ವಾ ಪ್ರಾಡಕ್ಟ್ಸ್ ಗಳನ್ನು. ಬಾತ್ರೂಮ್ ಫಿಟ್ಟಿಂಗ್ಸ್ ಅಂಡ್ ಸ್ಯಾನಿಟರಿ ವೇರ್, 10 ವರ್ಷಗಳ ವಾರಂಟಿ ಹಾಗೂ ಸ್ಪಾಟ್ ರಿಪೇರ್ ಸರ್ವಿಸ್ ಇದೀಗ ಇರಿಟಿಯ ರೀನಾ ಡೆವಲಪರ್ಸ್ ನಲ್ಲಿ. ಕರ್ನಾಟಕದಾದ್ಯಂತ ಫ್ರೀ ಡೆಲಿವರಿನೂ ಇದೆ. ಜಾಕ್ವಾ ಪ್ರಾಡಕ್ಟ್ಸ್ ನ ವಿಶಾಲವಾದ ಸ್ಟುಡಿಯೋ ರೀನಾ ಡೆವಲಪರ್ಸ್, ಉಳಿಕಲ್ ರೋಡ್, ಇರಿಟಿ.
0: ಈ ಫೆಸ್ಟಿವಲ್ ಸೀಸನ್ ನಲ್ಲಿ ಅತಿ ಕಡಿಮೆ ಬೆಲೆಗೆ ಮನಸೂರೆಗೊಳ್ಳುವ ಫರ್ನಿಚರ್ ಗಳು, ಅಚ್ಚರಿ ಮೂಡಿಸುವ ಆಫರ್ ಹಾಗೂ ಆಕರ್ಷಕ ಬಹುಮಾನಗಳೊಂದಿಗೆ ನಿಮಗೆ ಸಿಗಲಿದೆ ಸುನಿತಾ ಫರ್ನಿಚರ್ ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ. ಹಾಗಿದ್ರೆ

0: ನಿಮ್ಮ ಫರ್ನಿಚರ್ ಶಾಪಿಂಗ್ ಆಗಿ ಬನ್ನಿ ಕೇರಳದ ಅತಿ ದೊಡ್ಡ ಫರ್ನಿಚರ್ ಮಳಿಗೆ ಸುನಿತಾ ಫರ್ನಿಚರ್ ಉಳಿಯಿಲ್ ಇರಿಟಿ ಹಾಗೂ ತಾವಕರ ಕಣ್ಣೂರ್.
1: ಬದ್ದಂಚಟ್ಟಿನ ಒಕ್ಕ ಕಾರಣ ಗುರುಕಾರಣಂಗ್ ಮೀಂದಿ ವೆಪ್ಪ ಕಾರ್ಯ ಇದೇ ಪತ್ತಾಂಗ್ ನಾರಾಚ ಪೊಲಕ 10 ಗಂಟೆಗ್ ನೆಲಜಿ ಗ್ರಾಮತ್ತುಳ್ಳ ಒಕ್ಕ ಬಲ್ಯ ಮನೆಯಲ್ಲಿ ನಡಪ. ಒಕ್ಕ ಕಾರ ತಾಮನ ಪೊಮ್ಮಕ್ಕ ಬಿಂದು ಚಂಗಾದ್ಯಾಲ ಬಂತು ಗುರುಕಾರಣ ಆಶ್ವಾದ ಪಡೆದೋಣ ಪಟ್ಟದಾರ ಪಿಂಜ ಬದ್ದಂಚಟ್ಟಿನ ಒಕ್ಕ ಕಾರ ಕಟ್ಟಣಿತ್.
0: ತನಿಷ್ಕ್ನಲ್ಲಿ ಓಲ್ಡ್ ಗೋಲ್ಡ್ ಎಕ್ಸ್ಚೇಂಜ್ ಆಫರ್. ನೀವು ಯಾವುದೇ ಶಾಪ್ ನಿಂದ ಖರೀದಿಸಿದ 9 ಕ್ಯಾರೆಟ್ ಮೇಲ್ಪಟ್ಟ ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಹೊಸ ಡಿಸೈನ್ಸ್ ಚಿನ್ನಾಭರಣಗಳೊಂದಿಗೆ ಎಕ್ಸ್ಚೇಂಜ್ ಮಾಡುವಾಗ ಪಡೆಯಿರಿ 100% ಮೌಲ್ಯ. ನಿಮ್ಮ ಖರೀದಿಗಾಗಿ ಬನ್ನಿ ಸಬರ್ಬನ್ ಬಸ್ ಸ್ಟ್ಯಾಂಡ್, ಬಿಎನ್ ರೋಡ್ ಹಾಗೂ ಕಾಳಿದಾಸ ರಸ್ತೆಯಲ್ಲಿರುವ ತನಿಷ್ಕ್ ಶೋರೂಮ್ಗೆ. ಕಂಡೀಷನ್ಸ್ ಅಪ್ಲೈ.
1: ಇದೀಗ ನಾರಾಯಣ ಆಸ್ಪತ್ರೆ ಮೈಸೂರಿನ ಮಕ್ಕಳ ಮತ್ತು ವಯಸ್ಕರ ಹೃದ್ರೋಗ ತಜ್ಞರಾದ ಡಾಕ್ಟರ್ ಆನಂದ್ ಲಿಂಗನ್ ಅವರು ಈ ತಿಂಗಳ 11ರಂದು ಸೋಮವಾರ ಬೆಳಿಗ್ಗೆ 10ರಿಂದ ಮಧ್ಯಾಹ್ನ 1 ಗಂಟೆವರೆಗೆ ಮಡಿಕೇರಿ ಓಂಕಾರೇಶ್ವರ ದೇವಸ್ಥಾನ ರಸ್ತೆಯಲ್ಲಿರುವ ಡಿಕೆ ಸಿಗ್ಮಾ ಹಾಸ್ಪಿಟಲ್ನಲ್ಲೂ, ಅಪರಾಹ್ನ 2ರಿಂದ 4 ಗಂಟೆವರೆಗೆ ಕುಶಾಲನಗರದ ಬಾಲಾಜಿ ಆಸ್ಪತ್ರೆಯಲ್ಲೂ ಸೇವೆಗೆ ಲಭ್ಯರಿರುತ್ತಾರೆ. ಎಕೋ ಪರೀಕ್ಷೆ ಕೂಡ ಮಾಡಲಾಗುವುದು. ಎದೆನೋವು, ಉಸಿರಾಟದ ತೊಂದರೆ, ಬಿಪಿ, ಶುಗರ್ ಮುಂತಾದ ಹೃದಯ ಸಂಬಂಧಿ ಸಮಸ್ಯೆ ಇರುವವರು ಅಪಾಯಿಂಟ್ಮೆಂಟ್ಗಾಗಿ ಕರೆ ಮಾಡಿ 8902 587 88. ಮಡಿಕೇರಿ ರೇಸ್ ಕೋರ್ಸ್ ರಸ್ತೆಯಲ್ಲಿರುವ ಪೂರ್ಣ ಟೈಲರಿಂಗ್ ಕ್ಲಾಸ್ನಲ್ಲಿ ಬೆಳಿಗ್ಗೆ 10ರಿಂದ ಮಧ್ಯಾಹ್ನ 12 ಗಂಟೆವರೆಗೆ ಮತ್ತು ಅಪರಾಹ್ನ 2 ಗಂಟೆಯಿಂದ ಸಂಜೆ 5 ಗಂಟೆವರೆಗೆ ಟೈಲರಿಂಗ್ ತರಬೇತಿ ನೀಡಲಾಗುವುದು. ಆಸಕ್ತರು ಸಂಪರ್ಕಿಸಿ ಮೊಬೈಲ್ 9611 39102.
0: ಶಿಕ್ಷಣ ಕ್ಷೇತ್ರದಲ್ಲಿ ಕ್ರಾಂತಿಯನ್ನು ಮೂಡಿಸಿದ ದಕ್ಷಿಣ ಕನ್ನಡದ ಹೆಸರಾಂತ ಶಿಕ್ಷಣ ಸಂಸ್ಥೆ ಕೆವಿಜಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಇಲ್ಲಿ 2026-27 ಶೈಕ್ಷಣಿಕ ವರ್ಷದ ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ಎಐ ಅಂಡ್ ಎಂಎಲ್, ಎಲೆಕ್ಟ್ರಾನಿಕ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್, ಸಿವಿಲ್ ಇಂಜಿನಿಯರಿಂಗ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅಲ್ಲದೆ ಎಂಬಿಎ ಮತ್ತು ಎಂಟೆಕ್ ಕೋರ್ಸ್ಗಳಿಗೆ ಅಡ್ಮಿಷನ್ ಪ್ರಾರಂಭಗೊಂಡಿದೆ. ಎಲ್ಲಾ ಸ್ತರದ ಸಮಾಜದ ಜನರಿಗೂ ಬೋಧನಾ ಶುಲ್ಕದಲ್ಲಿ ವಿಶೇಷ ರಿಯಾಯಿತಿ. ಗುಣಮಟ್ಟದ ಶಿಕ್ಷಣದೊಂದಿಗೆ ಕ್ಯಾಂಪಸ್ ಸೆಲೆಕ್ಷನ್ ಮೂಲಕ ಉದ್ಯೋಗ ಭರವಸೆ. ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್, ಉತ್ತಮ ಲ್ಯಾಬ್, ಕಲಿಕೆಗೆ ಬೇಕಾದ ಎಲ್ಲಾ ಸವಲತ್ತು ಒಳಗೊಂಡಿದೆ. ಕೆವಿಜಿ ಕಾಲೇಜ್ ಆಫ್ ಇಂಜಿನಿಯರಿಂಗ್, ಸುಳ್ಯ. ಮಾಹಿತಿಗಾಗಿ ಕಾಲ್ ಮಾಡಿ 08257-23-1141 ಅಥವಾ 9845-866-28.
2: ಬಲಮುರಿ ಗ್ರಾಮದ ಪೊನ್ನಚ್ಚನ ಕುಟುಂಬಸ್ಥರ ಕೊಪ್ಪ ಐನ್ ಮನೆಯಲ್ಲಿ ಇಂದು ತಾರೀಕು 9ಕ್ಕೆ ಶನಿವಾರ ಬೆಳಿಗ್ಗೆ 9:30 ಗಂಟೆಯಿಂದ ಕುಲದೇವರು ಶ್ರೀ ವೆಂಕಟರಮಣ ಸ್ವಾಮಿನ ಹರಿಸೇವೆಯನ್ನು ನಡೆಸಿಕೆ ಏರ್ಪಾಡು ಮಾಡಿಕೊಂಡಳು. ಕೊಟ್ಟ ಗುಡೆಗ ಊರವು ನೆಂಟರಿಷ್ಟರೆಲ್ಲ ಬಂದು ದೇವರ ತೀರ್ಥ ಪ್ರಸಾದನ ಸ್ವೀಕರಿಸ ಕೂತ ಪೊನ್ನಚ್ಚನ ಕುಟುಂಬಸ್ಥರು ಕೇಳಿಕೊಂಡಳು.
0: ಪ್ರತಿ ಸಂಭ್ರಮದಲ್ಲೂ ಮಿನುಗುವ ನಕ್ಷತ್ರವಾಗಿ ಲಿಯೋರಾದ ಡೈಮಂಡ್ ಆಭರಣಗಳಿಂದ ಲಿಯೋರಾ ಡೈಮಂಡ್ಸ್, ಕುಶಾಲನಗರ, ಗೋಣಿಕೊಪ್ಪಲ್ ಮತ್ತು ಪಿರಿಯಾಪಟ್ಟಣ. ಪೊನ್ನಿ ಮಾನೇಸ್ ನಲ್ಲಿ 1 KVA to 10 KVA ವರೆಗಿನ ಪೆಟ್ರೋಲ್ ಹಾಗೂ ಡೀಸೆಲ್ ಜನರೇಟರ್, ಸ್ಟಿಲ್, ಹಸ್ಕ್ವರ್ನ, ಹಾಂಡಾ, ಆಯಿಲೋಮೆಕ್ ಇತರ ಎಲ್ಲಾ ಕಂಪನಿಯ ಮಿಷನರಿ ಹಾಗೂ ಬಿಡಿ ಭಾಗಗಳ ಸೇಲ್ಸ್ ಅಂಡ್ ಸರ್ವಿಸ್ ಲಭ್ಯ. ಅಗತ್ಯ ಮಾಡುವ ಟಿಲ್ಲರ್, ನಾಟಿ ಮಾಡುವ ಮಿಷನ್, ಡ್ರಮ್ ಸೀಡರ್, ಬುಟ್ ಚಾಪರ್ ಮಿಷನ್, ಕಳೆ ತೆಗೆಯುವ ಮಲ್ಟಿಪರ್ಪಸ್ ಕ್ರಾಲರ್, 80 ಅಡಿ ಸ್ಪ್ರೇಯರ್ ದೋತಿ ಲಭ್ಯವಿದೆ. ಲಿಥಿಯಂ ಬ್ಯಾಟರಿ ಚಾಲಿತ 500ಕ್ಕೂ ಹೆಚ್ಚು ಉಪಕರಣಗಳ ಪ್ರಯೋಜನವನ್ನು ಪಡೆದುಕೊಳ್ಳಬಹುದು. ಸಂಪರ್ಕಿಸಿ ಪೊನ್ನಿ ಮಾನೀಸ್, ಕೈಕೇರಿ, ಗೋಣಿಕೊಪ್ಪಲ್ ಮತ್ತು ನಾರ್ತ್ ಕೊಡಗು, ಮೇಕೇರಿ. ಕಾಲ್ 8722044039.
1: ನಾಪೋಕ್ಲುವಿನಲ್ಲಿ ಆರಂಭಗೊಂಡಿದೆ ನ್ಯೂ ವಿಟಿಸಿ ಫೀಡ್ ಹೌಸ್. ನಾಯಿ, ಬೆಕ್ಕು, ಮೀನು, ಹಸು, ಹಂದಿ, ಪಕ್ಷಿ ಮುಂತಾದ ಎಲ್ಲಾ ರೀತಿಯ ಸಾಕುಪ್ರಾಣಿಗಳಿಗೆ ಬೇಕಾದ ಪೋಷಕಾಂಶಯುಕ್ತ ಹಾಗೂ ಎಲ್ಲಾ ಬ್ರ್ಯಾಂಡ್ನ ಉತ್ತಮ ಕ್ವಾಲಿಟಿಯ ಪ್ರಾಡಕ್ಟ್ಗಳು ಲಭ್ಯ. ಸಂಪರ್ಕಿಸಿ ನ್ಯೂ ವಿಟಿಸಿ ಫೀಡ್ ಹೌಸ್, ಹಳೆ ಪೋಸ್ಟ್ ಆಫೀಸ್ ಹತ್ತಿರ, ನಾಪೋಕ್ಲು.
3: ಬಿಟ್ಟಂಗಾರದಲ್ಲಿ ಶುಭಾರಂಭಗೊಂಡಿರುವ ಭೀಮಾ ಫರ್ನಿಚರ್ ನಲ್ಲಿ ಬೆಡ್ರೂಮ್ ಸೆಟ್ಸ್ 22,990 ರೂಪಾಯಿಗೆ, ಟೀಕೂಟ್ ಬೆಡ್ರೂಮ್ ಸೆಟ್ 69,990 ರೂಪಾಯಿಗೆ,
0: 0% ಇಂಟ್ರೆಸ್ಟ್ ನಲ್ಲಿ ಬಜಾಜ್ ಫಿನ್ಸರ್ವ್ ಮುಖಾಂತರ 100% ಲೋನ್. ಫ್ಯಾಕ್ಟರಿ ಔಟ್ಲೆಟ್ ಶೋರೂಮ್
3: ಸಿನ್ಸ್ 1983. ಭೀಮಾ ಫರ್ನಿಚರ್ ಹೋಲ್ಸೇಲ್ ಅಂಡ್ ರಿಟೇಲ್ ಹಬ್, ಬಿಟ್ಟಂಗಾಲ.
0: ಭಾಗಮಂಡಲದ ಕೆವಿಜಿ ಐಟಿಐನಲ್ಲಿ 2 ವರ್ಷಗಳ ಎಲೆಕ್ಟ್ರಿಷಿಯನ್, ಎಲೆಕ್ಟ್ರಾನಿಕ್ ಮೆಕ್ಯಾನಿಕ್ ಹಾಗೂ ಮೆಕ್ಯಾನಿಕ್ ಮೋಟರ್ ವೆಹಿಕಲ್ ಕೋರ್ಸ್ಗಳಿಗೆ ಅಡ್ಮಿಷನ್ ಪ್ರಾರಂಭಗೊಂಡಿದೆ. ವಿದ್ಯಾರ್ಹತೆ, ಎಸ್ಎಸ್ಎಲ್ಸಿ ಪಾಸ್. ಸಂಪರ್ಕಿಸಿ ಪ್ರಾಚಾರ್ಯರ ಮೊಬೈಲ್ ಸಂಖ್ಯೆ 9900902141.
4: ಕೊಡಗು ಕುಶಾಲ

0: ಎರಡು ಬೆಸ್ಟ್ ಪ್ಯಾಕೇಜ್ ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದರಲ್ಲಿ ನಿಮಗೆ ಅನ್ಲಿಮಿಟೆಡ್ ಊಟ, ಅನ್ಲಿಮಿಟೆಡ್ ಆಟ ಅಂತ ಪ್ರತಿಯೊಂದು ಇರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಈ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿ 9591424242.
1: ವಾವ್, ನಾನು ಮನಸ್ಸಿನಲ್ಲಿ ಕಲ್ಪನೆ ಮಾಡಿದ ಚಿನ್ನಾಭರಣಗಳ ಡಿಸೈನ್ಸ್ ಎಲ್ಲ ಇಲ್ಲೇ ಇದೆ.
2: ಅದಕ್ಕೆ ತಾನೇ ಮದುವೆ ಚಿನ್ನಾಭರಣ ಖರೀದಿಸೋಕೆ ಮುಳಿಯವನ್ನೇ ಆಯ್ಕೆ ಮಾಡಿಕೊಂಡಿದ್ದು. ಸರ್ವರ ಮನಸ್ಸನ್ನ ಅರಿತು ಅವರು ತಯಾರು ಮಾಡಿದಂತಹ ಚಿನ್ನಾಭರಣಗಳ ಡಿಸೈನ್ಸ್ ಬೇರೆಲ್ಲೂ ಸಿಗಲ್ಲ.
1: ಮುಳಿಯ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ, ಗೋಣಿಕೊಪ್ಪಲ್, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
3: ಆಂಥೂರ ಕೂಕ್ ವೆಡ್ಡಿಂಗ್ ಪ್ಲಾನರ್ಸ್.

0: ಮಂಗಳತರ ಊಟೋಪಚಾರ, ಆಳುಕಾಳು, ಶಾಸ್ತ್ರ ಪದ್ಧತಿ, ಫರ್ನಿಚರ್ ಇನ್ನತ್ತ ಎಲ್ಲ ಏರ್ಪಾಡು ಮಾಡುವಂತಹ ಪ್ಯಾಕೇಜ್ ವೆಡ್ಡಿಂಗ್ ವ್ಯವಸ್ಥೆರ ಏಕೈಕ ಸಂಸ್ಥೆ ಆಂಟೂರಾ ಕೂಗ್ ವೆಡ್ಡಿಂಗ್ ಪ್ಲಾನರ್ಸ್, ಬೈಪಾಸ್ ರೋಡ್, ಗೋಣಿಕೊಪ್ಪ. ಕಾಂಟ್ಯಾಕ್ಟ್ ನೆಲ್ಲಿರ ಮಧು ತಿಮ್ಮಯ್ಯ 9591803656, ಕಾಳಿಮಾಡ ಶರತ್ 8762050292.
1: ವಿರಾಜಪೇಟೆ ನಗರದ ಶ್ರೀ ಮಹಾಗಣಪತಿ ದೇವಸ್ಥಾನದ ಹಿಂಭಾಗದಲ್ಲಿ ಶುಭಾರಂಭಗೊಂಡಿದೆ ಸೂರ್ಯಾಂಬಿಕಾ ವೈದ್ಯಕೀಯ ಪ್ರಯೋಗಾಲಯ. ಅತ್ಯಾಧುನಿಕ ತಂತ್ರಜ್ಞಾನದಲ್ಲಿ ಕೈಗೆಟುಕುವ ದರದಲ್ಲಿ ಎಲ್ಲಾ ತಪಾಸಣೆ, 20 ನಿಮಿಷದಲ್ಲಿ ತಪಾಸಣಾ ವರದಿ ಲಭ್ಯ. ಶುಭಾರಂಭದ ಪ್ರಯುಕ್ತ ಕೇವಲ 20 ರೂಪಾಯಿಗೆ ಬಿಪಿ ಶುಗರ್ ತಪಾಸಣೆ. ಭೇಟಿ ನೀಡಿ ಬೆಳಿಗ್ಗೆ 6ರಿಂದ ಸಂಜೆ 6 ಗಂಟೆವರೆಗೆ. ಸೂರ್ಯಾಂಬಿಕಾ ವೈದ್ಯಕೀಯ ಪ್ರಯೋಗಾಲಯ, ಗಣಪತಿ ದೇವಸ್ಥಾನದ ಹಿಂಭಾಗ, ವಿರಾಜಪೇಟೆ.
2: ವೈವಿಧ್ಯಮಯ ಡಿಸೈನ್ಸ್ ನ ಮದುವೆ ಚಿನ್ನಾಭರಣಗಳಿಗಾಗಿ ಭೇಟಿ ಕೊಡಿ ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲ್, ಕುಶಾಲನಗರ ಮತ್ತು ಪಿರಿಯಾಪಟ್ಟಣ.
3: ನಮ್ ಜೊತೆ ಇದಾರೆ ಮಣಿಪಾಲ್ ಹಾಸ್ಪಿಟಲ್ ಮೈಸೂರಿನ ಸೀನಿಯರ್ ಕನ್ಸಲ್ಟೆಂಟ್ ನ್ಯೂರೋ ಸರ್ಜನ್ ಅಂಡ್ ಎಂಡೋವಾಸ್ಕ್ಯುಲರ್ ಸರ್ಜನ್ ಆಗಿರುವ ಡಾಕ್ಟರ್ ಮಕ್ಸೂದ್ ಅಹಮದ್ ಅವರು. ಡಾಕ್ಟರ್, ಸ್ಟ್ರೋಕ್ ಆಗೋ ಮುಂಚೆ ವಾರ್ನಿಂಗ್ ಸೈನ್ ಸಿಗತ್ತಾ?
4: ಮೈನರ್ ಸ್ಟ್ರೋಕ್ ಅಂತ ಆಗುತ್ತೆ, ಅದನ್ನ ಟ್ರಾನ್ಸಿಯಂಟ್ ಇಸ್ಕೀಮಿಕ್ ಅಟ್ಯಾಕ್ ಅಂತ ಹೇಳ್ತೀವಿ. ಇದು ನಿಮ್ಗೆ ಎಚ್ಚರಿಕೆ ಕೊಡ್ತಿರೋದು ನಿಮ್ ಮೆದುಳು, ಅಂದ್ರೆ ಮೇಜರ್ ಸ್ಟ್ರೋಕ್ ಆಗೋಕ್ಕಿಂತ ಕೆಲವೊಂದು ದಿವಸದ ಮುಂಚೆನೆ ನಿಮಗೆ ಇದ್ದಕ್ಕಿದ್ದಂಗೆ ಮಾತು ತೊದಲು ಹೋಯ್ತು, ಮತ್ತೆ ಕಂಪ್ಲೀಟ್ಲಿ ಸರಿ ಹೋಯ್ತು, ಇದ್ದಕ್ಕಿದ್ದಂಗೆ ಕಣ್ಣು, ಒಂದು ಕಣ್ಣು ಸ್ಪೆಷಲಿ ಕಂಪ್ಲೀಟ್ ಬ್ಲಾಕ್ ಆಗೋಯ್ತು, ಆಮೇಲೆ ಸ್ವಲ್ಪ ಹೊತ್ತರಲ್ಲಿ ಮತ್ತೆ ಸರಿ ಹೋಯ್ತು, ಇಲ್ಲ ಇದ್ದಕ್ಕಿದ್ದಂಗೆ ನಿಮ್ದು ಕೈ ಬಿದ್ದೋಯ್ತು, ಕಾಲ್ ಬಿದ್ದೋಯ್ತು, ಸ್ವಲ್ಪ ಹೊತ್ತರಲ್ಲಿ ಸರಿ ಹೊರಟೋಯ್ತು, ಏನು ಇಲ್ಲಪ್ಪ ಚೆನ್ನಾಗಿದ್ದೀನಿ ಅಂತ ಇರಬೇಡಿ, ಅದು ವಾರ್ನಿಂಗ್ ಸ್ಟ್ರೋಕ್ ಇರಬಹುದು. ಅದಾದಾಗ ಇಮಿಡಿಯೇಟ್ಲಿ ಬಂದು ವೈದ್ಯರನ್ನ ಭೇಟಿ ಮಾಡಿ, ಅದನ್ನ ಇನ್ವೆಸ್ಟಿಗೇಟ್ ಮಾಡಿಸ್ಕೊಳ್ಳಿ. ಅಕಸ್ಮಾತ್ ಏನಾದರೂ ರಕ್ತನಾಳದಲ್ಲಿ ಬ್ಲಾಕ್ ಇದ್ರೆ ಅದನ್ನ ಓಪನ್ ಮಾಡಿದ್ರೆ ನಿಮ್ಗೆ ಮೇಜರ್ ಸ್ಟ್ರೋಕ್ ಆಗದೇ ಇರಬಹುದು.
5: ದಿಸ್ ಇನ್ಫಾರ್ಮೇಶನ್ ಇಸ್ ಬ್ರಾಟ್ ಟು ಯು ಬೈ ಮಣಿಪಾಲ್ ಹಾಸ್ಪಿಟಲ್ ಮೈಸೂರು. ಲೈಫ್ಸ್ ಆನ್. ಫಾರ್ ಎನಿ ಹೆಲ್ತ್ ಎಮರ್ಜೆನ್ಸಿ ಕಾಲ್ 0821255000. ಸೇವ್ ದ ನಂಬರ್, ಸೇವ್ ದ ಲೈಫ್.
6: ಕುಂಜಲಗಿರಿ ಗ್ರಾಮ ಹತ್ರ ಚರಮಂಡ ಒಕ್ಕಡ ದಂಡಕಾರ ಕೊಮ್ಮನೊಡಪನತ ಕಾರಣ ತೆರೆ. ಇಂದ ಬೈಟ್ ಪಿಂಜ, ನಾಳೆ ಬೈಟ್ ಆಗಣ ನಡಪ. ಅದನ ಉಂಡು ಒಕ್ಕಕಾರ ತಾಮನೆ ಪೊಮ್ಮಕ್ಕ ಬಿಂದು ಚಂಗಾದ್ಯ ಪಿಂಜ ಊರುಕಾರ ಸಂಸಾರೋಡೆ ಬಂದಿತ್ತು ಕಾರುಣಂಡ ಆಶೀರ್ವಾದ ಪಡೆದು ಉಣ್ಣ ಚರಮಂಡ ಒಕ್ಕ ಪಟ್ಟೆದಾರ ಪಿಂಜ ಒಕ್ಕಕಾರ ಕಡಡಿತ್ತು.
7: ಯೋಧರ ನಾಡು ಕೊಡಗು, ಮಡಿಕೇರಿ ಸಿಪಾಯಿಗಳಿಗೆ ಇದು ಮೆರುಗು. ನಮ್ಮ ದೇಶ ನಮ್ಮ ರಾಜ್ಯ, ಕಾಪಾಡುವ ಸೈನಿಕರಿಗೊಂದು ನಮನ. ಶತ್ರುಗಳಿಂದ ಸದಾ ರಕ್ಷಿಸುವ ನಮ್ಮ ಹೆಮ್ಮೆಯ ಯೋಧರು, ನೆಮ್ಮದಿಯಿಂದ ಬದುಕು ಸಾಗಿಸುವ ನಾವೆಷ್ಟು ಅದೃಷ್ಟವಂತರು. ದೇಶಕ್ಕಾಗಿ ಪ್ರಾಣ ತೆತ್ತುವರಲ್ಲ ನಮ್ಮ ಸೈನಿಕರು, ಕಿರಿಯರಿಗೆ ಮಾದರಿಯಾಗಬಲ್ಲ ಅವರೆಂದೂ ಅಮರರು. ಸೇನಾನುಭವದ ನಮ್ಮ ಸೈನಿಕರ ಮಾತುಗಳು ಅವರ ಋಣದಲ್ಲಿರುವ ನಮಗೆ ನುಡಿಮುತ್ತುಗಳು. ಬಿತ್ತರಿಸುತ್ತಿದೆ ಆಕಾಶವಾಣಿ ಅವರ ಅನುಭವ ಕಥನ ಸೇನಾಸ್ಮರಣೆಯಲ್ಲಿ. ಮರೆಯದೆ ಟ್ಯೂನ್ ಮಾಡಿ ನಮ್ಮ ಹೆಮ್ಮೆಯ ಸೈನಿಕರ ಸೇನಾಸ್ಮರಣೆಯಲ್ಲಿ.

0: ಸಾಹಿತ್ಯ, ಪತ್ರಿಕೋದ್ಯಮ, ಸಾರ್ವಜನಿಕ ಸೇವೆ, ಈ ಮೂರು ಕ್ಷೇತ್ರಗಳಲ್ಲಿ 7 ದಶಕಗಳ ಕಾಲ ವಿಶಿಷ್ಟ ಸೇವೆ ಸಲ್ಲಿಸಿದಂತಹ ಡಾಕ್ಟರ್ ಡಿವಿ ಗುಂಡಪ್ಪನವರ ಹೆಸರು ಕರ್ನಾಟಕದಲ್ಲಿ ಮನೆ ಮಾತು. ಬದುಕಿನಲ್ಲಿ ಉಲ್ಲಾಸ ಹರಡುವುದು, ಕಷ್ಟಗಳಿಂದ ಆವೃತ್ತರಾದವರ ಎದೆಯಲ್ಲಿ ಧೈರ್ಯ ತುಂಬುವುದು, ಉನ್ನತ ಜೀವನಾದರ್ಶಗಳನ್ನು ಪ್ರತ್ಯಕ್ಷಗೊಳಿಸಿ ನಿಲ್ಲಿಸುವುದು, ಇದೇ ಶ್ರೇಷ್ಠ ಸಾಹಿತ್ಯದ ಗುರಿ ಎಂದು ಪ್ರತಿಪಾದಿಸಿದವರು ಡಿವಿಜಿ. ಶ್ರೋತೃಗಳೇ, ಈ ಮಾಹಿತಿ ನಿಮಗಾಗಿ. ಪ್ರತಿದಿನ ಆಲಿಸಿ ಬೆಳಿಗ್ಗೆ 8:50 ಕಗ್ಗದ ಸಿರಿ.
1: ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 7:34 ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.

ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಇದು ಆಕಾಶವಾಣಿ, ಸಮಯ 7:35. ಇನ್ನೀಗ ಒಂದು ಪ್ರಕಟಣೆ, ನಂತರ ಕನ್ನಡದಲ್ಲಿ ವಾರ್ತೆಗಳನ್ನು ಕೇಳುವಿರಿ.

0: ಒಡ್ಡಿದ ಬೊಗಸೆಯಲ್ಲಿ ಬೀಳುವುದು ನಮ್ಮ ಪಾಲಿನದ್ದು ಮಾತ್ರ.
1: ನಮ್ಮದಲ್ಲದ್ದು ಒಂದೊಮ್ಮೆ ಬಿದ್ದರೂ ಬೆರಳ ಸಂದಿಯ ನೀರಿನಂತೆ ಸೋರಿ ಹೋಗುವುದು.
0: ಹಾಗಾಗಿ ಬದುಕು ನೀಡಿದ್ದನ್ನು ಸ್ವೀಕರಿಸೋಣ.
1: ಬಯಸಿದ್ದು ಸಿಗದಿದ್ದಾಗ ಬೀಳದೆ ಭವಿಷ್ಯದ ಭರವಸೆಯಿಂದ ಎದ್ದು ನಿಲ್ಲೋಣ.

0: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಬಿಎ ಅಜರುದ್ದೀನ್. ಮುಖ್ಯಾಂಶಗಳು. ಪಶ್ಚಿಮ ಬಂಗಾಳದ ಮೊದಲ ಬಿಜೆಪಿ ಮುಖ್ಯಮಂತ್ರಿಯಾಗಿ ಇಂದು ಸುವೇಂದು ಅಧಿಕಾರಿ ಪ್ರಮಾಣವಚನ ಸ್ವೀಕಾರ. ತಮಿಳುನಾಡು ರಾಜಕೀಯದಲ್ಲಿ ಅನಿಶ್ಚಿತತೆ ಮುಂದುವರಿಕೆ. ಟಿವಿಕೆ ಪಕ್ಷಕ್ಕೆ ಬೆಂಬಲ ನಿರಾಕರಿಸಿದ ಇಂಡಿಯನ್ ಯೂನಿಯನ್ ಮುಸ್ಲಿಂ ಲೀಗ್. ಎನ್ಐಎ ಪ್ರಕರಣಗಳ ತ್ವರಿತ ವಿಚಾರಣೆಗೆ ವಿಶೇಷ ನ್ಯಾಯಾಲಯ ಸ್ಥಾಪಿಸಲು ಸುಪ್ರೀಂಕೋರ್ಟ್ ಆದೇಶ. ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಅಮೆರಿಕ ಬೆಂಬಲಿತ ಕರಡು ನಿರ್ಣಯ ತಿರಸ್ಕರಿಸಿದ ಇರಾನ್, ರಾಜಕೀಯ ಪ್ರೇರಿತವೆಂದು ಟೀಕೆ. ಎಎಫ್ಸಿ ಏಷ್ಯನ್ ಕಪ್ ಫುಟ್ಬಾಲ್ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದ ಭಾರತದ 17 ವರ್ಷದೊಳಗಿನವರ ಬಾಲಕಿಯರ ತಂಡ. ವಾರ್ತೆಗಳ ವಿವರ. ಪಶ್ಚಿಮ ಬಂಗಾಳದ ಮೊದಲ ಬಿಜೆಪಿ ಮುಖ್ಯಮಂತ್ರಿಯಾಗಿ ಸುವೇಂದು ಅಧಿಕಾರಿ ಇಂದು ಪ್ರಮಾಣವಚನ ಸ್ವೀಕರಿಸಲಿದ್ದಾರೆ. ಕೋಲ್ಕತ್ತಾದ ಬ್ರಿಗೇಡ್ ಪರೇಡ್ ಮೈದಾನದಲ್ಲಿ ಈ ಸಮಾರಂಭ ನಡೆಯಲಿದ್ದು, ಪ್ರಧಾನಿ ನರೇಂದ್ರ ಮೋದಿ, ಗೃಹ ಸಚಿವ ಅಮಿತ್ ಶಾ, ಬಿಜೆಪಿ ರಾಷ್ಟೀಯ ಅಧ್ಯಕ್ಷ ನಿತಿನ್ ನಬಿನ್ ಸೇರಿದಂತೆ ಕೇಂದ್ರ ಸಚಿವರು ಹಾಗೂ ಎನ್ಡಿಎ ಆಡಳಿತವಿರುವ ಎಲ್ಲಾ ರಾಜ್ಯಗಳ ಮುಖ್ಯಮಂತ್ರಿಗಳು ಈ ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾಗಲಿದ್ದಾರೆ. ನಿನ್ನೆ ನಡೆದ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಸಚಿವ ಅಮಿತ್ ಶಾ ಅವರ ಸಮ್ಮುಖದಲ್ಲಿ ಸುವೇಂದು ಅಧಿಕಾರಿ ಅವರನ್ನು ಸರ್ವಾನುಮತದಿಂದ ಶಾಸಕಾಂಗ ಪಕ್ಷದ ನಾಯಕರನ್ನಾಗಿ ಆಯ್ಕೆ ಮಾಡಲಾಯಿತು. ಸಭೆಯ ನಂತರ ಸುವೇಂದು ಅಧಿಕಾರಿ ಪಶ್ಚಿಮ ಬಂಗಾಳ ರಾಜ್ಯಪಾಲ ಆರ್ಎನ್ ರವಿ ಅವರನ್ನು ಭೇಟಿ ಮಾಡಿ ಸರ್ಕಾರ ರಚನೆಯ ಹಕ್ಕು ಮಂಡಿಸಿದರು. ಈ ಚುನಾವಣೆಯಲ್ಲಿ ತೃಣಮೂಲ ಕಾಂಗ್ರೆಸ್ನ 15 ವರ್ಷಗಳ ಸುದೀರ್ಘ ಆಡಳಿತವನ್ನು ಅಂತ್ಯಗೊಳಿಸುವ ಮೂಲಕ ಬಿಜೆಪಿ ಐತಿಹಾಸಿಕ ಜಯ ದಾಖಲಿಸಿದೆ. ತಮಿಳುನಾಡಿನಲ್ಲಿ ಸರ್ಕಾರ ರಚನೆ ಕುರಿತಾದ ಅನಿಶ್ಚಿತತೆ ಮುಂದುವರೆದಿದೆ. ಟಿವಿಕೆ ಮುಖ್ಯಸ್ಥ ಸಿ ಜೋಸೆಫ್ ವಿಜಯ್ ನೇತೃತ್ವದ ಸರ್ಕಾರ ರಚನೆಗೆ ಇಂಡಿಯನ್ ಯೂನಿಯನ್ ಮುಸ್ಲಿಂ ಲೀಗ್ ಐಯುಎಂಎಲ್ ಪಕ್ಷ ಬೆಂಬಲ ನಿರಾಕರಿಸಿದೆ. ಇದು ಸರ್ಕಾರ ರಚನೆ ಪ್ರಕ್ರಿಯೆಗೆ ಹೊಸ ತಿರುವು ನೀಡಿದೆ. ಇಂದು ನಡೆಯಬೇಕಿದ್ದ ಪ್ರಮಾಣವಚನ ಸಮಾರಂಭ ನಡೆಯುವುದು ಬಹುತೇಕ ರದ್ದಾಗಿದ್ದು, ನಟ ವಿಜಯ್ ಬಹುಮತ ಸಾಬೀತುಪಡಿಸಲು ವಿಸಿಕೆ ಬೆಂಬಲದ ನಿರೀಕ್ಷೆಯಲ್ಲಿದ್ದಾರೆ. ಈ ನಡುವೆ ವಿಸಿಕೆ ಶಾಸಕ ವನ್ನಿಯರಸು ತಾವು ಸರ್ಕಾರದಲ್ಲಿ ಭಾಗಿಯಾಗುವುದಾಗಿ ತಿಳಿಸಿದ್ದಾರೆ. ಮತ್ತೊಂದೆಡೆ ಎಎಂಎಂಕೆಯ ಟಿಟಿವಿ ದಿನಕರನ್ ಅವರು ಎಡಪ್ಪಾಡಿ ಪಳನಿಸ್ವಾಮಿ ಅವರನ್ನು ಮುಖ್ಯಮಂತ್ರಿಯನ್ನಾಗಿ ಮಾಡಲು ರಾಜ್ಯಪಾಲರಿಗೆ ಶಾಸಕ ಎಸ್ ಕಾಮರಾಜ್ ಅವರ ಬೆಂಬಲ ಪತ್ರ ಸಲ್ಲಿಸಿ ಅಚ್ಚರಿ ಮೂಡಿಸಿದ್ದಾರೆ. ಐಯುಎಂಎಲ್ ಬೆಂಬಲ ನಿರಾಕರಿಸಿದ ಬೆನ್ನಲ್ಲೇ ತಮಿಳುನಾಡು ರಾಜಕೀಯ ಲೆಕ್ಕಾಚಾರ ತೀವ್ರಗೊಂಡಿದ್ದು, ಯಾರು ಅಧಿಕಾರ ನಡೆಸಲಿದ್ದಾರೆ ಎಂಬ ಕುತೂಹಲ ಮೂಡಿಸಿದೆ. ರಾಷ್ಟೀಯ ತನಿಖಾ ಸಂಸ್ಥೆ ಎನ್ಐಎ ತನಿಖೆ ನಡೆಸುತ್ತಿರುವ ಪ್ರಕರಣಗಳ ವಿಚಾರಣೆಯಲ್ಲಿ ಆಗುತ್ತಿರುವ ವಿಳಂಬವನ್ನು ಗಂಭೀರವಾಗಿ ಪರಿಗಣಿಸಿರುವ ಸರ್ವೋಚ್ಚ ನ್ಯಾಯಾಲಯ ಬಾಕಿರುವ ವಿಚಾರಣೆಗಳಿಗಾಗಿ ಕನಿಷ್ಠ ಒಂದು ವಿಶೇಷ ನ್ಯಾಯಾಲಯವನ್ನು ಒಂದು ತಿಂಗಳೊಳಗೆ ಸ್ಥಾಪಿಸುವಂತೆ ಮಹತ್ವದ ನಿರ್ದೇಶನ ನೀಡಿದೆ. ಸುಪ್ರೀಂಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಹಾಗೂ ನ್ಯಾಯಮೂರ್ತಿ ಜಾಯ್ ಮಲ್ಯ ಬಾಗ್ಚಿ ಅವರನ್ನೊಳಗೊಂಡ ಪೀಠ ಬಾಕಿ ಇರುವ ಪ್ರಕರಣಗಳ ಸಂಖ್ಯೆ 15ಕ್ಕಿಂತ ಹೆಚ್ಚಿದ್ದರೆ ಎರಡು ನ್ಯಾಯಾಲಯಗಳನ್ನು ಸ್ಥಾಪಿಸಬೇಕು ಎಂದು ಸೂಚಿಸಿದೆ. ಈ ವಿಶೇಷ ನ್ಯಾಯಾಲಯಗಳು ಕೇವಲ ಎನ್ಐಎ ಪ್ರಕರಣಗಳನ್ನು ಮಾತ್ರ ದಿನನಿತ್ಯದ ಆಧಾರದ ಮೇಲೆ ವಿಚಾರಣೆ ನಡೆಸಬೇಕು ಮತ್ತು ತಿಂಗಳಿಗೆ ಕನಿಷ್ಠ ಒಂದು ಪ್ರಕರಣವನ್ನು ವಿಲೇವಾರಿ ಮಾಡಬೇಕು ಎಂದು ನ್ಯಾಯಪೀಠ ನಿರ್ದೇಶಿಸಿದೆ. ಮೂರು ಕೆರಿಬಿಯನ್ ರಾಷ್ಟಗಳ ಪ್ರವಾಸದಲ್ಲಿರುವ ಕೇಂದ್ರ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಗಯಾನದ ಆರೋಗ್ಯ ಸಚಿವ ಡಾ ಫ್ರಾಂಕ್ ಆಂಥೋನಿ ಅವರನ್ನು ಭೇಟಿ ಮಾಡಿ ಉಭಯ ರಾಷ್ಟಗಳ ನಡುವಿನ ಆರೋಗ್ಯ ಕ್ಷೇತ್ರದ ಸಂಬಂಧಗಳ ಪ್ರಗತಿಯ ಕುರಿತು ಚರ್ಚಿಸಿದರು. ಗಯಾನದ ಜಾರ್ಜ್ ಟೌನ್ನಲ್ಲಿ ನಡೆದ ಈ ಭೇಟಿಯಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿನ ಸಹಕಾರವನ್ನು ಮತ್ತಷ್ಟು ಬಲಪಡಿಸುವ ಕುರಿತು ಸಮಾಲೋಚನೆ ನಡೆಸಲಾಯಿತು. ಮೂರು ರಾಷ್ಟಗಳ ಕೆರಿಬಿಯನ್ ಪ್ರವಾಸದ ಭಾಗವಾಗಿ ಸಚಿವರು ಗಯಾನಾಗೆ ಭೇಟಿ ನೀಡಿದ್ದಾರೆ. ಪ್ರವಾಸದ ಮೊದಲ ಚರಣದಲ್ಲಿ ಜಮೈಕಾ, ನಂತರ ಸುರಿನಾಮ್ಗೆ ಭೇಟಿ ನೀಡಿದ್ದ ಅವರು ಅಂತಿಮ ಚರಣದಲ್ಲಿ ಟ್ರಿನಿಡಾಡ್ ಮತ್ತು ಟೊಬ್ಯಾಗೋಗೆ ತೆರಳಲಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ

0: ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
3: ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಅಮೆರಿಕ ಬೆಂಬಲಿತ ಕರಡು ನಿರ್ಣಯವನ್ನು ಇರಾನ್ ತಿರಸ್ಕರಿಸಿದ್ದು ಇದು ರಾಜಕೀಯ ಪ್ರೇರಿತವಾಗಿದೆ ಎಂದು ಟೀಕಿಸಿದೆ. ಇದು ಹಾರ್ಮುಜ್ ಜಲಸಂಧಿಯ ನಿಯಂತ್ರಣಕ್ಕಾಗಿ ಅಮೆರಿಕ ಮತ್ತು ಇರಾನ್ ನಡುವಿನ ಸಂಘರ್ಷವನ್ನು ಮತ್ತಷ್ಟು ಉಲ್ಬಣಗೊಳಿಸಿದೆ. ನೌಕಾ ದಿಗ್ಬಂಧನ ತೆರವು ಮತ್ತು ಯುದ್ದದ ಅಂತ್ಯವೇ ಸ್ಥಿರತೆಗೆ ಇರುವ ಏಕೈಕ ಮಾರ್ಗ ಎಂದು ಇರಾನ್ ಪ್ರತಿಪಾದಿಸಿದೆ. ಇತ್ತ ಅಮೆರಿಕ ಮತ್ತು ಅದರ ಮಿತ್ರ ರಾಷ್ಟಗಳು ಈ ಕಾರಿಡಾರ್ನಲ್ಲಿ ಹಡಗು ಸಂಚಾರದ ಭದ್ರತೆಗಾಗಿ ಕರಡು ನಿರ್ಣಯವನ್ನು ಬೆಂಬಲಿಸಿವೆ. ಈ ನಡುವೆ ಉಭಯ ರಾಷ್ಟಗಳ ನಡುವಿನ ಕ್ಷಿಪಣಿ ಮತ್ತು ಡ್ರೋನ್ ದಾಳಿಗಳು ಮುಂದುವರೆದಿದ್ದು ಯುಎಇ ಬಳಿ ಹಡಗಿನಲ್ಲಿದ್ದ ಭಾರತೀಯ ಸಿಬ್ಬಂದಿಯೊಬ್ಬರು ಮೃತಪಟ್ಟಿರುವುದು ಆತಂಕ ಮೂಡಿಸಿದೆ. ದುಬೈನ ಭಾರತೀಯ ರಾಯಭಾರ ಕಚೇರಿ ಈ ಘಟನೆಗೆ ಸಂತಾಪ ವ್ಯಕ್ತಪಡಿಸಿದೆ. ಸಂಘರ್ಷದ ನಡುವೆಯೂ ರಾಜತಾಂತ್ರಿಕ ಮಾತುಕತೆಯ ಬಾಗಿಲು ತೆರೆದಿದ್ದು ಯುದ್ದ ಸ್ಥಗಿತಗೊಳಿಸಿ ಪರಮಾಣು ಯೋಜನೆ ಮತ್ತು ನಿರ್ಬಂಧಗಳ ಕುರಿತು ಚರ್ಚಿಸುವ ಅಮೆರಿಕದ 14 ಅಂಶಗಳ ಪ್ರಸ್ತಾವನೆ ಇನ್ನೂ ಪರಿಶೀಲನೆಯಲ್ಲಿದೆ. ಇರಾನ್ ಸದ್ಯಕ್ಕೆ ಈ ಪ್ರಸ್ತಾವನೆಗೆ ಅಧಿಕೃತ ಪ್ರತಿಕ್ರಿಯೆ ನೀಡಿಲ್ಲ. ಇರಾನ್ನ ಶಾಹೆದ್ ಡ್ರೋನ್ಸ್ ಮತ್ತು ಬ್ಯಾಲಿಸ್ಟಿಕ್ ಕ್ಷಿಪಣಿಗಳ ತಯಾರಿಕೆಗೆ ಅಗತ್ಯವಾದ ಕಚ್ಚಾ ಸಾಮಗ್ರಿ ಹಾಗೂ ಶಸ್ತಾಸ್ತ್ರಗಳನ್ನು ಪೂರೈಸಿದ ಆರೋಪದ ಮೇಲೆ ಅಮೆರಿಕ, ಚೀನಾ ಮತ್ತು ಹಾಂಕಾಂಗ್ ಮೂಲದ ಸಂಸ್ಥೆಗಳು ಸೇರಿದಂತೆ ಒಟ್ಟು 10 ವ್ಯಕ್ತಿ ಹಾಗೂ ಕಂಪನಿಗಳ ಮೇಲೆ ಹೊಸ ನಿರ್ಬಂಧಗಳನ್ನು ಹೇರಿದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಚೀನಾ ಪ್ರವಾಸ ಕೈಗೊಳ್ಳುವ ಮುನ್ನವೇ ಈ ಕ್ರಮ ಕೈಗೊಳ್ಳಲಾಗಿದ್ದು ಇರಾನ್ನ ಮಿಲಿಟರಿ ಶಕ್ತಿಯನ್ನು ಕುಂದಿಸುವುದು ಇದರ ಮುಖ್ಯ ಉದ್ದೇಶವಾಗಿದೆ. ಹಾರ್ಮುಜ್ ಜಲಸಂಧಿಯಲ್ಲಿ ಹಡಗುಗಳ ಸಂಚಾರಕ್ಕೆ ಅಡ್ಡಿಪಡಿಸುತ್ತಿರುವ ಇರಾನ್ನ ಸಾಮರ್ಥ್ಯವನ್ನು ಹತ್ತಿಕ್ಕಲು ಅಮೆರಿಕ ಈ ನಿರ್ಧಾರ ಕೈಗೊಂಡಿದೆ. ರಷ್ಯಾದಲ್ಲಿ ಆಚರಿಸಲಾಗುವ ವಿಜಯೋತ್ಸವ ದಿನದ ಅಂಗವಾಗಿ ರಷ್ಯಾ ಮತ್ತು ಉಕ್ರೇನ್ ನಡುವೆ ಇಂದಿನಿಂದ 3 ದಿನಗಳ ಕಾಲ ತಾತ್ಕಾಲಿಕ ಕದನ ವಿರಾಮ ಏರ್ಪಟ್ಟಿದೆ ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಘೋಷಿಸಿದ್ದಾರೆ. ಈ ಅವಧಿಯಲ್ಲಿ ಎಲ್ಲಾ ಮಿಲಿಟರಿ ಕಾರ್ಯಾಚರಣೆಗಳು ಸ್ಥಗಿತಗೊಳ್ಳಲಿದ್ದು ಒಪ್ಪಂದದ ಭಾಗವಾಗಿ ಉಭಯ ದೇಶಗಳ ನಡುವೆ ತಲಾ 1,000 ಯುದ್ದ ಕೈದಿಗಳ ವಿನಿಮಯ ನಡೆಯಲಿದೆ. ತಮ್ಮ ನೇರ ಮನವಿಯ ಮೇರೆಗೆ ಈ ಬೆಳವಣಿಗೆ ನಡೆದಿದೆ ಎಂದು ತಿಳಿಸಿರುವ ಅಧ್ಯಕ್ಷ ಟ್ರಂಪ್ ಯುದ್ದವನ್ನು ಶಾಶ್ವತವಾಗಿ ಅಂತ್ಯಗೊಳಿಸಲು ಮಾತುಕತೆಗಳು ಜಾರಿಯಲ್ಲಿವೆ ಎಂದು ಹೇಳಿದ್ದಾರೆ. ಎರಡನೇ ಮಹಾಯುದ್ದದ ವಿಜಯದ ಸ್ಮರಣಾರ್ಥ ರಷ್ಯಾದಲ್ಲಿ ಇಂದು ವಿಜಯೋತ್ಸವ ದಿನವನ್ನು ಆಚರಿಸಲಾಗುತ್ತಿದ್ದು ಪ್ರಸ್ತುತ ಯುದ್ದದ ಸನ್ನಿವೇಶದ ಕಾರಣ ಈ ಬಾರಿ ಸಾಂಪ್ರದಾಯಿಕ ಮಿಲಿಟರಿ ಪರೇಡ್ಗಳನ್ನು ನಡೆಸಲಾಗುತ್ತಿಲ್ಲ. ದೀರ್ಘಕಾಲದ ಸಂಘರ್ಷವನ್ನು ಅಂತ್ಯಗೊಳಿಸುವ ನಿಟ್ಟಿನಲ್ಲಿ ಇಸ್ರೇಲ್ ಮತ್ತು ಲೆಬನಾನ್ ರಾಷ್ಟಗಳು ಇದೇ 14 ಮತ್ತು 15 ಅಮೆರಿಕದ ಮಧ್ಯಸ್ಥಿಕೆಯಲ್ಲಿ ಮಹತ್ವದ ಶಾಂತಿ ಮಾತುಕತೆಯನ್ನು ಪುನರಾರಂಭಿಸಲಿವೆ ಎಂದು ಅಮೆರಿಕದ ವಿದೇಶಾಂಗ ಇಲಾಖೆ ತಿಳಿಸಿದೆ. 2 ದಿನಗಳ ಕಾಲ ನಡೆಯಲಿರುವ ಈ ಚರ್ಚೆಯಲ್ಲಿ ಉಭಯ ದೇಶಗಳ ನಿಯೋಗಗಳು ಭಾಗವಹಿಸಲಿದ್ದು ಸಮಗ್ರ ಶಾಂತಿ ಮತ್ತು ಭದ್ರತಾ ಒಪ್ಪಂದವನ್ನು ರೂಪಿಸುವ ಕುರಿತು ಸಮಾಲೋಚನೆ ನಡೆಸಲಿವೆ. ಈ ಮಾತುಕತೆಯು ಉಭಯ ದೇಶಗಳ ಪ್ರಮುಖ ಭದ್ರತಾ ಕಾಳಜಿಗಳನ್ನು ಬಗೆಹರಿಸುವ ಮತ್ತು ಮಧ್ಯಪ್ರಾಚ್ಯ ದಲ್ಲಿ ಸ್ಥಿರತೆಯನ್ನು ತರುವ ಗುರಿಯನ್ನು ಹೊಂದಿದೆ. ಡಿಜಿಟಲ್ ಗುರುತು ದತ್ತಾಂಶದ ಮೂಲಕ ಸಾರ್ವಜನಿಕ ಸೇವೆ ಮತ್ತು ಆಡಳಿತವನ್ನು ಉತ್ತಮಗೊಳಿಸುವ ಉದ್ದೇಶದ ಯುಐಡಿಎಐ ಡೇಟಾ ಹ್ಯಾಕಥಾನ್ 2026 ಯಶಸ್ವಿಯಾಗಿ ಸಂಪನ್ನಗೊಂಡಿದೆ. ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯ ಹಮ್ಮಿಕೊಂಡಿದ್ದ ಈ ಸ್ಪರ್ಧೆಯಲ್ಲಿ 15,000 ಹೆಚ್ಚು ತಂಡಗಳು ನೋಂದಾಯಿಸಿಕೊಂಡು 5,000 ಅಧಿಕ ತಂಡಗಳು ನವೀನ ತಾಂತ್ರಿಕ ಪರಿಹಾರಗಳನ್ನು ಪ್ರಸ್ತುತಪಡಿಸಿವೆ. ಭಾರತದ 17 ವರ್ಷದೊಳಗಿನವರ ಬಾಲಕಿಯರ ತಂಡವು ಫುಟ್ಬಾಲ್ ಇತಿಹಾಸದಲ್ಲಿ ಹೊಸ ದಾಖಲೆ ಬರೆದಿದೆ. ಚೀನಾದ ಸುಝೌನಲ್ಲಿ ನಿನ್ನೆ ನಡೆದ ಬಿ ಗುಂಪಿನ ಅಂತಿಮ ಪಂದ್ಯದಲ್ಲಿ ಲೆಬನಾನ್ ತಂಡವನ್ನು 4-0 ಅಂತರದಿಂದ ಮಣಿಸಿದ ಭಾರತ ಮೊದಲ ಬಾರಿಗೆ ಎಎಫ್ಸಿ ಏಷ್ಯನ್ ಕಪ್ನ ಕ್ವಾರ್ಟರ್ ಫೈನಲ್ಗೆ ಲಗ್ಗೆಯಿಟ್ಟಿದೆ. ಭಾರತದ ಪರ ಪ್ರೀತಿಕಾ ಬರ್ಮನ್ 7ನೇ ಮತ್ತು 85ನೇ ನಿಮಿಷದಲ್ಲಿ 2 ಗೋಲು ಗಳಿಸಿದರು. ಉಳಿದಂತೆ ಆಲ್ವಾದೇವಿ ಸಂಜಮ್ 36ನೇ ನಿಮಿಷ ಮತ್ತು ಜೋಯಾ 72ನೇ ನಿಮಿಷದಲ್ಲಿ ತಲಾ 1 ಗೋಲು ಗಳಿಸಿ ತಂಡದ ಭರ್ಜರಿ ಜಯಕ್ಕೆ ಕಾರಣರಾದರು. ಈ ಟೂರ್ನಿಯಲ್ಲಿ ಸೆಮಿಫೈನಲ್ ತಲುಪಿದರೆ ಭಾರತವು 2026 ಫಿಫಾ 17 ವರ್ಷದೊಳಗಿನವರ ಮಹಿಳಾ ವಿಶ್ವಕಪ್ಗೆ ನೇರ ಅರ್ಹತೆ ಪಡೆಯಲಿದೆ. ದೆಹಲಿಯ ಅರುಣ್ ಜೇಟ್ಲಿ ಕ್ರೀಡಾಂಗಣದಲ್ಲಿ ಕಳೆದ ರಾತ್ರಿ ನಡೆದ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ದ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡ 8 ವಿಕೆಟ್ಗಳ ಜಯ ದಾಖಲಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪಶ್ಚಿಮ ಬಂಗಾಳದ ಮೊದಲ ಬಿಜೆಪಿ ಮುಖ್ಯಮಂತ್ರಿಯಾಗಿ ಇಂದು ಸುವೇಂದು ಅಧಿಕಾರಿ ಪ್ರಮಾಣ ವಚನ ಸ್ವೀಕಾರ. ತಮಿಳುನಾಡು ರಾಜಕೀಯದಲ್ಲಿ ಅನಿಶ್ಚಿತತೆ ಮುಂದುವರಿಕೆ. ಟಿವಿಕೆ ಪಕ್ಷಕ್ಕೆ ಬೆಂಬಲ ನಿರಾಕರಿಸಿದ ಇಂಡಿಯನ್ ಯೂನಿಯನ್ ಮುಸ್ಲಿಂ ಲೀಗ್.

0: ಎನ್ಐಎ ಪ್ರಕರಣಗಳ ತ್ವರಿತ ವಿಚಾರಣೆಗೆ ವಿಶೇಷ ನ್ಯಾಯಾಲಯ ಸ್ಥಾಪಿಸಲು ಸುಪ್ರೀಂಕೋರ್ಟ್ ಆದೇಶ. ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಅಮೆರಿಕ ಬೆಂಬಲಿತ ಕರಡು ನಿರ್ಣಯ ತಿರಸ್ಕರಿಸಿದ ಇರಾನ್, ರಾಜಕೀಯ ಪ್ರೇರಿತವೆಂದು ಟೀಕೆ. ಎಎಫ್ಸಿ ಏಷ್ಯನ್ ಕಪ್ ಫುಟ್ಬಾಲ್ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದ ಭಾರತದ 17 ವರ್ಷದೊಳಗಿನವರ ಬಾಲಕಿಯರ ತಂಡ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 12 ಗಂಟೆಗೆ.
1: ಆಕಾಶವಾಣಿ ಮಡಿಕೇರಿ, ಸಮಯ 7:45:10. ನಿಧನ ಸುದ್ದಿ. ಮೂರ್ನಾಡು ಕಾಂತೂರು ಗ್ರಾಮದ ಉಳುವಾರನ ದಿವಂಗತ ಬಸಪ್ಪ ಅವರ ಪತ್ನಿ ಮುತ್ತಮ್ಮ ಅವರು ನಿನ್ನೆ ಬೆಂಗಳೂರಿನಲ್ಲಿ ನಿಧನರಾದರು. 83 ವರ್ಷ ಪ್ರಾಯದ ಉಳುವಾರನ ಮುತ್ತಮ್ಮ ತವರು ಮನೆ ನಂಗಾರು. ಇವರ ಅಂತ್ಯಕ್ರಿಯೆ ಇಂದು ಮಧ್ಯಾಹ್ನ 1 ಗಂಟೆಗೆ ಕಾಂತೂರಿನಲ್ಲಿರುವ ಮೃತರ ಸ್ವಗೃಹದಲ್ಲಿ ನಡೆಯಲಿದೆ. ತಿತಿಮತಿ ಹೆಬ್ಬಾಲೆ ಕರಳಾನ, ಮಾಣಿಪಂಡ ನಂಜಪ್ಪ ರಾಮು ಐಂಗ ನಿನ್ನಾಂದು ಬೈಟ್ ಮರಣಪಟ್ಟಿತ್ತು. 87 ಬೈತ್ರ ಮಾಣಿಪಂಡ ನಂಜಪ್ಪ ರಾಮು ಐಂಗಡ ಕಿರಿ ಕಾರ್ಯ ಇಂದು ಮಧ್ಯಾಹ್ನ 3 ಗಂಟೆಗ ಇಂಡ ಸ್ವಗ್ರಾಮದಲ್ಲಿ ನಡಪ. ಚೇರಂಬಾಣೆ ಕಡಿಯತ್ತೂರು ಗ್ರಾಮತ್ರ ಕೊಪ್ಪಡ ಪೌತಿ ಹ್ಯಾರಿ ಐಂಗಡ ಮೋವ ಶರಣ್ ಐಂಗ ನಿನ್ನಾಂದು ಐಪತ್ತು ಮರಣಪಟ್ಟಿತ್ತು. 37 ಬೈತ್ರ ಕೊಪ್ಪಡ ಶರಣ್ ಐಂಡ ಆಖಿರಿ ಕಾರ್ಯ ಇಂದು ಮಜ್ಜನದ್ರ ಮೀದ ಇಂಡ ಸ್ವಂತ ಮನೆಯಲ್ಲಿ ನಡಪ.
2: ಹೇ, ನಾನೊಂದು ಪ್ಲಾಟ್ ನೋಡಿದೀನಿ ಮೈಸೂರಲ್ಲಿ ಇನ್ವೆಸ್ಟ್ಮೆಂಟ್ಗೆ ಅಂತ.
3: ಬಿಂದು ಪ್ರೀಮಿಯಂ ನೋಡಿದ್ಯಾ?
2: ಇಲ್ಲ, ಯಾಕೆ?
3: ಅಯ್ಯೋ, ಇವಾಗ ಸ್ಮಾರ್ಟ್ ಬೈಯರ್ಸ್ ಎಲ್ಲ ಫಸ್ಟ್ ಅದನ್ನೇ ನೋಡ್ತಾರೆ. ಮುಡಾ ಅಪ್ರೂವ್, ರೇರಾ ಅಪ್ರೂವ್ಡ್, ಬ್ಯಾಂಕ್ ಲೋನ್ಸ್ ಕೂಡ ಈಸಿ.
4: ಶುಭಂ ಸಮೃದ್ಧಿ ಪ್ರೆಸೆಂಟ್ಸ್ ಬಿಂದು ಪ್ರೀಮಿಯೋ ಸಿಗ್ನೇಚರ್ ಪ್ಲಾಟ್ಸ್ ಲೊಕೇಟೆಡ್ ಅಟ್ ಲಲಿತಾದ್ರಿಪುರ ಮೈಸೂರು. ಬೆಸ್ಟ್ ಲೊಕೇಶನ್, ಅಲ್ಟ್ರಾ ಲಕ್ಸುರಿ ಲೇಔಟ್, ವೈಡ್ ರೋಡ್ಸ್, ನೇಚರ್ ಅಂಡ್ ಹಿಲ್ ವ್ಯೂ.
3: ಹಾನೆಸ್ಟ್ಲಿ, ಬಿಂದು ಪ್ರೀಮಿಯೋ ನೋಡಿದ ಮೇಲೆ ಬೇರೆ ಪ್ಲಾಟ್ಸ್ ಎಲ್ಲ ಆವರೇಜ್ ಅನ್ಸುತ್ತೆ.
4: ಕಾಲ್ 9164753608 ಒಂದ್ಸಾರಿ ನೋಡಿ ಆಮೇಲೆ ಡಿಸೈಡ್ ಮಾಡಿ. ಬಿಂದು ಪ್ರೀಮಿಯೋ, ಪ್ರೀಮಿಯಂ ಲೈಫ್ ಸ್ಟಾರ್ಟ್ ಆಗೋದು ಇಲ್ಲಿಂದಾನೆ.
5: ಕೊಡಗರಹಳ್ಳಿಯ ಎಕೆ ಫರ್ನಿಚರ್ ನಲ್ಲಿ ಫೆಸ್ಟಿವಲ್ ಮೆಗಾ ಡಿಸ್ಕೌಂಟ್ ಸೇಲ್. ಫರ್ನಿಚರ್ ಗಳನ್ನು ಖರೀದಿಸಿ ಅಪ್ ಟು 40% ಡಿಸ್ಕೌಂಟ್ ಪಡೆಯಿರಿ. ಎಲ್ಲಾ ರೀತಿಯ ಫರ್ನಿಚರ್ ಗಳು ನಿಮಗೆ ಬೇಕಾದ ಮರಗಳಿಂದ ನಿಮಗೆ ಬೇಕಾದ ಡಿಸೈನ್ಸ್ ನಲ್ಲಿ ನಿಮ್ಮ ಅಳತೆಗೆ ತಕ್ಕಂತೆ ಕಸ್ಟಮೈಸ್ ಮಾಡಿಕೊಡಲಾಗುವುದು. ಅದು ಲೈಫ್ ಟೈಮ್ ವಾರಂಟಿಯೊಂದಿಗೆ. ಟೀಕ್ ವುಡ್ನ ಡೋರ್ ಹಾಗೂ ವಿಂಡೋಸ್ ಕೂಡ ಲಭ್ಯವಿದೆ. ಬಜಾಜ್ ಇಎಂಐ ಹಾಗೂ ಕೊಡಗಿನಾದ್ಯಂತ ಫ್ರೀ ಡೆಲಿವರಿ. ಎಕೆ ಫರ್ನಿಚರ್, ಪಿಎಂ ರೋಡ್, ಕೊಡಗರಹಳ್ಳಿ.
6: ನಿಮ್ಮ ಪ್ರೀತಿ ಪಾತ್ರರಿಗೆ ಎಂದೂ ಮರೆಯಲಾಗದ ಉಡುಗೊರೆ ನೀಡಲು ಡೈಮಂಡ್ ಆಭರಣಗಳಿಗಾಗಿ ಭೇಟಿ ನೀಡಿ ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲು, ಕುಶಾಲನಗರ ಮತ್ತು ಪಿರಿಯಾಪಟ್ಟಣ.
7: ನಿಮ್ಮ ಮನೆಗೆ ಸೂಕ್ತವಾದ ಪ್ರೀಮಿಯಂ ಫರ್ನಿಚರ್ ಆಯ್ಕೆ ಮಾಡೋದ್ರಲ್ಲಿ ಕನ್ಫ್ಯೂಸ್ ಆಗ್ತಿದ್ಯಾ? ಅದಕ್ಕೆ ಸರಿಯಾದ ಮಾರ್ಗದರ್ಶನ ಇಲ್ಲಿ ಸಿಗುತ್ತೆ. 25 ವರ್ಷಗಳ ಅನುಭವದೊಂದಿಗೆ ಫರ್ನಿಚರ್ನ ಪ್ರೊಫೆಷನಲ್ ಮಾರ್ಗದರ್ಶಕರಾದ ರಂಜಿತ್ ಚಿಲಂಬೆ, ಗ್ರೀನ್ಸ್ ಫರ್ನಿಚರ್, ಬಿಟ್ಟಂಗಾಲ, ವಿರಾಜಪೇಟೆ, ಇವರು ಸೂಕ್ತ ಮಾರ್ಗದರ್ಶನ ನೀಡಲಿದ್ದಾರೆ. ಖರೀದಿ ಮಾಡೋದು ನಿಮ್ಮ ಇಷ್ಟ. ಪೇಯ್ಡ್ ಕನ್ಸಲ್ಟೇಷನ್ ಲಭ್ಯ. ಮಾಹಿತಿಗಾಗಿ ಕಾಲ್ ಮಾಡಿ 8891616488.
8: ಭಾರತ್ ಎಲೆಕ್ಟ್ರಾನಿಕ್ಸ್ ನ ಮತ್ತೊಂದು ಕೊಡುಗೆ ಭಾರತ್ ಹೋಂಡಾ. ಇಲ್ಲಿ ಹೋಂಡಾ ಪವರ್ ಪ್ರಾಡಕ್ಟ್, ಜನರೇಟರ್, ವಾಟರ್ ಪಂಪ್, ಮಲ್ಟಿಪರ್ಪಸ್ ಎಂಜಿನ್, ಹೋಂಡಾ ಪ್ರಾಡಕ್ಟ್ಸ್ ನ ಸೇಲ್ಸ್ ಅಂಡ್ ಸರ್ವಿಸ್ ಗಾಗಿ ಬನ್ನಿ. ಕೊಡಗಿನ ಆಥರೈಸ್ಡ್ ಡೀಲರ್ ಹಾಗೂ ಡಿಸ್ಟ್ರಿಬ್ಯೂಟರ್ ಭಾರತ್ ಹೋಂಡಾ, ಹಿಲ್ ರೋಡ್, ಮಡಿಕೇರಿ.
9: ಇದೀಗ ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಗಳ ಟೈಲ್ಸ್, ಗ್ರಾನೈಟ್, ಸ್ಯಾನಿಟರಿ, ಬಾತ್ರೂಮ್ ಫಿಟ್ಟಿಂಗ್ಸ್ ನಮ್ಮ ಬೈಲಕುಪ್ಪೆಯಲ್ಲಿರುವ ಸಿಜೆ ಬಿಲ್ಡ್ವೇರ್ ನಲ್ಲಿ.
10: 300 ಅಧಿಕ ಡಿಸೈನ್ಸ್ ನ ಟೈಲ್ಸ್ ನ ಅತಿ ದೊಡ್ಡ ಶೋರೂಮ್ ಸಿಜೆ ಬಿಲ್ಡ್ವೇರ್.
11: ಸಿಜೆ ಬಿಲ್ಡ್ವೇರ್ ಬೈಲಕುಪ್ಪೆ, ಕುಶಾಲ್ ನಗರ, ಆಲ್ಸೋ ಅಟ್ ಇರಿಟಿ, ಕಣ್ಣು, ಚಿರುಪುಯ, ಬೆಳ್ಳರಿಕುಂ, ನೀಲೇಶ್ವರಂ. ಸಿಜೆ ಬಿಲ್ಡ್ವೇರ್, ಟ್ರಸ್ಟ್ ದ ಲೆಗಸಿ.
6: ಫರ್ನಿಚರ್ ಗಳ ಮೆಗಾ ಡಿಸ್ಕೌಂಟ್ ಸೇಲ್ ಬಿಟ್ಟಂಗಾಲದ ಗ್ರೀನ್ಸ್ ಫರ್ನಿಚರ್ ನಲ್ಲಿ. ನಿಮಗಿಷ್ಟವಾದ ಯಾವುದೇ ಫರ್ನಿಚರ್ ಗಳನ್ನು ಖರೀದಿಸಿ ಸುಲಭ ಕಂತಿನ ಇಎಂಐ ಮೂಲಕ. ನಾರ್ತ್ ಕೇರಳದ ಲಾರ್ಜೆಸ್ಟ್ ಫರ್ನಿಚರ್ ಮ್ಯಾನುಫ್ಯಾಕ್ಚರ್ಸ್, ಗ್ರೀನ್ಸ್ ಫರ್ನಿಚರ್, ಬಿಟ್ಟಂಗಾಲ ಜಂಕ್ಷನ್, ವಿರಾಜಪೇಟೆ. ನಿಮ್ಮ ಮನೆಯನ್ನು ಶೃಂಗರಿಸಿ ಗ್ರೀನ್ಸ್ ನ ಸುಂದರವಾದ ಫರ್ನಿಚರ್ ಗಳೊಂದಿಗೆ.
12: ನೆಕ್ಸ್ಟ್ ಮಂತ್ ಮಗಂದು ಮದ್ವೆ, ಸೂಟ್ ಬ್ಲೇಸರ್ ಪರ್ಚೇಸ್ ಮಾಡೋಕೆ ಮೈಸೂರು ಅಥವಾ ಬೆಂಗಳೂರು ಹೋಗೋಣ ಅಲ್ವಾ?
13: ಅಷ್ಟು ದೂರ ಯಾಕೆ? ವಿರಾಜಪೇಟೆಯ ರೇಮಂಡ್ ಶಾಪ್ ನಿಂದ ತಗೊಳ್ಳೋಣ. ಅಲ್ಲಿ ಎಲ್ಲಾ ಫಂಕ್ಷನ್ ಗಳಿಗೆ ಬೇಕಾದಂತಹ ರೆಡಿಮೇಡ್ ಡ್ರೆಸ್ ಫ್ಯಾಬ್ರಿಕ್ ಕೂಡ ಇದೆ. ನಮಗೆ ಬೇಕಾದ ಲೇಟೆಸ್ಟ್ ಡಿಸೈನ್ ನಲ್ಲಿ ಬ್ಲೇಸರ್ ಸೂಟ್ ಸ್ಟಿಚ್ ಕೂಡ ಮಾಡಿಕೊಡ್ತಾರೆ. ಅಲ್ಲದೆ ಗುಪ್ಯಾ ಫ್ಯಾಬ್ರಿಕ್ ಕೂಡ ಇದೆ.
12: ದ ರೇಮಂಡ್ ಶಾಪ್, ನಿಯರ್ ಕೆನರಾ ಬ್ಯಾಂಕ್, ವಿರಾಜಪೇಟೆ.
6: ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ವಿಶು ಹಬ್ಬದ ಕೊಡುಗೆ. ರೆಫ್ರಿಜರೇಟರ್, ಎಸಿ, ಫ್ಯಾನ್, ಏರ್ ಕೂಲರ್ ಮೇಲೆ ಮೆಗಾ ಡಿಸ್ಕೌಂಟ್. ಟಿವಿ, ವಾಷಿಂಗ್ ಮಿಷಿನ್, ಮಿಕ್ಸಿಗಳ ಎಕ್ಸ್ಚೇಂಜ್ ಆಫರ್. ಅಪ್ ಟು 40% ಕ್ಯಾಶ್ ಬ್ಯಾಕ್, 0% ಇಂಟ್ರೆಸ್ಟ್ ನಲ್ಲಿ ಇಎಂಐ. ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ.
9: ಭೀಮಾ ಫರ್ನಿಚರ್ ನಲ್ಲಿ ಗ್ಲಾಸ್ ಟಾಪ್ ಡೈನಿಂಗ್ ಟೇಬಲ್ ಸೆಟ್ ವಿತ್ 6 ಚೇರ್ 16,990 ರೂಪಾಯಿಗೆ.
6: ಸೋಫಾ ಸೆಟ್ ಖರೀದಿಸುವಾಗ ಟೀಪಾಯ್ ಫ್ರೀ,
9: ಫ್ರೀ ಹೋಮ್ ಡೆಲಿವರಿ. ಫರ್ನಿಚರ್ ಗಳನ್ನು ಖರೀದಿಸುವಾಗ ಅಪ್ ಟು 50% ಡಿಸ್ಕೌಂಟ್.
6: Since 1983, Bhima Furniture, Wholesale and Retail Hub, Bittangala. ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ

0: ಬಾಗಿಲಲ್ಲೇ ಈಗ ಎಲ್ಲವೂ ಲಭ್ಯವಿದೆ.
1: ಹೌದು, ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಕೊಡಗಿನ ಗೋಣಿಕೊಪ್ಪ ಸೋಮಾರಪೇಟೆ ಹಾಗೂ ಕುಶಾಲನಗರದಲ್ಲಿ.
0: ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಸಂಪರ್ಕಿಸಿ ಪವನ್ 9606017186.
2: ರೀ, ಇವತ್ತಿನ ನ್ಯೂಸ್ ಪೇಪರ್ ನೋಡಿದ್ರಾ?
3: ಇಲ್ಲ, ಏನಿದೆ ಅಂತದ್ದು?
2: ಮೈಸೂರಿನ NH 275 ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಕಮರ್ಷಿಯಲ್ ಹಾಗೂ ಮನೆ ಸೈಟ್ ಒಳ್ಳೆ ಫೆಸಿಲಿಟಿ ಒಂದಿಗೆ ಸೇಲ್ ಮಾಡ್ತಾ ಇದಾರೆ.
3: ಹೌದಾ, ಇಲ್ಲಿ ಪೇಪರ್ ಕೂಡ?
4: ಹಾ ಹೌದು, ನಮಗೂ ತಗೊಳ್ಳೋಣ. VC ಕನ್ವರ್ಟೆಡ್, DTCP ಅಪ್ರೂವ್ಡ್, ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆ ಅಲ್ವಾ?
2: ಹೌದು, 50 ft ಕಾಂಕ್ರೀಟ್ ರೋಡ್, ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ, ಚಿಲ್ಡ್ರನ್ಸ್ ಪ್ಲೇ ಏರಿಯಾ, ದೇವಸ್ಥಾನ, ಸ್ವಿಮ್ಮಿಂಗ್ ಪೂಲ್, ಜಾಗಿಂಗ್ ಟ್ರ್ಯಾಕ್.
4: ಅಪ್ಪಪ್ಪಾ, ಇಲ್ಲಿ ನೋಡಿ, ಮೈಸೂರು ಹಾಗೂ ಪಿರಿಯಾಪಟ್ಟಣ ಮಧ್ಯಭಾಗದಲ್ಲಿ VC ಗ್ಯಾಲಕ್ಸಿ ಮಾಲ್, 4 ಥಿಯೇಟರ್ ಸ್ಕ್ರೀನ್, ಬೌಲಿಂಗ್ ಗೇಮ್, ಶೂಟಿಂಗ್ ರೇಂಜ್, ಶಾಪ್ಸ್.
2: ಈ ಎಲ್ಲ ಸೌಕರ್ಯದೊಂದಿಗೆ ಕಮ್ಯುನಿಟಿ ಹಾಲ್, ಕ್ಲಬ್ ಹೌಸ್.
4: ಆಗ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣದಲ್ಲಿ ಮೊಟ್ಟ ಮೊದಲ ಮಾಲ್ ಹಾಗೂ ಮಲ್ಟಿಪ್ಲೆಕ್ಸ್ ಥಿಯೇಟರ್ ಆರಂಭ ಆಗ್ತಾ ಇದೆ.
2: 450 ಪ್ರೀಮಿಯಂ ಪ್ಲಾಟ್ಸ್ ಸ್ಕ್ವೇರ್ ಫೀಟ್ ಗೆ 2,999 ರೂಪಾಯಿ. ಆರ್ಮಿ, ಏರ್ ಫೋರ್ಸ್, ನೇವಿ ಇವರಿಗೆ ಫ್ರೀ ರಿಜಿಸ್ಟ್ರೇಷನ್, ಟೀಚರ್ಸ್ ಗಳಿಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಇದೆ.
4: 80% ಸಾಲ ಸೌಲಭ್ಯ ಸಿಗುತ್ತೆ.
2: ಫ್ರೀ ಆಗಿ ಸೈಟ್ ವಿಸಿಟ್ ಮಾಡಲು ಸಂಪರ್ಕಿಸಿ
4: 9900091282
2: ಆರ್ 9606084066.
5: ಸ್ವೀಟ್ ಹೋಮ್ ರಿಯಾಲಿಟಿ, ಯೋರ್ ಟ್ರಸ್ಟೆಡ್ ಪಾರ್ಟ್ನರ್ ಇನ್ ರಿಯಲ್ ಎಸ್ಟೇಟ್.
6: ಈ ಸಲ ಫಂಕ್ಷನ್ ಗೆ ವೆರೈಟಿ ಡ್ರೆಸ್ ತಗೊಳ್ಬೇಕು, ಎಲ್ಲಿಗೆ ಹೋಗೋಣ?
7: ಮಕ್ಕಳಿಗೆ, ನಿನಗೆ, ನನಗೆ ಅಂತ ವೆರೈಟಿ ಡ್ರೆಸ್ ಬೇಕು ಅಂತಂದ್ರೆ ವಿರಾಜಪೇಟೆಯ ಹ್ಯಾಪಿ ಶಾಪಿಂಗ್ ಗೆ ಹೋಗ್ಬೇಕು. ಅಲ್ಲಿಂದಲೇ ಬ್ಲೇಜರ್ ಸೂಟ್ಸ್ ಕೂಡ ತಗೊಳ್ಳೋಣ.
8: ಆಕಾಶವಾಣಿ ಮಡಿಕೇರಿ, ಸುದ್ದಿ ಸಮಾಚಾರ. ಪ್ರಾಯೋಜಕರು
9: ಅದ್ವೈತ್ ಹ್ಯುಂಡೈ, ಸ್ಟೇಟ್ ಆಫ್ ಆರ್ಟ್ ಫೆಸಿಲಿಟಿ ಇರುವ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಮಡಿಕೇರಿ, ಗೋಣಿಕೊಪ್ಪ ಹಾಗೂ ಕುಶಾಲನಗರದಲ್ಲಿ. ಬೆಸ್ಟ್ ಆಫರ್ ಹಾಗೂ ಎಕ್ಸಲೆಂಟ್ ಸರ್ವಿಸ್ ಗಾಗಿ ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈಗೆ ಭೇಟಿ ಕೊಡಿ. ಟೆಸ್ಟ್ ಡ್ರೈವ್ ಹಾಗೂ ಸರ್ವಿಸ್ ಬುಕಿಂಗ್ ಗಾಗಿ ಕಾಲ್ ಮಾಡಿ 9606076450.
10: ಸುದ್ದಿ ಸಮಾಚಾರ ಓದಿಯನ್ನುಳ್ಳ ಮಾಚಿಮಾಡ ಹರ್ಷ ದೇವಯ್ಯ. ದಂಡಾರಿತ 18 ಪಿಂಜ ಪಿತ್ಯ ಸುಮಾರು ಕಾಲ ಮಳೆ ನುಂಡು ಜಿಲ್ಲೆಲ ಆನ ಅನಾಹುತತ್ನ ಗ್ಯಾನ ಬೆಚ್ಚಂಡು ಈಯಂಡತ್ರ ಮಳೆಗಾಲತ್ ಭೂಮಿ ಕುಡಿದಿತ್ತು ಇಲ್ಲೆಂಗಿ ಪೊಳೆ ಮರಂಜಿತ್ ಪ್ರಕೃತಿ ಚಡಿರನ್ನತ ಪರಿಸ್ಥಿತಿ ಎಂದೆಂಗಿ ಎದು ಮುಟ್ಟನಕ ಜನರ ಜೀವ ಪಿಂಜ ಆಸ್ತಿನ ರಕ್ಷಣೆ ಮಾಡುವಕ ಚುರುಕುಲು ಸ್ಪಂದನೆ ಕೊಡಬೇಕಾಯಿತು. ಪಿಂಜ ಎಲ್ಲಾ ಇಲಾಖೆ ನಡಲು ಒತ್ತೋರ್ಮೆ ಬಳತುವ ನಿಟ್ಟಲು ಪೊಲೀಸ್, ಜಿಲ್ಲಾ ವಿಪತ್ತು ನಿಯಂತ್ರಣ ಕೇಂದ್ರ, ಪಿಂಜ ಅಗ್ನಿಶಾಮಕ ದಳತ್ರ ಅಧಿಕಾರಿಯಡ ಕೂಡ ಸಭೆ ನಡೆತನ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಬಿಂದುಮಣಿ ತುರ್ತು ಸಂದರ್ಭತ್ತು ಜೀವತ್ನ ರಕ್ಷಣೆ ಮಾಡುವಕ ಕಟ್ಟುವ ಹತ್ಯಾರು, ವಾಹನ, ಸ್ವಯಂ ಸೇವಕಂಗಡ ಸಹಕಾರ, ರೋಡ್ ವ್ಯವಸ್ಥೆ ಗುರುತು ಮಾಡುವ ಕೂಡನಕ್ಕೆ ಬಾರೆ ಬಾರೆ ವಿಷಯತರ ಮೀದ ಚರ್ಚೆ ನಡೆಸಿ. ಕರ್ನಾಟಕ ಲೋಕಾಯುಕ್ತತ್ರ ಕೊಡಗು ಜಿಲ್ಲಾರ ಅಧಿಕಾರಿಯ ಲೋಕಾಯುಕ್ತ ಕಾಯ್ದರ ಅಡಿಲು ಪುಕಾರು ಅರ್ಜಿನ ಕೊಡ್ತಿತ್ತು ದುಂಬು ಚಿಟ್ಟಿತ್ತು ನೋಟರೇಂಜ್ ಅಫಿಡವಿಟ್ ಮಾಡಿಟ್ಟ ಅರ್ಜಿನ ಸ್ವೀಕಾರ ಮಾಡುವ ಅಭಿಯಾನತನ ಇದೇ 13 ಫಲಕ 12 ಮಜನ 1 ತನೆ ಪೊನ್ನಂಪೇಟೆ ತಾಲೂಕು ಕಚೇರಿ ಸಭಾಬಾಡಲು ನರ್ತುವ ಸರ್ಕಾರಿ ಕಚೇರಿಯಲ್ಲಿ ಅಧಿಕೃತ ಕೆಲಸ ಮಾಡಿ ಕೊಡಬೇಕು ತಡ ಮಾಡುವ ಕೂಡನಕ್ಕೆ ಅನಾವಶ್ಯಕ ತೊಂದರೆ ಕೊಡಪ ಅಧಿಕಾರಿಯ ಪಿಂಜ ಸಿಬ್ಬಂದಿಯ ವಿರುದ್ಧ ಸಾರ್ವಜನಿಕಂಗ ನಿರ್ಕಮಾಡಿನ ಅರ್ಜಿಲು ಪುಕಾರು ಕೊಡ್ತಿತ್ತು ಅಭಿಯಾನತರ ಪ್ರಯೋಜನ ಪಡೆದವನಕ್ಕೆ ಲೋಕಾಯುಕ್ತತ್ರ ಪೊಲೀಸ್ ಉಪಾಧೀಕ್ಷಕಂಗ ಅರಿಚಿಟ್ಟಿತ್ತು. ಮಕ್ಕ ಚರಪತಿಂಜೆ ತಂಗಡ ಬದುಕಲು ಶಿಸ್ತನ ಕೂಟಿಡಕ ದೇಶಭಕ್ತಗಳಾಯಿತು ಬಾಳುದೊಂದು ಮಾಜಿ ಕ್ಯಾಪ್ಟನ್ ಮ್ಯಾರಥಾನ್ ಓಟಕಾರ ಕಿಮುಡಿರ ಶಿವಪ್ರಕಾಶ್ ಅಣಚಿ. ಮಡಿಕೇರಿ ವಾಂಡರರ್ ಸ್ಪೋರ್ಟ್ಸ್ ಕ್ಲಬ್ರ ಆದನೆಲ್ಲಿ ಪೌತಿ ಶಂಕರಸ್ವಾಮಿ ಅಂಡ ನೆಪ್ಪಲು ಮಡಿಕೇರಿ ಜನರಲ್ ತಿಮ್ಮಯ್ಯ ಕೊಡಂದಿರ ಜಿಲ್ಲಾ ಕಳಿಪರಂಬಲು ನರ್ತನ ಮಕ್ಕಳ ಬೇನಿ ಶಿಬಿರತ್ರ ಆಕೇರಿ ಸಮಾರಂಭದ ಕೂಡಿಯಡೆತು ತಕ್ಕಪರಂದ ಅವು ಶಿಬಿರತ್ತು ಪಡಚ ಶಿಸ್ತನ ಮಕ್ಕ ಎಕ್ಕು ಮರ್ಪಕಾಗ ಅಂದಕ ಮಾತ್ರ ಶಿಬಿರ ಆಯೋಜನೆ ಮಾಡಿದ ಹಿಂಗಕ್ಕೆ ಪಿಂಜ ತರಬೇತಿ ತಂದೆಯ ದೈಪಕ್ಕೆ ಪ್ರತಿಫಲ ಕಟ್ಟು ನನಗೆ ಆಪೊಂದು ಅರಿಚಿಟ್ಟತ್ತು. ವಾಂಡರರ್ಸ್ ಕ್ಲಬ್ರ ಅಧ್ಯಕ್ಷ ಕೋಟೆರ ಮುದ್ದಯ್ಯ ಎಂಡ ಕೊರವು ಕಾರ್ಯಕ್ಕೆ ನಡೆದ ಕಾರ್ಯಕ್ರಮತ್ತು ಮ್ಯಾರಥಾನ್ ಓಟುಕಾರ ಕಾವೇರಪ್ಪ ಅರಣ್ಯ ಇಲಾಖೆಯ ನಿವೃತ್ತ ಅಧಿಕಾರಿ ಕಿರಣ ಗಣೇಶ್ ಕುಣಿಗೆ ಮುಖ್ಯಪಟ್ಟವು ಮಕ್ಕ ಬೌಸನ್ನು ರೂಪಿಸಿಟ್ಟೋಕು ಪಾಲನೆ ಮಾಡಿದ ಕ್ರಮತರ ಮೇಲೆ ಬಟ್ಟೆ ಬಳಿರತಕ್ಕೆ ಬರಂದತ್ತು. ಕ್ಷೇತ್ರ ಪುನರ್ವಿಂಗಡನೆ ಸಂದರ್ಭತ್ತು ಕೊಡವಕ್ಕ ಬಾರೆ ಆನ ವಿಧಾನಸಭೆ ಪಿಂಜ ಲೋಕಸಭಾ ಕ್ಷೇತ್ರದ ರಚನೆ ಮಾಡಲು ಕೂಡನಕ್ಕೆ ಬಾರೆ ಬಾರೆ ಹಕ್ಕೊತ್ತಾಯತನ ಮುಂಬಲು ಬೆಚ್ಚನ್ನು ಕೊಡವ ನ್ಯಾಷನಲ್ ಕೌನ್ಸಿಲ್ ಇದೇ 12 ಫಲಕ 10:30 14 ಫಲಕ 10:30 ಮಡಿಕೇರಿ ಕೊಡವ ಮಂದಲು 48 ಇರುಳು ಪೋಲು ಶಾಂತಿ ಕೊತ್ತನಕ್ಕೆ ಸತ್ಯಾಗ್ರಹ ನಡೆಸುವ ಎಂದು ಕೌನ್ಸಿಲರ್ ಅಧ್ಯಕ್ಷ ನಂದಿನರಮಂಡ ನಾಚಪ್ಪ ಅರಿಚಿಟ್ಟಿತ್ತು. ಇದೇ 29 ಪಿಂಜ ನುಪ್ಪದಾಂಗು ಸುಂಟಿಗೊಪ್ಪತ್ತು ನರಪಂತ ಕೊಡಗು ಜಿಲ್ಲಾ 17 ಕನ್ನಡ ಸಾಹಿತ್ಯ ಸಮ್ಮೇಳನತರ ಮಾರಿಪತ್ ಸಾಹಿತ್ಯಕ್ಕೆ ಸಂಬಂಧಪಟ್ಟನಕ್ಕೆ ಬಾರೆ ಬಾರೆ ವಿಚಾರಗೋಷ್ಠಿ, ಕವಿಗೋಷ್ಠಿ, ಪಾಠ ಪಾಡುವ ಕೂಡನಕ್ಕೆ ಸಾಂಸ್ಕೃತಿಕ ಕಾರ್ಯಕ್ರಮತನ ಏರ್ಪಾಡು ಮಾಡಿತು. ಕನ್ನಡ ನಾಡು, ನುಡಿ, ನೆಲ, ನೀರು, ಪಾಜ, ಸಂಸ್ಕೃತಿ ಪಿಂಜ ಸಾಹಿತ್ಯ ಕೊತ್ತನಕ್ಕೆ ನೆನಪು ಸಾಂಸ್ಕೃತಿಕ ಕಾರ್ಬಾರಲು ಕೂಡಿಯಾಡುವ ಕಿರಾದೇವುಳ್ಳ ಕಲಾವಿದಂಗ ಪಿಂಜ ಕಲಾ ತಂಡಕಾರ ತಂಗಡ ಪೆದತನ ನಾಳೆ ರೊಳೆಯ ನೋಂದಣಿ ಮಾಡಿಯೋಂಡು. ಅವರ ಮಾಹಿತಿಗೆ 9449947565 ಇಲ್ಲಿಂಗಿ 9481603 ದಂಡು 7 ನಂಬರ್ನ ಸಂಪರ್ಕ ಮಾಡುವನಕ್ಕೆ ಸಾಂಸ್ಕೃತಿಕ ಸಮಿತಿಯ ಅಧ್ಯಕ್ಷಗಳನ್ನ ಅಜ್ಜಿಕುಟ್ಟಿರ ಗಿರೀಶ್ ಅರಿಚಿಟ್ಟಿತು. ಜಿಲ್ಲೆಯ ಬಾಸ್ಕೆಟ್ಬಾಲ್ ಕಳಿಕಾರಕ್ಕೆ ಪುರುಡು ಕೊಡುವ ಉದ್ದೇಶದ ಕೂರ್ಗ್ ಯುನೈಟೆಡ್ ಬಾಸ್ಕೆಟ್ಬಾಲ್ ಕ್ಲಬ್ ಪಿಂಜ ಬಾರೆ ಬಾರೆ ಬಾಸ್ಕೆಟ್ಬಾಲ್ ಕ್ಲಬ್ರ ಕೂಟ ಆದ ನೆಲೆ ಕೊಡಗು ಬಾಸ್ಕೆಟ್ಬಾಲ್ ಲೀಗ್ ಕಳಿಕೂಟ ನಾಳೆ ಪೊನ್ನಂಪೇಟೆಯ ಸೇಂಟ್ ಆಂಟೋನಿಸ್ ಹೈಸ್ಕೂಲಲ್ಲೂ ನಡಪ. ಕೊಡಗರ ಸುಮಾರು 65 ಕಳಿಕಾರ ಕೂಡಿಯಾಡುವ ಈ ಕಳಿಕೂಟದ 6 ಫ್ರಾಂಚೈಸಿಯ ಚಾಂಪಿಯನ್ಶಿಪ್ಗೆ ಪೈಪೋಟಿ ನಡೆಸುವ. 3 ನಡರ 33 ಬಾರ್ 11 kV ಕರೆಂಟ್ ಉಪಕೇಂದ್ರ ತಿಂಜ ಪೊರಪಾಯುವ 3 ಫೀಡರ್ನ ಬಲಪಡ

0: ಕಾಮಗಾರಿ ನರ್ತೋಕ್ ಉಳ್ಳಂಗಾಯ್ತು. ನಾಳೆ ಪಲಕ 10 ಗಂಟೆ ಅಂಚ ವೈಪತ್ 5 ಗಂಟೆಗೆ ತನ್ನ ಈ ಫೀಡರ್ಕ್ ಕರೆಂಟ್ ನಿಪ್ಪಿಚಿಡುವ ಅನ್ನನಾಯ್ತು. ಮೂರ್ನಾಡು ಟೌನ್, ಮುತ್ತಾರ್ಮುಡಿ, ಕುಂಬಳದಾಳ್, ಕಿಗ್ಗಾಲ್, ಕಬಡಗೇರಿ ಸುತ್ತಮುತ್ತ ಈ ನೆರತ್ ಕರೆಂಟ್ ಇಪ್ಪಲೆ. ಅನ್ನನೆ ಮಡಿಕೇರಿರ 66/11 ಕೆವಿ ಕರೆಂಟ್ ಉಪಕೇಂದ್ರ ತಿಂಚಪೊರಪಾಯುವ ಭಾಗಮಂಡಲ ಫೀಡರ್ಲ್ ಮಳೆಗಾಲತ್ರ ತಯಾರಿಕೆ ಸಂಬಂಧಪಟ್ಟನಿಗೆ ರಿಪೇರಿ ಪಡಿ ನರ್ತೋಕ್ ಉಳ್ಳಂಗಾಯ್ತು. ಇದೇ 11 ಪಲಕ 10 ಗಂಟೆ ಅಂಚ ವೈಪತ್ 5 ಗಂಟೆಗೆ ತನ್ನ ಈ ಫೀಡರ್ಕ್ ಕರೆಂಟ್ ನಿಪ್ಪಿಚಿಡುವ ಅನ್ನನಾಯ್ತು. ತಾಳತ್ತಮನೆ, ಅಪ್ಪಂಗಳ, ಬೆಟ್ಟಗೇರಿ, ಚೇರಂಬಾಣೆ, ಚೆಟ್ಟಿಮಾನಿ, ಭಾಗಮಂಡಲ, ತಲಕಾವೇರಿ, ಅಯ್ಯಂಗಿರಿ ಸುತ್ತಮುತ್ತ ಈ ನೆರತ್ ಕರೆಂಟ್ ಇಪ್ಪಲೆ. ಸಾರ್ವಜನಿಕಂಗ ಸಹಕರಿಸಿಡುವನಿಕೆ ಇಲಾಖೆರ ಕಾರ್ಯನಿರ್ವಾಹಕ ಇಂಜಿನಿಯರ್ ಕಟ್ಟಣಿತು. ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿರ ಆದನೆಲು ಇದೇ 12 ಪಲಕ 11 ಗಂಟೆ ಅಂಚ ಮಧ್ಯಾಹ್ನ 1 ಗಂಟೆಗೆ ತನೆ ಮಿನಿ ಚಾಕ್ರಿ ಮೇಳ ಮಡಿಕೇರಿ ಉದ್ಯೋಗ ವಿನಿಮಯ ಕಚೇರಿಯಲ್ಲಿ ನಡಪ. ಎಸ್ಎಸ್ಎಲ್ಸಿ, ಪಿಯುಸಿ, ಐಟಿಐ, ಡಿಪ್ಲೊಮಾ ಪದವಿ ಪಿಂಜ, ಸ್ನಾತಕೋತ್ತರ ಪದವಿ ಆನ ಅರ್ಹಂಗ ಅರ್ಜಿರ ಕೂಟಕ್ಕೆ ಒತ್ತ ದಾಖಲೆ ಹಾಜರಾಯಿತು. ಮೇಳತ್ರ ಪ್ರಯೋಜನ ಪಡೆದವನಿಕೆ ಜಿಲ್ಲಾ ಉದ್ಯೋಗಾಧಿಕಾರಿ ಮಂಜುನಾಥ್ ಅರಿಚಿಟಿತು. ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಪಿಂಜ ಸಾಹಿತ್ಯ ಅಕಾಡೆಮಿ ಪಿಂಜ ಕೆದಮುಳ್ಳೂರರ ಅರೆಭಾಷೆ ಸಂಸ್ಕೃತಿ ಪಿಂಜ ಅಭಿವೃದ್ಧಿ ಸಂಘತ್ರ ಕೂಡು ಕೂಟತ್ ಅರೆಭಾಷೆ ಗಡಿನಾಡ ಉತ್ಸವ ಇದೇ 13/09 ಗಂಟೆಗೆ ತೋರ ಸಮುದಾಯ ಭವನತ್ ನಡಪ. ಕುಶಾಲ್ ನಗರ, ಪಿರಿಯಾಪಟ್ಟಣ, ಅರಕಲಗೋಡು, ಹುಣಸೂರು, ಕೆಆರ್ ನಗರ ಪಿಂಜ ಸಾಲಿಗ್ರಾಮ ತಾಲೂಕು ಕುಡಿಪ ನೀರು ಎತ್ತಿಚಿಡುವ ಉದ್ದೇಶತ್ ಇಂದಿಂಜ ಇದೇ 13 ದಿನೋದಿ 500 ಕ್ಯೂಸೆಕ್ಸ್ ನೀರನ್ನು ಹಾರಂಗಿ ಜಲಾಶಯತಿಂಜ ಬಿಡುವನಿಕೆ ಜಲಾಶಯತ್ರ ಕುಡಿಪ ನೀರು ಸಮಿತಿ ಸಭೆಯಲ್ಲಿ ಮೈಸೂರು ವಿಭಾಗೀಯ ಪ್ರಾದೇಶಿಕ ಆಯುಕ್ತಂಗ ಆದೇಶ ಮಾಡಿತ್ತು. ಇದಂಗೊತ್ತನಕ್ಕೆ ಹಾರಂಗಿ ಪಿಂಜ ಕಾವೇರಿ ಪೊಳೆ ಕರೆಯಲು ವಾಸ ಮಾಡಿಳ್ಳುವ ಎಚ್ಚರತ್ತು ಇಂಜಂಡ್ ತಂಗಡ ಆಸ್ತಿ ಪಾಸ್ತಿ ಪಿಂಜ ಚಾಕು ಪ್ರಾಣಿಗಳ ರಕ್ಷಣೆಗೆ ಅವಶ್ಯ ಮುನ್ನೆಚ್ಚರಿಕೆ ಕ್ರಮ ಹೊರತೋವನಕ್ಕೆ ಕುಶಾಲ್ ನಗರ ಹಾರಂಗಿ ಪುನರ್ವಸತಿ ವಿಭಾಗತ್ರ ಕಾರ್ಯಪಾಲಕ ಇಂಜಿನಿಯರ್ ಪುಟ್ಟಸ್ವಾಮಿ ಅರಿಚಿಟಿತು. ಇಲ್ಲಿಗೆ ಪಲಕತ್ರ ಸುದ್ದಿ ಸಮಾಚಾರ ತಂದತ್ತು.
1: ಸುದ್ದಿ ಸಮಾಚಾರ ಕೇಳಿದಿರಿ. ಪ್ರಾಯೋಜಕರು
2: ಅದ್ವೈತ್ ಹ್ಯುಂಡೈ, ಭಾರತದ ಅತಿ ದೊಡ್ಡ ಡೀಲರ್ ನೆಟ್ವರ್ಕ್ ಹೊಂದಿರುವ ಏಕೈಕ ಹ್ಯುಂಡೈ ಕಾರ್ ಡೀಲರ್.
3: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
4: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್ಸ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
3: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
5: ಮದುವೆ ಹಾಗೂ ಇನ್ನಿತರ ಸಮಾರಂಭಗಳ ಬಟ್ಟೆಗಳಿಗಾಗಿ ಬನ್ನಿ ಸೆಂಚುರಿ ಫ್ಯಾಷನ್ ಸಿಟಿ, ಇರಿಟ್ಟಿ, ತಲಶ್ಶೇರಿ, ಕಣ್ಣೂರ್, ಪಯ್ಯನೂರ್, ಶ್ರೀಕಂಠಪುರಂ, ಸುಲ್ತಾನ್ ಬತ್ತೇರಿ, ಮಾನಂದವಾಡಿ, ತಳಿಪರಂಬ.
6: ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ ಮೈ ಡಾರ್ಲಿಂಗ್.
7: ಸರ್ಪ್ರೈಸ್ ಗಿಫ್ಟ್
6: ಓಪನ್ ಮಾಡು.
7: ವಾವ್, ಡೈಮಂಡ್ ನೆಕ್ಲೇಸ್! ನಾನು ಮನಸ್ಸಿನಲ್ಲಿ ಕಲ್ಪನೆ ಮಾಡಿದ ಡಿಸೈನ್ಸ್, ಸೂಪರ್! ಥ್ಯಾಂಕ್ ಯು ರೀ. ಎಲ್ಲಿಂದ?
6: ಮುಳಿಯಾದಿಂದ. ಮನವನ್ನು ಅರಿತ ಇಷ್ಟಗಳಿಗೆ ಮುಳಿಯಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ, ಗೋಣಿಗುಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
8: ನಿಮ್ಮ ಹಳೆಯ ಟಿವಿ, ಫ್ರಿಡ್ಜ್, ವಾಷಿಂಗ್ ಮಷಿನ್, ಮಿಕ್ಸಿ, ಕುಕ್ಕರ್, ಗ್ರೈಂಡರ್ ತನ್ನಿ, ಎಕ್ಸ್ಚೇಂಜ್ ಮಾಡಿ, ಹೊಸದನ್ನು ನಿಮ್ಮ ಮನೆಗೆ ಕೊಂಡೊಯ್ಯಿರಿ. ಪಿಆರ್ ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್, ಹರಿಶ್ಚಂದ್ರಪುರ, ಗೋಣಿಗುಪ್ಪಲು.
9: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
10: ನಾನು ಮಾಡೋದು ನನ್ನ ಫೇವರಿಟ್ ಹ್ಯುಂಡೈ ಕಾರ್ ಅನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
9: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ, ಮಡಿಕೇರಿ, ಗೋಣಿಕೊಪ್ಪಲ್ ಹಾಗೂ ಕುಶಾಲ್ ನಗರ.
5: ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ 3-ಡೋರ್ ವಾರ್ಡ್ರೋಬ್ 8,900 ರೂಪಾಯಿಗೆ, 2-ಡೋರ್ ವಾರ್ಡ್ರೋಬ್ 6,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
11: ನಿಮ್ಮ ಮನೆಯ ವಾಶ್ರೂಮ್ ಮತ್ತು ಕಿಚನ್ ಸ್ಟೈಲಿಶ್ ಆಗಿ ಕಾಣಲು ನೀವು ಆಯ್ಕೆ ಮಾಡಿ ಜಾಕ್ವಾ ಪ್ರಾಡಕ್ಟ್ಸ್ ಗಳನ್ನು. ಬಾತ್ರೂಮ್ ಫಿಟ್ಟಿಂಗ್ಸ್ ಅಂಡ್ ಸ್ಯಾನಿಟರಿ ವೇರ್, 10 ವರ್ಷಗಳ ವಾರಂಟಿ ಹಾಗೂ ಸ್ಪಾಟ್ ರಿಪೇರ್ ಸರ್ವಿಸ್ ಇದೀಗ ಇರಿಟಿಯ ರೀನಾ ಡೆವಲಪರ್ಸ್ ನಲ್ಲಿ. ಕರ್ನಾಟಕದಾದ್ಯಂತ ಫ್ರೀ ಡೆಲಿವರಿನೂ ಇದೆ. ಜಾಕ್ವಾ ಪ್ರಾಡಕ್ಟ್ಸ್ ನ ವಿಶಾಲವಾದ ಸ್ಟುಡಿಯೋ ರೀನಾ ಡೆವಲಪರ್ಸ್, ಉಳಿಕಲ್ ರೋಡ್, ಇರಿಟಿ.
5: ವಿವಾಹ ಬಟ್ಟೆಗಳು, ಡೈಲಿ ವೇರ್ ಸ್ಯಾರೀಸ್, ಕುರ್ತಾ, ಚೂಡಿದಾರ್, ಲೆಹೆಂಗಾ, ಉಲ್ಲಾಸದೊಂದಿಗೆ ಖರೀದಿಸಲು ಬನ್ನಿ ಇಮ್ಯಾನ್ಯುವಲ್ ಸಿಲ್ಕ್ಸ್, ಮೇನ್ ರೋಡ್, ಇರಿಟಿ.
12: ನಿಮ್ಮ ಪ್ರೀತಿ ಪಾತ್ರರಿಗೆ ಎಂದೂ ಮರೆಯಲಾಗದ ಉಡುಗೊರೆ ನೀಡಲು ಡೈಮಂಡ್ ಆಭರಣಗಳಿಗಾಗಿ ಭೇಟಿ ನೀಡಿ ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲು, ಕುಶಾಲನಗರ ಮತ್ತು ಪಿರಿಯಾಪಟ್ಟಣ.
13: ಪೊನ್ನಿ ಮಾನಿಸ್ ನಲ್ಲಿ 1 KVA to 10 KVA ವರೆಗಿನ ಪೆಟ್ರೋಲ್ ಹಾಗೂ ಡೀಸೆಲ್ ಜನರೇಟರ್, ಸ್ಟಿಲ್, ಹಸ್ಕ್ವರ್ನ, ಹಾಂಡಾ, ಆಯಿಲೊಮೆಕ್, ಇತರ ಎಲ್ಲಾ ಕಂಪನಿಯ ಮಿಷನರಿ ಹಾಗೂ ಬಿಡಿ ಭಾಗಗಳ ಸೇಲ್ಸ್ ಅಂಡ್ ಸರ್ವಿಸ್ ಲಭ್ಯ. ಅಗತ್ಯ ಮಾಡುವ ಟಿಲ್ಲರ್, ನಾಟಿ ಮಾಡುವ ಮಿಷನ್, ಡ್ರಮ್ ಸೀಡರ್, ಬುಟ್ ಚಾಪರ್ ಮಿಷನ್, ಕಳೆ ತೆಗೆಯುವ ಮಲ್ಟಿಪರ್ಪಸ್ ಕ್ರಾಲರ್, 80 ಅಡಿ ಸ್ಪ್ರೇಯರ್ ದೋತಿ ಲಭ್ಯವಿದೆ. ಲಿಥಿಯಂ ಬ್ಯಾಟರಿ ಚಾಲಿತ 500 ಕ್ಕೂ ಹೆಚ್ಚು ಉಪಕರಣಗಳ ಪ್ರಯೋಜನವನ್ನು ಪಡೆದುಕೊಳ್ಳಬಹುದು. ಸಂಪರ್ಕಿಸಿ ಪೊನ್ನಿ ಮಾನಿಸ್, ಕೈಕೇರಿ, ಗೋಣಿಕೊಪ್ಪಲ್ ಮತ್ತು ನಾರ್ತ್ ಕೊಡಗು, ಮೇಕೇರಿ. ಕಾಲ್ 8720440039.
14: ನಿಧನ ಸುದ್ದಿ. ಚೇರಂಬಾಣೆ ಕಡಿಯತ್ತೂರು ಗ್ರಾಮತ್ರ ಕೊಪ್ಪಡ ಪೌತಿ ಹ್ಯಾರಿ ಐಂಗಡ ಮೋವೊ ಶರಣ್ ಐಂಗ ನಿನಾಂದು ಐಪತ್ತು ಮರಣಪಟ್ಟಿತ್ತು. 37 ವಯತ್ರ ಕೊಪ್ಪಡ ಶರಣ್ ಐಂಡ ಆಖಿರಿ ಕಾರ್ಯ ಇಂದು ಮಜನತ್ರ ಮೀದ ಐಂಡ ಸ್ವಂತ ಮನೆಯಲ್ಲಿ ನಡಪ. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ

0: ಆಕಾಶವಾಣಿ ತೊಂಬತ್ತರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ. ಕೃತಿ ಹಾಗೂ ಓದು ನೂತನ ಎಸ್ ಕದಂ. ನಿರ್ಮಾಣ ನಂದನ್ ಕುಮಾರ್ ಎಲ್ಒ.
1: ಆಕಾಶವಾಣಿಯ ಧ್ಯೇಯಗಳ ಕುರಿತು ನಾವು ಮಾತನಾಡ್ತಾ ಇದ್ದೀವಲ್ಲ, ಇತರ ಮಾಧ್ಯಮಗಳಿಗೆ ಹೋಲಿಸಿದರೆ ಭಯ ಹಾಗೂ ಕಳವಳದ ವಾತಾವರಣದಿಂದ ಆಕಾಶವಾಣಿ ಬಹಳ ದೂರ ಇದೆ. ಇಂದಿನ ಸಮೂಹ ಮಾಧ್ಯಮಗಳು ಬಹುತೇಕವಾಗಿ ಹಿಂಸೆಯನ್ನು ವೈಭವೀಕರಿಸುತ್ತವೆ. ಜನರ ಕುತೂಹಲವನ್ನು ಬಂಡವಾಳವಾಗಿಟ್ಟುಕೊಂಡು ಸಮಾಜದಲ್ಲಿ ನಡೆಯುವ ಅಹಿತಕರ ಘಟನೆಗಳು, ನಿಗೂಢತೆ, ಕೊಲೆ, ಸುಲಿಗೆ, ಲೈಂಗಿಕತೆಯಂತಹ ವಿಷಯಗಳನ್ನು ಹೆಚ್ಚು ತೋರಿಸಿ ಹೆಚ್ಚು ಓದುಗರನ್ನು ನೋಡುಗರನ್ನು ಸೆಳೆಯಲು ಪ್ರಯತ್ನಿಸುತ್ತವೆ. ಆದರೆ ಆಕಾಶವಾಣಿ ಅಂತಹ ವಿಷಯಗಳನ್ನು ಸುದ್ದಿಗಳಾಗಿ ಸ್ವೀಕರಿಸದೆ ಜನರಲ್ಲಿ ಆತಂಕ, ಗೊಂದಲ, ಭಯವನ್ನು ಉಂಟುಮಾಡುವಂತಹ ವಿಷಯಗಳನ್ನು ತನ್ನ ವಾರ್ತಾ ಸಂಚಿಕೆಗಳಲ್ಲಾಗಲಿ ಇತರ ಕಾರ್ಯಕ್ರಮಗಳಲ್ಲಾಗಲಿ ಪ್ರಸಾರ ಮಾಡಿದ ಒಂದು ಉದಾಹರಣೆಯೂ ಇಲ್ಲ. ಸಾವು ನೋವು, ಅಪಘಾತ ಮುಂತಾದ ಅಹಿತಕರ ಘಟನೆಗಳು ನಡೆದಾಗ ಆಕಾಶವಾಣಿ ಒಮ್ಮೆಲೆ ಇದ್ದದ್ದನ್ನು ಇದ್ದಂತೆ ಪ್ರಸ್ತುತಪಡಿಸುವ ಅತ್ಯುತ್ಸಾಹಕ್ಕೆ ಹೋಗುವುದಿಲ್ಲ. ಸಮಾಜದಲ್ಲಿ ಗೊಂದಲ ಸೃಷ್ಟಿ ಮಾಡುವುದಾಗಲಿ, ಸಾಮಾನ್ಯ ಜನರನ್ನು ಕಂಗೆಡಿಸುವುದಾಗಲಿ ಮಾಧ್ಯಮಗಳ ಕೆಲಸ ಅಲ್ಲ. ಅಂಥವುಗಳಿಂದ ಸಮಾಜವನ್ನು ರಕ್ಷಿಸುವ ಹೊಣೆ ಸಮೂಹ ಮಾಧ್ಯಮಗಳದ್ದು. ಆದರೆ ದುರದೃಷ್ಟವಶಾತ್ ಇಂದು ಅಪಘಾತ, ಆತ್ಮಹತ್ಯೆ, ಬಲಾತ್ಕಾರ ಮುಂತಾದ ಘಟನೆಗಳನ್ನು ದಿನವಿಡೀ ಪ್ರಸಾರ ಮಾಡುವ, ಬೇರೆಯವರ ಖಾಸಗಿ ಬದುಕನ್ನು ಬಯಲಿಗೆಳೆಯುವ ಅನೇಕ ವಾಹಿನಿಗಳು ಇವೆ. ಇಂತಹ ವಿಷಯಗಳು ಸುದ್ದಿಯಾಗಬಲ್ಲವೇ ಎಂಬುದು ಮೊದಲ ಪ್ರಶ್ನೆಯಾದರೆ, ಅವುಗಳಲ್ಲಿ ಯಾವ ತೆರನಾದ ಮಾಹಿತಿ, ಮನರಂಜನೆ ಹಾಗೂ ಶಿಕ್ಷಣವಿದೆ ಎಂಬುದು ಇನ್ನೊಂದು ಪ್ರಶ್ನೆ. ಆದರೆ ಕಾಲಕಾಲಕ್ಕೆ ಇಂತಹ ಅನಾರೋಗ್ಯಕರ ಬೆಳವಣಿಗೆಗಳನ್ನು ಮಾಧ್ಯಮ ಕಂಡಿದೆ. ಪತ್ರಿಕೆ ಬೆಳಗಿನ ಕಾಫಿಯ ಟೇಬಲ್ ಅನ್ನು ಕೊಳೆ ಮಾಡುವಂತಿರಬಾರದು ಎಂಬ ಆದರ್ಶ ಪತ್ರಿಕೆಗಳದ್ದಾಗಿತ್ತು. ಆದರೆ ಇದರ ವಿರೋಧಿಗಳಂತೆ ಹುಟ್ಟಿಕೊಂಡ ಟ್ಯಾಬ್ಲಾಯ್ಡ್ಗಳು ಯುರೋಪಿನಲ್ಲಿ ಪೀತ ಪತ್ರಿಕೋದ್ಯಮ ಎಂಬ ಹೊಸ ಪ್ರಕಾರವನ್ನೇ ಹುಟ್ಟುಹಾಕಿದವು. ಅದರಂತೆ ಇಂದು ಕೆಲ ದೃಶ್ಯ ಮಾಧ್ಯಮದ ವಾಹಿನಿಗಳಲ್ಲಿ ಬಿತ್ತರವಾಗುವ ಕಾರ್ಯಕ್ರಮಗಳು ತೀರಾ ವಿಪರೀತವಾಗಿರುವಂಥವು. ಇದಕ್ಕೆ ಕಾರಣ, ಒಂದು ಕಾಲದಲ್ಲಿ ಸಾಮಾಜಿಕ ಜಾಗೃತಿಯ ಹರಿಕಾರನಾಗಿದ್ದ, ಕಾವಲುಗಾರನ ಕೆಲಸ ಮಾಡುತ್ತಿದ್ದ ಮಾಧ್ಯಮಗಳು ಇಂದು ವಾಣಿಜ್ಯೀಕರಣಗೊಂಡಿರುವುದು, ಉದ್ದಿಮೆದಾರರ ಕೈಗಳಲ್ಲಿ ಸಿಲುಕಿ ಉದ್ದಿಮೆಗಳಾಗಿರುವುದು. ಈ ಪರಿಸ್ಥಿತಿಯಲ್ಲೂ ಸ್ವತಃ ವಾಣಿಜ್ಯ ಪ್ರಸಾರವನ್ನು ಮಾಡುವ ಆಕಾಶವಾಣಿ ಎಂದೂ ತನ್ನ ಆದರ್ಶಗಳೊಂದಿಗೆ ಸಂಧಾನ ಮಾಡಿಕೊಳ್ಳದೆ ಉಳಿದೆಲ್ಲ ಮಾಧ್ಯಮಗಳಿಗಿಂತ ಭಿನ್ನವಾಗಿಯೇ ಉಳಿದಿದೆ. ಮಾಧ್ಯಮಗಳಿಗೆ ಮುಖ್ಯವಾಗಿ ಇರಬೇಕಾದ ಗುಣ ಮಾನವೀಯ ಮೌಲ್ಯ. ಇಂದು ನಾವು ಯಾವುದನ್ನು ಆಧುನಿಕತೆ ಎಂದು ಕರೆಯುತ್ತೇವೆಯೋ ಅದು ಬಹುತೇಕವಾಗಿ ಸಂಪರ್ಕದಲ್ಲಿನ ಪ್ರಗತಿಯಿಂದಲೇ ಹುಟ್ಟಿ ಬೆಳೆದಿದೆ. ಈ ಪ್ರಗತಿ ಮಾನವನ ಗುಣಸ್ವಭಾವವನ್ನೇ ಬದಲಾಯಿಸುವಷ್ಟು ಶಕ್ತಿಯುತವಾಗಿದೆ. ಇದರಿಂದ ಮೂಢನಂಬಿಕೆ, ಜಾತೀಯತೆ ಮುಂತಾದ ಸಮಾಜದಲ್ಲಿ ಆಳವಾಗಿ ಬೇರೂರಿರುವ ಪ್ರಗತಿಪರವಲ್ಲದ ವ್ಯವಸ್ಥೆಯನ್ನು ಬದಲಾಯಿಸಿ ಸ್ವಾತಂತ್ರ್ಯ, ಸಮಾನತೆ, ವೈಚಾರಿಕತೆ ಮುಂತಾದ ಉನ್ನತ ಮೌಲ್ಯಗಳ ತಳಹದಿಯ ಮೇಲೆ ಸಮಾಜ ನೆಲೆಗೊಳ್ಳುವಂತೆ ಮಾಡುವುದು ಸಾಧ್ಯವಿದೆ. ವೈವಿಧ್ಯತೆಯನ್ನು ಜನ ಕುಳಿತಲ್ಲೇ ತಲುಪಿಸುವ ಅವಕಾಶವಿದೆ. ಒಟ್ಟಿನಲ್ಲಿ ಹೇಳುವುದಾದರೆ, ಮೂಲಭೂತ ಸಾಂಸ್ಕೃತಿಕ ಬದಲಾವಣೆಗಳಿಗೆ ಸಂಪರ್ಕದ ಕೊಡುಗೆ ಅಪಾರ. ಇದನ್ನು ಆಕಾಶವಾಣಿ ಯಶಸ್ವಿಯಾಗಿ ಮಾಡುತ್ತಾ ಬಂದಿದೆ. ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ನಮಗೆ pexcobLR@gmail.com ಅಥವಾ ನಿಲಯ ನಿರ್ದೇಶಕರು, ಆಕಾಶವಾಣಿ, ರಾಜಭವನ ರಸ್ತೆ, ಬೆಂಗಳೂರು ಇಲ್ಲಿಗೆ ಪತ್ರಗಳನ್ನು ಬರೆಯುವ ಮೂಲಕವೂ ನಮ್ಮೊಂದಿಗೆ ಹಂಚಿಕೊಳ್ಳಿ.
0: ಇದುವರೆಗೆ ತೊಂಬತ್ತರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ ಪ್ರಸಾರವಾಯಿತು. ಕೃತಿ ಹಾಗೂ ಓದು ನೂತನ ಎಸ್ ಕದಂ. ನಿರ್ಮಾಣ ನಂದನ್ ಕುಮಾರ್ ಎಲ್ಒ. ಈ ಕಾರ್ಯಕ್ರಮ

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ.
1: ಆಕಾಶವಾಣಿ ನಗೆ ಭಾಷಣಕಾರ್ತಿ ಇಂದುಮತಿ ಸಾಲಿಮಠ ಅವರೊಂದಿಗೆ ಆತ್ಮೀಯ ಮಾತುಕತೆ.
2: ಬನ್ನಿ ನಮ್ಮ ಈ ಮಾತುಕತೆಯನ್ನ ಮುಂದುವರಿಸೋಣ.
3: ನಾನು ಶಾರ್ಟ್, ಹಾಡು ಶಾರ್ಟ್, ಶಾರ್ಟ್ ಮಾಡ್ಕೊಂಡು ಹೋಗ್ಬಿಡ್ತೀನಿ.
2: ನೀವು ಶಾರ್ಟ್ ಆದ್ರೆ ನಿಮ್ಮ ಹೆಸರು, ನಿಮ್ಮ ಕೀರ್ತಿ ದೊಡ್ಡದು.
3: ಏನೋ ಒಂದಿಷ್ಟು ಅವಕಾಶ ಸಿಕ್ತರಿ.
2: ಇಲ್ಲ ಮೇಡಮ್, ಎಷ್ಟೊಂದು ಜನ ಮುಂದೆ ಬರೋದೇ ಇಲ್ಲ.
3: ಹೌದು,
2: ಮಾತಿನಿಂದ ಬದುಕು ಕಟ್ಕೊಳ್ಬಹುದು ಅನ್ನೋದು ಗೊತ್ತಾಗಿದ್ದೆ. ನಿಮ್ಮ ಮಾತಾಡಿ ಜನರನ್ನ ಮೆಚ್ಚಿಸಿ ಇದರಲ್ಲೂ ಬದುಕಬಹುದು ಅಂತ ತೋರಿಸ್ಕೊಟ್ಟಂತವ್ರಿ ನೀವ್ ಇವಾಗ ಏನ್ ಹೇಳಿ. ನೀವ್ ಇವಾಗ ಏನ್ ಹೇಳಿದ್ರಲ್ಲ, ಪ್ರಾಣೇಶ್ ಅವ್ರು ಇರಬಹುದು, ನೀವು, ಸುಧಾ ಬರಗೂರ್ ಅವರು, ಅವರೆಲ್ಲರೂ ಕೂಡ ಮಾತಿನಿಂದ ಇಷ್ಟೆಲ್ಲ ಸಾಧ್ಯನಾ? ಅದು ಕನ್ನಡ ಮಾತು,
3: ಕನ್ನಡ ಮಾತು,
2: ಕನ್ನಡ
3: ಹೌದ್ರಿ. ಕನ್ನಡ ಇದು ರಾಜ್ಯೋತ್ಸವ. ನನ್ನ ಮೊಮ್ಮಗ ಒಂದು ಜೋಕ್ ಮಾಡ್ತಾನ್ರಿ, ಮೂರು ಮಕ್ಕಳು ನನಗ, ಇಬ್ಬರು ಹೆಣ್ಣು ಮಕ್ಕಳು, ಒಬ್ಬ ಮಗ, ಎರಡನೇ ಮಗಳು ಶ್ವೇತಾ, ಇವ ಅರ್ಥವಾಚಕಿ. ಅಕ್ಕಿನ ಮಗ ಇದ್ದಾನ್ರಿ, 10 ವರ್ಷದವ. ಇಂದು ಈ ಪಾಪ ನೀವು ನಿಮ್ಮ ಅವ್ವ ಅಪ್ಪ ಎಂತ ಸ್ಕೂಲಿಗೆ ಹಾಕ್ಯಾರ ನಿನಗ ತಾನ, ಯಾಕೋ ಅಂದೆ, ಕನ್ನಡ ಬಿಟ್ರೆ ಏನೂ ಬರಲ್ಲ. ನಾಂದೇ ನಾ ಇಂಗ್ಲಿಷ್ನಾಗ MA ಎಕ್ಸಾಮ್ ಬರೋದು ಪಾಸ್ ಆಗಿ ನೋ ಮಗನ ಅಂತಂದೆ ನಾನು. ಆದ್ರೂ ನಾ ಹೆಚ್ಚು ನೀ ಮಾತಾಡೋದು ಕೇಳಿಲ್ಲ, ನಾನು ಬರೀ ಕನ್ನಡನೇ ಮಾತಾಡ್ತೀ ಅದೇ, ಇದೇ ಕನ್ನಡ ಮಾತಾಡಿ ಎಷ್ಟು ಫೇಮಸ್ ಆಗಿ ನೋ ಮಗನ ಅಂತ ಈಗ ಅಂದಿ ಅವರಿಗೆ. ಅದಕ್ಕೆ ಹೌದು, ಇದೇ ಕನ್ನಡದ ಮಾತುಗಳು ನೋಡ್ರಿ. ನಮಗ ಕನ್ನಡಕ್ಕೆ ಹೆಚ್ಚು ಮಾತುಗಳು ಸ್ಪಷ್ಟವಾಗಿ ಸ್ಫುಟವಾಗಿ ಮಾತಾಡೋದು ಕಲ್ತಿದ್ದು ನಮ್ಮ ತಂದೆನೇ ಕಾಲೇಜಿನ ಪ್ರಿನ್ಸಿಪಾಲ್ರ ಇದ್ದಾರೆ, ಇಂಗ್ಲಿಷ್ ಪ್ರೊಫೆಸರ್ ಇದ್ರು. ಇಂಗ್ಲಿಷ್ ಪ್ರೊಫೆಸರ್ ಇದ್ರು ನಿರರ್ಗಳವಾಗಿ ಹಳೆಗನ್ನಡದಲ್ಲಿ ಕನ್ನಡ ಮಾತಾಡುತ್ತಿದ್ರಪ್ಪ. ಏನಾರೇ ಭಾಷಣ ಇದ್ರ ನಮ್ಮ ಅಪ್ಪನ ಕಡೆ ಬರ್ಸ್ಕೊಳ್ಳೋದು, ನೀನ್ ಚೇ ಭಾಷಣೆ ಆದಿತ್ತಾಯಮ್ಮ, ನಿನಗೊಂದ್ಸಲ ಓದಿದ್ರ ನೆನಪಿರ್ತದ ಅಂತ ನಮ್ಗನ್ನ ಅದೇ ರಾತ್ರಿ ಬರ್ಸ್ಕೊತಿದ್ವಿ. ಅದು ಮುಂಜಾನೆ 11 ಗಂಟೆಗೆ ಭಾಷಣ ಇರ್ತಿತ್ತು.
2: ಹಿಂಗ
3: ಭಾಷಣ ಹಾಡಿನಲ್ಲಿ 1st 2nd ಪ್ರೈಸ್ ತಗೋತಿದ್ದೀರಿ. ಆದ್ರೆ ಈ ಕನ್ನಡ ಇನ್ನೊಂದು ನಾನು ಸ್ಪಷ್ಟವಾಗಿ ಹೇಳ್ಬೇಕು ನಿಮಗ, ಅತ್ಯಂತ ಸ್ಫುಟವಾಗಿ ಸ್ಪಷ್ಟವಾಗಿ ಆಕರ್ಷಕವಾಗಿ ಕನ್ನಡ ಮಾತನಾಡುವ ಗಾನಗಂಧರ್ವ ವರನಟ ಪದ್ಮಭೂಷಣ ಡಾಕ್ಟರ್ ರಾಜ್ಕುಮಾರ್ ಅವರು.
2: ಹೌದೌದು,
3: ರಾಜ್ಕುಮಾರ್ ಸಿನಿಮಾ ನೋಡಿ ಬೆಳೆದಿವ್ರಿ ಮೇಡಮ್. ನಾವು ಪ್ರಾಣೇಶ್ ಹೇಳ್ತಿರ್ತಾರ, ನಾವು ಪ್ರಾಣೇಶ್ ನಮ್ ಕೃಷ್ಣೇಗೌಡ ಸರ್ ಎಲ್ಲರಿಗೂ ಬಹಳ ಪರಿಣಾಮಕಾರಿಯಾದ ಮಾತುಗಳು ಅವು, ಒಂದು ಸಿನಿಮಾ ಹಾಡುಗಳು, ಆ ಸಿನಿಮಾದಲ್ಲಿರುವ ಅಭಿನಯ ನಮಗ ಕಣ್ಣು ಮುಂದೆ ಕಟ್ಟದಂಗಿರ್ತಿತ್ತದು. ಅವರು ಬಹಳ ನಮಗ ಕನ್ನಡ ಕಲಿಯೋದಕ್ಕ ಪರೋಕ್ಷವಾಗಿ ಗುರುಗಳು, ಪ್ರತ್ಯಕ್ಷವಾಗಿ ಕಲಿಸದಿದ್ದರು ಪರೋಕ್ಷವಾಗಿ
2: ಒಂಥರ
3: ಗುರು. ಹೌದು, ಅವ್ರ ಮಾತುಗಳು. ನಾನು ಡಾಕ್ಟರ್ ವರನಟ ರಾಜ್ಕುಮಾರ್ ಅವರು ತೀರ್ಕೊಂಡಾಗ ಇಡೀ ಕರ್ನಾಟಕದಾದ್ಯಂತ ಕವನ ಸ್ಪರ್ಧೆ ಇಟ್ಟಿದ್ದರ್ರಿ, ರಾಜ್ಕುಮಾರ್ ಅವ್ರ ಬಗ್ಗೆ ಕವಿತೆ ಬರೋದು ಕಳಸ್ರಿ ಅಂತ ಹೇಳಿ. ನಾನು ಅವಾಗವಾಗ ಬರೆಯೋ ಹವ್ಯಾಸ, ಯಾವಾಗೂ ಬರೆಯೋದಿಲ್ಲರಿ ನಾನು. ಅಂತಾದ್ರಲ್ಲಿ ಒಂದು ಕವಿತೆ ಬರೆದು ಕಳಿಸ್ತೀನಿ ನಾನು ರಾಜ್ಕುಮಾರ್ ಅವ್ರ ಬಗ್ಗೆ. ಅದು ಒಂದು ಪುಸ್ತಕದಲ್ಲಿ ಬಂದದರಿ, ಅದು ಅದೊಂದು ಹಾಡು ಹಾಡ್ಬಿಡ್ತೀನಿ ಒಂದು 2 ನಿಮಿಷ.

ಕಲಾಲೋಕದ ಪೂರ್ಣ ತೇಜ. ತಂದೆ ಪುಟ್ಟ ಸ್ವಾಮಿಯಿಂದ ಕಲಾ ಪ್ರತಿಭೆ ಪಡೆದೆ, ತಾಯಿಯನ್ನೇ ದೇವರೆಂದು ತಿಳಿದೆ. ನಟನಾ ಚತುರ ಮಾತುಗಳು ಮಧುರ, ನಟನಾ ಚತುರ ಮಾತುಗಳು ಮಧುರ. ಗಾನ ಗಂಧರ್ವನಾಗಿ ಮೆರೆದೆ ಕೀರ್ತಿ ಪಡೆದೆ ಮರೆಯದ.

0: ತುಂಬಿದ ಕೊಡ ನೀನು, ನಿನ್ನ ಮಾತು ಹಾಲು ಜೇನು, ನೀನೇ ಧ್ರುವ ತಾರೆ ಅಂತ ಈ ಒಂದು ಹಾಡ. ಇದು ಕವಿತೆ ಬರೆದಿದ್ದೆ, ಇದು ಹಾಡನ್ನಲ್ಲಿ ಇಲ್ಲಿ ಹಾಡ್ತಿರ್ತೀನಿ. ಅದಕ್ಕೆ ನಮ್ಮ ಕನ್ನಡ ಕಲಿಸಿದಂಥ ಎಲ್ಲ ಕನ್ನಡ ಚಿತ್ರರಂಗಕ್ಕೂ, ಪುಟ್ಟಣ್ಣ ಕಣಗಾಲರ ಚಿತ್ರಗಳು, ನಮ್ಮ ಮೆಚ್ಚಿನ ತಾರೆ ಕಲ್ಪನಾ ಅಭಿನಯದ ಚಿತ್ರಗಳು, ಸಿನಿಮಾಗಳಿಂದ ಬಹಳ ಕಲ್ತೀವ್ರಿ. ಸಿನಿಮಾ ಹಾಡುಗಳಿಂದ, ಆ ಸಿನಿಮಾ ಹಾಡುಗಳೆಲ್ಲ ನನಗೆ ಬಹಳ ಸ್ಫೂರ್ತಿ. ಒಂದೇನೋ ಲೈನ್ ನೆನಪಾಯ್ತಂದ್ರೆ ಅದಕ್ಕೇನೇನೋ ಒಂದಿಷ್ಟು ನೆನಪಾಗಿ ಬರೀಲಿಕ್ಕೆ ಎಷ್ಟು ಬರೀತಿರ್ತೀವಿ.
1: ಯಾವುದು ಸಿನಿಮಾ ನೋಡೋ ಅಭ್ಯಾಸ ಇದೆಯಾ ಇವಾಗ್ಲೂ?
0: ಸಿನಿಮಾ ನೋಡ್ತೀನಿ, ಸಿನಿಮಾ ನೋಡ್ತೀವಿ.
1: ಮೆಚ್ಚಿನ ನಟ ರಾಜ್ಕುಮಾರ್?
0: ಮೆಚ್ಚಿನ ನಟ ರಾಜ್ಕುಮಾರ್, ಅನಂತ್ ನಾಗ್, ವಿಷ್ಣುವರ್ಧನ. ನಾವು ಹಳೆ ಮಂದಿ ಅಲ್ಲ, ಈಗ ಸ್ವಲ್ಪ ನೋಡೋದು ಕಡಿಮೆ ಆಗೈತೆ.
1: ಕಡಿಮೆ ಆಗಿದೆ.
0: ಆದ್ರೂ ನನ್ ಮಗಳು ನಾನು ಆರ್ ಆರ್ ನಗರದಾಗ ಇರ್ತೀವಲ್ಲ, ಈ ಸಿನಿಮಾ ನೋಡ್ತಿರ್ತೀವಿ. ಯಾಕಂದ್ರೆ ಕನ್ನಡಿಗರು ನಾವೇ ಸಿನಿಮಾ ನೋಡದೆ ಇದ್ರೆ ಕನ್ನಡ ಹೆಂಗ್ ಉಳಿಬೇಕು? ಟಿಕೆಟ್ ತಗೊಂಡು ಹೋಗ್ಬೇಕು, ನಾಟಕ ಆಗ್ಲಿ ಸಿನಿಮಾ ಆಗ್ಲಿ. ನಾಟಕನು ಬಹಳ ನೋಡ್ತೀನಿ ಮೇಡಮ್ ನಾನು, ಬಹಳ ನಾಟಕಗಳು.
1: ನಿಮ್ ಕಡೆ ಬಿಜಾಪುರದಲ್ಲಿ?
0: ಬೆಂಗಳೂರಾಗ ಬಾಳ್ರಿ. ಅರುಂಧತಿ ನಾಗ್ ಅವರು
1: ಇತ್ತೀಚೆಗೆ ಯಾವ್ದು ನೋಡಿದ್ರಿ?
0: ಇತ್ತೀಚೆಗೆ ನೋಡ್ರಿ ಮೇಡಮ್, ನಾನು ಈ ಒಂದು ಮೂರ್ ತಿಂಗಳದಾಗ ಒಂದ್ ಆರೇಳು ನಾಟಕ ನೋಡಿದೀನಿ. ನನಗ ಬಹಳ ಇನ್ನೊಂದು ದುಃಖದ ವಿಷಯ ಏನಂತಂದ್ರ, ಯಶವಂತ್ ಸರ್ ದೇಶಪಾಂಡೆ ಅವರು ಎಂಥ ಕಲಾವಿದ್ರಿ, ಎಂಥ ಹೃದಯವಂತ ಕಲಾವಿದರು. ಅವರು ಮಾಲತಿ ಕೂಡ ಕಲಾವಿದೆ, ಅವರಿಬ್ರು ಉತ್ತರ ಕರ್ನಾಟಕದವರು. ಎಷ್ಟು ಚಂದ
1: ಸಿನಿಮಾದಲ್ಲಿ, ಧಾರಾವಾಹಿಯಲ್ಲಿ,
0: ಎಲ್ಲಾದ್ರಲ್ಲಿ ಭಾಗವಹಿಸೋರು. ಅವರು ಒಂದು ನಾಟಕ ಮಾಡಿದ್ದ, ರಮಾ ಮಧುರ ಸಂಗಮ ಅಂತ. ಆ ನಾಟಕ ನೋಡಕ್ ಹೋಗಿದ್ದೆ ನಾನು. ಅದರಲ್ಲಿ ವೀಣಾ ಸುಂದರ, ವೀಣಾ ಆಮೇಲೆ ಅವ್ರ ಪತಿ ಸುಂದರ ಮಾಡಿದಂತ ನಾಟಕ. ಅದಕ್ಕ ಅದು ನೋಡಿ ಬಹಳ ಖುಷಿ ಆಯ್ತು. ಪುಕ್ಕಟ ಸಲಹೆ ಅಂತ ನಮ್ಮ ಡುಂಡಿರಾಜರು ಬರೆದಿದ್ದರಿ, ಅದೊಂದು. ಮೊನ್ನೆ ನನ್ನ ತೇಜಸ್ವಿ, ಪೂರ್ಣಚಂದ್ರ ತೇಜಸ್ವಿ ಅವರ ಶ್ರೀಮತಿ ರಾಜೇಶ್ವರಿ ಅವರು ಬರೆದದ್ದು, ಅದು ಕಾದಂಬರಿ ನಾಟಕ ರೂಪದಲ್ಲಿ ಬಂದದರಿ. ಪರಮ ಮತ್ತು ಅವರ ಶ್ರೀಮತಿ ಸವಿತಾ, ಅವ್ರ ಎರಡೂ ಪಾತ್ರಗಳಲ್ಲಿ ಗಂಡ ಹೆಂಡತಿ ಪಾತ್ರ ಅವರೇ ಮಾಡಿದ್ದರಿ. ತೇಜಸ್ವಿ ಪರಮೇಶ್ವರ ಅಂತಿದ್ದಾರೆ, ಪರಮ ಪರಮೇಶ್ವರ ಅವರೇ ಇಬ್ರು ಮಾಡ್ಯಾರ್ರಿ. ಅಗದಿ ನೀವು ನೆಕ್ಸ್ಟ್ ಟೈಮ್ ಎಲ್ಲಿ ಬರ್ತದ ಅಲ್ಲಿ ನಾಟಕ ನೋಡ್ರಿ, ಬಹಳ ಒಳ್ಳೆ ನಾಟಕ, ಬಹಳ ಚಂದ ಅಭಿನಯಿಸ್ಯಾರ, ಬಹಳ ಚಂದ ಬರದಾರ, ಡೈರೆಕ್ಷನ್ ಹಂಗೆ. ಕಲಾಗ್ರಾಮ ಫಸ್ಟ್ ನಾಟಕದ ಫಸ್ಟ್ ಪ್ರಯೋಗನೇ ನಾವು ಹೋಗಿ ನೋಡಿ ಬಂದಿವಿ ರೀ, ಕಲಾಗ್ರಾಮದಾಗಿತ್ತು. ಆಮೇಲೆ ಎರಡ್ ಮೂರ್ ಕಡೆ ಆಯ್ತು.
1: ಇವಾಗ ಇವಾಗ ಕನ್ನಡ ಮಾತಾಡೋವಾಗ ಪರಿಶುದ್ಧ ಕನ್ನಡ ಮಾತಾಡಲ್ಲ,
0: ಮಾತಾಡಕ್ ಬರಲ್ಲ ಹೌದು
1: ಅಂತ ಹೇಳ್ತಾರಲ್ಲ, ಅಂತವ್ರಿಗೆ ಏನ್ ಹೇಳ್ತೀರಾ ನೀವು ಕನ್ನಡ ಮಾತಾಡೋವರ್ಗೆ? ಅಥವಾ ಯಾವ ತರ ಕನ್ನಡ ಮಾತಾಡ್ಬೇಕು? ಹಿಂಗ ಈಗ ನಿಮ್ ಹಂಗೆ ಯಾರೋ ನಾನೊಬ್ಬ ಭಾಷಣಕಾರ್ತಿ ಆಗ್ಬೇಕು, ನಾನೊಬ್ಬ ನಗೆ ಭಾಷಣಕಾರ್ತಿ ಆಗ್ಬೇಕಂದ್ರೆ ಅವ್ರಿಗೆ ಏನ್ ಕಿವಿ ಮಾತು ಹೇಳ್ತೀರಾ? ಯಾವ ತರ ತಯಾರಿಗಳು ಬೇಕು? ಅವ್ರು ಏನ್ ಅಭ್ಯಾಸ ಮಾಡ್ಕೊಳ್ಬೇಕು?
0: ಯಾವುದೇ ಇರ್ಲಿ, ನಿಷ್ಠೆ ಇರ್ಬೇಕ್ರಿ, ಬಹಳ ಡೆಡಿಕೇಶನ್ ಇರ್ಬೇಕು. ನಾವು ಸುಮ್ನೆ ಹಂಗ ಹಿಂಗ ಕೇರ್ಲೆಸ್ ಮಾಡಬಾರದು, ಅದರಲ್ಲಿ ಪೂರಾ ಗಮನ ಇಟ್ಟು ಲಕ್ಷ ಕೊಟ್ಟು ನಾವು ಇದನ್ನ ಮಾಡೇ ಮಾಡ್ತೀನಿ, ಇದನ್ನ ಹಾಡೇ ಹಾಡ್ತೀನಿ, ಇದನ್ನ ಬರದೇ ಬರಿತೀನಿ, ಇಷ್ಟೆಷ್ಟೇ ದೊಡ್ಡ ಡೈಲಾಗ್ ಇದ್ರು ನಾ ಹೇಳ್ತೀನಿ ಅನ್ನುವಂತ ಕಾನ್ಫಿಡೆನ್ಸ್ ರೀ, ಆತ್ಮವಿಶ್ವಾಸನೇ ಬಹಳ ದೊಡ್ಡದು ಎಲ್ಲಕ್ಕಿಂತ. ಅದಕ್ಕೆ ಈಗ ರಾಜ್ಯೋತ್ಸವದ ಸಮಾರಂಭದೊಳಗ ನನಗೊಂದು ಎಲ್ಲ ಕಡೆ ಒಂದು ಹಾಡ ಹಾಡ್ತಿರ್ತೀನಿ ಎಲ್ಲ.

0: ಅಂದಂಗ ಕನ್ನಡ ಮಾತಾಡೋದೇ ನಮಗ ಬಹಳ ಚಂದ ಅನಿಸ್ತದ, ಕೇಳಾಕು ಚಂದ, ಮಾತಾಡಕ್ಕು ಚಂದ. ಕನ್ನಡ ಮಾತುಗಳಿಂದಲೇ ನಗೆ ಹಬ್ಬ ಮಾಡಿ ನಾನು ಅಸಂಖ್ಯಾತ ಕನ್ನಡಿಗರ ಪ್ರೀತಿ ಪಡೆಯುವಂತ ಭಾಗ್ಯ ಸಿಕ್ಕದ. ಆಮೇಲೆ ಎಷ್ಟು ನಾವೆಲ್ಲ ಹೋದಲ್ಲಿ ಮೇಡಮ್ ನಾವು ನೋಡಿರ್ತೀವಿ, ನಿಮ್ ಮಾತು ಕೇಳಿರ್ತೀವಿ, ನಿಮ್ ಹಾಡ ಕೇಳ್ತೀವಿ ಅಂತಾರಲ್ಲ, ಅದಕ್ಕೆ ನಮ್ಮ ರಾಜ್ಕುಮಾರ್ ಅವರು ಹೇಳದಂಗ ಅಭಿಮಾನಿಗಳೇ ದೇವರುಗಳು. ಅವರು ಅವರ ಅಭಿಮಾನ ನಮಗೆ ಮತ್ತಷ್ಟು ಟಾನಿಕ್ ಆಗ್ತದೆ.
1: ಖಂಡಿತ ಖಂಡಿತ,
0: ಅದು ಬಹಳ ಸ್ಫೂರ್ತಿ.
1: ಕೇವಲ ಮಾತುಗಳನ್ನ ನಾವು

0: ಅಂತ ಮಾತುಗಳನ್ನ ಕೇಳಿ ಅವರು ಅಷ್ಟು ಪ್ರೀತಿ ತೋರಿಸ್ತಾರೆ, ಆ ಗೌರವ ಕೊಡ್ತಾರೆ.
1: ದುಬೈಗೆ ಹೋದೆ, ಬೆಹರಿನ್ ಮತ್ತ ಅಬುದಾಬಿ ಇಲ್ಲೆಲ್ಲಾ ಹೋದ್ರು ನಮ್ಮ ಕನ್ನಡ ಸಂಘದವ್ರು ಅದಾರೆ, ಇಲ್ಲಿ ಕನ್ನಡ ಸಂಘದವ್ರು ಅದಾರ, ಬಸವ ಸಮಿತಿಯವರು ಅದಾರ. ನಮ್ಮಂತಹ ಕನ್ನಡ ಕಲಾವಿದರನ್ನ ಕರೆಸಿ ಕಾರ್ಯಕ್ರಮ ಮಾಡಿಸಿ ದೇಶ ತೋರಿಸಿ ಎಷ್ಟು ನಮಗ್ ಪ್ರೀತಿ ಕೊಡ್ತಾರೆ.
0: ಅದಕ್ಕೆಲ್ಲ ಕಾರಣ ಆಗೋದು ನಮ್ಮ ಕನ್ನಡ,
1: ಕನ್ನಡ ಕನ್ನಡ ಭಾಷೆ, ಕನ್ನಡ ಮಾತು, ಕನ್ನಡದ ಹಾಡುಗಳು. ಇನ್ನು ನಮ್ಮ ಭಾಷೆ ಒಂದು ಹಾಡು ಬರ್ತದ, ಅದು ನಮ್ಮ ಹೌಸಲೇಖಾ ಅವರು ಬರೆದಂತಹ ಬಹಳ ಚಂದ ಹಾಡದು. ಬೆಂಗಳೂರಲ್ಲಿ ಬೋಂಡಾ ಅಂದ್ರೆ ಆಲೂಗಡ್ಡೆ ಉಂಡೆಯಂತೆ, ಮಂಗಳೂರಲ್ಲಿ ಬೋಂಡಾ ಅಂದ್ರೆ ಎಳನೀರು ಕಾಯಿಯಂತೆ, ಗದಗಿನಲ್ಲಿ ಪೂರಿ ಜೊತೆ ಭಾಜಿ ಕೊಡ್ತಾರೆ, ಮೈಸೂರಲ್ಲಿ ಕುಸ್ತಿಗಾಗಿ ಭಾಜಿ ಕಟ್ತಾರೆ, ಮೈಸೂರಲ್ಲಿ ಹೊಲ ಗದ್ದೆಗೆ ಭೂತಾಯಿ ಅಂತಾರೆ, ಮಂಗಳೂರಲ್ಲಿ ಒಂದು ಮೀನಿಗೆ
0: ಭೂತಾಯಿ
1: ಅಂತಾರೆ. ಹಿಂಗ್ ಹಾಡ್ ಬರ್ತಾವ್ರಿ.
0: ಅದಕ್ಕ
1: ಸಾವಿರ ಹೂವ ಎದೆ ಹನಿ ಬೇಕು ಜೇನಿನ ಗೂಡಾಗಲು, ಸಾವಿರ ಭಾವ ಸಂಧಿಸಬೇಕು ಕನ್ನಡ ನಾಡಾಗಲು. ಓ ನೋಟಿನೊಳಗ ನಮ್ಮ ಕನ್ನಡ ಭಾಷೆ ಅದ ನಾಲ್ಕನೆಯ ಸ್ಥಾನಮಾನದಲ್ಲಿದ್ದಾರೆ. ಜಯ ಭಾರತಿ ಮಡಿಲಲ್ಲಿವೆ ನೂರಾರು ಭಾಷೆಗಳು, ನೂರಾರಲು ಗುರಿ ಇಲ್ಲದ ನೂರಾರು ಕವಲುಗಳು. ನೋಟಿನಲ್ಲಿ ಕಾಣುವುದು 14 ಭಾಷೆಯ ಭಾಷೆ ಇದು, ಕನ್ನಡಕ್ಕೆ ಅಲ್ಲಿ ಉಂಟು ನಾಲ್ಕನೆಯ ದೊಡ್ಡ ಸ್ಥಾನಮಾನವಿದೆ ಅಂತ ಹಾಡ ಬರ್ತದ. ಹಂಗ ಇವತ್ತ ನಾವು ನೀವೆಲ್ಲ ಮಕ್ಕಳಿಗೆ ಕಲಿಸ್ರಿ, ಎಲ್ಲಾ ಭಾಷೆ ಕಲಿಸ್ರಿ, ನಮ್ಗೇನು ಬ್ಯಾಸರಿಲ್ಲ, ಭಾಷೆಗೂ ನಮಗೂ ಏನ ದ್ವೇಷ ಇಲ್ಲ. ಮರಾಠಿ, ಹಿಂದಿ, ಇಂಗ್ಲಿಷ್ ಎಲ್ಲಾ ಭಾಷೆ ಮಾತಾಡ್ಲಿ, ಆದ್ರೆ ನಾಲಿಗೆ ಮ್ಯಾಲ ಹೃದಯದ ಭಾಷೆ, ಅಂತರಂಗದ ಭಾಷೆ ಅದು ಕನ್ನಡ ಆಗಿರ್ಬೇಕು ಅಂತೇಳಿ ನನ್ನ ಮಾತ್ರಿ. ಬೆಂಗಳೂರು, ಅಮೇರಿಕಾ, ಜಪಾನ್ಗೆ ಹೋಗ್ಬಿಡ್ತಾರ, ಸೈಂಟಿಸ್ಟ್ ಆಗ್ತಾರ, ಡಾಕ್ಟರ್ ಆಗ್ತಾರ, ಅವ್ರಿಗೇನ್ ಹೇಳುದಂದ್ರೆ ಮನ್ಯಾಗ ಕಂಪಲ್ಸರಿ ತಪ್ಪದೆ ಕನ್ನಡ ಮಾತು ಕಲಿಸ್ಬೇಕು ಅವ್ರಿಗೆ. ಕನ್ನಡ ಮಾತಾಡೋದ್ರಿಂದ ಭಯಂಕರ ಖುಷಿ ಅನಿಸ್ತದ್ರಿ, ಅಭಿಮಾನ ಅನಿಸ್ತದ, ನಾವು ಕನ್ನಡಿಗರಾಗ ನಾವೇ ಕನ್ನಡ ಮರತ್ರ ಹೆಂಗ ಅನ್ನೋ ಅಂತ ಮಾತು. ಅದಕ್ಕೆ ಇನ್ನೊಂದು ಮಾತು ಹೇಳ್ಬಿಡ್ತೀನಿ, ಬೆಂಗಳೂರಾಗ ನೋಡ್ರಿ ಮೇಡಮ್, ಈ ಎಲ್ಲಾ ಮಂದಿ ಬಂದು ಬೆಂಗಳೂರದಾಗ ಸೆಟ್ಲ್ ಆಗ್ಬಿಟ್ಟಾರ. ನಮ್ಮ ಸಿಂದಗಿ, ನಮ್ಮ ವಿಜಾಪುರ ಜಿಲ್ಲೆ ಸಿಂದಗಿಯವ್ರು ನಾವು. ಸಿಂದಗಿಯೊಳಗ ಬಿ ಆರ್ ನಾಡಗೌಡ ಅಂತೇಳಿ ಡಾಕ್ಟರ್ ಇದ್ದಾರ್ರಿ, ಅವ್ರ ಮಗ ಗುರುರಾಜ್ ನಾಡಗೌಡ ಬೆಂಗಳೂರಲ್ಲಿ ಅದಾರ. ಅವ್ರು ಒಂದು ಮೂರ್ ಸಿನಿಮಾ ತೆಗ್ದಾರ. ನಾ ಯಾಕೆ ನಿಮ್ಗೆ ಹೇಳಾಕತ್ತೀನಿ ಅಂದ್ರೆ ಒಂದು ಬಹಳ ಚಂದ ಹಾಡು ಬರ್ತದ ಅದು ಅಮೃತ್ ಅಪಾರ್ಟ್ಮೆಂಟ್ಸ್ದಾಗ. ಮಂದೆಲ್ಲ ಹೆಂಗ್ ಬಂದಾರ ಬೆಂಗಳೂರದಾಗ, ಹಾ ಬಹಳ ಚಂದ. ನಾವು ಬಂದೇವ ಬೆಂಗಳೂರ ನೋಡೋದಕ್ಕ, ನೋಡಿ ಬದುಕಾ.

0: ಬಂದಾರ ಬೆಂಗಳೂರು ಸೇರಿಕೊಂಡಾರ. ಗೊತ್ತಿಲ್ಲ ಇವರಿಗೆ ನೂರಾರು ತೆಗ್ಗತ್ತೆವರ. ಮೆಟ್ರೋ BMTC ಓಲಾ ತುಂಬಿ ತುಳುಕತಾವ. ಹಕ್ಕಿ ಹಂಗೆ ಹಾರಾಡತೈತಿ ಜೀವ. ಎಲ್ಲ ಭಾಗದ ಜನ ಇಲ್ಲಿ ಬಂದಾರ್ರಿ. ಮಗ ಅಲ್ಲದಾನ, ಶಶಿ ಅಲ್ಲದಾರ. ಹಿಂಗಾಗಿ ನಮ್ಮ ಕಾರ್ಯಕ್ರಮಗಳಲ್ಲಿ ಇಂಥವೆಲ್ಲ ಹಾಡ ಹಾಡ್ತಿರ್ತೀನಿ ಅನ್ನೋ ಮಾತು. ನಾ ಎಲ್ಲರೂ ಹೊರಗೆ ಕಾರ್ಯಕ್ರಮಕ್ಕೆ ಹೋಗಿರ್ತೀನಲ್ಲ, ನೋಡೋಣ ಏನಂದು ಬಿಡ್ತಾರ ಅವರು, ಇಲ್ಲೇ ನುಡಿಯಲ್ಲ ಇಲ್ಲೇ ನುಡಿಯಲ್ಲ ಅಂತಾರೆ. ಯಾಕಂದ್ರೆ ಇಂದು ಶಾಲೆ ಮಟ್ಟ ಇಂದು ಶಾಲೆ ಮಟ್ಟ ನೀವೇ ರೀ ಅಂತಾರ. ಅವ್ರು ಟಿವ್ಯಾಗ ಒಳಗೆ ಬರ್ತಿರಲ್ರಿ ಅಂತಾರ. ಏ ನಮ್ಮ ಮೇಕಪ್ ಮಾಡಿರ್ತಾರಪ್ಪ ಅಂತಿರ್ತೀವಿ. ಏ ಬಹಳ ಎತ್ತರ ಕಾಣ್ತೀರಿ ಮೇಡಮ್ ಅಂತಾರ.
1: ಕೂರ್ತಿರ್ತಾರೆ.
0: ಆಮೇಲೆ ನಾನು ಮೂಡುಬಿದ್ರೆಗೆ ಹೋಗಿದ್ದೆ ರೀ, ಆಳ್ವಾಸ್ ನುಡಿಸಿರಿ. ಬಂದ್ ಹೋದ ಕೂಡಲೇ ಇಂದುಮತಿ ಸಾಲಿಮಠ, ನಮ್ದು ಅಡ್ಡೆಸ್ರಿ ಅದು. ಅವರು ಮೇಡಮ್ ಅವರು, ಏನ್ರಿ ಮೇಡಮ್ ಸಾಲಿಮಠ ಎಲ್ಲಿ ಬರ್ತದೆ ಅಂದ್ರು. ನಾ ಎಲ್ಲಿ ಹೋಗ್ತೀನಿ ಅಲ್ಲಿ ಬರ್ತದ್ರಿ ಅಂದೇನ. ಅವರು ಸರ್ರೆ ಮತ್ ತಿಳ್ಕೊಂಡಾರ್ರಿ. ಅದಕ್ಕೆ ನಮ್ದು ಸಾಲಿ ನಮ್ಮ ಕಡೆ ಅಡ್ರೆಸ್ ಇರ್ತಾವ್ರಿ. ಅಡ್ರೆಸ್ ಇಡ್ಲಾಕ ನಮ್ಮ ಮಂದಿಗೆ ಮೆಣಸಿನಕಾಯಿ, ಉಳ್ಳಾಗಡ್ಡಿ, ಜೀರಿಗೆ ಮತ್ತು ಸಕ್ರಿ, ಕತ್ರಿ ಇವೆಲ್ಲ ಇಡ್ತಾರ. ಮನಿ ತಗೊಳ್ರಿ, ಹಾದಿ ಮನಿ, ಬೀದಿ ಮನಿ, ಮಾ ಮನಿ, ಆ ಮನಿ, ಎಲ್ಲ ಎಲ್ಲ ಹೆಸರು ಇಡ್ತಾರ. ಅದಕ್ಕೆ ನಮ್ಮ ಭಾಗದಾಗ ಇವೆಲ್ಲ ಅಡ್ಡ ಹೆಸರು ಸರ್ನೇಮ್ ಅಂತ ಹೇಳಿ.
1: ಉತ್ತರ ಕರ್ನಾಟಕ ಕಡೆ ಕಡ್ಡಾಯ
0: ಕಡ್ಡಾಯ ರೀ. ಹೌದ್ರಿ ಹೌದು.
1: ಯಾವಾಗ್ಲೂ ನಿಮ್ಮನ್ನ ಟಿವಿಯಲ್ಲಿ ನೋಡ್ತಾ ಇದ್ವಿ. ಇವತ್ತು ಬೆಂಗಳೂರು ಆಕಾಶವಾಣಿಗೆ ಬಂದಿದ್ದೀರಿ. ನಿಮ್ಮ ಬಿಡುವಿಲ್ಲದ ಸಮಯದಲ್ಲೂ ಕೂಡ ನಮಗಾಗಿ ಸಮಯ ಮಾಡಿಕೊಂಡು ಇಷ್ಟೊತ್ತು ಕೂತು ಅನುಭವಗಳನ್ನ ನಮ್ಮ ಜೊತೆ ಹಂಚಿಕೊಂಡಿದ್ರಿ. ಮತ್ತೆ ಮತ್ತೆ ಆಕಾಶವಾಣಿ ಕಡೆಗೆ ಬರ್ತಾ ಇರಿ ಅಂತ ಹೇಳ್ತಾ ಇಂದುಮತಿ ಸಾಲಿಮಠ ಮೇಡಮ್, ನಿಮ್ಗೆ ತುಂಬಾ ಧನ್ಯವಾದಗಳು.
0: ಮತ್ತೆ ಆಕಾಶವಾಣಿಗೆ ಬಂದು ಕಾರ್ಯಕ್ರಮ ಮಾಡೋ ಅವಕಾಶ ಸಿಕ್ತು ಎಲ್ಲರಿಗೂ.

0: ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು.
1: ಇದುವರೆಗೂ ನಗೆ ಭಾಷಣಕಾರ್ತಿ ಇಂದುಮತಿ ಸಾಲಿಮಠ ಅವರೊಂದಿಗೆ ಆತ್ಮೀಯ ಮಾತುಕತೆ ಕೇಳಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಮತ್ತು ನಿರ್ಮಾಣ ಚಂದು ಬಾನುಲಿ ಬಂಧು.
2: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ.
3: ಆಕಾಶವಾಣಿ

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ಅಂತರಂಗದ ಗವಾಕ್ಷಗಳ ತೆರೆದಿಡಲಲ್ಲಿ ಚಿಂತೆ ಕುಮುಲದು ಹೊಗೆಗಳತ್ತ ವಾತ್ಮವನು. ಅಂತರಂಗದ ಗವಾಕ್ಷಗಳ ತೆರೆದಿಡಲಲ್ಲಿ ಚಿಂತೆ ಕುಮುಲದು ಹೊಗೆಗಳತ್ತ ವಾತ್ಮವನು. ಶಾಂತಿ ಬೇಳ್ಪುಡೆ ಮನೆಗೆ ಗೋಡೆ ಒಲೆ ಕಿಟಕಿಯುಂ ಸಂತತದ ಪೇಕ್ಷಿತವೋ ಮಂಕುತಿಮ್ಮ. ಶಾಂತಿ ಬೇಳ್ಪುಡೆ ಮನೆಗೆ ಗೋಡೆ ಒಲೆ ಕಿಟಕಿಯುಂ ಸಂತತದ ಪೇಕ್ಷಿತವೋ ಮಂಕುತಿಮ್ಮ.

ಆತ್ಮ ನಿರೀಕ್ಷಣೆಗೆ ಒಳಮನಸ್ಸಿನ ಕಿಟಕಿಗಳನ್ನು ತೆರೆದಿಡಬೇಕು. ಸದಾಕಾಲ ಜ್ಞಾನದ ಸಹವಾಸ ಇರಬೇಕು. ನಾವು ನಮ್ಮ ಸ್ಥಿತಿಯನ್ನು ಅರಿಯಬೇಕಾದರೆ, ಸರಿಯಾದದ್ದು ಬಲವಾದದ್ದು ತಿಳಿಯಬೇಕಾದರೆ ಲೋಕದೊಡನೆ ಸಂಪರ್ಕ ಅವಶ್ಯ. ಇದರಿಂದ ನಮ್ಮ ತತ್ವ ಪರೀಕ್ಷೆಗೆ ಒಳಗಾಗಿ ತತ್ವದ ಅನುಭವವು ಇನ್ನೂ ಚೆನ್ನಾಗಿ ಆಗುತ್ತದೆ. ಚೊಕ್ಕ ಚಿನ್ನ ಅಂತ ಗೊತ್ತಾಗಲಿಕ್ಕೆ ಅಕ್ಕಸಾಲಿಗನು ಹೊರಗೆ ಹಚ್ಚಿ ತಿಕ್ಕುವಂತೆ ನಾವು ಅನುಭವದಲ್ಲಿ ನೆಲೆ ನಿಲ್ಲುವಂತೆ ಮಾಡುತ್ತದೆ. ಅದೂ ಅಲ್ಲದೆ ನಮ್ಮ ಚಿಂತೆಯನ್ನು, ನಮ್ಮ ಕಷ್ಟ ಕಾರ್ಪಣ್ಯಗಳನ್ನು, ದುಃಖವನ್ನು ಹೊರಲೋಕದ ಕಷ್ಟ ಕಾರ್ಪಣ್ಯಗಳನ್ನು ಹೋಲಿಸಿದಾಗ ನಮ್ಮ ಚಿಂತೆ ಎಷ್ಟು ಅಲ್ಪವಾದದ್ದೆಂದು ತಿಳಿದು ಬರುತ್ತದೆ. ಪುರಂದರದಾಸರು ಹೇಳುವಂತೆ, ಎಂತಾದರೂ ಚಿಂತೆ ಬೆಳೆದು ನಿಶ್ಚಿಂತನಾದವರ ನಾನೊಬ್ಬರನ್ನು ಕಾಣೆ. ಬ್ರಹ್ಮನಿಗೆ ಸಿರವೊಂದು ಭಿನ್ನವಾದ ಚಿಂತೆ, ರಕ್ಕಸ ಗುರುವಿಗೆ ಕಣ್ಣಿಲ್ಲದ ಚಿಂತೆ, ಮನ್ಮಥಗೆ ತನುಸುಟ್ಟು ಭಸ್ಮವಾದ ಚಿಂತೆ, ಮುಕ್ಕಣ್ಣ ಶಿವನಿಗೆ ತಿರಿದುಂಬುವ ಚಿಂತೆ, ಧರ್ಮನಿಷ್ಠರಿಗೆ ಸುಖದಳಿರುವ ಚಿಂತೆ, ದುಷ್ಕರ್ಮಿಗಳಿಗೆ ಪರರ ಕೆಡಿಸುವ ಚಿಂತೆ, ತಮ್ಮ ಅರ್ಜುನನಿಗೆ ವೈರ್ಯ ಕೊಲ್ಲುವ ಚಿಂತೆ, ಅಣ್ಣ ಭೀಮನಿಗೆ ಅನ್ನ ಸಾಲದ ಚಿಂತೆ, ಅಂಥವರಿಗೆ ಚಿಂತೆಯಿಂದ ಮೇಲೆ ನಮ್ಮ ಚಿಂತೆಯು ಯಾವ ಲೆಕ್ಕಕ್ಕೆ ಅನಿಸುತ್ತದೆ? ಆಗ ನಮ್ಮ ಚಿಂತೆ ಒಳಗೆ ಹೊಗೆಯಾಡಿ ನಮ್ಮ ಉಸಿರು ಕಟ್ಟುವುದಿಲ್ಲ. ಧೈರ್ಯದಿಂದ ಲೋಕವನ್ನು ಎದುರಿಸಲು ಸಹಾಯವಾಗುತ್ತದೆ. ಕಣ್ಣು, ಕಿವಿ, ನಾಲಿಗೆ ಎಂಬ ಕಿಟಕಿಗಳ ಮೂಲಕ ಕೆಟ್ಟದ್ದನ್ನು ಹೊರಗೆ ಹಾಕಬೇಕು, ಒಳ್ಳೆಯದನ್ನು ಸ್ವೀಕರಿಸಬೇಕು. ಭದ್ರಂ ಕರ್ಣೇ ವಿಶೃಣುಯಾಮ ದೇವಾಹ, ಭದ್ರಂ ಪಶ್ಯೇ ಮಾಕ್ಷ ಭೀರ್ಯಜತ್ರಾಹ. ಒಳ್ಳೆಯದನ್ನೇ ಕೇಳುವಂತಾಗಲಿ, ಒಳ್ಳೆಯದನ್ನೇ ನೋಡುವಂತಾಗಲಿ, ಸುಂದರ ಚರಣಕ್ಕೆ ಮಾಡುವೆ ವಂದನೆ, ನೇತ್ರದಿ ನೋಡುವೆನು ನಿನ್ನ ರೂಪವನ್ನು ಸದಾ ಸರ್ವತ್ರ, ಪ್ರೇಮದಿ ಪೂಜೆಪೆ ಭಾವದಿ ಎರಗುವೆ ನಲಿವೆ ಪಾಡುವೆ ನಿನ್ನ ನಾಮಗಳ. ಅದನ್ನೇ ಸ್ವಾಮಿ ಸಮರ್ಥ

ಆಳವನು ನೋಡಿ ಬಗೆದಾಡುವ ಮಾತಿಂಗೆ ರೂಢಿ ಅರ್ಥವದೊಂದು ಗೂಢಾರ್ಥವೊಂದು. ಆಳವನು ನೋಡಿ ಬಗೆದಾಡುವ ಮಾತಿಂಗೆ ರೂಢಿ ಅರ್ಥವದೊಂದು ಗೂಢಾರ್ಥವೊಂದು. ವಾರಿಧಿಯ ದಾಂಟು ಉಡುಪಕ್ಕೆ ಗಾಳಿ ಪಟವೊಂದು ಕೋಲು ಹುಟ್ಟೊಂದು ಬಲ ಮಂಕುತಿಮ್ಮ. ವಾರಿಧಿಯ ದಾಂಟು ಉಡುಪಕ್ಕೆ ಗಾಳಿ ಪಟವೊಂದು ಕೋಲು ಹುಟ್ಟೊಂದು ಬಲ ಮಂಕುತಿಮ್ಮ.

0: ಓದಿಸಿದ ಅಯ್ಯಂಗಳೆಲ್ಲ ಮಾತಾಡುವುದನ್ನು ಕಲಿಸಿದರು, ಆದರೆ ಮನ ಮಾತಾಡುವುದನ್ನು ಕಲಿಸಲಿಲ್ಲ ಎಂದು ಬಸವಣ್ಣನವರು ಹೇಳುತ್ತಾರೆ. ಹಾಗೆ ಒಂದು ಹೊಟ್ಟೆ ಪಾಡಿಗೆ ಇನ್ನೊಂದು ಪಾರಮಾರ್ಥ ಸಾಧನೆಗೆ ಎರಡೂ ಬೇಕು. ಪರಿಪೂರ್ಣತ್ವದೆಡೆಗೆ ಸಾಗಿ ದಡವನ್ನು ಸೇರಲು ಮಾತಿಗೆ ಒಂದು ಸಾಮಾನ್ಯ ಅರ್ಥ, ಇನ್ನೊಂದು ಗೂಢಾರ್ಥ. ಮಂಥನದಿಂದ ಗೂಢಾರ್ಥವನ್ನು ತಿಳಿಯಬಲ್ಲೆವು. ಸಮುದ್ರವನ್ನು ದಾಟಲು ತೆಪ್ಪವೊಂದಿದ್ದರೆ ಅದಕ್ಕೆ ಮುಖ್ಯವಾಗಿ ಎರಡು ಉಪಕರಣಗಳಿರುತ್ತವೆ, ಒಂದು ಗಾಳಿಪಟ, ಮತ್ತೊಂದು ಹುಟ್ಟು ಹಾಕುವ ಕೋಲು. ಹುಟ್ಟು ಅದರಿಂದ ಉಪಯೋಗಿಸುವ ಅಥವಾ ಕೇಳುವ ಅಥವಾ ಓದುವ ಮಾತುಗಳನ್ನು ಕುರಿತು ಸರಿಯಾಗಿ ತಿಳಿದುಕೊಳ್ಳುವುದು ಒಳ್ಳೆಯದು. ತತ್ವದರ್ಶನದಲ್ಲಿ ಈ ವಿವೇಕ ಮುಖ್ಯವಾದದ್ದು. ನಾಲಿಗೆಯನ್ನು ಗೆದ್ದವನು ಎಲ್ಲವನ್ನು ಗೆದ್ದವನು ಎಂಬ ಮಾತಿದೆ. ಅತಿ ಮಾತನಾಡುವುದು ಕೆಟ್ಟದ್ದು, ಅತಿ ತಿನ್ನುವುದು ಕೆಟ್ಟದ್ದು. ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ. ಮಾತು ಬಲ್ಲವ ಮಾಣಿಕ್ಯ ತಂದ, ಮಾತು ಬಾರದವ ಜಗಳ ತಂದ ಅಂತ ಗಾದೆಗಳೇ ಪ್ರಸಿದ್ಧವಾಗಿದೆ. ಮಾತನಾಡಿದರೆ ಸ್ಫಟಿಕದ ಸಲಾಕೆಯಂತಿರಬೇಕು, ಮಾತನಾಡಿದರೆ ಮುತ್ತಿನ ಹಾರದಂತಿರಬೇಕು, ಮಾತನಾಡಿದರೆ ಲಿಂಗ ಮೆಚ್ಚಿ ಅಹುದಹುದೆನಬೇಕು. ಹಾಗೆ ಗಾದೆ ಬರುತ್ತೆ, ಮಾತು ಆಡಿದರೆ ಹೋಯ್ತು, ಮುತ್ತು ಒಡೆದರೆ ಹೋಯ್ತು. ಅಂದರೆ ಯೋಚನೆ ಮಾಡಿ ಮಾತನಾಡು. ಅದಕ್ಕೆ ಇನ್ನೊಂದು ಕಡೆ ಬಸವಣ್ಣವರು ಹೇಳ್ತಾರೆ, ಮೃದುವಚನವೇ ಸಕಲ ಜಪಂಗಳಯ್ಯ, ಮೃದುವಚನವೇ ಸಕಲ ತಪಂಗಳಯ್ಯ. ಮೃದು ಅಂದರೆ ಇಲ್ಲಿ ಹಿತವಾದದ್ದು ಅಂತ ಅರ್ಥ ಮಾಡಿಕೊಳ್ಬಹುದು. ಆಡಬೇಡೇನನು ರಾಮನನ್ನುಳಿದು, ಆಡಲ್ಕೆ ಸುಖವಿಲ್ಲ ನೋಡು ನೀ ತಿಳಿದು ಅಂತ ರಾಮದಾಸರು ಕೂಡ ಹೇಳುತ್ತಾರೆ.
1: ಕಗ್ಗದ ಸಿರಿ, ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ಆರ್ ಚಂದ್ರಿಕಾ, ವ್ಯಾಖ್ಯಾನ ಡಾಕ್ಟರ್ ಎಚ್ಎಸ್ ಘಳಿಗಿ, ಸಂಯೋಜನೆ ಎಂಜಿ ಶ್ರೀಹರ್ಷನ್, ಎವಿ ವಿನೋದ್ ಕುಮಾರ್ ಹಾಗೂ ಟಿವಿ ವಿದ್ಯಾಶಂಕರ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.
2: ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 8:59:35.
3: ದಾವಣಗೆರೆಯ ಜಿಎಂ ಯೂನಿವರ್ಸಿಟಿಯಲ್ಲಿ ಅತ್ಯುತ್ತಮ ಇನ್ಫ್ರಾಸ್ಟ್ರಕ್ಚರ್ ಕಲಿಕೆ ಮತ್ತು ಪ್ಲೇಸ್ಮೆಂಟ್ ಹೊಂದಿದ್ದು, ಪ್ರವೇಶಾತಿಗಾಗಿ ಸಂಪರ್ಕಿಸಿ 9364099712. ವೆಬ್ಸೈಟ್ gmu.ac.in.
4: ನಮ್ ಜೊತೆ ಇದಾರೆ ಮಣಿಪಾಲ್ ಹಾಸ್ಪಿಟಲ್ ಮೈಸೂರಿನ ಸೀನಿಯರ್ ಕನ್ಸಲ್ಟೆಂಟ್ ನ್ಯೂರೋ ಸರ್ಜನ್ ಅಂಡ್ ಎಂಡೋವಾಸ್ಕ್ಯುಲರ್ ಸರ್ಜನ್ ಆಗಿರುವ ಡಾಕ್ಟರ್ ಮಕ್ಸೂದ್ ಅಹಮದ್ ಅವರು. ಡಾಕ್ಟರ್ ಒಬ್ಬ ವ್ಯಕ್ತಿ

0: ಸ್ಟ್ರೋಕ್ ಆದ್ಮೇಲೆ ಮೊದಲಿನ ತರ ಸಂಪೂರ್ಣವಾಗಿ ರಿಕವರ್ ಆಗ್ತಾನ?
1: ನೋಡಿ, ಸ್ಟ್ರೋಕ್ ಪಾರ್ಶ್ವವಾಯು ರೋಗ ಇದು ಹೆಂಗಾಗುತ್ತೆ ಅಂದ್ರೆ, ಯೂಶಲಿ ರಕ್ತನಾಳ ಮುಚ್ಚೋಗ್ಬಿಟ್ಟು ರಕ್ತ ಹೋಗ್ಲಿಲ್ಲ ಮೆದುಳಿಗೆ ಅಂದ್ರೆ ಆಗುತ್ತೆ. ಹಾರ್ಟ್ ಅಟ್ಯಾಕ್ ತರನೇ ಇದನ್ನು ಬ್ರೈನ್ ಅಟ್ಯಾಕ್ ಅಂತ ಹೇಳ್ತೀವಿ. ಒಂದು ನಿಮಿಷ ನೀವು ಲೇಟ್ ಮಾಡಿದ್ರೆ 20 ಲಕ್ಷ ಬ್ರೈನ್ ಸೆಲ್ಸ್ ಸತ್ತೋಗ್ಬಿಡ್ತವೆ. ಪ್ರತಿ ಬ್ರೈನ್ ಸೆಲ್ ಅಲ್ಲೂ ಏನಾದ್ರೂ ಒಂದು ಫಂಕ್ಷನ್ ಇರುತ್ತೆ. ಸೊ ಕರೆಕ್ಟ್ ಆಗಿ ಸ್ಟ್ರೋಕ್ ನಾವು ಟ್ರೀಟ್ಮೆಂಟ್ ಮಾಡಿದ್ರೆ ಮೊದಲಿನ ತರ 100% ರಿಕವರ್ ಆಗಿಲ್ಲ ಅಂದ್ರೂ ಕೂಡ 60-70% ರಿಕವರಿ ಆಗಿ ಮನುಷ್ಯ ವಾಪಸ್ ವೃತ್ತಿಗೆ ಹೋಗಬಹುದು. ಬಟ್ ಅದಕ್ಕೆ ಆದಷ್ಟು ಬೇಗ ಬರಬೇಕು, ಆದಷ್ಟು ಮೆದುಳನ್ನ ಉಳಿಸಲಿಕ್ಕೆ ಟ್ರೈ ಮಾಡಬೇಕು. ನಾವು ಹಾರ್ಟ್ ಅಟ್ಯಾಕ್ ಬರಂಗೆ ಬ್ರೈನ್ ಅಟ್ಯಾಕ್ ಗೂ ಬೇಗ ಆಸ್ಪತ್ರೆಗೆ ಬರಬೇಕು.
2: ದಿಸ್ ಇನ್ಫಾರ್ಮೇಶನ್ ಇಸ್ ಬ್ರಾಟ್ ಟು ಯು ಬೈ ಮಣಿಪಾಲ್ ಹಾಸ್ಪಿಟಲ್ ಮೈಸೂರು. ಲೈಫ್ಸ್ ಆನ್. ಫಾರ್ ಎನಿ ಹೆಲ್ತ್ ಎಮರ್ಜೆನ್ಸಿ ಕಾಲ್ 0821-555-000. ಸೇವ್ ದ ನಂಬರ್, ಸೇವ್ ದ ಲೈಫ್.
3: ನಿಮ್ಮ ಮನೆಯ ವಾಶ್ರೂಮ್ ಮತ್ತು ಕಿಚನ್ ಸ್ಟೈಲಿಶ್ ಆಗಿ ಕಾಣಲು ನೀವು ಆಯ್ಕೆ ಮಾಡಿ ಜಾಕ್ವಾ ಪ್ರಾಡಕ್ಟ್ಸ್ ಗಳನ್ನು. ಬಾತ್ರೂಮ್ ಫಿಟಿಂಗ್ಸ್ ಅಂಡ್ ಸ್ಯಾನಿಟರಿ ವೇರ್ 10 ವರ್ಷಗಳ ವಾರಂಟಿ ಹಾಗೂ ಸ್ಪಾಟ್ ರಿಪೇರ್ ಸರ್ವಿಸ್ ಇದೀಗ ಇರಿಟಿಯ ರೀನಾ ಡೆವಲಪರ್ಸ್ ನಲ್ಲಿ. ಕರ್ನಾಟಕದಾದ್ಯಂತ ಫ್ರೀ ಡೆಲಿವರಿನೂ ಇದೆ. ಜಾಕ್ವಾ ಪ್ರಾಡಕ್ಟ್ಸ್ ನ ವಿಶಾಲವಾದ ಸ್ಟುಡಿಯೋ ರೀನಾ ಡೆವಲಪರ್ಸ್, ಉಲಿಕಲ್ ರೋಡ್, ಇರಿಟಿ.

0: जनगणना के पहले चरण में हाउस लिस्टिंग और हाउसिंग सेंसस यानी आपके मकान की गणना होगी। आइए आपकी साझेदारी से इसे सफल बनाएं और विकसित भारत 2047 की ओर एक और कदम बढ़ाएं।
1: ಈ ಸಮ್ಮರನ್ನು ಕೂಲ್ ಕೂಲ್ ಆಗಿಸಿ ಅಭಿಲಾಷ್ನ ಬಂಪರ್ ಆಫರ್ಗಳೊಂದಿಗೆ ಎಸಿ, ಕೂಲರ್, ಫ್ಯಾನ್, ಎಲ್ಇಡಿ ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್ಗಳ ಮೆಗಾ ಡಿಸ್ಕೌಂಟ್ ಸೇಲ್ ಹಾಗೂ ಆಕರ್ಷಕ ಎಕ್ಸ್ಚೇಂಜ್ ಆಫರ್ಗಳು. ಸುಲಭ ಕಂತಿನ ಇಎಂಐ ಮೂಲಕ ಸಾಲ ಸೌಲಭ್ಯ. ಸಿನ್ಸ್ 1975 ಅಭಿಲಾಷ್ ಸ್ಟೋರ್, ವಿರಾಜಪೇಟೆ.
2: ಶ್ರೀ ವಿಷ್ಣು ಎಂಟರ್ಪ್ರೈಸಸ್, ಬೈಪಾಸ್ ರೋಡ್, ಗುಣಿಗೊಬ್ಬಲು. ನಮ್ಮಲ್ಲಿ ಸ್ಟಿಲ್ ವೀಡ್ ಕಟರ್, ಹಸ್ಕೋವರ್ಣ, ಇಮಾಸ್, ವಿರಾಟ್ ಸ್ಟಿಲ್ ಚೈನ್ಸಾ, ಡಿಜಿಟಲ್ ತೂಕದ ಯಂತ್ರ, ಎಸ್ಪಿ ಬ್ಯಾಟರಿ ಸ್ಪ್ರೇಯರ್, ಹೋಂಡಾ ಮತ್ತು ಕಿಸಾನ್ ಕ್ರಾಫ್ಟ್ ಸ್ಪ್ರೇಯರ್ಗಳು, ಕೀಟನಾಶಕಗಳು, ಸ್ಕಿಪ್ಪರ್ ಹಾಗೂ ಜೆಟ್ಸ್, 3 KV ಇಂದ 100 KV ವರೆಗಿನ ಜನರೇಟರ್ಗಳು, ಆಯಿಲ್, ಅಲ್ಯೂಮಿನಿಯಂ ಮತ್ತು HDPE ಪೈಪ್ಗಳು ಹಾಗೂ ಇರಿಗೇಷನ್ ಮೋಟಾರ್ಗಳು ದೊರೆಯುತ್ತವೆ. ವುಡ್ ಚಿಪ್ಪರ್, ಬ್ಲೋವರ್, ಕಾಫಿ ಹಲ್ಲರ್ ಮಷೀನ್, ಮಾಯಿಸ್ಚರ್ ಮೀಟರ್, ಪೆಪ್ಪರ್ ಡಿ ಕಾರ್ನರ್ಗಳು ಲಭ್ಯವಿದೆ. ಕಾಫಿ ಬೋರ್ಡ್ನ ಸಬ್ಸಿಡಿಯಲ್ಲಿ ಸಂಪರ್ಕಿಸಿ 0827429875, ಮೊಬೈಲ್ 9108752744 ಅಥವಾ 9448448744.
3: ರೀ, ಇವತ್ತಿನ ನ್ಯೂಸ್ ಪೇಪರ್ ನೋಡಿದ್ರಾ?
4: ಇಲ್ಲ, ಏನಿದೆ ಅಂತದ್ದು?
3: ಮೈಸೂರಿನ NH275ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಕಮರ್ಷಿಯಲ್ ಹಾಗೂ ಮನೆ ಸೈಟ್ ಒಳ್ಳೆ ಫೆಸಿಲಿಟಿ ಒಂದಿಗೆ ಸೇಲ್ ಮಾಡ್ತಾ ಇದ್ದಾರೆ.
4: ಹೌದಾ? ಇಲ್ಲಿ ಪೇಪರ್ ಕೂಡ?
5: ಹಾ ಹೌದು, ನಮಗೂ ತಗೊಳ್ಳೋಣ.
4: VC ಕನ್ವರ್ಟೆಡ್, DTCP ಅಪ್ರೂವ್ಡ್, ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆ ಅಲ್ವಾ?
3: ಹೌದು, 50 ft ಕಾಂಕ್ರೀಟ್ ರೋಡ್, ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ, ಚಿಲ್ಡ್ರನ್ಸ್ ಪ್ಲೇ ಏರಿಯಾ, ದೇವಸ್ಥಾನ, ಸ್ವಿಮ್ಮಿಂಗ್ ಪೂಲ್, ಜಾಗಿಂಗ್ ಟ್ರ್ಯಾಕ್.
4: ಅಬ್ಬಬ್ಬಾ, ಇಲ್ಲಿ ನೋಡಿ, ಮೈಸೂರು ಹಾಗೂ ಪಿರಿಯಾಪಟ್ಟಣ ಮಧ್ಯಭಾಗದಲ್ಲಿ VC ಗ್ಯಾಲಕ್ಸಿ ಮಾಲ್, 4 theater ಸ್ಕ್ರೀನ್, ಬೌಲಿಂಗ್ ಗೇಮ್, ಶೂಟಿಂಗ್ ರೇಂಜ್, ಶಾಪ್ಸ್.
3: ಈ ಎಲ್ಲ ಸೌಕರ್ಯದೊಂದಿಗೆ ಕಮ್ಯುನಿಟಿ ಹಾಲ್, ಕ್ಲಬ್ ಹೌಸ್.
4: ಆಗ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣದಲ್ಲಿ ಮೊಟ್ಟ ಮೊದಲ ಮಾಲ್ ಹಾಗೂ ಮಲ್ಟಿಪ್ಲೆಕ್ಸ್ ಥಿಯೇಟರ್ ಆರಂಭ ಆಗ್ತಾ ಇದೆ.
3: 450 ಪ್ರೀಮಿಯಂ ಪ್ಲಾಟ್ಸ್ ಸ್ಕ್ವೇರ್ ಫೀಟ್ ಗೆ 2,999 ರೂಪಾಯಿ. ಆರ್ಮಿ, ಏರ್ ಫೋರ್ಸ್, ನೇವಿ ಇವರಿಗೆ ಫ್ರೀ ರಿಜಿಸ್ಟ್ರೇಷನ್, ಟೀಚರ್ಸ್ ಗಳಿಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಇದೆ.
4: 80% ಸಾಲ ಸೌಲಭ್ಯನೂ ಸಿಗುತ್ತೆ.
3: ಫ್ರೀ ಆಗಿ ಸೈಟ್ ವಿಸಿಟ್ ಮಾಡಲು ಸಂಪರ್ಕಿಸಿ
4: 9900901282
3: ಆರ್ 9606084066.
6: ಸ್ವೀಟ್ ಹೋಮ್ ರಿಯಾಲಿಟಿ, ಯೋರ್ ಟ್ರಸ್ಟೆಡ್ ಪಾರ್ಟ್ನರ್ ಇನ್ ರಿಯಲ್ ಎಸ್ಟೇಟ್.
7: ಆಕಾಶವಾಣಿಗೆ 90ರ ಸಂಭ್ರಮ.
8: ಆಕಾಶವಾಣಿಗೆ 90ರ ಸಂಭ್ರಮ.
9: ನಗು ನಗುತ್ತಿರುವಾಗ ಮನಸ್ಸಿಗೆ ಹುಮ್ಮಸ್ಸು, ಬದುಕಲು ಕಲಿತಾಗ ಲೈಫ್ ಏ ಸಕ್ಸಸ್.
7: ಮಾಹಿತಿ, ಶಿಕ್ಷಣ, ಮನರಂಜನೆ, ಸ್ಥಳೀಯ, ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಸುದ್ದಿಗಳಿಗಾಗಿ ಸೇವೆ ಸಲ್ಲಿಸುತ್ತಿರುವಂತಹ ಶ್ರವ್ಯ ಮಾಧ್ಯಮ ಆಕಾಶವಾಣಿ.
8: ಆಕಾಶವಾಣಿಗೆ 90ರ ಸಂಭ್ರಮ.
7: ಪ್ರತಿ ಮನೆ ಮನೆಗೂ ತರಂಗಗಳ ಮುಖಾಂತರ ತಲುಪಿಸುವ ಏಕೈಕ ಶ್ರವ್ಯ ಮಾಧ್ಯಮ ಆಕಾಶವಾಣಿ. ಆಲಿಸಿ ಪ್ರತಿದಿನ ಬೆಳಗ್ಗೆ 8:30
8: ಆಕಾಶವಾಣಿಯ ಅಂತರಾಳ.
7: ಆಕಾಶವಾಣಿಯ ಅಂತರಾಳ.
8: ಟ್ಯೂನ್ ಮಾಡಿ FM 103.1 MHz ಕಂಪನಾಂಕದಲ್ಲಿ.
7: ಆಕಾಶವಾಣಿ ಮಡಿಕೇರಿ ಕೇಂದ್ರ.
8: ಆಕಾಶವಾಣಿಗೆ 90ರ ಸಂಭ್ರಮ.
10: ಅನ್ನವೇ ದೇವರು. ರಸ್ತೆಯ ಅಕ್ಕಪಕ್ಕದ ಮಗ್ಗುಲುಗಳಲ್ಲಿ ರಾಶಿ ರಾಶಿ ಚೆಲ್ಲಿರುವಂತಹ ಅನ್ನವನ್ನ ಕಂಡು ಪಾದಾಚಾರಿಗಳ ಭಾವನೆ ಇದು.

0: ತಿನ್ನುವ ಅನ್ನನ ಕಸದ ರಾಶಿಯಲ್ಲಿ ಹಾಕಿದಾರಲ್ಲಪ್ಪ. ಅಯ್ಯೋ, ಪಕ್ಕದಲ್ಲಿ ಗಾಜಿನ ಪುಡಿ ಚೆಲ್ಲಿದರೆ, ಪ್ಲಾಸ್ಟಿಕ್ ಹಾಕಿದಾರಲ್ಲಪ್ಪ. ಪ್ರಾಣಿ ಪಕ್ಷಿ ತಿಂದರೆ ಗತಿಯೇನು? ಈ ಜನರಿಗೆ ಯಾವಾಗ ಬುದ್ಧಿ ಬರುತ್ತೆ? ಅಯ್ಯೋ ಅನ್ನಪೂರ್ಣೇಶ್ವರಿ, ಹಸ್ತಾಗ ನೆನಪು ಬರೋದು ಅನ್ನ ಅಲ್ವಾ ತಾಯಿ? ಈ ಜನರಿಗೆ ಯಾವಾಗ ಬುದ್ಧಿ ಬರುತ್ತೋ ಏನೋ. ಆಟೋ ಆಟೋ.
1: ಹೌದು, ಅನ್ನವೇ ದೇವರು. ಹಸಿದಾಗ ನೆನಪಾಗುವುದು ಅನ್ನವೇ ಹೊರತು ಬೇರೇನೂ ಅಲ್ಲ. ಹೀಗೆಂದವರು ಮಹಾತ್ಮ ಗಾಂಧೀಜಿ. ಬೆಳೆಯುವ ಕಾಯಕ ನಮ್ಮದಲ್ಲ ಎಂದಾಗ ಬಿಸಾಡುವ ಹಕ್ಕು ನಮಗಿದೆಯೇ? ಒಮ್ಮೆ ಯೋಚಿಸಿ. ಹಸಿದ ಹೊಟ್ಟೆ ಜಗತ್ತಿನಲ್ಲಿ ಎಷ್ಟೋ ಇರಬಹುದು. ಅವುಗಳನ್ನ ನೆನೆದಾದರೂ ಅನ್ನವನ್ನ ಬಿಸಾಡದಿರೋಣ. ಅನ್ನ ದೇವರ ಸಮಾನ.
2: ಅನ್ನವನ್ನ ಗೌರವಿಸೋಣ, ಪೂಜಿಸೋಣ. ಅನ್ನವೇ ದೇವರು. ಆಕಾಶವಾಣಿ ಮಡಿಕೇರಿ, ಸಮಯ 9:06. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
3: ಆಕಾಶವಾಣಿ ಮಡಿಕೇರಿ. ಚಿನ್ನರ ಲೋಕ. ಖ್ಯಾತ ಸಾಹಿತಿಗಳಾದ ಡಾಕ್ಟರ್ ಪ್ರದೀಪ್ ಕುಮಾರ್ ಹೆಬ್ರಿ ಅವರ
4: ಮೊಮ್ಮಗನಿಗೆ ಅಜ್ಜ ಹೇಳಿದ ಪುರಾಣ ಕಥೆಗಳು,
3: ಮಕ್ಕಳ ಕಥಾ ಸಂಕಲನದ ಓದು, ಚಿನ್ನರ ಕಥಾಲೋಕ.
5: ಯಾವ ತರ ಕತೆ ಹೇಳು ಅಂತಿದ್ಯಾ
6: ಅಜ್ಜಿ? ಲಕ್ಷ್ಮಿ, ಸರಸ್ವತಿ, ಕೃಷ್ಣ, ಗಣಪ, ಅದೆಲ್ಲ ಬರುತ್ತಲ್ಲ, ಆ ಕತೆ ಹೇಳಜ್ಜಿ.
5: ಓಹೋ, ಪುರಾಣದ ಕತೆಗಳ?
6: ಹೌದು.
5: ನೋಡು ಮಗು, ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಬರ್ತಿದೆ ಅನ್ಸುತ್ತೆ. ಕೇಳು ಕೇಳು, ಅಲ್ಲಿ ಕೇಳು.
6: ಅಜ್ಜಿ, ಯಾವ ಆಕಾಶವಾಣಿ ಅಜ್ಜಿ?
5: ಒಂದು 0.3 ಅಂದ್ರೆ 103.1 ಅಂತ ಇದೆ ಅಲ್ಲ, ಅಲ್ಲಿ ಹಾಕು. ಸರಿಯಾಗಿ ತಿರುಗಿಸು ಮಗು, ಕೇಳು. ಪುರಾಣದ ಕಥೆಗಳು ಅಜ್ಜ ಮೊಮ್ಮಗಳಿಗೆ ಹೇಳ್ತಿದ್ದಾನೆ, ಅದನ್ನ ಮಡಿಕೇರಿ ಆಕಾಶವಾಣಿ ಕೇಂದ್ರದಿಂದ ನಿಮ್ಮಂತ ಮಕ್ಕಳಿಗೆ ಕೇಳಿಸ್ತಾ ಇದ್ದಾರೆ. ಕೇಳು, ಗಮನ ಇಟ್ಟು ಕೇಳು. ಮತ್ತೆ ನನಗೆ ಸ್ವಲ್ಪ ಕೆಲಸ ಇದೆ. ಗೋವುಗಳಿಗೆ ಮೇವು ಹಾಕಬೇಕು. ಹಸುಗಳು ಹಸಿವೆಯಿಂದ ಬಳಲ್ತಾ ಇದ್ದಾವೆ. ಇರು, ಬಂದೆ. ಕೇಳ್ತಾ ಇರೋ
7: ಚಿನ್ನರ ಕಥಾಲೋಕ.
8: ಪ್ರೀತಿಯ ಮಕ್ಕಳೇ, ಇವತ್ತಿನ ಚಿನ್ನರ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ತಿಂಗಳ 2 ಹಾಗೂ 4ನೇ ಶನಿವಾರಗಳಂದು ನೀವು ಆಲಿಸುತ್ತಾ ಇರುವಂತಹ ಕಾರ್ಯಕ್ರಮ ಚಿನ್ನರ ಕಥಾಲೋಕ. ಕಥೆಗಳನ್ನ ಕೇಳೋಣ.
9: ನಮಾಮಿ ಸಹಸ್ರ ಕೋಟಿ ಭಾನು ಸದೃಶಂ ಶ್ರೀಕರಂ.
8: ಮಕ್ಕಳೇ, ಶಾಲೆಯ ಆರಂಭ ಹತ್ರ ಆಗ್ತಾ ಇದೆ, ರಜೆಯನ್ನ ಕಳೀತಾ ಇದ್ದೀರಿ. ಹೀಗೆ ಕಳೀತಾ ಇದ್ದೀರಾ? ಶಿಬಿರಗಳಿಗೆ ಸೇರ್ಕೊಂಡಿದ್ದೀರಾ? ಅಥವಾ ಮನೆಯಲ್ಲೇ ಇದ್ದು ಅಪ್ಪ ಅಮ್ಮನನ್ನ ಗೋಳು ಹಿಕೊಳ್ತಾ ಇದ್ದೀರಾ? ಅಜ್ಜಿ ತಾತ ನಿಮ್ಮ ಕೀಟಲೆಯನ್ನು ತಡೆಯಲಾರದೆ ಅವರ ಮಕ್ಕಳಿಗೆ ದಯವಿಟ್ಟು ಕರ್ಕೊಂಡು ಹೋಗ್ಬಿಡಿ, ನಿಮ್ಮ ಮಕ್ಕಳನ್ನ ಸಂಭಾಳಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ಅನ್ನಿಸ್ಬಿಟ್ಟಿರಬಹುದು ಅಲ್ವಾ? ಅದರ ನಡುವೆಯೂ ಕೂಡ ನೀವು ಅಜ್ಜನ ಕಥೆಯನ್ನು ಕೇಳೋದಿಕ್ಕೆ ಅಂತ ರೇಡಿಯೋ ಮುಂದೆ ಕುಳಿತಿದ್ದೀರಾ. ಬನ್ನಿ ಹಾಗಾದರೆ ಕಥೆಯನ್ನು ಆರಂಭ ಮಾಡೋಣ. ಮೊದಲ ಕಥೆ ಪದ್ಮಾವತಿ ವೆಂಕಟೇಶ.
10: ಸರ್,
8: ಪದ್ಮಾವತಿ ವೆಂಕಟೇಶ ಕಥೆಯ ಹೆಸರು. ತಿರುಪತಿಯ ಹೆಸರನ್ನು ಕೇಳದಿರುವವರೇ ಇಲ್ಲ. ಇದೊಂದು ಪ್ರಸಿದ್ಧ ಧರ್ಮ ಪಾವನ ಕ್ಷೇತ್ರ. ಇಲ್ಲಿಯ ಆರಾಧ್ಯ ದೈವ ಶ್ರೀನಿವಾಸ. ತಿರುಪತಿ ಎಂದರೆ ಶ್ರೀಪತಿ ಎಂದು.

ಅದೇ ಅರ್ಥ. ಶ್ರೀ ಎಂದರೆ ಲಕ್ಷ್ಮೀದೇವಿ, ಶ್ರೀನಿವಾಸ ಎಂದರೆ ಶ್ರೀಯ ನಿವಾಸ. ಅಂದರೆ ಲಕ್ಷ್ಮೀದೇವಿಯು ಮಹಾವಿಷ್ಣುವಿನ ವಕ್ಷಸ್ಥಲದಲ್ಲಿ ಶಾಶ್ವತವಾಗಿ ನೆಲೆಸಿದವಳು ಎಂದು ಶ್ರೀನಿವಾಸನಿಗೆ ವೆಂಕಟೇಶನೆಂದೂ ಕರೆಯುವುದುಂಟು. ಶ್ರೀನಿವಾಸ ಕಲಿಯುಗದ ದೈವ. ಶ್ರೀನಿವಾಸನನ್ನ ವಿವಾಹವಾದವಳು ಪದ್ಮಾವತಿ. ಈ ಪದ್ಮಾವತಿ ಎಂದರೆ ಶ್ರೀ ಮಹಾಲಕ್ಷ್ಮಿಯೇ. ವಿಷ್ಣುವನ್ನು ಬಿಟ್ಟು ಲಕ್ಷ್ಮಿ ಇಲ್ಲ, ಲಕ್ಷ್ಮಿಯನ್ನು ಬಿಟ್ಟು ವಿಷ್ಣು ಇಲ್ಲ. ಇವರಿಬ್ಬರೂ ಭೂಲೋಕಕ್ಕೆ ಬಂದು ಮದುವೆಯಾದುದೇ ಶ್ರೀನಿವಾಸ ಕಲ್ಯಾಣ ಕಥೆ. ನೀವು ಮಕ್ಕಳೇ ರೇಡಿಯೋನ

ವ್ಯಕ್ತಿಗಳನ್ನ ಮೊದಲಿಗೆ ಶ್ರೀನಿವಾಸ ಕಲ್ಯಾಣ, ಸಿನಿಮಾದ ಗೀತೆ ಅಂತ ಹೇಳುವುದನ್ನ ನೀವು ಕೇಳಿದ್ದೀರಿ. ಹಾಗೆಯೇ ಈ ಕಥೆಯಲ್ಲಿ ಶ್ರೀನಿವಾಸ ಕಲ್ಯಾಣ ಕಥೆಯನ್ನು ನಾವು ಆಲಿಸೋಣ. ಒಮ್ಮೆ ಭೃಂಗ ಮಹರ್ಷಿಗಳಿಗೆ ತ್ರಿಮೂರ್ತಿಗಳಲ್ಲಿ ಯಾರು ಶ್ರೇಷ್ಠರು ಎಂಬುದನ್ನು ತಿಳಿಯಬೇಕೆನಿಸಿತು. ಮೊದಲು ಬ್ರಹ್ಮದೇವರನ್ನು ನೋಡಲು ಸತ್ಯಲೋಕಕ್ಕೆ ಹೋದರು. ಅಲ್ಲಿ ಬ್ರಹ್ಮದೇವರು ಸರಸ್ವತಿಯ ವೀಣಾವಾದನದಲ್ಲಿ ಮೈಮರೆತಿದ್ದರಂತೆ. ಬಂದ ಮೃಗು ಮುನಿಗಳನ್ನು ಕಣ್ಣೆತ್ತಿಯೋ ನೋಡಲಿಲ್ಲ. ನೊಂದ ಭೃಗು ಮಹರ್ಷಿಗಳು ನೇರ ಕೈಲಾಸಕ್ಕೆ ಬಂದರಂತೆ. ನೂರಾರು ಗಣಗಳೊಡನೆ ಪರಮೇಶ್ವರನು ಪಾರ್ವತಿಯೊಡನೆ ನಾಟ್ಯ ಮಾಡುವುದರಲ್ಲಿ ಮಗ್ನನಾಗಿದ್ದನಂತೆ. ಭೃಗು ಮಹರ್ಷಿಗಳು ಕೆಲ ಸಮಯ ಕಾದರಂತೆ. ಆದರೂ ಯಾರೂ ಅವರನ್ನು ಗಮನಿಸಲೇ ಇಲ್ಲವಂತೆ. ಭೃಗು ಮಹರ್ಷಿಗಳು ನೊಂದರಂತೆ. ಮಹಾವಿಷ್ಣುವಿನಲ್ಲಿಗೆ ಹೋಗೋಣವೆಂದು ನೇರ ವೈಕುಂಠಕ್ಕೆ ಹೋದರು. ಅಲ್ಲಿ ಮಹಾವಿಷ್ಣು ಆದಿಶೇಷನನ್ನ ಹಾಸಿಗೆಯನ್ನಾಗಿಸಿ ಮಲಗಿದ್ದನಂತೆ. ಶ್ರೀಲಕ್ಷ್ಮಿಯು ಪತಿಯ ಕಾಲನ್ನು ಒತ್ತುತ್ತಾ ಕುಳಿತಿದ್ದಳಂತೆ. ಭೃಗು ಮಹರ್ಷಿಯನ್ನು ಯಾರೂ ವಿಚಾರಿಸಲಿಲ್ಲ. ಭೃಗು ಮುನಿಗಳಿಗೆ ಕೋಪ ಬಂತಂತೆ. ಲಕ್ಷ್ಮಿಯು ನೆಲೆಸಿದ್ದ ವಿಷ್ಣುವಿನ ವಕ್ಷಸ್ಥಲವನ್ನ ಕಾಲಿನಿಂದ ಒದ್ದನಂತೆ. ವಿಷ್ಣುವಿಗೆ ಎಚ್ಚರವಾಯಿತು. ಮಹಾವಿಷ್ಣುವು ತನ್ನೆದುರು ಕೋಪದಿಂದ ತನ್ನನ್ನೇ ದುರುದುರನೆ ನೋಡುತ್ತಿದ್ದ ಮೃಗು ಮಹರ್ಷಿಗಳನ್ನು ನೋಡಿದನಂತೆ. ಪಶ್ಚಾತ್ತಾಪಪಟ್ಟನಂತೆ. ಮಹರ್ಷಿಗಳೇ, ಕ್ಷಮಿಸಿ, ಅಪಚಾರವಾಯಿತು. ನನ್ನ ಗಟ್ಟಿಯಾದ ಎದೆಗೆ ತಾವು ಒದ್ದಾಗ ತಮ್ಮ ಮೃದು ಪಾದಕ್ಕೆ ಎಷ್ಟು ನೋವಾಯಿತೋ ಏನೋ ಎಂದು ಅವರ ಪಾದವನ್ನು ಒತ್ತಲು ಮುಂದಾದರಂತೆ ಮಹಾವಿಷ್ಣು. ಮೃಗು ಮಹರ್ಷಿಗಳು ಆಗ, ಮಹಾವಿಷ್ಣು, ನಿನ್ನ ಎದೆಯನ್ನು ಒದ್ದರೂ ಕೋಪಗೊಳ್ಳದೆ ನನ್ನ ಸೇವೆಗೆ ಮುಂದಾದೆ. ನೀನು ನಿಜವಾಗಿಯೂ ಶ್ರೇಷ್ಠ ಎಂದು ಹೇಳಿ ಅಲ್ಲಿಂದ ನಿರ್ಗಮಿಸಿದರಂತೆ. ಇವೆಲ್ಲವನ್ನು ಶ್ರೀಲಕ್ಷ್ಮಿ ಗಮನಿಸುತ್ತಲೇ ಇದ್ದಳಂತೆ. ಭೃಗು ಮಹರ್ಷಿಗಳ ವರ್ತನೆಯಿಂದ ಕುಪಿತಳಾದಳು. ತಾನು ನೆಲೆಸಿದ ಪತಿಯ ವಕ್ಷಸ್ಥಲವನ್ನು ಒದ್ದು ತನಗೆ ಅವಮಾನ ಮಾಡಿದ್ದಾರೆ. ಆದರೂ ನನ್ನ ಪತಿ ಅವರನ್ನು ಆಧರಿಸಿ ಸೇವೆ ಮಾಡಲು ಮುಂದಾಗಿದ್ದಾರೆ. ಇದು ನನಗೆ ಮಾಡಿದ ಅವಮಾನವಲ್ಲವೇ? ನಾನಿನ್ನು ಪತಿಯ ವಕ್ಷಸ್ಥಲದಲ್ಲಿ ಇರಲಾರೆನೋ ಎಂದುಕೊಂಡು ನೊಂದಳಂತೆ. ಅತಿಯಾದ ಬೇಸರದಿಂದ ವೈಕುಂಠವನ್ನು ತೊರೆದು ಭೂಲೋಕಕ್ಕೆ ಬಂದು ನೆಲೆಸಿದಳಂತೆ. ಶ್ರೀಲಕ್ಷ್ಮಿ ವೈಕುಂಠ ತೊರೆದು ಹೋದುದರಿಂದ ಮಹಾವಿಷ್ಣುಗೆ ಅಲ್ಲಿ ಒಬ್ಬನೇ ಇರಲಾಗಲಿಲ್ಲ. ದುಃಖ ಬೇಸರದಿಂದ ಅವನೂ ವೈಕುಂಠ ತೊರೆದು ತಿರುಪತಿಯ ವೆಂಕಟಾದ್ರಿಯಲ್ಲಿ ವೆಂಕಟೇಶನೆಂಬ ಹೆಸರಿನಿಂದ ಜನ್ಮ ತಾಳಿದನಂತೆ. ಮುಂದೆ ಬಕುಳಾದೇವಿಯ ಪೋಷಣೆಯಲ್ಲಿ ಬೆಳೆಯಲಾರಂಭಿಸಿದನು. ಭೂಲೋಕದಲ್ಲಿ ಚೋಳಮಂಡಳವನ್ನು ಆಕಾಶರಾಜನೆಂಬ ದೊರೆಯು ಆಳುತ್ತಿದ್ದನು. ಅವನ ಪತ್ನಿ ಧಾರಣೀದೇವಿ. ಈ ದಂಪತಿಗಳಿಗೆ ಸಂತಾನ ಭಾಗ್ಯವಿರಲಿಲ್ಲ. ಗುರು ಹಿರಿಯರ ಸಲಹೆಯನುಸಾರ ಆಕಾಶರಾಜ ಯಾಗವೊಂದನ್ನು ಮಾಡಲು ನಿರ್ಧರಿಸಿದನು. ವಿಶಾಲವಾದ ಜಾಗದಲ್ಲಿ ಯಾಗಕ್ಕೆ ಸಿದ್ಧತೆ ನಡೆಯಿತು. ಆ ಜಾಗ ಉಪ್ಪು ತಗ್ಗುಗಳಿಂದ ಕೂಡಿತ್ತಂತೆ. ಜಾಗವನ್ನು ಸಮತಟ್ಟು ಮಾಡಬೇಕೆಂದು ನೇಗಿಲಿನಿಂದ ನೆಲವನ್ನು ಉಳುಮೆ ಮಾಡಲು ತೊಡಗಿದನು. ಅವನಿಗೆ ಭೂಗರ್ಭದಲ್ಲಿ ಸಹಸ್ರದಳದ ತಾವರೆ ಹೂವೊಂದರಲ್ಲಿ ಹೆಣ್ಣು ಕೂಸೊಂದು ಮಲಗಿರುವುದು ಕಾಣಿಸಿತು. ಆಕಾಶರಾಜ ಅಚ್ಚರಿಯ ಆನಂದದಲ್ಲಿ ಮುಳುಗಿದನಂತೆ. ಆಕಾಶರಾಜನು ಮಗುವನ್ನು ಮೆಲ್ಲನೆ ಮೇಲೆತ್ತಿದನು. ಆಗ ಆಕಾಶರಾಜ, ಈ ಮಗುವನ್ನು ನಿನ್ನ ಮಗಳೆಂದು ತಿಳಿದು ಪ್ರೀತಿಯಿಂದ ಪಾಲನೆ ಪೋಷಣೆ ಮಾಡು ಎಂದು ಆಕಾಶದಲ್ಲಿ ವಾಣಿಯೊಂದು ಕೇಳಿಸಿತು. ಆದರೆ ಆಕಾಶರಾಜನಿಗೆ ತನಗೆ ದೊರೆತ ಮಗು ಸಾಕ್ಷಾತ್ ಲಕ್ಷ್ಮಿ ಎಂದು ತಿಳಿದಿರಲಿಲ್ಲ. ದಂಪತಿಗಳು ಮಗುವನ್ನೆತ್ತಿ ಮುದ್ದಾಡಿದರು. ಪದ್ಮಾವತಿ ಎಂದು ಹೆಸರಿಟ್ಟರು. ಪದ್ಮಾವತಿ ಅರಮನೆಯಲ್ಲಿ ಸುಖದಿಂದ ಬೆಳೆಯತೊಡಗಿದಳು. ಪ್ರಾಯ ಪ್ರಬುದ್ಧೆಯಾದಳು. ಒಂದು ದಿನ ತನ್ನ ಸಖಿಯರೊಂದಿಗೆ ಉದ್ಯಾನವನದಲ್ಲಿ ವಿಹರಿಸುತ್ತಿದ್ದಳು. ಆಗ ಅಲ್ಲಿಗೆ ತ್ರಿಲೋಕ ಸಂಚಾರಿಗಳಾದ ನಾರದ ಮಹರ್ಷಿಗಳು ಬಂದರು. ಪದ್ಮಾವತಿಯನ್ನ ಕಂಡರು. ಅವಳಲ್ಲಿ, ಅಮ್ಮ, ನೀನು ಮಹಾವಿಷ್ಣುವಿನ ಮೇಲೆ ಕೋಪಗೊಂಡು ವೈಕುಂಠವನ್ನು ತ್ಯಜಿಸಿ ಭೂಮಿಗೆ ಬಂದಿರುವ ಶ್ರೀಲಕ್ಷ್ಮಿ ಎಂದು ನಾನು ಬಲ್ಲೆ. ನೀನು ವೈಕುಂಠವನ್ನು ಬಿಟ್ಟು ಬಂದ ಮೇಲೆ

ವಿಷ್ಣುವಿಗೂ ಒಬ್ಬನಿಗೇ ವೈಕುಂಠದಲ್ಲಿ ಇರಲಾಗಲಿಲ್ಲ. ಅವನು ಭೂಲೋಕಕ್ಕೆ ಬಂದು ವೆಂಕಟಾದ್ರಿಯಲ್ಲಿ ನೆಲೆಸಿದ್ದಾನೆ. ನಿನ್ನ ಮನಸ್ಸಿನಲ್ಲಿ ವಿಷ್ಣುವೇ ತುಂಬಿದ್ದಾನೆ, ಅವನ ಮನದಲ್ಲೂ ಕೂಡ ಲಕ್ಷ್ಮಿಯೇ ತುಂಬಿದ್ದಾಳೆ. ಇಬ್ಬರ ಮನದಲ್ಲೂ ತಾವು ಮತ್ತೆ ಒಂದಾಗಿರಬೇಕೆನ್ನುವ ಆಸೆ ಇರುವುದನ್ನು ನಾನು ಬಲ್ಲೆ. ಚಿಂತಿಸಬೇಡ, ಸದ್ಯದಲ್ಲೇ ನೀವಿಬ್ಬರ ವಿವಾಹ ನಡೆಯಲಿದೆ ಎಂದು ತಿಳಿಸಿ ಅಲ್ಲಿಂದ ತೆರಳಿದರು. ಪದ್ಮಾವತಿಯ ಮನದಾಸೆ ಹೆಮ್ಮರವಾಯಿತು. ಕೆಲವು ದಿನಗಳು ಉರುಳಿದವು. ಪದ್ಮಾವತಿ ದಿನದ ಹೆಚ್ಚಿನ ವೇಳೆಯನ್ನು ಉದ್ಯಾನದಲ್ಲೇ ಕಳೆಯತೊಡಗಿದಳು. ಯಾರಾದರೂ ಹುಡುಕಿ ಬರಬಹುದೆಂಬಾಸೆ ಅವಳದ್ದು. ಆಗ ಕುದುರೆ ಏರಿದ ಯುವಕನೊಬ್ಬ ಬಂದನು. ಇಬ್ಬರು ಪರಸ್ಪರ ದಿಟ್ಟಿಸಿದರು. ಮನವು ಎದೆಯ ಗುಟ್ಟನ್ನು ಅರುಹಿತು. ಪರಸ್ಪರ ಪ್ರೀತಿ ಇಬ್ಬರಲ್ಲೂ ಬೆಳೆಯಿತು. ಆಕಾಶರಾಜ ಮಗಳಾಸೆಗೆ ಅಡ್ಡಿ ಬರಲಿಲ್ಲ. ವೆಂಕಟೇಶ ಪದ್ಮಾವತಿಯರ ಮದುವೆ ಸಂಭ್ರಮದಿಂದ ನಡೆಯಿತು. ಬ್ರಹ್ಮಾದಿ ದೇವತೆಗಳೆಲ್ಲ ಬಂದಿದ್ದರು. ಆಕಾಶರಾಜ ತನ್ನ ಅಳಿಯನಿಗೆ ವಜ್ರ ವೈಢೂರ್ಯಗಳಿಂದ ಅಲಂಕರಿಸಿದಂತಹ ಕಿರೀಟವನ್ನು ತೊಡಿಸಿದನು. ಮದುವೆಯ ಅನಂತರ ವೆಂಕಟೇಶನು ಶ್ರೀನಿವಾಸನಾಗಿ ತಿರುಪತಿಯಲ್ಲಿಯೇ ನೆಲೆಸಿದನು. ನಂಬಿರುವ ಭಕ್ತರನ್ನು ಪೊರೆಯತೊಡಗಿದನು. ಈಗಲೂ ತಿರುಪತಿಗೆ ಪ್ರತಿದಿನ ಲಕ್ಷ ಲಕ್ಷ ಭಕ್ತರು ಹೋಗುತ್ತಾರೆ. ವೆಂಕಟೇಶನ ಭಕ್ತವೃಂದ ನಾಡಿನೆಲ್ಲೆಡೆ ದೊಡ್ಡ ಸಂಖ್ಯೆಯಲ್ಲಿದೆ. ತಿರುಪತಿ ಭೂಲೋಕದ ವೈಕುಂಠ ಎಂದೇ ಪ್ರಸಿದ್ಧವಾಗಿದೆ. ಮಕ್ಕಳೇ, ಪದ್ಮಾವತಿ ವೆಂಕಟೇಶ ಈ ಪುರಾಣ ಕಥೆಯನ್ನ ಅಜ್ಜ ತನ್ನ ಮೊಮ್ಮಗಳಿಗೆ ಹೇಳಿ, ಮೊಮ್ಮಗಳು ಆಕಾಶವಾಣಿ ಕೇಳಿ, ಆಕಾಶವಾಣಿ ನಿಮಗೆ ಈ ಮೂಲಕ ತಲುಪಿಸಿತು. ಯಾವ ಕಾರ್ಯಕ್ರಮ? ಚಿಣ್ಣರ ಕಥಾಲೋಕದಲ್ಲಿ. ಈಗ ಬನ್ನಿ, ತಿರುಪತಿ ವೆಂಕಟೇಶನ ಕುರಿತಾಗಿ ಒಂದು ಭಕ್ತಿಗೀತೆಯನ್ನ ನಾವು ಕೇಳಿ ಬರೋಣ.

ಇನ್ನು ಎರಡನೆಯ ಕಥೆ, ಕಾವೇರಿ ಅಗಸ್ತ್ಯ. ಈ ಪುರಾಣ ಕಥೆಯನ್ನ ಈಗ ಆರಂಭ ಮಾಡೋಣ ಅಲ್ವಾ ಕೇಳೋದಿಕ್ಕೆ ಅಂತ ಬನ್ನಿ. ಸಾವಿರಾರು ವರ್ಷಗಳ ಹಿಂದಿನ ಕಥೆ. ಬ್ರಹ್ಮಗಿರಿ ಎಂಬ ಬೆಟ್ಟದ ತಪ್ಪಲಿನಲ್ಲಿ ಕವೀರ ಎಂಬ ರಾಜನಿದ್ದನು. ಕವೀರ ರಾಜ ಧರ್ಮಾತ್ಮನೂ ಪ್ರಜಾಪ್ರೇಮಿಯೂ ಕಾರ್ಯನಿಷ್ಠೆಯುಳ್ಳವನೂ ಆಗಿದ್ದನು. ಅವನಿಗೆ ಮೊದಲಿನಿಂದಲೂ ತಾನಿರುವ ಲೋಕಕ್ಕೆ ತಾನೇನಾದರೂ ಉಪಕಾರ ಮಾಡಬೇಕು ಎಂಬ ಆಸೆ ಪುಟಿಯುತ್ತಿತ್ತು. ಇದಕ್ಕೆ ಸರಿಯಾದ ದಾರಿಯೆಂದರೆ ರಾಜವೈಭೋಗವನ್ನು ತೊರೆಯುವುದು. ಸಾಂಸಾರಿಕ ಬದುಕಿನ ಆಸೆ ಆಮಿಷಗಳನ್ನು ನೀಗಿ ತಪೋಧ್ಯಾನದಲ್ಲಿ ಮುಳುಗಿ ಪರಮೇಶ್ವರನನ್ನು ಧ್ಯಾನಿಸಿ ಒಲಿಸಿಕೊಳ್ಳುವುದು, ಪರಮೇಶ್ವರನ ಅನುಗ್ರಹದಿಂದ ಸಾಧ್ಯವಾದ ಒಳಿತನ್ನು ಮಾಡುವುದು ಎಂಬ ನಿಶ್ಚಯಕ್ಕೆ ಬಂದನು. ಕವೀರ ಸ್ವಂತ ಆಸೆಗಳೆಲ್ಲವನ್ನೂ ನೀಗಿಕೊಂಡನು. ಬ್ರಹ್ಮಗಿರಿ ಬೆಟ್ಟದತ್ತ ಸಾಗಿದನು. ಪ್ರಶಾಂತ ವಾತಾವರಣದಲ್ಲಿ ತಪಸ್ಸಿಗೆ ಮುಂದಾದನು. ಪರಮೇಶ್ವರನನ್ನು ಒಲಿಸಿಕೊಳ್ಳಬೇಕೆಂಬುದು ಅವನಿಚ್ಛೆಯಾಗಿತ್ತು. ಲೌಕಿಕ ಮೋಹ ಮರೆತು ಸತತವಾಗಿ ಧ್ಯಾನಿಸತೊಡಗಿದನು. ಕವೀರ ಮುನಿಯ ತಪಸ್ಸಿಗೆ ಮೆಚ್ಚಿ ಪರಮೇಶ್ವರನು ಪ್ರತ್ಯಕ್ಷನಾದನು. ಅವನಿಗೋರುವ ಸುತೆಯನ್ನು ಕರುಣಿಸಿದನು. ಇವಳಿಂದ ನಿನ್ನ ಆಸೆಗಳೆಲ್ಲವೂ ನೆರವೇರುತ್ತದೆ ಎಂದು ವರ ನೀಡಿದನು. ಕವೀರ ಮುನಿಯ ಮಗಳು ಕಾವೇರಿ ಎಂದು ಕರೆಸಿಕೊಂಡಳು. ಬೆಳೆದು ದೊಡ್ಡವಳಾದಳು. ಒಮ್ಮೆ ಕವೀರ ಮುನಿಯ ಆಶ್ರಮಕ್ಕೆ ಅಗಸ್ತ್ಯ ಮುನಿಗಳು ಬಂದರು. ಕವೀರ ಮುನಿ ಬಂದ ಅತಿಥಿಗಳನ್ನು ಗೌರವದಿಂದ ಸತ್ಕರಿಸಿದನು. ಅಗಸ್ತ್ಯ ಮುನಿಗಳ ಹಿರಿಮೆ ಗರಿಮೆಗಳನ್ನು ಅರಿತಿದ್ದಂತಹ ಕವೀರ ಮುನಿ ತನ್ನ ಮಗಳು ಕಾವೇರಿಯನ್ನು ಅಗಸ್ತ್ಯ ಮುನಿಗಳಿಗೆ ಮದುವೆ ಮಾಡಿಕೊಟ್ಟರೆ ಅಗಸ್ತ್ಯ ಮುನಿಗಳು ಲೋಕಕ್ಕೆ ಮಾಡುವಂತಹ ಒಳ್ಳೆಯ ಕೆಲಸಗಳಿಗೆ ತನ್ನ ಮಗಳು ಕಾವೇರಿಯೂ ಪಾಲುದಾರಳಾಗುತ್ತಾಳೆ ಎಂದು ಭಾವಿಸಿದನು. ಮಗಳಿಗೆ ತನ್ನ ಆಸೆಯನ್ನು ವ್ಯಕ್ತಪಡಿಸಿದನು. ಕಾವೇರಿ ಪಿತನ ಮಾತಿಗೆ ಎದುರಾಡದೆ ಸಂತೋಷದಿಂದ ಒಪ್ಪಿದಳು. ಅಗಸ್ತ್ಯ ಮಹರ್ಷಿಗಳಿಗೂ ಕಾವೇರಿಗೂ ವಿವಾಹ ಏರ್ಪಾಟಾಯಿತು. ವಿವಾಹವೂ ಆಯಿತು. ಅಗಸ್ತ್ಯರು ಬ್ರಹ್ಮಗಿರಿ ಬೆಟ್ಟದಲ್ಲೇ ಆಶ್ರಮ ಮಾಡಿಕೊಂಡು ತಪೋನಿರತರಾದರು. ಕಾವೇರಿ ತನ್ನ ತಂದೆಯವರ ಆಸೆಯನ್ನು ಪತಿ ಅಗಸ್ತ್ಯರಲ್ಲಿ ಹೇಳುತ್ತಲೇ ಇದ್ದಳು. ಪರಮ ಭಕ್ತಿ ಗೌರವದಿಂದ ಪತಿ ಸೇವೆ ಮಾಡುತ್ತಿದ್ದಳು. ಹೀಗೆಯೇ ದಕ್ಷಿಣ ದೇಶದಲ್ಲಿ ಒಬ್ಬ ರಾಕ್ಷಸನಿದ್ದನು. ಅವನು ಮಾನವ ದ್ವೇಷಿಯಾಗಿದ್ದನಂತೆ. ಭೂಮಿಗೆ ಮಳೆ ಬರದಂತೆ ತನ್ನ ಮಂತ್ರಶಕ್ತಿಯಿಂದ ತಡೆದಿದ್ದನಂತೆ. ಕಾಲಕಾಲಕ್ಕೆ ಸರಿಯಾಗಿ ಬೆಳೆ ಬೆಳೆಯದೇ ಮಾನವಲೋಕಕ್ಕೆ ಆಹಾಕಾರ ಹೆಚ್ಚಲಿ, ಅವರು ಸದಾ ನೀರು ಗಾಳಿಯ ಆಹಾರಕ್ಕಾಗಿ ಪರಿತಪಿಸುತ್ತಿರಲೆಂಬುದು ಅವನ ಇಚ್ಛೆಯಾಗಿತ್ತು. ಮಳೆ ಬರದ ಕಾರಣದಿಂದ ಭೂಲೋಕದಲ್ಲಿ ಎಲ್ಲೆಲ್ಲೂ ಕ್ಷಾಮ ಡಾಮರ ತಾಂಡವವಾಡತೊಡಗಿದಂತೆ. ಪಶು ಪಕ್ಷಿ ಮಾನವರೆಲ್ಲರೂ ನೀರು ಆಹಾರವಿ

ಇಲ್ಲದೆ ಸೊರಗಿ ಹೋದರಂತೆ. ತಿನ್ನಲು ಮೇವು, ಹಣ್ಣು, ತರಕಾರಿ, ಧಾನ್ಯ ಯಾವುದೂ ಕೂಡ ಸಿಗದಂತಾಯಿತು. ಇದನ್ನೆಲ್ಲ ನೋಡುತ್ತಿದ್ದಂತಹ ಕಾವೇರಿ ಸಂತಾಪದಿಂದ ಬಳಲಿದಳಂತೆ. ಮನುಷ್ಯ ಲೋಕಕ್ಕೆ ಏನಾದರೂ ಉಪಕಾರ ಮಾಡಬೇಕೆಂಬ ಆಸೆ ಅವಳಲ್ಲಿ ಚಿಗುರತೊಡೆದಿತ್ತು. ಪತಿಯಲ್ಲೂ ಕೂಡ ತನ್ನಾಸೆಯನ್ನ ವ್ಯಕ್ತಪಡಿಸಿದ್ದಳು. ಒಮ್ಮೆ ಎಂದಿನಂತೆ ಪತಿ ಪತ್ನಿಯರು ನದಿಯತ್ತ ಹೊರಟರು. ಅಗಸ್ತ್ಯ ಸಿದ್ಧರಾಗಿದ್ದರು, ಕಾವೇರಿಗೆ ಸಾಧ್ಯವಾಗಲಿಲ್ಲ. ಅವಳ ದೇಹಾರೋಗ್ಯ ಚೆನ್ನಾಗಿರಲಿಲ್ಲವಂತೆ. ಆಗ ಅಗಸ್ತ್ಯ ಮುನಿಗಳು ತಮ್ಮಲ್ಲಿದ್ದಂತಹ ಮಂತ್ರಶಕ್ತಿಯಿಂದ ಕಾವೇರಿಯನ್ನು ನೀರನ್ನಾಗಿ ಪರಿವರ್ತಿಸಿದರಂತೆ. ತಮ್ಮ ಕಮಂಡಲದೊಳಗೆ ತುಂಬಿಕೊಂಡರು. ವೈದ್ಯರು ಸ್ನಾನಘಟ್ಟವನ್ನು ತಲುಪಿ ಆ ನೀರು ತುಂಬಿದ ಕಮಂಡಲವನ್ನು ಕಟ್ಟೆಯ ಮೇಲಿಟ್ಟರಂತೆ. ತಾವು ಸ್ನಾನಕ್ಕೆ ಮುಂದಾದರಂತೆ. ಮಾನವ ಲೋಕಕ್ಕೆ ಬಡಿದಂತಹ ಭೀಕರ ಕ್ಷಾಮ ಡಾಮರದಿಂದ ದೇವತೆಗಳಿಗೆ ತುಂಬಾ ಬೇಸರವಾಗಿತ್ತಂತೆ. ಸರಿಯಾದ ರೀತಿಯಲ್ಲಿ ಪೂಜೆ ಪುನಸ್ಕಾರ, ಯಾಗ ಯಜ್ಞ, ಆರಾಧನೆ, ಉತ್ಸವಗಳು ನಡೆಯದೆ ಅವರಿಗೆ ಸಲ್ಲಬೇಕಾದಂತಹ ಪಾಲೂ ಲಭಿಸುತ್ತಿರಲಿಲ್ಲವಂತೆ. ಅಗಸ್ತ್ಯರ ಕಮಂಡಲುವಿನಲ್ಲಿ ತುಂಬಿದ್ದಂತಹ ತೀರ್ಥರೂಪದ ಕಾವೇರಿ ಭೂಮಿಯಲ್ಲಿ ನೀರಾಗಿ ಹರಿದು ತಟ್ಟಿದ ಕ್ಷಾಮ ನೀಗಲೆಂಬುದು ದೇವತೆಗಳ ಆಸೆಯಾಗಿತ್ತು. ದೇವೇಂದ್ರನಲ್ಲಿ ವಿನಂತಿಸಿದರು. ದೇವತೆಗಳೆಲ್ಲರ ಪ್ರಾರ್ಥನೆಯಂತೆ ದೇವೇಂದ್ರ ವಿಘ್ನ ನಿವಾರಕನಾದ ಗಣೇಶನನ್ನು ಪ್ರಾರ್ಥಿಸಿದನು. ಇಂದ್ರನ ಪ್ರಾರ್ಥನೆಗೆ ಓಗೊಟ್ಟಂತಹ ಗಣೇಶನು ಕಾಗೆಯ ರೂಪವನ್ನು ಧರಿಸಿ ಅಗಸ್ತ್ಯ ಮಹರ್ಷಿಗಳು ಸ್ನಾನ ಮಾಡುತ್ತಿದ್ದಂತಹ ಸ್ನಾನದ ಕಟ್ಟೆಯ ಬಳಿ ಹಾರಿ ಬಂದನಂತೆ. ಕಮಂಡಲವನ್ನು ಉರುಳಿಸಿದನು. ಕಾವೇರಿ ಕಮಂಡಲುವಿನಿಂದ ಭೂಮಿಯುದ್ದಕ್ಕೂ ಹರಿಯತೊಡಗಿದಳಂತೆ. ನದಿಯಾದಳು, ಲೋಕಪಾವನಿಯಾದಳು, ಲೋಕೋಪಕಾರಿ ಎನಿಸಿದಳು. ಅಗಸ್ತ್ಯರು ಸ್ನಾನ ಮುಗಿಸಿ ಬರುವಷ್ಟರಲ್ಲಿ ಕಾವೇರಿ ಮುಂದೆ ಮುಂದಕ್ಕೆ ಹೋಗುತ್ತಾ ದೊಡ್ಡ ನದಿಯಾಗಿ ಹರಿಯುತ್ತಿದ್ದಳಂತೆ. ಅವಳನ್ನು ಜನರೆಲ್ಲರೂ ತಮ್ಮ ಪಾಪವನ್ನು ಕಳೆದ ಕಾರಣವಾಗಿ ದಕ್ಷಿಣ ಗಂಗೆ ಎಂದು ಪೂಜ್ಯ ಭಾವದಿಂದ ಕಂಡರಂತೆ. ಕಾವೇರಿ ಹರಿಯುತ್ತಾ ತಾನು ಸಾಗುವ ದಾರಿಯ ಇಕ್ಕೆಲಗಳಲ್ಲಿ ಸಾವಿರಾರು ಜೀವರಾಶಿಗಳನ್ನು ಕಾಪಾಡತೊಡಗಿದಳು. ಜೀವ ಸಂಜೀವಿನಿ ಎಂದೆನಿಸಿಕೊಂಡಳು. ಲೋಕೋಪಕಾರ ಮಾಡಬೇಕೆನ್ನುವ ಕವೇರ ಮುನಿಯ ಆಸೆಯು ಮಗಳು ಕಾವೇರಿಯಿಂದ ಪರಿಪೂರ್ಣವಾಯಿತು. ಇದಕ್ಕೆ ಪರೋಕ್ಷವಾಗಿ ಅಗಸ್ತ್ಯ ಮುನಿಗಳು ಕಾರಣರಾಗಿದ್ದರು. ಅಗಸ್ತ್ಯರು ಪತ್ನಿಯಲ್ಲಿ ವಿಪರೀತ ಪ್ರೀತಿಯನ್ನಿರಿಸಿದ್ದರು. ಮತ್ತೆ ಹಿಂದಕ್ಕೆ ಬರುವಂತೆ ಕರೆದರು. ಆದರೆ ಮುಂದಕ್ಕೆ ಜುಳು ಜುಳು ನಾದದೊಡನೆ ಸಲೀಲವಾಗಿ ಹರಿಯುತ್ತಿದ್ದಂತಹ ಕಾವೇರಿ ಮತ್ತೆ ಹಿಂದಕ್ಕೆ ಬರುವಂತಿರಲಿಲ್ಲ. ಅಗಸ್ತ್ಯರನ್ನು ದೇವತೆಗಳೂ ಕಾವೇರಿಯನ್ನು ಹಿಂದಕ್ಕೆ ಕರೆಯಿರಿ, ಅವಳು ಲೋಕಪಾವನಿಯಾಗಿ ನಿತ್ಯ ಹರಿದು ಹಸಿರ ಹಬ್ಬಿಸುತ್ತಿರಲಿ ಎಂದು ಪ್ರಾರ್ಥಿಸಿದರಂತೆ. ಅಗಸ್ತ್ಯ ಮುನಿಗಳು ತಮ್ಮ ಆಸೆಯನ್ನ ತೊರೆದರು. ಕಾವೇರಿ ದಕ್ಷಿಣ ಭಾರತದಲ್ಲಿ ಅಂದಿನಿಂದ ಇಂದೂ ಹರಿಯುತ್ತಲೇ ಇದ್ದಾಳೆ. ಪ್ರಸಿದ್ಧ ನದಿಯಾಗಿ ಕಂಗೊಳಿಸುತ್ತಿದ್ದಾಳೆ. ಕರ್ನಾಟಕದ ಕೊಡಗು ಜಿಲ್ಲೆಯ ತಲಕಾವೇರಿಯಲ್ಲಿ ಉಗಮಿಸಿದಂತಹ ಕಾವೇರಿ ದಕ್ಷಿಣದ ನಾಲ್ಕು ರಾಜ್ಯಗಳಿಗೆ ನೀರನ್ನುಣಿಸುತ್ತಿದ್ದಾಳೆ. ತಮಿಳುನಾಡಿನಲ್ಲಿ ಬದುಕ ಧನ್ಯತೆಯನ್ನನುಭವಿಸಿ ಸಾಗರವನ್ನು ಸೇರುತ್ತಾಳೆ. ಕಾವೇರಿ ನದಿ ತೀರದಲ್ಲಿ ಹಲವಾರು ಪುಣ್ಯಕ್ಷೇತ್ರಗಳಿವೆ. ನಂಬಿದವರ ಬದುಕಿನಾಸೆಯನ್ನು ಪೂರೈಸುತ್ತಿವೆ. ಮಾನವ ಕೋಟಿಗೆ ಜೀವಧಾತು ಎನಿಸಿ ಕಾವೇರಿ ಕುಡಿಯಲು, ಬೆಳೆ ಬೆಳೆಯಲು, ಹಸಿರ ಹರಡಲು ಮುಖ್ಯ ಕಾರಣಕರ್ತಳಾಗಿದ್ದಾಳೆ. ಕಾವೇರಿ ಮಾತೆಯೆಂದು ಪ್ರಶಂಸೆಗೆ ಪಾತ್ರಳಾಗಿದ್ದಾಳೆ. ಮಕ್ಕಳೇ, ಇಷ್ಟು ಚೆನ್ನಾಗಿದೆ ಅಲ್ವಾ ಪುರಾಣ ಕಥೆ? ಹಾಂ, ಕಾವೇರಿ ಮಾತೆಯನ್ನು ನಾವು ಪ್ರತಿದಿನ ಪೂಜಿಸ್ತೀವಿ. ಆದರೆ ಒಂದು ಅಂಶ ಏನಪ್ಪ ಅಂದರೆ, ಹರಿಯುವ ನದಿಯಲ್ಲಿ ಕಸವನ್ನು ಹಾಕುವಂಥದ್ದು, ರೋಗಕ್ಕೆ ತುತ್ತಾದಂತಹ ಪ್ರಾಣಿಗಳನ್ನು ಬಿಸಾಡುವುದು, ಮತ್ತು ಪ್ಲಾಸ್ಟಿಕ್ ತ್ಯಾಜ್ಯಗಳನ್ನೆಲ್ಲ ಆ ಹರಿಯುವ ನೀರಿಗೆ ಬಿಟ್ಟಾಗ ಕಾವೇರಿ ಮಾತೆ ಇಷ್ಟೆಲ್ಲ ನೊಂದುಕೊಳ್ಳಬಹುದು. ಒಮ್ಮೆ ಯೋಚನೆ ಮಾಡಬೇಕಲ್ವಾ ನಾವು? ಹಾಂ,
ಪರಿಸರವನ್ನು ನಾವು ಕಾಪಾಡಲಿಲ್ಲ ಅಂದರೆ ಜೀವಧಾತು ಎನಿಸಿಕೊಂಡಂತಹ ಕಾವೇರಿ

0: ಮಾತಿಗೆ ನಾವು ನಿಜವಾಗಿ ನೋವನ್ನು ಉಂಟು ಮಾಡ್ತಾ ಇದ್ದೀವಿ ಅಂತ ನಮಗೆ ಅನ್ನಿಸ್ಲೇಬೇಕು. ಹಾಂ, ಒಂದು ಜವಾಬ್ದಾರಿ ಇರಬೇಕು. ಏನಪ್ಪ ಅಂದರೆ ಸ್ವಚ್ಛತೆಯನ್ನು ಕಾಪಾಡುವತ್ತ ಸದಾ ಗಮನ ಹರಿಸ್ಬೇಕು ಅಂತ ಹೇಳಿದ್ರೆ ಸಾಕ? ಹಾಂ, ಪಾಲನೆ ಮಾಡ್ತೀವಿ ಅಂದರೂ ಕೂಡ ಜಾಗ್ರತೆಯಿಂದ ನಾವು ಪರಿಸರವನ್ನು ಕಾಪಾಡುವತ್ತ ಸ್ವಚ್ಛತೆಯಿಂದ ಇಡುವತ್ತ ಸದಾ ಜಾಗ್ರತೆಯಿಂದ ನಡೆದುಕೊಳ್ಳಬೇಕು. ಬಸ್ಗಳಲ್ಲಿ ಸಂಚಾರ ಮಾಡ್ತಾ ಇರ್ತೀವಿ, ಆಗ ಅಪ್ಪ ಅಮ್ಮ ಏನೋ ತಿಂಡಿ ಕೊಡ್ತಾರೆ. ಎಲ್ಲ ತಿಂದಾದ್ಮೇಲೆ ನೀರು ಹರಿಯುತ್ತಿರುವಂತಹ ಸ್ಥಳಕ್ಕೆ, ಅಂದರೆ ಬಸ್ಸು ಮುಂದೆ ಸಾಗ್ತಾ ಇರುವಾಗ ನಮಗೆ ನೀರು ಕಾಣಿಸುತ್ತೆ. ನಾವೇನು ಮಾಡ್ತೀವಿ? ಕೈಯಲ್ಲಿದ್ದಂತಹ ಪ್ಲಾಸ್ಟಿಕ್ಕು ಬಾಟ್ಲು ಎರಡನ್ನು ಖುಷಿಯಿಂದ ಬಿಸಾಕ್ಬಿಡ್ತೀವಿ. ಓ, ಆ ನದಿಯಲ್ಲಿ ನಾವು ಬಿಸಾಡಿದಂತಹ ಪದಾರ್ಥಗಳು ಹೇಗೆ ಹೋಗ್ತಾ ಇರುತ್ತೆ ಅಂತ ನೋಡೋಣ ಅಂತ. ಆದರೆ ಹರಿಯುವ ನೀರು ಪವಿತ್ರವಾದಂಥದ್ದು. ಈಗ ನೋಡಿ, ಅಜ್ಜ ಕಥೆಯಲ್ಲಿ ಹೇಳಿದ್ದಾನೆ, ಇಷ್ಟೆಲ್ಲ ಚಂದವಾಗಿ ಬರೆದಿದ್ದಾನೆ. ಕಡೆಯ ಸಾಲುಗಳನ್ನೊಮ್ಮೆ ನಾವು ನೋಡೋದಾದರೆ, ಕಾವೇರಿ ದಕ್ಷಿಣ ಭಾರತದಲ್ಲಿ ಅಂದಿನಿಂದ ಇಂದಿಗೂ ಹರಿಯುತ್ತಲೇ ಇದ್ದಾಳೆ, ಪ್ರಸಿದ್ಧ ನದಿಯಾಗಿ ಕಂಗೊಳಿಸುತ್ತಿದ್ದಾಳೆ. ಕರ್ನಾಟಕದ ಕೊಡಗು ಜಿಲ್ಲೆಯ ತಲಕಾವೇರಿಯಲ್ಲಿ ಉಗಮಿಸಿದಂತಹ ಕಾವೇರಿ ದಕ್ಷಿಣದ 4 ರಾಜ್ಯಗಳಿಗೆ ನೀರನ್ನುಣಿಸುತ್ತಾಳೆ. ತಮಿಳುನಾಡಿನಲ್ಲಿ ಬದುಕ ಧನ್ಯತೆಯನ್ನನುಭವಿಸಿ ಸಾಗರವನ್ನು ಸೇರುತ್ತಾಳೆ. ಕಾವೇರಿ ನದಿ ತೀರದಲ್ಲಿ ಹಲವಾರು ಪುಣ್ಯಕ್ಷೇತ್ರಗಳಿವೆ, ನಂಬಿದವರ ಬದುಕಿನಾಸೆಯನ್ನು ಪೂರೈಸುತ್ತಿವೆ. ಮಾನವ ಕೋಟಿಗೆ ಜೀವಧಾತು ಎನಿಸಿ ಕಾವೇರಿ ಕುಡಿಯಲು, ಬೆಳೆ ಬೆಳೆಯಲು, ಹಸಿರ ಹರಡಲು ಮುಖ್ಯ ಕಾರಣಳಾಗಿದ್ದಾಳೆ. ಕಾವೇರಿ ಮಾತೆಯೆಂದು ಸರ್ವ ಪ್ರಶಂಸೆಗೆ ಪಾತ್ರಳಾಗಿದ್ದಾಳೆ. ಈ ಸಾಲುಗಳನ್ನು ಮತ್ತೆ ಮತ್ತೆ ಓದಬೇಕು ಅನ್ಸುತ್ತೆ. ಒಮ್ಮೆ ನಾವು ತಲಕಾವೇರಿಯಂತಹ ಪುಣ್ಯಕ್ಷೇತ್ರದಲ್ಲಿಯೇ ಇದ್ದೀವೇನೋ ಅನ್ನೋ ಹಾಗೆ ಭಾವನೆ ಮೂಡ್ತಾ ಇದೆ, ಅನುಭವಕ್ಕೆ ಬರ್ತಾ ಇದೆ ಅಲ್ವಾ ಮಕ್ಕಳೇ? ನಾವು ಕಥೆ, ಕಾದಂಬರಿ, ಪಠ್ಯ ಎಲ್ಲವನ್ನೂ ನಾವು ಆಳವಾಗಿ ಓದಿ ಓದಿ ಮತ್ತೆ ಓದಿ ಓದಿ ಅರ್ಥ ಮಾಡ್ಕೊಳ್ಳೋದು ಯಾವ ಕಾರಣಕ್ಕಾಗಿ? ನಮ್ಮ ಮನಸ್ಸಿಗೆ ಅನ್ನಿಸ್ಬೇಕು. ಹಿರಿಯರು ಒಂದು ಮಾತನ್ನು ಹೇಳಿದ್ದಾರೆ, ಅದನ್ನು ನಾವು ಎಷ್ಟರ ಮಟ್ಟಿಗೆ ಪಾಲಿಸ್ತೀವಿ, ಪಾಲಿಸಲೇಬೇಕು ಅನ್ನೋದು ಛಲ. ಪಾಲಿಸದಿದ್ರೆ ಏನಾಗುತ್ತೆ ಅನ್ನೋದು ನಿರ್ಲಕ್ಷ್ಯ. ಸೋಮಾರಿ ಎಲ್ಲ ಕಡೆ ಚೀಮಾರಿ ಅಂತ, ನಾವು ಸೋಮಾರಿತನವನ್ನು ಮೊದಲು ಬಿಡಬೇಕು. ಹಾಂ, ಕನ್ನಡ ಭಾಷೆಯಲ್ಲಿ ನಾಣ್ಣುಡಿಗಳಿದೆ, ಅದನ್ನೂ ಓದಬೇಕು. ಏನಂತ ಹೇಳಿ, ಸೋಮಾರಿ ಎಲ್ಲ ಕಡೆ ಚೀಮಾರಿ ಅಂತ. ಹಾಂ, ನೀವು ಯಾರೂ ಕೂಡ ಸೋಮಾರಿಗಳಲ್ಲ ಅಂತ ಅಂದ್ಕೊಳ್ಳೋಣ. ರಜೆಯನ್ನು ಮಜವಾಗಿ ಕಳೆಯಿರಿ, ಸಜೆ ಆಗಬಾರ್ದು. ತಂದೆ ತಾಯಿಗಳು ಮತ್ತು ಅಜ್ಜಿ ತಾತ ಇವರಿಗೆ ತೊಂದರೆ ಕೊಡಲೇಕೂಡ್ದು. ಹಾಂ, ನೀರು ಚೆಲ್ತೀರಾ ಮತ್ತು ಎಣ್ಣೆಯನ್ನು ಚೆಲ್ತೀರಾ, ತಿಂಡಿ ಮಾಡ್ತೀನಿ, ಹೊಸ ರುಚಿಯನ್ನು ಮಾಡ್ತೀನಿ ಅಂತ ಹೇಳಿ ಅಡುಗೆ ಮನೆಯಲ್ಲಿರ್ತಕ್ಕಂಥ ಪದಾರ್ಥಗಳನ್ನೆಲ್ಲ ಬೆರೆಸಿ ಎಲ್ಲ ಹಾಳು ಮಾಡಿದರೆ ಕೆಲಸ ಮಾಡೋದು ಯಾರು? ಆಹಾರ ತಯಾರಿ ಆಗಬೇಕಲ್ವಾ? ಇಷ್ಟೆಲ್ಲದರ ನಡುವೆ ನೀವು ಪ್ರೀತಿಯಿಂದ ಮಡಿಕೇರಿ ಆಕಾಶವಾಣಿಯ ಚಿಣ್ಣರ ಲೋಕ, ಚಿಣ್ಣರ ಕಥಾಲೋಕ ಕಾರ್ಯಕ್ರಮವನ್ನು ಆಲಿಸಿದ್ದಕ್ಕೆ ನಿಮ್ಮೆಲ್ಲರಿಗೆ ಮಕ್ಕಳೇ ಧನ್ಯವಾದಗಳು. ಹಾಗೆಯೇ ನಮ್ಮೆಲ್ಲ ಪ್ರೀತಿಯ ಶ್ರೋತೃಗಳಿಗೂ ಕೂಡ ಮತ್ತೊಮ್ಮೆ ನಮಸ್ಕಾರ, ಶುಭ ಸಮಯ. ಅಂದ ಹಾಗೆ ಈ ಕಾರ್ಯಕ್ರಮ ಇಂದು ಸಂಜೆ 4 ಗಂಟೆಗೆ ಕೂಡ ಮರುಪ್ರಸಾರ ಆಗತ್ತೆ. ಆಗ ಕೂಡ ನೀವು ಅಜ್ಜ ಹೇಳಿದಂತಹ ಪುರಾಣ ಕಥೆಗಳನ್ನು ನೀವು ಆಲಿಸಬಹುದು. ಇನ್ನು ಗಡಿಯಾರ ಹೇಳ್ತಾ ಇದೆ, ಬೇಗ ಬೇಗ ಕಾರ್ಯಕ್ರಮವನ್ನು ಮುಗಿಸಿ ಅಂತ. ಗಡಿಯಾರದ ಮಾತನ್ನು ನಾವು ಕೇಳಲೇಬೇಕು ಅಲ್ವಾ? ನಮಸ್ಕಾರ.
1: ಇದುವರೆಗೆ ಖ್ಯಾತ ಸಾಹಿತಿಗಳಾದ ಡಾಕ್ಟರ್ ಪ್ರದೀಪ್ ಕುಮಾರ್ ಹೆಬ್ರಿ ಅವರ
2: ಬೊಮ್ಮಗಳಿಗೆ ಅಜ್ಜ ಹೇಳಿದ ಪುರಾಣ ಕಥೆಗಳು
1: ಮಕ್ಕಳ ಕಥಾ ಸಂಕಲನದ ಓದು ಪ್ರಸಾರವಾಯಿತು.
0: ಈ ಕಾರ್ಯಕ್ರಮದಲ್ಲಿ ಶ್ರೀಪತಿ ವಿಠ್ಠಲದಾಸರ ರಚನೆ ವೆಂಕಟೇಶ ಭವ ಸಂಕಟ ಪರಿಹರಿಸೋ ಎನ್ನುವಂತಹ ಗೀತೆಗೆ ಧ್ವನಿ ನೀಡಿದ್ದವರು ಗಾಯಕ ಪುತ್ತೂರು ನರಸಿಂಹನಾಯಕ್.
1: ಪ್ರಸ್ತುತಿ ಮತ್ತು ನಿರ್ವಹಣೆ ಎಂ ಶಕುಂತಲಾ. ಇದು

0: ಅಂದಿನ ಚಿನ್ನರ ಲೋಕ. ಆಕಾಶವಾಣಿಗೆ 90ರ ಸಂಭ್ರಮ. ಆಕಾಶವಾಣಿಗೆ 90ರ ಸಂಭ್ರಮ. ಮಾಹಿತಿ, ಶಿಕ್ಷಣ, ಮನರಂಜನೆ, ಸ್ಥಳೀಯ, ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಸುದ್ದಿಗಳಿಗಾಗಿ ಸೇವೆ ಸಲ್ಲಿಸುತ್ತಿರುವಂತಹ ಶ್ರವ್ಯ ಮಾಧ್ಯಮ ಆಕಾಶವಾಣಿ.
1: ಆಕಾಶವಾಣಿಗೆ 90ರ ಸಂಭ್ರಮ.
2: ಆಕಾಶವಾಣಿಗೆ 90ರ ಸಂಭ್ರಮ.
3: ಆಕಾಶವಾಣಿಗೆ 90ರ ಸಂಭ್ರಮ.
0: ಪ್ರತಿ ಮನೆ ಮನೆಗೂ ತರಂಗಗಳ ಮುಖಾಂತರ ತಲುಪಿಸುವ ಏಕೈಕ ಶ್ರವ್ಯ ಮಾಧ್ಯಮ ಆಕಾಶವಾಣಿ.
2: ಟ್ಯೂನ್ ಮಾಡಿ ಪ್ರತಿದಿನ ಬೆಳಗ್ಗೆ 8:30 ಆಕಾಶವಾಣಿಯ ಅಂತರಾಳ.
3: ಆಕಾಶವಾಣಿಯ ಅಂತರಾಳ.
0: ಆಕಾಶ ಬುಟ್ಟಿ.
3: ಆಕಾಶ ಬುಟ್ಟಿ
0: ಆಲಿಸಿ. ಆಕಾಶ ಬುಟ್ಟಿ ಶ್ರವ್ಯ ಮಾಧ್ಯಮ ಆಕಾಶವಾಣಿ ನಡೆದು ಬಂದ ಹಾದಿಯನ್ನೊಮ್ಮೆ ತಿಳಿಯಬೇಕೆ? ಕೇಳಿ ಆಕಾಶವಾಣಿಯ ಅಂತರಾಳ. ಆಕಾಶವಾಣಿಯ ಅಂತರಾಳ.
4: ಲಕ್ಷ ಲಾಟ್ರಿ ನನ್ಗೆ
5: ಸಿಕ್ಕಿಬಿದ್ರು.
6: ನಕಲಿ ಆಫರ್ಗಳ ಬಗ್ಗೆ ಎಚ್ಚರ.
7: RBI ಹೇಳುತ್ತೆ,
6: ಜಾಣರಾಗಿರಿ, ಜಾಗರೂಕರಾಗಿರಿ.
0: ಮಂಕುತಿಮ್ಮನ ಕಗ್ಗ. ಸಾಹಿತ್ಯ, ಪತ್ರಿಕೋದ್ಯಮ, ಸಾರ್ವಜನಿಕ ಸೇವೆ, ಈ ಮೂರು ಕ್ಷೇತ್ರಗಳಲ್ಲಿ 7 ದಶಕಗಳ ಕಾಲ ವಿಶಿಷ್ಟ ಸೇವೆ ಸಲ್ಲಿಸಿದಂತಹ ಡಾಕ್ಟರ್ DV ಗುಂಡಪ್ಪನವರ ಹೆಸರು ಕರ್ನಾಟಕದಲ್ಲಿ ಮನೆ ಮಾತು. ಬದುಕಿನಲ್ಲಿ ಉಲ್ಲಾಸ ಹರಡುವುದು, ಕಷ್ಟಗಳಿಂದ ಆವೃತ್ತರಾದವರ ಎದೆಯಲ್ಲಿ ಧೈರ್ಯ ತುಂಬುವುದು, ಉನ್ನತ ಜೀವನಾದರ್ಶಗಳನ್ನ ಪ್ರತ್ಯಕ್ಷಗೊಳಿಸಿ ನಿಲ್ಲಿಸುವುದು, ಇದೇ ಶ್ರೇಷ್ಠ ಸಾಹಿತ್ಯದ ಗುರಿ ಎಂದು ಪ್ರತಿಪಾದಿಸಿದವರು DVG. ಶ್ರೋತೃಗಳೇ, ಈ ಮಾಹಿತಿ ನಿಮಗಾಗಿ. ಪ್ರತಿದಿನ ಆಲಿಸಿ ಬೆಳಗ್ಗೆ 8:50 ಕಗ್ಗದ ಸಿರಿ.
2: ಆಕಾಶವಾಣಿಗೆ 90ರ ಸಂಭ್ರಮ.
1: ಆಕಾಶವಾಣಿಗೆ 90ರ ಸಂಭ್ರಮ.
0: ಮಾಹಿತಿ, ಶಿಕ್ಷಣ, ಮನರಂಜನೆ, ಸ್ಥಳೀಯ, ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಸುದ್ದಿಗಳಿಗಾಗಿ ಸೇವೆ ಸಲ್ಲಿಸುತ್ತಿರುವಂತಹ ಶ್ರವ್ಯ ಮಾಧ್ಯಮ ಆಕಾಶವಾಣಿ.
1: ಆಕಾಶವಾಣಿಗೆ 90ರ ಸಂಭ್ರಮ.
0: ಆಕಾಶವಾಣಿಗೆ 90ರ ಸಂಭ್ರಮ. ಪ್ರತಿ ಮನೆ ಮನೆಗೂ ಸಾಹಿತ್ಯ, ಸಂಗೀತ, ಸುದ್ದಿ ಎಲ್ಲವನ್ನು ತರಂಗಗಳ ಮುಖಾಂತರ ತಲುಪಿಸುವ ಏಕೈಕ ಶ್ರವ್ಯ ಮಾಧ್ಯಮ ಆಕಾಶವಾಣಿ.
1: ಆಕಾಶಬುಟ್ಟಿ
0: ಆಲಿಸಿ ಪ್ರತಿದಿನ ಬೆಳಗ್ಗೆ 8:30
1: ಆಕಾಶವಾಣಿಯ ಅಂತರಾಳ.
0: ಆಕಾಶವಾಣಿಯ ಅಂತರಾಳ.

0: ಮಾಡಿ ಪ್ರತಿದಿನ ಬೆಳಗ್ಗೆ 8:30 ಎಫ್ಎಂ 103.1 ಮೆಗಾಹರ್ಟ್ಸ್ಗಳು
1: ಆಕಾಶವಾಣಿಯ ಅಂತರಾಳ.
0: ಆಕಾಶವಾಣಿಗೆ 90ರ ಸಂಭ್ರಮ. ಆಕಾಶವಾಣಿ ಆಕಾಶ

ಆತ್ಮೀಯ ಶ್ರೋತೃಗಳೇ, ಈಗ ಬೇಸಿಗೆ ರಜೆ. ಈ ಸಂದರ್ಭದಲ್ಲಿ ನಿಮ್ಮ ಮನೆಗೆ ಬರುವ ಬಂಧು ಮಿತ್ರರು ಹಿತೈಷಿಗಳನ್ನು ನೀವು ಯಾವ ರೀತಿ ಸತ್ಕರಿಸುತ್ತೀರಿ?

ಹಾಗೆ ಮಕ್ಕಳನ್ನು ಚಟುವಟಿಕೆಯಿಂದಿರಿಸಲು ಯಾವ ರೀತಿ ಕ್ರಮಗಳನ್ನು ತೆಗೆದುಕೊಳ್ತೀರಿ? ಅಂದರೆ ತೋಟಗಾರಿಕೆ, ಆಟೋಟಗಳು, ಶಿಬಿರಗಳು, ಅಡುಗೆ, ಮನೆ ಕೆಲಸ, ಹೀಗೆ ಅವರನ್ನು ಉತ್ತೇಜಿಸುವ ಪ್ರಕ್ರಿಯೆ ಹೇಗೆ ಸಾಗಿದೆ? ಇದು ಮಹಿಳಾ ಲೋಕದ ಈ ಬಾರಿಯ ಪತ್ರಕಾರಂಜಿಯ ವಿಷಯ.

ವಿಷಯಾಧಾರಿತ ಸ್ವರಚಿತ ಕಥೆ ಕವನಗಳಿಗೂ ಅವಕಾಶವಿದೆ. ಸ್ಫುಟವಾದ ಹಾಗೂ ಸಂಕ್ಷಿಪ್ತವಾದ ನಿಮ್ಮ ಬರಹಗಳು ಈ ತಿಂಗಳ 12ರೊಳಗೆ ನಮ್ಮನ್ನು ತಲುಪುವಂತಿರಲಿ. ಪ್ರಸಾರ ಇದೇ 18ರಂದು ಸೋಮವಾರ ಸಂಜೆ 5 ಗಂಟೆಗೆ. ನಮ್ಮ ವಿಳಾಸ, ನಿಲಯ ನಿರ್ದೇಶಕರು, ಪತ್ರಕಾರಂಜಿ, ಮಹಿಳಾ ಲೋಕ ವಿಭಾಗ, ಆಕಾಶವಾಣಿ, ಮಡಿಕೇರಿ 5712201.

0: जनगणना के पहले चरण में हाउस लिस्टिंग और हाउसिंग सेंसस यानी आपके मकान की गणना होगी। आइए आपकी साझेदारी से इसे सफल बनाएं और विकसित भारत 2047 की ओर एक और कदम बढ़ाएं।
1: वीडियो लाइक मॉडल हण सिगुत्ता एष्टु सुलभ ಸಿಕ್ಬಿದ್ರು
2: ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ ಆರ್ಬಿಐ ಹೇಳುತ್ತೆ
3: ಜಾಣರಾಗಿರಿ ಜಾಗರೂಕರಾಗಿರಿ
4: ಆಕಾಶವಾಣಿ ಮಡಿಕೇರಿ ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಚಿತ್ರ ಚಿತ್ತಾರ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ

0: ಆತ್ಮೀಯ ಕೇಳುಗರಿಗೆಲ್ಲ ಇವತ್ತಿನ ಚಿತ್ತ ಚಿತ್ತಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಈ ಏಪ್ರಿಲ್ ಮೇ ತಿಂಗಳು ಬಂತು ಅಂತ ಹೇಳಿದ್ರೆ ಮಕ್ಕಳಿಗಂತೂ ಹಬ್ಬ. ಯಾಕೆ ಅಂತೀರಾ? ಪರೀಕ್ಷೆಗಳೆಲ್ಲ ಮುಗಿದು ರಜೆ ಶುರುವಾಗಿರುತ್ತೆ. ಆ ರಜವನ್ನು ಮಜವಾಗಿ ಹೇಗೆ ಕಳೆಯೋದು ಅಂತ ಒಂದು ತಿಂಗಳು ಮುಂಚೆನೇ ಪ್ಲ್ಯಾನಿಂಗ್ ಮಾಡ್ತಾರೆ ನಮ್ಮ ಮಕ್ಕಳು. ಮಕ್ಕಳಿಗೇನು ಹಬ್ಬ, ಆದರೆ ಪೋಷಕರಿಗೆ ಇರಲಿ. ಇವತ್ತಿನ ಕಾರ್ಯಕ್ರಮದಲ್ಲಿ ಮಕ್ಕಳ ಆಸೆಯಂತೆ ಪ್ರವಾಸ ಆಯೋಜಿಸುವ ಮುನ್ನ ಪೋಷಕರು ಗಮನಹರಿಸಬೇಕಾದ ಕೆಲವು ವಿಷಯಗಳ ಬಗ್ಗೆ ಮಾತನಾಡೋಣ. ಸ್ನೇಹಿತರೆ, ಶಾಲಾ ದಿನಗಳು ಮುಗಿದು ಮಕ್ಕಳಿಗೆ ರಜೆ ದಿನಗಳು ಕೂಡ ಆರಂಭ ಆಗಿದೆ. ಚಿಕ್ಕ ಮಕ್ಕಳಿಗೆ ರಜೆ ಅಂದ್ರೇ ಪ್ರವಾಸ, ಒಟ್ಟಿನಲ್ಲಿ ಟೂರ್ ಹೋಗಬೇಕು. ರಜೆ ಶುರುವಾಗೋಕ್ಕೂ 3-4 ತಿಂಗಳು ಇರೋವಾಗಲೇ ಅಲ್ಲಿಗೆ ಹೋಗೋಣ ಇಲ್ಲಿಗೆ ಹೋಗೋಣ ಅಂತ ಪೋಷಕರ ತಲೆದಿಂದಿರ್ತಾರೆ. ಆದರೆ ಮಕ್ಕಳೊಂದಿಗೆ ಪ್ರವಾಸ ಮಾಡೋದು ಅಷ್ಟೊಂದು ಸುಲಭದ ಮಾತಲ್ಲ. ಮಕ್ಕಳೊಂದಿಗೆ ಪ್ರವಾಸ ಅಂದರೆ ಬೇರೆ ಮನೆಗೆ ಶಿಫ್ಟ್ ಆದಂತೆ ಇರುತ್ತೆ, ಯಾಕಂದರೆ ಅಷ್ಟು ಕಷ್ಟ ಇರುತ್ತೆ.
1: ಶಾಲೆಗೆ ಈ ದಿನ ರಜಾ,
2: ನೌಕರಿಗೆ ಈ ದಿನ ರಜಾ.
0: ಹೆಲೋ ಡ್ಯಾಡಿ ಚಿತ್ರಕ್ಕೆಂದು ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಮೋನಿಕಾ ದತ್. ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ.

ಮಕ್ಕಳೊಂದಿಗೆ ಪ್ರವಾಸ ಮಾಡೋ ಮುನ್ನ ಸ್ಥಳ ಆಯ್ಕೆಯ ಬಗ್ಗೆ ಜಾಗರೂಕರಾಗಿರಬೇಕು. ಹೆಚ್ಚು ಜನಜಂಗುಳಿ ಇರೋ ಪ್ರದೇಶಕ್ಕೆ ಹೋಗದೇ ಇರೋದೇ ಉತ್ತಮ. ಎತ್ತರದ ಜಲಪಾತ, ಅಪಾಯದ ನದಿ, ಕಣಿವೆಗಳಂತಹ ಪ್ರದೇಶಗಳಿಗೆ ಹೋಗೋದಿರೋದು ಒಳ್ಳೆಯದು. ಮಕ್ಕಳ ಜೊತೆ ಸಮುದ್ರ, ಪಾರ್ಕ್, ಮ್ಯೂಸಿಯಂನಂತಹ ಜಾಗಗಳಿಗೆ ಹೋಗೋದು ಉತ್ತಮ. ಇದರಿಂದ ಮಕ್ಕಳಿಗೂ ಖುಷಿ ಸಿಗುತ್ತೆ, ಜ್ಞಾನವೂ ಹೆಚ್ಚಾಗುತ್ತೆ, ಜೊತೆಗೆ ನಾವು ಕೂಡ ಎಂಜಾಯ್ ಮಾಡಬಹುದು. ಆದರೆ ಅಲ್ಲಿಯೂ ಎಚ್ಚರದಿಂದಿರೋದು ಅವಶ್ಯ. ಹಾಗೆ ಮಕ್ಕಳ ಮನೋಭಾವ ಯಾವಾಗ ಹೇಗೆ ಬದಲಾಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಹಾಗಾಗಿ ಎಲ್ಲದಕ್ಕೂ ಹೊಂದುವಂತೆ ಪ್ಲ್ಯಾನ್ ಮಾಡ್ಕೋಬೇಕಾಗತ್ತೆ. ಇನ್ನು ಟೂರ್ ಪ್ಲ್ಯಾನ್ ಮಾಡೋ ಮುಂಚೆ ಆ ಸ್ಥಳದ ಬಗ್ಗೆ ಸರಿಯಾಗಿ ತಿಳಿದಿರಬೇಕು. ಅಂದರೆ ಮಕ್ಕಳಿಗೆ ಅಲ್ಲಿನ ವಾತಾವರಣ ಹೊಂದುತ್ತೋ ಇಲ್ಲವೋ ಅನ್ನೋದು. ಮತ್ತು ಇನ್ನೊಂದು ವಿಷಯ, ಆ ಜಾಗ ನಮಗಿಷ್ಟ ಆಗಿದೆ ಅಂತ ಮಕ್ಕಳಿಗೂ ಇಷ್ಟ ಆಗಬೇಕು ಅಂತೇನಿಲ್ಲ. ಹಾಗಾಗಿ ನಮ್ಮ ಆಯ್ಕೆ ಸೂಕ್ತವಾಗಿರಲಿ. ನಾವು ಹೋಗೋ ಜಾಗದಲ್ಲಿ ಅಂಗಡಿ ಮಳಿಗೆಗಳು, ವಾಹನ ವ್ಯವಸ್ಥೆ ಇವೆಲ್ಲ ಇದೆಯಾ ಅನ್ನೋದನ್ನು ಖಚಿತಪಡಿಸ್ಕೊಳ್ಬೇಕು. ಮುಖ್ಯವಾಗಿ ದೂರವಾಣಿ ಸಂಪರ್ಕ ಇದೆಯಾ ಅಂತ ಚೆಕ್ ಮಾಡ್ಕೊಳ್ಳೋದು ಉತ್ತಮ. ಅಪರಂಜಿ ಮಕ್ಕಳು ಚಿತ್ರಕ್ಕೆಂದು ಹಾಡಿದ್ದಾರೆ ಚಂದ್ರಿಕಾ ಗುರುರಾಜ್ ಮತ್ತು ನಂದಿತಾ ಹಾಗೂ ವಿದ್ಯಾ. ಸಾಹಿತ್ಯ ರಚನೆ ನೃಪತುಂಗ, ಸಂಗೀತ ರಾಜಹಂಸ.

ಕುಟುಂಬದವರೆಲ್ಲರೂ ಒಟ್ಟಾಗಿ ಪ್ರವಾಸಕ್ಕೆ ಹೋಗೋದೇ ಒಂದು ಖುಷಿ. ಪುಟಾಣಿ ಮಕ್ಕಳು ನಮ್ಮೊಂದಿಗೆ ಇರೋದ್ರಿಂದ ಆದಷ್ಟು ಹತ್ತಿರದ ಸ್ಥಳಗಳಿಗೆ, ಅಂದರೆ ನಮ್ಮ ವಾಹನದಲ್ಲಿ ಹೋಗುವಷ್ಟು ದೂರದ ಸ್ಥಳಗಳಿಗೆ ಟ್ರಿಪ್ ಪ್ಲಾನ್ ಮಾಡೋದು ಒಳ್ಳೆಯದು. ಇದರಿಂದ ಮಕ್ಕಳಿಗೆ ದೈಹಿಕ ಆಯಾಸ ಕೂಡ ಉಂಟಾಗೋದಿಲ್ಲ, ಜೊತೆಗೆ ರೋಡ್ ಟ್ರಿಪ್ಪನ್ನು ತುಂಬ ಎಂಜಾಯ್ ಮಾಡ್ತಾರೆ. ಇದರಿಂದ ಹಣವೂ ಕೂಡ ಉಳಿತಾಯ ಆಗುತ್ತೆ. ಇನ್ನು ಗಂಟೆಗಟ್ಟಲೆ ವಾಹನದಲ್ಲೇ ಕುಳಿತು ಮಕ್ಕಳಿಗೆ ಬೋರ್ ಆಗಬಹುದು. ಹಠ ಮಾಡೋ ಸಾಧ್ಯತೆ ಕೂಡ ಹೆಚ್ಚಿರೋದ್ರಿಂದ ಅವರಿಗೆ ಇಷ್ಟ ಆಗೋ ತಿಂಡಿಗಳನ್ನು ನಾವು ಇಟ್ಕೊಳ್ಬೇಕಾಗತ್ತೆ. ಜೊತೆಗೆ ನೀರು, ಹಣ್ಣು, ಹೀಗೆ ಅವಶ್ಯಕತೆಗೆ ಬೇಕಾದದನ್ನೆಲ್ಲ ಇಟ್ಟರೆ ಉತ್ತಮ. ಜಯಂತ್ ಕಾಯಕಿನಿ ಅವರ ಸಾಹಿತ್ಯಕ್ಕೆ ವಿ ಹರಿಕೃಷ್ಣ ಅವರ ಸಂಗೀತ ನೀಡಿರುವ ಗಾಳಿಪಟ ಚಿತ್ರದ ಗೀತೆ. ಹಾಡಿದ್ದಾರೆ ಟಿಪ್ಪು ಮತ್ತು ಕುನಾಲ್ ಗಾಂಜಾವಾಲಾ.

ಕೊನೆಯದಾಗಿ, ಜಾಗ ಬೇರೆಯಾದಾಗ ನಿದ್ರೆ ಬರೋದು ತುಂಬ ಕಷ್ಟ. ಹಾಗಾಗಿ ಮಕ್ಕಳು ಮನೆಯಲ್ಲಿ ಮಲಗೋ ರೀತಿಯ ವಾತಾವರಣವನ್ನೇ ಸೃಷ್ಟಿಸಿ ಕೊಡಬೇಕು. ಅವರ ಇಷ್ಟದ ಬ್ಲ್ಯಾಂಕೆಟ್, ಗೊಂಬೆಯನ್ನು ಜೊತೆಗಿರಿಸೋದ್ರಿಂದ ಮಕ್ಕಳಿಗೆ ಜಾಗ ಬದಲಾಗಿದೆ ಅಂತ ಅನಿಸೋದಿಲ್ಲ. ಒಟ್ಟಿನಲ್ಲಿ ನಮ್ಮ ಮಕ್ಕಳ ಪ್ರತಿ ಪ್ರವಾಸ ಅವರ ಜೀವನದ ಸುಂದರ ಕ್ಷಣಗಳನ್ನಾಗಿ ರೂಪಿಸೋದು ನಮ್ಮ ಕರ್ತವ್ಯ. ಹಾಗಾಗಿ ಈ ಬಾರಿಯ ಸಮರ್ ಹಾಲಿಡೇಸ್ ಮಕ್ಕಳಿಗೆ ಆಗಲಿ ಫುಲ್ ಸಕ್ಸಸ್ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾನು ಶ್ರುತಿ ಸಂಜೀವ್, ನಮಸ್ಕಾರ.

ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಇಂದು ವಿದುಷಿ ಕನಕ ಬ್ಯಾನರ್ಜಿ ಅವರ ಗಾಯನ, ಇವರೊಂದಿಗೆ ತಬ್ಲಾ ಸಾಥ್, ನಯನ್ ಘೋಷ್ ಹಾರ್ಮೋನಿಯಂ, ಅಮರ್ ಘೋಷಾಲ್, ರಾಗ್ ಶುದ್ಧ ಕಲ್ಯಾಣ್, ವಿಲಂಬಿತ್ ಜುಂಬ್ರಾ, ಧೃತ್ ತೀನ್ ತಾಲ್. ಕೇಳೋಣ ಶುದ್ಧ ಕಲ್ಯಾಣ್ ರಾಗದಲ್ಲಿ ವಿದುಷಿ ಕನಕ ಬ್ಯಾನರ್ಜಿ ಅವರ ಗಾಯನ.

ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ವಿದುಷಿ ಕನಕ ಬ್ಯಾನರ್ಜಿ ಅವರ ಗಾಯನ ಆಲಿಸಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.

ಕೇಳುಗರೆ, ಇಂದು ಮಧ್ಯಾಹ್ನ 12:05 ವನಿತಾ ವಿಹಾರ. ಇದರಲ್ಲಿ ಸ್ತ್ರೀಶಕ್ತಿ ಸ್ವಸಹಾಯ ಸಂಘದ ಸಂಪನ್ಮೂಲ ವ್ಯಕ್ತಿಯಾಗಿ ಸಂಘದ ರಚನೆ, ಕಾರ್ಯಚಟುವಟಿಕೆ ನಿರ್ವಹಣೆ ಹಾಗೂ ಸಂಘದಿಂದ ಒದಗುವ ಸೌಲಭ್ಯಗಳು ಈ ಕುರಿತು ಮಾಹಿತಿ ನೀಡಲಿದ್ದಾರೆ. ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ಲಕ್ಕಶೆಟ್ಟಿ ಹಳ್ಳಿಯ ಎನ್ ಶ್ರುತಿ ಇವರು. ಆರೋಗ್ಯ ಕಾರ್ಯಕ್ರಮದಲ್ಲಿ ಗರ್ಭಕಂಠದ ಕ್ಯಾನ್ಸರ್ ತಡೆಗಟ್ಟಲು ಬಳಸುವ ಎಚ್ಪಿವಿ ಲಸಿಕೆಯ ಕುರಿತು ಉತ್ತರ ಕನ್ನಡ ಜಿಲ್ಲಾ ಆರೋಗ್ಯ ಇಲಾಖೆಯ ಆರ್ಸಿಎಚ್ ಅಧಿಕಾರಿ ಡಾ ನಟರಾಜ್ ಅವರೊಂದಿಗಿನ ಸಂದರ್ಶನ ಕೇಳಲಿದ್ದೀರಿ. ನಂತರ ಬೇಸಿಗೆಯಲ್ಲಿ ಎದುರಾಗುವ ಆರೋಗ್ಯ ಸಮಸ್ಯೆಗಳು ಮತ್ತು ಆಯುರ್ವೇದ ಪರಿಹಾರಗಳ ಕುರಿತು ಆಯುರ್ವೇದ ತಜ್ಞ ಡಾ ಕೇಶವರಾಜ್ ಅವರೊಂದಿಗಿನ ಸಂದರ್ಶನ ಪ್ರಸಾರವಾಗಲಿದೆ. ಮಧ್ಯಾಹ್ನ 3:00 ರೂಪಕ ಕೋಮು ಸೌಹಾರ್ದತೆಯ ಹರಿಕಾರ ಸಂತ ಶಿಶುನಾಳ ಶರೀಫ. ಪ್ರಸ್ತುತಿ ಸದಾಶಿವ ಮರ್ಜಿ. ಈ ಕಾರ್ಯಕ್ರಮವನ್ನು ನಮ್ಮ ಯೂಟ್ಯೂಬ್ ಚಾನೆಲ್ ಆಕಾಶವಾಣಿ ಮಡಿಕೇರಿ ಇದರಲ್ಲೂ ಆಲಿಸಬಹುದು. 3:30 ಕಥಾ ಶಿವಭಕ್ತ ತಿರುನೀಲಕಂಠ ನಡೆಸಿಕೊಡುತ್ತಾರೆ ಬಿ ಗುರುಸಿದ್ದಪ್ಪ. ವ್ಯಕ್ತಿ ವಿಶೇಷ, ಕೊಡಗಿನ ಯುವ ಸಮೂಹಕ್ಕೆ ವೃತ್ತಿ ಮಾರ್ಗದರ್ಶನ ಮಾಡಲು ಇಚ್ಛಿಸಿ ಪಡೆದಿದ್ದ ಸರ್ಕಾರಿ ಹುದ್ದೆಯನ್ನು ತ್ಯಜಿಸಿ ವೃತ್ತಿ ಮಾರ್ಗದರ್ಶಕ ಎನಿಸಿದ ಪೃಥ್ವಿ ಉತ್ತಯ್ಯ ಅವರೊಂದಿಗಿನ ಸಂದರ್ಶನದ ಮೊದಲ ಭಾಗ ಪ್ರಸಾರವಾಗಲಿದೆ.

6:50ಕ್ಕೆ ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿಸುತ್ತಿರುವ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ. ಇದರಲ್ಲಿ ಕರಿಮೆಣಸು ಮತ್ತು ಏಲಕ್ಕಿ ಬೆಳೆಗೆ ಬಾಧಿಸುವ ಕೀಟಪೀಡಗಳ ನಿರ್ವಹಣೆ ಈ ಕುರಿತು ಡಾ ಎಚ್ಸಿ ಲತಾ ಅವರೊಂದಿಗಿನ ಸಂದರ್ಶನ ಕೇಳಲಿದ್ದೀರಿ.

0: ಎಫ್ಎಂ 103.1 ಮೆಗಾಹೆಡ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 10:31:50. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
1: ಆಕಾಶವಾಣಿ ಮಡಿಕೇರಿ, ಗಾನ ಬಜಾನ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳಿ. ನವ ನವೀನ ಚಿತ್ರಗೀತೆಗಳ ಕಾರ್ಯಕ್ರಮ ಗಾನ ಬಜಾನ.
0: ಕಾರ್ಯಕ್ರಮದ ಮೊದಲಿಗೆ ಕೇಳೋಣ ಸೋನು ನಿಗಮ್ ಅವರು ಹಾಡಿರುವ ಅಗ್ನಿಪಥ್ ಚಿತ್ರದ ಗೀತೆ. ಈ ಗೀತೆಗೆ ರಾಗ ಸಂಯೋಜಿಸಿದ್ದಾರೆ ಅಜಯ್ ಅತುಲ್, ಸಾಹಿತ್ಯ ರಚನೆ ಅಮಿತಾ ಭಟ್ಟಾಚಾರ್ಯ.

ಇನ್ನು ಕೇಳೋಣ. ಚೆನ್ನೈ ಎಕ್ಸ್ಪ್ರೆಸ್ ಚಿತ್ರದ ಗೀತೆ. ಈ ಗೀತೆಯನ್ನು ಹಾಡಿದ್ದಾರೆ ಚಿನ್ಮಯಿ ಹಾಗೂ ಗೋಪಿ ಸುಂದರ್. ಸಂಗೀತ ಸಂಯೋಜಿಸಿದ್ದಾರೆ ವಿಶಾಲ್ ಶೇಖರ್. ಸಾಹಿತ್ಯ ಅಮಿತಾ ಭಟ್ಟಾಚಾರ್ಯ.

ಶ್ರೋತೃಗಳೇ, ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಪ್ರಸಾರವಾಗುತ್ತಿರುವ ಗಾನ ಬಜಾನ ಕಾರ್ಯಕ್ರಮದಲ್ಲಿ ಹಿಂದಿ ಚಿತ್ರಗೀತೆಗಳನ್ನು ಕೇಳುತ್ತಿರುವಿರಿ. ಈಗ ಸಮಯ 10:44:45. ಮುಂದಿನ ಗೀತೆ ಏ ದಿಲ್ ಹೇ ಮುಷ್ಕಿಲ್ ಚಿತ್ರದ್ದು. ಈ ಗೀತೆಯನ್ನು ಹಾಡಿದ್ದಾರೆ ಅರಿಜಿತ್ ಸಿಂಗ್, ಸಂಗೀತ ಸಂಯೋಜಿಸಿದ್ದಾರೆ ಪ್ರೀತಮ್, ಸಾಹಿತ್ಯ ಅಮಿತಾ ಭಟ್ಟಾಚಾರ್ಯ ಅವರದ್ದು.

ಇನ್ನು ಕೇಳೋಣ ಶಬೀರ್ ಅಹಮದ್ ಅವರ ಸಾಹಿತ್ಯ ರಚನೆಯ ಬಾಡಿಗಾರ್ಡ್ ಚಿತ್ರದ ಗೀತೆ. ಈ ಗೀತೆಯನ್ನು ಹಾಡಿದ್ದಾರೆ ರಾಹತ್ ಫತೇ ಅಲಿ ಖಾನ್ ಹಾಗೂ ಶ್ರೇಯಾ ಘೋಷಾಲ್. ಸಂಗೀತ ಸಂಯೋಜನೆ ಹಿಮೇಶ್ ರೇಷಮಿಯಾ.

0: ರಾಹತ್ ಫತೇಹ್ ಅಲಿ ಖಾನ್ ಹಾಗೂ ಶ್ರೇಯ ಘೋಷಾಲ್ ಅವರು ಹಾಡಿರುವ ದಬಂಗ್ ಟು ಚಿತ್ರದ ಗೀತೆಯನ್ನ ಕೇಳಿದಿರಿ. ಈ ಗೀತೆಗೆ ಸಾಜಿದ್ ವಾಜಿದ್ ಅವರ ಸಂಗೀತ ಹಾಗೂ ಸಮೀರ್ ಅಂಜಾನ್ ಅವರ ಸಾಹಿತ್ಯವಿತ್ತು.
1: ಇದುವರೆಗೆ ಗಾನ ಬಜಾನ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.

0: ಆಕಾಶವಾಣಿಗೆ 90ರ ಸಂಭ್ರಮ.
1: ಆಕಾಶವಾಣಿಗೆ 90ರ ಸಂಭ್ರಮ.
2: ನಗು ನಗುತ್ತಿರುವಾಗ ಮನಸ್ಸಿಗೆ ಹುಮ್ಮಸ್ಸು, ಬದುಕಲು ಕಲಿತಾಗ ಲೈಫ್ ಸಕ್ಸಸ್.
0: ಮಾಹಿತಿ, ಶಿಕ್ಷಣ, ಮನರಂಜನೆ, ಸ್ಥಳೀಯ, ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಸುದ್ದಿಗಳಿಗಾಗಿ ಸೇವೆ ಸಲ್ಲಿಸುತ್ತಿರುವಂತಹ ಶ್ರವ್ಯ ಮಾಧ್ಯಮ ಆಕಾಶವಾಣಿ.

0: ಆಕಾಶವಾಣಿಗೆ 90ರ ಸಂಭ್ರಮ.
1: ಪ್ರತಿ ಮನೆ ಮನೆಗೂ ತರಂಗಗಳ ಮುಖಾಂತರ ತಲುಪಿಸುವ ಏಕೈಕ ಶ್ರವ್ಯ ಮಾಧ್ಯಮ ಆಕಾಶವಾಣಿ. ಆಲಿಸಿ ಪ್ರತಿದಿನ ಬೆಳಗ್ಗೆ 8:30
0: ಆಕಾಶವಾಣಿಯ ಅಂತರಾಳ.
1: ಆಕಾಶವಾಣಿಯ ಅಂತರಾಳ
0: ಟ್ಯೂನ್ ಮಾಡಿ 103.1 MHz ಕಂಪನಾಂಕದಲ್ಲಿ.
1: ಆಕಾಶವಾಣಿ ಮಡಿಕೇರಿ ಕೇಂದ್ರ.
0: ಆಕಾಶವಾಣಿಗೆ 90ರ ಸಂಭ್ರಮ.
1: ದಕ್ಷಿಣ ಕಾಶ್ಮೀರ ನಮ್ಮ ಕೊಡಗು, ಸೇನಾನಿಗಳ ನಾಡು, ಹೆಮ್ಮೆಯ ಕೊಡಗು, ಕಾವೇರಿ ಮಾತೆಯ ಜನ್ಮಸ್ಥಳ.
2: ಮಡಿಕೇರಿ ಆಕಾಶವಾಣಿ.
1: ಹೌದು,
3: ಉಲ್ಲಾಸದ ಮಳೆ ಜಿನುಗುತ್ತಿದೆ.
2: ಮೊಬೈಲ್ ಅಲ್ಲಿ ಆಕಾಶವಾಣಿ ಕೇಳ್ಬೋದಾ?
1: ಹೌದು. ಗೂಗಲ್ ನಲ್ಲೂ ಕೂಡ FM 103.1 MHz ಗಳನ್ನ ಟ್ಯೂನ್ ಮಾಡಿ ಆಲಿಸಬಹುದು ಮಡಿಕೇರಿ ಆಕಾಶವಾಣಿ ಕೇಂದ್ರದ ಕಾರ್ಯಕ್ರಮ.

ಶ್ರೋತೃಗಳ ಸಹೃದಯತೆ, ಭಾವದೊಳಗಿನ ತನ್ಮಯತೆ ಕೇಳಿ ನಿತ್ಯ ಮಡಿಕೇರಿ ಆಕಾಶವಾಣಿ.

0: ಅಚ್ಚಿನ ಮಡಿಕೇರಿ ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ ವೈವಿಧ್ಯಮಯ ಕಾರ್ಯಕ್ರಮ. ಮಾಹಿತಿ, ಮನರಂಜನೆ, ಶಿಕ್ಷಣ, ಸಂಗೀತ, ಸಾಹಿತ್ಯ ಸಂಬಂಧಪಟ್ಟ ಎಲ್ಲಾ ಕಾರ್ಯಕ್ರಮಗಳು ನಿಮಗಾಗಿ. ನಿಮ್ಮ ಕೈಯಲ್ಲಿರುವಂತಹ ಮೊಬೈಲ್ನಲ್ಲೂ ಕೂಡ ಈಗ ಆಕಾಶವಾಣಿ ಕಾರ್ಯಕ್ರಮಗಳನ್ನ ಆಲಿಸಬಹುದು.
1: ಬೆಳ್ಳನೆ ಮಂಜಿನ ಸೀರೆಯೋ, ಇಳಿಜಾರುವ ನೀರಿನ ಧಾರೆಯೋ,
0: ಗೂಗಲ್ನಲ್ಲಿ ಸರ್ಚ್ ಮಾಡಿ 103.1 ಮೆಗಾಹರ್ಟ್ಸ್ಗಳು ಎಂದು. ಸುದ್ದಿಗಾಗಿ ಸುದ್ದಿ ಜುಂಪೆ, ಸುದ್ದಿ ಸಮಾಚಾರ.

ಎಫ್ಎಂ 103.1 ಮೆಗಾಹೆರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಈಗ ಸಮಯ 11:04. ಗಾನಡಂಗೂರ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಕೇಳೋಣ ರಾಜೇಶ್ ಕೃಷ್ಣನ್ ಅವರು ಹಾಡಿರುವ ಎ ಚಿತ್ರದ ಗೀತೆ. ಈ ಗೀತೆಗೆ ಸಂಗೀತ ನೀಡಿದ್ದಾರೆ ಗುರುಕಿರಣ್, ಸಾಹಿತ್ಯ ಉಪೇಂದ್ರ.

0: ಅನ್ನವೇ ದೇವರು. ರಸ್ತೆಯ ಅಕ್ಕಪಕ್ಕದ ಮಗ್ಗುಲುಗಳಲ್ಲಿ ರಾಶಿ ರಾಶಿ ಚೆಲ್ಲಿರುವಂತಹ ಅನ್ನವನ್ನ ಕಂಡು ಪಾದಾಚಾರಿಗಳ ಭಾವನೆ ಇದು.
1: ಅಯ್ಯೋ ದೇವ್ರೇ, ತಿನ್ನುವ ಅನ್ನನ ಕಸದ ರಾಶಿಯಲ್ಲಿ ಹಾಕಿದಾರಲ್ಲಪ್ಪ. ಅಯ್ಯೋ, ಪಕ್ಕದಲ್ಲಿ ಗಾಜಿನ ಪುಡಿ ಚೆಲ್ಲಿದರೆ, ಪ್ಲಾಸ್ಟಿಕ್ ಹಾಕಿದಾರಲ್ಲಪ್ಪ. ಪ್ರಾಣಿ ಪಕ್ಷಿ ತಿಂದರೆ ಗತಿಯೇನು? ಈ ಜನರಿಗೆ ಯಾವಾಗ ಬುದ್ಧಿ ಬರುತ್ತೆ? ಅಯ್ಯೋ ಅನ್ನಪೂರ್ಣೇಶ್ವರಿ, ಹಸ್ತಾಗ ನೆನಪು ಬರೋದು ಅನ್ನ ಅಲ್ವಾ ತಾಯಿ? ಈ ಜನರಿಗೆ ಯಾವಾಗ ಬುದ್ಧಿ ಬರುತ್ತೋ ಏನೋ. ಆಟೋ ಆಟೋ.
0: ಹೌದು, ಅನ್ನವೇ ದೇವರು. ಹಸಿದಾಗ ನೆನಪಾಗುವುದು ಅನ್ನವೇ ಹೊರತು ಬೇರೇನೂ ಅಲ್ಲ. ಹೀಗೆಂದವರು ಮಹಾತ್ಮ ಗಾಂಧೀಜಿ. ಬೆಳೆಯುವ ಕಾಯಕ ನಮ್ಮದಲ್ಲ ಎಂದಾಗ ಬಿಸಾಡುವ ಹಕ್ಕು ನಮಗಿದೆಯೇ? ಒಮ್ಮೆ ಯೋಚಿಸಿ. ಹಸಿದ ಹೊಟ್ಟೆ ಜಗತ್ತಿನಲ್ಲಿ ಎಷ್ಟೋ ಇರಬಹುದು, ಅವುಗಳನ್ನ ನೆನೆದಾದರೂ ಅನ್ನವನ್ನ ಬಿಸಾಡದಿರೋಣ. ಅನ್ನ ದೇವರ ಸಮಾನ, ಅನ್ನವನ್ನ ಗೌರವಿಸೋಣ, ಪೂಜಿಸೋಣ. ಅನ್ನವೇ ದೇವರು. ಯೋಧರ ನಾಡು ಕೊಡಗು. ಮಡಿಕೇರಿ ಸಿಪಾಯಿಗಳಿಗೆ ಇದು ಮೆರುಗು. ನಮ್ಮ ದೇಶ ನಮ್ಮ ರಾಜ್ಯ, ಕಾಪಾಡುವ ಸೈನಿಕರಿಗೊಂದು ನಮನ. ಶತ್ರುಗಳಿಂದ ಸದಾ ರಕ್ಷಿಸುವ ನಮ್ಮ ಹೆಮ್ಮೆಯ ಯೋಧರು, ನೆಮ್ಮದಿಯಿಂದ ಬದುಕು ಸಾಗಿಸುವ ನಾವೆಷ್ಟು ಅದೃಷ್ಟವಂತರು. ದೇಶಕ್ಕಾಗಿ ಪ್ರಾಣ ತೆತ್ತುವರಲ್ಲ ನಮ್ಮ ಸೈನಿಕರು. ಕಿರಿಯರಿಗೆ ಮಾದರಿಯಾಗಬಲ್ಲ ಅವರೆಂದೂ ಅಮರರು. ಸೇನಾನುಭವದ ನಮ್ಮ ಸೈನಿಕರ ಮಾತುಗಳು ಅವರ ಋಣದಲ್ಲಿರುವ ನಮಗೆ ನುಡಿಮುತ್ತುಗಳು. ಬಿತ್ತರಿಸುತ್ತಿದೆ ಆಕಾಶವಾಣಿ ಅವರ ಅನುಭವ ಕಥನ ಸೇನಾಸ್ಮರಣೆಯಲ್ಲಿ. ಮರೆಯದೆ ಟ್ಯೂನ್ ಮಾಡಿ ನಮ್ಮ ಹೆಮ್ಮೆಯ ಸೈನಿಕರ ಸೇನಾಸ್ಮರಣೆಯಲ್ಲಿ.

ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು. ಸಮಯ 11:17. ಶ್ರೋತೃಗಳೇ, ಗಾನಡಂಗೂರ ಕಾರ್ಯಕ್ರಮದಲ್ಲಿ ಕನ್ನಡದ ಚಿತ್ರಗೀತೆಗಳನ್ನು ಕೇಳ್ತಾ ಇರುತ್ತೀರಾ. ಇನ್ನು ಕೇಳೋಣ ಕೆ ಕಲ್ಯಾಣ್ ಅವರ ಸಾಹಿತ್ಯ ಇರುವ ಆ ದಿನಗಳು ಚಿತ್ರದ ಗೀತೆ. ಈ ಗೀತೆಗೆ ಸಂಗೀತ ಸಂಯೋಜಿಸಿದ್ದಾರೆ ಇಳಿಯರಾಜ, ಹಾಡಿದ್ದಾರೆ ಇಳಿಯರಾಜ ಹಾಗೂ ನಂದಿತಾ.

ಗಾನಡಗುರ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಕೇಳೋಣ ಸಂಜೀತ್ ಹೆಗ್ಡೆ ಅವರು ಹಾಡಿರುವ ಅಮರ್ ಚಿತ್ರದ ಗೀತೆ. ಈ ಗೀತೆಗೆ ಅರ್ಜುನ್ ಜನ್ಯ ಅವರ ಸಂಗೀತ ಹಾಗೂ ಕವಿರಾಜ್ ಅವರ ಸಾಹಿತ್ಯವಿದೆ.

0: ವಿವೇಕವಿದ್ದಲ್ಲಿ ಆನಂದ, ಜಾಗ್ರತೆ ಇದ್ದಲ್ಲಿ ಉಳಿಯಬಲ್ಲವು ಅಮೂಲ್ಯ ಜೀವಗಳು, ನೆಮ್ಮದಿಯೇ ಜೀವನ.
1: ಎಷ್ಟೋ ಮಕ್ಕಳಿಗೆ ಒಬ್ಬರೇ ಮಗ ಇರ್ತಾನೆ. ಸೊ ಆ ಥರ ಇದ್ದಾಗ ಜೀವನ ಹೋಯ್ತು ಅಂತ ಒಬ್ಬ ಮಗ ಹೋಯ್ತು ಅಂತ ಹೇಳಿದ್ರೆ ಮತ್ತೆ ಅವ್ರಿಗೆ ಬದುಕೇ ಇಲ್ಲ. ಅವ್ರಿಗೆ ವಯಸ್ಸಾದಾಗ ಆದಾಗೆ ಆಸರೆಗೆ ಯಾರೂ ಇರೋದಿಲ್ಲ.

ಸಾಕಿ ಸಲಹಿದಂತಹ ಮಕ್ಕಳು, ದುಡುಕಿನ ನಿರ್ಧಾರ, ಆತ್ಮಹತ್ಯೆಯೋ ಅಪಘಾತವೋ ಅಪರಾಧವೋ ಕಣ್ಮುಂದೆ ಇಲ್ಲವಾದಾಗ ತಂದೆ ತಾಯಿಗಳ ಮನಸ್ಸು ಎಷ್ಟು ನೋಯಬಹುದು.

0: ಆಕಾಶವಾಣಿಗೆ 90ರ ಸಂಭ್ರಮ.
1: ಆಕಾಶವಾಣಿಗೆ 90ರ ಸಂಭ್ರಮ.
2: ನಗು ನಗುತ್ತಿರುವಾಗ ಮನಸ್ಸಿಗೆ ಹುಮ್ಮಸ್ಸು, ಬದುಕಲು ಕಲಿತಾಗ ಲೈಫ್ ಏ ಸಕ್ಸಸ್.
0: ಮಾಹಿತಿ, ಶಿಕ್ಷಣ, ಮನರಂಜನೆ, ಸ್ಥಳೀಯ, ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಸುದ್ದಿಗಳಿಗಾಗಿ ಸೇವೆ ಸಲ್ಲಿಸುತ್ತಿರುವಂತಹ ಶ್ರವ್ಯ ಮಾಧ್ಯಮ ಆಕಾಶವಾಣಿ.

0: ಆಕಾಶವಾಣಿಗೆ 90ರ ಸಂಭ್ರಮ.
1: ಪ್ರತಿ ಮನೆ ಮನೆಗೂ ತರಂಗಗಳ ಮುಖಾಂತರ ತಲುಪಿಸುವ ಏಕೈಕ ಶ್ರವ್ಯ ಮಾಧ್ಯಮ ಆಕಾಶವಾಣಿ. ಆಲಿಸಿ ಪ್ರತಿದಿನ ಬೆಳಗ್ಗೆ 8:30
0: ಆಕಾಶವಾಣಿಯ ಅಂತರಾಳ.
1: ಆಕಾಶವಾಣಿಯ ಅಂತರಾಳ
0: ಟ್ಯೂನ್ ಮಾಡಿ FM 103.1 MHz ಕಂಪನಾಂಕದಲ್ಲಿ.
1: ಆಕಾಶವಾಣಿ ಮಡಿಕೇರಿ ಕೇಂದ್ರ.
0: ಆಕಾಶವಾಣಿಗೆ 90ರ ಸಂಭ್ರಮ.
1: ಆಕಾಶವಾಣಿಗೆ 90ರ ಸಂಭ್ರಮ.
2: ಆಕಾಶವಾಣಿಗೆ 90ರ ಸಂಭ್ರಮ.
1: ಮಾಹಿತಿ, ಶಿಕ್ಷಣ, ಮನರಂಜನೆ, ಸ್ಥಳೀಯ, ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಸುದ್ದಿಗಳಿಗಾಗಿ ಸೇವೆ ಸಲ್ಲಿಸುತ್ತಿರುವಂತಹ ಶ್ರವ್ಯ ಮಾಧ್ಯಮ ಆಕಾಶವಾಣಿ.
0: ಆಕಾಶವಾಣಿಗೆ 90ರ ಸಂಭ್ರಮ.
2: ಆಕಾಶವಾಣಿಗೆ 90ರ ಸಂಭ್ರಮ.
3: ಆಕಾಶವಾಣಿಗೆ 90ರ ಸಂಭ್ರಮ.
1: ಪ್ರತಿ ಮನೆ ಮನೆಗೂ ತರಂಗಗಳ ಮುಖಾಂತರ ತಲುಪಿಸುವ ಏಕೈಕ ಶ್ರವ್ಯ ಮಾಧ್ಯಮ ಆಕಾಶವಾಣಿ.
2: ಟ್ಯೂನ್ ಮಾಡಿ ಪ್ರತಿದಿನ ಬೆಳಗ್ಗೆ 8:30 ಆಕಾಶವಾಣಿಯ ಅಂತರಾಳ.
3: ಆಕಾಶವಾಣಿಯ ಅಂತರಾಳ.
2: ಆಕಾಶ ಬುಟ್ಟಿ.
3: ಆಕಾಶ ಬುಟ್ಟಿ
2: ಆಲಿಸಿ. ಆಕಾಶ ಬುಟ್ಟಿ
1: ಶ್ರವ್ಯ ಮಾಧ್ಯಮ ಆಕಾಶವಾಣಿ ನಡೆದು ಬಂದ ಹಾದಿಯನ್ನೊಮ್ಮೆ ತಿಳಿಯಬೇಕೆ? ಕೇಳಿ ಆಕಾಶವಾಣಿಯ ಅಂತರಾಳ.
2: ಆಕಾಶವಾಣಿಯ ಅಂತರಾಳ.
4: ಸ್ವಾಗತ, ಸುಸ್ವಾಗತ. ಆತ್ಮೀಯ ಶ್ರೋತೃಗಳೇ, ಈಗ ಬೇಸಿಗೆ ರಜೆ. ಈ ಸಂದರ್ಭದಲ್ಲಿ ನಿಮ್ಮ ಮನೆಗೆ ಬರುವ ಬಂಧು ಮಿತ್ರರು, ಹಿತೈಷಿಗಳನ್ನು ನೀವು ಯಾವ ರೀತಿ ಸತ್ಕರಿಸುತ್ತೀರಿ?

0: ಹಾಗೆ ಮಕ್ಕಳನ್ನು ಚಟುವಟಿಕೆಯಿಂದಿರಿಸಲು ಯಾವ ರೀತಿ ಕ್ರಮಗಳನ್ನು ತೆಗೆದುಕೊಳ್ತೀರಿ? ಅಂದರೆ ತೋಟಗಾರಿಕೆ, ಆಟೋಟಗಳು, ಶಿಬಿರಗಳು, ಅಡುಗೆ, ಮನೆ ಕೆಲಸ, ಹೀಗೆ ಅವರನ್ನು ಉತ್ತೇಜಿಸುವ ಪ್ರಕ್ರಿಯೆ ಹೇಗೆ ಸಾಗಿದೆ? ಇದು ಮಹಿಳಾ ಲೋಕದ ಈ ಬಾರಿಯ ಪತ್ರಕಾರಂಜಿಯ ವಿಷಯ. ವಿಷಯಾಧಾರಿತ ಸ್ವರಚಿತ ಕಥೆ ಕವನಗಳಿಗೂ ಅವಕಾಶವಿದೆ. ಸ್ಫುಟವಾದ ಹಾಗೂ ಸಂಕ್ಷಿಪ್ತವಾದ ನಿಮ್ಮ ಬರಹಗಳು ಈ ತಿಂಗಳ 12ರೊಳಗೆ ನಮ್ಮನ್ನು ತಲುಪುವಂತಿರಲಿ. ಪ್ರಸಾರ ಇದೇ 18ರಂದು ಸೋಮವಾರ ಸಂಜೆ 5 ಗಂಟೆಗೆ. ನಮ್ಮ ವಿಳಾಸ, ನಿಲಯ ನಿರ್ದೇಶಕರು, ಪತ್ರಕಾರಂಜಿ, ಮಹಿಳಾ ಲೋಕ ವಿಭಾಗ, ಆಕಾಶವಾಣಿ, ಮಡಿಕೇರಿ 571201.
1: ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು. ಕಂಪನಾಂಕ ಎಫ್ಎಂ 103.1 ಮೆಗಾಹರ್ಟ್ಸ್. ಈಗ ಸಮಯ 11:35. ಶ್ರೋತೃಗಳೇ, ಗಾನಡಂಗೂರ ಕಾರ್ಯಕ್ರಮದಲ್ಲಿ ಕನ್ನಡ ಚಿತ್ರಗೀತೆಗಳನ್ನು ಕೇಳುತ್ತಿರುವಿರಿ. ಇನ್ನು ಕೇಳೋಣ ನಾಗತಿಹಳ್ಳಿ ಚಂದ್ರಶೇಖರ್ ಅವರ ಸಾಹಿತ್ಯ ಇರುವ ಅಮೆರಿಕ ಅಮೆರಿಕ ಚಿತ್ರದ ಗೀತೆ. ಈ ಗೀತೆಗೆ ಭಾನುಮೂರ್ತಿ ಅವರ ಸಂಗೀತ ಸಂಯೋಜನೆ ಇದೆ. ಈ ಗೀತೆಯನ್ನು ಹಾಡಿದ್ದಾರೆ ರಾಜೇಶ್ ಕೃಷ್ಣನ್, ಸಂಗೀತ ಕಟ್ಟಿ ಹಾಗೂ ರಮೇಶ್ ಅವರು.

0: ಚಿತ್ರರಂಗ ಬಹು ಕಲೆಗಳ ಸಂಗಮ.
1: ಇನ್ನೂ ಬೇಕಾಗಿದೆ ಒಲವು, ಇನ್ನೂ ಬೇಕಾಗಿದೆ.
0: ಸಾಹಿತ್ಯ, ಸಂಗೀತ, ನೃತ್ಯ, ಅಭಿನಯ, ಬಾಳಿನ ವಿವಿಧ ಮಜಲುಗಳು, ಸೌಂದರ್ಯ ಮೀಮಾಂಸೆ, ಜೀವನ ಸಂದೇಶ, ಒಂದೇ ಎರಡೇ
2: ನದಿಂದೀಂತನ ಮಧುರ ಪ್ರೇಮದ ಮೊದಲ ತಲ್ಲಣ ಧನ್ಯಾಲಿಂಗನ.
0: ನೂರಾರು ಚಿತ್ರಪ್ರೇಮಿಗಳು, ನಟ ನಟಿಯರು, ಬರೆಹಗಾರರಿಗೆ ಬಾಳಿಗೊಂದು ಸಂತೋಷದ ನೆಲೆ ನೀಡಿದೆ ಚಿತ್ರರಂಗ. ಕೌಟುಂಬಿಕ ಜೀವನದ ಸೊಬಗು, ವೈಚಿತ್ರ್ಯ ಜೊತೆಗೆ ಕರಾಳ ಮುಖಗಳನ್ನು ಸಶಕ್ತವಾಗಿ ಚಿತ್ರಿಸಿದೆ ಸಿನಿಮಾ ರಂಗ.
3: ಊರ ಕಣ್ಣು ಯಾರ ಕಣ್ಣು ಮಾರಿ ಕಣ್ಣು ಓರಿ ಕಣ್ಣು.
0: ಸುಖಬಾಳಿನ ದಾರಿ ತೋರಿದ ಚಿತ್ರರಂಗದಿಂದ ಸೆಳೆಯಲ್ಪಡದ ಕವಿಗಳಿಲ್ಲ, ಕತೆಗಾರರಿಲ್ಲ.

0: ದಿನ ದಿನವೂ ಕುಸಿದು ಕಟ್ಟಿಸಿಕೊಳ್ಳುವ ಗುಡಿ ವಿಶ್ವ. ಜನರೆಲ್ಲರ ಗುಡಿಯ ಕೆಲಸದಾಳುಗಳು, ಮನೆಯೇನು ನಾಡೇನು ಕುಲವೇನು ಮಠವೇನು ಎಣಿಸೆಲ್ಲವದೆ ಎಂದು ಮಂಕುತಿಮ್ಮ. ಹೀಗೆಂದವರು ಕವಿ ಡಿವಿಜಿ. ಮಂಕುತಿಮ್ಮನ ಕಗ್ಗ ಸಾರಸ್ವತ ಲೋಕದ ಚಿರಕೃತಿ. ಈ ಗ್ರಂಥದ ಬಗ್ಗೆ ಕರ್ನಾಟಕದ ಕನ್ನಡಿಗರಿಗೆಲ್ಲ ಅಪಾರವಾದ ತುಂಬು ಹೃದಯದ ಅಭಿಮಾನ. ಸಾಮಾನ್ಯರಿಂದ ಪಂಡಿತರವರೆಗೆ ಈ ಕೃತಿ ಕನ್ನಡಿಗರ ಬಾಳಿಗೆ ನಂಬಿಕೆ, ಭರವಸೆ, ಉತ್ಸಾಹ, ಉಲ್ಲಾಸ ನೀಡಿದೆ, ನೀಡುತ್ತಲಿದೆ. ಆಲಿಸಿ ಪ್ರತಿದಿನ ಬೆಳಿಗ್ಗೆ 8:50 ಕಗ್ಗದ ಸಿರಿ.
1: ಕೊಡಗಿನ್ ಚಿನ್ನ ಮರ್ತ್ಯ ನನ್ನ
0: ನನ್ನೆದೆಯ ಹಾಡು
2: ನನ್ನ ಹೃದಯ ನನ್ನ ಹೃದಯ ತುವಿ ತುವಿ ಅನ್ನೋ ಸಮಯ.
3: ಹಲೋ,
0: ಪ್ರತಿ ಮಂಗಳವಾರ ಹಾಗೂ ಗುರುವಾರ ಬೆಳಗ್ಗೆ 11:00-12:00 ನಿಮ್ಮಿಷ್ಟದ ಹಾಡನ್ನ ಮಡಿಕೇರಿ ಆಕಾಶವಾಣಿಗೆ ಕರೆ ಮಾಡಿ
4: ಹಲ್ಲೋ ಹಲ್ಲೋ ಹಲ್ಲೋ ನನ್ನ ಮನ್ಸು ಇಲ್ಲೇ ಎಲ್ಲೋ ಕಳೆದೊಯ್ತ ಚಮ್ಮಕ್ ಚಲ್ಲೋ ಕೇಳು
0: 2285558. ಮತ್ತೊಂದು ದೂರವಾಣಿ ಸಂಖ್ಯೆ 2281129, ಕೋಡ್ ಸಂಖ್ಯೆ 08272. ಕರೆ ಮಾಡ್ತಿರಲ್ಲ,
5: ನನ್ನೆದೆಯ ಮಾತು ಇದೆ.
0: ನೆನಪಿನ ದೋಣಿಯಲ್ಲಿ ಸಾಗುವಾಗ ಮನಸ್ಸಿಗೊಂದು ಹಿತವಾದ ಹಾಡು ಬೇಕೆನಿಸಿದಾಗ ಟ್ಯೂನ್ ಮಾಡಿ FM 103.1 ಮೆಗಾಹರ್ಟ್ಸ್ ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ. ಹಲೋ
6: ಹಲೋ ನಮಸ್ತೆ.
0: ಹಲೋ
7: ಹಲೋ, ಮಡಿಕೇರಿ ಆಕಾಶವಾಣಿನಾ?
0: ನನ್ನ ನೆನೆಯ ಹಾಡು,
7: ನನಗೊಂದು ಹಾಡು ಬೇಕಾಗಿತ್ತು.
0: ಹಲೋ.

ಆಕಾಶವಾಣಿ ಮಡಿಕೇರಿ, ಸಮಯ 11:49. ಗಾನಡಂಗುರ ಕಾರ್ಯಕ್ರಮದ ಮುಂದಿನ ಗೀತೆ ಮೌರ್ಯ ಚಿತ್ರದಿಂದ. ಈ ಗೀತೆಯನ್ನ ಹಾಡಿದ್ದಾರೆ ಶ್ರೀನಿವಾಸ್ ಹಾಗೂ ಶ್ರೇಯಾ ಘೋಷಾಲ್. ಸಂಗೀತ ಸಂಯೋಜನೆ ಗುರುಕಿರಣ್ ಅವರದು. ಸಾಹಿತ್ಯ ಕೆ ಕಲ್ಯಾಣ್.

ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದ ಕೊನೆಯಲ್ಲಿ ಕೇಳೋಣ. ಬಾಂಬೆ ಜಯಶ್ರೀಯವರು ಹಾಡಿರುವ ಜೊತೆ ಜೊತೆಯಲ್ಲಿ ಚಿತ್ರದ ಗೀತೆ. ಈ ಗೀತೆಗೆ ಸಂಗೀತ ನೀಡಿದ್ದಾರೆ ವಿ ಹರಿಕೃಷ್ಣ, ಸಾಹಿತ್ಯ ವಿ ನಾಗೇಂದ್ರ ಪ್ರಸಾದ್.

ಶ್ರೋತೃಗಳೇ, ಇದುವರೆಗೆ ಗಾನಡಂಗೂರ ಕಾರ್ಯಕ್ರಮದಲ್ಲಿ ಕನ್ನಡದ ಚಿತ್ರಗೀತೆಗಳನ್ನು ಆಲಿಸಿದಿರಿ. ಎಫ್ಎಂ 103.1 ಮೆಗಾಹೆರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 12 ಗಂಟೆ ಆಗಲಿದೆ. ಇನ್ನು ಮುಂದೆ ಕೇಳೋಣ ಪ್ರದೇಶ ಸಮಾಚಾರ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲೇ.

ಆಕಾಶವಾಣಿ ಪ್ರದೇಶ ಸಮಾಚಾರ. ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಆರೋಗ್ಯ ತುರ್ತು ಪರಿಸ್ಥಿತಿ ಅಥವಾ ಸಾಂಕ್ರಾಮಿಕ ರೋಗಗಳು ಕಾಣಿಸಿಕೊಂಡರೆ ಅವುಗಳನ್ನು ತಕ್ಷಣ ಪತ್ತೆ ಹಚ್ಚಿ ವೇಗವಾಗಿ ಹತೋಟಿಗೆ ತರಲು ಬೆಂಗಳೂರಿನಲ್ಲಿ ಅತ್ಯಾಧುನಿಕ ಸಮನ್ವಯ ಕೇಂದ್ರ ಸ್ಥಾಪಿಸಲಾಗಿದೆ. ರಾಜ್ಯದ ಪ್ರತಿಯೊಬ್ಬರ ಆರೋಗ್ಯ ರಕ್ಷಣೆಗಾಗಿ ವಾರದ 7 ದಿನ ಹಾಗೂ ದಿನದ 24 ಗಂಟೆ ಈ ಕೇಂದ್ರ ಕಾರ್ಯನಿರ್ವಹಿಸುತ್ತಿದೆ ಎಂದು ಸಚಿವ ದಿನೇಶ್ ಗುಂಡೂರಾವ್ ತಿಳಿಸಿದ್ದಾರೆ. ಆರೋಗ್ಯ, ಶಿಕ್ಷಣ ಮತ್ತು ಕೃಷಿ ಕ್ಷೇತ್ರಗಳಲ್ಲಿ ಬೃಹತ್ ಪ್ರಮಾಣದ ಸೇವೆಗಳನ್ನು ಒದಗಿಸಲು ದೇಶದ ಡಿಜಿಟಲ್ ಸಾರ್ವಜನಿಕ ಮೂಲಸೌಕರ್ಯದ ಮೇಲೆ ಕೃತಕ ಬುದ್ಧಿಮತ್ತೆ ಹೇಗೆ ಕಾರ್ಯನಿರ್ವಹಿಸಬಹುದು ಎಂಬುದನ್ನು ಪ್ರದರ್ಶಿಸಲು ಭಾರತ ವಿಶಿಷ್ಟ ಮಾದರಿ ಸೃಷ್ಟಿಸಿದೆ ಎಂದು ಕೇಂದ್ರ ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಕಾರ್ಯದರ್ಶಿ ಎಸ್ ಕೃಷ್ಣನ್ ಹೇಳಿದ್ದಾರೆ. ಬೆಂಗಳೂರಿನ ಭಾರತೀಯ ತಂತ್ರಜ್ಞಾನ ಸಂಸ್ಥೆಯ ಎವಿ ರಾಮರಾವ್ ಸಭಾಂಗಣದಲ್ಲಿ ಆಟೋ ಅಡ್ಜುಡಿಕೇಷನ್ ಹ್ಯಾಕಥಾನ್ 2026 ಉದ್ಘಾಟಿಸಿ ಅವರು ಮಾತನಾಡಿದರು. ಭಾರತ ಎಐ ಮಿಷನ್ ಸಾಮಾನ್ಯ ನಾಗರಿಕರಿಗೆ ಪ್ರಯೋಜನವನ್ನು ತರುವ ಗುರಿ ಹೊಂದಿದೆ ಎಂದರು. ಬೆಳಗಾವಿ ಜಿಲ್ಲಾ ತೋಟಗಾರಿಕೆ ಇಲಾಖೆ ವತಿಯಿಂದ 3 ದಿನಗಳ ಮಾವು ಪ್ರದರ್ಶನ ಹಾಗೂ ಮಾರಾಟ ಮೇಳವನ್ನು ನಗರದ ಕ್ಲಬ್ ರಸ್ತೆಯ ಹ್ಯೂಮ್ ಉದ್ಯಾನವನದಲ್ಲಿ ಆಯೋಜಿಸಲಾಗಿದೆ. ಬೆಳಗಾವಿ ಮಾವು ಬ್ರ್ಯಾಂಡ್ ಸೇರಿದಂತೆ ಸಾವಯವ ಮಾವು ಪ್ರದರ್ಶನ ಹಾಗೂ ಮಾರಾಟ ಮೇಳವನ್ನು ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಹಣಾ ಅಧಿಕಾರಿ ರಾಹುಲ್ ಶಿಂಧೆ ಉದ್ಘಾಟಿಸಿದರು. ಮಾವು ಮೇಳದ ವಿಶೇಷತೆ ಕುರಿತು

0: ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ತೋಟಗಾರಿಕೆ ಇಲಾಖೆ ಜಂಟಿ ನಿರ್ದೇಶಕ ಮಹಾಂತೇಶ್ ಮುರಗೋಡ್.
1: ಬೆಳಗಾವಿ ಜಿಲ್ಲೆಯ ಮ್ಯಾಕ್ಸಿಮಮ್ ರೈತರಿಗೆ ಮಾವು ಬೆಳೆಗಾರಿಗೆ ನಾವು ಇಲ್ಲಿ 20 ಸ್ಟಾಲ್ ಅವರನ್ನೇ ಇದಾವೆ. ರೇಟು ಸುಮಾರು 400-700 ರೂಪಾಯಿವರೆಗೆ ಡಿಫ್ರೆಂಟ್ ಕ್ವಾಲಿಟಿ ಮೇಲೆ ಅವರಿಗೆ ಮಾರಕ್ ಹೇಳಿದ್ವಿ. ರೈತರು ಬೆಳೆದಿದ್ದು ಆರ್ಗ್ಯಾನಿಕ್, ಮತ್ತೆ ಈಗ ಯಾವಾಗ ನಾವು ಬೆಳಗಾವಿ ಬ್ರ್ಯಾಂಡ್ ಮಾಡಿದಿವಲ್ಲ, ಇದು ಪುಣೆ ಮುಂಬೈ ಎಲ್ಲ ಕಡೆನು ಹೊಂಟಿದೆ. ಹೊಸ ಮ್ಯಾಂಗೋ ಏನ್ ಬೆಳೀತಾರಲ್ಲ ಅವ್ರಿಗೆ ಏರಿಯಾ ಎಕ್ಸ್ಪೆನ್ಷನ್ ಅವರಿಗೆ 50% ಕೊಡ್ತೀವಿ. ನರೇಗಾದಾಗೂ ಕೊಡ್ತೀವಿ, ನಮ್ಮ NHM ಸ್ಕೀಮ್ ದಲ್ಲಿ ಕೊಡ್ತಾ ಇದೀವಿ, CHD ಸ್ಕೀಮ್ ದಲ್ಲಿ ಕೊಡ್ತಾ ಇದೀವಿ. ಇದ್ರ ಜೊತೆ ಅವ್ರ ರೈಪನಿಂಗ್ ಚೇಂಬರ್ ಬೇಕಾದ್ರೆ ಅದನ್ನು ಕೊಡ್ತೀವಿ, ಕ್ರೇಡ್ಸ್ ಕೊಡ್ತೀವಿ, ಆಮೇಲೆ ಕವರ್ಸ್ ಕೊಡ್ತೀವಿ, ಆಮೇಲೆ ಅವರಿಗೆ ಸೋಲಾರ್ ಟ್ಯಾಪ್ಸ್ ಕೊಡ್ತೀವಿ, ಕ್ಲೈಮೇಟಿಕ್ ಹಾಳಾದ್ರು ಸತ್ಯ ಇನ್ಸೂರೆನ್ಸ್ ಕವರ್ ಕೊಡ್ತಾ ಇದೀವಿ. ಅವರಿಗೆ 4,000 ರೂಪಾಯಿ ಒಂದು ಹೆಕ್ಟರಿಗೆ ಅವ್ರು ಕಟ್ಟಿದ್ರೆ 80,000 ತಮ್ಮ ಅಶ್ಯೂರ್ಡ್ ಅಮೌಂಟ್ ಬರ್ತಾ ಇದೆ.
0: 65,000 ಎಕರೆ ಪ್ರದೇಶದಲ್ಲಿ ಮಾವು ಬೆಳೆಯುವ ಕೋಲಾರ ಜಿಲ್ಲೆ ಶ್ರೀನಿವಾಸಪುರದಲ್ಲಿ 15ನೇ ತಾರೀಖಿನಿಂದ ಮಾವು ಮಾರಾಟ ಮೇಳ ಆರಂಭವಾಗಲಿದೆ. ತೋಟಗಾರಿಕೆ ರಾಜ್ಯ ಮಾವು ಅಭಿವೃದ್ಧಿ ಮತ್ತು ಮಾರುಕಟ್ಟೆ ನಿಗಮದ ಆಶ್ರಯದಲ್ಲಿ ಬೆಂಗಳೂರಿನ ಕಬ್ಬನ್ ಪಾರ್ಕ್ನಲ್ಲಿ 10 ದಿನಗಳ ಮಾವು ಮತ್ತು ಹಲಸು ಮೇಳಕ್ಕೆ ನಿನ್ನೆ ಚಾಲನೆ ದೊರೆತಿದೆ. ಆಧುನಿಕ ಕಾಲಘಟ್ಟದಲ್ಲಿ ಮನುಷ್ಯನಿಗೆ ಉತ್ತಮ ಆರೋಗ್ಯ ಮುಖ್ಯವಾಗಿದೆ, ಪರಂಪರೆ ಹಾಗೂ ಸಂಸ್ಕೃತಿಯ ಮೌಲ್ಯಗಳನ್ನು ಹೊಂದುವುದು ಕೂಡ ಅತ್ಯಗತ್ಯ ಎಂದು ಸುತ್ತೂರು ಶ್ರೀ ವೀರ ಸಿಂಹಾಸನ ಮಹಾಸಂಸ್ಥಾನ ಮಠದ ಶಿವರಾತ್ರಿ ದೇಶಿಕೇಂದ್ರ ಸ್ವಾಮೀಜಿ ಹೇಳಿದರು. ಮೈಸೂರು ನಗರದ ಜಗನ್ನಾಥ ಸೆಂಟರ್ ಫಾರ್ ಆರ್ಟ್ ಅಂಡ್ ಕಲ್ಚರ್ ಸಭಾಂಗಣದಲ್ಲಿ ಸಾಗರ ತಾಲೂಕು ಹೆಗ್ಗೋಡು ಭೀಮನಕೋಣೆಯ ಚರಕ ಮಹಿಳಾ ವಿವಿಧೋದ್ದೇಶ ಕೈಗಾರಿಕಾ ಸಹಕಾರ ಸಂಘ ಆಯೋಜಿಸಿದ ಕೈಮಗ್ಗ ಉತ್ಪನ್ನಗಳ ಪ್ರದರ್ಶನ, ಮಾರಾಟ ಹಾಗೂ ಕೊಡುಕೊಳ್ಳುವವರ ಸಮಾವೇಶಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು. ಚರಕ ಸಂಸ್ಥೆಯ ದಶಕಗಳ ಕಾರ್ಯವನ್ನು ಶ್ಲಾಘಿಸಿದರು. ಬೆಂಗಳೂರು ಕೆಂಪೇಗೌಡ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದಿಂದ ಆಂಧ್ರಪ್ರದೇಶದ ಪೆನುಗೊಂಡವರೆಗೆ 2,400 ಕೋಟಿ ರೂಪಾಯಿ ವೆಚ್ಚದಲ್ಲಿ ದಶಪಥ ರಸ್ತೆ ನಿರ್ಮಾಣ ಶೀಘ್ರದಲ್ಲೇ ಆರಂಭವಾಗಲಿದೆ ಎಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎಚ್ ಮುನಿಯಪ್ಪ ತಿಳಿಸಿದ್ದಾರೆ. ಕೇಂದ್ರ ಲೋಕಸೇವಾ ಆಯೋಗ ನಡೆಸಿದ 2025ನೇ ಸಾಲಿನ ಭಾರತೀಯ ಅರಣ್ಯ ಸೇವೆ IFS ಪರೀಕ್ಷೆಯಲ್ಲಿ ದೇಶಕ್ಕೆ ಪ್ರಥಮ ರ್ಯಾಂಕ್ ಪಡೆದ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಹಳೆ ವಿದ್ಯಾರ್ಥಿ ಬಸವರಾಜ್ ಕೆಂಪವಾಡ ಅವರನ್ನು ಕೇಂದ್ರ ನವ ಹಾಗೂ ನವೀಕರಿಸಬಹುದಾದ ಇಂಧನಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ತಮ್ಮ ಎಕ್ಸ್ ಖಾತೆ ಮೂಲಕ ಅಭಿನಂದಿಸಿದ್ದಾರೆ. ರಾಜ್ಯದಲ್ಲಿ ಶ್ರೀಗಂಧದ ಮರ ಅಥವಾ ಗಿಡಗಳ ಕಳ್ಳತನ ತಡೆಯುವುದು ದೊಡ್ಡ ಸವಾಲಾಗಿದ್ದು, ಮರಗಳ್ಳತನ ತಡೆಯಲು ಕರ್ನಾಟಕ ಸೋಪ್ಸ್ ಆಂಡ್ ಡಿಟರ್ಜೆಂಟ್ಸ್ ಲಿಮಿಟೆಡ್ ಬೆಂಗಳೂರು KSDL ಸಂಸ್ಥೆ ತಂತ್ರಜ್ಞಾನಿಗಳ ನೆರವು ಕೋರಿದೆ. ಕೈಗಾರಿಕೆಗಳ ಖಾತೆ ಸಚಿವ ಎಂಬಿ ಪಾಟೀಲ್ ಈ ವಿಷಯ ತಿಳಿಸಿ, ಪರಿಣಾಮಕಾರಿ ತಂತ್ರಜ್ಞಾನ ಆಯ್ಕೆಯಾದರೆ ಅನುಷ್ಠಾನದ ಸಂಪೂರ್ಣ ವೆಚ್ಚವನ್ನು KSDL ಭರಿಸಲಿದೆ ಎಂದು ತಿಳಿಸಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಕೆಲ ಭಾಗಗಳಲ್ಲಿ ಬೆಂಗಳೂರಿನ ಭಾರತೀಯ ಭೂವಿಜ್ಞಾನ ಸರ್ವೇಕ್ಷಣಾ ಸಂಸ್ಥೆ ಮೂಲಕ ಸರ್ವೆ ಕಾರ್ಯದ ಹಿನ್ನೆಲೆ ವೈಜ್ಞಾನಿಕ ಉಪಕರಣಗಳನ್ನು ಅಳವಡಿಸಿಕೊಂಡ ವಿಮಾನಗಳು ಕೆಳಹಂತದಲ್ಲಿ ಹಾರಾಟ ನಡೆಸುತ್ತಿದ್ದು, ಸಾರ್ವಜನಿಕರು ಆತಂಕ ಪಡುವ ಅಗತ್ಯವಿಲ್ಲ ಎಂದು ಜಿಲ್ಲಾಡಳಿತ ಸ್ಪಷ್ಟಪಡಿಸಿದೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10
2: ಆಕಾಶವಾಣಿ. ವನಿತಾ ವಿಹಾರ.
3: ಆಕಾಶವಾಣಿ ಇಂದಿನ ವನಿತಾ ವಿಹಾರ ಮಹಿಳೆಯರಿಗಾಗಿ ಕಾರ್ಯಕ್ರಮದಲ್ಲಿ ಸ್ತ್ರೀ ಶಕ್ತಿ ಸ್ವಸಹಾಯ ಸಂಘದ ಸಂಪನ್ಮೂಲ ವ್ಯಕ್ತಿಯಾಗಿ ಸಂಘದ ರಚನೆ, ಕಾರ್ಯಚಟುವಟಿಕೆ, ನಿರ್ವಹಣೆ ಹಾಗೂ ಸಂಘದಿಂದ ಒದಗುವ ಸೌಲಭ್ಯಗಳ ಕುರಿತು ಮಾಹಿತಿ ನೀಡಲಿದ್ದಾರೆ ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ಲಕ್ಕಶೆಟ್ಟಿ ಹಳ್ಳಿಯ ಎನ್ ಶ್ರುತಿ ಅವರೊಂದಿಗೆ ಸಂದರ್ಶನ ಕೇಳುವಿರಿ.
4: ಪ್ರೀತಿಯ ಕೇಳುಗರೆ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವಿವತ್ತು ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ಲಕ್ಕಶೆಟ್ಟಿಹಳ್ಳಿಯ ಎನ್ ಶ್ರುತಿ ಅವರನ್ನ ಮಾತಾಡಿಸ್ತಾ ಇದ್ದೇವೆ. ಅವರು ಈ ಒಂದು ಸ್ತ್ರೀ ಶಕ್ತಿ ಸ್ವಸಹಾಯ ಸಂಘದಲ್ಲಿ ಸ್ಥಳೀಯ ಸಂಪನ್ಮೂಲ ವ್ಯಕ್ತಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಈ ಒಂದು ಸ್ತ್ರೀ ಶಕ್ತಿ ಸ್ವಸಹಾಯ ಗುಂಪಿನ ರಚನೆ ಮತ್ತು ಒಂದು ಕಾರ್ಯಚಟುವಟಿಕೆಗಳು ಯಾವ ರೀತಿ ನಡೀತಾ ಇದ್ದಾವೆ ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಮಾಹಿತಿಯನ್ನು ಇವತ್ತು ಅವರಿಂದ

0: ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ಶ್ರುತಿ ಅವರೇ.
1: ನಮಸ್ತೆ ಸರ್. ನಾನು ಯಲವಟ್ಟಿ ಗ್ರಾಮ ಪಂಚಾಯತಿಯಲ್ಲಿ LCRP ಆಗಿ ಕೆಲಸ ಕಾರ್ಯ ನಿರ್ವಹಿಸುತ್ತಿದ್ದೇನೆ. LCRP ಅಂದ್ರೆ ಸ್ಥಳೀಯ ಸಂಪನ್ಮೂಲ ವ್ಯಕ್ತಿಯಾಗಿ ಸ್ವಸಹಾಯ ಸಂಘಗಳ ರಚನೆ ಮತ್ತೆ ಅಲ್ಲಿ ಕಾರ್ಯನಿರ್ವಹಿಸುವುದ್ರ ಬಗ್ಗೆ ಮತ್ತೆ ಸ್ವಸಹಾಯ ಸಂಘದ ಮಹಿಳೆಯರು ನಮ್ಮ ಒಂದು ಸ್ವಸಹಾಯ ಸಂಘದಲ್ಲಿ ಸೇರ್ಕೊಂಡ್ಬಿಟ್ಟು ಅವರು ಯಾವ ರೀತಿ ಕೆಲಸ ಕಾರ್ಯಗಳನ್ನ ಮಾಡ್ತಿದ್ದಾರೆ ಅಂದ್ರೆ ಅವರ ಅಭಿವೃದ್ಧಿಗೋಸ್ಕರ ನಮ್ಮಲ್ಲಿ ನಾವು ಕಡಿಮೆ ಬಡ್ಡಿಲಿ ಸಾಲ ಸೌಲಭ್ಯವನ್ನು ಒದಗಿಸ್ತಾ ಇದೀವಿ. ಅದರಿಂದ ಅವ್ರಿಗೆ ಏನು ಉಪಯೋಗ ಅಂತ ಅವರಿಗೆಲ್ಲ ಇನ್ಫಾರ್ಮೇಶನ್ ಕೊಡ್ತೀವಿ ಸರ್. ನಾವು ಫಸ್ಟ್ ನಾವು 1-10 ಸಂಘದ ಸದಸ್ಯರು ಸೇರ್ಬಿಟ್ಟು ಒಂದು ಸ್ವಸಹಾಯ ಸಂಘ ಅಂತ ರಚನೆ ಮಾಡ್ತೀವಿ ಸರ್. ಸ್ವಸಹಾಯ ಸಂಘಗಳು ನಮ್ಮಲ್ಲಿ ಫಸ್ಟ್ 5-15 ಸ್ವಸಹಾಯ ಸಂಘಗಳು ಸೇರ್ಬಿಟ್ಟು ಒಂದು ವಾರ್ಡ್ ಸರ್. ಒಂದು ವಾರ್ಡ್ ಅಂದ್ರೆ ನಮ್ ಒಂದು ಗ್ರಾಮ ಪಂಚಾಯತಿಲಿ 5 ಒಟ್ಟು ಟೋಟಲ್ ಬರುತ್ತವೆ ಸರ್. ಒಂದು ಹಳ್ಳಿಲಿ ಒಂದ್ 10-15 ಸಂಘಗಳು ಇರ್ತವೆ, ಇನ್ನೊಂದ್ ಹಳ್ಳಿಲಿ ಒಂದ್ 10-15 ಸಂಘ ಇರ್ತವೆ. ಒಟ್ಟು 3 ಬರುತ್ತವೆ ಸರ್ ನಮಗೆ. ಯಲವಟ್ಟಿ ಗ್ರಾಮ ಪಂಚಾಯತಿಲಿ 3 5 ಮಾಡಿದೀವಿ ಸರ್. ಯಲವಟ್ಟಿಲಿ 3, ಲಕ್ಷಟಹಳ್ಳಿ 1, ಕಮಲಾಪುರ 1. ಅಂದ್ರೆ ಕಮಲಾಪುರದಲ್ಲಿ ಸರಸ್ವತಿ ಸಂಜೀವಿನಿ ವಾರ್ಡ್ ಅಂತ, ಲಕ್ಷಟಹಳ್ಳಿಯಲ್ಲಿ ಕಾಮಧೇನು ಸಂಜೀವಿನಿ ವಾರ್ಡ್ ಅಂತ, ಯಲವಟ್ಟಿಲಿ ಶ್ರೀ ಗೌರಿ ಸಂಜೀವಿನಿ ವಾರ್ಡು, ಮತ್ತೆ ಮಹಾಲಕ್ಷ್ಮಿ ಸಂಜೀವಿನಿ ವಾರ್ಡು, ಮದರ್ ತೇರಸ ವಾರ್ಡ್ ಅಂತ. ಆ ವಾರ್ಡ್ಗಳಲ್ಲಿ 5-15 ಒಳಗೆ ಇರ್ತವೆ ಸರ್ SHGಗಳೆಲ್ಲ. ಟೋಟಲ್ SHGಗಳು 45 ಇದಾವೆ ಸರ್ ಗ್ರಾಮ ಪಂಚಾಯತಿಲಿ. ಇಬ್ಬರು ಸ್ಥಳೀಯ ಸಂಪನ್ಮೂಲ ವ್ಯಕ್ತಿಗಳನ್ನಾಗಿ ಆಯ್ಕೆ ಮಾಡ್ಕೊಂಡಿದ್ದಾರೆ ಸರ್. ಯಲವಟ್ಟಿಲಿ 3 ಸಂಬಂಧಪಟ್ಟಂಗೆ ಒಬ್ರು, ಲಕ್ಷಟಹಳ್ಳಿ ಕಮಲಾಪುರದಲ್ಲಿ 2 ಸಂಬಂಧಪಟ್ಟಂಗೆ ಒಬ್ರು. ಅಂದ್ರೆ ನಮ್ಮಲ್ಲಿ NRLM ಯೋಜನೆ ಅಂದ್ರೆ ರಾಷ್ಟ್ರೀಯ ಜೀವನೋಪಾಯ ಸಂವರ್ಧನಾ ಸಂಸ್ಥೆ ಅಂತ ಸರ್. ಆ ಸಂಸ್ಥೆ ಅಡಿಯಲ್ಲಿ ನಾವು ಒಕ್ಕೂಟಗಳನ್ನು ರಚನೆ ಮಾಡ್ಕೊಂಡು, ಒಕ್ಕೂಟದಲ್ಲಿ ವಾರ್ಡ್ಗಳನ್ನು ರಚನೆ ಮಾಡ್ಕೊಂಡು, ವಾರ್ಡ್ಗಳಲ್ಲಿ ಸ್ವಸಹಾಯ ಸಂಘಗಳನ್ನು ರಚನೆ ಮಾಡಿಕೊಂಡು ಕೆಲಸ ಕಾರ್ಯ ನಿರ್ವಹಿಸ್ತಿದ್ದೀವಿ ಸರ್. ನಮ್ಮ ಮೇಲಿದ್ದ ಏನು ತಾಲೂಕ್ ಪಂಚಾಯತ್ ಇದ್ದ ನಮ್ಮ NRLM ಯೋಜನೆಯಿಂದ ನಮಗೇನು ಸ್ಕೀಮ್ ಬರ್ತವಲ್ಲ ಸರ್ ಯೋಜನೆಗಳು, ಅದನ್ನ ಸ್ವಸಹಾಯ ಸಂಘದ ಮಹಿಳೆಯರಿಗೆ ಒದಗಿಸ್ಕೊಡೋದು ಸರ್.
0: ಯೋಜನೆಗಳು ಅಂತಂದ್ರೆ ಏನ್ ಬರ್ತವೆ ಯೋಜನೆಗಳು?
1: ಯೋಜನೆ ಅಂದ್ರೆ ಫಸ್ಟ್ ಅವರಿಗೆ ಕಡಿಮೆ ಬಡ್ಡಿಲಿ ಸಾಲ ಕೊಡೋದು ಸರ್. ನಮ್ಮಲ್ಲಿ 12% ಸರ್ ಬಡ್ಡಿ ಸಾಲ ಕೊಡ್ತೀವಿ ಸರ್ ಸ್ವಸಹಾಯ ಸಂಘದವರಿಗೆ. ಆ ಸಾಲ ಸೌಲಭ್ಯ ತಗೊಂಡು ಅವರು ಸ್ವಾವಲಂಬಿ ಆಗಿ ಅವ್ರ ಕಾಲ್ ಮೇಲೆ ಅವ್ರು ನಿಂತ್ಕೊಂಡಂಗೆ, ಅಂದ್ರೆ ಈ ಪ್ರತಿ ಒಂದಕ್ಕೂ ಒಬ್ರು ಗಂಡಂದ್ರ ಹತ್ರ ಕೈ ಚಾಚಬೇಕು ಸರ್. 5 ಕೇಳ್ಬೇಕು, 10 ಕೇಳ್ಬೇಕಲ್ಲ, ಆ ರೀತಿ ಎಲ್ಲ ಬಿಟ್ಟು ತಮ್ಮ ಕಾಲ್ ಮೇಲೆ ತಾವು ನಿಂತ್ಕೊಳ್ಳಿ ಅಂತ ಮಹಿಳೆಯರಿಗೆ ಒಂದು ಸಂಘ ರಚನೆ ಮಾಡಿ ಸಂಘದಲ್ಲಿ ಸಾಲ ಸೌಲಭ್ಯ ಒದಗಿಸಿ ಅವ್ರು ಏನಾದ್ರು ಅಭಿವೃದ್ಧಿ ಮಾಡ್ಕೊಳಕು, ಈಗ ಟೈಲರಿಂಗ್ ಆಗ್ಲಿ, ಹಪ್ಪಳ ಸಂಡಿಗೆ ಮಾಡೋದಾಗ್ಲಿ, ಬ್ಯಾಗ್ ಎಣೆಯೋದು, ಮ್ಯಾಟ್ ಎಣೆಯೋದು, ಮತ್ತೆ ಬಾಗಿಲು ತೋರಣಗಳನ್ನೆಲ್ಲ ಎಣಿತಾ ಇರ್ತಾರಲ್ಲ ಸರ್, ಅವ್ರನ್ನ ಗುರುತಿಸೋದು ಸರ್. ಗುರುತಿಸಿ ಅವರಿಗೆ ಕಡಿಮೆ ಬಡ್ಡಿಲಿ ಸಾಲ ಕೊಟ್ಟು ಅವ್ರನ್ನ ಇನ್ನೂ ಎತ್ತರಕ್ಕೆ ಬೆಳಿಲಿ ಅಂತ,
0: ಆರ್ಥಿಕವಾಗಿ ಮೇಲೆ ಬರಲಿ,
1: ಆರ್ಥಿಕವಾಗಿ ಅವ್ರು ಸ್ವಾವಲಂಬಿ ಆಗಿ ಅವರು ದುಡಿಮೆ ಮಾಡ್ಕೊಳ್ಳಿ ಅಂತ ಆ ಉದ್ದೇಶ ಸರ್ ನಮ್ದು.
0: ಒಂದು ಹಳ್ಳಿಗೆ ಅಷ್ಟೇ ಸೀಮಿತ ಆಗಿದ್ದೀರಾ ಸಂಪನ್ಮೂಲ ವ್ಯಕ್ತಿಗಳಾಗಿ, ಅಥವಾ 3 ನಿಮ್ಮ ವ್ಯಾಪ್ತಿ ಒಳಗೆ ಬರ್ತಾವ?
1: 3 ನಮ್ಮ ವ್ಯಾಪ್ತಿಯಲ್ಲಿ ಬರ್ತವೆ ಸರ್. ಇಬ್ಬರೇ ಇದೀವಿ ಸರ್ ನಾವು ಸ್ಥಳೀಯ ಸಂಪನ್ಮೂಲ ವ್ಯಕ್ತಿಗಳು. ಅವರು ಒಂದ್ ಹಳ್ಳಿ ನೋಡ್ಕೊಂತಾರೆ, ನಮಗೆ 2 ಬಂದಿದ್ದೇವೆ ಸರ್. ಅಂದ್ರೆ ಕಮಲಾಪುರ, ಲಕ್ಷಟಹಳ್ಳಿ ನಾನು ನೋಡ್ಕೊಂತೀನಿ ಸರ್.
0: ಈಗ ನಿಮ್ಮನ್ನ ಸ್ಥಳೀಯ ಸಂಪನ್ಮೂಲ ವ್ಯಕ್ತಿ ಅಂತೇಳಿ ಯಾವ ರೀತಿ ಆಯ್ಕೆ ಮಾಡ್ಕೊಂಡ್ರು? ಸಂಘದಲ್ಲಿ ಏನಾದ್ರು ಇದ್ದು ಒಳ್ಳೆಯ ಒಂದು ಸ್ತ್ರೀಶಕ್ತಿ ಸ್ವಸಹಾಯ ಸಂಘದಲ್ಲಿ ಸಾಕಷ್ಟು ಕೆಲಸ ಕಾರ್ಯಗಳನ್ನ ಏನಾದ್ರು ಮಾಡಿದ್ರದನ್ನ ಗುರುತಿಸಿ ಈಗ ಸ್ಥಳೀಯ ಸಂಪನ್ಮೂಲ ವ್ಯಕ್ತಿಯಾಗಿ ನಿಮ್ಮನ್ನ ತಗೊಂಡ್ರ?
1: ಹಾ ಸರ್, ನಿಜ. ನಾವು ಫಸ್ಟ್ ಗೆ ಸ್ವಸಹಾಯ ಸಂಘದಲ್ಲಿ ಒಂದು ಸಂಘ ರಚನೆ ಮಾಡ್ಕೊಂಡ್ವಿ ಸರ್. ನಮ್ದು ಸುಮಾರು ಒಂದ್ 25 ಸಂಘ ಸರ್. ಆ ಸಂಘದಲ್ಲಿ ನಾವು ಒಂದ್ 10-15 ಜನ ಆ ಸಂಘ ಮಾಡ್ಬಿಟ್ಟು ಅವರದ್ರಲ್ಲಿಂದ ಏನ್ ಉಪಯೋಗ ಅಂದ್ರೆ ಅವ್ರು ಉಳಿತಾಯ ಕಟ್ಕೊಂತಾರೆ ಸರ್. 100 ಆಯ್ತು, 50 ಆಯ್ತು, ಇಲ್ಲ 200 ಅವ್ರು ಉಳಿತಾಯ ಮಾಡ್ಕೊಂಡು ಆ ಉಳಿತಾಯದ ಹಣನ ಆಂತರಿಕ ಸಾಲವಾಗಿ 1 ಬಡ್ಡಿ ಅಂದ್ರೆ ಹೊರಗಡೆ ಎಲ್ಲ ಇವಾಗ 2 ಬಡ್ಡಿ ಅಂತ ತಗೊಂತಾರೆ ಸರ್ ಹಣನ. ಏನಕ್ಕಾದ್ರೂ ಬೇಕಪ್ಪ ಮನೆಗೆ, ಅದಕ್ಕೋಸ್ಕರ ಅವ್ರು ಬೇರೆ ಕಡೆ ಬೇಡ, ನಮ್ಮಲ್ಲೇ ಒಂದು ಸಂಘ ರಚನೆ ಮಾಡ್ಕೊಂಡು ನಾವೇ ಹಣನೇ ಉಳಿತಾಯ ಮಾಡ್ಕೊಂಡು ಅದೇ ಉಳಿತಾಯದ ಹಣನ ನಾವು ಆಂತರಿಕ ಸಾಲವಾಗಿ ತಗೋಬಹುದಲ್ಲ ಅಂತಂದು ಹೇಳಿ ಆಂತರಿಕ ಸಾಲ ತಗೊಂಡ್ಬಿಟ್ಟು ಏನಾದ್ರೂ ಅವ್ರಿಗೆ ಅವಶ್ಯಕತೆ ಇದ್ರೆ ಹೈನುಗಾರಿಕೆನೇ ಆಗ್ಲಿ ಏನಕ್ಕೋ ಕೃಷಿಗೆ ಹೊಲಕ್ಕೆ ಏನಾದ್ರೂ ಉಪಯೋಗ ಆಗಂಗೆ ಸಾಲ ಸೌಲಭ್ಯ ತಗೊಂತಿದ್ದಾರೆ ಸರ್. ಹಂಗ್ ತಗೊಂಡ್ಬಿಟ್ಟು ಮಾಡ್ಕೊಂತಾರೆ ಸರ್. ನಾವು ಒಂದು ನಮ್ಮಲ್ಲಿ ನಮ್ ಸಂಘರಚನೆ ಆದಾಗೆ ನಾವು ರೊಟ್ಟಿ ಮಾಡ್ತಿದ್ವಿ ಸರ್, ಕೈಲೇ ರೊಟ್ಟಿ ತಯಾರಿ ಮಾಡ್ತಿದ್ವಿ ಸರ್.
0: ಮಿಷಿನ್
1: ಇಲ್ಲ ಸರ್. ರೊಟ್ಟಿ ತಯಾರಿ ಮಾಡ್ಕೊಂಡು ನಾವು ಒಂದು ಸಂಘದಿಂದ ಈಗ ನಾವು ಒಕ್ಕೂಟ ಅಂತ ಹೇಳಿದ್ವಲ್ಲ ಸರ್, ಅದಕ್ಕೆ ಸಭೆಗಳಿದ್ದಾಗೆಲ್ಲ ಭಾಗವಹಿಸ್ತಿದ್ವಿ ಸರ್. ನಾವು ಆ ಭಾಗವಹಿಸೋದ್ರಲ್ಲಿ ನಾವು ಹಿಂಗೆ ಏನೋ ಮಾತಾಡ್ಕಂತ ಮೀಟಿಂಗ್ಗಳು ಅವ್ರು ಕೇಳಿದ ಕ್ವಶನ್ ಈಗ ಆನ್ಸರ್ ಮಾಡ್ಕಂತ, ಮತ್ತೆ ಈಗ ರೊಟ್ಟಿ ಯಾವ್ಯಾವ ಸಂಘದಲ್ಲಿ ಏನೇನೋ ಕ್ರಿಯಾ ಆದಾಯ ಉತ್ಪನ್ನ ಚಟುವಟಿಕೆ ಮಾಡ್ತಿದ್ದೀರಾ ಅದನ್ನೆಲ್ಲ ಕೇಳ್ತಿದ್ರು ಹೇಳ್ತಿದ್ರು, ಸರ್ ನಾವ್ ಹೇಳ್ತಿದ್ವಿ ಹಿಂಗೆ ನಮ್ ಸಂಘದಲ್ಲಿ ರೊಟ್ಟಿ ಮಾಡ್ತೀವಿ, ಇನ್ನೊಂದ್ ಸಂಘದಲ್ಲಿ ಉಪ್ಪಿನಕಾಯಿ ಮಾಡ್ತೀವಿ ಅಂತ ಆತರ ಹೇಳ್ತಿದ್ರು ಸರ್. ಹಂಗಾಗಿ ಏನೋ

0: ಈ ನಮ್ಮೂರಿಗೆ ಸೆಲ್ಸಿಯರ್ ಸ್ಥಳೀಯ ಸಂಪನ್ಮೂಲ ವ್ಯಕ್ತಿ ಇದ್ದಿಲ್ಲ ಸರ್. ಹಾಗಾಗಿ ನಮ್ಮಲ್ಲೆಲ್ಲ ಇವರೇ ತಗೊಳ್ರಿ, ಇವ್ರು ಚೆನ್ನಾಗಿದ್ದಾರೆ, ಚೆನ್ನಾಗಿ ಕೆಲಸ ಮಾಡ್ಕಂತಿದ್ದಾರೆ, ಏನೋ ಸ್ವಸಹಾಯ ಸಂಘದ ಮಹಿಳೆಯರಿಗೆ ಏನಾದ್ರೂ ಒಂದು ಉಪಯೋಗ ಮಾಡ್ತಾರೆ. ನಿಮ್ಮ ಮೇಲೆ NRLM ಯೋಜನೆಯಿಂದ ಬಂದಿರೋವೆಲ್ಲ ನಮ್ಮ ಸ್ವಸಹಾಯ ಸಂಘದ ಮಹಿಳೆಯರಿಗೆ ಕೊಡಿಸ್ತಾರೆ ಅನ್ನೋ ಉದ್ದೇಶಕ್ಕೆ ಆಯ್ಕೆ ಮಾಡ್ಕೊಂಡ್ರು ಸರ್.
1: ಈಗ ನೀವು ಒಬ್ಬ ಸ್ಥಳೀಯ ಸಂಪನ್ಮೂಲ ವ್ಯಕ್ತಿಯಾಗಿ ಕಾರ್ಯವನ್ನ ನಿರ್ವಹಿಸಬೇಕಾದ್ರೆ ಈಗ ನಿಮಗೇನಾದ್ರೂ ಇದ್ರ ಬಗ್ಗೆ ತರಬೇತಿ ಈ ತರ ಏನಾದ್ರೂ ಕೊಡ್ತಾರ?
0: ಸ್ಟಾರ್ಟಿಂಗು ಮೊದಲು ತರಬೇತಿ ಕೊಟ್ಟಿರ್ಲಿಲ್ಲ ಸರ್. ನಾನು ಇನ್ನೊಬ್ರು ಮೊದ್ಲಿಗಿರೋ ಬೇರೆ ಪಂಚಾಯತಿಯಲ್ಲಿರೋ LCRPಗಳನ್ನ ನೋಡ್ಕೊಂಡು ನಾನು ಕೆಲಸ ಮಾಡ್ತಿದ್ದೆ ಸರ್. ಆಮೇಲೆ ನಮ್ಗೆ ನಾನು ಒಂದೆರಡು ವರ್ಷ ತರಬೇತಿ ಇಲ್ದಂಗೆ ಕೆಲಸ ಮಾಡಿದೆ ಸರ್. ಆಮೇಲೆ ನಮಗೆ ತರಬೇತಿ ಕೊಟ್ರು ಸರ್.
1: ಏನ್ ತರಬೇತಿ ಕೊಟ್ರು ನಿಮಗೆ?
0: ಅದೇ ಸಂಘ ರಚನೆ ಮಾಡುವುದೇ.

0: ಈಗ ನಿಮಗೇನಾದ್ರೂ ಇದ್ರ ಬಗ್ಗೆ ತರಬೇತಿ ಈ ತರ ಏನಾದ್ರು ಕೊಡ್ತಾರ?
1: ಸ್ಟಾರ್ಟಿಂಗು ಮೊದಲು ತರಬೇತಿ ಕೊಟ್ಟಿರ್ಲಿಲ್ಲ ಸರ್. ನಾನು ಇನ್ನೊಬ್ರು ಮೊದ್ಲಿಗಿರೋ ಬೇರೆ ಪಂಚಾಯತಿಯಲ್ಲಿರೋ ಎಲ್ ಸಿ ಆರ್ ಪಿ ಗಳನ್ನ ನೋಡ್ಕೊಂಡು ನಂಗೆ ಕೆಲಸ ಮಾಡ್ತಿದ್ದೆ ಸರ್. ಆಮೇಲೆ ನಮ್ಗೆ ನಾನು ಒಂದೆರಡು ವರ್ಷ ತರಬೇತಿ ಇಲ್ದಂಗ್ ಕೆಲಸ ಮಾಡಿದೆ ಸರ್. ಆಮೇಲೆ ನಮಗೆ ತರಬೇತಿ ಕೊಟ್ರು ಸರ್.
0: ಏನ್ ತರಬೇತಿ ಕೊಟ್ರು ನಿಮಗೆ?
1: ಅದೇ ಸಂಘ ರಚನೆ ಮಾಡುವುದು ಹೇಗೆ, ಸಂಘದಲ್ಲಿ ಸಂಘದ ಮಹಿಳೆಯರಿಗೆ ಆದಾಯ ಉತ್ಪನ್ನ ಚಟುವಟಿಕೆಗಳನ್ನು ಮಾಡುವುದಕ್ಕೆ ಹೇಗ್ ಪ್ರೋತ್ಸಾಹಿಸಬೇಕು, ಮತ್ತೆ ಸಂಘ ರಚನೆ ಮಾಡೋದ್ರಿಂದ ಏನ್ ಉಪಯೋಗ ಅವರಿಗೆ, ಅಂದ್ರೆ ನಮ್ಮ ಎನ್ ಆರ್ ಎಲ್ ಎಂ ಯೋಜನೆಯಿಂದ ಉದ್ದೇಶ ಏನು, ಅವ್ರಿಗೆ ಏನ್ ಮಾಹಿತಿ ಸಿಗ್ತತಿ, ಇದನ್ನೆಲ್ಲ ಹೇಳ್ಕೊಡೋದ್ರ ಬಗ್ಗೆ. ಮತ್ತೆ ಈಗ ನಮ್ಮಲ್ಲಿ ಸಾಲ ಕೊಡ್ಬೇಕು ಅಂದ್ರೆ ಅಗ್ರಿಮೆಂಟ್ಗಳು ಮಾಡ್ಕಂತೀವಿ ಸರ್. ನಾವು ಸರ್ಕಾರದಿಂದ ನಮಗೆ ಅಗ್ರಿಮೆಂಟ್ ಅಂತ ಕೊಟ್ಟಿರ್ತಾರೆ ಸರ್, ಅದನ್ನ ಅಗ್ರಿಮೆಂಟ್ ಮಾಡ್ಕೋಬೇಕು ಸರ್. ನಾವು ಎಷ್ಟು ಜನ ಇರ್ತಾರ ಅವ್ರ ಸಿಗ್ನೇಚರ್ ಎಲ್ಲ ಮಾಡಿಸ್ಬೇಕು, ಅವ್ರಿಗೆ ಏನಕ್ ಸಾಲ ಕೊಡ್ತಾ ಇದಾರೆ, ನಮ್ಮಲ್ಲಿ ಬೇರೆ ಮದ್ವೆಗೆ ಮತ್ತೆ ಬೇಡಿಲ್ದ ವಿಚಾರಕ್ಕೆಲ್ಲ ಲೋನ್ ಕೊಡಲ್ಲ ಸರ್, ಅಂದ್ರೆ ಸಾಲ ಒದಗಿಸಲ್ಲ. ಏನಾದ್ರೂ ಕ್ರಿಯಾ ಚಟುವಟಿಕೆ ಆದಾಯ ಉತ್ಪನ್ನ ಚಟುವಟಿಕೆಗಳನ್ನ ಮಾಡಿದಷ್ಟೇ ಲೋನ್ ಕೊಡ್ಬೇಕು ಅವರಿಗೆ.
0: ಈಗ ಕೃಷಿಗೆ ಆಗಿರ್ಬೋದು, ಹೈನುಗಾರಿಕೆಗಳಾಗಿರ್ಬೋದು, ಗುಡಿ ಕೈಗಾರಿಕೆಗಳನ್ನ ಸ್ಥಾಪನೆ ಮಾಡ್ಲಿಕ್ಕೆ ಆಗಿರ್ಬೋದು, ಇಂತ ಉದ್ದೇಶಕ್ಕೆ ನೀವು ಲೋನ್ ಕೊಡಿಸ್ತಾ
1: ಸರ್ ಕೊಡಿಸ್ತೀವಿ.
0: ಈಗ ಈ ಒಂದು ಸ್ತ್ರೀ ಶಕ್ತಿ ಸ್ವಸಹಾಯ ಗುಂಪಿನಲ್ಲಿ ಸಾಲ ತಗೊಳ್ಬೇಕಂತಂದ್ರೆ ಏನೆಲ್ಲ ಒಂದು ಕಡ್ಡಾಯವಾಗಿಂತವೇ ರೂಲ್ಸ್ ಗಳೇನಾದ್ರು?
1: ಹಾ ಸರ್, ಸಂಘ ರಚನೆಯಾಗಿ ಕನಿಷ್ಠ ಅಂದ್ರೆ ಒಂದ್ ವರ್ಷ ಆಗಿರ್ಬೇಕು ಸರ್. ಆ ಸಂಘದಿಂದ ಒಂದು ಪಾಸ್ಬುಕ್ ಮಾಡಿಸಿರ್ಬೇಕು ಸರ್ ಬ್ಯಾಂಕ್ ಅಲ್ಲಿ, ಸಂಘದ್ದೇ ಒಂದು ಅಕೌಂಟ್ ಓಪನ್ ಮಾಡಿಸಿರ್ಬೇಕು. ಅದಾದ್ಮೇಲೆ ಒಂದ್ ವರ್ಷ ಆದ್ಮೇಲೆ ನಮ್ಗೆ ಒಂದು ಲೋಕೋಸ್ ಆ್ಯಪ್ ಅಂತ ಇದೆ ಸರ್, ನಮ್ ಫೋನ್ ಅಲ್ಲಿ ಹಾಕೊಟ್ಟಿದ್ದಾರೆ. ಲೋಕೋಸ್ ಅಂದ್ರೆ ನಮ್ ಸ್ವಸಹಾಯ ಸಂಘಗಳು ಏನಿದಾವಲ್ಲ ಸರ್, ಎಷ್ಟು ಸಂಘಗಳು ರಚನೆ ಆಗಿದ್ದಾವೆ, ಎಷ್ಟು ಜನ ಮೆಂಬರ್ ಸೇರಿದ್ದಾರೆ ಅಂತ ನಾವು ಫೋನ್ ಅಲ್ಲಿ ಎಂಟ್ರಿ ಮಾಡ್ಬೇಕು ಸರ್.
0: ನಿಮ್ಮ ಅಧೀನದಲ್ಲಿ?
1: ನಮ್ಮ ಅಧೀನದಲ್ಲಿ, ಅದು ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತಿಗೆ ಹೋಗುತ್ತೆ ಸರ್. ನಾವ್ ಇಲ್ಲಿ ಏನ್ ಎಂಟ್ರಿ ಮಾಡ್ತೀವಲ್ಲ ಹಳ್ಳಿಗಳಲ್ಲಿ ಗ್ರಾಮ ಪಂಚಾಯತಿಗಳಲ್ಲಿ, ಅದು ಜಿಲ್ಲಾ ಮಟ್ಟಕ್ಕೂ ಹೋಗ್ತದೆ ಸರ್. ಸಬ್ಮಿಟ್ ಇರುತ್ತೆ ಸರ್ ಆನ್ಲೈನ್ ಎಂಟ್ರಿ ಎಲ್ಲ. ಆನ್ಲೈನ್ ಎಂಟ್ರಿ ಪ್ರಕಾರ ನಾವು ಒಂದ್ ವರ್ಷ ಆಗುವವರೆಗೆ ಅವ್ರಿಗೆ ಲೋನ್ ಕೊಡಲ್ಲ ಸರ್. ಮಿನಿಮಮ್ ಒಂದ್ ವರ್ಷ ಆಗಿರ್ಬೇಕು. ಅವರು ದಾಖಲಾತಿಗಳು ಏನಾದ್ರು ಇರ್ಬೇಕು ಅಂದ್ರೆ ಅವರು ಒಕ್ಕೂಟದಲ್ಲಿ ಪುಸ್ತಕಗಳು ಇರ್ತವೆ, ನಡವಳೆ ಪುಸ್ತಕ, ಸಾಲ ಖಾತೆ ಪುಸ್ತಕ, ಸಾಲ ಮರುಪಾವತಿ, ಉಳಿತಾಯ ಖಾತೆ, ಜಮಾ ಖರ್ಚು ಅಂತ ಐದು ಪುಸ್ತಕಗಳನ್ನು ಬರೀಬೇಕು ಸರ್. ಅವರು ಪ್ರತಿನಿಧಿಗಳ ಆಗಿರ್ತಾರಲ್ಲ ಅವರು, ಆ ಪುಸ್ತಕಗಳ ನಿರ್ವಹಣೆ ಎಲ್ಲ ಸರಿ ಇರ್ಬೇಕು ಸರ್. ಕರೆಕ್ಟ್ ಟೈಮ್ ಅಂದ್ರೆ ತಿಂಗಳ ತಿಂಗಳ ಮೀಟಿಂಗ್ ಆಗಿರೋದು, ಉಳಿತಾಯ ಹಣ ಕಟ್ಟಿರೋದು, ಅದನ್ನೆಲ್ಲ ಪ್ರತಿಯೊಂದು ಅವ್ರು ಬರೀಬೇಕು ಸರ್. ಎಲ್ಲಾ ಸದಸ್ಯರು ಕರೆಕ್ಟ್ ಟೈಮಿಗೆ ಬಂದು ಅಮೌಂಟ್ ಕಟ್ಟಿ ಸೈ ಮಾಡಿ ಹೋಗಿರ್ಬೇಕು ಸರ್. ಈ ತರ ಎಲ್ಲ ದಾಖಲಾತಿಗಳು ಇರ್ತವೆ ಸರ್. ಆಮೇಲೆ ಅವ್ರದ್ದು ಆಧಾರ್ ಕಾರ್ಡ್ ಜೆರಾಕ್ಸು, ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್, ಒಂದ್ ಫೋಟೋ
0: ಕೊಡ್ಬೇಕು
1: ಕೊಡ್ಬೇಕು. ಆಮೇಲೆ ದಾಖಲಾತಿಗಳು, ನಾವು ಅಗ್ರಿಮೆಂಟ್ ಮಾಡ್ಬೇಕಾದ್ರೆ ಎಲ್ಲಾ ಸಂಘದ ಸದಸ್ಯರು ಇರ್ಬೇಕು ಸರ್. ನಾವೇನ್ ಇವಾಗ ಪುಸ್ತಕಗಳು ಹೇಳಿದ್ನಲ್ಲ ಸರ್, ಅವನ್ನೆಲ್ಲ ನೀಟಾಗಿ ಬರ್ದಿರ್ಬೇಕು. ಅದಾದ್ಮೇಲೆ ನೆಕ್ಸ್ಟ್ ಎಲ್ಲಾ ಸಂಘದ ಸದಸ್ಯರ ಹತ್ರ ಒಪ್ಪಿಗೆ ತಗೊಂಡು ಅವರವೆಲ್ಲ ದಾಖಲಾತಿಗಳನ್ನ ಇಸ್ಕೊಂಡು ನಮ್ಗೆ ಎಂಟ್ರಿ ಮಾಡಕ್ ಬೇಕು ಸರ್. ಅದು ಇಟ್ಟು ನಾವು ಲೋನ್ ಕೊಡ್ತೀವಿ ಸರ್ ಒಪ್ಪಿಗೆ ಇದ್ರೆ.
0: ಈಗ ನೀವ್ ಹೇಳಿದ್ರ ಸ್ತ್ರೀ ಶಕ್ತಿ ಸ್ವಸಹಾಯ ಗುಂಪಿನಲ್ಲಿ ಪ್ರತಿ ತಿಂಗಳು ಸಭೆ ಮಾಡ್ತಾರೆ ಅಂತ ಹೇಳಿದ್ರ, ಆ ಸಭೆಯ ಉದ್ದೇಶ ಏನು, ಅದರಲ್ಲಿ ಏನೇನ್ ಚರ್ಚೆ ಮಾಡ್ತಾರೆ, ಇದ್ರ ಬಗ್ಗೆ ಹೇಳಿ.
1: ಸಭೆಯ ಉದ್ದೇಶ ಅಂದ್ರೆ ಸರ್, ನಮ್ಮ ಏನು ಜಿಲ್ಲಾ ಪಂಚಾಯತ್, ಸೆಕೆಂಡ್ ತಾಲೂಕ್ ಪಂಚಾಯತ್, ನಮ್ ಗ್ರಾಮ ಪಂಚಾಯತಿ ಮಟ್ಟದ ಒಕ್ಕೂಟಗಳಲ್ಲಿ ಅಂದ್ರೆ ಎನ್ ಆರ್ ಎಲ್ ಎಂ ಯೋಜನೆಗಳಿಂದ ಬಂದಿರೋ ಸ್ಕೀಮ್, ಈಗ ಹೇಳಿದ್ರಲ್ಲ ಸರ್ ನೀವು, ರೊಟ್ಟಿ ಮಿಷಿನ್ ಆಗ್ಲಿ, ಹೈನುಗಾರಿಕೆಗಾಗಿ, ಕೃಷಿಗಾಗ್ಲಿ, ಕುರಿ ಸಾಕಾಣಿಕೆಗಳಿಗಾಗ್ಲಿ, ಏನಾದ್ರೂ ನಮ್ಮ ಸರ್ಕಾರದಿಂದ ಸಬ್ಸಿಡಿ ರೂಪದಲ್ಲಿ ಹಣ ಕೊಡ್ತಾರೆ ಸರ್. ಫಸ್ಟ್ ಸ್ವಸಹಾಯ ಸಂಘದಿರೋರಿಗೆ ಮಹತ್ವ ಜಾಸ್ತಿ ಸರ್, ಏನಾರ ಆಗ್ಲಿ ಆತರ ಮಹತ್ವ ಇರ್ತತಲ್ಲ ಸರ್, ಅದ್ರ ಬಗ್ಗೆ ಚರ್ಚೆ ಮಾಡ್ತಾರೆ. ಇನ್ನೊಂದು, ಮೊನ್ನೆ ಈಗ ಹೊಸದಾಗಿ ಕಾಫಿ ಕಿಯೋಸ್ಕೋ ಅಂತ ಒಂದು ಯೋಜನೆ ಬಂದೈತಿ ಸರ್. ಅಂದ್ರೆ ಸ್ವಸಹಾಯ ಸಂಘದಾಗಿರೋ ಮಹಿಳೆ ಮಿನಿಮಮ್ ಏನಿಲ್ಲ ಅಂದ್ರೆ ಸೆಕೆಂಡ್ ಪಿ ಯು ಆಗಿರ್ಬೇಕು ಅವ್ರದ್ದು. ಅವರು ನಮ್ಮ ಸುತ್ತಮುತ್ತ ಹಳ್ಳಿ ಅಂದ್ರೆ ಈಗ ಯಲವಟ್ಟಿ ಗ್ರಾಮ ಪಂಚಾಯತ್ ಅಲ್ಲ ಸರ್, ನಮ್ದು ಲಕ್ಷಟಳ್ಳಿ, ಕಮಲಾಪುರ, ಯಲವಟ್ಟಿ, ಅವು ಮೂರು ಹಳ್ಳಿಲಿ ಎಲ್ಲಾದ್ರೂ ಅವ್ರು ಒಂದ್ ಕಾಫಿ ಸ್ಟಾಲ್ ಹಾಕಬೇಕು ಸರ್. ಅಂದ್ರೆ 2.5 ಲಕ್ಷ ಸಹಾಯಧನ ಸರ್ಕಾರದಿಂದ ಕೊಡ್ತಾರೆ ಸರ್ ಸರ್ ಅವರಿಗೆ ಅವರಿಗೆ ನೀಟ ರೆಡಿ ಮಾಡಿ ಕೊಡ್ತಾರೆ ಸರ್ ಶೆಡ್, ಅದನ್ನೆಲ್ಲ ಅಂದ್ರೆ ಒಂದ್ ಸಂಘದಿಂದ ಒಬ್ಬರೇ ಆಯ್ಕೆ ಆಗಿರ್ತಾರೆ. ಅವರು ಬೆಂಗಳೂರಲ್ಲಿ ತರಬೇತಿ ಪಡ್ಕೊಂಡ್ ಬರ್ಬೇಕು ಸರ್. ಪಡ್ಕೊಂಬಂದು
0: ತರಬೇತಿ ಪಡಿಬೇಕು ಅಂತಂದ್ರೆ ನೀವೇ ಕಳಿಸ್ತೀರಾ ಹೆಂಗೆ?
1: ಹಾ ಸರ್, ನಾವೇ ಆಯ್ಕೆ ಮಾಡಿ ಕಳಿಸ್ತೀವಿ ಸರ್, ಹೋಗ್ತಾರೆ ಅವ್ರು.
0: ಈಗ ಅವ್ರ ಖರ್ಚಿನಲ್ಲೇ ಹೋಗ್ಬೇಕಾಗುತ್ತಾ ತರಬೇತಿಗೆ?
1: ಇಲ್ಲ ಸರ್, ನಮ್ದು ಸರ್ಕಾರದಿಂದ ಕೊಡ್ತಾರೆ ಸರ್.
0: ಈಗ ಎಲ್ಲಾ ಸಂಘದ ಸದಸ್ಯರು ನಾವು ಹೋಗ್ತೀವಿ ಅಂತ ಮುಂದೆ ಬಂದ್ರೆ ಅವಾಗ ಹೆಂಗೆ
1: ಆಯ್ಕೆ ಇರ್ತೈತಿ ಸರ್? ಒಕ್ಕೂಟದ ತೀರ್ಮಾನ ಲಾಸ್ಟ್ ಆಗಿರುತ್ತೆ ಸರ್. ಈಗ ಕನಿಷ್ಠ ಅಂದ್ರೆ ಒಂದ್ 10ನೇ ಸಂಘದಲ್ಲಿ ನಮ್ಮ ಮಹಿಳೆಯರು ನೀವ್ ಅಂದಂಗೆ ನಾನ್ ಮಾಡ್ತೀನಿ ನಾನ್ ಮಾಡ್ತೀನಿ ಅಂತ ಬಂದ್ರೆ ಎಲ್ಲಾ ದಾಖಲಾತಿಗಳನ್ನು ಇಸ್ಕಂತಾರೆ ಸರ್. ಸಂಘದ ರಚನೆ, ವಹಿವಾಟು, ಸಂಘದಲ್ಲಿ ಯಾವ ರೀತಿ ಸಂಘ ಚೆನ್ನಾಗಿ ಇದನ್ನ ಮಾಡ್ಕೊಂಡಿದ್ದಾರೆ ಅವರು, ಅದನ್ನೆಲ್ಲ ನೋಡ್ಕೊಂಡ್ಬಿಟ್ಟು ನಮ್ಮ ಒಕ್ಕೂಟದಲ್ಲಿ ತೀರ್ಮಾನಗಳಾಗ್ತವೆ ಸರ್. ಒಕ್ಕೂಟದಲ್ಲಿ ಇಸಿ ಕಮಿಟಿ ಮೆಂಬರ್ಸ್

0: ಇರ್ತಾರೆ ಸರ್, ಅಧ್ಯಕ್ಷರು ಕಾರ್ಯದರ್ಶಿ ಇರ್ತಾರೆ ಸರ್, ಅವ್ರ ತೀರ್ಮಾನ ಲಾಸ್ಟ್ ಆಗಿರುತ್ತೆ ಸರ್. ಈಗ ಅವ್ರ ಎಷ್ಟೇ ಜನ ಬಂದ್ರು ಅವ್ರ ತೀರ್ಪು ಏನಿರ್ತಲ್ಲ ಅದೇ ಲಾಸ್ಟ್ ಸರ್, ಅವ್ರು ಹೋಗ್ತಾರೆ.
1: ಅಂದ್ರೆ ಅಲ್ಲಿ ಎಷ್ಟು ಜನಕ್ಕೆ ಅವಕಾಶ ಇರುತ್ತೋ ಅಷ್ಟು ಜನ ನೀವು ಆಯ್ಕೆ ಮಾಡಿ ಕಳಿಸ್ತೀರ ನೀವು? ಆ ತರ ಎಲ್ಲ ತರಬೇತಿ ತಗೊಂಡ್ ಬಂದಿದ್ದಾರ?
0: ಹ್ಮ್, ಕೆಲವೊಂದೆಲ್ಲ ಬಂದಿದ್ದಾರೆ ಸರ್. ಈಗ ಅಕ್ಕ ಕೆಫೆ ಅಂತ ಕೇಳಿದಿರಲ್ಲ ಸರ್, ಅದು ನಮ್ ಗೌರ್ಮೆಂಟ್ ಸ್ಕೀಮ್ ಸರ್. ಅದು ಅದು ಸ್ವಸಹಾಯ ಸಂಘದ ಮಹಿಳೆಯರೇ ಮಾಡ್ತಿರೋದು ಸರ್. ದಾವಣಗೆರೆಯಲ್ಲಿ ಹರಿಹರದಲ್ಲಿ ಆಗಿದೆ ಸರ್. ಸ್ವಸಹಾಯ ಸಂಘದ ಮಹಿಳೆಯರು ಕನಿಷ್ಠ ಒಂದ್ 5-6 ಜನ ತರಬೇತಿ ಪಡ್ಕೊಂಡ್ಬಂದು ಅವರಿಗೂ ಎಲ್ಲ ಹಿಂಗೆ ಸರ್ಕಾರದಿಂದ ಹಣ ಎಲ್ಲ ಸ್ಯಾಂಕ್ಷನ್ ಆಗಿ ಅವ್ರಿಗೊಂದು ಅಕ್ಕ ಕೆಫೆ ಅಂತ ಮಾಡಿಕೊಟ್ಟು ಅವರು ಎಲ್ಲ ಉದ್ಯೋಗ ಪಡ್ಕೊಂಡು ದುಡಿಮೆ ಮಾಡ್ಕೊಂತಿದ್ದಾರೆ ಸರ್.
1: ಎಲ್ಲ ಒಂದ್ ಕಡೆ ಅವರಿಗೆ ಒಂದು ಉದ್ಯೋಗ ಆಯ್ತು, ಆದಾಯನೂ ಅವ್ರಿಗೆ ತಂದ್ಕೊಟ್ಟು ಎಲ್ಲ ಒಂದ್ ಕಡೆ ಅವರ ಒಂದು ಜೀವನ ಮಟ್ಟ ಸುಧಾರಣೆ ಆಗಿದೆ ಅಂತ ಹೇಳಿ.
0: ಹಾ ಸರ್, ಆಗಿದೆ.
1: ಇನ್ನು ಬೇರೆ ಬೇರೆ ಏನೇನು ಯೋಜನೆಗಳನ್ನ ನೀವು ಕೊಡಿಸಿದ್ರ?
0: ಈಗ ಅಕ್ಕ ಕೆಫೆ ಒಂದಾಗಿದೆ ಸರ್, ಇದು ಕಾಫಿ ಕಿಯೋಸ್ಕ್ ಅದೊಂದು ಬಂದಿದೆ. ಮತ್ತೆ ಹೈನುಗಾರಿಕೆದು, ಟೈಲರಿಂಗ್ ಇಂದು ಎಲ್ಲ ಬರ್ತವೆ ಸರ್. ಅಣಬೆ ಸಾಕಾಣಿಕೆ ಅವನ್ನೆಲ್ಲ ತರಬೇತಿ ಕೊಡಿಸ್ಬಿಟ್ಟು ಅವ್ರ ಕಾಲ ಮೇಲೆ ಅವ್ರ ನಿಂತ್ಕೊಂಡಂಗೆ ಮಾಡ್ತೀವಿ ಸರ್. ಇನ್ನೊಂದು ಈಗ ತರಬೇತಿ ಪಡ್ಕೊಂಡು ಅವ್ರು ಮಾಡ್ಬೇಕು ಸರ್, ಈ ಕೆಲವೊಂದ್ ಮಹಿಳೆಯರೆಲ್ಲ ಮಾಡಲ್ಲ
1: ತರಬೇತಿ. ನೀವು ಪ್ರೋತ್ಸಾಹ ಮಾಡ್ಬೇಕು, ಈ ತರ ಎಲ್ಲ ಒಳ್ಳೆಯ ಒಂದು ಯೋಜನೆ ಇದು, ಇದರಿಂದ ಇಷ್ಟೆಲ್ಲ ಆದಾಯ ತಗೋಬಹುದು, ನಾವು ಜೀವನವನ್ನ ಕಟ್ಟಿಕೊಳ್ಳಬಹುದು ಅಂತ ಹೇಳಿ ನೀವು ಸಲಹೆ ಮಾಡ್ಬೇಕು.
0: ಮಾಡ್ತೀವಿ ಸರ್, ನಮ್ಮಲ್ಲಿ ನಮ್ ಸರ್ಗಳೆಲ್ಲ ಇದಾರೆ ಸರ್, ಸರ್ಗಳು ಮೇಡಮ್ ಅವರೆಲ್ಲ ಬಂದು ನಮ್ಮ ಮಾಹಿತಿ ಕಡಿಮೆ ಅನ್ಸಿದ್ರು ಅವ್ರನ್ನ ಕರ್ಸ್ಬಿಟ್ಟು ಅವ್ರಿಗೆ ಮಾಹಿತಿ ಕೊಡಿಸ್ತೀವಿ ಸರ್. ನಾವು ಅವಾಗೆಲ್ಲ ಪಡ್ಕೊಂತಿದ್ದಾರೆ ಸರ್, ಅಂದ್ರೆ ಇವಾಗ ಹಪ್ಪಳ ಸಂಡಿಗೆ, ಉಪ್ಪಿನಕಾಯಿ, ಮಿಲೆಟ್ಸ್ ಎಲ್ಲ ಅಂದ್ರೆ ಸಿರಿಧಾನ್ಯಗಳದ್ದೆಲ್ಲ ಮಾಡ್ತಿದ್ದಾರೆ ಸರ್ ಸ್ವಸಹಾಯ ಸಂಘದವರು. ಅವ್ರಿಗೆ ಬ್ರ್ಯಾಂಡಿಂಗ್ ಲೇಬಲ್ ಎಲ್ಲ ಮಾಡಿಸ್ಬಿಟ್ಟು ಅವ್ರ ದಾವಣಗೆರೆಯಲ್ಲಿ ಒಂದು ಮಾರಾಟ ಮಳಿಗೆ ಅಂತ ಮಾಡಿಬಿಟ್ಟು ಅದರಲ್ಲಿ ಮಾರಾಟ ಮಾಡಿಸ್ತಿದ್ದಾರೆ ಸರ್, ಅದು ನಡೀತಿದೆ.
1: ಈಗ ನೀವು ಹೇಳಿದ್ರ ಸಿರಿಧಾನ್ಯಗಳು ಅಂತ ಹೇಳಿದ್ರ, ನಿಮ್ಮ ಒಂದು ಸ್ತ್ರೀ ಶಕ್ತಿ ಸ್ವಸಹಾಯ ಗುಂಪುಗಳಲ್ಲಿ ಯಾಕೆ ಇವತ್ತಿನ ದಿನದಲ್ಲಿ ಸಿರಿಧಾನ್ಯಗಳಿಗೆ ಹೆಚ್ಚು ಹೆಚ್ಚು ಒತ್ತನ್ನು ಕೊಡ್ತಾ ಇದ್ದೀರಾ?
0: ಇವಾಗ ರೀಸೆಂಟ್ ಮಾಡ್ತಿರೋದು ಸರ್ ಅದನ್ನ, ಮೊನ್ನೆ ಈಗ ಹೊಸದಾಗಿ ಅಂದ್ರೆ 1 ವರ್ಷ ಆಯ್ತು ಸರ್, ಅಂಜನಾ ದೇವಿ ಸಂಘ ಅಂತ ರಚನೆ ಆಗಿದೆ. ಆ ಸಂಘದ ಮಹಿಳೆಯರು ಸಿರಿಧಾನ್ಯಗಳದೆಲ್ಲ ಸೇರ್ಬಿಟ್ಟು ಒಂದ್ ಮಿಲೆಟ್ಸ್ ಅಂತ ಮಾಡ್ತಿದ್ದಾರೆ ಸರ್. ಅವ್ರನ್ನ ನಾವು ಗುರುತಿಸ್ಬಿಟ್ಟು ಅವರಿಗೆ ಈಗ ಬ್ರ್ಯಾಂಡಿಂಗ್ ಲೇಬಲ್ ಮಾಡಿಸ್ಲಿಕ್ಕೆ ಹೇಳಿದೀವಿ ಸರ್. ಅವ್ರು ಮಾಡಿಸ್ಬಿಟ್ಟು ಅವರಿಂದ ನಾವು ಅದನ್ನ ಉತ್ಪನ್ನಗಳನ್ನೆಲ್ಲ ತಗೊಂಡ್ಬಿಟ್ಟು ನಾವೇನ್ ಮಾರಾಟ ಮಳಿಗೆ ಅಂತ ಇದೆ ಅಲ್ಲ ಸರ್, ಈಗ ಅಲ್ಲಿ ಕೊಡ್ತೀವಿ ಸರ್. ಅವ್ರದ್ದು ಏನ್ ರೇಟ್ ಇರುತ್ತಲ್ಲ ಆ ಪ್ಯಾಕೆಟ್ ಮೇಲೆ, ಬ್ರ್ಯಾಂಡಿಂಗ್ ಲೇಬಲ್ ಅಂದ್ರೆ ಒಂದ್ ಪ್ಯಾಕೆಟ್ ನೀಟಾಗಿ ಕಾಣ್ಬೇಕು ಸರ್, ಅದು ಅದನ್ನೆಲ್ಲ ರೆಡಿ ಮಾಡಿಸ್ಬಿಟ್ಟು ಅವ್ರು ಕೊಟ್ರೆ ಈಗ ನೋಡೋರಿಗೂ ಆಕರ್ಷಣವಾಗಿರ್ಬೇಕು ಸರ್, ಅದು ತಗೋಣಕ್ಕೆ
1: ಗುಣಮಟ್ಟ
0: ಗುಣಮಟ್ಟ ಹೇಗಿರುತ್ತೋ ಏನೋ ಅಂತ ಅದನ್ನೆಲ್ಲ ತಯಾರಿ ಮಾಡ್ಬಿಟ್ಟು ಕೊಡಿಸ್ತಿದ್ವಿ ಸರ್. ನಾವು ಮಾರಾಟ ಮಾಡ್ಸಕ್ಕೆ ರೆಡಿ ಮಾಡಿದೀವಿ ಸರ್, ಅವ್ರದ್ದು ಇನ್ಮೇಲ್ ಸ್ಟಾರ್ಟ್ ಆಗ್ಬೋದು ಸರ್.
1: ಅಂದ್ರೆ ಅಲ್ಲೆಲ್ಲ ಸಿರಿಧಾನ್ಯಗಳನ್ನ ಜಾಸ್ತಿ ಬೆಳೀತಾ ಇದ್ದಾರ?
0: ಇಲ್ಲ ಸರ್, ತಗೊಂಡ್ ಬಂದ್ಬಿಟ್ಟು ಮಾಡ್ತಿದ್ದಾರೆ. ರಾಗಿ ಇಲ್ಲಿ ರಾಗಿ ಮಲ್ಟ್ ಅಂತ ಹೇಳ್ತಾರಲ್ಲ ಸರ್, ಅಂದ್ರೆ ಕಾಳುಗಳೆಲ್ಲ ಹಾಕ್ಬಿಟ್ಟು ರಾಗಿಯಿಂದ ಅದೇ ಮಿಲೆಟ್ಸ್ ಅಂತ ಮಾಡಿ ಸಿರಿಧಾನ್ಯದ ಬಗ್ಗೆ ಮಾರಾಟ ಮಾಡ್ತಿದ್ದಾರೆ ಸರ್. ಬೇರೆ ಕೆಲವೊಂದ್ ಸಂಸ್ಥೆಗಳೆಲ್ಲ ಮಾಡ್ತಿದ್ದಾರೆ ಸರ್. ಅವರು ನಮ್ NRLM ಯೋಜನೆಯಲ್ಲಿ ಬರ್ಲಿ, ಸ್ವಸಹಾಯ ಸಂಘದಾಗ ಇರ್ಲಿ ಅನ್ನೋ ಉದ್ದೇಶಕ್ಕೋಸ್ಕರ ನಾವು ಹೇಳಿದೀವಿ ಸರ್ ಅವ್ರಿಗೆ.
1: ಈಗ ಸಾಕಷ್ಟು ಕಡೆ ನಾವು ನೋಡಿದ್ದೇವೆ, ಈಗ ಸಿರಿಧಾನ್ಯಗಳನ್ನೇ ಬೆಳೆದು ಈ ಒಂದು ಸ್ತ್ರೀ ಶಕ್ತಿ ಸ್ವಸಹಾಯ ಗುಂಪುಗಳಲ್ಲಿ ಅವರೆಲ್ಲ ಬೈ ಪ್ರಾಡಕ್ಟ್ ಅಂದ್ರೆ ಸಿರಿಧಾನ್ಯಗಳಲ್ಲಿ ಮೌಲ್ಯವರ್ಧಿತ ಉತ್ಪನ್ನಗಳನ್ನಾಗಿ ಮಾಡಿ ನೀವು ಹೇಳಿದ ಹಾಗೆ ಗುಣಮಟ್ಟದ ಪ್ಯಾಕೆಟ್ ಮಾಡಿ ಮಾರಾಟ ಮಾಡಿ ಸಾಕಷ್ಟು ಆದಾಯ ಗಳಿಸ್ತಾ ಇದ್ದಾರೆ. ಅಂದ್ರೆ ಈ ನಿಟ್ಟಿನಲ್ಲಿ ನೀವು ಅವ್ರಿಗೆ ಸಲಹೆ ಕೊಡಬೇಕು, ನಿಮ್ಮ ಜಮೀನುಗಳು ಇದ್ರೆ ನಿಮ್ಮಲ್ಲೇ ಸಿರಿಧಾನ್ಯಗಳು ಬೆಳೀರಿ ಅಂತ ಹೇಳಿ.
0: ಮಾಡ್ತಾರೆ ಸರ್, ಅಂದ್ರೆ ಇವಾಗೆಲ್ಲ ಗದ್ದೆ ಸರ್ ಜಾಸ್ತಿ.
1: ನಿಮ್ ಕಡೆ?
0: ನಮ್ ಕಡೆ ಗದ್ದೆ ಅಡಿಕೆ. ಈಗ ಬೇರೆ ಅಂದ್ರೆ ವರ್ಷಕ್ಕೊಂದ್ ಬೆಳೆ ಇರುತ್ತಲ್ಲ ಸರ್, ಬೆದ್ಲು ಅಂತಾರಲ್ಲ, ಆತರ ಜಮೀನಲ್ಲಿ ಮಾತ್ರ ನೀವೇ ಹೇಳ್ದಾಗೆ ಕಾಳು ಕಡಿ ಎಲ್ಲ ಬೆಳೆದ್ಬಿಟ್ಟು ಅವ್ರ ಸಿರಿಧಾನ್ಯ ಅವ್ರಿಗೆ ಮಾರಾಟ ಮಾಡಕ್ ಅವಕಾಶ ಇನ್ನು ಜಾಸ್ತಿ ಇರುತ್ತೆ ಸರ್. ನಮ್ಮಲ್ಲಿ ಗದ್ದೆ ಇರೋದ್ರ ನೀರಾವರಿ ಸೈಡ್ ಇರೋದ್ರಿಂದ ಕಡಿಮೆ ಸರ್. ಅದ್ ಅವರೆಲ್ಲ ಕೊಂಡ್ಕೊಂಡ್ಬಿಟ್ಟು ಸಂಘದ ಮಹಿಳೆಯರು ಏನೋ ನಾವು ಮನೇಲಿ ಸುಮ್ನೆ ಇರಬಾರ್ದಪ್ಪ, ನಾವು ಒಂದ್ ಸಂಘದಲ್ಲಿ ಇದೀವಿ, ಏನಾದ್ರೂ ಒಂದು ಉದ್ಯೋಗ ಮಾಡೋಣ ಅಂತ ಎಲ್ಲ ಮಾತಾಡ್ಕೊಂಡು ಸಂಘದಲ್ಲಿರೋ ಸದಸ್ಯರು ಮಾರಾಟ ಮಾಡ್ತಿದ್ದಾರೆ ಸರ್.
1: ಈಗ ಸಾಕಷ್ಟು ಸಂಘಗಳಿಗೆ ನೀವು ಲೋನ್ ಕೊಡಿಸ್ತೀರಾ ಅಂದ್ರೆ ಕಡಿಮೆ ಬಡ್ಡಿ ದರದಲ್ಲಿ, ಅವ್ರು ಪುನಃ ಆ ಲೋನ್ ಅನ್ನ ಕಟ್ಟಬೇಕು ಅಂತಂದ್ರೆ ಈಗ ಒಂದ್ಸಲ ನೀವು ಸಾಲ ತಗೊಂಡ್ರೆ ಇಷ್ಟು ತಿಂಗಳೊಳಗೆ ಅಥವಾ ಇಷ್ಟು ವರ್ಷದೊಳಗೆ ಪುನಃ ಅದನ್ನ ಸಾಲ ಕಟ್ಟಬೇಕು ಅಂತೇಳಿ. ಈಗ ಜಮೀನು ಇದ್ದಂತವ್ರು ಇರ್ತಾರೆ, ಇಲ್ಲದೇ ಇರತಕ್ಕಂಥವ್ರು ಇರ್ತಾರೆ. ಹಣ ಹೊಂದಿಸ್ಬೇಕಂತಂದ್ರೆ ಸಂಘಕ್ಕೆ ಕಟ್ಟಬೇಕಂತಂದ್ರೆ ಈಗ ಅವ್ರಿಗೆ ಕೆಲವ್ರಿಗೆ ಕಷ್ಟ ಆಗ್ಬೋದು, ಕೆಲವ್ರಿಗೆ ಸುಲಭ ಆಗಬಹುದು. ಈಗ ಅಂಥವ್ರಿಗೆ ಯಾವ ರೀತಿ ನೀವು ಸಲಹೆ ಕೊಡ್ತೀರಾ? ಈಗ ಜಮೀನು ಇಲ್ಲ ಅಂದ್ರೆ ನೀವೇನು ಸಾಲ ತಗೋಕ್ಕೆ ಹೆದರಬೇಡ್ರಿ, ಈಗ ಇಷ್ಟೆಲ್ಲ ಉಪಕಸುಬುಗಳಾಗಿ ನೀವು ಮಾಡಬಹುದು ಅಂತೇಳಿ ಉಪಕಸುಗಳ ಬಗ್ಗೆನೂ ನೀವು ಮಾಹಿತಿ ಕೊಡ್ತಾ ಇದೀವಿ ಅಂತ ಹೇಳಿದ್ರ. ಈಗ ಜೇನು ಸಾಕಾಣಿಕೆ, ಹೈನುಗಾರಿಕೆ, ಅಣಬೆ ಕೃಷಿ ಬಗ್ಗೆನೆಲ್ಲ ಮಾಹಿತಿ ಕೊಡ್ತೀವಿ ಅಂತ ಹೇಳಿದ್ರ. ಅಂದ್ರೆ ಎಲ್ಲೇ ಒಂದ್ ಕಡೆ ಈ ಸಂಘದ ಸದಸ್ಯರು ಈಗ ನಾವು ಸಂಘದಲ್ಲಿ ಸೇರ್ಕೊಂಡ್ವಿಪ್ಪ ಹಣ ಕಟ್ಟಬೇಕು ಅಂತೇಳಿ ಅವ್ರ ಮನಸ್ಸಿನಲ್ಲಿ ಇರುತ್ತೆ, ಅಲ್ಲಿ ನಿರುದ್ಯೋಗ ಅನ್ನುವಂಥದ್ದನ್ನ ನಾವು ಹೋಗಲಾಡಿಸ್ಬೋದಾ?

0: ಹೋಗಿಸ್ಬೋದು ಸರ್. ಯಾವ ತರ ಅಂದ್ರೆ, ಅದ್ ಮುಂಚೆ ಹೇಳಿದೆ ಸರ್ ನಿಮಗೆ, ಹೈನುಗಾರಿಕೆ, ಕೃಷಿಗೆ, ಸ್ವ ಉದ್ಯೋಗ ಅಂದ್ರೆ ಅಂಗಡಿ ವ್ಯಾಪಾರ, ಈ ತರ ಮಾಡ್ಲಿಕ್ಕೆ ಮಾತ್ರ ಅವಕಾಶ ಇರೋದಂದ್ರೆ ಅವ್ರಿಗೆ ಮಾತ್ರ ಸಾಲ ಸೌಲಭ್ಯ ಕೊಡ್ರಿ ಅಂತ ನಮ್ಮಲ್ಲಿ ಹೇಳಿರೋದು ಸರ್. ಹಾಗಾಗಿ ನಾವು ಹೆಚ್ಚಿಗೆ ಏನ್ ಮಾಡ್ತೀವಪ್ಪ ಅಂದ್ರೆ, ನಮ್ಮಲ್ಲಿ ಜಾಸ್ತಿ ಹೈನುಗಾರಿಕೆ ಹೆಚ್ಚು ಸರ್.
1: ನಿಮ್ಮ ಭಾಗದಲ್ಲಿ
0: ಹೈನುಗಾರಿಕೆ ಆಕಳು ಖರೀದಿ ಮಾಡ್ಬಿಟ್ಟು ಅದನ್ನ ಹಾಲು ಹಾಕಿ ಅದ ದುಡಿಮೆ ಬಂದಿರುತ್ತಲ್ಲ ಸರ್, ಬಂದಿರತಕ್ಕಂತ ಹಣದಲ್ಲಿ ಅವರು ಮನೆತನ ನಿಭಾಯಿಸ್ಕೊಂಡು ನಮ್ಮಲ್ಲಿ ಕಂತ್ ಕಟ್ತಾರೆ ಸರ್. ಕಂತು ಯಾವ ರೀತಿ ಎಷ್ಟು ತಿಂಗಳು ಅಂತ ಹೇಳಿದ್ರಲ್ಲ ಸರ್, ಒಂದ್ ವರ್ಷ ಇಲ್ಲ ಎರಡು ವರ್ಷ, 24 ಕಂತು ಇಲ್ಲ 12 ಕಂತು ಒಂದ್ ವರ್ಷಕ್ಕೆ ಈ ತರ ಮಾಡ್ತೀವಿ ಸರ್. ಎರಡು ವರ್ಷ ಮೇಲೆ ನಾವು ಕೊಡಲ್ಲ ಸರ್, ಕಡಿಮೆ ಇಂಟ್ರೆಸ್ಟ್ ಬೀಳುತ್ತೆ, ಕಟ್ಕಂತ ಹೋಗ್ತಾರೆ ಸರ್.
1: ಅಂದ್ರೆ ತಿಂಗಳಿಗೊಮ್ಮೆ ಕಂತನ್ನ ಕಟ್ಟಬೇಕು,
0: ತಿಂಗಳಿಗೆ ಒಂದ್ಸರಿ ಕಂತ್ ಕಟ್ತೀವಿ ನಾವು. ಪ್ರತಿ ತಿಂಗಳು 18ನೇ ತಾರೀಕು ಮೀಟಿಂಗ್ ಮಾಡ್ತೀವಿ ಸರ್, ಅವತ್ತೇ ನಮ್ದು CIF ಸಾಲ ಬಿಡುಗಡೆ ಮಾಡ್ತೀವಿ ಸರ್, ಚೆಕ್ಕು ಸಂಘ ಸದಸ್ಯರ ಮಹಿಳೆಯರಿಗೆ ಕೊಟ್ಬಿಟ್ಟು ಅವತ್ತಿನ ದಿನಾನೇ ಲೋನ್ ಎಲ್ಲ ಅವ್ರಿಗೆ ಹೋಗ್ತತಿ ಸರ್. ನೆಕ್ಸ್ಟ್ ಮಂತ್ ಇದ್ದ 18ನೇ ತಾರೀಕಿನ ಒಳಗಡೆ ಅಮೌಂಟ್ ಕಟ್ಟಿಸ್ತೀವಿ ಸರ್.
1: ಅಂದ್ರೆ ಎಲ್ಲ ಒಂದ್ ಕಡೆ ಅವ್ರಿಗೆ ದುಡ್ಡು ಇಲ್ಲ ಅಂದ್ರ ಅವ್ರಿಗೆ ಏನಾದ್ರೂ ಕೆಲಸ ದುಡ್ಡಾದ್ರೂ ತಂದು ಕಟ್ತಾರಲ್ವಾ?
0: ಕಟ್ತಾರೆ ಸರ್.
1: ಒಂದ್ ಕಡೆ ಈ ತರ ಸ್ತ್ರೀ ಶಕ್ತಿ ಸ್ವಸಹಾಯ ಗುಂಪುಗಳು ನಮ್ಮ ಅಂದ್ರೆ ನಮ್ಮ ಗ್ರಾಮೀಣ ಮಟ್ಟದಲ್ಲಿ ಇರೋದ್ರಿಂದ ಅವ್ರಿಗೆ ಒಂದ್ ಕಡೆ ಉದ್ಯೋಗ ಸಿಗುತ್ತೆ, ಜೊತೆಗೆ ಆರ್ಥಿಕವಾಗಿ ಅವ್ರ ಮೇಲ್ ಬರಕ್ಕೆ ಒಂದ್ ಕಾರಣ ಅಂತ ಹೇಳ್ತೀರಾ?
0: ಹ್ಮ್ ಸರ್. ಫಸ್ಟ್ ಮೊದ್ಲೆಲ್ಲ ಹಳ್ಳಿಗಳಲ್ಲಿ ಹೆಣ್ಮಕ್ಳೆಲ್ಲ ಯಾರು ಹೊರಗೆ ಹೋಗ್ತಿರ್ಲಿಲ್ಲ ಸರ್. ಅಂದ್ರೆ ಹೆಣ್ಮಕ್ಳು ಯಾರು ಹೊರಗಡೆ ಹೋಗ್ಬಾರ್ದು, ಗಂಡ್ ಮಕ್ಳಷ್ಟೇ ದುಡಿಮೆ ಮಾಡ್ಕೊಂಬಂದು ನಿಮ್ನೆಲ್ಲ ಸಾಕ್ಬೇಕು ಅಂತಿದ್ರು ಸರ್. ಇವಾಗ ಆತರ ಅಲ್ಲ ಸರ್, ಪ್ರತಿಯೊಬ್ಬ ಮಹಿಳೆನು ನಾವು ದುಡಿಮೆ ಮಾಡ್ಬೇಕು, ನಾವು ಸ್ವಾವಲಂಬಿ ಆಗ್ಬೇಕು, ನಾವು ಸ್ವಾವಲಂಬಿ ಆಗಿ ನಮ್ ಬದುಕ್ ನಾವು ಕಟ್ಕೋಬೇಕು ಅಂತ ಪ್ರತಿಯೊಬ್ರು ಮಹಿಳೆಯಲ್ಲೂ ಈಗ ಆಸಕ್ತಿ ಇದೆ ಸರ್. ಸ್ವಸಹಾಯ ಸಂಘ ಮಾಡ್ಕೊಳಕ್ ಬಂದ್ ಹೊರಗ್ ಬಂದಿದ್ದಾರೆ ಅಂದ್ರೆ ಅವ್ರ ಒಂದ್ ಬದುಕ್ ಕಟ್ಕೊಂತ ಇದ್ದಾರೆ ಅಂತಾನೆ ಅರ್ಥ ಸರ್. ಅವ್ರದ್ದು ಉಳಿತಾಯ ದಣ ಅವ್ರು ಕೂಡಿಟ್ಕೊಂಡು ಅವ್ರು ಏನೋ ಅದ್ರಲ್ಲಿ ಬಂದಿರ್ತಕ್ಕಂತ ಉಳಿತಾಯ ದಣವನ್ನ ಸಾಲ ತಗೊಂಡು ಆ ಸಾಲದಿಂದ ಬಂದಿರ್ತಕ್ಕಂತ ಹಣವನ್ನು ಏನಕ್ಕೋ ಒಂದು ಹೂಡಿಕೆ ಮಾಡಿ ಅದರಿಂದ ಬಂದಿರತಕ್ಕಂತ ಲಾಭದಿಂದ ಅವ್ರ ಬದುಕ್ ಕಟ್ಕೊಂತ ಇದ್ದಾರೆ ಸರ್.
1: ಈಗ ಮೊದ್ಲೆಲ್ಲ ನೋಡಿದ್ರೆ ಈಗ ನಮಗೆ ಹಣ ಬೇಕು ಅಂತಂದ್ರೆ ಇದ್ದಂತವ್ರ ಹತ್ರ ಹೋಗ್ತಾ ಇದ್ವಿ ಅವತ್ತಿನ
0: ಸರ್. ಅವಾಗೆಲ್ಲ ಊರಲ್ಲಿ 2 ರೂಪಾಯಿ ಬಡ್ಡಿಯಂತೆ, 3 ರೂಪಾಯಿ ಬಡ್ಡಿಯಂತೆ, ಹಿಂಗೆ ಏನಕ್ಕಾದ್ರೂ ತಕ್ಷಣ ಬೇಕಪ್ಪ ಅಂದ್ರೆ ಏನು ನಮಗೆ ಹಸಿವಿರುತ್ತೆ ಸರ್. ಇವಾಗ ಅವ್ರು 8 ರೂಪಾಯಿ ಬಡ್ಡಿ ಆದ್ರೂ ನಾವು ತಗೋಬೇಕಾಗಿತ್ತು ಸರ್. ಇವಾಗ ಆತರ ಅಲ್ಲ ಸರ್, ಮೇನ್ ಸಂಘಗಳು ಮನುಷ್ಯ ಇವಾಗ ನಮಗೆ ಸಾಲ ಬೇಕು ಅಂದ ತಕ್ಷಣ ಫಸ್ಟ್ ತಲೆ ಬರೋದ್ ಸಂಘ, ನನ್ನ ಸಂಘದಲ್ಲಿ ಇದ್ದೀನಪ್ಪ, ನನ್ನ ಸಂಘದಲ್ಲಿ ಸಾಲ ಬರಿಸ್ತೀನಿ, ಕಡಿಮೆ ಬಡ್ಡಿ ಬೀಳುತ್ತೆ, ಅದ್ರಲ್ಲಿ ಬಂದಿರತಕ್ಕಂತ ಹಣವನ್ನು ನಾವು ಏನಕ್ಕಾದ್ರೂ ಉಪಯೋಗ ಮಾಡ್ಕೋಬಹುದು. ಈಗ ಯಾರು ಯಾರ ಮನೇಲಿ ಸಾಲ ಕೇಳಕ್ ಹೋಗಲ್ಲ ಸರ್, ಫಸ್ಟ್ ಸಂಘದಲ್ಲೇ ಕೇಳೋದು. ಮನೇಲಿ ಬೇಡ ಅಂದ್ರೂ ಮನೇಲಿರೋ ಯಜಮಾನ್ರನ್ನ ಅತ್ತೆರ್ನ ಮಾವರ್ನ ಒಪ್ಪಿಸ್ಬಿಟ್ಟಾದ್ರೂ ಫಸ್ಟ್ ಸಂಘಗಳಲ್ಲಿ ಸಾಲ ಕೇಳ್ತಾರೆ ಸರ್.
1: ಈಗ ಹೆಚ್ಚಾಗಿ ಈಗ ಹಳ್ಳಿಗಳಲ್ಲಿ ಅಂತಂದ್ರೆ ಸ್ತ್ರೀ ಶಕ್ತಿ ಸ್ವಸಹಾಯ ಸಂಘದ ಒಂದು ಮಹಿಳೆಯರು ಅಂತಂದ್ರೆ ಎಲ್ಲ ರೈತ ಮಹಿಳೆಯರನ್ನ ಇರ್ತಾರಲ್ವಾ?
0: ಹಾ ಸರ್.
1: ಈಗ ಕೃಷಿ ಬಗ್ಗೆ ಏನ್ ಮಾಹಿತಿ ಕೊಡ್ತೀರಾ? ಈಗ ನೀವು ಈ ತರ ಬೆಳೀರಿ, ಈ ತರ ಬೆಳೆದ್ರೆ ಈ ತರ ನಾವು ಆದಾಯವನ್ನ ತಗೊಳ್ಬಹುದು, ದಿನನಿತ್ಯ ಆದಾಯ ತಂದ್ಕೊಡುವಂತ ಬೆಳೆಗಳು ಇದ್ದಾವೆ, ಈಗ 3 ತಿಂಗಳಿಗೊಮ್ಮೆ ಆದಾಯ ಕೊಡುವಂತ ಬೆಳೆಗಳು ಇದ್ದಾವೆ, ವಾರ್ಷಿಕವಾಗಿ ಕೊಡುವಂತ ಬೆಳೆಗಳು ಇದ್ದಾವೆ. ಅಂದ್ರೆ ಈ ನಿಟ್ಟಿನಲ್ಲಿ ಅವ್ರಿಗೆ ಗೊತ್ತಾಗ್ಬೇಕಂತಂದ್ರೆ ಕೃಷಿ ಪ್ರವಾಸಗಳು ಈ ತರ ಕರ್ಕೊಂಡು ಹೋಗ್ತಾರಲ್ವಾ? ಆತರ ಏನಾದ್ರು ಕರ್ಕೊಂಡೋಗಿದ್ರೆ ನೀವು ಒಬ್ಬ ಸ್ಥಳೀಯ ಸಂಪನ್ಮೂಲ ವ್ಯಕ್ತಿಯಾಗಿ.
0: ಸ್ಥಳೀಯ ಸಂಪನ್ಮೂಲ ವ್ಯಕ್ತಿಯಾಗಿ ನಾವು ಕರ್ದ್ಕೊಂಡು ಹೋಗಿಲ್ಲ ಸರ್, ನಮ್ಮಲ್ಲಿ ಕೃಷಿ ಸಖಿ ಅಂತ ಆಯ್ಕೆ ಮಾಡ್ಕೊಂಡಿದೀವಿ ಒಕ್ಕೂಟದಲ್ಲಿ. ಈಗ ನಾವ್ ಹೆಂಗೆ ಸ್ಥಳೀಯ ಸಂಪನ್ಮೂಲ ವ್ಯಕ್ತಿಗಳಾಗಿ ಆಯ್ಕೆ ಆಗಿದೀವಲ್ಲ ಸರ್, ಅದೇ ರೀತಿ ಅಂದ್ರೆ ಹೈನುಗಾರಿಕೆ ಬಗ್ಗೆ, ಕೃಷಿ ಬಗ್ಗೆ, ಕೃಷಿ ಸಖಿ, ಪಶು ಸಖಿ ಅಂತ ಆಯ್ಕೆ ಮಾಡ್ಕೊಂಡಿದೀವಿ ಸರ್. ಮತ್ತೆ BC ಸಖಿ ಅಂದ್ರೆ ಈಗ ಬ್ಯಾಂಕ್ ಅಲ್ಲೇ ಹೋಗ್ಬಿಟ್ಟು ಈಗ ಹಣ ಬಿಡಿಸ್ಕೋಬೇಕಲ್ಲ ಸರ್, ವಯಸ್ಸಾದ್ರೆ ಈಗ ಆಗಲ್ಲ, ಅಲ್ಲೇ ಊರಲ್ಲೇ ಬಿಡಿಸ್ಕೊಂತಾರೆ ಅನ್ನೋ ಉದ್ದೇಶಕ್ಕೆ BC ಸಖಿಗಳನ್ನು ಆಯ್ಕೆ ಮಾಡ್ಕೊಂಡಿದೀವಿ ಸರ್. ಕೃಷಿ ಸಖಿ ಇರ್ತಾರಲ್ಲ ಸರ್, ಅವರು ಮಾಹಿತಿ ಕೊಡ್ತಾರೆ ಸರ್ ಅವರಿಗೆ, ಈ ತರ ಬೆಳೆಗೆ ಈ ತರ ಮಾಡಿದ್ರೆ ಇದು ಜೀವಾಮೃತ, ಘನಾಮೃತ, ಬೀಜಾಮೃತ, ಅವರಿಗೆಲ್ಲ ತರಬೇತಿ ಕೊಡಿಸಿದ್ದಾರೆ ಸರ್. ಆ ತರಬೇತಿ ಪಡ್ಕೊಂಡ್ಬಿಟ್ಟು ಅವರು ಸ್ವಸಹಾಯ ಸಂಘಗಳಿಗೆ ಭೇಟಿ ಕೊಟ್ಟು ಸ್ವಸಹಾಯ ಸಂಘದಲ್ಲಿರುವ ಮಹಿಳೆಯರಿಗೆ ಅವ್ರ ಮಾಹಿತಿಯನ್ನು ನೀಡ್ತಾ ಇದ್ದಾರೆ ಸರ್.
1: ಅಂದ್ರೆ ಒಟ್ಟಾರೆ ಈ ಒಂದು ಗ್ರಾಮೀಣ ಮಟ್ಟದಲ್ಲಿ ಸ್ತ್ರೀ ಶಕ್ತಿ ಸ್ವಸಹಾಯ ಗುಂಪುಗಳನ್ನು ರಚನೆ ಮಾಡಿದ್ರೆ ಸಾಕಷ್ಟು ಅನುಕೂಲ ಅಂತ ಹೇಳ್ತೀರಾ?
0: ಹಾ ಸರ್, ಸಾಕಷ್ಟು ಇದೆ ಸರ್, ತುಂಬಾ ಜನ ಪಡ್ಕೊಂಡು ಇದ್ದಾರೆ ಸರ್. ಎಲ್ಲಾ ಮಹಿಳೆಯರು ಸ್ವಸಹಾಯ ಸಂಘಕ್ಕೆ ಸೇರಿ ನಮ್ಮ ಯೋಜನೆ ಅಡಿಲಿ ಸರ್ಕಾರದಿಂದ ಬರುವಂತಹ ಉಪಯೋಗಗಳನ್ನ ಪಡ್ಕೊಳ್ರಿ ಅಂತ ತಿಳಿಸಕ್ ಇಚ್ಛೆ ಪಡ್ತೀನಿ ಸರ್. ನಾನು
1: ಈಗ ರೈತರಿಗಾಗಿ ಸಾಕಷ್ಟು ಸರ್ಕಾರದ ಯೋಜನೆಗಳು ಇದ್ದಾವೆ, ಈಗ ರಾಜ್ಯ ಸರ್ಕಾರದ್ದಾಗಿರ್ಬೋದು, ಕೇಂದ್ರ ಸರ್ಕಾರದ್ದಾಗಿರ್ಬೋದು, ಇವೆಲ್ಲ ನಮಗೆ ಗೊತ್ತಾಗಬೇಕಂತಂದ್ರೆ ನಮ್ಮ ಮಹಿಳಾ ಸದಸ್ಯರಿಗೆ ಈ ಒಂದು ಸ್ತ್ರೀ ಶಕ್ತಿ

0: ಸ್ವಸಹಾಯ ಗುಂಪಿನಲ್ಲಿ ಸೇರ್ಪಡೆ ಆದ್ರೆ ಅಂದ್ರೆ ಇವೆಲ್ಲ ಯೋಜನೆಗಳು ನಿಮ್ಮ ಮುಖಾಂತರ ಗೊತ್ತಾಗ್ತವೆ. ಆಗ ಅವರು ಅವನ್ನೆಲ್ಲ ಯೋಜನೆಗಳನ್ನ ಪಡ್ಕೊಂಡು ಅವ್ರು ಎಲ್ಲೋ ಒಂದ್ ಕಡೆ ಆರ್ಥಿಕವಾಗಿ ಮೇಲ್ ಬರಬಹುದು ಅಂತ ಹೇಳ್ತೀರಾ?
1: ಹಾ ಸರ್, ಬರಬಹುದು, ಬರ್ಲಿ ಅನ್ನೋದೇ ಉದ್ದೇಶ ಸರ್. ಸಾಕಷ್ಟು ನಮಗೆ ಗೊತ್ತಿರೋ ಅಂತ ಮಾಹಿತಿ ಸಂಘಗಳಲ್ಲಿ ಭೇಟಿ ಕೊಟ್ಟು ಹೇಳ್ತೀವಿ ಸರ್. ಪ್ರತಿಯೊಬ್ರು ಈಗ ಸಂಘದಲ್ಲಿ ನಮ್ದು ಸಭೆ ಇರುತ್ತಲ್ಲ ಸರ್, ನಾವು ಮನೆ ಮನೆ ಭೇಟಿ ಕೊಟ್ಟು ನಮಗೆ ಬಂದ್ರೆ ಅದು ಯೋಜನೆ ಬಗ್ಗೆ ನಾವು ಮಾಹಿತಿ ತಿಳಿಸ್ತಾ ಇರ್ತೀವಿ ಸರ್. ಅವರಿಗೆ ಬರ್ಲಿ, ಬಂದು ನಮ್ಮ ಯೋಜನೆ ಬಗ್ಗೆ ಅದ್ರ ಉಪಯೋಗ ಬಗ್ಗೆ ತಿಳ್ಕೊಳ್ಳಿ ಅನ್ನೋದೇ ನನ್ನ ಆಸೆ ಸರ್.
0: ಒಳ್ಳೆದು ಶ್ರುತಿ ಅವರೇ. ಇಲ್ಲ ತನಕ ಈ ಒಂದು ಸ್ತ್ರೀ ಶಕ್ತಿ ಸಂಘಗಳ ರಚನೆ ಮತ್ತು ಅವುಗಳ ಒಂದು ಕಾರ್ಯಚಟುವಟಿಕೆಗಳು ಯಾವ ರೀತಿ ಇದ್ದಾವೆ ಅನ್ನುವಂತ ನಿಟ್ಟಿನಲ್ಲಿ ಒಬ್ಬ ಸ್ಥಳೀಯ ಸಂಪನ್ಮೂಲ ವ್ಯಕ್ತಿಯಾಗಿ ಸಾಕಷ್ಟು ಮಾಹಿತಿಯನ್ನು ಇವತ್ತು ತಿಳಿಸಿಕೊಟ್ಟಿದ್ದೀರಾ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ.
2: ಥ್ಯಾಂಕ್ ಯು ಸರ್, ಧನ್ಯವಾದ.
3: ಇದುವರೆಗೂ ಇಂದಿನ ವನಿತಾ ವಿಹಾರ ಮಹಿಳೆಯರಿಗಾಗಿ ಕಾರ್ಯಕ್ರಮದಲ್ಲಿ ಸ್ತ್ರೀ ಶಕ್ತಿ ಸ್ವಸಹಾಯ ಸಂಘದ ಸಂಪನ್ಮೂಲ ವ್ಯಕ್ತಿಯಾಗಿ ಸಂಘದ ರಚನೆ, ಕಾರ್ಯಚಟುವಟಿಕೆ, ನಿರ್ವಹಣೆ ಹಾಗೂ ಸಂಘದಿಂದ ಒದಗುವ ಸೌಲಭ್ಯಗಳ ಕುರಿತು ಮಾಹಿತಿ ನೀಡಿದವರು ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ಲಕ್ಕಶೆಟ್ಟಿಹಳ್ಳಿಯ ಎನ್ ಶ್ರುತಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಯುಎಂ ಮರುಳಸಿದ್ದೇಶ್, ಸಂಕಲನ ಅನುಶ್ರೀ ಸಿ ಕಾಲುವೇಹಳ್ಳಿ. ಈ ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗಕ್ಕೆ.

ಎಫ್ಎಂ 103.1 ಮೆಗಾಹೆಡ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 12:29.

0: ಕೇಳುಗರೆ, ಈ ಮಧ್ಯಾಹ್ನ 12:35ಕ್ಕೆ ಬೆಂಗಳೂರು ಕೇಂದ್ರದಿಂದ ಪ್ರಸಾರವಾಗಲಿರುವ ಆರೋಗ್ಯ ಕಾರ್ಯಕ್ರಮದಲ್ಲಿ ಗರ್ಭಕಂಠದ ಕ್ಯಾನ್ಸರ್ ತಡೆಗಟ್ಟಲು ಬಳಸುವ ಎಚ್ಪಿವಿ ಲಸಿಕೆಯ ಕುರಿತು ಉತ್ತರ ಕನ್ನಡ ಜಿಲ್ಲಾ ಆರೋಗ್ಯ ಇಲಾಖೆಯ ಆರ್ಸಿಎಚ್ ಅಧಿಕಾರಿ ಡಾ ನಟರಾಜ್ ಅವರೊಂದಿಗಿನ ಸಂದರ್ಶನ ಕೇಳಲಿದ್ದೀರಿ. ನಂತರ ಬೇಸಿಗೆಯಲ್ಲಿ ಎದುರಾಗುವ ಆರೋಗ್ಯ ಸಮಸ್ಯೆಗಳು ಮತ್ತು ಆಯುರ್ವೇದ ಪರಿಹಾರಗಳ ಕುರಿತು ಆಯುರ್ವೇದ ತಜ್ಞ ಡಾ ಕೇಶವರಾಜ್ ಅವರೊಂದಿಗಿನ ಸಂದರ್ಶನ ಪ್ರಸಾರವಾಗಲಿದೆ. ಮೂರು ಗಂಟೆಗೆ ರೂಪಕ ಕೋಮು ಸೌಹಾರ್ದತೆಯ ಹರಿಕಾರ ಸಂತ ಶಿಶುನಾಳ ಶರೀಫ, ಪ್ರಸ್ತುತಿ ಸದಾಶಿವ ಮರ್ಜಿ. ಈ ಕಾರ್ಯಕ್ರಮವನ್ನು ನಮ್ಮ ಯೂಟ್ಯೂಬ್ ಚಾನೆಲ್ ಆಕಾಶವಾಣಿ ಮಡಿಕೇರಿ ಇದರಲ್ಲೂ ಆಲಿಸಬಹುದು. 3:30ಕ್ಕೆ ಕಥಾ ಶಿವಭಕ್ತ ತಿರುನೀಲಕಂಠ, ನಡೆಸಿಕೊಡುತ್ತಾರೆ ಬಿ ಗುರುಸಿದ್ದಪ್ಪ. ಈ ಕಾರ್ಯಕ್ರಮವನ್ನು ನಮ್ಮ ಯೂಟ್ಯೂಬ್ ಚಾನೆಲ್ ಆಕಾಶವಾಣಿ ಮಡಿಕೇರಿ ಇದರಲ್ಲೂ ಆಲಿಸಬಹುದು. ಸಂಜೆ 5 ಗಂಟೆಗೆ ವ್ಯಕ್ತಿ ವಿಶೇಷ ಕಾರ್ಯಕ್ರಮದಲ್ಲಿ ಕೊಡಗಿನ ಯುವ ಸಮೂಹಕ್ಕೆ ವೃತ್ತಿ ಮಾರ್ಗದರ್ಶನ ಮಾಡಲು ಇಚ್ಛಿಸಿ ಪಡೆದಿದ್ದ ಸರ್ಕಾರಿ ಹುದ್ದೆಯನ್ನು ತ್ಯಜಿಸಿ ವೃತ್ತಿ ಮಾರ್ಗದರ್ಶಕ ಎನಿಸಿದ ಪೃಥ್ವಿ ಉತ್ತಯ್ಯ ಅವರೊಂದಿಗಿನ ಸಂದರ್ಶನದ ಮೊದಲ ಭಾಗ ಕೇಳಲಿದ್ದೀರಿ. 6:50ಕ್ಕೆ ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿಸುತ್ತಿರುವ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ, ಇದರಲ್ಲಿ ಕರಿಮೆಣಸು ಮತ್ತು ಏಲಕ್ಕಿ ಬೆಳೆಗೆ ಬಾಧಿಸುವ ಕೀಟಪೀಡೆಗಳ ನಿರ್ವಹಣೆ, ಈ ಕುರಿತು ಡಾ ಎಚ್ ಸಿ ಲತಾ ಅವರೊಂದಿಗಿನ ಸಂದರ್ಶನ ಪ್ರಸಾರವಾಗಲಿದೆ.
1: ನಿಮ್ಮ ಮನೆಯ ವಾಶ್ರೂಮ್ ಮತ್ತು ಕಿಚನ್ ಸ್ಟೈಲಿಶ್ ಆಗಿ ಕಾಣಲು ನೀವು ಆಯ್ಕೆ ಮಾಡಿ ಜಾಕ್ವಾ ಪ್ರಾಡಕ್ಟ್ಸ್ ಗಳನ್ನು. ಬಾತ್ರೂಮ್ ಫಿಟ್ಟಿಂಗ್ಸ್ ಅಂಡ್ ಸ್ಯಾನಿಟರಿ ವೇರ್, 10 ವರ್ಷಗಳ ವಾರಂಟಿ ಹಾಗೂ ಸ್ಪಾಟ್ ರಿಪೇರ್ ಸರ್ವಿಸ್ ಇದೀಗ ಇರಿಟಿಯ ರೀನಾ ಡೆವಲಪರ್ಸ್ ನಲ್ಲಿ. ಕರ್ನಾಟಕದಾದ್ಯಂತ ಫ್ರೀ ಡೆಲಿವರಿನೂ ಇದೆ. ಜಾಕ್ವಾ ಪ್ರಾಡಕ್ಟ್ಸ್ ನ ವಿಶಾಲವಾದ ಸ್ಟುಡಿಯೋ ರೀನಾ ಡೆವಲಪರ್ಸ್, ಉಳಿಕಲ್ ರೋಡ್, ಇರಿಟಿ.
2: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು. ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
3: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮ್ಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250ಕ್ಕೂ ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
2: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
4: ಆಕಾಶವಾಣಿಗೆ 90ರ ಸಂಭ್ರಮ.
5: ಆಕಾಶವಾಣಿಗೆ 90ರ ಸಂಭ್ರಮ.
4: ಮಾಹಿತಿ, ಶಿಕ್ಷಣ, ಮನರಂಜನೆ, ಸ್ಥಳೀಯ, ರಾಜ್ಯ.

0: ಅಂತಾರಾಜ್ಯ ರಾಷ್ಟ್ರ ಅಂತಾರಾಷ್ಟ್ರೀಯ ಸುದ್ದಿಗಳಿಗಾಗಿ ಸೇವೆ ಸಲ್ಲಿಸುತ್ತಿರುವಂತಹ ಶ್ರವ್ಯ ಮಾಧ್ಯಮ ಆಕಾಶವಾಣಿ.
1: ಆಕಾಶವಾಣಿಗೆ 90ರ ಸಂಭ್ರಮ.
0: ಆಕಾಶವಾಣಿಗೆ 90ರ ಸಂಭ್ರಮ. ಮನುಷ್ಯನ ವ್ಯಕ್ತಿತ್ವ ವಿಕಸನಕ್ಕೆ ಸಹಾಯ ಮಾಡಬಲ್ಲ ಏಕೈಕ ಶ್ರವ್ಯ ಮಾಧ್ಯಮ ಆಕಾಶವಾಣಿ.
2: ಎಂದಿಗೂ ಸೋಲದು.
0: ಪ್ರತಿ ಮನೆ ಮನೆಗೂ ಸಾಹಿತ್ಯ, ಸಂಗೀತ, ಸುದ್ದಿ ಎಲ್ಲವನ್ನು ತರಂಗಗಳ ಮುಖಾಂತರ ತಲುಪಿಸುವ ಏಕೈಕ ಶ್ರವ್ಯ ಮಾಧ್ಯಮ ಆಕಾಶವಾಣಿ.

0: ಆಕಾಶವಾಣಿಗೆ 90ರ ಸಂಭ್ರಮ.
1: ಆಕಾಶವಾಣಿಗೆ 90ರ ಸಂಭ್ರಮ
0: ಆಲಿಸಿ ಪ್ರತಿದಿನ ಬೆಳಗ್ಗೆ 8:30 ಕ್ಕೆ
1: ಆಕಾಶವಾಣಿಯ ಅಂತರಾಳ.
0: ಆಕಾಶವಾಣಿಯ ಅಂತರಾಳ.

0: ಆಕಾಶವಾಣಿಯ ಇತಿಹಾಸವನ್ನು ಅರಿಯಲು ಟ್ಯೂನ್ ಮಾಡಿ ಪ್ರತಿದಿನ ಬೆಳಗ್ಗೆ 8:30 ಎಫ್ಎಂ 103.1 ಮೆಗಾಹರ್ಟ್ಸ್ಗಳು. ಇದು ಆಕಾಶವಾಣಿ ಮಡಿಕೇರಿ ಕೇಂದ್ರ.
1: ಆಕಾಶವಾಣಿಗೆ 90ರ ಸಂಭ್ರಮ.
0: ಆಕಾಶವಾಣಿಗೆ 90ರ ಸಂಭ್ರಮ.

0: ಎಫ್ಎಂ 103.1 ಮೆಗಾಹೆರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 12:35. ಇನ್ನು ಆರೋಗ್ಯ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.
1: ಆಕಾಶವಾಣಿ ಕೇಳಿ ಆರೋಗ್ಯ ಸಂಚಿಕೆ. ಇಂದಿನ ಕಾರ್ಯಕ್ರಮದಲ್ಲಿ ಗರ್ಭಕಂಠದ ಕ್ಯಾನ್ಸರ್ ತಡೆಗಟ್ಟಲು ಬಳಸುವ ಎಚ್ಪಿವಿ ಲಸಿಕೆಯ ಕುರಿತು ಉತ್ತರ ಕನ್ನಡ ಜಿಲ್ಲಾ ಆರೋಗ್ಯ ಇಲಾಖೆಯ ಆರ್ಸಿಎಚ್ ಅಧಿಕಾರಿ ಡಾಕ್ಟರ್ ನಟರಾಜ್ ಅವರೊಂದಿಗೆ ಸಂದರ್ಶನ ಹಾಗೂ ಬೇಸಿಗೆಯಲ್ಲಿ ಎದುರಾಗುವ ಆರೋಗ್ಯ ಸಮಸ್ಯೆಗಳು ಮತ್ತು ಆಯುರ್ವೇದ ಪರಿಹಾರಗಳ ಕುರಿತು ಆಯುರ್ವೇದ ತಜ್ಞ ಡಾಕ್ಟರ್ ಕೇಶವರಾಜ್ ಅವರೊಂದಿಗೆ ಸಂದರ್ಶನ. ಹಾಗಾದರೆ ಬನ್ನಿ ಮೊದಲಿಗೆ ಗರ್ಭಕಂಠದ ಕ್ಯಾನ್ಸರ್ ತಡೆಗಟ್ಟಲು ಬಳಸುವ ಎಚ್ಪಿವಿ ಲಸಿಕೆಯ ಕುರಿತು ಉತ್ತರ ಕನ್ನಡ ಜಿಲ್ಲಾ ಆರೋಗ್ಯ ಇಲಾಖೆಯ ಆರ್ಸಿಎಚ್ ಅಧಿಕಾರಿ ಡಾಕ್ಟರ್ ನಟರಾಜ್ ಅವರೊಂದಿಗೆ ಸಂದರ್ಶನ.
2: ಡಾಕ್ಟರ್ ನಟರಾಜ್ ಅವರೇ ನಮಸ್ಕಾರ.
3: ಸರ್ ನಮಸ್ತೆ ಸರ್.
2: ಇತ್ತೀಚಿನ ವರ್ಷಗಳಲ್ಲಿ ವಿಶೇಷವಾಗಿ ಮಹಿಳೆಯರಲ್ಲಿ ಕಂಡುಬರುವಂತಹ ಗರ್ಭಕಂಠದ ಕ್ಯಾನ್ಸರ್ ಹಾಗಂದ್ರೆ ಏನು ಹಾಗೂ ಇದರ ಒಂದು ಮಹತ್ವ ಏನು ಹಾಗೂ ನಮ್ಮ ಜಿಲ್ಲೆಯಲ್ಲಿ ರಾಜ್ಯದಲ್ಲಿ ಹಾಗೂ ದೇಶದಲ್ಲಿ ಪರಿಸ್ಥಿತಿ ಹೇಗಿದೆ ಹಾಗೂ ಇದರ ವಿರುದ್ಧ ಹೋರಾಡುವುದಕ್ಕಾಗಿ ಒಂದು ರೀತಿಯ ಲಸಿಕಾ ಅಭಿಯಾನವನ್ನು ಕೂಡ ಆಯೋಜಿಸಲಾಗ್ತಾ ಇದೆ ಅಂತ ಕೇಳಿದ್ದೀವಿ. ಮೊದಲಿನ ಪ್ರಶ್ನೆ ಅಂತಂದ್ರೆ ಈ ಗರ್ಭಕಂಠದ ಕ್ಯಾನ್ಸರ್ ಅಂದ್ರೆ ಏನು ಹಾಗೂ ಅದರ ಒಂದು ಮಹತ್ವ ಏನು?
3: ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ನಟರಾಜ್ ಅಂತ, ಆರ್ಸಿಎಚ್ ಅಧಿಕಾರಿ, ಆರೋಗ್ಯ ಇಲಾಖೆ, ಉತ್ತರ ಕನ್ನಡ ಜಿಲ್ಲೆ. ಮುಖ್ಯವಾಗಿ ಇವತ್ತು ನಾವು ಎಚ್ಪಿವಿ ವ್ಯಾಕ್ಸಿನ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಅದಕ್ಕೆ ಪೂರ್ವವಾಗಿ ಸಿಎ ಸರ್ವೆ, ಕಾರ್ಸಿನೋಮಾ ಸರ್ವೇಕ್ಷ ಅಂತ ಅಂತೀವಿ ಕನ್ನಡದಲ್ಲಿ. ಗರ್ಭಕಂಠ ಕ್ಯಾನ್ಸರ್ ಅದ್ರ ಯಾವ ತರ ಬರುತ್ತೆ ಅನ್ನೋ ತಿಳ್ಕೊಳೋದು ನಮ್ಮ ಮಹತ್ವ ಇರುತ್ತೆ. ಇದು ಎಚ್ಪಿವಿ ವೈರಸ್ ಇಂದ ಬರುವಂತ ಒಂದು ಇನ್ಫೆಕ್ಷನ್. ರಿಪೀಟೆಡ್ ಆಗಿ ಸೆಕ್ಸುವಲ್ ಟ್ರ್ಯಾಕ್ ಏನಿದೆ, ರಿಪ್ರೊಡಕ್ಟಿವ್ ಟ್ರ್ಯಾಕ್ ಅಲ್ಲಿ ರಿಪೀಟೆಡ್ ಆಗಿ ಇನ್ಫೆಕ್ಷನ್ಸ್ ಆದಾಗ ಬರುವಂತ ಒಂದು ಇನ್ಫೆಕ್ಷನ್. ರಿಪೀಟೆಡ್ ಆಗಿ ಎಚ್ಪಿವಿ ವೈರಸ್ ಇಂದ ಇನ್ಫೆಕ್ಷನ್ಸ್ ಆಗ್ತಾ ಇದ್ದಾಗ ಅದು ಮುಂದಿನ ದಿನಗಳಲ್ಲಿ ಸಿಎ ಸರ್ವಿಕ್ಸ್ ಆಗಿ ಬದಲಾವಣೆ ಆಗುವಂತ ಸಾಧ್ಯತೆ ಇದೆ. ಯಾವುದೇ ಒಂದು ವೈರಲ್ ಇನ್ಫೆಕ್ಷನ್ ಫಸ್ಟ್ ಗೆ ಎಸಿಮ್ಟಮ್ಯಾಟಿಕ್ ಇರುತ್ತೆ, ಫಸ್ಟ್ ಗೊತ್ತಾಗೋದಿಲ್ಲ ನಮಗೆ ಇನ್ಫೆಕ್ಷನ್ ಇರೋದೇ ಗೊತ್ತಿರೋದಿಲ್ಲ. ಕಾಲಾನಂತರದಲ್ಲಿ ಇದು ಸೆಕ್ಚುಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್ ಇರೋದ್ರಿಂದ

0: ಸೊ ಅಲ್ಲಿ ಸ್ವಲ್ಪ ನೋವು ಬರೋದು ಅಥವಾ ಡಿಸ್ಚಾರ್ಜಸ್ ಆಗೋದು ಅದೆಲ್ಲ ಪ್ರಾರಂಭ ಆಗುತ್ತೆ. ಇದು ಮಹಿಳೆಯರಲ್ಲಿ ಸಾಮಾನ್ಯವಾಗಿ ಕಂಡು ಬರುವಂತ ಒಂದು ಇನ್ಫೆಕ್ಷನ್ಸ್. ಅದೇ ತರ ಗಂಡು ಮಕ್ಕಳಲ್ಲೂ ಕಂಡು ಬರುತ್ತೆ. ಹೆಣ್ಮಕ್ಳ ಬಗ್ಗೆನೇ ಹೆಚ್ಚು ಯಾಕೆ ಮಾತಾಡ್ತಿದ್ವಿ ಅಂದ್ರೆ, ಕಾರ್ಸಿನೋಮಾ ಸರ್ವಿಕ್ಸ್ ಜಗತ್ತಿನಾದ್ಯಂತ ಇರುವಂತ ಅಂಕಿಸಂಖ್ಯೆಗಳ ಪ್ರಕಾರ 4ನೇ ಅತಿ ಪ್ರಮುಖ ಕ್ಯಾನ್ಸರ್ ಆಗಿರುತ್ತೆ ಮಹಿಳೆಯರಲ್ಲಿ. ನಾವು 1, 2, 3, 4 ಅಂತ ಮಾಡಿದಾಗ ರ್ಯಾಂಕಿಂಗ್, 4ನೇ ಕಾಮನೆಸ್ಟ್ ಕ್ಯಾನ್ಸರ್ ಅಮಾಂಗ್ ವುಮೆನ್ಸ್ ಇನ್ ದ ಜಗತ್ತಿನಲ್ಲಿ. ಅದೇನೇ ನಾವು ಇಂಡಿಯಾಕ್ಕೆ ಬಂದು ಹೋಲಿಸಿದಾಗ ಅದು ಸೆಕೆಂಡ್ ಮೋಸ್ಟ್, ಅಂದ್ರೆ 2ನೇ ಸ್ಥಾನ ಇದೆ. ನಮ್ಗೇನು ಮಹಿಳೆಯರಲ್ಲಿ ಬರುವಂತ ಎಲ್ಲಾ ಕ್ಯಾನ್ಸರ್ಸ್ನ ನಾವು 1, 2, 3, 4 ಅಂತ ಮಾಡಿದಾಗ ಇದು 2ನೇ ಸ್ಥಾನದಲ್ಲಿ ಇದೆ. ಮೊದಲನೇ ಸ್ಥಾನ ಬ್ರೆಸ್ಟ್ ಕ್ಯಾನ್ಸರ್ಸ್ ಅಲ್ಲಿ ಬರುತ್ತೆ. ಅಂಕಿಸಂಖ್ಯೆಗಳ ಪ್ರಕಾರ ಇದು ನಿಯರ್ಲಿ 11.4% ಇನ್ಸಿಡೆನ್ಸ್ ರೇಟ್ ಅಂತೀವಿ. ಅಂದ್ರೆ 1 ಲಕ್ಷ ಮಹಿಳೆಯರನ್ನ ನಾವು ಕೌಂಟ್ ಮಾಡಿದಾಗ 11.4% ಮಹಿಳೆಯರಲ್ಲಿ ಇದು ಇನ್ಸಿಡೆಂಟ್ ಪ್ರತಿ ವರ್ಷ ಕಂಡು ಬರುವಂತ ಸಾಧ್ಯತೆ ಇದೆ. ಸೊ ಇದಕ್ಕೆ ಬ್ಯೂಟಿಫುಲ್ ಆಗಿ ಹೇಳ್ಬೇಕಂದ್ರೆ, ಯಾವುದೇ ಒಂದು ಕ್ಯಾನ್ಸರ್ ನಾವು ಒಂದು ವ್ಯಾಕ್ಸಿನ್ ನಿಂದ ಪ್ರಿವೆಂಟ್ ಮಾಡಬಹುದು ಅಂದ್ರೆ ಅದು ಏಕೈಕವಾದ ನಮ್ಮ CA ಸರ್ವಿಕ್ಸ್ ಅಂತ ಏನಿದೆಯೋ ಅದಕ್ಕೆ ವ್ಯಾಕ್ಸಿನ್ ಮೂಲಕ ಖಂಡಿತವಾಗಿ ಮುಂದಿನ ದಿನದಲ್ಲಿ ಅವರಿಗೆ ಕಾರ್ಸಿನೋಮ ಸರ್ವಿಕ್ಸ್ ಆಗದಂಗೆ ತಡೆಗಟ್ಟುವಂತ ಎಲ್ಲಾ ಸಾಧ್ಯತೆ ಇದೆ. ಈಗಾಗಲೇ HPV ವ್ಯಾಕ್ಸಿನ್ ಬಗ್ಗೆ ಸುಮಾರಷ್ಟು ಕಂಟ್ರಿಗಳಲ್ಲಿ ಸುಮಾರು 2010 ಬಹಳಷ್ಟು ಪ್ರಗತಿ ಕಂಡಿದ್ದಾವೆ. ಸುಮಾರು ನಮಗಿರುವಂತ ಮಾಹಿತಿ ಪ್ರಕಾರ ಮತ್ತು WHO ಕೊಟ್ಟಿರುವಂತಹ ಅಂಕಿ ಸಂಖ್ಯೆಗಳ ಪ್ರಕಾರ ಈಗಾಗಲೇ 160 ಕಂಟ್ರಿಗಳಲ್ಲಿ ಈ ವ್ಯಾಕ್ಸಿನ್ ನ ಕೊಡ್ತಾ ಇದೆ.
1: ಗರ್ಭಕಂಠದ ಕ್ಯಾನ್ಸರ್ ಅನ್ನುವಂತಹದ್ದು, ಈ ಚಿಹ್ನೆಗಳ ಬಗ್ಗೆ ನೀವು ಈಗಾಗಲೇ ಹೇಳಿದ್ರಿ, ಯಾವ ಹಂತದಲ್ಲಿ ಬರ್ತದೆ ಮಹಿಳೆಯರಲ್ಲಿ, ಪ್ರಾರಂಭಿಕ ಹಂತಗಳಲ್ಲಿ ಬರ್ತದೆ ಅಥವಾ ಆನಂತರ ಬರುವಂತಹದ್ದು ಹೇಗಿದೆ?
0: ಸರ್, ಇದು HPV ಏನು ಇನ್ಫೆಕ್ಷನ್ಸ್ ಆಗ್ತಾ ಇದೆ, ಅದು ಕಾಮನ್ ಇನ್ಫೆಕ್ಷನ್ಸ್ ಸೆಕ್ಚುಯಲಿ ಆಕ್ಟಿವ್ ಇರುವಂತಹ ಟೈಮ್ ಅಲ್ಲಿ ಬರುವಂತದ್ದು. 14ನೇ ವರ್ಷ ಆದ್ಮೇಲೆ ಸೆಕ್ಚುಯಲಿ ಆಕ್ಟಿವ್ ಏಜ್ ಏನಿರುತ್ತೋ ಆ ಟೈಮ್ ಅಲ್ಲಿ ಆಗುವಂತ ಇನ್ಫೆಕ್ಷನ್ಸ್ ಇಂದ ಇದು ಕಾಯಿಲೆ CA ಸರ್ವಿಕ್ಸ್ ಆಗುವಂತ ಸಾಧ್ಯತೆ ಇದೆ. ಪ್ರತಿಯೊಂದು ಇನ್ಫೆಕ್ಷನ್ಸ್ CA ಸರ್ವಿಕ್ಸ್ ಆಗಿ ಕನ್ವರ್ಟ್ ಆಗುವಂತ ಅವಶ್ಯಕತೆ ಏನಿಲ್ಲ. ಕೆಲವರಲ್ಲಿ ಇದು ಕನ್ವರ್ಟ್ ಆಗಿ ಅದು ರಿಪೀಟೆಡ್ ಆಗಿ ಇನ್ಫೆಕ್ಷನ್ಸ್ ಆಗ್ತಾ ಇರ್ಬೇಕು. ಆ ಪಾರ್ಟ್ ಅಲ್ಲಿ ರಿಪೀಟೆಡ್ ಆಗಿ HPV ವೈರಸ್ ಇಂದ ಇನ್ಫೆಕ್ಷನ್ಸ್ ಆಗ್ತಾ ಇದ್ದಾಗ ಅದಕ್ಕೆ ಮುಂದೆ ಅದು ಪ್ರೀ ಕ್ಯಾನ್ಸರಸ್ ಕಂಡೀಷನ್ ಆಗಿ ಕನ್ವರ್ಟ್ ಆಗಿ ಆಮೇಲೆ ಅದು ನಮಗೆ CA ಸರ್ವಿಕ್ಸ್ ಆಗಿ ಕಂಡು ಬರುತ್ತೆ. ಪ್ರಾರಂಭದಲ್ಲಿ ನಮಗೆ ಇನ್ಫೆಕ್ಷನ್ಸ್ ಇದ್ದಾಗ ಇದು ಗೊತ್ತಾಗೋದಿಲ್ಲ, CA ಸರ್ವಿಸ್ ಆಗುತ್ತೆ. ಯೂಶ್ವಲಿ 35 ವರ್ಷ 45 ವರ್ಷ ಹಿಂಗೆ ಈ ತರ ಏಜ್ ಆಗ್ತಾ ಇದ್ದಂಗೆ CA ಸರ್ವಿಸ್ ಆಗಿ ಕನ್ವರ್ಟ್ ಆಗುವಂತ ಸಾಧ್ಯತೆ ಇದೆ.
1: ಅಂದ್ರೆ ಈಗ ಒಂದ್ಸರಿ ಈ ಕಾಯಿಲೆ ಬಂದ್ರೆ ಅದಕ್ಕೆ ಚಿಕಿತ್ಸೆ ಇದೆಯೋ ಅಥವಾ ಪೂರ್ವಭಾವಿಯಾಗಿ ಇದಕ್ಕೆ ಒಂದು ಮುನ್ನೆಚ್ಚರಿಕೆ ಕ್ರಮವಾಗಿ ಈ ಲಸಿಕೆಯನ್ನು ಹಾಕಿಸ್ಬೇಕು ಹೇಗೆ?
0: ಇದು ಎಸಿಂಪ್ಟೊಮ್ಯಾಟಿಕ್ ಇರೋದ್ರಿಂದ ಜನರಲ್ಲಿ ಗೊತ್ತಾಗೋದಿಲ್ಲ. ಸೆಲ್ಫ್ ಲಿಮಿಟಿಂಗ್, ಕೆಲವು ಟೈಮ್ ವೈರಲ್ ಇನ್ಫೆಕ್ಷನ್ಸ್ ಅದಕ್ಕೆ ಟ್ರೀಟ್ಮೆಂಟ್ ಸಬ್ಸೈಡ್ ಆಗ್ತವೆ. ಸೈನ್ ಸಿಂಪ್ಟಮ್ ರಿಪೀಟೆಡ್ ಆಗಿ ಇನ್ಫೆಕ್ಷನ್ಸ್ ಆಗ್ತಾ ಇದ್ದಾಗ ಅದಕ್ಕೆ ತಕ್ಕಂತ ಟ್ರೀಟ್ಮೆಂಟ್ ನ ನಾವು ಕೊಡ್ತಾ ಇರ್ತೀವಿ. ಬಟ್ ನಮಗೆ ಆಕ್ಚುಲಿ ಇದು ಮುಂದಿನ ದಿನಗಳಲ್ಲಿ CA ಸರ್ವಿಕ್ಸ್ ಆಗುತ್ತೆ ಅಂತ ಕಂಡುಹಿಡಿಬೇಕಂದ್ರೆ, ಈಗ ಆಸ್ ಫಾರ್ ದ ಸರ್ಕಾರದ ನಿಯಮಗಳ ಪ್ರಕಾರ ಯಾವುದೇ ಒಂದು ಮಹಿಳೆ 35 ವರ್ಷ ಅಥವಾ 45 ಎರಡು ಟೈಮ್ ಅಲ್ಲಿ ನಾವು ಆ ಒಂದು ಟೆಸ್ಟ್ ಮಾಡ್ತೀವಿ, ಪ್ಯಾಪ್ ಸ್ಮಿಯರ್ ಅಂತೇಳಿ. ಸೊ ಪ್ಯಾಪ್ ಸ್ಮಿಯರ್ ನಾವು ಟೆಸ್ಟ್ ಮಾಡೋದ್ರಿಂದ ನಮ್ಗೆ ಗೊತ್ತಾಗುತ್ತೆ ಇವರಿಗೆ ಕ್ಯಾನ್ಸರ್ ಬಂದಿರಬಹುದಾ ಅಥವಾ ಬರುವ ಸಾಧ್ಯತೆ ಇದೆ ಅನ್ನೋದನ್ನ ನಾವು ಚೆಕ್ ಮಾಡಿ ನೋಡ್ತೀವಿ. ಆ 35 ವರ್ಷ ಅಥವಾ 45 ಎರಡು ಸಲ ನಾವು ಮಾಡ್ಬೇಕಂತೇಳಿ ಗೈಡ್ಲೈನ್ಸ್ ಅಲ್ಲಿ ಇದೆ. ಎರಡನೇದು ಈಗ ಪ್ರಿವೆನ್ಷನ್ ಬಗ್ಗೆ ಕೇಳೋದ್ರಿಂದ, ಇದು ಸೆಕ್ಚುಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್ ಇರೋದ್ರಿಂದ, ಸೊ ಈ HIV ಯಾವ ತರ ನಾವು ಪ್ರಿಕಾಷನ್ಸ್ ತಾಂತಿದ್ದೇವೆ, HIV ಬರದಂಗೆ ನಾವೇನ್ ತಡೆಗಟ್ತಾ ಇದ್ದೇವೆ, ಎಲ್ಲವೂ ಅಸುರಕ್ಷಿತ ಲೈಂಗಿಕ ಕ್ರಿಯೆಗಳು ಆದಷ್ಟು ಅವಾಯ್ಡ್ ಮಾಡಬೇಕು. ಅದರಿಂದ ನಾವು ಆಪ್ಷನ್ ಏನು ದೂರ ಇದ್ದಷ್ಟು ಈ ಕಾಯಿಲೆಯಿಂದ ನಾವು ರಕ್ಷಣೆ ಪಡೆಯಕ್ಕೆ ಅನುಕೂಲ ಆಗುತ್ತೆ.
1: ಆಮೇಲೆ ಈ HPV ಲಸಿಕಾ ಅಭಿಯಾನದ ಬಗ್ಗೆ
0: ಸರ್, ಇದು ಈಗಾಗಲೇ ಜಗತ್ತಿನಲ್ಲಿ 160 ಕಂಟ್ರಿಗಳಲ್ಲಿ ವ್ಯಾಕ್ಸಿನ್ಸ್ ಕೊಡ್ತಾ ಇದಾರೆ. ಈಗ ನಮ್ಮ ಇಂಡಿಯಾದಲ್ಲಿ ಪ್ರೈವೇಟ್ ಅಲ್ಲಿ ಇದು ಆಲ್ರೆಡಿ ಮುಂಚೆಯಿಂದನೂ ಇದೆ. ಮಾಹಿತಿ ಪ್ರಕಾರ 2010-11 ಇಂದನು ಈ ವ್ಯಾಕ್ಸಿನ್ಸ್ ನಮ್ಮ ಇಂಡಿಯಾದಲ್ಲಿ ಖಾಸಗಿ ಇದರಲ್ಲಿ ಕೊಡ್ತಾ ಇದ್ದಾರೆ. ಇದನ್ನ ಮನಗಂಡು WHO ದವರು ಒಂದು ಗೋಲ್ ಇಟ್ಕೊಂಡಿದ್ದಾರೆ, ಬೈ 2030 ಒಳಗಡೆ ನಾವು ಇದನ್ನ ಎಲಿಮಿನೇಷನ್ ಮಾಡಬೇಕು CA ಸರ್ವಿಸ್ ನ. ಒಂದು ಪಬ್ಲಿಕ್ ಹೆಲ್ತ್ ಚಾಲೆಂಜ್ ಆಗಬಾರ್ದು, ಜನಗಳಿಗೆ ತೊಂದರೆ ಆಗಬಾರ್ದು ಅನ್ನೋ ಉದ್ದೇಶದಿಂದ 2030 ಇದನ್ನ ಎಲಿಮಿನೇಷನ್ ಅಂದ್ರೆ ಕಂಪ್ಲೀಟ್ ರಿಮೂವಲ್ ಅಲ್ಲ, ನೋ ಮೋರ್ ಇಟ್ ಇಸ್ ಎ ಪಬ್ಲಿಕ್ ಹೆಲ್ತ್ ಚಾಲೆಂಜ್ ಆಗಬಾರ್ದು ಅಂದ್ರೆ ಕಮ್ಯುನಿಟಿಯಲ್ಲಿ ಅಂತ ಭಾವಿಸ್ಬಿಟ್ಟು. ಇಂಪಾರ್ಟೆಂಟ್ ಅದರಲ್ಲಿ 3 ಗೋಲ್ಸ್ ಇದಾವೆ. ಅದ್ರ ಒಂದು ಗೋಲ್ ಬಂದ್ಬಿಟ್ಟು ವ್ಯಾಕ್ಸಿನೇಷನ್ ಕೊಡ್ಬೇಕು. ನಮ್ಗೇನು ಎಲಿಜಿಬಲ್ ಏಜ್ ಗ್ರೂಪ್ ಹೆಣ್ಮಕ್ಳು ಇದಾರೆ ಅವ್ರಿಗೆ ಮುಂಚಿತವಾಗಿ ಅಂದ್ರೆ ಸೆಕ್ಚುಯಲಿ ಆಕ್ಟಿವ್ ಆಗಕ್ಕೆ ನಮ್ಮ ಮುಂಚಿತವಾಗಿನೇ ನಾವು ವ್ಯಾಕ್ಸಿನೇಷನ್ ಕೊಟ್ಟಾಗ ಇದು ಪ್ರೊಟೆಕ್ಷನ್ ಸಿಗುವಂತ ಸಾಧ್ಯತೆ ಇದೆ. ಆ ಪಾಲಿಸಿನ ಅಡಾಪ್ಟ್ ಮಾಡ್ಕೊಂಡು ನಮ್ಮ ಭಾರತ ಸರ್ಕಾರ ಮತ್ತೆ ನಮ್ಮ ರಾಜ್ಯ ಸರ್ಕಾರಗಳು ಈ ಬಗ್ಗೆ ಹೆಚ್ಚಿನ ಮುತುವರ್ಜಿ ವಹಿಸ್ಬಿಟ್ಟು

0: 2026 ಈ ಬಿಗಿನಿಂಗ್ ಅಲ್ಲಿ ನಮಗೆ ರಾಜ್ಯ ಮಟ್ಟದಿಂದ ಟ್ರೈನಿಂಗ್ ಕೊಟ್ಟಿದ್ದಾರೆ. ನಾವು ಜಿಲ್ಲಾ ಮಟ್ಟದಲ್ಲಿ ಎಲ್ಲ ನಮ್ಮ ಆರೋಗ್ಯ ಸಿಬ್ಬಂದಿಯವರಿಗೆ HPV ವ್ಯಾಕ್ಸಿನೇಷನ್ ಬಗ್ಗೆ ಟ್ರೈನಿಂಗ್ ಕೊಟ್ಟಿದ್ವಿ. ಅದಕ್ಕೆ ತಕ್ಕಂತೆ ಈಗ ನಾವು 3 ತಿಂಗಳು ಕ್ಯಾಂಪೇನ್ ಮಾಡ್ಬೇಕಂತ ಹೇಳಿದ್ದಾರೆ. ಅದು ಪೂರ್ವವಾಗಿ ಆಕ್ಚುಲಿ ಶೆಡ್ಯೂಲ್ಡ್ ಡೋಸ್ ಇರೋದಿದು, ಅಂದ್ರೆ ಶೆಡ್ಯೂಲ್ಡ್ ಏಜ್ ಗ್ರೂಪ್ 9 ರಿಂದ 14 ವರ್ಷ ವಯಸ್ಸಿನ ಹೆಣ್ಣು ಮಕ್ಕಳಿಗೆ ಇದನ್ನ ಕೊಡಬೇಕಾಗುತ್ತೆ. ಅದು ಮುಂದಿನ ದಿನಗಳಲ್ಲಿ ಅದನ್ನ ಇಂಪ್ಲಿಮೆಂಟ್ ಮಾಡಕ್ಕೆ ಎಲ್ಲ ಪೂರ್ವ ಸಿದ್ಧತೆ ನಡೀತಾ ಇದೆ. ಇಮಿಡಿಯೇಟ್ ಆಗಿ ಇದಕ್ಕೆ 3 ತಿಂಗಳು ಕ್ಯಾಂಪೇನ್ ಅವಧಿಯಲ್ಲಿ 14 ರಿಂದ 15 ವರ್ಷ ಏನು ಹೆಣ್ಮಕ್ಳು ನಮ್ಮಲ್ಲಿ ಇದಾರೋ ಅವರಿಗೆ ವ್ಯಾಕ್ಸಿನೇಷನ್ ಕೊಡಕ್ಕೆ ಸರ್ಕಾರದ ಮಾರ್ಗಸೂಚಿಗಳಿದಾವೆ. ಅದರ ಪ್ರಕಾರ ನಮ್ಮ ಜಿಲ್ಲೆಯಲ್ಲೂ ನಾವು ಸಿದ್ಧ ಮಾಡಿಕೊಂಡು ಅದೇ ಪ್ರಕಾರ ಆಕ್ಷನ್ ಪ್ಲಾನ್ ಮಾಡಿ ಪ್ರತಿಯೊಂದು ಆರೋಗ್ಯ ಸಂಸ್ಥೆಗಳಲ್ಲಿ ಈ ವ್ಯಾಕ್ಸಿನ್ ಅವೈಲೇಬಲ್ ಇದೆ. ಯಾರು ಬೇಕಾದರೂ ಈ ಎಲಿಜಿಬಲ್ ಏನು ಹೆಣ್ಮಕ್ಳು ಹೇಳ್ತೀವಿ 14 ವರ್ಷದಿಂದ 15 ವರ್ಷ, ಆ ಹೆಣ್ಮಕ್ಳು ಅವರ ಪೇರೆಂಟ್ ಜೊತೆ ನಮ್ಮ ನಿಯರೆಸ್ಟ್ ಸರ್ಕಾರಿ ಆರೋಗ್ಯ ಕೇಂದ್ರಗಳಿಗೆ ಭೇಟಿ ನೀಡಬೇಕು. ಅಲ್ಲಿ ಅವರಿಗೆ ಎಲ್ಲ ವ್ಯವಸ್ಥೆ ಇದೆ. ಇಮಿಡಿಯೇಟ್ ಆಗಿ ಕೆಲವೊಂದು ಸಣ್ಣ ಪುಟ್ಟ ಪ್ರೋಟೋಕಾಲ್ಸ್ ಇದೆ, ಅದನ್ನ ಮಾಡಿಬಿಟ್ಟು ನಾವು ವ್ಯಾಕ್ಸಿನೇಷನ್ ಕೊಡಕ್ಕೆ ತಯಾರು ಮಾಡ್ಕೊಂಡಿದ್ವಿ.
1: ಸಾಮಾನ್ಯವಾಗಿ 8ರಿಂದ 10ನೇ ತರಗತಿಯ ಅವಧಿಯಲ್ಲಿ ಇರುವಂತಹ ಮಕ್ಕಳು ಇರ್ತಾರೆ, ಅವರಿಗೆ ಶಾಲೆಯಲ್ಲಿ ಹೋಗಿ ಇಂತಹ ಒಂದು ಲಸಿಕೆಯನ್ನು ಕೊಡುವಂತ ಒಂದು ಅಭಿಯಾನ ಏನಾದ್ರು ಮಾಡ್ತಾ ಇದ್ರು, ಅಥವಾ ನೇರವಾಗಿ ವಿದ್ಯಾರ್ಥಿನಿಯರೇ ಅವರೇ ಹೋಗಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಈ ಲಸಿಕೆಯನ್ನು ಪಡಿಬೇಕು?
0: ಸರ್, ಈಗ ಸರ್ಕಾರದ ಮಾರ್ಗಸೂಚಿಗಳ ಪ್ರಕಾರ ನಮಗೆ ಈಗ ಇನ್ಸ್ಟ್ರಕ್ಷನ್ಸ್ ಇರೋದು ನಮ್ಮ ಏನು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು, ಅದು ಮತ್ತೆ ಅದರ ಮೇಲ್ಪಟ್ಟ ಲೈಕ್ ಸಮುದಾಯ ಆರೋಗ್ಯ ಕೇಂದ್ರ ಇರುತ್ತೆ, ನಮ್ಮ ತಾಲೂಕು ಮಟ್ಟದ ಆಸ್ಪತ್ರೆ ಇರುತ್ತೆ, ಜಿಲ್ಲಾ ಆಸ್ಪತ್ರೆ ಇರುತ್ತೆ, ಮತ್ತೆ ಅರ್ಬನ್ ನಲ್ಲಿ ನಮ್ಮ ಅರ್ಬನ್ ಹೆಲ್ತ್ ಸೆಂಟರ್ಸ್ ಇದೆ, ಆ ಹಂತದಿಂದ ಮಾತ್ರ ವ್ಯಾಕ್ಸಿನೇಷನ್ ಕೊಡೋಕೆ ಅನುಮತಿ ಇದೆ. ಹಂಗಾಗ್ಬಿಟ್ಟು ನಾವು ಸ್ಕೂಲ್ಸ್ಗೆ ಹೋಗ್ತಾ ಇಲ್ಲ. ಸೊ ಇದು ಪೂರ್ವವಾಗಿ ನಾವು ಸ್ಕೂಲ್ಗಳಲ್ಲಿ ಇದ್ರ ಮಾಹಿತಿ ಕೊಟ್ಟಿದ್ದೀವಿ. ಆ ಪೇರೆಂಟ್ ಟೀಚರ್ಸ್ ಮೀಟಿಂಗ್ ಅಂತ ಏನಾಗುತ್ತೋ ಅಲ್ಲಿ ನಮ್ಮ ಆರೋಗ್ಯ ಸಿಬ್ಬಂದಿ ಹೋಗಿ ನಮ್ಮ ಈ ಕ್ಯಾನ್ಸರ್ ಬಗ್ಗೆ ಮಾಹಿತಿನ ಕೊಡ್ತಾ ಇದಾರೆ, ಮತ್ತೆ ನಮ್ಮಲ್ಲಿ ಏನು ವ್ಯಾಕ್ಸಿನೇಷನ್ ಯಾವಾಗ ಮಾಡ್ತೀವಿ ಅಂತ ಮಾಹಿತಿ ಆಲ್ರೆಡಿ ಕೊಟ್ಟಾಗಿದೆ.
1: ಈ ಲಸಿಕೆ ಕೊಡುವ ವಿಧಾನದ ಬಗ್ಗೆ ಹೇಳಿ, ಇದು ಒಂದೇ ಡೋಸ್ ಕೊಡುವಂತಹದ್ದು ಅಥವಾ 2-3 ಡೋಸ್ ಕೊಡಬೇಕಾಗ್ತದೆ?
0: ಇಂಪಾರ್ಟೆಂಟ್ ಕ್ವಶನ್ ಸರ್. ಈಗ ಏನಾಗಿದೆ, ಖಾಸಗಿಯಲ್ಲಿ 2-3 ಡೋಸ್ ಕೊಡುವಂತ ಉದಾಹರಣೆಗಳು ಸುಮಾರು ಅಷ್ಟು ನಡೀತಾ ಇದೆ. ಈಗ WHO ಪ್ರಕಾರ ಸುಮಾರು 83 ಕಂಟ್ರಿಗಳಲ್ಲಿ ಸಿಂಗಲ್ ಡೋಸ್ ಕೊಟ್ಟರೆ ಸಾಕು, ಲೈಫ್ ಲಾಂಗ್ ಅದು ಇಮ್ಯುನಿಟಿ ಸಿಗುತ್ತೆ, ಅದು CSR ಬರದಂಗೆ ತಡೆಯುತ್ತೆ ಅಂತೇಳಿ WHO ರೆಕಾರ್ಡ್ಸ್ ಅಲ್ಲಿ ಹೇಳುತ್ತೆ. 83 ಕಂಟ್ರಿಯಲ್ಲಿ ಸಿಂಗಲ್ ಡೋಸ್ ಪಾಲಿಸಿನ ಅಳವಡಿಸ್ಕೊಂಡಿದ್ದಾರೆ. ಪ್ರೈವೇಟ್ ಅಲ್ಲಿ 2-3 ಡೋಸ್ ಕೊಡುವಂತ ಉದಾಹರಣೆ ಇದೆ. ಮತ್ತೆ ಏಜ್ ಗ್ರೂಪ್ ನಮ್ಮ ಸರ್ಕಾರದ ಮಾರ್ಗಸೂಚಿ ಪ್ರಕಾರ ನಾವು 14ರಿಂದ 15 ಏನು ಕೊಡ್ತಾ ಇದೀವಿ, ಮುಂದಿನ ದಿನಗಳಲ್ಲಿ 9ರಿಂದ 14 ವರ್ಷದ ಎಲ್ಲಾ ಮಕ್ಕಳಿಗೆ ಕೊಡೋಕೆ ಸರ್ಕಾರದ ಮಾರ್ಗಸೂಚಿಗಳು ಬರ್ತವೆ. ಸೊ 14ರಿಂದ 15 ವರ್ಷಕ್ಕೆ ನಾವು ಸಿಂಗಲ್ ಡೋಸೇ ಕೊಡ್ತಾ ಇದೀವಿ. ಸೊ 1 ಡೋಸ್ ತಗೊಂಡ್ಬಿಟ್ರೆ ಅವರು ಮತ್ತೆ ಮುಂದಿನ ದಿನಗಳು ಯಾವುದೇ ತರದ ಈ ಸ್ಪೆಸಿಫಿಕ್ HPV ರಿಲೇಟೆಡ್ ವ್ಯಾಕ್ಸಿನ್ಸ್ ತಗೊಂಡುಕೊಳ್ಳುವಂತ ಅವಶ್ಯಕತೆ ಇರೋದಿಲ್ಲ.
1: ಲಸಿಕೆಯನ್ನು ತೆಗೆದುಕೊಂಡ ನಂತರ ಏನಾದರೂ ಸೈಡ್ ಎಫೆಕ್ಟ್ಸ್ ಅಥವಾ ಏನಾದರೂ ದುಷ್ಪರಿಣಾಮಗಳು ಕಂಡು ಬರಬಹುದು?
0: ಸರ್, ಇದ್ರ ಬಗ್ಗೆ ಆಲ್ರೆಡಿ ನಾನು ಹೇಳ್ದಂಗೆ ಸುಮಾರು 160 ಕಂಟ್ರಿಯಲ್ಲಿ ಇದು ಆಲ್ರೆಡಿ ವ್ಯಾಕ್ಸಿನೇಷನ್ ಆಗ್ತಾ ಇದೆ. ನಮ್ದು ಈ ವರ್ಷದಿಂದ ಆಗ್ತಾ ಇದೆ. ಮಾಹಿತಿ ಮತ್ತೆ ಡಾಟಾದ ಪ್ರಕಾರ 55 ಕೋಟಿ ಹೆಣ್ಮಕ್ಳಿಗೆ ಅರೌಂಡ್ ವ್ಯಾಕ್ಸಿನೇಷನ್ ಕೊಟ್ಟಾಗಿದೆ. ಅವೆಲ್ಲವೂ ರಿಪೋರ್ಟ್ಸ್ ಏನ್ ಹೇಳ್ತಾ, ಇದರಲ್ಲಿ ಯಾವುದೇ ತರದ ಮೇಜರ್ ಅಡ್ವರ್ಸ್ ರಿಯಾಕ್ಷನ್ಸ್ ಅಂತ ಇರೋ ತರದ ದುಷ್ಪರಿಣಾಮಗಳು ಇದರಲ್ಲಿ ಕಂಡು ಬಂದಿಲ್ಲ. ಯಾವುದೇ ಒಂದು ಇಂಜೆಕ್ಷನ್ ಇರುವಂತ ನೋವಾಗುತ್ತೆ, ಆ ಸೈಟ್ ಅಲ್ಲಿ ಏನು ನಾವು ಇಂಜೆಕ್ಷನ್ ಅಲ್ಲಿ ನೋವಾಗ್ಬೋದು, ಸ್ವಲ್ಪ ಬಾವು ಬರಬಹುದು, ಸ್ವಲ್ಪ ಜ್ವರ ಬರಬಹುದು, ಇಷ್ಟು ಬಿಟ್ರೆ ಯಾವುದೇ ತರದ ಮೇಜರ್ ದುಷ್ಪರಿಣಾಮಗಳು ಕಂಡು ಬಂದಿಲ್ಲ.
1: ಲಸಿಕೆಯನ್ನು ಸರ್ಕಾರಿ ಇಲಾಖೆ ವತಿಯಿಂದ ನಡೆಯುವಂತಹದ್ದು ಉಚಿತವಾಗಿ ನಡೀತದೆ, ಯಾವುದೇ ಒಂದು ಫೀಸ್ ಅಂತ ಏನು ಇರೋದಿಲ್ಲ?
0: ಸರ್, ಇದರಲ್ಲಿ ಏನಾಗಿದೆ, ಅದೊಂದು ಇಂಪಾರ್ಟೆಂಟ್ ಬಿಕಾಸ್ ಸರ್ಕಾರ ಇದ್ರ ಬಗ್ಗೆ ತುಂಬಾ ಕಾಳಜಿ ವಹಿಸು. ಈಗ ಒಂದು ವ್ಯಾಕ್ಸಿನ್ಗೆ 4,000 ರೂಪಾಯಿ ಖರ್ಚಾಗುತ್ತೆ. ಒಂದು ಮಗುಗೆ ನಾವು ವ್ಯಾಕ್ಸಿನ್ ಕೊಟ್ಟರೆ ಆ ವ್ಯಾಕ್ಸಿನ್ ಕಾಸ್ಟ್ 4,000 ರೂಪಾಯಿ ಇದೆ, ಆಸ್ ಫಾರ್ ದ ನಮಗೆ ಮಾಹಿತಿ ಬಂದಿರೋ ಪ್ರಕಾರ. ಸೊ ಅಷ್ಟು ವ್ಯಾಕ್ಸಿನ್ ಯಾವುದೇ ರೀತಿಯ ಫೀಸ್ ಇಲ್ದಂಗೆ ನಮ್ಮ ಸರ್ಕಾರಿ ಸಂಸ್ಥೆಗಳಲ್ಲಿ ಉಚಿತವಾಗಿ ಎಲ್ಲ ವರ್ಗದ ಜನಗಳಿಗೆ ನಾವು ಕೊಡಕ್ಕೆ ಸಿದ್ಧರಾಗಿದೆ.
1: ಈಗ ಜಿಲ್ಲೆಯಲ್ಲಿ ನಡೆಯುವಂತಹ ಒಂದು ಅಭಿಯಾನದ ಬಗ್ಗೆ ಹೇಳಿ, ಈಗ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಮತ್ತೆ ಹೋಬಳಿ ಮಟ್ಟದಲ್ಲಿ ಮತ್ತೆ ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿಯೂ ಕೂಡ ಈ ಅಭಿಯಾನ ನಡೀತಿದೆ ಅಂತ ಹೇಳಿದ್ರಿ, ಇದರ ಅನುಷ್ಠಾನ ಹೇಗಾಗ್ತಾ ಇದೆ?
0: ಸರ್, ಈಗ ಇದು ಪೂರ್ವಭಾವಿಯಾಗಿ ನಮಗೆ ಬಂದಂತ ಮಾರ್ಗಸೂಚಿಗಳನ್ನೆಲ್ಲ ತಗೊಂಡ್ಬಿಟ್ಟು ಮೊನ್ನೆ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳ ಅವರ ಅಧ್ಯಕ್ಷತೆಯಲ್ಲಿ ನಮ್ಮ ಎಜುಕೇಶನ್ ಡಿಪಾರ್ಟ್ಮೆಂಟ್ ನಮ್ಮ ಹೆಲ್ತ್ ಡಿಪಾರ್ಟ್ಮೆಂಟ್ ಜೊತೆ ಒಂದು ಕೋಆರ್ಡಿನೇಷನ್ ಮೀಟಿಂಗ್ ಮಾಡಿದ್ವಿ. ಅಂದ್ರೆ ಅವರು ಮಕ್ಕಳು ಅವ್ರ ಹತ್ರ ಇರೋದ್ರಿಂದ ಸೊ ಅವ್ರಿಗೆ ಕೋಆಪರೇಷನ್ ತುಂಬಾ ಬೇಕಾಗುತ್ತೆ. ಸೊ ನಮಗಿಂತ ಚೆನ್ನಾಗಿ ಅವರು ಅವ್ರ ಕಮ್ಯುನಿಕೇಶನ್ ಮಾಡ್ತಾರೆ, ಅವ್ರ ಮಕ್ಕಳು ಅವರ ಅಂಡರ್ ಇರೋದ್ರಿಂದ ಸೊ ಅದನ್ನ ಒಂದು ಹಂತದಲ್ಲಿ ಮಾಡಿದೀವಿ. ಮೊನ್ನೆ ರೀಸೆಂಟ್ ಆಗಿ ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಮತ್ತೆ ಇನ್ನೊಂದು ಸಭೆಯನ್ನ ಬೇರೆ ಇತರ ಇಲಾಖೆ ಲೈಕ್ ತಹಸೀಲ್ದಾರು, ಇಒ, ತಾಲೂಕ್ ಪಂಚಾಯತ್ಗಳು, ಮತ್ತೆ ನಮ್ಮ ಗ್ರಾಮ ಪಂಚಾಯತ್ ರಿಲೇಟೆಡ್, ಮತ್ತೆ ನಮ್ಮ ಅರ್ಬನ್ ಲೋಕಲ್ ಬಾಡೀಸ್ ಅಂತ ಏನಂತೀವಿ ಅವು, ಮತ್ತೆ ಎಜುಕೇಶನ್ ಡಿಪಾರ್ಟ್ಮೆಂಟ್, ಮತ್ತೆ ನಮ್ಮ ಇಲಾಖೆ ಎಲ್ಲ ಸೇರ್ಕೊಂಡ್ಬಿಟ್ಟು ಮತ್ತೊಂದು ಒಂದು ಮೀಟಿಂಗ್ ಮಾಡಿದ್ವಿ. ಜನಸಮುದಾಯದಲ್ಲಿ ಕೆಲವೊಂದು ತಪ್ಪು

0: ಅಭಿಪ್ರಾಯಗಳು ಆಲ್ರೆಡಿ ಬಂದಿದ್ದಾವೆ, ಅವನ್ನೆಲ್ಲ ಹೋಗಲಾಡಿಸಿ ಇದು ವ್ಯಾಕ್ಸಿನೇಷನ್ ನಮ್ಮ ಜಿಲ್ಲೆಯಲ್ಲಿ ಅರ್ಹ ಎಲ್ಲ ಹೆಣ್ಮಕ್ಳಿಗೆ ಸಿಗೋಕ್ಕೆ ಎಲ್ಲ ಇಲಾಖೆಗಳು ಕಂಕಣಬದ್ಧವಾಗಿ ಕೆಲಸ ಮಾಡಬೇಕಂತೇಳಿ ಮಾನ್ಯ ಜಿಲ್ಲಾಧಿಕಾರಿಗಳು ನಮಗೆ ಸೂಕ್ತ ಮಾರ್ಗದರ್ಶನ ನೀಡಿದ್ದಾರೆ. ಮಾನ್ಯ CEO ಸರ್ ಅದನ್ನು ರೆಗ್ಯುಲರ್ ಆಗಿ ನಾನು ಫಾಲೋ ಮಾಡ್ತೀವಿ ಅಂತಲೂ ಸರ್ ಹೇಳಿಯಾಗಿದೆ. ಸೊ ಅದಕ್ಕೋಸ್ಕರ ನಾನು ಎಲ್ಲ ನಮ್ಮೇನು ಪೇರೆಂಟ್ಸ್ ಇದ್ದಾರೆ, ಎಲಿಜಿಬಲ್ ಮಕ್ಕಳ ಪೇರೆಂಟ್ಸ್ ಇದೆ, ಅವ್ರು ರಿಕ್ವೆಸ್ಟ್ ಮಾಡೋದು ಯಾವುದೇ ತರಹದ ನೆಗೆಟಿವ್ ನ್ಯೂಸ್ಗೆ ದಯವಿಟ್ಟು ತಲೆ ಕೆಡಕ್ಕೆ ಹೋಗಬೇಡಿ. ಅಪಪ್ರಚಾರಗಳಿಗೆ ಯಾವುದಕ್ಕೂ ತಾವು ಒಳಗಾಗದೆ ತಮ್ಮ ಹೆಣ್ಮಕ್ಳು ಮುಂದಿನ ದಿನಗಳಲ್ಲಿ CA ಸರ್ವಿಕ್ಸ್ ಕಾಯಿಲೆಯಿಂದ ಬಳದಂಗೆ ನೋಡ್ಕೊಬೇಕಂತೇಳಿ ನಾನು ಈ ಮೂಲಕ ತಮ್ಮೆಲ್ಲರಿಗೂ ಕೇಳ್ಕೊಳ್ತಾ ಇದ್ದೇನೆ.
1: ಒಳ್ಳೆಯದು ಡಾಕ್ಟರ್ ನಟರಾಜ್ ಅವರೇ, ಈ ಒಂದು ಗರ್ಭಕಂಠದ ಕ್ಯಾನ್ಸರ್ ವಿರುದ್ಧ HPV ಲಸಿಕೆಯನ್ನು ಕೊಡಿಸುವಂತಹ ಒಂದು ಅಭಿಯಾನ ನಡೀತಾ ಇದೆ, ಇದರ ಅನುಷ್ಠಾನ ಹೇಗೆ ನಡೀತಾ ಇದೆ, ಜೊತೆಗೆ ಇದನ್ನ ಕೊಡಿಸುವುದರಿಂದಾಗಿ ಈ ಗರ್ಭಕಂಠದ ಕ್ಯಾನ್ಸರ್ನ ಮುಂದಿನ ದಿವಸಗಳಲ್ಲಿ ಯಾವ ರೀತಿ ಮಹಿಳೆಯರು ಅದನ್ನ ಹತೋಟಿ ಮಾಡಬಹುದು, ನಿರ್ವಹಣೆ ಮಾಡಬಹುದು ಎನ್ನುವುದರ ಬಗ್ಗೆಯೂ ಕೂಡ ಸಾಕಷ್ಟು ವಿಚಾರವನ್ನು ಹಂಚಿಕೊಂಡಿದ್ದೀರಿ. ತುಂಬಾ ಧನ್ಯವಾದಗಳು. ನಮಸ್ಕಾರ
0: ಸರ್. ಅದ್ರ ತಕ್ಕಂತ ಇನ್ನೊಂದು ನಮ್ಮ ಪ್ರೈವೇಟ್ ಡಾಕ್ಟರ್ಸ್ ಅಲ್ಲೂ ನಾವು ಅವೇರ್ನೆಸ್ ಕ್ರಿಯೇಟ್ ಮಾಡಿ ಅವ್ರ ಮೂಲಕನೂ ಕೆಲವೊಂದು ವಿಡಿಯೋಸ್ ಮಾಡಿ ಜನರಲ್ಲಿ ವಿಶ್ವಾಸ ಮೂಡಿಸುವಂತ ಪ್ರಯತ್ನಗಳನ್ನು ಮಾಡ್ತಾ ಇದ್ದೀವಿ. ಅದೇ ತರ ನಮ್ಮನ್ನ ಜಿಲ್ಲಾಧಿಕಾರಿಗಳು ರೆಕಾರ್ಡಿಂಗ್ ಮಾಡಿಕೊಟ್ಟಿದ್ದಾರೆ, ಪಬ್ಲಿಕ್ ಅಲ್ಲಿ ಒಂದು ರಿಕ್ವೆಸ್ಟ್ ಮಾಡಿದ್ದಾರೆ. ತಮ್ಮ ಎಲ್ಲ ಎಲಿಜಿಬಲ್ ಮಕ್ಕಳು ಇನ್ ಟೈಮ್ಗೆ ಈ ವ್ಯಾಕ್ಸಿನೇಷನ್ ತಗೊಂಡ್ರೆ ಮುಂದಿನ ದಿನದಲ್ಲಿ ನಮ್ಮ ಸುರಕ್ಷಿತ ಸಮಾಜ ಕಟ್ಕೊಳ್ಳೋದಕ್ಕೆ, ಎಸ್ಪೆಷಲಿ ನಮ್ಮ ಹೆಣ್ಮಕ್ಳಲ್ಲಿ ಆಗುವಂತ ತೊಂದರೆಯನ್ನ ಪ್ರಿವೆಂಟ್ ಮಾಡೋಕೆ ತುಂಬಾ ಅನುಕೂಲ ಆಗುತ್ತಂತ ಇನ್ನೊಂದ್ಸಲ ಮತ್ತೆ ರಿಕ್ವೆಸ್ಟ್ ಮಾಡಿ ತಮಗೂ ನಾನು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ಸರ್, ನಾನು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ.
2: ಒಳ್ಳೇದು, ನಮಸ್ಕಾರ.
3: ಗರ್ಭಗಂಟದ ಕ್ಯಾನ್ಸರ್ ತಡೆಗಟ್ಟಲು ಬಳಸುವ HPV ಲಸಿಕೆಯ ಕುರಿತು ಉತ್ತರ ಕನ್ನಡ ಜಿಲ್ಲಾ ಆರೋಗ್ಯ ಇಲಾಖೆಯ RCH ಅಧಿಕಾರಿ ಡಾಕ್ಟರ್ ನಟರಾಜ್ ಅವರೊಂದಿಗೆ ನಡೆದ ಸಂದರ್ಶನವನ್ನು ಕೇಳಿದ್ರಲ್ಲ. ಈಗ ಬೇಸಿಗೆಯಲ್ಲಿ ಎದುರಾಗುವ ಆರೋಗ್ಯ ಸಮಸ್ಯೆಗಳು ಮತ್ತು ಆಯುರ್ವೇದ ಪರಿಹಾರಗಳ ಕುರಿತು ಆಯುರ್ವೇದ ತಜ್ಞ ಡಾಕ್ಟರ್ ಕೇಶವರಾಜ್ ಅವರೊಂದಿಗೆ ಸಂದರ್ಶನ.
1: ಡಾಕ್ಟರ್ ಕೇಶವರಾಜ್ ಅವರೇ ನಮಸ್ಕಾರ.
4: ನಮಸ್ತೆ ಸರ್.
1: ಬೇರೆ ಕಾಲಗಳಿಗೆ ಹೋಲಿಸಿದಾಗ ಈ ಬೇಸಿಗೆ ಕಾಲ ಎನ್ನುವಂತಹದ್ದು ಜನಸಾಮಾನ್ಯರ ಆರೋಗ್ಯದ ದೃಷ್ಟಿಯಿಂದ ಎಷ್ಟರ ಮಟ್ಟಿಗೆ ಮಹತ್ವವನ್ನು ಪಡ್ಕೊಂಡಿದೆ
4: ನೋಡಿ. ಆಯುರ್ವೇದದಲ್ಲಿ ನಾವಿದನ್ನು ವಸಂತ ಋತು ಅಂತ ಕರಿತೇವೆ. ವಸಂತ ಋತುಗೆ ಆಯುರ್ವೇದದಲ್ಲಿ ಬಹಳ ಒಂದು ಇಂಪಾರ್ಟೆನ್ಸ್ ನಾವು ಕೊಡ್ತೇವೆ. ಈ ವಸಂತ ಋತುವಲ್ಲಿ ನಮ್ಮ ವಾತಾವರಣ ಬಹಳ ಚೆನ್ನಾಗಿರ್ತದೆ, ಹೂಗಳು ಬಿಡುವಂತ ಕಾಲ, ಹಣ್ಣುಗಳು ಆಗುವಂತ ಕಾಲ. ಸೊ ಇದಕ್ಕೆ ಬಹಳ ಮಹತ್ವ ಇರುವಂತ ಕಾಲ. ಆದ್ರೆ ಆಯುರ್ವೇದದಲ್ಲಿ ನಾವು ಏನ್ ಹೇಳ್ತೀವಿ ಅಂತ ಹೇಳಿದ್ರೆ ಶರೀರದ ಎನರ್ಜಿ ಕಡಿಮೆ ಆಗುವಂತ ಕಾಲ ಅಂತ ಕರಿತೇವೆ. ಶರೀರದ ಅಗ್ನಿ ಅಂತ ಹೇಳುವಂಥದ್ದು ಆಹಾರದ ಕರಗಿಸುವಂತ ಶಕ್ತಿ ತುಂಬಾ ಕಡಿಮೆ ಇರ್ತದೆ, ಶರೀರಕ್ಕೆ ಎನರ್ಜಿ ಲಾಸಿಂಗ್ ಟೈಮ್ ಅಂತ ಹೇಳುವಂಥದ್ದು ಈಗಿನ ವಸಂತ ಋತು ಕಾಲದಲ್ಲಿ ಆಗುವಂಥದ್ದು. ಚಳಿಗಾಲದಲ್ಲಿ ಆದಂತಹ ಕಫ ವೃದ್ಧಿ ಅಂತ ಆಯುರ್ವೇದದಲ್ಲಿ ನಾವು ಏನ್ ಹೇಳ್ತೇವೆ, ಇದು ಈಗ ಕಫ ವಿಲಯನ ಆಗಿ ಅಂದ್ರೆ ಸೂರ್ಯನ ಅತಿ ಪ್ರತಾಪವಾದಂತಹ ಬಿಸಿಲಿನ ತಾಪದಿಂದ ಕಫ ವಿಲಯನ ಆಗಿ ಅದರಿಂದಾಗಿ ಶರೀರದಲ್ಲಿ ಕಫದ ದೋಷಗಳು, ಕಫ ವಿಕೃತಿ ಅಂತ ಹೇಳ್ತೇವೆ. ಅಂದ್ರೆ ಶರೀರದಲ್ಲಿ ನಾವು ಹೇಳುವ ಕೆಮ್ಮು ಅದಕ್ಕೆ ಮಾತ್ರ ನಾವು ಕಫ ಅಂತ ಕರೆಯುವಂಥದ್ದಲ್ಲ, ಶರೀರದಲ್ಲಿ ಬೇರೆ ಬೇರೆ ರೀತಿಯಾದಂಥ ಕಫ ವಿಲಯನಗಳು ಉಂಟಾಗಿ ಇದರಿಂದ ದೋಷಗಳು ಜಾಸ್ತಿಯಾಗಿ ಶರೀರದಲ್ಲಿ ರೋಗ ಉತ್ಪಾದನೆ ಆಗುವಂಥದ್ದು ಸಂಭವ ಇರ್ತದೆ. ಅದಕ್ಕೆ ಈ ವಸಂತ ಋತು ಕಾರಣ ಆಗಿರ್ತದೆ. ವಸಂತ ಋತುವಲ್ಲಿ ವಾತಾವರಣದಲ್ಲಿ ಕೂಡ ಬಹಳ ವ್ಯತ್ಯಾಸಗಳಾಗಿರ್ತದೆ. ವಾತಾವರಣದಲ್ಲಿ ಪರಾಗಗಳು ಅತಿಯಾಗಿ ಜಾಸ್ತಿ ಆಗಿರ್ತದೆ, ಧೂಳು ಕಣಗಳು ಜಾಸ್ತಿ ಆಗಿರುತ್ತೆ, ಯಾಕಂದ್ರೆ ಬಿಸಿಲಿನ ತಾಪ ಜಾಸ್ತಿ ಇರ್ತದೆ. ನಮಗೆ ಈ ಎಲರ್ಜಿಗಳು ಕಾಣಿಸಿಕೊಳ್ಳುವಂಥದ್ದು ಇದೆಲ್ಲ ನಮಗೆ ಈ ವಸಂತ ಋತುವಲ್ಲಿ ಕಾಣಿಸ್ಲಿಕ್ಕೆ ಸಾಧ್ಯ ಆಗ್ತದೆ. ವಸಂತ ಋತು ಅಂತ ಹೇಳುವಂಥದ್ದು ವಸಂತ ಋತು ಬಂದಾಗ ಮಾವು ಚಿಗುರಲೇಬೇಕು, ಹೌದು. ಸೊ ಎಲ್ಲ ಚಿಗುರೆಲೆಗಳು ಆಗುವಂತಹ ಸಮಯ, ಹೂ ಹಣ್ಣುಗಳು ಬರುವಂತಹ ಸಮಯ, ಮನುಷ್ಯನು ಅದನ್ನು ಸೇವನೆ ಮಾಡಿದರೆ ಆರೋಗ್ಯವನ್ನು ಕಾಪಾಡಿಕೊಳ್ಳಿಕೊಳ್ಳಿ ಕೂಡ ಸಾಧ್ಯ ಆಗ್ತದೆ. ಉದಾಹರಣೆಗೆ ನಾನು ಹೇಳುವುದು ಚಿಗುರೆಲೆಗಳಿಂದ ಮಾಡಿದಂತಹ ಅಡಿಗೆ ಪದಾರ್ಥಗಳಾಗಿರ್ಬೋದು, ಇದು ಒಳ್ಳೆಯದು.
1: ಈಗ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಏನೇನು ಸಮಸ್ಯೆಗಳು ಈ ಬೇಸಿಗೆ ಕಾಲದಲ್ಲಿ ಬರ್ತವೆ
4: ನೋಡಿ, ಇದು ಬಹಳ ಒಂದು ಇಂಟ್ರೆಸ್ಟಿಂಗ್. ಯಾಕಂತ ಹೇಳಿದ್ರೆ ಈ ಸೀಸನ್ ಅಲ್ಲಿ ಬಹಳಷ್ಟು ನಮಗೆ ಶರೀರದಲ್ಲಿ ಬೇರೆ ಬೇರೆ ರೀತಿಯಾದ ರೋಗಗಳು ನಮಗೆ ಕಾಣಿಸ್ಲಿಕ್ಕೆ ಸಿಗ್ತದೆ. ನಾನು ಒಂದೊಂದೇ ಆಗಿ ನಿಮಗೆ ವಿಸ್ತಾರವಾಗಿ ಹೇಳ್ತಾ ಹೋಗ್ತೇನೆ. ಒಂದು ಫಸ್ಟ್ ಅಂಡ್ ಫಾರ್ಮೋಸ್ಟ್ ಜ್ವರ, ಈ ಋತುವಲ್ಲಿ ಜ್ವರ ಕಾಣಿಸಿಕೊಳ್ಳುವುದು ಬಹಳ ಸಾಮಾನ್ಯ, ಸಾಮಾನ್ಯವಾಗಿ ಮಕ್ಕಳಲ್ಲಿ. ಯಾಕೆ ಅಂತ ಹೇಳಿದ್ರೆ ಮಕ್ಕಳು ನೀರು ಕುಡಿತಾರೆ, ಅದೇ ರೀತಿ ಈ ಹಣ್ಣುಗಳ ಕೆಲವೊಂದು ಸೇವನೆ ಮಾಡ್ತಾರೆ, ಸ್ವಲ್ಪ ದೊಡ್ಡ ಮಕ್ಕಳು ಹೊರಗಡೆ ಆಹಾರ ಪದಾರ್ಥವನ್ನು ಸೇವನೆ ಮಾಡ್ತಾರೆ, ಎಣ್ಣೆ ತಿಂಡಿಗಳ ಸೇವನೆ ಮಾಡ್ತಾರೆ, ಇದರಿಂದಾಗಿ ಒಂದು ಇನ್ಫೆಕ್ಷನ್ ಅಂತ ಹೇಳ್ತಾರೆ, ಒಂದು ಜ್ವರ ಕಾಣಿಸಿಕೊಳ್ಳೋದು ನಮಗೆ ಕಾಣಲಿಕ್ಕೆ ಸಿಗ್ತದೆ. ಎರಡನೇದಾಗಿ ಕೆಮ್ಮು, ಈ ಜ್ವರ ಕಾಣಲಿಕ್ಕೆ ಬರುವಂತದ್ದರೊಟ್ಟಿಗೆ ಕೆಮ್ಮು ಅಥವಾ ನಮ್ಮ ಗಂಟಲಿನ ಉರಿಯೂತ ಅಂತ ನಾವು ಹೇಳ್ತೇವೆ, ಅಥವಾ ಟಾನ್ಸಿಲ್ಸ್ ಅಂತ ಹೇಳ್ಬೋದು, ಈ ತರದ ಕಾಮನ್ ಆಗಿ ಕಾಣಿಸುವಂತದ್ದು. ಅದೇ ರೀತಿ ತಲೆಯ ಭಾಗದಲ್ಲಿ ನೋವು ಕಾಣಿಸಿಕೊಳ್ಳುವಂಥದ್ದು, ಇದು ತಲೆನೋವು ಅಂತ ಹೇಳಿದ ಕೂಡಲೇ ನಾವು ಹೆದರುವಂಥದ್ದು ಏನಿಲ್ಲ, ದೊಡ್ಡ ರೋಗ ಏನಾಗಿರ್ಲಿಕ್ಕಿಲ್ಲ. ಸಿಂಪಲ್ ಆಗಿ ತಲೆಯ ಭಾಗದಲ್ಲಿ ಕಫ ಗಟ್ಟಿ ಕಟ್ಟಿದ್ರಿಂದಾಗಿ ನಾವು ಆಯುರ್ವೇದದಲ್ಲಿ ಪ್ರತಿಷಾಯ ನಾಸನಾಹ ಅಂತ ಹೇಳ್ತೇವೆ. ನಿಮಗೆ ಸಾಮಾನ್ಯ ಭಾಷೆಯಲ್ಲಿ ನಾನು ಹೇಳುವುದಿದ್ರೆ ಸೈನಸೈಟಿಸ್ ಅಂತ ಹೇಳುವಂಥದ್ದು. ಈ ತಲೆ ಭಾಗದಲ್ಲಿ ನೋವು ಕಾಣಿಸಿಕೊಳ್ಳುವಂಥದ್ದು, ಕಣ್ಣಿನ ಭಾಗದಲ್ಲಿ ನೋವು ಕಾಣಿಸಿಕೊಳ್ಳುವ, ಮೂಗಿನ ಭಾಗದಲ್ಲಿ ಅಂದರೆ ಮೂಗಿನ ಒಂದು ಭಾಗದಲ್ಲಿ, ಮುಖದಲ್ಲಿ ನೋವು ಕಾಣಿಸಿಕೊಳ್ಳುವಂಥದ್ದು ನಮಗೆ ಕಾಣಲಿಕ್ಕೆ ಸಿಗ್ತದೆ.

0: ಇದು ಬಹಳ ಸಾಮಾನ್ಯವಾದಂಥದ್ದು. ಅದೇ ರೀತಿ ಕೋಲ್ಡ್, ಶೀತ, ಶೀತ, ನೆಗಡಿ, ಕೆಮ್ಮು, ಅದೇ ರೀತಿ ಜ್ವರ, ಇದು ಬಹಳ ಸಾಮಾನ್ಯವಾಗಿ ಕಾಣಿಸಿಕೊಳ್ಳುವಂತಹ ಒಂದು ತೊಂದರೆ ಈ ಬೇಸಿಗೆಗಾಲದಲ್ಲಿ. ಇದಕ್ಕೆ ಪ್ರಮುಖ ಕಾರಣವೂ ಕೂಡ ನೀರು ಹಾಗೂ ಆಹಾರ. ಯಾಕೆಂತ ಹೇಳಿದ್ರೆ ನಾವು ಹೊರಗಡೆ ನೀರು ಕುಡಿತೇವೆ, ನೀರನ್ನು ಶುದ್ಧೀಕರಣ ಮಾಡಿರುವುದಿಲ್ಲ, ಈಗ ಬೇಸಿಗೆಗಾಲದಲ್ಲಿ ನೀರಿನ ಕೊರತೆ ಕಾಣಿಸಿಕೊಳ್ಳುವ ಸಂಭವ ಇರ್ತದೆ. ಅದರಿಂದಾಗಿ ನಾವು ಈಗ ಒಂದು ವೇಳೆ ಬಾವಿಯ ನೀರೋ ಅಥವಾ ಈ ಟ್ಯಾಪ್ ವಾಟರ್, ಈಗ ನಮಗೆಲ್ಲ ಸಿಗುವಂತ ಟ್ಯಾಪ್ ವಾಟರ್ ಅದಕ್ಕೆ ಅದು ಎಷ್ಟು ಮಟ್ಟಿಗೆ ಶುದ್ಧೀಕರಣ ಆಗಿದೆ ಅಂತ ಹೇಳೋದು ನಮಗೆ ಗೊತ್ತಿಲ್ಲ. ಸೊ ಶುದ್ಧೀಕರಣ ಆಗದೇ ಇರುವಂತದ್ದಾಗಿರ್ಬೋದು. ಸೊ ಅದಕ್ಕೆ ನಾವೇನ್ ಹೇಳ್ತೇವೆ ಅಂತ ಹೇಳಿದ್ರೆ ನೀರನ್ನು ಬಿಸಿ ಮಾಡಿ ಕುಡಿಯಿರಿ ಅಂತ ಹೇಳುವಂತದ್ದು. ನಾವು
1: ಕುದಿಸಿ ಆರಿಸಿದ
0: ನೀರನ್ನೇ ಕುಡಿಬೇಕು ಅಂತ ಹೇಳುವಂತದ್ದು ನಾವು ಈ ತಿಂಗಳಲ್ಲಿ ಡಾಕ್ಟರ್ಗಳಾಗಿ ನಾವು ಅದನ್ನು ಎಲ್ಲಾ ಪೇಷೆಂಟ್ ನಾವು ಹೇಳ್ತೇವೆ. ಇನ್ನು ಆಹಾರದಲ್ಲಿ ನೋಡ್ಕೊಂಡ್ರೆ ನಾವು ಕೆಲವೊಂದು ಹಣ್ಣುಗಳು ಸಾಮಾನ್ಯವಾಗಿ ನಾವು ಏನ್ ಮಾಡ್ತೇವೆ ಅಂತ ಹೇಳಿದ್ರೆ ಕಲ್ಲಂಗಡಿ ಹಣ್ಣನ್ನು ನಾವು ಸಾಮಾನ್ಯವಾಗಿ ಸೇವನೆ ಮಾಡ್ತೇವೆ. ನಾನು ನೋಡಿದ ಪ್ರಕಾರ ಬಹಳಷ್ಟು ಮಕ್ಕಳಲ್ಲಿ ಕಲ್ಲಂಗಡಿ ಸೇವನೆ ಮಾಡಿದ್ರೆ, ದ್ರಾಕ್ಷೆ ಗ್ರೇಪ್ಸ್ ಅನ್ನು ಸೇವನೆ ಮಾಡಿದ್ರೆ, ಅದೇ ರೀತಿ ಕುಕ್ಕುಂಬರ್ ನಮ್ಮ ಮುಳು ಸೌತೆಯನ್ನು ಸೇವನೆ ಮಾಡಿದ್ರೆ, ಇದರಿಂದಾಗಿ ಗಂಟಲ ನೋವು ಕಾಣಿಸಿಕೊಳ್ಳುವಂಥದ್ದು ಈ ಸೀಸನಲ್ಲಿ ಇಫೆಕ್ಟ್ ಆಗ್ತದೆ. ಅದೇ ರೀತಿ ನಾವು ಹೇಳ್ಬೋದು ಈಗ ಮಕ್ಕಳು ಏನ್ ಮಾಡ್ತಾರೆ, ಹೊರಗಡೆ ಆಟ ಆಡ್ತಾರೆ, ತಲೆಯಲ್ಲಿ ಬೆವರು ಉಳಿತದೆ, ಸಿಕ್ಕಾಪಟ್ಟೆ ಬೆವರು ಬಂದು, ಇದರಿಂದಾಗಿ ಕೂಡ ಅವರಿಗೆ ಗಂಟಲಿನ ಉರಿಯೂತ ಬರುವಂತಹ ಸಂಭವಗಳು, ಕಿವಿ ನೋವುಗಳು ಬರುವಂತಹ ಸಂಭವಗಳು ನಮಗೆ ಕಾಣಲಿಕ್ಕೆ ಸಿಗ್ತದೆ. ಇನ್ನೊಂದು ಬಹಳ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಡೈಜೆಸ್ಟಿವ್ ಸಿಸ್ಟಮ್, ಹೊಟ್ಟೆಗೆ ಸಂಬಂಧಪಟ್ಟಂತಹ ತೊಂದರೆಗಳು, ವಾಂತಿ ಆಗಿರ್ಬೋದು, ಭೇದಿ ಆಗಿರ್ಬೋದು, ಅಜೀರ್ಣ ಆಗುವಂತದ್ದು, ಈ ತರದ ನಮಗೆ ಹೊಟ್ಟೆಗೆ ಸಂಬಂಧಪಟ್ಟ ತೊಂದರೆಗಳು ಬಹಳ ಕಾಮನ್ ಆಗಿ ನಮಗೆ ನೋಡ್ಲಿಕ್ಕೆ ಸಿಗ್ತದೆ. ಇನ್ನೊಂದು ಬಹಳ ಇಂಟ್ರೆಸ್ಟಿಂಗ್ ಅಂತ ಹೇಳಿದ್ರೆ ಚರ್ಮಕ್ಕೆ ಸಂಬಂಧಪಟ್ಟಂತಹ ಎಲರ್ಜಿಗಳು, ನಿಮಗೆ ಎಲರ್ಜಿ ಚರ್ಮದಲ್ಲಾಗಿರ್ಬೋದು, ಅದೇ ರೀತಿ ಬೆಳಿಗ್ಗೆ ಎದ್ದ ತಕ್ಷಣ ಸೀನು ಬರುವಂತದ್ದು, ಕಣ್ಣು ತುರಿಸುವಂತದ್ದು, ಕಿವಿ ತುರಿಸುವಂತದ್ದು, ಗಂಟಲು ತುರಿಸುವಂತದ್ದು, ಇದು ಈ ತುರಿಸುವಿಕೆ ಅಂತ ಹೇಳುವಂತದ್ದು ಏನಿದೆಯಲ್ಲ, ಇದು ಎಲರ್ಜಿಯಿಂದಲೇ ಬರುದು. ಅದು ಈ ಮಾರ್ಚ್ ಏಪ್ರಿಲ್ ಮೇಲೇ ನಮಗೆ ಅತಿಯಾಗಿ ಜಾಸ್ತಿಯಾಗಿ ಕಾಣಿಸಿಕೊಳ್ಳುವಂತಹ ಸಂಭವ ಇರುತ್ತದೆ. ಇನ್ನೊಂದು ಚರ್ಮಕ್ಕೆ ಸಂಬಂಧಪಟ್ಟ ತೊಂದರೆಗಳು ನಾನು ಹೇಳ್ತಾ ಇದ್ದೆ. ಚರ್ಮದಲ್ಲಿ ಗುಳ್ಳೆಗಳು ಕಾಣಿಸಿಕೊಳ್ಳುವಂಥದ್ದು, ಚರ್ಮದ ಉರಿ, ಈ ತರದ್ದು ಕೂಡ ನಮಗೆ ಈ ವಸಂತ ಋತುವಲ್ಲಿ ಬಹಳ ಕಾಮನ್ ಆಗಿ ನಮಗೆ ಕಾಣಲಿಕ್ಕೆ ಸಿಗ್ತದೆ. ನಮಗೆ
1: ಈಗ ಜೀರ್ಣಶಕ್ತಿಗೆ ಸಂಬಂಧಪಟ್ಟ ಹಾಗೆ ನಮ್ಮ ಸಾಮಾನ್ಯವಾದಂತಹ ಒಂದು ಜೀರ್ಣಶಕ್ತಿಯ ಒಂದು ಮತ್ತ ಇರ್ತದಲ್ಲ, ಅದಕ್ಕಿಂತ ಕುಸಿತ ಆಗ್ತವೆ, ಕಡಿಮೆ ಆಗ್ತದೆ ಬೇಸಿಗೆಯಲ್ಲಿ ಅಂತ, ಇದು ನಿಜವಾ?
0: ಹೌದು, ಇದು ಬಹಳ ಇಂಪಾರ್ಟೆಂಟ್. ಯಾಕೆಂತ ಹೇಳಿದ್ರೆ ನೋಡಿ, ಆಯುರ್ವೇದದಲ್ಲಿ ಬಹಳ ಚೆನ್ನಾಗಿ ಹೇಳಿದ್ದಾರೆ, ಶಿಶಿರ, ವಸಂತ, ಗ್ರೀಷ್ಮ ಋತು ಅಂತ ಹೇಳೋ ಮೂರು ಋತುಗಳಲ್ಲಿ ನಮಗೆ ಅದನ್ನು ಆಹಾರವನ್ನು ಡೈಜೆಸ್ಟ್ ಮಾಡುವ ಶಕ್ತಿಯು ಕಡಿಮೆ ಆಗ್ತದೆ, ಅದೇ ರೀತಿ ಹಸಿವು ಕೂಡ ಕಡಿಮೆ ಕಾಣಿಸಿಕೊಳ್ಳುವಂತಹ ಸಾಧ್ಯತೆಗಳಿರ್ತದೆ. ನೋಡಿ, ಹಸಿವು ಬರೀ ಕಡಿಮೆ ಆಗುವಂತದ್ದಲ್ಲ, ತನ್ನ ಜೀರ್ಣಕ್ರಿಯೆ ಅಥವಾ ಜೀರ್ಣ ಶಕ್ತಿ ಅವನಿಗೆ ಕಡಿಮೆ ಆಗಿರ್ತದೆ, ಬೆಂಕಿ ಇರೋದಿಲ್ಲ ಅಂತ ಹೇಳ್ಬೋದು ನಮಗೆ. ಅಂದ್ರೆ ಹೊಟ್ಟೆಯಲ್ಲಿ ಕರಗಿಸುವಂತ ಶಕ್ತಿ ಅವರಿಗೆ ಕಡಿಮೆ ಆಗಿರ್ತದೆ ಈ ಮೂರು ಋತುಗಳಲ್ಲಿ. ನಿಮಗೆ ಸಾಧಾರಣ ನಾನು ಹೇಳಿದ್ರೆ, ಕಳೆದ ಎರಡು ತಿಂಗಳಿಂದ ಶುರುವಾಗಿ ಇನ್ನೊಂದು ಎರಡು ತಿಂಗಳವರೆಗೆ ನಾನು ಹೇಳುವಂತದ್ದು, ಎಲ್ಲರಿಗೂ ಕೂಡ ತನ್ನ ಆಹಾರವನ್ನು ತಿಂದು ಜಗಿದು ಅದನ್ನು ಕರಗಿಸುವಂತ ಶಕ್ತಿ ಏನಿರ್ತದೆ ಅದು ಬಹಳ ಕಡಿಮೆ ಆಗಿರ್ತದೆ. ಅದಕ್ಕೆ ನೋಡಿ, ನೀವು ನೋಡಿರ್ಬೋದು ಎಲ್ಲರಲ್ಲಿ ಕೂಡ, ಜಾಸ್ತಿಯಾಗಿ ನೀರು ಕುಡಿಯುವಂತ ಅನಿಸದೆ, ಊಟ ಮಾಡ್ಲಿಕ್ಕೆ ಆಗೋದಿಲ್ಲ, ಅಥವಾ ನಾವು ಊಟ ಮಾಡಿದ್ದು ಸ್ವಲ್ಪ ಊಟ ಮಾಡಿದ್ರು ಕೂಡ ಸಾಕು ಅಂತ ಹೇಳುವಂತ ಭಾವ ಇರ್ತದೆ.
1: ಹಸಿವೆಗಿಂತ
0: ದಾಹ ಜಾಸ್ತಿ ಇರ್ತದೆ. ಹೌದು,
1: ಈಗ ಆಹಾರದ ಕ್ರಮದಲ್ಲಿಯೂ ಕೂಡ ಸಾಕಷ್ಟು ವ್ಯತ್ಯಾಸಗಳನ್ನ ನಾವು ಮಾಡಬೇಕಾಗ್ತದೆ ಅಂತ ಬೇಸಿಗೆ ಕಾಲದಲ್ಲಿ. ಈ ಬದಲಾವಣೆಗೆ ಒಂದು ಅಗತ್ಯ ಏನು ಮತ್ತು ಹೇಗೆ ಮಾಡಿಕೊಳ್ಳುವಂತಹದ್ದು?
0: ಆಹಾರದಲ್ಲಿ ಬದಲಾವಣೆ ಮಾಡಿಕೊಂಡ್ರೆ ಬಹಳ ಉತ್ತಮವಾದಂತಹ ರಿಸಲ್ಟ್ ನಮಗೆ ನೋಡ್ಲಿಕ್ಕೆ ಸಾಧ್ಯ ಆಗ್ತದೆ. ಯಾಕೆಂತ ಹೇಳಿದ್ರೆ, ನಾನು ನನ್ನ ಪೇಷಂಟ್ಗಳಿಗೆ ಎಲ್ಲರಿಗೂ ಹೇಳೋದಿದೆ, ಡಾಕ್ಟರ್ ಹತ್ರ ಹೋಗ್ಬೇಡಿ, ನಿಮ್ಮ ಆಹಾರದಲ್ಲೇ ಋತುಕನುಸಾರವಾಗಿ ಆಹಾರವನ್ನು ಚೇಂಜ್ ಮಾಡ್ಕೊಳ್ಳಿ, ಅದರಿಂದಾಗಿ ನಿಮ್ಮ ಆರೋಗ್ಯ ನಮಗೆ ಕಾಪಾಡಿಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಸುಮ್ಮನೆ ಡಾಕ್ಟರ್ ಹತ್ರ ಹೋಗಿ ದುಡ್ಡು ಖರ್ಚು ಮಾಡುವಂತ ಅವಶ್ಯಕತೆ ಇರೋದಿಲ್ಲ. ಸೊ ಏನ್ ಮಾಡಬಹುದು ನಮಗೆ ಈ ಋತುವಲ್ಲಿ? ನಾವು ಆಯುರ್ವೇದದಲ್ಲಿ ಹೇಳ್ತೇವೆ, ತಿಕ್ತ ಕಟು ಕಷಾಯ ದ್ರವ್ಯಗಳನ್ನು ಸೇವನೆ ಮಾಡಬೇಕು ಅಂತ ಹೇಳಿದ್ರೆ, ನಿಮಗೆ ಕಹಿ ಇರುವಂತಹ ಆಹಾರ ಪದಾರ್ಥಗಳು ಅಥವಾ ಸ್ವಲ್ಪ ಈ ನಾವು ತಂಬುಳಿಗಳಂತ ಹೇಳ್ತೇವೆ, ತೆಂಗಿನಕಾಯಿ ಎಲ್ಲ ಹಾಕಿ ಮಾಡಿದಂತಹ ಸ್ವಲ್ಪ ಕಹಿ ಇರುವಂತಹ ಆಹಾರ ಪದಾರ್ಥಗಳಾಗಿರ್ಬೋದು, ಅದೇ ರೀತಿ ಕಷಾಯ ರಸಗಳು ಅಂತ ಹೇಳ್ತೇವೆ, ಕಷಾಯ ರಸ ಅಂತ ಹೇಳಿದ್ರೆ ಪಂಜಂಟ್ ಅಂತ ಹೇಳ್ಬೋದು, ಚೊಗರು ಇರುವಂತಹ ಆಹಾರ ಪದಾರ್ಥಗಳು. ಅಂದ್ರೆ ಯಾಕೆ ಇದನ್ನು ನಾವು ಹೇಳಿದೇವೆ ಅಂತ ಹೇಳಿದ್ರೆ, ಇದೆಲ್ಲವೂ ಬಹಳ ಈಸಿಯಾಗಿ ಡೈಜೆಸ್ಟ್ ಆಗ್ತದೆ, ಬಹಳ ಈಸಿಯಾಗಿ ನಮಗೆ ಕರಗಿಸ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳುವ ಕಾರಣ, ಆಯುರ್ವೇದದಲ್ಲಿ ಇದನ್ನು ಈ ತರದ ರಸಗಳಿರುವಂತದ್ದು, ರಸ ಅಂತ ಹೇಳಿದ್ರೆ ಈ ತರ ರುಚಿ ಇರುವಂತಹ ಆಹಾರ ಪದಾರ್ಥಗಳನ್ನು ಜಾಸ್ತಿ ಸೇವನೆ ಮಾಡಿ, ಇದರಿಂದಾಗಿ ಏನಾಗ್ತದೆ, ಕಫ ವೃದ್ಧಿ ಆಗೋದಿಲ್ಲ ಅಥವಾ ಕಫಕ್ಕೆ ಸಂಬಂಧಪಟ್ಟ ತೊಂದರೆಗಳು ಬರೋದಿಲ್ಲ, ಅಥವಾ ನಿಮ್ಮ ಹೊಟ್ಟೆಯಲ್ಲಿ ಕರಗಿಸ್ಲಿಕ್ಕೆ ಆಗದೇ ಇರುವಂತಹ ಶಕ್ತಿಯನ್ನು ನಮಗೆ ಸರಿ ಮಾಡ್ಕೊಳ್ಲಿಕ್ಕೆ ಆಗ್ತದೆ. ಆದ ಕಾರಣ ಆದಷ್ಟು ವೇಗವಾಗಿ ನಮಗೆ ಏನು ಕರಗಿಸುವಂತಹ ಆಹಾರ ಪದಾರ್ಥಗಳೇನಿದೆ ಅದನ್ನು ಸೇವನೆ ಮಾಡಬೇಕು. ಏನೇನು ಅಂತ ಹೇಳಿದ್ರೆ, ನಮಗೆ ಕೆಲವೊಂದು ನಾನು ಉದಾಹರಣೆಗಳನ್ನು ಹೇಳಬಹುದು. ಉದಾಹರಣೆಗೆ ನಮ್ಮ ಹಳ್ಳಿಗಳಲ್ಲಿ ಬಹಳ ಒಂದು ಚೆನ್ನಾಗಿ ಒಂದು ಪದ್ಧತಿ ಇದೆ, ಹಳೆ ಅಕ್ಕಿ ಅಂತ ಹೇಳಿದ್ರೆ ಅವರು ಮುಡಿ ಕಟ್ಟಿ ಅದನ್ನು ಅಟ್ಟದಲ್ಲಿ ಇಟ್ಟಿರ್ತಾರೆ, ಅದರ ಸೇವನೆ ಅಂತ ಹೇಳಿದ್ರೆ ನಾವು ಆಯುರ್ವೇದದಲ್ಲಿ ಹೇಳಿದೇವೆ ಪುರಾಣ ಶಾಲಿ ಅಂತ ಹೇಳ್ತೇವೆ, ಅದಕ್ಕೆ ಓಲ್ಡ್ ರೈಸ್ ಅಂತ ಹೇಳಿ ಈ ಆಹಾರವನ್ನು ಸೇವನೆ ಮಾಡುವಂತದ್ದು, ಬಾರ್ಲಿಯ ನೀರು ಕುಡಿಯುವಂತದ್ದು, ಬಾರ್ಲಿಯ ಗಂಜಿ ಮಾಡಿ ಸೇವನೆ ಮಾಡುವಂತದ್ದು ಬಹಳ ಉತ್ತಮ. ಅದೇ ರೀತಿ ವೀಟ್ ಗೋಧಿಯ ಸೇವನೆ ಕೂಡ ಬಹಳ ಒಂದು ಒಳ್ಳೆಯದಂತಹ ಆಹಾರ ಈ ಸಮಯಕ್ಕೆ. ಅದೇ ರೀತಿ ಬೆಳ್ಳುಳ್ಳಿ, ಈರುಳ್ಳಿಯನ್ನು ನಾವು ಆಯುರ್ವೇದದಲ್ಲಿ ಬಹಳ ಇಂಟ್ರೆಸ್ಟಿಂಗ್ ಇದೆ. ಯಾಕಂತ ಹೇಳಿದ್ರೆ ನಮಗೆ ಸಿಗುವಂತದ್ದು ಈರುಳ್ಳಿ ಏನಿದೆ ದೊಡ್ಡ ನೀರುಳ್ಳಿ ಇರ್ತದೆ, ಸಣ್ಣ ನೀರುಳ್ಳಿ ಬರ್ತದೆ ಸಾಂಬಾರು ಒಣಿನಂತ ನಾವು ಕರೀತೇವೆ, ಅದು ಬಹಳ ಉತ್ತಮವಾದಂತಹ ಔಷಧೀಯ ಗುಣ ಇರುವಂತಹ ಒಂದು ನೀರುಳ್ಳಿ ಆಗಿರ್ತದೆ, ಅದನ್ನ ನಾವು ಜಾಸ್ತಿ ಯೂಸ್ ಮಾಡಬೇಕು. ಅದೇ ರೀತಿ ಜೀರಿಗೆ, ಕೊತ್ತಂಬರಿ ಇದನ್ನು ನಾವು ಜಾಸ್ತಿ ಯೂಸ್ ಮಾಡ್ಕೊಳ್ಬೇಕು. ಅರಿಶಿನದ ಯೂಸ್ ಕೂಡ ಬಹಳ ಉತ್ತಮ. ನೋಡಿ, ಈ ಅರಿಶಿನ ಅಂತ ಹೇಳುವಂತದ್ದು ಏನಿದೆಯಲ್ಲ, ಇದನ್ನು ಬೇರೆ ಬೇರೆ ರೀತಿಯಾಗಿ ಮೌಲ್ಯವರ್ಧನೆ ಮಾಡ್ಲಿಕ್ಕೆ ನಮಗೆ ಆಗ್ತದೆ. ಆಹಾರದಲ್ಲಿ ನೀವು

0: ಅಡಿಗೆ ಮಾಡಬೇಕಾದ್ರೆ ಒಂದು ಒಳ್ಳೆ ಫ್ರೆಶ್ ಅರಿಶಿನ, ಹಳ್ಳಿಗಳಲ್ಲಿ ಖಂಡಿತವಾಗ್ಲಿ ಸಿಗ್ತದೆ ಇದು. ಫ್ರೆಶ್ ಅರಿಶಿನದ ಒಂದೆರಡು ಕೊಂಬುಗಳನ್ನು ಕಟ್ ಮಾಡಿ ಅದಕ್ಕೆ ಅಡಿಗೆಗೆ ಹಾಕುವಂತದ್ದು ಮಾಡಬಹುದು. ಆ ಅರಿಶಿನವನ್ನೇ ಹುಡಿ ಮಾಡಿ ಕುಟ್ಟಿ ಪುಡಿ ಮಾಡಿ ಒಣಗಿಸಿಟ್ಟಂತ ಅರಿಶಿನದ ಪುಡಿಯನ್ನು ಒಂದು ಚಿಟಿಕೆ ಬಿಸಿ ಹಾಲಲ್ಲಿ ಸೇವನೆ ಮಾಡಬಹುದು, ಒಂದು ಚಿಟಿಕೆ ಬಿಸಿ ನೀರಲ್ಲಿ ಸೇವನೆ ಮಾಡಬಹುದು, ಅಥವಾ ಒಂದು ಚಿಟಿಕೆ ಬಿಸಿನೀರಲ್ಲಿ ಹಾಕಿ ಬಾಯಿ ಮುಕ್ಕಳಿಸುವಂತ ಅಭ್ಯಾಸ, ಯಾರಿಗೆ ಗಂಟಲು ನೋವಿರ್ತದೆ ಅದನ್ನು ಬಿಸಿನೀರಲ್ಲಿ ಹಾಕಿ ಸೇವನೆ ಮಾಡಿ ಅಥವಾ ಬಾಯಿ ಮುಕ್ಕಳಿಸಿದ್ರೆ ಅದರಿಂದಾಗಿ ಗಂಟಲಿನ ತೊಂದರೆಗಳು ಕೂಡ ಈ ತರದೆಲ್ಲ ಕೂಡ ನಮಗೆ ಗುಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಅದೇ ರೀತಿ ಮಜ್ಜಿಗೆ ಸೇವನೆ ಮಾಡುವಂತ, ನನಗೆ ಬಹಳ ಜನ ಪೇಷಂಟ್ ಕೇಳ್ತಾರೆ ಗಂಟಲಿನ ತೊಂದರೆ ಇದೆ ಮಜ್ಜಿಗೆ ಕುಡಿಬಹುದಾ, ಶೀತ ಇದ್ರೆ ಮಜ್ಜಿಗೆ ಕುಡಿಬಹುದಾ ಅಂತೇಳಿ. ಇದು ಹಾಲಲ್ಲ, ಇದು ಹಾಲಿನ ಬೈ ಪ್ರಾಡಕ್ಟ್ ಅಂತ ಹೇಳಿದ್ರೆ ಇದರಲ್ಲಿ ಹಾಲಿನ ಅಂಶ ಇರಬಾರದು, ಬೆಣ್ಣೆ ಅಂಶ ಇರಬಾರದು, ಕೆನೆ ಅಂಶ ಇದ್ರೆ ಅವರಿಗೆ ಇದರಿಂದ ಶೀತ ಅಥವಾ ಗಂಟಲಿನ ತೊಂದರೆ ಆಗುವಂತ ಸಂಭವ ಇರ್ತದೆ. ಇದು ಇಲ್ಲದೆ ನೀರು ಮಜ್ಜಿಗೆ ಮಾಡಿಬಿಟ್ಟು ಅದಕ್ಕೊಂದು ಸ್ವಲ್ಪ ಜೀರಿಗೆ, ಕೊತ್ತಂಬರಿ, ಶುಂಠಿ, ಕಾಳುಮೆಣಸು, ಅದೇ ರೀತಿ ಉಪ್ಪು, ಆಯುರ್ವೇದದಲ್ಲಿ ನಾವು ಸೈಂಧವ ಲವಣದ ಬಳಕೆಯನ್ನು ನಾವು ಬಹಳ ಪ್ರಧಾನವಾಗಿ ಹೇಳ್ತೇವೆ. ಇದನ್ನು ಸೇವನೆ ಮಾಡೋದು ಕೂಡ ಬಹಳ ಒಂದು ಒಳ್ಳೆಯಾದಂತಹ ಆಹಾರ ಆಗಿರ್ತದೆ. ಅದೇ ರೀತಿ ಇನ್ನೊಂದು ಒಂದು ಒಳ್ಳೆ ಜೇನುತುಪ್ಪ, ಪರಿಶುದ್ಧವಾದ ಈ ಜೇನುತುಪ್ಪದ ಸೇವನೆ ಮಾಡುವಂತದ್ದು ಬಹಳ ಒಂದು ಒಳ್ಳೆಯದು. ಯಾರಿಗೆ ಶೀತ, ಕೆಮ್ಮು, ನೆಗಡಿ ಯಾರು ಇರ್ತದೆ ಅವರಿಗೆ ಇನ್ನೊಂದು ಎರಡು ವೀಳ್ಯದೆಲೆಗೆ ಎರಡು ಕಾಳುಮೆಣಸು, ಎರಡು ಕಾಳುಮೆಣಸು ಇಟ್ಟು ಚೆನ್ನಾಗಿ ಜಗದು ಅದರ ರಸ ಕುಡಿದ್ರೆ ಶೀತ, ಕೆಮ್ಮು, ನೆಗಡಿ ಓಡಿ ಹೋಗ್ತದೆ, ಅಷ್ಟು ಬೇಗ ಕಡಿಮೆ ಆಗ್ತದೆ ಅದು. ಅದನ್ನು ಮಾಡುವಂಥದ್ದು ಬಹಳ ಉತ್ತಮ. ಅದೇ ರೀತಿ ನಿಂಬೆ ಹುಳಿ ಸರ್ಬತ್ತು, ಪುನರ್ಪುಳಿ ಸರ್ಬತ್ತು, ಇದರ ನಿತ್ಯ ಸೇವನೆ ಮಾಡುವಂಥದ್ದು. ಯಾರಿಗೆ ಶುಗರ್ ಇಲ್ವೋ ಅವರು ಸ್ವಲ್ಪ ಬೆಲ್ಲ ಹಾಕಿ ಸೇವನೆ ಮಾಡಿದರೆ ಶಕ್ತಿವರ್ಧನ ಅಂತ ಹೇಳ್ತೇವೆ ನಾವು, ಅದಕ್ಕೆ ಕೂಡ ಬಹಳ ಒಳ್ಳೆಯದಾಗ್ತದೆ. ಆಹಾರದಲ್ಲಿ ನಾವು ಈ ಕ್ರಮವನ್ನೆಲ್ಲ ಮೇಂಟೈನ್ ಮಾಡಿಕೊಂಡ್ರೆ ನಮಗೆ ಈ ವಸಂತ ಋತುವನ್ನು ಬಹಳ ಚೆನ್ನಾಗಿ ಮುಂದುವರಿಸಿಕೊಂಡು ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ. ಈ ಎರಡು ತಿಂಗಳು ಬಹಳ ಇಂಪಾರ್ಟೆಂಟ್, ದಯವಿಟ್ಟು ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿ. ಒಂದು ಅಟ್ ಲೀಸ್ಟ್ 3-4 ಲೀಟರ್ ನೀರು ಸೇವನೆ ಮಾಡಿ, ಮನೆಯಲ್ಲಿ ಸಿಕ್ಕುವಂತಹ ಆಹಾರವನ್ನು ಮಾಡಿಕೊಳ್ಳಿ, ನಿಮ್ಮ ಪರಿಸರದಲ್ಲಿರುವಂತಹ ಹಣ್ಣು ತರಕಾರಿಗಳನ್ನು ಸೇವನೆ ಮಾಡಿಕೊಳ್ಳಿ, ನಿಮ್ಮ ಆರೋಗ್ಯವನ್ನು ನೀವು ಕಾಪಾಡಿಕೊಳ್ಳಿ.
1: ಬಹಳ ಸಂತೋಷ ಡಾಕ್ಟರ್ ಕೇಶವರಾಜು ಅವರೇ. ಬೇಸಿಗೆ ಕಾಲದಲ್ಲಿ ಆರೋಗ್ಯಕ್ಕೆ ಸಂಬಂಧಿಸಿದಂತಹ ಏನೇನು ಸಮಸ್ಯೆಗಳು ಎದುರಾಗ್ತವೆ ಹಾಗೂ ಯಾವ ರೀತಿ ನಮ್ಮ ಆಹಾರ ಹಾಗೂ ಜೀವನ ಶೈಲಿಯ ಮುಖಾಂತರ ಇದನ್ನು ನಿಭಾಯಿಸಬಹುದು, ಈ ವಿಚಾರವಾಗಿ ಬಹಳಷ್ಟು ವಿಷಯವನ್ನು ಹಂಚಿಕೊಂಡಿದ್ರಿ. ತುಂಬಾ ಧನ್ಯವಾದಗಳು. ನಮಸ್ಕಾರ.
0: ನಮಸ್ತೆ.
2: ಬೇಸಿಗೆಯಲ್ಲಿ ಎದುರಾಗುವ ಆರೋಗ್ಯ ಸಮಸ್ಯೆಗಳು ಮತ್ತು ಆಯುರ್ವೇದ ಪರಿಹಾರಗಳ ಕುರಿತು ಆಯುರ್ವೇದ ತಜ್ಞ ಡಾಕ್ಟರ್ ಕೇಶವರಾಜ್ ಅವರೊಂದಿಗೆ ನಡೆದ ಸಂದರ್ಶನವನ್ನು ಕೇಳಿದ್ರಲ್ಲ, ಈ ಎರಡೂ ಕಾರ್ಯಕ್ರಮಗಳನ್ನು ಸಂದರ್ಶಿಸಿದವರು ಟಿ ಶ್ಯಾಮ್ ಪ್ರಸಾದ್. ಇದಾಗಿತ್ತು ಇಂದಿನ ಆರೋಗ್ಯ ಸಂಚಿಕೆ. ರಾಜ್ಯವ್ಯಾಪಿ ಪ್ರಸಾರವಾದ ಇಂದಿನ ಆರೋಗ್ಯ ಸಂಚಿಕೆ ಆಕಾಶವಾಣಿ ಕಾರವಾರ ಕೇಂದ್ರದ ಕೊಡುಗೆ.
3: ನಮ್ಮ ಮುಂದಿನ ಕಾರ್ಯಕ್ರಮ ಪ್ರಗತಿ ಪಥ ಇದೀಗ ಆರಂಭ.
4: ಆಕಾಶವಾಣಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತಾದ ಕಾರ್ಯಕ್ರಮ ಸರಣಿ. ಇಂದಿನ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಸುರಕ್ಷಾ ವಿಮಾ ಯೋಜನೆ ಕುರಿತು ಮಾತನಾಡುವವರು ಪತ್ರಕರ್ತ ವಿನೋದ್ ಎಂ.
5: ಕೇಂದ್ರ ಸರ್ಕಾರದ ಜನಸುರಕ್ಷಾ ಯೋಜನೆಗಳಲ್ಲಿ ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆಯು ಒಂದಾಗಿದೆ. May 9, 2015 ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ಈ ಯೋಜನೆಗೆ ಚಾಲನೆ ನೀಡಲಾಯಿತು. 18-70 ವರ್ಷ ವಯಸ್ಸಿನ ಬಡವರು ಮತ್ತು ಹಿಂದುಳಿದವರಿಗೆ ವಾರ್ಷಿಕ 20 ರು ಪ್ರೀಮಿಯಂನಲ್ಲಿ ಕೈಗೆಟುಕುವ ವಿಮಾ ಯೋಜನೆಯನ್ನು ಒದಗಿಸುವ ಉದ್ದೇಶವನ್ನು ಹೊಂದಿದೆ. ಅಪಘಾತ ಸಾವು ಮತ್ತು ಪೂರ್ಣ ಅಂಗವೈಕಲ್ಯಕ್ಕೆ ರು 2 ಲಕ್ಷ ಮತ್ತು ಭಾಗಶಃ ಅಂಗವೈಕಲ್ಯಕ್ಕೆ ರು 1 ಲಕ್ಷದ ಅಪಾಯದ ವ್ಯಾಪ್ತಿಯನ್ನು ಹೊಂದಿದೆ. ಈ ಪಾಲಿಸಿಯು 1 ವರ್ಷದ ವ್ಯಾಪ್ತಿಯನ್ನು ಹೊಂದಿದ್ದು ಇದನ್ನು ವಾರ್ಷಿಕವಾಗಿ ನವೀಕರಿಸಬಹುದು. ಇಂದಿನ ದಿನಗಳಲ್ಲಿ ಆರೋಗ್ಯ ವಿಮೆಗಾಗಿ 1,00,000 ರು ಖರ್ಚು ಮಾಡಬೇಕಾಗುತ್ತದೆ. ಬಡವರಿಗಂತೂ ಇದು ಕಷ್ಟಸಾಧ್ಯವೇ ಸರಿ. ಆದರೆ ಕೇಂದ್ರ ಸರ್ಕಾರ ಜನಸುರಕ್ಷಾ ಯೋಜನೆಗಳ ಅಡಿ ಜಾರಿಗೊಳಿಸಿರುವ ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆ ಅತ್ಯಂತ ಕಡಿಮೆ ಬೆಲೆಗೆ ಅಪಘಾತ ಹಾಗೂ ಜೀವ ವಿಮೆ ಎರಡನ್ನೂ ನೀಡುತ್ತಿದೆ. ಭಾರತ ಸರ್ಕಾರವು May 2015 ಪ್ರಾರಂಭಿಸಿದ ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆಯು ವ್ಯಕ್ತಿಗಳಿಗೆ ಕೈಗೆಟುಕುವ ವೈಯಕ್ತಿಕ ಅಪಘಾತ ವಿಮೆಯನ್ನು ಒದಗಿಸುವ ಗುರಿಯನ್ನು ಹೊಂದಿದೆ. PMSBY ಎಂದರೆ ಆಕಸ್ಮಿಕ ಸಾವು ಅಥವಾ ಅಂಗವೈಕಲ್ಯದ ಸಂದರ್ಭದಲ್ಲಿ ಆರ್ಥಿಕ ಭದ್ರತೆ. ಇದು ಅಪಘಾತಗಳಿಂದ ಉಂಟಾಗುವ ಸಾವು ಅಥವಾ ಶಾಶ್ವತ ಅಂಗವೈಕಲ್ಯಕ್ಕೆ ವಿಮಾ ಕವರೇಜ್ ನೀಡುತ್ತದೆ ಹಾಗೂ ಪಾಲಿಸಿದಾರರು ಮತ್ತು ಅವರ ಕುಟುಂಬಗಳಿಗೆ ಕನಿಷ್ಠ ವಾರ್ಷಿಕ ಪ್ರೀಮಿಯಂನಲ್ಲಿ ನಿರ್ಣಾಯಕ ಸುರಕ್ಷತಾ ಜಾಲವಾಗಿದೆ. ಯೋಜನೆಯ ವಿಮಾ ಘಟಕವನ್ನು ಸಾರ್ವಜನಿಕ ವಲಯದ ಸಾಮಾನ್ಯ ವಿಮಾ ಕಂಪನಿಗಳು ಮತ್ತು ಇತರ ಖಾಸಗಿ ವಲಯದ ವಿಮಾ ಪೂರೈಕೆದಾರರು ನಿರ್ವಹಣೆ ಮಾಡುತ್ತಾರೆ. ಪಿಎಂಎಸ್ಬಿವೈ ಯೋಜನೆಯ ಪ್ರಮುಖ ಅಂಶಗಳು ಆಕಸ್ಮಿಕ

ಸಾವು, ಆಕಸ್ಮಿಕ ಮರಣ ಸಂಭವಿಸಿದ್ದಲ್ಲಿ ನಾಮನಿರ್ದೇಶಿತರು 2 ಲಕ್ಷ ರೂಗಳ ವಿಮಾ ಮೊತ್ತವನ್ನು ಪಡೆಯುತ್ತಾರೆ. 2, ಅಪಘಾತದಿಂದಾಗಿ ಶಾಶ್ವತ ಒಟ್ಟು ಅಂಗವೈಕಲ್ಯ ಉಂಟಾದರೆ ಪಾಲಿಸಿದಾರರು 2 ಲಕ್ಷ ರೂಗಳ ವಿಮಾ ಮೊತ್ತವನ್ನು ಪಡೆಯುತ್ತಾರೆ. 1, ಕಣ್ಣಿನ ದೃಷ್ಟಿನಷ್ಟ ಅಥವಾ 1 ಕೈ ಅಥವಾ ಪಾದದ ಸಂಪೂರ್ಣ ಮತ್ತು ಸರಿಪಡಿಸಲಾಗದ ನಷ್ಟ ಚಂದಾದಾರರಿಗೆ ರು 1 ಲಕ್ಷ ಸಿಗುತ್ತದೆ. ಅರ್ಹತಾ ಮಾನದಂಡಗಳು. ಪ್ರಧಾನಮಂತ್ರಿ ಸುರಕ್ಷಾ ಭೀಮಾ ಯೋಜನೆಗೆ ಅರ್ಹತೆ ಪಡೆಯಲು ಯಾವುದೇ ವ್ಯಕ್ತಿ ಈ ಮಾನದಂಡಗಳನ್ನು ಅನುಸರಿಸಬೇಕು. 18 ವರ್ಷದಿಂದ 70 ವರ್ಷ ವಯಸ್ಸಿನ ಯಾವುದೇ ವ್ಯಕ್ತಿ ಈ ಯೋಜನೆಗೆ ಅರ್ಜಿ ಸಲ್ಲಿಸಲು ಅರ್ಹರು. ಖಾತೆಗೆ ಲಿಂಕ್ ಮಾಡಲಾದ ತಮ್ಮ ಫೋನ್ ಸಂಖ್ಯೆಯನ್ನು ಹೊಂದಿರುವ ಬ್ಯಾಂಕ್ ಖಾತೆಯನ್ನು ಹೊಂದಿರಬೇಕು. ಯೋಜನೆಗೆ ಅರ್ಜಿ ಸಲ್ಲಿಸುವಾಗ ವ್ಯಕ್ತಿಯು ತಮ್ಮ ಆಧಾರ್ ವಿವರಗಳನ್ನು ಸಲ್ಲಿಸಬೇಕು. ಈ ಆಧಾರ್ ವಿವರಗಳನ್ನು ಅವರ ಬ್ಯಾಂಕ್ ಖಾತೆಗೆ ಲಿಂಕ್ ಮಾಡಲಾಗುತ್ತದೆ. ಯಾವುದೇ ವ್ಯಕ್ತಿಯು 1 ಅಥವಾ ಬೇರೆ ಬೇರೆ ಬ್ಯಾಂಕುಗಳಲ್ಲಿ ಬಹುಬ್ಯಾಂಕ್ ಖಾತೆಗಳನ್ನು ಹೊಂದಿದ್ದರೆ ಒಂದೇ ಬ್ಯಾಂಕ್ ಖಾತೆಯ ಮೂಲಕ ಮಾತ್ರ ಯೋಜನೆಗೆ ಸೇರಲು ಅರ್ಹರಾಗಿರುತ್ತಾರೆ. ಜಂಟಿ ಖಾತೆಯ ಸಂದರ್ಭದಲ್ಲಿ ಎಲ್ಲ ಬ್ಯಾಂಕ್ ಖಾತೆದಾರರು ಯೋಜನೆಯ ಪ್ರಯೋಜನಗಳನ್ನು ಪಡೆಯಬಹುದು. ಅನಿವಾಸಿ ಭಾರತೀಯ ಫಲಾನುಭವಿಯ ಸಂದರ್ಭದಲ್ಲಿ ಕ್ಲೈಮ್ ಪ್ರಯೋಜನಗಳನ್ನು ಭಾರತೀಯ ಕರೆನ್ಸಿಯಲ್ಲಿ ಮಾತ್ರ ನಾಮನಿರ್ದೇಶಿತರಿಗೆ ಒದಗಿಸಲಾಗುತ್ತದೆ. ಯಾವುದೇ ಆಕಸ್ಮಿಕ ಸಾವು, ಕೊಲೆ ಅಥವಾ ನೈಸರ್ಗಿಕ ವಿಕೋಪಗಳಿಂದ ಉಂಟಾಗುವ ಅಂಗವೈಕಲ್ಯವನ್ನು ಈ ಯೋಜನೆಯಡಿಯಲ್ಲಿ ಒಳಗೊಳ್ಳಲಾಗುತ್ತದೆ. ಆದರೆ ಯಾವುದೇ ಆತ್ಮಹತ್ಯೆ ಸಾವು ಪ್ರಧಾನಮಂತ್ರಿ ಸುರಕ್ಷಾ ಭೀಮಾ ಯೋಜನೆಯಡಿಯಲ್ಲಿ ಒಳಗೊಳ್ಳುವುದಿಲ್ಲ. PMJJBY ಅಡಿಯಲ್ಲಿ ವಾರ್ಷಿಕ ಪ್ರೀಮಿಯಂ ಪಾವತಿಯ ಮೇಲೆ June 1 ರಿಂದ May 31 ವರೆಗೆ 1 ವರ್ಷದವರೆಗೆ ವಿಮಾ ರಕ್ಷಣೆ ಮಾನ್ಯವಾಗಿದೆ. ಅರ್ಜಿ ಸಲ್ಲಿಸುವ ಪ್ರಕ್ರಿಯೆ ಇಂತಿದೆ. ಹಂತ 1, PMSBYಗೆ ನೋಂದಾಯಿಸಿಕೊಳ್ಳಲು ಉಳಿತಾಯ ಖಾತೆ ಹೊಂದಿರುವ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಬಹುದು ಅಥವಾ ಅಭ್ಯರ್ಥಿಯ ಅಧಿಕೃತ ವೆಬ್ಸೈಟ್ ಮೂಲಕ ಅರ್ಜಿ ಡೌನ್ಲೋಡ್ ಮಾಡಿಕೊಳ್ಳಬಹುದು. ಹಂತ 2, ಅರ್ಜಿ ನಮೂನೆಯನ್ನು ಡೌನ್ಲೋಡ್ ಮಾಡಿದ ನಂತರ ಅಭ್ಯರ್ಥಿಯ ಎಲ್ಲ ವಿವರಗಳನ್ನು ಭರ್ತಿ ಮಾಡಿ ಅಗತ್ಯ ದಾಖಲೆಗಳನ್ನು ಬ್ಯಾಂಕಿಗೆ ಸಲ್ಲಿಸಬಹುದು. ಹಂತ 3, ಅದನ್ನು ಯಶಸ್ವಿಯಾಗಿ ಸಲ್ಲಿಸಿದ ನಂತರ ಚಂದಾದಾರರು ವಿಮಾ ಪ್ರಮಾಣ ಪತ್ರದ ಸ್ವೀಕೃತ ರಸೀದಿಯನ್ನು ಪಡೆಯುತ್ತಾರೆ. ಸುರಕ್ಷಾ ಭೀಮಾ ಯೋಜನೆಯ ಪ್ರೀಮಿಯಂ ಪಾವತಿಸುವುದು ಹೇಗೆ? ಪ್ರಧಾನಮಂತ್ರಿ ಸುರಕ್ಷಾ ಭೀಮಾ ಯೋಜನೆ ವಾರ್ಷಿಕ ಕೇವಲ 20 ರೂ ಪ್ರೀಮಿಯಂನೊಂದಿಗೆ ಕೈಗೆಟಕುವ ವಿಮಾ ಪರಿಹಾರವನ್ನು ನೀಡುತ್ತದೆ. PMSBY ಯೋಜನೆಯ ವಿವರಗಳ ಅಡಿಯಲ್ಲಿ ಪ್ರೀಮಿಯಂ ಅನ್ನು ಪಾಲಿಸಿದಾರರ ಬ್ಯಾಂಕ್ ಖಾತೆಯಿಂದ ಸ್ವಯಂಚಾಲಿತವಾಗಿ ಡೆಬಿಟ್ ಮಾಡಲಾಗುತ್ತದೆ. ಈ ವಿಮಾ ಕವರ್ June 1 ರಿಂದ May 31 ವರೆಗೆ 1 ವರ್ಷದ ಅವಧಿಗೆ ಇರುತ್ತದೆ. ಇದಕ್ಕಾಗಿ ನಿಗದಿತ ನಮೂನೆಗಳಲ್ಲಿ ಗೊತ್ತುಪಡಿಸಿದ ಉಳಿತಾಯ ಖಾತೆ ಬ್ಯಾಂಕ್ ಖಾತೆಯಿಂದ ಸ್ವಯಂ ಡೆಬಿಟ್ ಮೂಲಕ ಸೇರಲು ಪಾವತಿಸಲು ಆಯ್ಕೆಯನ್ನು ಪ್ರತಿ ವರ್ಷ May 31 ರೊಳಗೆ ನೀಡಬೇಕಾಗುತ್ತದೆ. ಇದನ್ನು ಆರಂಭಿಕ ವರ್ಷದಲ್ಲಿ August 31, 2015 ವರೆಗೆ ವಿಸ್ತರಿಸಬಹುದು. ನಂತರ ಪೂರ್ಣ ವಾರ್ಷಿಕ ಪ್ರೀಮಿಯಂ ಪಾವತಿಯ ಮೇಲೆ ವಿಮೆಯನ್ನು ಪಡೆಯಬಹುದಾಗಿದೆ. ಯಾವುದೇ ಹಂತದಲ್ಲಿ ಯೋಜನೆಯಿಂದ ನಿರ್ಗಮಿಸುವ ವ್ಯಕ್ತಿಗಳು ಭವಿಷ್ಯದ ವರ್ಷಗಳಲ್ಲಿ ಯೋಜನೆಗೆ ಮತ್ತೆ ಸೇರಬಹುದು. ವರ್ಷದಿಂದ ವರ್ಷಕ್ಕೆ ಅರ್ಹ ವರ್ಗಕ್ಕೆ ಹೊಸದಾಗಿ ಸೇರುವವರು ಅಥವಾ ಈ ಹಿಂದೆ ಸೇರದ ಪ್ರಸ್ತುತ ಅರ್ಹ ವ್ಯಕ್ತಿಗಳು ಯೋಜನೆ ಮುಂದುವರಿಯುವವರೆಗೆ ಮುಂದಿನ ವರ್ಷಗಳಲ್ಲಿ ಸೇರಲು ಸಾಧ್ಯವಾಗುತ್ತದೆ. ಸಹಾಯವಾಣಿ ರಾಷ್ಟ್ರೀಯ ಟೋಲ್ ಫ್ರೀ ಸಂಖ್ಯೆ 1800 180 110 1800 110 1001. ಪ್ರಧಾನಮಂತ್ರಿ ಸುರಕ್ಷಾ ಭೀಮಾ ಯೋಜನೆಗೆ ಕ್ಲೈಮ್ ಪ್ರಯೋಜನಗಳನ್ನು ಪಡೆಯುವ ಹಂತಗಳು ಇಲ್ಲಿವೆ. ಅಧಿಕೃತ ವೆಬ್ಸೈಟ್ನಿಂದ ಕ್ಲೈಮ್ ಅರ್ಜಿಯನ್ನು ಡೌನ್ಲೋಡ್ ಮಾಡಿ ಅಥವಾ ಪಾಲಿಸಿಯನ್ನು ಖರೀದಿಸಿದ ಬ್ಯಾಂಕ್ನಿಂದ ಪಡೆಯಿರಿ. ಕ್ಲೈಮ್ ಅರ್ಜಿಯಲ್ಲಿ ಅಗತ್ಯವಿರುವ ವಿವರಗಳನ್ನು ಭರ್ತಿ ಮಾಡಿ ಮೂಲ ಮರಣ ಪ್ರಮಾಣ ಪತ್ರ, ಅಂಗವೈಕಲ್ಯ ಪ್ರಮಾಣ ಪತ್ರ, ಮರಣೋತ್ತರ ವರದಿ, FIR ಅಥವಾ ಪೊಲೀಸ್ ವರದಿ ಮತ್ತು ನಾಮಿನಿಯ ಗುರುತಿನ ಪುರಾವೆಯಂತಹ ಅಗತ್ಯ ದಾಖಲೆಗಳೊಂದಿಗೆ ಸರಿಯಾಗಿ ಭರ್ತಿ ಮಾಡಿದ ಕ್ಲೈಮ್ ಫಾರ್ಮ್ ಅನ್ನು ಸಲ್ಲಿಸಬಹುದು. ವಿಮಾ ಕಂಪನಿಯು ಕ್ಲೈಮ್ ಅನ್ನು ಪ್ರಕ್ರಿಯೆಗೊಳಿಸುತ್ತದೆ ಮತ್ತು ನಿಗದಿತ ಸಮಯದೊಳಗೆ ನಾಮಿನಿಯ ಬ್ಯಾಂಕ್ ಖಾತೆಗೆ ಪ್ರಯೋಜನದ ಮೊತ್ತವನ್ನು ವಿವರಿಸುತ್ತದೆ. ಕ್ಲೈಮ್ ಇತ್ಯರ್ಥದಲ್ಲಿ ಯಾವುದೇ ವಿಳಂಬವನ್ನು ತಪ್ಪಿಸಲು ಎಲ್ಲ ಅಗತ್ಯ ದಾಖಲೆಗಳನ್ನು ನಿಖರವಾಗಿ ಮತ್ತು ಸಮಯಕ್ಕೆ ಸಲ್ಲಿಸಲಾಗಿದೆಯೇ ಎಂದು ಖಚಿತಪಡಿಸಿಕೊಳ್ಳುವುದು ಮುಖ್ಯವಾಗಿದೆ. PMSBYಗಾಗಿ ಕ್ಲೈಮ್ ಪ್ರಕ್ರಿಯೆಯು ಸರಳ ಮತ್ತು ಅನುಸರಿಸಲು ಸುಲಭವಾಗಿದೆ ಮತ್ತು ಈ ಯೋಜನೆಯು ದುರದೃಷ್ಟಕರ ಘಟನೆಯ ಸಂದರ್ಭದಲ್ಲಿ ನಾಮಿನಿಗೆ ಅಗತ್ಯವಾದ ಹಣಕಾಸಿನ ಸಹಾಯವನ್ನು ಒದಗಿಸುತ್ತದೆ. ಪ್ರಧಾನಮಂತ್ರಿ ಸುರಕ್ಷಾ ಭೀಮಾ ಯೋಜನೆಗೆ ಅಗತ್ಯವಿರುವ ದಾಖಲೆಗಳು ಗುರುತಿನ ಪುರಾವೆ, ಸಾಮಾನ್ಯವಾಗಿ ನಿಮ್ಮ ಆಧಾರ್ ಕಾರ್ಡ್, ಇದನ್ನು ಭಾರತದಲ್ಲಿ ಗುರುತಿನ ದಾಖಲೆಯಾಗಿ ವ್ಯಾಪಕವಾಗಿ ಅಂಗೀಕರಿಸಲಾಗಿದೆ ಮತ್ತು ಗುರುತಿಸಲಾಗಿದೆ. ಸಂಪರ್ಕ ಮಾಹಿತಿ, ನಿಮ್ಮ ಪ್ರಸ್ತುತ ವಿಳಾಸ ಮತ್ತು ಫೋನ್ ಸಂಖ್ಯೆ ಸೇರಿದಂತೆ ನಿಖರವಾದ ಸಂಪರ್ಕ ವಿವರಗಳು ಅಗತ್ಯವಿದೆ. ಸಂವಹನಕ್ಕಾಗಿ ಮತ್ತು ವಿಮಾ ಯೋಜನೆಗೆ ಸಂಬಂಧಿಸಿದ ನವೀಕರಣಗಳನ್ನು ಸ್ವೀಕರಿಸುತ್ತೀರಿ ಎಂದು ಖಚಿತಪಡಿಸಿಕೊಳ್ಳಲು ಈ ಮಾಹಿತಿಯು ನಿರ್ಣಾಯಕವಾಗಿದೆ. ನಾಮಿನಿಯ ವಿವರಗಳು, ನೀವು ಆಯ್ಕೆ ಮಾಡಿದ ನಾಮಿನಿಯ ನಿಖರವಾದ ವಿವರಗಳನ್ನು

0: ಒದಗಿಸುವುದು ಮುಖ್ಯವಾಗಿದೆ. ಏಕೆಂದರೆ ಈ ವ್ಯಕ್ತಿಯು ದುರದೃಷ್ಟಕರ ಘಟನೆಯ ಸಂದರ್ಭದಲ್ಲಿ ವಿಮಾ ಪ್ರಯೋಜನಗಳನ್ನು ಪಡೆಯುತ್ತಾರೆ. ಪಿಎಂಎಸ್ಬಿವೈ ಅರ್ಜಿ ನಮೂನೆಯ ಇಂಗ್ಲಿಷ್, ಹಿಂದಿ, ಬಂಗಾಳಿ, ಮರಾಠಿ, ಒರಿಯಾ, ತಮಿಳು, ತೆಲುಗು ಮತ್ತು ಗುಜರಾತಿ ಸೇರಿದಂತೆ ಬಹುಭಾಷೆಗಳಲ್ಲಿ ಲಭ್ಯವಿದೆ. ಅಗತ್ಯವಿರುವ ಎಲ್ಲ ವಿವರಗಳೊಂದಿಗೆ ಈ ನಮೂನೆಯನ್ನು ನಿಖರವಾಗಿ ಭರ್ತಿ ಮಾಡುವುದು ಮುಖ್ಯವಾಗಿದೆ. ಪ್ರಧಾನಮಂತ್ರಿ ಸುರಕ್ಷಾ ಬೀಮಾ ಯೋಜನೆ ಮತ್ತು ಪ್ರಧಾನಮಂತ್ರಿ ಜೀವನ ಜ್ಯೋತಿ ಬೀಮಾ ಯೋಜನೆ ನಡುವಿನ ವ್ಯತ್ಯಾಸಗಳು, ಈ ಎರಡು ಯೋಜನೆಗಳು 2 ಲಕ್ಷ ರೂಗಳ ವಿಮಾ ಕವರೇಜ್ ಹೊಂದಿರುವುದರಿಂದ ಎರಡೂ ಒಂದೇ ಎಂಬ ಗೊಂದಲ ಆಗಬಹುದು. ಆದರೆ ಇವೆರಡು ಬೇರೆ ಬೇರೆ ಆಗಿವೆ. ಪ್ರಧಾನಮಂತ್ರಿ ಸುರಕ್ಷಾ ಬೀಮಾ ಯೋಜನೆ ಅಪಘಾತ ವಿಮಾ ಯೋಜನೆಯಾಗಿದ್ದು ಅದು ಆಕಸ್ಮಿಕ ಸಾವು ಮತ್ತು ಅಂಗವೈಕಲ್ಯಕ್ಕೆ ರಕ್ಷಣೆ ನೀಡುತ್ತದೆ. ಮತ್ತೊಂದೆಡೆ ಪ್ರಧಾನಮಂತ್ರಿ ಜೀವನ ಜ್ಯೋತಿ ಬೀಮಾ ಯೋಜನೆ ಯಾವುದೇ ಕಾರಣದಿಂದಾಗಿ ಸಾವನ್ನು ಒಳಗೊಳ್ಳುವ ಜೀವ ವಿಮಾ ಯೋಜನೆಯಾಗಿದೆ. ಜೀವನ ಜ್ಯೋತಿ ಬೀಮಾ ಯೋಜನೆ ಅಂಗವೈಕಲ್ಯಕ್ಕೆ ಪರಿಹಾರವನ್ನು ನೀಡುವುದಿಲ್ಲ. ಇದೊಂದು ಟರ್ಮ್ ಇನ್ಸೂರೆನ್ಸ್, ಅಂದರೆ ಜೀವ ವಿಮೆ ಮಾತ್ರ ಆಗಿದೆ. ಸುರಕ್ಷಾ ಬೀಮಾ ಯೋಜನೆ ಕೊನೆಗೊಳಿಸುವಿಕೆ ಯೋಜನೆಯಡಿಯಲ್ಲಿ ಒದಗಿಸಲಾದ ಅಪಘಾತ ವಿಮಾ ಸುರಕ್ಷಣೆಯ ಈ ಕೆಳಗಿನವುಗಳಿಗೆ ಕೊನೆಗೊಳ್ಳುತ್ತದೆ. ಸದಸ್ಯರು 70 ವರ್ಷ ವಯಸ್ಸಿನವರಾಗಿದ್ದರೆ, ಸದಸ್ಯರ ಬ್ಯಾಂಕ್ ಖಾತೆಯನ್ನು ಮುಚ್ಚಿದ್ದರೆ, ವಿಮಾ ರಕ್ಷಣೆಯನ್ನು ನಿರ್ವಹಿಸಲು ಬ್ಯಾಂಕ್ ಖಾತೆಯಲ್ಲಿ ಸಾಕಷ್ಟು ಬ್ಯಾಲೆನ್ಸ್ ಇಲ್ಲದಿದ್ದರೆ. ಪ್ರಧಾನಮಂತ್ರಿ ಸುರಕ್ಷಾ ಬೀಮಾ ಯೋಜನೆಯ ಗುಣಲಕ್ಷಣಗಳು, ಯೋಜನೆಯ ಹೆಸರು ಪ್ರಧಾನಮಂತ್ರಿ ಸುರಕ್ಷಾ ಬೀಮಾ ಯೋಜನೆ, ವಿಮಾ ಕವರೇಜ್, ಅಪಘಾತ ಮರಣ ಮತ್ತು ಅಂಗವೈಕಲ್ಯ ವಿಮೆ, ವಿಮಾ ಮೊತ್ತ 2 ಲಕ್ಷ ರೂಗಳವರೆಗೆ, ಪ್ರೀಮಿಯಂ ವಾರ್ಷಿಕ 20 ರು, ವಯಸ್ಸಿನ ಮಿತಿ 18 ರಿಂದ 70 ವರ್ಷಗಳು, ನವೀಕರಣ, ವಾರ್ಷಿಕ ಪಾಲಿಸಿ ನವೀಕರಣ, ಕ್ಲೈಮ್ ಪ್ರಕ್ರಿಯೆ, ಫಲಾನುಭವಿಗಳು ಮರಣ ಅಥವಾ ಅಂಗವೈಕಲ್ಯ ಪ್ರಮಾಣ ಪತ್ರವನ್ನು ಬ್ಯಾಂಕಿಗೆ ಸಲ್ಲಿಸಬೇಕಾಗುತ್ತದೆ.
1: ಪ್ರಧಾನಮಂತ್ರಿ ಸುರಕ್ಷಾ ವಿಮಾ ಯೋಜನೆ ಕುರಿತು ಇದುವರೆಗೂ ಮಾತನಾಡಿದವರು ಪತ್ರಕರ್ತ ವಿನೋದ್ ಎಂ. ಪ್ರಗತಿ ಪಥ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.

ಆಕಾಶವಾಣಿ ಸಮಯ 1:10 ಇನ್ನು ಮುಂದೆ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಕೆವೈ ಭಾರತಿ. ಮುಖ್ಯಾಂಶಗಳು: ಪಶ್ಚಿಮ ಬಂಗಾಳದ ನೂತನ ಮುಖ್ಯಮಂತ್ರಿಯಾಗಿ ಸುವೇಂದು ಅಧಿಕಾರಿ ಪ್ರಮಾಣವಚನ ಸ್ವೀಕಾರ, ಸಮಾರಂಭದಲ್ಲಿ ಪ್ರಧಾನಿ, ಕೇಂದ್ರ ಸಚಿವರು ಭಾಗಿ. ಮುಂದಿನ ರಕ್ಷಣಾ ಸಿಬ್ಬಂದಿ ಮುಖ್ಯಸ್ಥರಾಗಿ ಲೆಫ್ಟಿನೆಂಟ್ ಜನರಲ್ ಎನ್ಎಸ್ ರಾಜಸುಬ್ರಹ್ಮಣಿ ನೇಮಕ. ನವದೆಹಲಿಯಲ್ಲಿ ಎರಡು ದಿನಗಳ ಹಿಂದೂ ಮಹಾಸಾಗರ ಸಂವಾದ ಕಾರ್ಯಕ್ರಮ ಸಂಪನ್ನ. ಹಾಗೂ ಐಪಿಎಲ್ ಟಿ20 ಕ್ರಿಕೆಟ್, ಜೈಪುರದಲ್ಲಿಂದು ರಾಜಸ್ಥಾನ್ ರಾಯಲ್ಸ್ ಗುಜರಾತ್ ಟೈಟನ್ಸ್ ಮುಖಾಮುಖಿ. ವಾರ್ತೆಗಳ ವಿವರ: ಪಶ್ಚಿಮ ಬಂಗಾಳದ ಮೊದಲ ಬಿಜೆಪಿ ಮುಖ್ಯಮಂತ್ರಿಯಾಗಿ ಸುವೇಂದು ಅಧಿಕಾರಿ ಇಂದು ಪ್ರಮಾಣವಚನ ಸ್ವೀಕರಿಸಿದ್ದಾರೆ. ಕೋಲ್ಕತ್ತಾದ ಬ್ರಿಗೇಡ್ ಪರೇಡ್ ಮೈದಾನದಲ್ಲಿ ನಡೆದ ಸಮಾರಂಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ, ಗೃಹ ಸಚಿವ ಅಮಿತ್ ಶಾ, ಬಿಜೆಪಿ ರಾಷ್ಟೀಯ ಅಧ್ಯಕ್ಷ ನಿತಿನ್ ನಬಿನ್ ಸೇರಿದಂತೆ ಕೇಂದ್ರ ಸಚಿವರು ಹಾಗೂ ಎನ್ಡಿಎ ಆಡಳಿತವಿರುವ ಎಲ್ಲಾ ರಾಜ್ಯಗಳ ಮುಖ್ಯಮಂತ್ರಿಗಳು ಈ ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾದರು. ಇದೇ ಸಂದರ್ಭದಲ್ಲಿ ದಿಲೀಪ್ ಘೋಷ್, ಅಗ್ನಿಮಿತ್ರ ಪೌಲ್, ಅಶೋಕ್ ಕೀರ್ತಾನಿಯಾ, ನಿಸಿತ್ ಪ್ರಮಾಣಿಕ್ ಮತ್ತು ಕ್ಷುದಿರಾಮ್ ಟುಡೆ ಸೇರಿದಂತೆ ಐದು ಸಂಪುಟ ಸಚಿವರು ಪ್ರಮಾಣವಚನ ಸ್ವೀಕರಿಸಿದರು. ರಾಜ್ಯಪಾಲ ಆರ್ಎನ್ ರವಿ ಅವರು ಗೌಪ್ಯತೆಯ ಪ್ರಮಾಣವಚನ ಬೋಧಿಸಿದರು. ಸಮಾರಂಭಕ್ಕೂ ಮುನ್ನ ಪ್ರಧಾನಿ ನರೇಂದ್ರ ಮೋದಿ ಬ್ರಿಗೇಡ್ ಮೈದಾನದವರೆಗೆ ರೋಡ್ ಶೋ ನಡೆಸಿದರು. ಲೆಫ್ಟಿನೆಂಟ್ ಜನರಲ್ ಎನ್ಎಸ್ ರಾಜಸುಬ್ರಹ್ಮಣಿ ಅವರನ್ನು ದೇಶದ ಮುಂದಿನ ರಕ್ಷಣಾ ಸಿಬ್ಬಂದಿ ಮುಖ್ಯಸ್ಥರನ್ನಾಗಿ ಕೇಂದ್ರ ಸರ್ಕಾರ ಇಂದು ನೇಮಕ ಮಾಡಿದೆ. ಪ್ರಸ್ತುತ ಸಿಡಿಎಸ್ ಆಗಿರುವ ಜನರಲ್ ಅನಿಲ್ ಚೌಹಾಣ್ ಅವರ ಅಧಿಕಾರಾವಧಿ ಈ ತಿಂಗಳ 30ರಂದು ಮುಕ್ತಾಯಗೊಳ್ಳಲಿದ್ದು, ನಂತರ ಸುಬ್ರಹ್ಮಣಿ ಅವರು ಅಧಿಕಾರ ಸ್ವೀಕರಿಸಲಿದ್ದಾರೆ. ಇದರ ಜೊತೆಗೆ ಅವರು ಮಿಲಿಟರಿ ವ್ಯವಹಾರಗಳ ಇಲಾಖೆಯ ಕಾರ್ಯದರ್ಶಿಯಾಗಿಯೂ ಜವಾಬ್ದಾರಿ ನಿರ್ವಹಿಸಲಿದ್ದಾರೆ. ಇದೇ ವೇಳೆ ಕೇಂದ್ರ ಸರ್ಕಾರ ವೈಸ್ ಅಡ್ಮಿರಲ್ ಕೃಷ್ಣ ಸ್ವಾಮಿನಾಥನ್ ಅವರನ್ನು ಮುಂದಿನ ನೌಕಾಪಡೆಯ ಮುಖ್ಯಸ್ಥರನ್ನಾಗಿ ನೇಮಿಸಿದೆ. ವೈಸ್ ಅಡ್ಮಿರಲ್ ಸ್ವಾಮಿನಾಥನ್ ಪ್ರಸ್ತುತ ಪಶ್ಚಿಮ ನೌಕಾ ಕಮಾಂಡ್ನ ಫ್ಲಾಗ್ ಆಫೀಸರ್ ಕಮಾಂಡಿಂಗ್ ಇನ್ ಚೀಫ್ ಆಗಿ ಸೇವೆ ಸಲ್ಲಿಸುತ್ತಿದ್ದಾರೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಭಾರತೀಯ ನೌಕಾಪಡೆಯ ಕಾರ್ಯಾಚರಣೆ, ಕಾರ್ಯತಂತ್ರ ಮತ್ತು ಸಿಬ್ಬಂದಿ ನಿರ್ವಹಣೆಯೊಂದಿಗೆ ಅಡ್ಮಿರಲ್ ಸ್ವಾಮಿನಾಥನ್ ಸುಮಾರು 4 ದಶಕಗಳ ವಿಶಿಷ್ಟ ಸೇವಾ ಅನುಭವ ಹೊಂದಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ನಾಳೆ ಕರ್ನಾಟಕ ಮತ್ತು ತಮಿಳುನಾಡು ಪ್ರವಾಸ.

ಕೈಗೊಳ್ಳಲಿದ್ದು ಮೊದಲಿಗೆ ಅವರು ಬೆಂಗಳೂರಿನ ಆರ್ಟ್ ಆಫ್ ಲಿವಿಂಗ್ ಕೇಂದ್ರಕ್ಕೆ ಆಗಮಿಸಿ ಅದರ 45ನೇ ವಾರ್ಷಿಕೋತ್ಸವ ಸಂಭ್ರಮಾಚರಣೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಮಧ್ಯಾಹ್ನ ಅವರು ಹೈದರಾಬಾದ್ಗೆ ಪ್ರಯಾಣ ಬೆಳೆಸಲಿದ್ದು ಅಲ್ಲಿ ಸುಮಾರು 9,400 ಕೋಟಿ ರೂಪಾಯಿ ಮೌಲ್ಯದ ವಿವಿಧ ಅಭಿವೃದ್ದಿ ಯೋಜನೆಗಳ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆ ನೆರವೇರಿಸಲಿದ್ದು ಕೆಲವು ಯೋಜನೆಗಳನ್ನು ರಾಷ್ಟಕ್ಕೆ ಸಮರ್ಪಿಸಲಿದ್ದಾರೆ. ಪರಿವರ್ತನಾತ್ಮಕ ಜಗತ್ತಿನಲ್ಲಿ ಹಿಂದೂ ಮಹಾಸಾಗರ ಪ್ರದೇಶ ಎಂಬ ವಿಷಯದ ಮೇಲೆ ನವದೆಹಲಿಯಲ್ಲಿ ಆಯೋಜಿಸಲಾಗಿದ್ದ 2 ದಿನಗಳ ಹಿಂದೂ ಮಹಾಸಾಗರ ಸಂವಾದ IOD 10 ನಿನ್ನೆ ಯಶಸ್ವಿಯಾಗಿ ಸಂಪನ್ನಗೊಂಡಿದೆ. ಈ ಸಂವಾದ ಹಿಂದೂ ಮಹಾಸಾಗರ ಪ್ರದೇಶದ ಪ್ರಮುಖ ಬೆಳವಣಿಗೆಗಳು ಮತ್ತು ಉದಯೋನ್ಮುಖ ಸವಾಲುಗಳ ಕುರಿತು ಚರ್ಚಿಸಲು ಹಿಂದೂ ಮಹಾಸಾಗರ ಪ್ರದೇಶ

0: ಅನ್ನು ಒಂದೇ ವೇದಿಕೆಯಡಿ ಸೇರಿಸಿತ್ತು ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ. ಬಂಗಾಳ ಕವಿ ಹಾಗೂ ರಾಷ್ಟಗೀತೆಯ ಕರ್ತೃ ರವೀಂದ್ರನಾಥ ಟ್ಯಾಗೋರ್ ಅವರ 165ನೇ ಜನ್ಮದಿನಾಚರಣೆ ಅಂಗವಾಗಿ ಇಂದು ಪೋಚಿಷೆ ಬೋಯಿಶಾಖ್ ದಿನದಂದು ರವೀಂದ್ರನಾಥ ಟ್ಯಾಗೋರ್ ಅವರ ಜಯಂತಿಯನ್ನು ಆಚರಿಸಲಾಗುತ್ತಿದೆ. ಶಾಂತಿನಿಕೇತನ, ವಿಶ್ವಭಾರತಿ ವಿಶ್ವವಿದ್ಯಾಲಯ ಮತ್ತು ಪಶ್ಚಿಮ ಬಂಗಾಳ ಹಾಗೂ ಬಾಂಗ್ಲಾದೇಶದಾದ್ಯಂತ ಪ್ರಮುಖ ಆಚರಣೆಗಳೊಂದಿಗೆ ಜಾಗತಿಕವಾಗಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯುತ್ತವೆ. ಇವುಗಳಲ್ಲಿ ರವೀಂದ್ರ ಸಂಗೀತ, ಕಾವ್ಯ, ನೃತ್ಯ ಮತ್ತು ನಾಟಕಗಳು ಸೇರಿವೆ. ಪೋಚಿಷೆ ಬೋಯಿಶಾಖ್ ಸಂದರ್ಭದಲ್ಲಿ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ರವೀಂದ್ರನಾಥ ಟ್ಯಾಗೋರ್ ಅವರಿಗೆ ಗೌರವ ನಮನ ಸಲ್ಲಿಸಿದ್ದಾರೆ. ಸಾಮಾಜಿಕ ಮಾಧ್ಯಮ ಸಂದೇಶದಲ್ಲಿ ಉಪರಾಷ್ಟಪತಿಯವರು ಪ್ರವರ್ತಕ, ಚಿಂತಕ, ಕಲಾವಿದ ಮತ್ತು ಶಿಕ್ಷಣ ತಜ್ಞರಾಗಿದ್ದ ಟ್ಯಾಗೋರ್ ಅವರ ಕೊಡುಗೆಗಳು ಸಾಹಿತ್ಯ ಕ್ಷೇತ್ರವನ್ನು ಮೀರಿ ವಿಸ್ತರಿಸಿದೆ ಎಂದು ತಿಳಿಸಿದ್ದಾರೆ. ರವೀಂದ್ರನಾಥ್ ಟ್ಯಾಗೋರ್ ಅವರು ಅಸಾಧಾರಣ ಬರಹಗಾರ, ಚಿಂತಕ ಮತ್ತು ಕವಿ ಎಂದು ಬಣ್ಣಿಸಿರುವ ಪ್ರಧಾನಿ ನರೇಂದ್ರ ಮೋದಿ ಅಸಾಮಾನ್ಯ ತತ್ವಜ್ಞಾನಿ, ಶಿಕ್ಷಣ ತಜ್ಞ, ಕಲಾವಿದ ಹಾಗೂ ಭಾರತದ ನಾಗರಿಕ ಆತ್ಮದ ಕಾಲಾತೀತ ಧ್ವನಿಯಾಗಿ ಅವರು ಛಾಪು ಮೂಡಿಸಿದ್ದಾರೆ ಎಂದಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ದೇಶಾದ್ಯಂತ ನಾಗರಿಕರಿಗೆ ಸಾಮಾಜಿಕ ಭದ್ರತಾ ರಕ್ಷಣೆ ಒದಗಿಸುತ್ತಿರುವ ಪ್ರಮುಖ ಯೋಜನೆಗಳಾದ ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆ, ಪ್ರಧಾನಮಂತ್ರಿ ಜೀವನ ಜ್ಯೋತಿ ಬಿಮಾ ಯೋಜನೆ ಮತ್ತು ಅಟಲ್ ಪಿಂಚಣಿ ಯೋಜನೆ 11 ವರ್ಷಗಳನ್ನು ಪೂರೈಸಿದೆ. ಈ ಯೋಜನೆಗಳು ಎಲ್ಲರಿಗೂ, ವಿಶೇಷವಾಗಿ ಸಮಾಜದ ಹಿಂದುಳಿದ ಮತ್ತು ದುರ್ಬಲ ವರ್ಗಗಳಿಗೆ ಕೈಗೆಟುಕುವ ಆರ್ಥಿಕ ರಕ್ಷಣೆಯನ್ನು ವಿಸ್ತರಿಸಲು ಕಲ್ಪಿಸಲಾಗಿದೆ ಎಂದು ಹಣಕಾಸು ಸಚಿವಾಲಯ ತಿಳಿಸಿದೆ. ಈ ಪ್ರಮುಖ ಯೋಜನೆಗಳು ನಾಗರಿಕರ ಜೀವನವನ್ನು ರಕ್ಷಿಸುವ ಮತ್ತು ದೀರ್ಘಕಾಲೀನ ಆರ್ಥಿಕ ಸ್ಥಿತಿಸ್ಥಾಪಕತ್ವವನ್ನು ಬೆಳೆಸುವ ಮೂಲಕ ವಿಮೆ ಮತ್ತು ಪಿಂಚಣಿ ವಿಸ್ತರಿಸುವ ಗುರಿ ಹೊಂದಿವೆ. ಯೋಜನೆಗಳ ಕುರಿತು ಮಾತನಾಡಿದ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್, ಕಡಿಮೆ ವೆಚ್ಚದ ವಿಮೆ ಮತ್ತು ಪಿಂಚಣಿ ಪ್ರಯೋಜನಗಳನ್ನು ಒದಗಿಸಲು ಪ್ರಧಾನಿ ನರೇಂದ್ರ ಮೋದಿ ಅವರು ಜನಸುರಕ್ಷಾ ಯೋಜನೆಗಳನ್ನು ಪ್ರಾರಂಭಿಸಿದ್ದಾರೆ ಎಂದು ಹೇಳಿದರು. ಪ್ರಧಾನಮಂತ್ರಿ ಜೀವನ ಜ್ಯೋತಿ ಬಿಮಾ ಯೋಜನೆಯಡಿ 27 ಕೋಟಿಗೂ ಹೆಚ್ಚು ದಾಖಲಾತಿಗಳು, ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆಯಲ್ಲಿ 58 ಕೋಟಿ ಮತ್ತು ಅಟಲ್ ಪಿಂಚಣಿ ಯೋಜನೆಯಡಿ 9 ಕೋಟಿ ದಾಖಲಾತಿಗಳನ್ನು ಮಾಡಲಾಗಿದೆ. ಪಿಎಂ ಜೀವನ ಜ್ಯೋತಿ ಬಿಮಾ ಯೋಜನೆಯಡಿಯಲ್ಲಿ 10.7 ಲಕ್ಷಕ್ಕೂ ಹೆಚ್ಚು ಕುಟುಂಬಗಳಿಗೆ 21,500 ಕೋಟಿ ರೂಪಾಯಿಗೂ ಅಧಿಕ ಮೌಲ್ಯದ ಹಕ್ಕುಗಳನ್ನು ಇತ್ಯರ್ಥಪಡಿಸಲಾಗಿದೆ ಎಂದು ಸಚಿವರು ಮಾಹಿತಿ ನೀಡಿದ್ದಾರೆ. ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆಯು 1.84 ಲಕ್ಷಕ್ಕೂ ಹೆಚ್ಚು ಕುಟುಂಬಗಳಿಗೆ ಸುಮಾರು 3,660 ಕೋಟಿ ರೂಪಾಯಿಗೂ ಅಧಿಕ ಮೌಲ್ಯದ ಹಕ್ಕುಗಳನ್ನು ಇತ್ಯರ್ಥಪಡಿಸಿದೆ ಎಂದು ಕೇಂದ್ರ ಹಣಕಾಸು ಸಚಿವರು ಹೇಳಿದರು. ಇದೇ ಸಂದರ್ಭದಲ್ಲಿ ಹಣಕಾಸು ರಾಜ್ಯ ಸಚಿವ ಪಂಕಜ್ ಚೌಧರಿ ಬಡವರಿಗೆ ವಿಮಾ ರಕ್ಷಣೆ ಮತ್ತು ಪಿಂಚಣಿ ಬೆಂಬಲವನ್ನು ಒದಗಿಸುವುದು ಈ ಯೋಜನೆಗಳ ಉದ್ದೇಶವಾಗಿದ್ದು ಡಿಜಿಟಲೀಕರಣ, ದಾಖಲಾತಿ ಮತ್ತು ಹಕ್ಕುಗಳ ಸರಳೀಕರಣದ ಮೇಲೆ ಈ ಯೋಜನೆಗಳು ಗಮನ ಕೇಂದ್ರೀಕರಿಸಿವೆ ಎಂದು ಹೇಳಿದರು. 3 ಕೆರಿಬಿಯನ್ ರಾಷ್ಟಗಳ ಪ್ರವಾಸದ 3ನೇ ಚರಣದ ಭಾಗವಾಗಿ ಟ್ರಿನಿಡಾಡ್ ಮತ್ತು ಟೊಬ್ಯಾಗೋಗೆ ತೆರಳಿರುವ ಕೇಂದ್ರ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಇಂದು ಅಲ್ಲಿನ ವಿದೇಶಾಂಗ ಮತ್ತು ಕ್ಯಾರಿಕಾಮ್ ವ್ಯವಹಾರಗಳ ಸಚಿವಾಲಯದಲ್ಲಿ ನಡೆದ ಧ್ವಜಾರೋಹಣ ಸಮಾರಂಭದಲ್ಲಿ ಪಾಲ್ಗೊಂಡರು. ಈ ವೇಳೆ ಅವರು ಉಭಯ ರಾಷ್ಟಗಳ ನಡುವಿನ ಸಾಂಪ್ರದಾಯಿಕ ಬಾಂಧವ್ಯವನ್ನು ಶ್ಲಾಘಿಸಿ ಆಳವಾದ ಸಾಂಸ್ಕೃತಿಕ ಸಂಬಂಧ ಮತ್ತು ಐತಿಹಾಸಿಕ ಒಡನಾಟವನ್ನು ಸ್ಮರಿಸಿದರು. ಇದೇ ವೇಳೆ ಉಭಯ ದೇಶಗಳ ಉಡುಗೆ ತೊಡುಗೆ, ಕ್ರೀಡೆ ಮತ್ತು ಸಂಪ್ರದಾಯಗಳಲ್ಲಿನ ಸಾಮ್ಯತೆಯನ್ನು ಅವರು ವಿಶೇಷವಾಗಿ ಉಲ್ಲೇಖಿಸಿದರು. ತಮ್ಮ ಭೇಟಿಯ ಸಂದರ್ಭದಲ್ಲಿ ಸಚಿವ ಎಸ್ ಜೈಶಂಕರ್ ಟ್ರಿನಿಡಾಡ್ ಮತ್ತು ಟೊಬ್ಯಾಗೋ ಪ್ರಧಾನಿ ಕಮಲಾ ಪ್ರಸಾದ್ ಬಿಸೇಸರ್ ಅವರನ್ನು ಭೇಟಿ ಮಾಡಿ ದ್ವಿಪಕ್ಷೀಯ ಸಹಕಾರವನ್ನು ಬಲಪಡಿಸುವ ಕುರಿತು ಚರ್ಚಿಸಿದರು. ಈ ವೇಳೆ ಪ್ರವಾಸೋದ್ಯಮ ಸೌರಶಕ್ತಿ ಯೋಜನೆ, ತ್ವರಿತ ಪರಿಣಾಮ ಯೋಜನೆಗಳು ಮತ್ತು ಆಯುರ್ವೇದ ಪೀಠದ ಸ್ಥಾಪನೆ ಸೇರಿದಂತೆ ಹಲವು ಒಪ್ಪಂದಗಳಿಗೆ ಸಹಿ ಹಾಕಲಾಗಿದೆ ಎಂದು ಸಚಿವರು ಸಾಮಾಜಿಕ ಮಾಧ್ಯಮದಲ್ಲಿ ಮಾಹಿತಿ ನೀಡಿದ್ದಾರೆ. ಮಹಾರಾಣಾ ಪ್ರತಾಪ್ ಅವರ ಜನ್ಮ ವಾರ್ಷಿಕೋತ್ಸವದಂದು ಅವರಿಗೆ ಪ್ರಧಾನಿ ನರೇಂದ್ರ ಮೋದಿ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮತ್ತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಗೌರವ ನಮನ ಸಲ್ಲಿಸಿದ್ದಾರೆ. ಪ್ರಧಾನಿ ಮೋದಿ ಅವರು ಸಾಮಾಜಿಕ ಮಾಧ್ಯಮ ಎಕ್ಸ್ನಲ್ಲಿ ರಾಷ್ಟದ ಮಹಾನ್ ಯೋಧ ಮತ್ತು ಶೌರ್ಯ ಪರಾಕ್ರಮದ ಅಮರ ಸಂಕೇತ ಮಹಾರಾಣಾ ಪ್ರತಾಪ್ ಅವರ ಜನ್ಮ ವಾರ್ಷಿಕೋತ್ಸವದಂದು ಗೌರವಯುತ ನಮನಗಳು, ಅವರು ತಮ್ಮ ಇಡೀ ಜೀವನವನ್ನು ಮಾತೃಭೂಮಿಯ ಗೌರವ, ಘನತೆ ಮತ್ತು ವೈಭವವನ್ನು ಕಾಪಾಡಲು ಮುಡಿಪಾಗಿಟ್ಟರು ಎಂದು ಹೇಳಿದ್ದಾರೆ. ಸಾಮಾಜಿಕ ಮಾಧ್ಯಮ ಸಂದೇಶದಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್

0: ಮಹಾರಾಣ ಪ್ರತಾಪ್ ಅವರು ಮಾತೃಭೂಮಿಯ ರಕ್ಷಣೆಗಾಗಿ ತಮ್ಮ ಇಡೀ ಜೀವನ ಮುಡಿಪಾಗಿಟ್ಟ ಅದಮ್ಯ ಶೌರ್ಯ ಮತ್ತು ಅಚಲ ಹೆಮ್ಮೆಯ ಸಂಕೇತವಾಗಿದ್ದಾರೆ ಎಂದು ಹೇಳಿದ್ದಾರೆ. ಹೊರ್ಮೂಸ್ ಜಲಸಂಧಿಯ ಬಳಿ ನಿನ್ನೆ ಮರದ ದೋಣಿಯೊಂದು ಆಕಸ್ಮಿಕ ಬೆಂಕಿಗೆ ಸಿಲುಕಿ ಮಗುಚಿ ಬಿದ್ದ ಪರಿಣಾಮ ಒಬ್ಬ ಭಾರತೀಯ ಮೃತಪಟ್ಟು ನಾಲ್ವರಿಗೆ ಸುಟ್ಟ ಗಾಯಗಳಾಗಿವೆ. ದೋಣಿಯಲ್ಲಿ ಸಂಭವಿಸಿದ ಬೆಂಕಿಯ ಕಾರಣವನ್ನು ಸದ್ಯಕ್ಕೆ ಪತ್ತೆ ಹಚ್ಚಲಾಗುತ್ತಿದೆ. ಬೆಂಕಿ ಹೊತ್ತಿಕೊಂಡ ಸಮಯದಲ್ಲಿ ಆ ಮಾರ್ಗವಾಗಿ ಸಾಗುತ್ತಿದ್ದ ಮತ್ತೊಂದು ಹಡಗು ತಕ್ಷಣವೇ ಸ್ಪಂದಿಸಿ ದೋಣಿಯಲ್ಲಿದ್ದ ಸಿಬ್ಬಂದಿಯನ್ನು ರಕ್ಷಿಸಿದೆ. ಗಾಯಗೊಂಡವರಿಗೆ ಪ್ರಸ್ತುತ ದುಬೈನಲ್ಲಿ ವೈದ್ಯಕೀಯ ಚಿಕಿತ್ಸೆ ನೀಡುತ್ತಿದ್ದು ಅವರು ಸುರಕ್ಷಿತವಾಗಿದ್ದಾರೆ ಎಂದು ವರದಿಯಾಗಿದೆ. ದುಬೈನಲ್ಲಿರುವ ಭಾರತೀಯ ರಾಯಭಾರ ಕಚೇರಿ ಅಧಿಕಾರಿಗಳು ಈಗಾಗಲೇ ರಕ್ಷಿಸಲ್ಪಟ್ಟ ಅಧಿಕಾರಿಗಳನ್ನು ಭೇಟಿ ಮಾಡಿ ಮಾತುಕತೆ ನಡೆಸಿದ್ದಾರೆ. ಜೈಪುರದ ಸವಾಯ್ ಮಾನ್ಸಿಂಗ್ ಕ್ರೀಡಾಂಗಣದಲ್ಲಿಂದು ನಡೆಯಲಿರುವ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ರಾಜಸ್ಥಾನ್ ರಾಯಲ್ಸ್ ಮತ್ತು ಗುಜರಾತ್ ಟೈಟನ್ಸ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ರಾತ್ರಿ 7:30ಕ್ಕೆ ಆರಂಭವಾಗಲಿದೆ. ದೆಹಲಿಯ ಅರುಣ್ ಜೇಟ್ಲಿ ಕ್ರೀಡಾಂಗಣದಲ್ಲಿ ಕಳೆದ ರಾತ್ರಿ ನಡೆದ ಪಂದ್ಯದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡ 8 ವಿಕೆಟ್ಗಳ ಜಯ ದಾಖಲಿಸಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಪಶ್ಚಿಮ ಬಂಗಾಳದ ನೂತನ ಮುಖ್ಯಮಂತ್ರಿಯಾಗಿ ಸುವೇಂದು ಅಧಿಕಾರಿ ಪ್ರಮಾಣವಚನ ಸ್ವೀಕಾರ. ಸಮಾರಂಭದಲ್ಲಿ ಪ್ರಧಾನಿ, ಕೇಂದ್ರ ಸಚಿವರು ಭಾಗಿ. ಮುಂದಿನ ರಕ್ಷಣಾ ಸಿಬ್ಬಂದಿ ಮುಖ್ಯಸ್ಥರಾಗಿ ಲೆಫ್ಟಿನೆಂಟ್ ಜನರಲ್ ಎನ್ಎಸ್ ರಾಜಸುಬ್ರಹ್ಮಣಿ ನೇಮಕ. ನವದೆಹಲಿಯಲ್ಲಿ 2 ದಿನಗಳ ಹಿಂದೂ ಮಹಾಸಾಗರ ಸಂವಾದ ಕಾರ್ಯಕ್ರಮ ಸಂಪನ್ನ. ಹಾಗೂ ಐಪಿಎಲ್ ಟಿ20 ಕ್ರಿಕೆಟ್, ಜೈಪುರದಲ್ಲಿಂದು ರಾಜಸ್ಥಾನ್ ರಾಯಲ್ಸ್ ಗುಜರಾತ್ ಟೈಟನ್ಸ್ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30ಕ್ಕೆ.
1: FM 103.1 MHz ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 1:20.

0: ಇದುವರೆಗೆ ದೇಶಭಕ್ತಿ ಗೀತೆಗಳನ್ನು ಆಲಿಸಿದಿರಿ. ದಕ್ಷಿಣ ಕಾಶ್ಮೀರ ನಮ್ಮ ಕೊಡಗು, ಸೇನಾನಿಗಳ ನಾಡು, ಹೆಮ್ಮೆಯ ಕೊಡಗು, ಕಾವೇರಿ ಮಾತೆಯ ಜನ್ಮಸ್ಥಳ.
1: ಮಡಿಕೇರಿ ಆಕಾಶವಾಣಿ.
0: ಹೌದು,
2: ಉಲ್ಲಾಸದ ಮಳೆ ಜೀನು ಗೊತ್ತಿದೆ.
1: ಮೊಬೈಲ್ ಅಲ್ಲಿ ಆಕಾಶವಾಣಿ ಕೇಳ್ಬೋದಾ?
2: ಹೌದು, ಮುಂಜಾನೆಯು ಮುಸ್ತಂಜೆಯು
0: ಗೂಗಲ್ ನಲ್ಲೂ ಕೂಡ ಎಫ್ಎಂ 103.1 ಮೆಗಾಹರ್ಟ್ಸ್ ಗಳನ್ನ ಟ್ಯೂನ್ ಮಾಡಿ ಆಲಿಸಬಹುದು ಮಡಿಕೇರಿ ಆಕಾಶವಾಣಿ ಕೇಂದ್ರದ ಕಾರ್ಯಕ್ರಮಗಳನ್ನ.

0: ಹೃದಯಗಳ ಸಹೃದಯತೆ, ಭಾವದೊಳಗಿನ ತನ್ಮಯತೆ. ಕೇಳಿ ನಿತ್ಯ ಮಡಿಕೇರಿ ಆಕಾಶವಾಣಿ. ಅನ್ನವೇ ದೇವರು. ರಸ್ತೆಯ ಅಕ್ಕಪಕ್ಕದ ಮಗ್ಗುಲುಗಳಲ್ಲಿ ರಾಶಿ ರಾಶಿ ಚೆಲ್ಲಿರುವಂತಹ ಅನ್ನವನ್ನ ಕಂಡು ಪಾದಾಚಾರಿಗಳ ಭಾವನೆ ಇದು.
1: ಅಯ್ಯೋ ದೇವ್ರೇ, ತಿನ್ನುವ ಅನ್ನನ ಕಸದ ರಾಶಿಯಲ್ಲಿ ಹಾಕಿದಾರಲ್ಲಪ್ಪ. ಅಯ್ಯೋ, ಪಕ್ಕದಲ್ಲಿ ಗಾಜಿನ ಪುಡಿ ಚೆಲ್ಲಿದರೆ, ಪ್ಲಾಸ್ಟಿಕ್ ಹಾಕಿದಾರಲ್ಲಪ್ಪ. ಪ್ರಾಣಿ ಪಕ್ಷಿ ತಿಂದರೆ ಗತಿಯೇನು? ಈ ಜನರಿಗೆ ಯಾವಾಗ ಬುದ್ಧಿ ಬರುತ್ತೆ? ಅಯ್ಯೋ ಅನ್ನಪೂರ್ಣೇಶ್ವರಿ, ಹಸ್ತಾಗ ನೆನಪು ಬರೋದು ಅನ್ನ ಅಲ್ವಾ ತಾಯಿ? ಈ ಜನರಿಗೆ ಯಾವಾಗ ಬುದ್ಧಿ ಬರುತ್ತೋ ಏನೋ. ಆಟೋ ಆಟೋ.
0: ಹೌದು, ಅನ್ನವೇ ದೇವರು. ಹಸಿದಾಗ ನೆನಪಾಗುವುದು ಅನ್ನವೇ ಹೊರತು ಬೇರೇನೂ ಅಲ್ಲ. ಹೀಗೆಂದವರು ಮಹಾತ್ಮ ಗಾಂಧೀಜಿ. ಬೆಳೆಯುವ ಕಾಯಕ ನಮ್ಮದಲ್ಲ ಎಂದಾಗ ಬಿಸಾಡುವ ಹಕ್ಕು ನಮಗಿದೆಯೇ? ಒಮ್ಮೆ ಯೋಚಿಸಿ. ಹಸಿದ ಹೊಟ್ಟೆ ಜಗತ್ತಿನಲ್ಲಿ ಎಷ್ಟೋ ಇರಬಹುದು. ಅವುಗಳನ್ನ ನೆನೆದಾದರೂ ಅನ್ನವನ್ನ ಬಿಸಾಡದಿರೋಣ. ಅನ್ನ ದೇವರ ಸಮಾನ.
2: ಅನ್ನವನ್ನ ಗೌರವಿಸೋಣ, ಪೂಜಿಸೋಣ. ಅನ್ನವೇ ದೇವರು.
3: ಆತ್ಮೀಯ ಶ್ರೋತೃಗಳೇ, ಈಗ ಬೇಸಿಗೆ ರಜೆ. ಈ ಸಂದರ್ಭದಲ್ಲಿ ನಿಮ್ಮ ಮನೆಗೆ ಬರುವ ಬಂಧು

ಹಾಗೆ ಮಕ್ಕಳನ್ನು ಚಟುವಟಿಕೆಯಿಂದಿರಿಸಲು ಯಾವ ರೀತಿ ಕ್ರಮಗಳನ್ನು ತೆಗೆದುಕೊಳ್ತೀರಿ? ಅಂದರೆ ತೋಟಗಾರಿಕೆ, ಆಟೋಟಗಳು, ಶಿಬಿರಗಳು, ಅಡುಗೆ, ಮನೆ ಕೆಲಸ, ಹೀಗೆ ಅವರನ್ನು ಉತ್ತೇಜಿಸುವ ಪ್ರಕ್ರಿಯೆ ಹೇಗೆ ಸಾಗಿದೆ? ಇದು ಮಹಿಳಾ ಲೋಕದ ಈ ಬಾರಿಯ ಪತ್ರಕಾರಂಜಿಯ ವಿಷಯ. ವಿಷಯಾಧಾರಿತ ಸ್ವರಚಿತ ಕಥೆ ಕವನಗಳಿಗೂ ಅವಕಾಶವಿದೆ. ಸ್ಫುಟವಾದ ಹಾಗೂ ಸಂಕ್ಷಿಪ್ತವಾದ ನಿಮ್ಮ ಬರಹಗಳು ಈ ತಿಂಗಳ 12ರೊಳಗೆ ನಮ್ಮನ್ನು ತಲುಪುವಂತಿರಲಿ. ಪ್ರಸಾರ ಇದೇ 18ರಂದು ಸೋಮವಾರ ಸಂಜೆ 5 ಗಂಟೆಗೆ. ನಮ್ಮ ವಿಳಾಸ, ನಿಲಯ ನಿರ್ದೇಶಕರು, ಪತ್ರಕಾರಂಜಿ, ಮಹಿಳಾ ಲೋಕ ವಿಭಾಗ, ಆಕಾಶವಾಣಿ, ಮಡಿಕೇರಿ 5712201.

ಎಫ್ಎಂ 103.1 ಮೆಗಾಹೆರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಈಗ ಸಮಯ 1:34:50. ಶ್ರೋತೃಗಳೇ, ಪ್ರಚಲಿತ ವಿದ್ಯಮಾನಗಳನ್ನೊಳಗೊಂಡ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ರೇಷ್ಮಾ ತೀರ್ಥರಾಮ್. ಕೇಳುಗರೆ, ಇಂದು ವಿಶ್ವದಾದ್ಯಂತ ವರ್ಲ್ಡ್ ಮೈಗ್ರೇಟರಿ ಬರ್ಡ್ ಡೇ ಅಂತ ಹೇಳಿದರೆ ವಿಶ್ವ ಪಕ್ಷಿಗಳ ವಲಸೆ ದಿನವನ್ನು ಆಚರಿಸಲಾಗುತ್ತದೆ. ಪಕ್ಷಿಗಳ ರಕ್ಷಣೆಯ ಮಹತ್ವ ಮತ್ತು ವಲಸೆ ಪಕ್ಷಿಗಳ ಕಾಪಾಡುವಿಕೆಯ ಬಗ್ಗೆ ಜಾಗೃತಿಯನ್ನ ಮೂಡಿಸುವ ದಿನ ಇದಾಗಿದೆ. ಈ ದಿನಾಚರಣೆಯ ಬಗ್ಗೆ ಇವತ್ತಿನ ಈ ಪ್ರಚಲಿತ ಕಾರ್ಯಕ್ರಮದಲ್ಲಿ ಇನ್ನಷ್ಟು ಮಾತಾಡೋಣ. ಮೊದಲಿಗೆ ಕೇಳೋಣ ರಾಜೇಶ್ ಕೃಷ್ಣನ್ ಹಾಗೂ ಚಿತ್ರ ಅವರು ಹಾಡಿರುವ ಸ್ವಾತಿ ಮುತ್ತು ಚಿತ್ರದ ಗೀತೆ. ಈ ಗೀತೆಗೆ ರಾಜೇಶ್ ರಾಮನಾಥ್ ಅವರ ಸಂಗೀತ ಸಂಯೋಜನೆ ಇದೆ. ಸಾಹಿತ್ಯ ವಿ. ನಾಗೇಂದ್ರ ಪ್ರಸಾದ್.

ಪಕ್ಷಿಗಳ ವಲಸೆ ಅಂತ ಹೇಳಿದ್ರೆ ಪಕ್ಷಿಗಳು ಋತುಮಾನಕ್ಕನುಸಾರವಾಗಿ ಕೈಗೊಳ್ಳುವ ಪಯಣ ಎಂದರ್ಥ. ಪಕ್ಷಿಗಳು ಚಳಿಗಾಲದ ಅಂತ್ಯಕಾಲದಲ್ಲಿ ಹವಾಮಾನದ ಕಾರಣದಿಂದ ಆಹಾರ ದೃಷ್ಟಿಯಿಂದ ಪಯಣವನ್ನು ಕೈಗೊಳ್ಳುತ್ತವೆ. ಅನೇಕ ದೇಶಗಳಲ್ಲಿ ಚಳಿಗಾಲ ಪ್ರಾರಂಭ ಆಗ್ತಾ ಇದ್ದ ಹಾಗೆಯೇ ಪಕ್ಷಿಗಳಿಗೆ ಆಹಾರ ಪೋಷಣೆ ಕಷ್ಟಮಯವಾಗಿ ಬಿಡುತ್ತದೆ. ಆರೋಗ್ಯಕರ ಸಂತಾನೋತ್ಪತ್ತಿ ವ್ಯವಸ್ಥೆಗೆ ಆಹಾರ ಕ್ರಮ ತುಂಬಾ ಮಹತ್ವದ್ದಾಗಿರುವುದರಿಂದ ಪಕ್ಷಿಗಳು ಬೆಚ್ಚಗಿನ ಪ್ರದೇಶಕ್ಕೆ ವಲಸೆ ಹೋಗ್ತವೆ. ಮುಂದೆ ಅವುಗಳಿಗೆ ಸರಿ ಎನಿಸಿದ ಕಾಲಕ್ಕೆ ಪುನಃ ತಮ್ಮ ಸ್ವಸ್ಥಾನಕ್ಕೆ ಹೋಗಬಹುದು ಅನ್ನಿಸಿದಾಗ ಅಲ್ಲಿಂದ ವಾಪಸ್ ಬರ್ತವೆ. ಇದೇ ಕಾರಣದಿಂದಲೇ ವಲಸೆ ಪಕ್ಷಿಗಳು ಗೂಡುಗಳನ್ನು ಕಟ್ಟೋದಿಲ್ಲ. ಶ್ರೋತೃಗಳೇ, ಈ ಪಕ್ಷಿಗಳ ವಲಸೆ ಬಗ್ಗೆ ಇನ್ನಷ್ಟು ಮಾತಾಡೋಣ. ಈಗ ಕೇಳಿ ಎಸ್ ಜಾನಕಿ ಹಾಗೂ ಬಿಆರ್ ಛಾಯಾ ಅವರು ಹಾಡಿರುವ ಮೈಸೂರು ಮಲ್ಲಿಗೆ ಚಿತ್ರದ ಗೀತೆ. ಈ ಗೀತೆಗೆ ಸಂಗೀತ ನೀಡಿದ್ದಾರೆ ಸಿ ಅಶ್ವಥ್, ಸಾಹಿತ್ಯ ಕೆಎಸ್ ನರಸಿಂಹಸ್ವಾಮಿ.

ಕೊಚ್ಚಿನ ಮಡಿಕೇರಿ ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ ವೈವಿಧ್ಯಮಯ ಕಾರ್ಯಕ್ರಮ. ಮಾಹಿತಿ, ಮನರಂಜನೆ, ಶಿಕ್ಷಣ, ಸಂಗೀತ, ಸಾಹಿತ್ಯ ಸಂಬಂಧಪಟ್ಟ ಎಲ್ಲಾ ಕಾರ್ಯಕ್ರಮಗಳು ನಿಮಗಾಗಿ. ನಿಮ್ಮ ಕೈಯಲ್ಲಿರುವಂತಹ ಮೊಬೈಲ್ ನಲ್ಲೂ ಕೂಡ ಈಗ ಆಕಾಶವಾಣಿ ಕಾರ್ಯಕ್ರಮಗಳನ್ನ ಆಲಿಸಬಹುದು. ಗೂಗಲ್ ನಲ್ಲಿ ಸರ್ಚ್ ಮಾಡಿ 103.1 ಮೆಗಾಹರ್ಟ್ಸ್ ಗಳು ಎಂದು. ಸುದ್ದಿಗಾಗಿ ಸುದ್ದಿ ಜೊಂಪೆ, ಸುದ್ದಿ ಸಮ

0: ನೀರನ್ನು ಮಿತವಾಗಿ ಬಳಸಿ. ನೀರು ಜೀವಜಲ, ಪ್ರಾಣಿ ಪಕ್ಷಿಗಳಿಗಾಗಿ ನೀರು ಅಗತ್ಯ ಅಲ್ಲವೇ? ಏಕೆಂದರೆ ಇದು ಬೇಸಿಗೆಯ ಕಾಲ.
1: ಅಮ್ಮ, ಎಷ್ಟವ ನೀರ್ ಖರ್ಚು ಮಾಡ್ತೀರಾ? ಬಿಡಿ ಅಮ್ಮ, ಅಲ್ಲಿ ರೇಡಿಯೋದಲ್ಲಿ ಎಷ್ಟು ಸಾರಿ ಸಾರಿ ಸಾರಿ ಹೇಳ್ತಿದ್ದಾರೆ, ನೀರ್ನ ಜಾಸ್ತಿ ಖರ್ಚು ಮಾಡಬೇಡಿ, ಬೇಸಿಗೆ ಕಾಲ, ಪ್ರಾಣಿ ಪಕ್ಷಿಗಳಿಗೆ ಬೇಕು ಅಂತ. ಒಂದು ಚಿಕ್ಕ ಬಕೆಟ್ ಅಲ್ಲಿ ನೀರ್ ತಗೊಂಡು ಕಾರ್ನ ತೊಳಿಬೋದಲ್ಲಮ್ಮ. ಬೇಸಿಗೆ ಕಾಲದಲ್ಲಿ ಕೆರೆ ಕಟ್ಟೆಗಳು ಬತ್ತೋಗಿ ಪ್ರಾಣಿ ಪಕ್ಷಿಗಳು ಎಷ್ಟು ಕಷ್ಟ ಪಡ್ತವೆ ಗೊತ್ತಾ? ಬಿಡಮ್ಮ ಸಾಕು, ನೀರು ಖರ್ಚು ಮಾಡಬೇಡಿ ಜಾಸ್ತಿ.
2: ಹೌದು, ಅಮೂಲ್ಯವಾದ ಜೀವ ಜಲವನ್ನ ರಕ್ಷಿಸುವುದು, ಪ್ರಾಣಿ ಪಕ್ಷಿಗಳಿಗೆ ನೆರವಾಗುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಹಾಗೂ ಜವಾಬ್ದಾರಿ ಕೂಡ.

0: ಆಕಾಶವಾಣಿಗೆ 90 ಸಂಭ್ರಮ.
1: ಆಕಾಶವಾಣಿಗೆ 90 ಸಂಭ್ರಮ.
0: ಮಾಹಿತಿ, ಶಿಕ್ಷಣ, ಮನರಂಜನೆ, ಸ್ಥಳೀಯ, ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಸುದ್ದಿಗಳಿಗಾಗಿ ಸೇವೆ ಸಲ್ಲಿಸುತ್ತಿರುವಂತಹ ಶ್ರವ್ಯ ಮಾಧ್ಯಮ ಆಕಾಶವಾಣಿ.
1: ಆಕಾಶವಾಣಿಗೆ 90 ಸಂಭ್ರಮ.
0: ಆಕಾಶವಾಣಿಗೆ 90 ಸಂಭ್ರಮ. ಮನುಷ್ಯನ ವ್ಯಕ್ತಿತ್ವ ವಿಕಸನಕ್ಕೆ ಸಹಾಯ ಮಾಡಬಲ್ಲ ಏಕೈಕ ಶ್ರವ್ಯ ಮಾಧ್ಯಮ ಆಕಾಶವಾಣಿ. ಪ್ರತಿ ಮನೆ ಮನೆಗೂ ಸಾಹಿತ್ಯ, ಸಂಗೀತ, ಸುದ್ದಿ ಎಲ್ಲವನ್ನು ತರಂಗಗಳ ಮುಖಾಂತರ ತಲುಪಿಸುವ ಏಕೈಕ ಶ್ರವ್ಯ ಮಾಧ್ಯಮ ಆಕಾಶವಾಣಿ.

0: ಆಕಾಶವಾಣಿಗೆ 90ರ ಸಂಭ್ರಮ.
1: ಆಕಾಶವಾಣಿಗೆ 90ರ ಸಂಭ್ರಮ
0: ಆಲಿಸಿ ಪ್ರತಿದಿನ ಬೆಳಗ್ಗೆ 8:30
1: ಆಕಾಶವಾಣಿಯ ಅಂತರಾಳ.
0: ಆಕಾಶವಾಣಿಯ ಅಂತರಾಳ.

0: ಆಕಾಶವಾಣಿಯ ಇತಿಹಾಸವನ್ನು ಅರಿಯಲು ಟ್ಯೂನ್ ಮಾಡಿ ಪ್ರತಿದಿನ ಬೆಳಗ್ಗೆ 8:30 ಎಫ್ಎಂ 103.1 ಮೆಗಾಹರ್ಟ್ಸ್ಗಳು. ಇದು ಆಕಾಶವಾಣಿ ಮಡಿಕೇರಿ ಕೇಂದ್ರ.
1: ಆಕಾಶವಾಣಿಗೆ 90ರ ಸಂಭ್ರಮ.
0: ಆಕಾಶವಾಣಿಗೆ 90ರ ಸಂಭ್ರಮ.

ಎಫ್ಎಂ 103.1 ಮೆಗಾಹೆರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಈಗ ಸಮಯ 1:50 ಸೆಕೆಂಡುಗಳು. ಶ್ರೋತೃಗಳೇ, ನಾವು ಪ್ರಚಲಿತ ಕಾರ್ಯಕ್ರಮದಲ್ಲಿ ಹಕ್ಕಿಗಳ ವಲಸೆ ದಿನದ ಬಗ್ಗೆ ಮಾತಾಡ್ತಾ ಇದ್ವಿ. ರಾಜ್ಯದ ಬೇರೆ ಬೇರೆ ಭಾಗಗಳಿಗೆ ವಲಸೆ ಬರುವಂತೆ ನಮ್ಮ ಕೊಡಗಿಗೂ ಸಾವಿರಾರು ಮೈಲುಗಳಿಂದ ಹಕ್ಕಿಗಳು ವಲಸೆ ಬರ್ತದೆ. ಇಲ್ಲಿ ಕೆಲವು ತಿಂಗಳು ಕಳೆದು ವಾಪಸ್ ತಮ್ಮ ತವರಿಗೆ ಮರಳ್ತವೆ. ಈ ಪಕ್ಷಿಗಳು ಇಲ್ಲಿ ಗೂಡು ಕಟ್ಟಿ ಮರಿ ಮಾಡೋದಿಲ್ಲ. ಕಳೆದ ಹಲವು ದಶಕಗಳಿಂದ ನಿಯಮಿತವಾಗಿ ಪಕ್ಷಿ ವೀಕ್ಷಣೆ ಮತ್ತು ಪಕ್ಷಿಗಳ ದಾಖಲೀಕರಣ ಕಾರ್ಯದಲ್ಲಿ ತೊಡಗಿರುವ ವಿರಾಜಪೇಟೆಯ ಪಕ್ಷಿ ತಜ್ಞ ಡಾ ಎಸ್ ವಿ ನರಸಿಂಹನ್ ಅವರು ಹೇಳಿರುವ ಪ್ರಕಾರ, ಕೊಡಗಿನಲ್ಲಿ ಒಟ್ಟು 324 ಜಾತಿಯ ಪಕ್ಷಿಗಳಿವೆಯಂತೆ. ಅವುಗಳಲ್ಲಿ 48 ಪ್ರಭೇದದ ಪಕ್ಷಿಗಳು ವಲಸಿಗ ಪಕ್ಷಿಗಳಾಗಿವೆ. ಸುಮಾರು 2,000 ರಿಂದ 2,500 ಕಿಲೋಮೀಟರ್ಗಳಿಂದ ನಿಯಮಿತವಾಗಿ ಮತ್ತು ನಿರ್ದಿಷ್ಟವಾಗಿ ವಲಸೆ ಹಕ್ಕಿಗಳು ಪ್ರತಿ ವರ್ಷವೂ ಕೊಡಗಿಗೆ ಆಗಮಿಸುತ್ತದೆ. ಸಾಮಾನ್ಯವಾಗಿ ಸೆಪ್ಟೆಂಬರ್ ಅಂತ್ಯದಿಂದ ಈ ವಲಸೆ ಆರಂಭ ಆಗ್ತದೆ. ಆಗ ಉತ್ತರದಲ್ಲಿ ತೀವ್ರ ಚಳಿಗಾಲವಿದ್ದು ಹಗಲಿನ ಸಮಯ ಕಡಿಮೆಯಾಗಿ ರಾತ್ರಿ ಸಮಯ ಹೆಚ್ಚಿರುತ್ತದೆ. ಹಿಮದಿಂದ ಆಹಾರದ ಕೊರತೆ ಪಕ್ಷಿಗಳಿಗೆ ಉಂಟಾಗ್ತದೆ. ಹಾಗಾಗಿ ಹಲವು ಪಕ್ಷಿಗಳು ಉತ್ತರದಿಂದ ದಕ್ಷಿಣಕ್ಕೆ ಹಾರಿ ಬರ್ತವೆ.

ಶ್ರೋತೃಗಳೇ, ಇವತ್ತಿನ ಪ್ರಚಲಿತ ಕಾರ್ಯಕ್ರಮದಲ್ಲಿ ವಿಶ್ವ ಪಕ್ಷಿಗಳ ವಲಸೆ ದಿನದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಪಡೆದುಕೊಂಡ್ವಿ. ಇನ್ನು ಆಕಾಶವಾಣಿ ಕೇಂದ್ರ 90 ವರ್ಷ ಪೂರ್ಣಗೊಂಡ ಸಂದರ್ಭದಲ್ಲಿ ಬೆಂಗಳೂರಿನಲ್ಲಿ ಆಕಾಶವಾಣಿ 90 ಎಂಬ ವಾಕಥಾನ್ 2026, ಸಂಸ್ಕೃತಿ ಮತ್ತು ಸದಭಿರುಚಿಯ ಸಂಪರ್ಕ ಸೇತು ಎಂಬ ಘೋಷವಾಕ್ಯದೊಂದಿಗೆ ನಿನ್ನೆ ಅಂದರೆ ಮೇ 8 ಹಮ್ಮಿಕೊಳ್ಳಲಾಗಿತ್ತು. ಆಕಾಶವಾಣಿ ಜೂನ್ 8, 1936 ಭಾರತೀಯ ರಾಜ್ಯ ಪ್ರಸಾರ ಸೇವೆಯನ್ನು ಆಲ್ ಇಂಡಿಯಾ ರೇಡಿಯೋ ಎಂದು ಮರುನಾಮಕರಣ ಮಾಡಲಾಗಿತ್ತು. ಬಹುಜನ ಹಿತಾಯ ಬಹುಜನ ಸುಖಾಯ ಎಂಬ ತನ್ನ ಉದಾತ್ತ ಆದರ್ಶಗಳಿಗೆ ಅನುಗುಣವಾಗಿ ಆಕಾಶವಾಣಿ ಕಾರ್ಯನಿರ್ವಹಿಸುತ್ತಾ ಇದೆ ಅಂತ ಹೇಳ್ತಾ ಇಂದಿನ ಪ್ರಚಲಿತ ಕಾರ್ಯಕ್ರಮವನ್ನು ಮುಗಿಸೋಣ. ನಮಸ್ಕಾರ. ಕವಿರತ್ನ ಕಾಳಿದಾಸ ಚಿತ್ರದ ಗೀತೆ ಹಾಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಹಾಗೂ ವಾಣಿ ಜಯರಾಮ್.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಕೆವೈ ಭಾರತಿ. ಮುಖ್ಯಾಂಶಗಳು: ಪ್ರಧಾನಿ ನರೇಂದ್ರ ಮೋದಿ ನಾಳೆ ರಾಜ್ಯ ಭೇಟಿ, ಬೆಂಗಳೂರಿನಲ್ಲಿ ಆರ್ಟ್ ಆಫ್ ಲಿವಿಂಗ್ ಕಾರ್ಯಕ್ರಮದಲ್ಲಿ ಭಾಗಿ. ಕೆಂಪೇಗೌಡ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದಿಂದ ಪೆನುಗೊಂಡವರೆಗೆ ದಶಪಥ ರಸ್ತೆ ನಿರ್ಮಾಣ, ಸಚಿವ ಕೆಎಚ್ ಮುನಿಯಪ್ಪ. ಕರಾವಳಿ ಭಾಗದಲ್ಲಿ ನೆರೆ ಹಾವಳಿ, ಮುನ್ನೆಚ್ಚರಿಕೆ ವಹಿಸುವಂತೆ ಸಚಿವ ದಿನೇಶ್ ಗುಂಡೂರಾವ್ ಅಧಿಕಾರಿಗಳಿಗೆ ಸೂಚನೆ. ಭಾರತೀಯ ಅರಣ್ಯ ಸೇವೆ ಪರೀಕ್ಷೆಯಲ್ಲಿ ರಾಜ್ಯದ ಬಸವರಾಜ್ ಕೆಂಪವಾಡ್ಗೆ ಪ್ರಥಮ ರ್ಯಾಂಕ್. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಾಳೆ ಕರ್ನಾಟಕ ಮತ್ತು ತೆಲಂಗಾಣ ಪ್ರವಾಸ ಕೈಗೊಳ್ಳಲಿದ್ದು, ಮೊದಲಿಗೆ ಬೆಂಗಳೂರಿನ ಆರ್ಟ್ ಆಫ್ ಲಿವಿಂಗ್ ಕೇಂದ್ರಕ್ಕೆ ಆಗಮಿಸಿ ಅದರ 45ನೇ ವಾರ್ಷಿಕೋತ್ಸವ ಸಂಭ್ರಮಾಚರಣೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಮಧ್ಯಾಹ್ನ ಅವರು ಹೈದರಾಬಾದ್ಗೆ ಪ್ರಯಾಣ ಬೆಳೆಸಲಿದ್ದು, ಅಲ್ಲಿ ಸುಮಾರು 9,400 ಕೋಟಿ ರೂಪಾಯಿ ಮೌಲ್ಯದ ವಿವಿಧ ಅಭಿವೃದ್ದಿ ಯೋಜನೆಗಳಿಗೆ ಚಾಲನೆ ನೀಡುವರಲ್ಲದೆ ಕೆಲ ಯೋಜನೆಗಳನ್ನು ರಾಷ್ಟಕ್ಕೆ ಸಮರ್ಪಿಸಲಿದ್ದಾರೆ. ಕೆಂಪೇಗೌಡ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದಿಂದ ಆಂಧ್ರದ ಪೆನುಗೊಂಡವರೆಗೆ 2,400 ಕೋಟಿ ರೂಪಾಯಿ ವೆಚ್ಚದಲ್ಲಿ ದಶಪಥದ ರಸ್ತೆ ನಿರ್ಮಾಣ ಮಾರ್ಚ್ನಿಂದ ಆರಂಭಗೊಳ್ಳುತ್ತಿದೆ. ದಶಪಥ ಹಾದು ಹೋಗುವ ಎಲ್ಲಾ ಪ್ರಮುಖ ಗ್ರಾಮಗಳಲ್ಲಿ ಬೆಂಗಳೂರು ಮೈಸೂರು ಹೆದ್ದಾರಿ ಮಾದರಿಯಲ್ಲಿ ಅಂಡರ್ಪಾಸ್ ನಿರ್ಮಾಣವಾಗಲಿದ್ದು, ಅಪಘಾತಗಳ ತಡೆ ಹಾಗೂ ಜನರ ಸುಗಮ ಸಂಚಾರಕ್ಕೆ ಶಾಶ್ವತ ಪರಿಹಾರ ಸಿಗಲಿದೆ ಎಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎಚ್ ಮುನಿಯಪ್ಪ ತಿಳಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಮುದುಗುರ್ಕಿ ಗ್ರಾಮದ ಬಳಿ ನಡೆದ ಅಪಘಾತಕ್ಕೆ ಸಂಬಂಧಿಸಿದಂತೆ ಗ್ರಾಮಸ್ಥರ ಅಹವಾಲು ಆಲಿಸಿದ ಸಚಿವರು, ಮುದುಗುರ್ಕಿ ಬಳಿ ಸಂಭವಿಸಿದ ಅಪಘಾತದಲ್ಲಿ ಮೃತಪಟ್ಟ ಕುಟುಂಬದವರಿಗೆ ಸಾಂತ್ವನ ಹೇಳಿದರಲ್ಲದೆ ಮಕ್ಕಳ ವಿದ್ಯಾಭ್ಯಾಸಕ್ಕೆ ನೆರವು ನೀಡಲಾಗುವುದು ಎಂದು ತಿಳಿಸಿದರು. ಮುಂಬರುವ ಮಳೆಗಾಲದಲ್ಲಿ ನೆರೆ ಮತ್ತು ನೀರು ನಿಲ್ಲಬಹುದಾದ ಪ್ರದೇಶಗಳನ್ನು ಮೊದಲೇ ಗುರುತಿಸಿ ಅಗತ್ಯ ಮುನ್ನೆಚ್ಚರಿಕೆ ವಹಿಸುವಂತೆ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಮಂಗಳೂರಿನಲ್ಲಿ ಮಳೆಗಾಲ ಪೂರ್ವಸಿದ್ದತೆ ಬಗ್ಗೆ ನಡೆದ ಸಭೆಯಲ್ಲಿ ಸಚಿವರು, ಕಳೆದ ವರ್ಷ ನೆರೆ ಬಂದ ಪ್ರದೇಶಗಳು ಹಾಗೂ ಭೂಕುಸಿತವಾದ ಜನವಸತಿ ಪ್ರದೇಶಗಳಿಗೆ ಅಧಿಕಾರಿಗಳು ತಕ್ಷಣವೇ ತೆರಳಿ ಮುಂದಾಗುವ ಅಪಾಯ ತಡೆಯಲು ಈಗಿನಿಂದಲೇ ಕ್ರಮ ವಹಿಸಬೇಕು, ಚರಂಡಿ ರಾಜಕಾಲುವೆಗಳ ಹೂಳೆತ್ತುವ ಕಾರ್ಯವನ್ನು ತ್ವರಿತಗೊಳಿಸಬೇಕು, ಈ ಸಂಬಂಧ ಇಲಾಖೆಗಳು ಪರಸ್ಪರ ಸಮನ್ವಯದಿಂದ ಕಾರ್ಯನಿರ್ವಹಿಸಬೇಕು ಎಂದರು. ಜಿಲ್ಲಾಧಿಕಾರಿ ಎಚ್ ವಿ ದರ್ಶನ್ ಮಾತನಾಡಿ, ಜಿಲ್ಲೆಯಲ್ಲಿ ಸಮುದ್ರ ಕೊರೆತ ಉಂಟಾಗಬಹುದಾದ 8 ಪ್ರದೇಶಗಳನ್ನು ಗುರುತಿಸಿ ಅಪಾಯದ ಪ್ರಮಾಣವನ್ನು ತಗ್ಗಿಸಲು ಕ್ರಮ ವಹಿಸಲಾಗಿದೆ. ಜಿಲ್ಲಾ ಮತ್ತು ತಾಲೂಕು ಮಟ್ಟದಲ್ಲಿ ತುರ್ತು ವಿಪತ್ತು ನಿರ್ವಹಣೆಗೆ ದಿನದ 24 ಗಂಟೆಯೂ ಕಾರ್ಯನಿರ್ವಹಿಸುವ ನಿಯಂತ್ರಣ ಕೊಠಡಿಗಳನ್ನು ತೆರೆಯಲಾಗಿದೆ ಎಂದು ಹೇಳಿದರು. ಭಾರತೀಯ ಅರಣ್ಯ ಸೇವೆ ಐಎಫ್ಎಸ್ ಪರೀಕ್ಷೆಯಲ್ಲಿ ಕನ್ನಡಿಗ ಬಸವರಾಜ್ ಕೆಂಪವಾಡ್ ಪ್ರಥಮ ರ್ಯಾಂಕ್ ಗಳಿಸಿದ್ದಾರೆ. ಇದೇ ಪರೀಕ್ಷೆಯಲ್ಲಿ ರಾಜ್ಯದ ಎನ್ ದೀಕ್ಷಿತ್ ಅವರು 14ನೇ ರ್ಯಾಂಕ್ ಪಡೆದಿದ್ದು ರಾಜ್ಯದ ಹಿರಿಮೆಯನ್ನು ಮತ್ತಷ್ಟು ಹೆಚ್ಚಿಸಿದ್ದಾರೆ. ಐಎಫ್ಎಸ್ ಪರೀಕ್ಷೆಯಲ್ಲಿ ಪ್ರಥಮ ರ್ಯಾಂಕ್ ಪಡೆದಿರುವ ಬಸವರಾಜ್ ಕೆಂಪವಾಡ್ ಹಾಗೂ 14ನೇ ರ್ಯಾಂಕ್ ಪಡೆದಿರುವ ಎನ್ ದೀಕ್ಷಿತ್ ಅವರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೇರಿದಂತೆ ಹಲವು ಗಣ್ಯರು ಅಭಿನಂದನೆ ಸಲ್ಲಿಸಿದ್ದಾರೆ. ಈ ಇಬ್ಬರ ಸಾಧನೆಯು ಪ್ರತಿಯೊಬ್ಬ ಕನ್ನಡಿಗನಿಗೂ ಹೆಮ್ಮೆ ಮತ್ತು ಸ್ಫೂರ್ತಿದಾಯಕವಾದುದು ಎಂದು ಹೇಳಿದ್ದಾರೆ. ಮಾಜಿ ಮುಖ್ಯಮಂತ್ರಿ ಹಾಗೂ ಬಿಜೆಪಿ ಹಿರಿಯ ನಾಯಕ ಬಿಎಸ್ ಯಡಿಯೂರಪ್ಪ ಅವರ ಅಭಿಮಾನೋತ್ಸವ ಕಾರ್ಯಕ್ರಮವು ಚಿತ್ರದುರ್ಗದಲ್ಲಿ ಇಂದು ನಡೆಯುತ್ತಿದ್ದು, ಕೇಂದ್ರ ಸಚಿವರು ಸೇರಿದಂತೆ ಪಕ್ಷದ ಹಿರಿಯ ಮುಖಂಡರುಗಳು ಭಾಗಿಯಾಗಿದ್ದಾರೆ. ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷವು ಹಿಂದುಳಿದವರ ಪರವಾಗಿ ಇದ್ದೇವೆ ಎಂದು ಬಿಂಬಿಸಿಕೊಳ್ಳುತ್ತಿದೆ. ಆದರೆ ಹಿಂದುಳಿದ ಸಮಾಜಗಳ ಅಭಿವೃದ್ಧಿಗೆ

0: ಮೀಸಲಿಟ್ಟಿದ್ದ ಹಣವೆಲ್ಲವೂ ಬೇರೆಡೆಗೆ ಹೋಗುತ್ತಿದೆ, ಪರಿಶಿಷ್ಟ ಸಮುದಾಯಗಳ ಹಣವನ್ನು ಗ್ಯಾರಂಟಿ ಯೋಜನೆಗಳಿಗೆ ಬಳಸಿಕೊಳ್ಳಲಾಗಿದೆ ಎಂದು ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಹೇಳಿದ್ದಾರೆ. ದೊಡ್ಡಬಳ್ಳಾಪುರದಲ್ಲಿ ನಡೆದ ಜೆಡಿಎಸ್ ರಜತ ಮಹೋತ್ಸವ ಸಮಾರಂಭದಲ್ಲಿ ಮಾತನಾಡಿದ ಅವರು, 3 ವರ್ಷಗಳ ಕಾಂಗ್ರೆಸ್ ಆಡಳಿತದಲ್ಲಿ ಅಹಿಂದ ವರ್ಗದ ಅಭಿವೃದ್ಧಿ ನಿಗಮಗಳಿಗೆ ಮೀಸಲಿಟ್ಟಿದ್ದ ಹಣ ವಿನಿಯೋಗವಾಗಿಯೇ ಇಲ್ಲ. ಮಹಿಳೆಯರಿಗೆ 2000 ಗೃಹಲಕ್ಷ್ಮಿ ಹಣ ನೀಡಿದ ಮಾತ್ರಕ್ಕೆ ಅವರ ಅಭಿವೃದ್ಧಿ ಸಾಧ್ಯವಿಲ್ಲ. ಮಹಿಳೆಯರಿಗೆ ಸಂವಿಧಾನಕವಾಗಿ ದೊರೆಯಬೇಕಾಗಿರುವ ಹಕ್ಕುಗಳನ್ನು ಕಲ್ಪಿಸಬೇಕು. ವಿದ್ಯಾವಂತ ಯುವ ಸಮುದಾಯಕ್ಕೆ ಉದ್ಯೋಗಗಳು ದೊರೆಯದಾಗಿದೆ. ಸರ್ಕಾರ ಕಾಟಾಚಾರಕ್ಕೆ ಉದ್ಯೋಗ ಮೇಳ ನಡೆಸುವ ಮೂಲಕ ವಿದ್ಯಾವಂತರನ್ನು ವಂಚಿಸುತ್ತಿದೆ ಎಂದು ಆರೋಪಿಸಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಯಾದಗಿರಿ ಜಿಲ್ಲೆಯ ಗ್ರಾಮೀಣ ಭಾಗಗಳಲ್ಲಿರುವ ಒಳನಾಡು ಜಲಮೂಲಗಳನ್ನು ಸಮರ್ಪಕವಾಗಿ ಬಳಸಿಕೊಂಡು ಮೀನು ಉತ್ಪಾದನೆಯನ್ನು ಹೆಚ್ಚಿಸುವುದರ ಜೊತೆಗೆ ಮಹಿಳಾ ಸ್ವಸಹಾಯ ಸಂಘಗಳ ಆರ್ಥಿಕ ಸಬಲೀಕರಣಕ್ಕೆ ಆದ್ಯತೆ ನೀಡಲಾಗುತ್ತಿದೆ ಎಂದು ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಲವೀಶ್ ಒರಡಿಯಾ ಹೇಳಿದ್ದಾರೆ. ಯಾದಗಿರಿಯಲ್ಲಿ ಮತ್ಸ್ಯ ಸಂಜೀವಿನಿ ಯೋಜನೆಯ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಅವರು, ಪ್ರಸಕ್ತ ಸಾಲಿನಲ್ಲಿ ಆರಂಭಗೊಂಡಿರುವ ಈ ಯೋಜನೆಯು ಜಿಲ್ಲೆಯ ವಿವಿಧ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೆರೆಗಳನ್ನು ಒಳಗೊಂಡಿದ್ದು, ಮುಂದಿನ ಹಂತದಲ್ಲಿ ಜಿಲ್ಲೆಯ 50 ಕೆರೆಗಳಿಗೆ ಇದನ್ನು ವಿಸ್ತರಿಸುವ ಗುರಿ ಹೊಂದಲಾಗಿದೆ ಎಂದು ತಿಳಿಸಿದರು. ಮತ್ಸ್ಯ ಸಂಜೀವಿನಿ ಯೋಜನೆಯ ಮೂಲಕ ಗ್ರಾಮೀಣ ಮಹಿಳಾ ಸಂಘಗಳಿಗೆ ಶಾಶ್ವತ ಜೀವನೋಪಾಯ ಕಲ್ಪಿಸುವುದರ ಜೊತೆಗೆ ಸ್ಥಳೀಯ ಮಟ್ಟದಲ್ಲಿ ಉದ್ಯೋಗ ಸೃಷ್ಟಿಗೂ ಒತ್ತು ನೀಡಲಾಗುತ್ತಿದೆ. ಜಿಲ್ಲೆಯ ಎಲ್ಲಾ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ತಮ್ಮ ವ್ಯಾಪ್ತಿಯಲ್ಲಿರುವ ಕೆರೆಗಳ ಸರ್ವೆ ಸಂಖ್ಯೆ, ಭೂ ಮಾಲೀಕತ್ವ, ಪ್ರಸ್ತುತ ಬಳಕೆ ಹಾಗೂ ನೀರಿನ ಲಭ್ಯತೆ ಸೇರಿದಂತೆ ಸಮಗ್ರ ಮಾಹಿತಿಯನ್ನು ಸಂಗ್ರಹಿಸಿ ವರದಿ ಸಲ್ಲಿಸಬೇಕು ಎಂದು ಅವರು ಸೂಚಿಸಿದರು. ಹವಾಮಾನ ಬದಲಾವಣೆಯ ಸವಾಲುಗಳನ್ನು ಎದುರಿಸಲು ಮಣ್ಣಿಗೆ ಒಗ್ಗಿಕೊಳ್ಳುವ ಪಾರಂಪರಿಕ ಬೀಜಗಳ ಸಂರಕ್ಷಣೆ ಇಂದಿನ ತುರ್ತು ಅಗತ್ಯವಾಗಿದೆ ಎಂದು ಪಾರಂಪರಿಕ ಬೀಜ ಸಂರಕ್ಷಕಿ ಬಿಬಿ ಫಾತಿಮಾ ತಿಳಿಸಿದರು. ದಾವಣಗೆರೆಯಲ್ಲಿ ಇಂದಿನಿಂದ ಆರಂಭಗೊಂಡ 2 ದಿನಗಳ ಪಾರಂಪರಿಕ ಬೀಜೋತ್ಸವಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ರೈತರು ಬಿತ್ತನೆ ಬೀಜಗಳಿಗಾಗಿ ಬಹುರಾಷ್ಟೀಯ ಕಂಪನಿಗಳ ಮೇಲೆ ಅವಲಂಬಿತರಾಗದೆ ತಾವೇ ಬೀಜ ಉತ್ಪಾದಿಸಿ ಸಂರಕ್ಷಿಸುವ ಮೂಲಕ ಸ್ವಾವಲಂಬಿಗಳಾಗಬೇಕು. ಪ್ರತಿಯೊಂದು ಹಳ್ಳಿಯಲ್ಲೂ ಸಮುದಾಯ ಬೀಜ ಬ್ಯಾಂಕ್ಗಳು ಸ್ಥಾಪನೆಯಾಗಬೇಕು ಎಂದರು. ತಾವು ಸ್ಥಾಪಿಸಿರುವ ಬೀಜ ಬ್ಯಾಂಕ್ಗಳ ಮೂಲಕ 500ಕ್ಕೂ ಹೆಚ್ಚು ದೇಸಿ ಬೀಜಗಳನ್ನು ಉಳಿಸಿರುವುದಾಗಿ ಇದೇ ವೇಳೆ ಬಿಬಿ ಫಾತಿಮಾ ಅವರು ತಿಳಿಸಿದರು. ಸರ್ವೆ ಕಾರ್ಯಕ್ಕೆ ವೈಜ್ಞಾನಿಕ ಉಪಕರಣಗಳನ್ನು ಅಳವಡಿಸಿಕೊಂಡ ವಿಮಾನಗಳು ಜಿಲ್ಲೆಯ ಕೆಲ ಭಾಗಗಳಲ್ಲಿ ಕೆಳಹಂತದಲ್ಲಿ ಹಾರಾಟ ನಡೆಸುತ್ತಿದ್ದು ಸಾರ್ವಜನಿಕರು ಆತಂಕ ಪಡುವ ಅಗತ್ಯವಿಲ್ಲ ಎಂದು ಉತ್ತರ ಕನ್ನಡ ಜಿಲ್ಲಾಡಳಿತ ತಿಳಿಸಿದೆ. ಉತ್ತರ ಕನ್ನಡ ಜಿಲ್ಲೆಯ ಹಲವು ಭಾಗಗಳಲ್ಲಿ ವಿಮಾನಗಳು ಕೆಳಹಂತದಲ್ಲಿ ಹಾರಾಟ ನಡೆಸುತ್ತಿದ್ದು ಇದರಿಂದ ಸಾರ್ವಜನಿಕರಲ್ಲಿ ಕುತೂಹಲ ಹಾಗೂ ಆತಂಕಗಳು ವ್ಯಕ್ತವಾಗುತ್ತಿರುವ ಹಿನ್ನೆಲೆ ಜಿಲ್ಲಾಡಳಿತ ಸ್ಪಷ್ಟನೆ ನೀಡಿದ್ದು, ಬೆಂಗಳೂರಿನ ಭಾರತೀಯ ಭೂವೈಜ್ಞಾನಿಕ ಸರ್ವೇಕ್ಷಣಾ ಸಂಸ್ಥೆಯು ನ್ಯಾಷನಲ್ ಏರೋ ಜಿಯೋಫಿಸಿಕಲ್ ಮ್ಯಾಪಿಂಗ್ ಪ್ರೋಗ್ರಾಂ ಭಾಗವಾಗಿ NAGMP ಬ್ಲಾಕ್ 7 ಸರ್ವೇಕ್ಷಣಾ ಕಾರ್ಯ ಕರ್ನಾಟಕ, ಮಹಾರಾಷ್ಟ ಹಾಗೂ ಗೋವಾ ರಾಜ್ಯಗಳಲ್ಲಿ ಕೈಗೊಂಡಿದೆ. ಹೀಗಾಗಿ ಉತ್ತರ ಕನ್ನಡ ಜಿಲ್ಲೆಯಾದ್ಯಂತ ಸದರಿ ಸರ್ವೆ ಕಾರ್ಯಕ್ಕೆ ವೈಜ್ಞಾನಿಕ ಉಪಕರಣಗಳನ್ನು ಅಳವಡಿಸಿಕೊಂಡ ವಿಮಾನಗಳು ಕೆಳಹಂತದಲ್ಲಿ ಹಾರಾಟ ನಡೆಸುತ್ತಿವೆ. ಈ ಸರ್ವೆಯಿಂದ ಪಡೆದ ಮಾಹಿತಿಯನ್ನು ಖನಿಜಾನ್ವೇಷಣೆಯಲ್ಲಿ ತೊಡಗಿರುವ ಸರ್ಕಾರಿ, ಖಾಸಗಿ ಸಂಸ್ಥೆಗಳು ಹಾಗೂ ಸಾರ್ವಜನಿಕರಿಗೆ ಲಭ್ಯವಾಗುವಂತೆ ನ್ಯಾಷನಲ್ ಜಿಯೋಸೈನ್ಸ್ ಡೇಟಾ ರೆಪಾಸಿಟರಿ NGDR ಅಳವಡಿಸಿಕೊಳ್ಳುತ್ತದೆ. ಆದ್ದರಿಂದ ಸದರಿ ವೈಜ್ಞಾನಿಕ ಸರ್ವೆ ಕಾರ್ಯದಲ್ಲಿ ನಿರತವಾಗಿರುವ ಕೆಳಹಂತದ ವಿಮಾನ ಹಾರಾಟದ ಕುರಿತು ಸಾರ್ವಜನಿಕರು ಯಾವುದೇ ಆತಂಕಕ್ಕೆ ಒಳಗಾಗಬಾರದೆಂದು ಜಿಲ್ಲಾಡಳಿತ ತಿಳಿಸಿದೆ. ಕೋಲಾರ ಜಿಲ್ಲಾಧಿಕಾರಿಗಳ ಕಾರ್ಯಾಲಯದಲ್ಲಿ ಬಾಕಿ ಇರುವ ಭೂ ಸ್ವಾಧೀನ ಹಾಗೂ ವಿವಿಧ ಸಿವಿಲ್ ವ್ಯಾಜ್ಯಗಳ ಪರಿಣಾಮಕಾರಿ ನಿರ್ವಹಣೆಗಾಗಿ ಗುತ್ತಿಗೆ ಆಧಾರದ ಮೇಲೆ ಕಾನೂನು ಸಲಹೆಗಾರರ ಹುದ್ದೆಗೆ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿ ಆಹ್ವಾನಿಸಲಾಗಿದೆ. ಭೂ ಸ್ವಾಧೀನ ಪ್ರಕರಣಗಳಲ್ಲಿ ನ್ಯಾಯಾಲಯಗಳು ನೀಡುವ ಹೆಚ್ಚುವರಿ ಪರಿಹಾರದ ಆದೇಶಗಳ ವಿರುದ್ದ ಮೇಲ್ಮನವಿ ಸಲ್ಲಿಸುವ ಮುನ್ನ ಕಾನೂನು ಅಧಿಕಾರಿಗಳ ಅಭಿಪ್ರಾಯ ಪಡೆಯುವುದು ಮತ್ತು ಆರ್ಥಿಕ ಹೊಣೆಗಾರಿಕೆಯನ್ನು ಲೆಕ್ಕಹಾಕುವುದು ಅತ್ಯಗತ್ಯವಾಗಿದೆ. ಜಿಲ್ಲಾಡಳಿತದ ಕಾರ್ಯಬಾಹುಳ್ಯದ ನಡುವೆ ಇಂತಹ ವ್ಯಾಜ್ಯಗಳ ಬಗ್ಗೆ ಹೆಚ್ಚಿನ ಗಮನ ಹರಿಸಲು ಸಾಧ್ಯವಾಗದಿರುವುದನ್ನು ಮನಗಂಡು ಸರ್ಕಾರವು ಈ ವಿಶೇಷ ಹುದ್ದೆಯನ್ನು ಸೃಜಿಸಿದೆ. ಸರ್ಕಾರದ ಆದೇಶದಂತೆ ಈ ಹುದ್ದೆಯ ಅವಧಿ 2028 March 31 ಇರಲಿದೆ ಎಂದು ಪ್ರಕಟಣೆ ತಿಳಿಸಿದೆ. KGF ನಗರದಲ್ಲಿ ಏಕಬಳಕೆ ಪ್ಲಾಸ್ಟಿಕ್

0: ನಿಯಂತ್ರಿಸಲು ನಗರಸಭೆ ಪರಿಸರ ಇಲಾಖೆ ಜೊತೆಗೂಡಿ ವಿಶೇಷ ಕಾರ್ಯಪಡೆ ರಚಿಸಲಾಗಿದೆ. ಈ ಕಾರ್ಯಪಡೆ ಅಕ್ರಮವಾಗಿ ದಾಸ್ತಾನು ಮಾಡಿರುವ ಪ್ಲಾಸ್ಟಿಕ್ ಬಳಕೆ ವಿರುದ್ದ ಕಾರ್ಯಾಚರಣೆ ಆರಂಭಿಸಿದ್ದು, ಮೊದಲನೇ ದಿನವೇ 130 ಕೆಜಿ ಏಕಬಳಕೆ ಪ್ಲಾಸ್ಟಿಕ್ ಅನ್ನು ನಗರಸಭೆ ಹಿರಿಯ ಆರೋಗ್ಯಾಧಿಕಾರಿಗಳ ತಂಡ ವಶಪಡಿಸಿಕೊಂಡಿದೆ ಎಂದು ಪೌರಾಯುಕ್ತ ಶ್ರೀಧರ್ ತಿಳಿಸಿದರು. ವಿಶೇಷ ಕಾರ್ಯಪಡೆಯಲ್ಲಿ ಒಬ್ಬರು ಹಿರಿಯ ಆರೋಗ್ಯಾಧಿಕಾರಿ ಹಾಗೂ ನಗರಸಭೆ ಸಿಬ್ಬಂದಿ ಜೊತೆಗೆ ಪೌರ ಕಾರ್ಮಿಕರನ್ನು ನೇಮಿಸಿಕೊಳ್ಳಲಾಗಿದೆ. ಕೆಜಿಎಫ್ ನಗರದಲ್ಲಿ ಅಕ್ರಮ ದಾಸ್ತಾನು ಮಾಡಿರುವ ಅಂಗಡಿಗಳ ಮೇಲೆ ದಾಳಿ ನಡೆಸಿ ದಂಡ ವಿಧಿಸಿ, ಮುಂದಿನ ದಿನಗಳಲ್ಲಿ ಪ್ಲಾಸ್ಟಿಕ್ ಮಾರಾಟ ಕಂಡುಬಂದಲ್ಲಿ ಅಂಗಡಿ ಪರವಾನಗಿ ರದ್ದುಗೊಳಿಸಲಾಗುವುದು ಎಂದು ತಿಳಿಸಿದರು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಗಣಿಗಾರಿಕೆಯಿಂದ ಹಾನಿಯಾದ ಪ್ರದೇಶಗಳ ಸುಧಾರಣೆ ಮತ್ತು ಸಂತ್ರಸ್ತರ ಉಪಯೋಗಕ್ಕಾಗಿ ಜಿಲ್ಲಾ ಖನಿಜ ಪ್ರತಿಷ್ಠಾನ ನಿಧಿಯ ಬಳಕೆಯ ಬಗ್ಗೆ ಚರ್ಚಿಸಲು ಶೀಘ್ರದಲ್ಲೇ ಜಿಲ್ಲೆಯ ಶಾಸಕರೊಂದಿಗೆ ಸಭೆ ನಡೆಸಲಾಗುವುದು ಎಂದು ಆರೋಗ್ಯ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ತಿಳಿಸಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ನಾಳೆ ರಾಜ್ಯ ಭೇಟಿ, ಬೆಂಗಳೂರಿನಲ್ಲಿ ಆರ್ಟ್ ಆಫ್ ಲಿವಿಂಗ್ ಕಾರ್ಯಕ್ರಮದಲ್ಲಿ ಭಾಗಿ. ಕೆಂಪೇಗೌಡ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದಿಂದ ಪೆನುಗೊಂಡವರೆಗೆ ದಶಪಥ ರಸ್ತೆ ನಿರ್ಮಾಣ, ಸಚಿವ ಕೆಎಚ್ ಮುನಿಯಪ್ಪ. ಕರಾವಳಿ ಭಾಗದಲ್ಲಿ ನೆರೆ ಹಾವಳಿ, ಮುನ್ನೆಚ್ಚರಿಕೆ ವಹಿಸುವಂತೆ ಸಚಿವ ದಿನೇಶ್ ಗುಂಡೂರಾವ್ ಅಧಿಕಾರಿಗಳಿಗೆ ಸೂಚನೆ. ಭಾರತೀಯ ಅರಣ್ಯ ಸೇವೆ ಪರೀಕ್ಷೆಯಲ್ಲಿ ರಾಜ್ಯದ ಬಸವರಾಜ್ ಕೆಂಪವಾಡ್ಗೆ ಪ್ರಥಮ ರ್ಯಾಂಕ್. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
1: ಆಕಾಶವಾಣಿ ಹಕ್ಕಿಯ ಬಳಗ.
2: ಪ್ರೀತಿಯ ಕೇಳುಗರೆ ನಮಸ್ಕಾರ. ಹಕ್ಕಿಯ ಬಳಗ ಮಕ್ಕಳ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅನ್ನೋ ಮಾತಿದೆ. ಮುಗ್ಧ ನಗು ಜೊತೆ ಅಗಾಧ ಜ್ಞಾನವನ್ನ ಸಂಪಾದಿಸಿರುವ ಮಗು ಲಾಸ್ಯ, ಅವಳು ಅವರ ಅಮ್ಮ ಹೇಳ್ಕೊಟ್ಟಿದ್ದನ್ನೆಲ್ಲ ಸಂತೋಷವಾಗಿ ಕಲಿತಾಳೆ. ಹಾಗಾದ್ರೆ ಅವಳಿಗೆ ಏನ್ ತಿಳಿದಿದೆ? ಕನ್ನಡ ಜ್ಞಾನಪೀಠ ಪ್ರಶಸ್ತಿ ವಿಜೇತ ಕವಿಗಳು, ಹನುಮಾನ್ ಚಾಲೀಸ, ವಚನಗಳು ಮತ್ತೆ ವಚನಕಾರರ ಹೆಸರು, ರಾಜ್ಯಗಳು, ಜಿಲ್ಲೆಗಳು, ಭಗವದ್ಗೀತೆಯ ಕೆಲವು ಅಧ್ಯಾಯಗಳನ್ನು ತಿಳ್ಕೊಂಡಿದ್ದಾಳೆ. ಅದರ ಜೊತೆ ಭಕ್ತಿಗೀತೆಗಳು, ಶ್ಲೋಕಗಳು, ಸ್ವಾತಂತ್ರ್ಯ ಹೋರಾಟಗಾರರು, ನದಿಗಳು, ದಿಕ್ಕುಗಳು, ಹೀಗೆ ಅವಳು ಕಲ್ತ್ಕೊಂಡಿರೋ ವಿಷಯ ತುಂಬಾ ಇದೆ. ಹಾಗಾದ್ರೆ ಅವಳ ವಯಸ್ಸು ಎಷ್ಟು ಅಂತೀರಾ? ಕೇವಲ 6 ವರ್ಷ. ಇವತ್ತಿನ ನಮ್ಮ ಹಕ್ಕಿಯ ಬಳಗ ಕಾರ್ಯಕ್ರಮದಲ್ಲಿ ಪ್ರತಿ ಪ್ರಶ್ನೆಗೆ ಭಯ ಇಲ್ಲದೆ ಉತ್ತರಿಸೋ ಪುಟ್ಟ ಹುಡುಗಿ ಲಾಸ್ಯವನ್ನ ಪರಿಚಯ ಮಾಡ್ಕೊಡ್ತಾ ಇದೀವಿ. ಲಾಸ್ಯ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ.
3: ನಮಸ್ಕಾರ.
2: ಹಾಯ್.
3: ಹಾಯ್.
2: ಓಕೆ ಲಾಸ್ಯ, ಎಷ್ಟನೇ ಕ್ಲಾಸ್ ಅಲ್ಲಿ ಓದ್ತಿದ್ಯಾ?
3: M3 ಮುಗಿಯಿತು, ನೆಕ್ಸ್ಟ್ ಫಸ್ಟ್ ಸ್ಟ್ಯಾಂಡರ್ಡ್ ಹೋಗ್ಬೇಕು.
2: ಹೌದಾ? ಓಕೆ. ಯಾರು ಸ್ಕೂಲಿಗೆ ಕರ್ಕೊಂಡು ಹೋಗ್ತಾರೆ ಲಾಸ್ಯಂಗೆ?
3: ಅಮ್ಮ ಕರ್ಕೊಂಡು ಹೋಗ್ತಾರೆ.
2: ಓಕೆ. ಸ್ಕೂಲ್ಗೆ ಹೋಗಕ್ ಇಷ್ಟನ ನಿಂಗೆ?
3: ಇಷ್ಟ.
2: ಓಕೆ. ಹೋಗುವಾಗ ನಿನ್ ಸ್ಕೂಲ್ ಬ್ಯಾಗ್ ಅಲ್ಲಿ ಏನೇನ್ ತಗೊಂಡ್ ಹೋಗ್ತೀಯಾ?
3: ತಿಂಡಿ, ಸ್ಪೂನ್, ವಾಟರ್,
2: ಬುಕ್ಸ್. ಬುಕ್ಸ್ ಮರ್ತ್ಬಿಟ್ಯಾ?
3: ಬುಕ್ಸ್, ಜಾಮಿಟ್ರಿ ಬಾಕ್ಸ್.
2: ಓಕೆ. ಓಕೆ. ನಿಂಗೆ ಸ್ಕೂಲ್ ಅಲ್ಲಿ ಯಾವ ಟೀಚರ್ ಇಷ್ಟ? ಯಾರ್ ಫೇವ್ರೆಟ್ ಟೀಚರ್ ನಿಂದು?
3: ಶಿಲ್ಪಾ ಮ್ಯಾಮ್, ನಳಿನಾ ಮ್ಯಾಮ್.
2: ಓಕೆ. ಏನೇನ್ ಕಲಿಸ್ತಾರೆ ಸ್ಕೂಲ್ ಅಲ್ಲಿ? M3 ಅಲ್ಲಿ ಇದ್ದ ಅಲ್ಲ ನೀನು, ಏನೇನ್ ಕಲ್ತ್ಕೊಂಡೆ?
3: ಗೇಮ್ ಎಲ್ಲ ಆಡಿಸ್ತಾರೆ.
2: ಆಮೇಲೆ
3: ಸಾಂಗ್ ಎಲ್ಲ ಕಳಿಸ್ತಾರೆ ಶಿಲ್ಪಾ ಮ್ಯಾಮ್ ಬಂದು.
2: ಓಕೆ. ಆಮೇಲೆ ಏನ್ ಗೇಮ್ಸ್ ಎಲ್ಲ ಆಡಿಸ್ತಾರೆ ಸ್ಕೂಲ್ ಅಲ್ಲಿ?
3: ಲಗೋರಿ ಒಂದ್ ಸ್ವಲ್ಪ ತಡಗೆ ಪ್ಲೇ ಗ್ರೌಂಡ್ ಗೆ ಬಿಡ್ತಾರೆ ಲಂಚ್ ಆದ್ಮೇಲೆ.
2: ನಿಂಗೆ ಅಮ್ಮ ಲಂಚ್ ಬಾಕ್ಸ್ ಗೆ ಲಂಚ್ ಹಾಕ್ತಾರಲ್ಲ, ತಿಂಡಿ ಎಲ್ಲ ಹಾಕ್ತಾರಲ್ಲ ಬಾಕ್ಸ್ ಗೆ ತಗೊಂಡ್ ಹೋಗಕ್ಕೆ, ಏನ್ ಇಷ್ಟ ತಿಂಡಿ?
3: ಪುಳಿಯೋಗರೆ.
2: ಪುಳಿಯೋಗರೆ ಇಷ್ಟನಾ? ವಾವ್. ಓಕೆ. ನಮ್ ಲಾಸ್ಯಂಗೆ ಭಕ್ತಿಗೀತೆಗಳು ಬರುತ್ತೆ, ಶ್ಲೋಕಗಳು ಬರುತ್ತೆ, ವಚನಗಳು ಬರುತ್ತೆ. ಸೊ ಹಾಗಾದ್ರೆ ನಮ್ ಕಾರ್ಯಕ್ರಮನ ಒಂದು ಭಕ್ತಿಗೀತೆ ಮೂಲಕ ಸ್ಟಾರ್ಟ್ ಮಾಡೋಣ. ಒಂದ್ ಭಕ್ತಿಗೀತೆ ಹಾಡ್ತೀಯಾ? ಓಕೆ.
3: ಕಾಲ ಭೈರವಾಷ್ಟಕಂ ದೇವರಾಜ ಸೇವ್ಯಮಾನ ಪಾವನಂಗ್ರಿ ಪಂಕಜಂ

0: ವೆರಿ ಗುಡ್, ನಿನ್ ವಾಯ್ಸ್ ತುಂಬಾ ಚೆನ್ನಾಗಿದೆ.
1: ಥ್ಯಾಂಕ್ ಯು.
0: ಓಕೆ ಲಾಸ್ಯ, ನೀನು ಇವಾಗ ಶ್ಲೋಕಗಳೆಲ್ಲ ಹೇಳ್ತೀಯ, ಭಗವದ್ಗೀತೆ ಅಧ್ಯಾಯಗಳೆಲ್ಲ ನೆನಪಿದೆ ನಿನ್ಗೆ, ನೀನು ಎಷ್ಟೊತ್ತು ಪ್ರಾಕ್ಟೀಸ್ ಮಾಡ್ತೀಯ ಲಾಸ್ಯ ಮನೆಯಲ್ಲಿ?
1: 1 hour ಇಂದ 2 hour ತನಕ.
0: ಓಕೆ, ಅಮ್ಮ ಹೇಳ್ಕೊಡ್ತಾರಾ?
1: ಹೇಳ್ಕೊಡ್ತಾರೆ.
0: ಓಕೆ, ಎಷ್ಟು ದಿನ ತಗೊಂಡೆ ನೀನ್ ಕಲ್ತ್ಕೊಳ್ಳಕ್ಕೆ? 1 ತಿಂಗಳು?
1: ಹೌದು,
0: 1 ತಿಂಗಳು ತಗೊಂಡ್ಯಾ. ಈಗ ನೀನು ಶ್ಲೋಕಗಳು ಹೇಳ್ತೀಯಲ್ಲ, ಅವಾಗ ನಿಂಗೆ ಏನನ್ಸುತ್ತಮ್ಮ?
1: ತುಂಬಾ ಖುಷಿಯಾಗುತ್ತೆ.
0: ಓಕೆ, ಯಾಕೆ ಶ್ಲೋಕಗಳು ಕಲ್ತ್ಕೋಬೇಕು ಅಂತ ಅನ್ಕೊಂಡೆ ನೀನು? ಏನ್ ಇಂಟ್ರೆಸ್ಟಿಂಗ್ ಶ್ಲೋಕದಲ್ಲಿ? ಯಾವ ಭಕ್ತಿಗೀತೆ ಹೇಳ್ತೀಯ? ನಿಂಗೆ ಇಷ್ಟವಾದ ಭಕ್ತಿಗೀತೆ ಯಾವುದು?
1: ಪ್ರಥಮಂ.
0: ಪ್ರಥಮಂ ಹೇಳ್ತೀಯ ನಮಗೋಸ್ಕರ? ಹೇಳ.
1: ಪ್ರಥಮಂ ಶೈಲಪುತ್ರೀ ಚ ದ್ವಿತೀಯಂ

0: ವೆರಿ ಗುಡ್. ನೀನು ಫಸ್ಟ್ ಬೆಳಿಗ್ಗೆ ಎದ್ದ ತಕ್ಷಣ ಎಷ್ಟು ಗಂಟೆಗೆ ಹೇಳ್ತೀಯಲ್ಲ ಆಸ್ಯ?
1: 7 o'clock.
0: 7 o'clock ಏನ್ ಮಾಡ್ತೀಯ ಎದ್ದ ತಕ್ಷಣ?
1: ಬಲಗಡೆಗೆ ಎದ್ಬಿಟ್ಟು ಕರಾಗ್ರೆ ಹೊಸ ತೆಳ್ತೀವಿ.
0: ಓಕೆ.
1: ಆಮೇಲೆ ಭೂಮಿ ತಾಯಿಗೆ ನಮಸ್ತೆ ಮಾಡ್ತೀವಿ.
0: ಓಕೆ.
1: ಆಮೇಲೆ ಎಕ್ಸರ್ಸೈಸ್ ಮಾಡಿ ಬ್ರಷ್ ಮಾಡಕ್ ಹೋಗ್ತೀವಿ.
0: ಬೆಳಿಗ್ಗೆ ಎಕ್ಸರ್ಸೈಸ್ ಮಾಡ್ತೀಯಾ? ಓಕೆ. ಆಮೇಲೆ
1: ಬ್ರಷ್ ಮಾಡಿ ಬ್ರಷ್ ಮಾಡ್ತೀನಿ. ಆಮೇಲೆ ನೀರ್ ಕುಡಿತೀನಿ.
0: ನೀನು ಕರಾಗ್ರೆ ವಸತೆ ಲಕ್ಷ್ಮಿ ಅಂತ ಹೇಳ್ದೆ ಅಲ್ಲ, ಶ್ಲೋಕ ಹೇಳ್ತೀಯ ಬೆಳಿಗ್ಗೆ ಎದ್ದ ತಕ್ಷಣ ಅಂತ, ಅದನ್ನ ಹೇಳ್ತೀಯ ಇವಾಗ?
1: ಕರಾಗ್ರೆ ವಸತೆ ಲಕ್ಷ್ಮಿ, ಕರ ಮಧ್ಯೆ ಸರಸ್ವತಿ, ಕರ ಮೂಲೆ ಸ್ಥಿತ ಗೌರಿ, ಪ್ರಭಾತೆ ಕರ ದರ್ಶನಂ.
0: ಎಷ್ಟು ಶ್ಲೋಕ ಬರುತ್ತೆ ನಮ್ ಲಾಸ್ಯಂಗೆ?
1: 20.
0: 20 ಶ್ಲೋಕಸ್ ಬರುತ್ತಾ? ನಂಗಂತೂ ನೆನ್ಪಿಡ್ಕೊಳಕ್ಕೆ ಕಷ್ಟ ಅಪ್ಪ. ನಿಂಗೆ ಶ್ಲೋಕ ಅಭ್ಯಾಸ ಮಾಡೋದು ಕಷ್ಟನ ಸುಲಭನ?
1: ಸುಲಭ.
0: ಸುಲಭನ? ಅಮ್ಮ ಹೇಳ್ಕೊಟ್ ತಕ್ಷಣ ಕಲ್ತ್ಕೊಂಡ್ಬಿಡ್ತೀಯಾ? ಓದೋದಿಕ್ಕಿಷ್ಟನ ಆಟ ಆಡೋದಿಕ್ಕಿಷ್ಟನ?
1: ಎರಡಕ್ಕೂ ಇಷ್ಟ.
0: ಓಕೆ. ಏನೇನ್ ಆಟ ಆಡ್ತೀಯ ಫ್ರೆಂಡ್ಸ್ ಜೊತೆ?
1: ಫ್ರೆಂಡ್ಸ್ ಜೊತೆ ಕಳ್ಳ ಪೊಲೀಸ್ ಆಡ್ತೀವಿ,
0: ಲಗೋರಿ
1: ಆಡ್ತೀವಿ, ಕಣ್ಣಾಮುಚ್ಚೆ ಆಡ್ತೀವಿ.
0: ಎಷ್ಟು ಜನ ಫ್ರೆಂಡ್ಸ್ ಇದಾರಲ್ಲ ಸಿಂಗೆ, ಫ್ರೆಂಡ್ಸ್ ಹೆಸರು ಹೇಳ್ಬೋದಾ? ತುಂಬಾ ಇದಾರಾ? ಓಕೆ, ಫ್ರೆಂಡ್ಸ್ ಹೆಸರು ಹೇಳ್ಬೋದಾ ಹೇಳು?
1: ನಮನ್ಯ, ಕಾರುಣ್ಯ, ಶಿರೀಶ್, ಜಾನು ಅಕ್ಕ, ಕೃಷಿ ಅಕ್ಕ.
0: ಓಕೆ. ನಿಂಗೆ ಇಷ್ಟನ ಎಲ್ಲ ಫ್ರೆಂಡ್ಸ್ ಅಂದ್ರೆ? ಆಟದ ಜೊತೆ ಓದ್ತೀಯ ನೀನು? ಸ್ಕೂಲಲ್ಲಿ ಕೊಟ್ಟಿರೋ ಹೋಮ್ವರ್ಕ್ ಎಲ್ಲ ಕರೆಕ್ಟ್ ಟೈಮಿಗೆ ಮಾಡ್ತೀಯಾ? ಮಾಡ್ತೀನಿ. ಗುಡ್ ಗರ್ಲ್ ಅಂತನಾ? ಲಾಸ್ಯ ಗುಡ್ ಗರ್ಲ್ ಅಲ್ವಾ? ಓಕೆ. ಇವ್ನಿಂಗ್ ಸ್ಕೂಲಿಂದ ಬಂದ್ಮೇಲೆ ಏನು ಮಾಡ್ತೀಯ ಲಾಸ್ಯ?
1: ಒಂದು ಸ್ವಲ್ಪ ತಿಂಡಿ ತಿನ್ಬಿಟ್ಟು ಟಿವಿ ನೋಡಿ ಹೋಮ್ವರ್ಕ್ ಬರೀತೀನಿ.
0: ಓಕೆ. ನಿನ್ಗೆ ಗಾದೆ ಮಾತುಗಳನ್ನು ಬರತ್ತೆ ಅಂತ ನಂಗೆ ಗೊತ್ತಾಯ್ತು, ಗಾದೆಗಳನ್ನ ಹೇಳ್ಬೋದಾ? ಹೇಳು.
1: ಅಕ್ಷರ ಮಾಲೆ ಗಾದೆಗಳು, ಆ ಅತಿ ಅಸೆ ಗತಿಗೇಡು, ಆ ಆಕೊಳ ಕಪ್ಪಾದರೆ ಹಾಲು ಕಪ್ಪೆ, ಈ ಇಬ್ಬರ ಜಗಳ ಮೂರನೇ ಅವನಿಗೆ ಲಾಭ, ಈ ಈಸಬೇಕು ಇದ್ದು ಜಯಿಸಬೇಕು, ಹೂ ಉಪ್ಪು ತಿಂದವನು ನೀರು ಕುಳಿಲೇಬೇಕು, ಹೂ ಊರಿ ಉಪಕಾರಿ ಮನೆಗೆ ಮಾರಿ, ಋಷಿಗಳಲ್ಲ ದೇವತೆಗಳಲ್ಲ, ಏ ಎತ್ತಿ ಜ್ವರ ಬಂದರೆ ಎಮ್ಮೆಗೆ ಬರೇ ಆಗಿರಂತೆ, ಏ ಏನೇ ಇರಿದವನು ಕೆಳಗೆ ಇಳಿಯಲೇಬೇಕು, ಐದು ಬೆರಳು ಒಂದೇ ಸಮಾನವಿರುವುದಿಲ್ಲ, ಓ ಒಬ್ಬರಿಂತ ಇಬ್ಬರು ಲೆಸ್ಸು, ಓ ಓದೊಕ್ಕಾಲು ಬುದ್ಧಿಮುಖಲು, ಔಷಧವು ಎಲ್ಲದಕ್ಕೂ ಮದ್ದು ಅಲ್ಲ, ಅಂಗೈ ಉಣ್ಣಿಗೆ ಕನ್ನಡಬೇಕೆ, ಆಹಾ ಎಂತ ಚಂದ ನಮ್ಮ ಕನ್ನಡದ ನಡುವು.
0: ವೆರಿ ಗುಡ್. ಎಲ್ಲ ನೆನಪಿದೆಯಲ್ಲ ಲಾಸ್ಯಂಗೆ, ಅದಿಂದ ಆಹಾ ತನಕ? ವೆರಿ ಗುಡ್, ವೆರಿ ಗುಡ್. ಓಕೆ. ಈಗ ನೀನು ಒಗಟುಗಳು ಕೇಳ್ತೀಯಾ ಅಂತ ಗೊತ್ತಾಯ್ತು ನನ್ಗೆ, ನನ್ಗೆ ಒಂದ್ ಎರಡು ಒಗಟು ಕೇಳ್ತೀಯ, ನಾನ್ ನೋಡೋಣ ನನ್ಗೆ ನೆನ್ಪಿದ್ಯಾ ಅಥವಾ ನನ್ಗೆ ಗೊತ್ತಾ ಅದು ಒಗಟುಗಳಿಗೆ ಆನ್ಸರ್ಸ್ ಗೊತ್ತಾ ಅಂತ ನೋಡೋಣ. ನನ್ ಕೇಳ್ತೀಯ ಒಂದ್ ಎರಡು ಒಗಟು? ಓಕೆ ಹೇಳು. ಐ ಆಮ್ ರೆಡಿ.
1: ಸುತ್ತಲೂ ಸುಣ್ಣದ ಗೋಡೆ, ಎತ್ತ ನೋಡಿರೋ ಬಾಗಿಲಿಲ್ಲ.
0: ಸುತ್ತಲೂ ಸುಣ್ಣದ ಗೋಡೆ, ಎತ್ತ ನೋಡಿದ್ರು ಬಾಗಿಲಿಲ್ಲ. ಓಕೆ. ನನಗೆ ಗೊತ್ತಿಲ್ವಲ್ಲ ಇದಕ್ಕೆ ಆನ್ಸರು.
1: ಹೋಳಿ ಮೊಟ್ಟೆ.
0: ಹೋಳಿ ಮೊಟ್ಟೆನಾ? ವಾವ್, ನೋಡು ನನಗೆ ಹೊಳಿಲೇ ಇಲ್ಲ ಆನ್ಸರ್. ಓಕೆ, ಇನ್ನೊಂದು ಕೇಳು, ಇನ್ನೊಂದು ಒಗಟು ಕೇಳು.
1: ಮೈಯೆಲ್ಲ ಹಸಿರು, ಮೂತಿ ಮಾತ್ರ ಕೆಂಪು.
0: ಮೈಯೆಲ್ಲ ಹಸಿರು, ಮೂತಿ ಮಾತ್ರ. ಇದಕ್ಕೆ ನನಗೆ ಆನ್ಸರ್ ಗೊತ್ತು.
1: ಹೇಳಿ.
0: ಗಿಳಿ.
1: ಕರೆಕ್ಟ್.
0: ನನ್ಗೆ ಎಷ್ಟು ಮಾರ್ಕ್ಸ್ ಕೊಡ್ತೀಯಾ? 10. 10 ಆರ್ 100?
1: 10.
0: 10 ಆ? ಓಕೆ ಓಕೆ, ಪರವಾಗಿಲ್ಲ. ನೀನು ಕೊಟ್ಟಿದ್ಯಲ್ಲ, ನಾನು ಪ್ರೀತಿಯಿಂದ ತಗೋತೀನಿ. ಓಕೆ ಓಕೆ. ಲಾಸ್ಯ ವಚನಗಳು ಬರುತ್ತೆ ಅಂತ ಹೇಳಿದ್ಯಲ್ಲ, ಯಾವುದಾದ್ರೂ ವಚನ ಹೇಳ್ಬೋದಾ?
1: ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು.

0: ಅಯ್ಯ, ಕೂಡಲ ಸಂಗಮ ದೇವ, ಹಾಲಲ್ಲದ್ದು ನೀರಲ್ಲದ್ದು ಬಸವಣ್ಣ.
1: ಓಕೆ, ಇದನ್ನು ಯಾರು ಬರ್ತಿತ್ತು ಲಾಸ್ಯ ಗೊತ್ತಾ? ಯಾರು ಬರ್ತಿತ್ತು ಅಂತ ನೀನು ಹೇಳ್ದೆ ನೋಡು, ಲಾಸ್ಟ್ಗೆ ಬಸವಣ್ಣ ಅಂತ ಹೇಳಿ ಬಸವಣ್ಣನವರು ಬರ್ದಿರೋ ವಚನ. ಓಕೆ, ಸೊ ಇದನ್ನು ವಚನಗಳು ಬರ್ದಿರ್ತಾರಲ್ಲ ಅವರಿಗೆ ವಚನಕಾರರು ಅಂತ ಹೆಸರು. ಓಕೆ, ನಿಮಗೆ ಯಾರದತ್ರ ವಚನಕಾರರ ಹೆಸರು ಗೊತ್ತಾ? ಹೇಳು ನೋಡೋಣ.
0: ವಚನಕಾರರು ಅಲ್ಲಮ ಪ್ರಭು, ಆಯ್ದಕ್ಕೆ ಲಕ್ಕಮ್ಮ, ಆಯ್ದಕ್ಕೆ ಮಾರಯ್ಯ, ಚನ್ನ ಬಸವಣ್ಣ, ಮುಗೇರಾಯಮ್ಮ, ಅಕ್ಕ ಮಹಾದೇವಿ.
1: ಓಕೆ, ಸೊ ಇವರಿಗೆಲ್ಲ ಏನ್ ಹೇಳ್ತಾರೆ? ವಚನಕಾರರು ಅಂತ ಹೇಳ್ತಾರೆ. ಭಾರತದಲ್ಲಿ ನದಿಗಳು ಹರಿತವಲ್ಲ, ನಿಮಗೆ ನದಿಗಳ ಹೆಸರು ಒಂದು 5 ನದಿಗಳ ಹೆಸರು ಹೇಳ್ಬೋದಾ?
0: ಗಂಗಾ, ಸಿಂಧು, ಯಮುನಾ, ನೇತ್ರಾವತಿ, ವೇದಾವತಿ, ಕೃಷ್ಣ, ಯಮುನಾ.
1: ನೀನು ಭಗವದ್ಗೀತೆ ಶ್ಲೋಕಗಳನ್ನು ಪ್ರಾಕ್ಟೀಸ್ ಮಾಡ್ತೀಯಾ ಅಂತ ನಿಮ್ಮಮ್ಮ ಹೇಳ್ತಾ ಇದ್ರಪ್ಪ. ಓಕೆ, ನಮ್ಮ ಕೇಳುಗರಿಗೆ ಹೇಳ್ತೀಯಾ? ಹೇಳು.
0: ಧ್ಯಾನ

0: ಲಾಸ್ಯ, ನಿನ್ಗೆ ಈಗ ಭಗವದ್ಗೀತೆ ಶ್ಲೋಕ ಬರುತ್ತಲ್ಲ, ಅದರಲ್ಲಿ ನನ್ಗೆ ಒಂದು ಶ್ಲೋಕ ಹೇಳ್ಬಿಟ್ಟು ಅದ್ರದ್ದು ನೀನು ಅದನ್ನ ಏನ್ ಅರ್ಥ ಮಾಡ್ಕೊಂಡಿದ್ಯ ಅಂತ ಹೇಳ್ಬೋದಾ? ಹ್ಮ್, ಹೇಳ್ಬಿಟ.
1: ಅಧ್ಯಾಯ 4 ಶ್ಲೋಕ 7.

0: ಶ್ರೀಕೃಷ್ಣ ಪರಮಾತ್ಮರು ಅರ್ಜುನನಿಗೆ ಹೇಳಿದರು, ಸಾಧು ಸಜ್ಜನರನ್ನು ರಕ್ಷಿಸಲು ಮತ್ತು ದುಷ್ಟರನ್ನು ನಾಶ ಮಾಡಲು ಪ್ರತಿಯುಗದಲ್ಲೂ ನಾನು ಅವತರಿಸುತ್ತೇನೆ
1: ಅಂತ ಹೇಳ್ತಾರಾ? ಓಕೆ ಲಾಸ್ಯ, ದೊಡ್ಡವಳಾದ್ಮೇಲೆ ಏನಾಗ್ಬೇಕು ಅಂತ ಆಸೆ ಇಟ್ಕೊಂಡಿದ್ಯಾ?
0: IAS ಆಫೀಸರ್.
1: ಓ, IAS ಆಫೀಸರ್ಗೆ ಜಾಸ್ತಿ ಓದ್ಬೇಕು ಲಾಸ್ಯ, ಗೊತ್ತಾ ನಿಂಗೆ?
0: ಅಮ್ಮ ಹೇಳ್ತಾರೆ.
1: ಅಮ್ಮ ಹೇಳ್ತಾರಾ ಜಾಸ್ತಿ ಓದ್ಬೇಕು, ಚೆನ್ನಾಗಿ ಓದ್ಬೇಕು ಅಂತ? ಲಾಸ್ಯ, ನಿಂಗೆ ಅಮ್ಮ ಏನೇನು ಹೇಳ್ತಾರೆ, ಏನೇನು ಒಳ್ಳೆ ಮಾತುಗಳನ್ನು ಹೇಳ್ತಾರೆ, ಗುಡ್ ಹ್ಯಾಬಿಟ್ಸ್?
0: ಚೆನ್ನಾಗಿ ಓದ್ಬೇಕು ಅಂತ ಹೇಳ್ತಾರೆ,
1: ಹಾ
0: ಚೆನ್ನಾಗಿ ಬರಿಬೇಕು ಅಂತ ಹೇಳ್ತಾರೆ,
1: ಹಾ,
0: ಚೆನ್ನಾಗಿ ಭಗವದ್ಗೀತೆ ಕಲಿಬೇಕು ಅಂತಾರೆ.
1: ಒಳ್ಳೆ ಬುದ್ಧಿ ಕಲಿಬೇಕಂತಾರಲ್ವಾ? ಒಳ್ಳೆ ಬುದ್ಧಿ ಕಲಿತು ಚೆನ್ನಾಗಿ ಓದಿದ್ರೆ IAS ಆಫೀಸರ್ ಆಗ್ಬೋದು ಲಾಸ್ಯ, ಅಲ್ವಾ? ಓಕೆ, ನಮ್ಮ ಲಾಸ್ಯಂಗೆ ಹನುಮಾನ್ ಚಾಲೀಸನು ಬರತ್ತೆ ಅಂತ ಗೊತ್ತಾಯ್ತು ನನಗೆ. ಓಕೆ, ಸೊ ಈ ಹನುಮಾನ್ ಚಾಲೀಸ ನೀನು ಡೈಲಿ ಹೇಳ್ತೀಯ ಮನೆಯಲ್ಲಿ? ಯಾವಾಗ ಹೇಳ್ತೀಯ ಹನುಮಾನ್ ಚಾಲೀಸ? ಬೆಳಿಗ್ಗೆ ಎದ್ದ ತಕ್ಷಣ ಹೇಳ್ತೀಯಾ, ಸಂಜೆ ಮಲಗುವಾಗ ಹೇಳ್ತೀಯಾ, ಸ್ಕೂಲಿಂದ ಬಂದ ನೆಕ್ಸ್ಟ್ ಹೇಳ್ತೀಯಾ?
0: ಸಂಜೆ ತಕ್ಷಣ ಹೇಳ್ತೀನಿ.
1: ಸಂಜೆ ಹೇಳ್ತೀಯಾ? ಸೊ ಈ ಕಾರ್ಯಕ್ರಮನ ಚಿಕ್ಕ ಚಿಕ್ಕ ಪುಟಾಣಿ ಮಕ್ಕಳು ಕೇಳ್ತಾ ಇರ್ತಾರೆ ನಿನ್ನ ಥರದವ್ರೆ. ಓಕೆ, ಸೊ ಅವರಿಗೂ ಸ್ವಲ್ಪ ಹನುಮಾನ್ ಚಾಲೀಸ ಹೇಳ್ಬೋದಾ? ಓಕೆ, ಹೇಳ್ತೀಯಾ?
0: ಹನುಮಾನ ಚಾಲೀಸ ಅತುಲಿತ ಬಲಧಾಮಂ ಸ್ವರ್ಣ ಶೈಲಾಭದೇಹಂ ಧನುಜವನ ಕೃಶಾನಂ ಜ್ಞಾನಿನಾಮಗ್ರಗಣ್ಯಂ ಸಕಲ ಗುಣ ನಿಧಾನಂ ವಾನರಾಳಾಮಧೀಶಂ ರಘುಪತಿ ಪ್ರಿಯ ಭಕ್ತ

0: ಬಾತುಕೋಳಿ ನರಿನ ಮನೆಗೆ ಊಟಕ್ಕೆ ಕರೀತಂತೆ. ಹೋಯ್ತಂತೆ ನರಿ. ನರಿ ಹೋದ್ಮೇಲೆ ಜಗ್ಗಲ್ಲಿ ಬಾತುಕೋಳಿ ಇಬ್ರಿಗೂ ಅನ್ನ ಸಮರ್ಥಂತಂತೆ. ಜಗ್ಗಲ್ಲಿ ಬಾತುಕೋಳಿ ತಿಂತು ನರಿ ತಿನ್ನಕ್ಕೆ ಆಗ್ಲಿಲ್ಲ.
1: ಯಾಕೆ? ನರಿ ದುಮ್ಮುತ್ತಿ ಜಗ್ಗಲ್ಲಿ ಹೋಗಿಲ್ವಾ?
0: ಇಲ್ಲ.
1: ಓಕೆ, ಸೊ ಟಿಟ್ ಫಾರ್ ಟ್ಯಾಟ್ ಅಲ್ವಾ. ನರಿ ಏನ್ ಮಾಡ್ತು ಬಾತುಕೋಳಿ ಜೊತೆ, ಬಾತುಕೋಳಿನೂ ನರಿ ಜೊತೆ ಹಾಗೆ ಮಾಡ್ತು. ಇದ್ರ ಮೋರಲ್ ಆಫ್ ದಿ ಸ್ಟೋರಿ ಏನು ಲಾಸ್ಯ?
0: ನಾವ್ ಯಾರ್ಯಾರಿಗೆ ಕೆಟ್ಟದ್ ಮಾಡಿದ್ರೆ ಅವರು ನಮಗೆ ಕೆಟ್ಟದ್ ಮಾಡ್ತಾರೆ.
1: ಹೌದಾ?
0: ಇಂಗ್ಲಿಷ್ ಸ್ಟೋರಿ ಹೇಳ್ತೀವಿ.
1: ಇಂಗ್ಲಿಷ್ ಸ್ಟೋರಿ ಹೇಳ್ತೀಯಾ? ಓಕೆ ಹೇಳ್ಪಾ.
0: ಒನ್ಸ್ ಅಪಾನ್ ಎ ಟೈಮ್ ಹಂಗ್ರಿ ಫಾಕ್ಸ್ ಸಾ ಎ ಬಂಚ್ ಆಫ್ ಗ್ರೇಪ್ಸ್ ಹ್ಯಾಂಗಿಂಗ್ ಫ್ರಮ್ ಅ ವೈನ್. ಹಿ ವಾಂಟ್ಸ್ ದ ಗ್ರೇಪ್ಸ್ ಸೋ ಜಂಪ್ಡ್ ಅಂಡ್ ಜಂಪ್ಡ್ ಕುಡ್ ನಾಟ್ ರೀಚ್ ದ ಗ್ರೇಪ್ಸ್ ಸೋ ಹಿ ವೆಂಟ್ ಅವೇ ಸೇಯಿಂಗ್ ದ ಗ್ರೇಪ್ಸ್ ಆರ್ ಸೋರ್. ಮೋರಲ್ ಆಫ್ ದ ಸ್ಟೋರಿ ಇಸ್ ಡೋಂಟ್ ಬಿ ಗ್ರೀಡಿ. ಥ್ಯಾಂಕ್ ಯು.
1: ಓಕೆ ಲಾಸ್ಯ, ನೀನು ಇಷ್ಟೆಲ್ಲ ವಿಷಯ ತಿಳ್ಕೊಂಡಿದ್ಯಾ. ನಿಮ್ಮಮ್ಮ ನಿಂಗೆ ಎಷ್ಟೆಲ್ಲ ವಿಷಯ ಹೇಳ್ಕೊಟ್ಟಿದ್ದಾರೆ, ಶ್ಲೋಕ ಹೇಳ್ಕೊಟ್ಟಿದ್ದಾರೆ, ಹನುಮಾನ್ ಚಾಲೀಸ ಇಷ್ಟುದ್ದ ಇದೆ ಅದನ್ನೆಲ್ಲ ಹೇಳ್ಕೊಟ್ಟಿದ್ದಾರೆ, ಮತ್ತೆ ನಿನ್ಗೆ ಗಾದೆಗಳು, ಒಗಟುಗಳು, ಆಮೇಲೆ ರಾಷ್ಟ್ರೀಯ ಹಬ್ಬಗಳ ಬಗ್ಗೆ ತಿಳ್ಕೊಂಡಿದ್ಯಾ, ವಚನಗಳ ಬಗ್ಗೆ ತಿಳ್ಕೊಂಡಿದ್ಯಾ. ಸೊ ಡೆಫಿನೆಟ್ಲಿ ಹ್ಯಾಟ್ಸ್ ಆಫ್ ಟು ಯು. ನೀನು ಐ ಎ ಎಸ್ ಆಗ್ಬೇಕು ಅಂತ ಅನ್ಕೊಂಡಿದ್ಯಲ್ಲ, ಸೊ ನಿನ್ ಕನಸು ಈಡೇರ್ಲಿ. ಆ್ಯಂಡ್ ಅದಕ್ಕೋಸ್ಕರ ಚೆನ್ನಾಗಿ ಓದಿ ಒಳ್ಳೆ ಮಾರ್ಕ್ಸ್ ತಗೊಂಡು ಐ ಎ ಎಸ್ ಆಫೀಸರ್ ಆಗು ಅಂತ ನಾನು ವಿಶ್ ಮಾಡ್ತೀನಿ ನಿನಗೆ.
0: ಥ್ಯಾಂಕ್ ಯು.
1: ಓಕೆ, ಥ್ಯಾಂಕ್ ಯು ಫಾರ್ ಕಮಿಂಗ್ ಟು ದಿಸ್ ಹಕ್ಕಿಯ ಬಳಗ ಪ್ರೋಗ್ರಾಮ್.

0: ಆಕಾಶವಾಣಿ ಮಡಿಕೇರಿ, ಸಮಯ 3:45. ಈಗಿನ ಪ್ರಸಾರದಲ್ಲಿ ನಾನು ನಿಮ್ಮೊಂದಿಗೆ ನಿಮ್ಮ ಬಾನುಲಿ ಗೆಳತಿ ವಿನಿತಾ ಮಾದಪ್ಪ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ.
1: ರೂಪಕ ಕೋಮು ಸೌಹಾರ್ದತೆಯ ಹರಿಕಾರ ಸಂತ ಶಿಶುನಾಳ ಶರೀಫ. ಪ್ರಸ್ತುತಿ ಡಾಕ್ಟರ್ ಸದಾಶಿವ ಮರ್ಜಿ. ಕೇಳಿ ರೂಪಕ ಕೋಮು ಸೌಹಾರ್ದತೆಯ ಹರಿಕಾರ ಸಂತ ಶಿಶು.

0: ಗೌಡ ಕುಂಬರ ಮಾಡಿದ ಕೊಡನವ್ವ ಚಂದಕ ತಂದೇನ ತಂಗಿ ನೀರಿಗೆ ಬಂದೇನ ಚಂದಕ.
1: ಶಿಶುನಾಳ ಶರೀಫರು ಕನ್ನಡದ ಅನುಭಾವಿ ಕವಿ, ಲೌಕಿಕದ ಎಲ್ಲ ಬೆಡುಗು ಬಿನ್ನಾಣಗಳನ್ನು ಬಲ್ಲ ಕವಿ, ಲೌಕಿಕ ಅನುಭವಗಳ ತಾತ್ವಿಕ ದರ್ಶನ ತಿಳಿದು ಮಾತನಾಡಿದರು. ಹೀಗಾಗಿಯೇ ಅನುಭಾವಿ ಕವಿ ಎನಿಸಿಕೊಂಡರು. ಕನ್ನಡ ತತ್ವ ಪದಕಾರರಲ್ಲಿ ಅವರದ್ದು ವಿಶೇಷವಾದ ವ್ಯಕ್ತಿತ್ವ. 19ನೇ ಶತಮಾನದಲ್ಲಿ ಕನ್ನಡ ಕಾವ್ಯದ ಭಿನ್ನ ಸಾಧ್ಯತೆಯೊಂದನ್ನು ರೂಪಿಸಿಕೊಡುತ್ತಲೇ ತನ್ನ ಕಾಲದ ಸಾಮಾಜಿಕ ಸಂಘರ್ಷ, ಆಧುನಿಕತೆಯ ಪ್ರವೇಶ, ರಾಜಕಾರಣ, ಧರ್ಮಗಳ ಕೊಳುಕೊಡೆ, ಅಂಚಿನ ಸಮುದಾಯಗಳ ದನಿ ಮತ್ತು ಕಣ್ಣಿಗೆ ರಾಚುತ್ತಿದ್ದ ಸಾಮಾಜಿಕ ಅನ್ಯಾಯಗಳೆಲ್ಲವನ್ನೂ ಹಿಡಿದಿಟ್ಟು ಹುರಿಗೊಳಿಸಿ ಕಾವ್ಯವಾಗಿಸಿದರು. ಅವರ ಕಾವ್ಯದಲ್ಲಿ ಹೊಸ ಆಶಯ, ಹೊಸ ಆಕೃತಿ ಮೈದಳೆದ ಬಗೆಯನ್ನು ಕನ್ನಡ ಕಾವ್ಯಲೋಕ ಈಗಾಗಲೇ ಗುರುತಿಸಿದೆ. ಕನ್ನಡ ಸಾಹಿತ್ಯವನ್ನು ತಮ್ಮ ಅನುಭಾವದ ಕಥನಗಳು ಮತ್ತು ಬಹುನೆಲೆಯ ಕಾವ್ಯದ ಮೂಲಕ ಶ್ರೀಮಂತಗೊಳಿಸಿದವರು.
2: ಈಗಿನ ಹಾವೇರಿ ಜಿಲ್ಲೆಗೆ ಸೇರಿದ ಸಿಗ್ಗಾವಿ ತಾಲೂಕಿನಲ್ಲಿ ಶಿಶುನಾಳ ಗ್ರಾಮವಿದೆ. ಹಿಂದೆ ಇದನ್ನು ಶಿಶುವಿನಹಾಳ, ಶಿಶುವಿನಾಳ ಎಂದು ಕರೆಯುತ್ತಿದ್ದರು. ಈ ಗ್ರಾಮದಲ್ಲಿ ದೇವಕಾರ ಮನೆತನದ ಇಮಾಮ್ ಹಜರತ್ ಸಾಹೇಬ್ ಮತ್ತು ಆತನ ಪತ್ನಿ ಹಜ್ಜುಮಾ ಇವರಿಗೆ ಬಹುಕಾಲ ಸಂತಾನ ಇರಲಿಲ್ಲ. ಅವರು ಹುಲಗೂರಿನ ಸಂತ ಕಾದರ್ ಶಾವರಿ ಸಮಾಧಿಗೆ ಭಕ್ತಿಯಿಂದ ನಡೆದುಕೊಂಡ ಮೇಲೆ ಕ್ರಿಸ್ತ ಶಕ 1800

0: 1999 ಮಾರ್ಚ್ 7ರಂದು ಶರೀಫರು ಜನಿಸಿದರು. ಶರೀಫರು ಯಾವುದೇ ಕೆಲಸ ಮಾಡಿದರೂ ಯಾ ಖಾದರ್ ಎಂದು ಹೇಳುತ್ತಿದ್ದರೆಂದು ಅವರ ಶಿಷ್ಯರು ನೆನಪಿಸಿಕೊಳ್ಳುತ್ತಾರೆ. ಶರೀಫರು ತಮ್ಮದೊಂದು ತತ್ವಪದದಲ್ಲಿ ನಡೆಯೋ ದೇವರ ಚಾಕರಿಗೆ ಮುಕ್ತಿ ಗೋಡೆಯ ಖಾದರಲಿಂಗ ನೆಲೆಸಿರ್ಪ ಗಿರಿಗೆ ಎಂದು ಅನನ್ಯತೆಯಿಂದ ಹಾಡಿದ್ದಾರೆ. ಇವರ ಹುಟ್ಟು ಹೆಸರು ಮೊಹಮ್ಮದ್ ಶರೀಫ್. ಪ್ರಾಥಮಿಕ ವಿದ್ಯಾಭ್ಯಾಸ ಆ ಕಾಲದ ಕೂಲಿ ಮಠದಲ್ಲಿ ನಡೆಯಿತು. ಶರೀಫರು ಬಾಲ್ಯದಲ್ಲೂ ತುಂಬಾ ಚುರುಕಾದ ಹುಡುಗ, ಆಟ ಪಾಠಗಳೆರಡರಲ್ಲೂ ಮುಂದು. ಅಲ್ಲಿ ಮುಲ್ಕಿ ಪರೀಕ್ಷೆ ಪಾಸು ಮಾಡಿದರು. ನಂತರ ಶರೀಫರು ಮೋಡಿ ಲಿಪಿಯನ್ನು ಚೆನ್ನಾಗಿ ಓದುವ ಅಭ್ಯಾಸವನ್ನು ರೂಢಿಸಿಕೊಂಡರು. ಮನೆತನದಲ್ಲಿ ಉರ್ದು ಬಳಕೆ ಮಾಡುತ್ತಿದ್ದರಿಂದ ಅದನ್ನು ಚೆನ್ನಾಗಿ ಕರಗತ ಮಾಡಿಕೊಂಡರು.
1: ಶರೀಫರು ಮುಲ್ಕಿ ಪರೀಕ್ಷೆ ಮಾಡುವ ವೇಳೆಗೆ ರಾಮಾಯಣ ಮಹಾಭಾರತಗಳನ್ನು ಓದಿ ಕರಗತ ಮಾಡಿಕೊಂಡಿದ್ದರು. ಚಾಮರಸನ ಪ್ರಭುಲಿಂಗ ಲೀಲೆ ಅವರ ಮೇಲೆ ಬಹಳ ಪ್ರಭಾವವನ್ನುಂಟು ಮಾಡಿತ್ತು. ಪ್ರಭುಲಿಂಗ ಲೀಲೆಯ ಕೈಪ್ರತಿಯನ್ನು ಮಾಡಿಕೊಂಡು ಅದನ್ನು ಸದಾ ತಮ್ಮ ಬಳಿ ಇಟ್ಟುಕೊಂಡಿರುತ್ತಿದ್ದರು. ಅವರು ದೇವಿ ಪುರಾಣವನ್ನು ಮನನ ಮಾಡಿದ್ದರು. ಊರಿನ ಜನರೊಡನೆ ಸೇರಿ ಹಗಲು ವೇಷ ಹಾಕಿ ಕುಣಿದದ್ದುಂಟು. ಬಯಲಾಟಗಳಲ್ಲಿ ಬಣ್ಣ ಬಳಿದುಕೊಂಡು ಪಾತ್ರವಹಿಸಿದ್ದರಂತೆ. ಸರ್ವಜ್ಞ ಹಾಗೂ ಸರ್ಪಭೂಷಣ ಶಿವಯೋಗಿಗಳ ಕಾವ್ಯವಚನ ಮಾಡುವುದರಲ್ಲಿ ಶರೀಫರಿಗೆ ಎಲ್ಲಿಲ್ಲದ ಹಿಗ್ಗು. ಗ್ರಾಮದ ಸುತ್ತಮುತ್ತ ಎಲ್ಲೇ ಶಾಸ್ತ್ರಪುರಾಣ ನಡೆಯಲಿ ಅಲ್ಲಿ ಶರೀಫರು ಹಾಜರಾಗುತ್ತಿದ್ದರು. ಅವರು ಮೊಹರಂ ಹಬ್ಬ ನಡೆಯುವಾಗ ರಿವಾಯತ್ ಪದಗಳನ್ನು ರಚಿಸುತ್ತಿದ್ದರು. ಶರೀಫರು ಕನ್ನಡ ಮಾತ್ರವಲ್ಲದೆ ಉರ್ದು ಮರಾಠಿ ಭಾಷೆಗಳನ್ನು ಬಲ್ಲವರಾಗಿದ್ದರು. ಆ ಮೂರೂ ಭಾಷೆಗಳಲ್ಲಿ 100 ಪದಗಳನ್ನು ರಚಿಸಿದ್ದಾರೆ. ಶರೀಫರು ಸಮಾಜದಲ್ಲಿ ನಡೆಯುತ್ತಿದ್ದ ಪ್ರತಿಯೊಂದು ಸಾಂಸ್ಕೃತಿಕ ಚಟುವಟಿಕೆಗಳಲ್ಲೂ ಭಾಗವಹಿಸುತ್ತಿದ್ದರು. ಅವರು ಜಾತಿ ಮತ ಪಂಥಗಳನ್ನು ಎಂದೂ ಲೆಕ್ಕಿಸುತ್ತಿರಲಿಲ್ಲ. ಅವರು ಬೆಲ್ಲದ ಹೇರಾಗಿ ಜನಮನದಲ್ಲಿ ಚಿರಸ್ಥಾಯಿಯಾದರು.
0: ಶರೀಫರು ತಮಗೆ ಕಂಡದ್ದನ್ನು ಮುಚ್ಚುಮರೆಯಲ್ಲದೆ ಹೇಳುತ್ತಿದ್ದರು. ನಿಷ್ಠುರವಾದಿ, ಆದರೆ ಅವರದು ಮಾತೃಹೃದಯ, ಕರುಣೆ, ಮೈತ್ರಿ, ಪ್ರೇಮ ಸ್ವಭಾವ ಅವರ ಅಂತರಂಗದಲ್ಲಿ ಸದಾ ನೆರೆಯಾಗಿರುತ್ತಿತ್ತು. ಶರೀಫರು ಲೋಕಹಿತಕ್ಕಾಗಿ ಬದುಕಿದರು. ಅವರ ಅಂತರಂಗ ಬಹಿರಂಗಗಳೆರಡೂ ಬ್ರಹ್ಮಧ್ಯಾನದಲ್ಲಿಯೇ ಇರುತ್ತಿದ್ದವು. ಶರೀಫರು ತಮ್ಮ ಅವಸಾನ ಕಾಲವನ್ನು ತಿಳಿದುಕೊಂಡರು. ಅವರು ತಮ್ಮೆಲ್ಲಾ ಶಿಷ್ಯರನ್ನು ಕರೆದು ಯಾರೂ ದುಃಖ ಪಡಕೂಡದೆಂದು ಎಲ್ಲರೂ ಆತ್ಮಜ್ಞಾನದಲ್ಲಿ ಅನುಷ್ಠಾನಪರರಾಗಿರಬೇಕೆಂದು ಹೇಳಿದರು.

0: ಅವನಿಯೋಳ್ ಶಿಶುನಾಳ ದೀಶನೇ ಗತಿ ಎಂದು ಜವನ ಬಾಧೆಗೆದ್ದು ಶಿವಲೋಕದೊಳಗಿನ ಎಂದು ಹಾಡುತ್ತ ದೇಹವನ್ನು ತ್ಯಜಿಸಲು ಅನುವಾದರು. ಆಗ ಅವರಿಗೆ 70 ವರ್ಷ. ಶರೀಫರು ಶರಣ ತತ್ವವನ್ನು ಒಪ್ಪಿಕೊಂಡಿದ್ದರು. ಜುಲೈ 3, 1889 ತಮ್ಮ ಇಹಯಾತ್ರೆಯನ್ನು ಮುಗಿಸಿದರು.
1: ಗೋವಿಂದ ಭಟ್ಟರು ಆ ಬಾಲಕನನ್ನು ಕರೆದು, ಶರೀಫ, ನಿನ್ನ ತಂದೆಯಾರು ಎಂದು ಕೇಳಿದರು. ಗ್ರಾಮಸ್ಥರು ನಕ್ಕರು. ಆದರೆ ಆ ಹುಡುಗ, ನೀವು ಯಾವ ರೀತಿಯ ಪ್ರಶ್ನೆ ಕೇಳುತ್ತಿದ್ದೀರಿ? ನಿನ್ನ ತಂದೆ ಮತ್ತು ನನ್ನ ತಂದೆ ಒಂದೇ ಎಂದು ಧೈರ್ಯದಿಂದ ಕೇಳಿದಾಗ ಅವರು ಆಘಾತಕ್ಕೊಳಗಾದರು. ಗೋವಿಂದ ಭಟ್ಟರು ನಕ್ಕರು. ಹುಡುಗನ ಬೆನ್ನು ತಟ್ಟಿ, ಅದ್ಭುತ ಶರೀಫ, ಭೂಮಿ ಫಲವತ್ತಾಗಿದೆ, ಬೀಜ ಚೆನ್ನಾಗಿ ಮೊಳಕೆಯೊಡೆಯುತ್ತದೆ. ಓ ಇಮಾಮ, ಅವನನ್ನು ನನ್ನ ಆರೈಕೆಗೆ ಬಿಡಿ, ಇಂದಿನಿಂದ ಅವನು ನನ್ನ ಮಗ. ಗೋವಿಂದ ಭಟ್ಟರು ತಮ್ಮ ಇಡೀ ಆಧ್ಯಾತ್ಮ ಸಾಮ್ರಾಜ್ಯದ ಸಂಪೂರ್ಣ ಆಸ್ತಿಗೆ ಅಧಿಕಾರಿ ಆಗುವ ರೀತಿಯಲ್ಲಿ ತರಬೇತಿಗೊಳಿಸಲು ಅಣಿಯಾದರು, ಸಂಸ್ಕಾರ ನೀಡಿದರು, ದೀಕ್ಷೆ ಕೊಟ್ಟರು, ಜನಿವಾರ ಬೇಕೆನ್ನುತ್ತಾ ಬ್ರಹ್ಮಜ್ಞಾನ ಉಚ್ಚರಿಸೆಂದು ಹಾಡಿದರು. ನನ್ನ ಪಡೆದ ತಂದೆ, ನನ್ನ ಗುರುಗಳು ನನಗೆ ದಾರ ಈ ಜನಿವಾರ ಹಾಕಲಿಲ್ಲ, ಭಗವಂತನ ಆಧಾರ ಹಾಕಿದರು ಎಂದು ಹೇಳುತ್ತಿದ್ದರು. ಆಗಿನ ಕಾಲದಲ್ಲಿ ಮಡಿವಂತಿಕೆ, ಮೇಲು ಕೀಳು ಜಾತಿ ಎನ್ನುವುದು ಪರಾಕಾಷ್ಠಕ್ಕೆ ಮೀರಿತ್ತು. ಕೀಳು ಜಾತಿಯವರನ್ನು ದೂರವಿಡುವ ಕಾಲದಲ್ಲಿ ಒಬ್ಬ ಬ್ರಾಹ್ಮಣ ಗುರು ಮುಸಲ್ಮಾನರ ಮಗ ಶರೀಫರನ್ನು ಮನೆಗೆ ಕರೆತಂದು ಜಾತಿಯ ಮಾತನ್ನೇ ಎತ್ತದೆ ಮಡಿ ಮೈಲಿಗೆಯನ್ನು ಕಿತ್ತು ಹಾಕಿದ ಗುರು ಗೋವಿಂದ ಭಟ್ಟರ ಬಡಕಲು ಮೈಯಲ್ಲಿ ಧರ್ಮ ಸಾಮರಸ್ಯ, ಪರಧರ್ಮ ಸಹಿಷ್ಣುತೆ, ಜಾತ್ಯಾತೀತದ ನಿಲುವು, ಸಂಸ್ಕಾರದ ಸೌರಭಕ್ಕೆ ಕಳಸದ ಗೋವಿಂದ ಭಟ್ಟರು ನಾಡಿನಲ್ಲಿ ಜೀವಂತ ನಿದರ್ಶನವಾಗಿದ್ದರು.
0: ಶರೀಫರು ದೈವಭಕ್ತ, ಸಂತ, ಜ್ಞಾನಿ, ಕವಿ, ಸಮಾಜ ಸುಧಾರಕ, ವಿಚಾರವಾದಿ, ಇವೆಲ್ಲ ಮುಖವು ಅವರು ರಚಿಸಿದ ಕೃತಿಗಳಿಂದ ನಮಗೆ ಕಾಣಬರುತ್ತವೆ. ಅವರು ಭಕ್ತಿ ಸಾಧನೆಯೇ ಜೀವನದ ಏಕಮಾತ್ರ ಉದ್ದೇಶವೆಂದು ತಿಳಿದಿದ್ದರು. ಎಲ್ಲಾ ಪಂಥಗಳು ಹೇಳುವುದು ಬ್ರಹ್ಮತತ್ವವೆಂದು ಅನುಭವದಿಂದಲೇ ಮನಗಂಡಿದ್ದರು. ಆ ಮೂಲಕ ಪರಮಾರ್ಥ ಸಾಧನೆಯ ಹಾದಿಯನ್ನು ಎಲ್ಲರಿಗೂ ತೋರಿಸಿದರು. ಲೋಕದಲ್ಲಿ ನಡೆಯುತ್ತಿದ್ದ ಅನೀತಿ, ಮೋಸ, ವಂಚನೆ, ಕಪಟತನ, ಬಾಹ್ಯಾಡಂಬರ, ಅಂಧಶ್ರದ್ದೆ, ಶೋಷಣೆ ಇವುಗಳನ್ನು ಕಂಡು ಕಟುವಾಗಿ ವಿರೋಧಿಸಿದರು. ಉಚ್ಚ ನೀಚ, ಕುಲಗೋತ್ರ ಇತ್ಯಾದಿ ಎಲ್ಲ ಬಗೆಯ ಭೇದಗಳನ್ನು ತ್ಯಜಿಸಬೇಕೆಂದು ಸಾರಿದರು. ಸರಳತೆಯೇ ದೈವೀ ಭಾವಗಳನ್ನು ತಂದುಕೊಡುತ್ತದೆಂದು, ಬ್ರಹ್ಮಾನಂದಕ್ಕೆ ಇದು ಮೆಟ್ಟಲೆಂದು ಹೇಳುತ್ತಿದ್ದರು.
1: ಕ್ರಾಂತಿಕಾರಿ ಕವಿಯೊಬ್ಬ ಕೇವಲ ಸಂವೇದನೆಯಲ್ಲಿ ಮಾತ್ರವಲ್ಲ, ಅದರ ಆಕೃತಿ, ಭಾಷೆ, ಶೈಲಿ, ನುಡಿಗಟ್ಟಿನಲ್ಲೂ ಹೊಸತನಕ್ಕಾಗಿ ಹಂಬಲಿಸುತ್ತಾನೆ. ಶರೀಫರು ಹಾಗೆ ಹಂಬಲಿಸಿ ಎದೆಯ ಹಾಲನ್ನು, ಹಾಲಾಹಲವನ್ನು ಒಟ್ಟಿಗೆ ತಮ್ಮ ಕಾವ್ಯದ ಮೂಲಕ ಅಭಿವ್ಯಕ್ತಿಸಿದರು. ಜಾತಿ, ಹಣ, ಅಧಿಕಾರವನ್ನು ಮೀರಿ ಬದುಕನ್ನು ಅರ್ಥೈಸಿಕೊಂಡ ಬಗೆಯೇ ಅವರ ಕಾವ್ಯದ ಒಟ್ಟು ಭಿತ್ತಿಯನ್ನು ಸೃಜಿಸಿದೆ. ಶರೀಫರಂಥ ಫಕೀರರಿಗೆ ಇದು ಸಹಜ ಆಯ್ಕೆಯೇ ಆಗಿತ್ತು. ಕಳಸದ ಗುರು ಗೋವಿಂದ ಭಟ್ಟರ ಒಡನಾಟ ಇದನ್ನು ಇನ್ನೊಂದು ಎತ್ತರಕ್ಕೆ ಒಯ್ದಿತು.
0: ಈ ಇರುವರು ಕವಿಗಳ ಸಂಬಂಧ ಎರಡು ಧರ್ಮಗಳ ಬೆಸುಗೆಯಲ್ಲಿ ಆಯಾ ಧರ್ಮದ ವಿಕಾರಗಳನ್ನು ಕಳೆದು ಒಳಿತನ್ನಷ್ಟೇ ಅನ್ವೇಷಿಸಿತು. ಪರಸ್ಪರ ವಿಶ್ವಾಸ ಮತ್ತು ಸಹಬಾಳ್ವೆಯ ಸೋಪಾನದಂತಿರುವ ಭಾವೈಕ್ಯಕ್ಕೆ ಅವರ ಒಡನಾಟವು ಸಾಕ್ಷಿಯಾಯಿತು. ಅವರ ಸೃಜನಶೀಲತೆಯು ಸಹಜ ಸರಳ ಬದುಕಿನ ನೆಮ್ಮದಿ ಘನತೆಯನ್ನು ಹುಡುಕಿತು. ವಚನಕಾರರು ಚಲಬೇಕು ಶರಣಂಗಿ ಎಂದರೆ ಶರೀಫರು ಎಚ್ಚರವಿರಲಿ ತಮ್ಮ ಎಂದರು. ಅದು ಜಾತಿ, ಹಣ, ಅಧಿಕಾರ ಕುರಿತ ಎಚ್ಚರ. ಶರೀಫರು ತಮ್ಮ ಕಾವ್ಯದ ಮೂಲಕ ಮಾನವ

ವಿವೇಚನೆ ಮತ್ತು ವಿವೇಕಶೀಲತೆಯನ್ನು ಎಚ್ಚರಿಸಲು ಪ್ರಯತ್ನಿಸುತ್ತಾ ಸ್ವಲ್ಪ ತಿಳಿದು ಸಂಸಾರ ಮಾಡಿದರೆ, ಎಚ್ಚರದಿಂದ ಜೀವನದ ವ್ಯಾಪಾರದಲ್ಲಿ ತೊಡಗಿದರೆ 4 ದಿನ ನೆಮ್ಮದಿಯಾಗಿ ಬಾಳಬಹುದೆಂದು ತಿಳಿಸಿದರು. ದೇಹವೇ ಮಸೀದಿ, ದೇಗಲವೆಂದು ನಂಬಿದರು. ತಮ್ಮ ಸಾಮಾನ್ಯ ತಿಳುವಳಿಕೆಯ ಸರಳವಾದ ದಾರಿಯನ್ನೇ ಘನವಾಗಿ ತೆರೆದು ತೋರಿಸಿದರು. ಜನಮಾನಸವು ಇಂಥ ತಿಳುವಳಿಕೆಯ ದಾರಿಗಳಿಗೆ ಬೆರಗಾಯಿತು. ಯಾವುದಕ್ಕೂ ಅಂಟಿಕೊಳ್ಳದ ಶರೀಫರು ನಿತ್ಯ ನಿರಂತರ ತಿರುಗಾಟದಲ್ಲಿಯೇ ತೊಡಗಿಸಿಕೊಂಡು ಸತ್ಯದ ಅನ್ವೇಷಣೆಯನ್ನು ಮಾಡಿದರು. ಅವರ ಹುಚ್ಚಾಟಗಳು, ಮೌನಗಳು, ಜಗಳಗಳು ಒಳಗಣ್ಣು ತೆರೆಸುವ ಸಾಧನಗಳಾದವು. ಅವರು ನಿತ್ಯ ನೂತನ ಚೈತನ್ಯದ ಪ್ರತೀಕದಂತಿದ್ದರೂ ಮಾತ್ರವಲ್ಲ, ನಿಜ ಅರ್ಥದಲ್ಲಿ ಅವರು ಜಂಗಮರಾಗಿದ್ದರು.

0: ಅಂತಹ ಚಲನಶೀಲತೆಯನ್ನು ಮೈಗೂಡಿಸಿಕೊಂಡಿದ್ದ ಶರೀಫರು ಭವದ ಭಯವನ್ನು ಮೆಟ್ಟಿ ನಿಂತು ಪಾರಮಾರ್ಥಿಕ ಸಾಧನ ಮಾಡಿ ತಮ್ಮ ಅನುಭವಗಳ ಮೂಸಿಯಲ್ಲಿ ಮೂಡಿದ ಸತ್ಯಗಳನ್ನು ತಮ್ಮ ಕಾವ್ಯದ ಮೂಲಕ ಜನಸಾಮಾನ್ಯರಿಗೆ ತಿಳಿಸಿದರು.
1: ಅವರ ಸ್ಥಳೀಯ ಅನುಭವಗಳು ಪ್ರಜ್ಞೆಗಳಾಗಿ ಕಾವ್ಯದ ಮುಖೇನ ವಿಕಾಸಗೊಂಡವು. ಅವು ವಿಚಾರಗಳಾಗಿ, ತತ್ವಗಳಾಗಿ ಜನಮಾನಸದಲ್ಲಿ ಬೆರೆತು ಹೋದವು. ಜನಸಾಮಾನ್ಯರ ಜೀವನವನ್ನು ಹಸನು ಮಾಡಲು ಅವು ಊರುಗೋಲಾದವು. ಒಬ್ಬ ಕವಿಯ ನಿಜವಾದ ಅಭಿವ್ಯಕ್ತಿಯ ಸಾಧನೆ ಎಂದರೆ ಇದೇ ಇರಬೇಕು. ಶರೀಫರ ತತ್ವಪದಗಳು ಯಾವುದಾದರೊಂದು ಸ್ಥಾಪಿತ ಮತಕ್ಕೆ ಗಂಟು ಬಿದ್ದವುಗಳಲ್ಲ. ಅವು ವಿಶ್ವಮಾನ್ಯವಾದ ಬಹುತ್ವ ನೆಲೆಯ ಸೌಹಾರ್ದ ಪರಂಪರೆಯ ಸಂಕೇತಗಳಾದವು. ಶರೀಫರದೇ ಒಂದು ಮತವಿದೆ, ಅದು ಮಾನವ ಮತ. ಆ ಮತವು ರಾಮಾಯಣ, ಮಹಾಭಾರತ, ವಚನ, ಕೀರ್ತನೆ, ಪ್ರಭುಲಿಂಗ ಲೀಲೆ, ಸೂಫಿ ತತ್ವ ಎಲ್ಲವುಗಳಿಂದ ಪ್ರಭಾವಿತವಾಗಿದೆ. ಹುಬ್ಬಳ್ಳಿಯ ಸಿದ್ಧಾರೂಢರು, ಗರಗದ ಮಡಿವಾಳಪ್ಪನವರು, ನವಲಗುಂದದ ನಾಗಲಿಂಗಜ್ಜ ಇವರ ಒಡನಾಟ ಮತ್ತು ಇವರ ಕುರಿತ ಜನಕಥನಗಳು ಶರೀಫರ ಚಿಂತನೆಯ ದಾರಿಯನ್ನು ಪ್ರಭಾವಿಸಿದವು ಮತ್ತು ಭಿನ್ನವಾಗಿಸಿದವು. ಹಾಗೆಯೇ ಹೊಸ ಕಾಲದ ಮುನ್ಸೂಚನೆಗಳು ಕೂಡ ಇವೆ. ಬದುಕಿನ ಅನುಭವಗಳ ವಿಸ್ತಾರ ಹಾಗೂ ಸಮಾಜದ ಬಹುತ್ವ ನೆಲೆಯ ವಿಸ್ತಾರದ ಸಂಕೇತವೂ ಆಯಿತು. ಆ ಕಾಲದ ಪಲ್ಲಟಗಳ ಸೂಚನೆಯೂ ಆಯಿತು. ಎಲ್ಲ ಧರ್ಮ ಸಂಪ್ರದಾಯಗಳ ಕರ್ಮಠತನವನ್ನು ಮೀರಿ ನಿಂತಿದ್ದೇ ದೊಡ್ಡ ಸಾಧನೆ. ಇಂಥ ಕರ್ಮಠತನವನ್ನು ಮೀರುವ ಹಲವು ಹೊಸ ಕಾವ್ಯದಾರಿಗಳು ಕನ್ನಡದಲ್ಲಿ ಮೊದಲ ಬಾರಿಗೆ ಎಂಬಂತೆ ಹೊಸ ಭಾಷೆಯಲ್ಲಿ ತೆರೆದುಕೊಂಡವು. ಕಾವ್ಯದ ಈ ಹೊಸದಾರಿಗಳು ಹೊಸ ಮೌಲ್ಯಗಳ ಸೂಚನೆಗಳು ಕೂಡ ಹೌದು. ಗಂಧ ವಿಭೂತಿ ತೊಗಲಿಗೆ ಧರಿಸಿ ಜಾತಿ ಜಾತಿ ಬ್ಯಾರೆ ಎನಿಸಿ ಶೀಲದ ಮಾತಾಡತೀರಿ ನಾಡೆಲ್ಲ. ನಟನೆ ಇರದ ಹಾದಿ ತೋರುವವನು, ಬಣ್ಣ ಬಣ್ಣದ ಮಂದಿ ಮಧ್ಯ ಇದ್ದೂ ತಣ್ಣಗಿರುವವನು, ಕಟಕಿ ನುಡಿಗೆ ಜಗ್ಗದಿರುವವನು, ತನ್ನ ನಿಜದ ಧ್ಯಾನ ನಡೆಸುವವನು, ಇವೆಲ್ಲ ಶರೀಫರು ಒಂದು ಮೌಲ್ಯವಾಗಿ ಕಂಡ ಬಗೆ. ಇಂಥ ಮೌಲ್ಯಗಳ ಸ್ವೀಕಾರವೇ ನಿಜ ಬದುಕಿನ ಸ್ವೀಕಾರ ಕೂಡ ಆಗಿದೆ.
0: ಉತ್ತರ ಕರ್ನಾಟಕವು ಅನೇಕ ಸಂತರನ್ನು ಪಡೆದ ಪುಣ್ಯಕ್ಷೇತ್ರ. ಅದರಲ್ಲೂ ಧಾರವಾಡ ಕೋಮು ಸೌಹಾರ್ದತೆಯ ನೆಲೆಗಳನ್ನು ಒಳಗೊಂಡಿರುವ ಕ್ಷೇತ್ರ. ಹುಬ್ಬಳ್ಳಿಯ ಸಿದ್ಧಾರೂಢರು, ನವಲಗುಂದದ ನಾಗಲಿಂಗಜ್ಜ, ಅಥಣಿಯ ಮುರುಘೇಂದ್ರರು, ಅಗಡಿ ಶೇಷಾಚಲ ಸ್ವಾಮಿಗಳು, ತಿಂತಣಿ ಮೌನೇಶ್ವರರು, ಕಡುಕೋಳ ಮಡಿವಾಳಪ್ಪನವರು ಜನಮಾನಸದಲ್ಲಿ ಬೆರೆತು ಹೋಗಿದ್ದಾರೆ. ಜಾತಿ ಧರ್ಮಗಳನ್ನು ಬದಿಗೊತ್ತಿ ಸೋಹಂ ತತ್ವವನ್ನು ಹಿಡಿದು ಕೆಲವರು ನಡೆದರೆ ಇನ್ನೂ ಕೆಲವರು ದಾಸೋಹಂ ಭಾವದಲ್ಲಿ ನಡೆದಿದ್ದಾರೆ. ಇವರೆಲ್ಲರೂ ಆತ್ಮ ತತ್ವವನ್ನು ಹಿಡಿದು ನಡೆದವರೇ. ಅಲ್ಲಮ ಪ್ರಭು ಹೇಳಿದ ತನ್ನ ತಾನರಿದಡೆ ತನ್ನರಿವೇ ಗುರು ಎಂಬ ಮಹಾಸೂತ್ರವನ್ನು ಇಲ್ಲಿಯ ನೂರಾರು ಸಂತರು ಬಿಡದೆ ಧ್ಯಾನಿಸಿದ್ದಾರೆ.
1: ಶರೀಫರು ಬಿದಿರು ನಾನಾರಿಗಲ್ಲದವಳು. ತತ್ವಪದದಲ್ಲಿ ಅದರ ವ್ಯಾಪಕತೆ ಮತ್ತು ಸಾರ್ಥಕತೆಯನ್ನು ಬಹು ಸೊಗಸಾಗಿ ನಿರೂಪಿಸಿರುವರು.

ಪ್ರಕೃತಿಯಲ್ಲಿರುವ ಬಹುಪಯೋಗಿ ಸಸ್ಯಗಳಲ್ಲಿ ಬಿದಿರು ಸಹ ಒಂದಾಗಿದೆ. ಬಿದಿರು ಸಹ ಕಲ್ಪವೃಕ್ಷವಿದ್ದಂತೆ, ಏಕೆಂದರೆ ಅದರ ಪ್ರತಿ ಭಾಗವು ಉಪಯೋಗಕ್ಕೆ ಯೋಗ್ಯ. ಬಿದಿರು ಮಾನವನ ಜೀವನದಲ್ಲಿ ಹಲವಾರು ವಿಧದಲ್ಲಿ ಉಪಯೋಗಕ್ಕೆ ಬರುತ್ತದೆ. ಅದನ್ನು ಮಾನವನ ಹುಟ್ಟಿನಿಂದ ಸಾಯುವ ಕಾಲದವರೆಗೂ ಬಳಸಲಾಗುತ್ತದೆ. ಹುಟ್ಟುತ್ತಾ ಹುಲ್ಲಾಗಿ ಬೆಳೆಯುತ್ತಾ ಬೆಳೆಯುತ್ತಾ ಮರವಾಗಿ ಮೈತುಂಬಿಕೊಳ್ಳುತ್ತದೆ. ಮಕ್ಕಳನ್ನು ತೂಗುವ ತೊಟ್ಟಿಲಾಗಿ, ಪಲ್ಲಕ್ಕಿಯಾಗಿ, ಹೂಪತ್ರೆಗಳಿಗೆ ಬುಟ್ಟಿಯಾಗಿ, ಮಹಾತ್ಮರ ಕೈಗೆ ಬೆತ್ತವಾಗಿ ಬಳಕೆಯಾಗುತ್ತದೆ. ಕುಟ್ಟುವ ಒನಕೆಯಾಗಿ, ಅಂಬಿಗನಿಗೆ ದೋಣೆ ನಡೆಸಲು ಕೋಲಾಗಿ, ರೈತನಿಗೆ ಹೊಲದಲ್ಲಿ ಬಿತ್ತನೆ ಮಾಡಲು ಉಪಯುಕ್ತವಾದ ಕೂರಿಗೆಯಾಗಿ ಬಳಕೆಯಾಗುತ್ತದೆ. ಬೀಸುವ ಕಲ್ಲಿನ ಗೂಟವಾಗಿ,

0: ಧಾನ್ಯ ಕೇರುವ ಮರವಾಗಿ, ಮುದುಕರಿಗೆ ಊರುಗೋಲಾಗಿ, ಕೋಲಾಟ ಆಡಲು ಬಳಸುವ ಕೋಲಾಗಿ, ಎತ್ತಿನ ಬಂಡಿಯಾಗಿ, ಜಾತ್ರೆಗಳಲ್ಲಿ ಬಳಸುವ ನಂದಿಕೋಲಾಗಿ, ನೆರಳಿಗೆ ಚಪ್ಪರವಾಗಿ, ಏಕದಂಡಿ ಎಂಬ ವಾದ್ಯವಾಗಿ, ಶಹನಾಯಿಯಾಗಿ ಬಿದಿರು ಬಹುರೂಪದಲ್ಲಿ ಮಾನವನಿಗೆ ಉಪಕಾರಿಯಾಗಿದೆ. ಈ ತತ್ವಪದ ಬಿದಿರು ಹೇಗೆ ಸರ್ವವ್ಯಾಪಿ ಎಂಬುದನ್ನು ನಿರೂಪಿಸುವ ಪ್ರತಿಮೆಯಾಗಿ ಬಳಸಲ್ಪಟ್ಟಿದೆ.
1: ಆತ್ಮೋದ್ಧಾರದ ಹಸಿವು ಹುಟ್ಟಬೇಕು, ಆಗ ಅವನು ದೇವನೆಡೆಗೆ ಹೊರಳುತ್ತಾನೆ. ನಡೆಯೋ ದೇವರ ಚಾಕರಿಗೆ, ಮುಕ್ತಿ ಗೋಡೆಯ ಕಾದರಲಿಂಗ ನೆಲಸಿರ್ಪ ಗಿರಿಗೆ ಎಂದು ಮನುಷ್ಯ ಜೀವಗಳಲ್ಲಿ ಎಲೆ ಮನುಷ್ಯ ಬರೀ ನೌಕರಿ ಮಾಡುವುದಕ್ಕಿಂತ ಮಹಾದೇವನ ಚಾಕರಿ ಮಾಡು ಎಂದು ಹೇಳುತ್ತಾ, ನೋಡೋಣ ಬಾ ಗೆಳತಿ ನಾಡೊಳು ಹುಲುಗೂರ ಸಂತಿ ಎಂದು ಪದವನ್ನು ಶರೀಫರು ಹಾಡಿದರು.
0: ಶಿಶುನಾಳ ಶರೀಫರ ತತ್ವಪದಗಳು ಉತ್ತರ ಕರ್ನಾಟಕದ ಪ್ರತಿ ಹಳ್ಳಿಯಲ್ಲಿಯೂ ಜನಜನಿತ. ಕರ್ನಾಟಕದ ಬಹುಶ್ರುತ ಸಂಸ್ಕೃತಿಗೆ ಗುರು ಶಿಷ್ಯರಾದ ಗುರು ಗೋವಿಂದ ಭಟ್ಟರು ಮತ್ತು ಸಂತ ಶಿಶುನಾಳ ಶರೀಫರ ಕೊಡುಗೆ ಅಪಾರ. ಅವರ ಬದುಕು, ಬರಹ ಮತ್ತು ತತ್ವ ಚಿಂತನೆಗಳಿಂದ ಕೋಮು ಸಾಮರಸ್ಯವು ಸಮಾಜದಲ್ಲಿ ನೆಲೆಗೊಂಡಿರುವುದು. ಕರ್ನಾಟಕದ ಸಾಂಸ್ಕೃತಿಕ ಪರಂಪರೆಗೆ ಅವರು ನೀಡಿದ ಕೊಡುಗೆಗಳು ಜನಸಾಮಾನ್ಯರ ಬದುಕನ್ನು ಹಸನುಗೊಳಿಸಿವೆ. ಇಂದು ಈ ಗುರು ಶಿಷ್ಯರ ಮಾದರಿ ನಮಗೆ ಬೇಕಾಗಿದೆ. ಪರಸ್ಪರ ನಂಬುಗೆ, ವಿಶ್ವಾಸ ಮತ್ತು ಸೌಹಾರ್ದತೆಯ ಮೇಲೆ ಬದುಕು ಕಟ್ಟಿಕೊಳ್ಳುವ ಧರ್ತು ನಮ್ಮ ಮುಂದಿದೆ. ಅವರಿಬ್ಬರ ಚಿಂತನೆ ಮತ್ತು ತತ್ವಗಳು ನಮಗೆ ದಾರಿದೀಪವಾಗಲಿ.

ಹುಡುಗನ ಕೋಳಿ. ಇದುವರೆಗೆ ಕೋಮು ಸೌಹಾರ್ದತೆಯ ಹರಿಕಾರ ಸಂತ ಶಿಶುನಾಳ ಶರೀಫ ರೂಪಕ ಕೇಳಿದಿರಿ. ಸಹ ನಿರೂಪಣೆ ಆರ್ತಿ ದೇವ ಶಿಖಾಮಣಿ. ಭಾಗವಹಿಸಿದ ಕಲಾವಿದರು ಡಾಕ್ಟರ್ ಅನಿಲ್ ಮೈತ್ರಿ, ಹೇಮಂತ್ ಲಮಾಣಿ. ರೂಪಕವನ್ನು ರಚಿಸಿ ಹಾಡುಗಳನ್ನು ಹಾಡಿ ಪ್ರಸ್ತುತಪಡಿಸಿದವರು ಡಾಕ್ಟರ್ ಸದಾಶಿವ ಮರ್ಜಿ. ನಿರ್ಮಾಣ ಶರಣಬಸವ ಚೋಳೇನ್.

ರೂಪಕ ಕೋಮು ಸೌಹಾರ್ದತೆಯ ಹರಿಕಾರ ಸಂತ ಶಿಶುನಾಳ ಶರೀಫ ಕೇಳಿದಿರಿ. ಪ್ರಸ್ತುತ ಪಡಿಸಿದವರು ಸದಾಶಿವ ಮರ್ಜಿ. ಈ ಕಾರ್ಯಕ್ರಮವನ್ನು ನಮ್ಮ ಯೂಟ್ಯೂಬ್ ಚಾನೆಲ್ ಆಕಾಶವಾಣಿ ಮಡಿಕೇರಿನಲ್ಲೂ ಆಲಿಸಬಹುದು. ಆಕಾಶವಾಣಿ ಮಡಿಕೇರಿ, ಈಗ ಕೇಳಿ ಕಥ. ಶಿವಭಕ್ತ ತಿರುನೀಲಕಂಠ ನಡೆಸಿಕೊಡುತ್ತಾರೆ, ಬಿ ಗುರುಸಿದ್ದಪ್ಪ.

ಈ ರೀತಿಯಾಗಿ ಶ್ರೀ ಪುರಂದರದಾಸರು ಧರ್ಮದ ಮರ್ಮವನ್ನು ಕುರಿತು ಹೇಳ್ತಾ ಇದ್ದಾರೆ. ಸತ್ಯಂ ಮೊದರೆ ಧರ್ಮಂಚರದೆ ಕೃತ್ಯ ಕೃತ್ಯ ವಿಚಾರಂ ಕುರುರೆ ಕಾಲೋ ಯಾತಿ ಗೃಹಿತ್ವಾ ದೇಹಂ ವ್ಯರ್ಥಂ ಮಾ ಕುರು ಮಾನಸ ಜನ್ಮಂ. ಈ ಮಾನವನ ದೇಹ ಕಾಲನ ಅಧೀನ, ಇದು ಯಾವಾಗ ಹೋಗುವುದು ತಿಳಿಯದು. ಆದ್ದರಿಂದ ಸತ್ಯವನ್ನೇ ಹೇಳಬೇಕು, ಧರ್ಮದಂತೆ ನಡೆಯಬೇಕು, ಕೃತ್ಯ ಕೃತ್ಯ ವಿಚಾರಗಳನ್ನು ತಿಳಿದುಕೊಂಡು ಬಾಳನ್ನು ಸಾಗಿಸಬೇಕು. ಧರ್ಮೋ ರಕ್ಷತಿ ರಕ್ಷಿತ, ಧರ್ಮವನ್ನು ನಾವು ರಕ್ಷಿಸಿದರೆ ಧರ್ಮ ನಮ್ಮನ್ನು ರಕ್ಷಿಸುತ್ತದೆ. ಯಾತೋ ಅಭ್ಯುದಯ ನಿಸ್ತ್ರೆ ಸಿದ್ಧಿ ಸದ್ಧರ್ಮ, ಅಭ್ಯುದಯ ಸಾಧನೆ ಸದ್ಗತಿ ಸಾಧನೆ ಎರಡಕ್ಕೂ ಅನುಕೂಲವಾದದ್ದು ಧರ್ಮ. ಆದ್ದರಿಂದ ಆ ಧರ್ಮ ಮಾರ್ಗದಲ್ಲಿಯೇ ನಡೆಯಬೇಕು. ಹೀಗೆ ಧರ್ಮ ಮಾರ್ಗದಲ್ಲಿಯೇ ನಡೆದು ಸತ್ಯವನ್ನೇ ನುಡಿದು ಆ ಪರಮಾತ್ಮನನ್ನು ಸಾಕ್ಷಾತ್ಕರಿಸಿಕೊಂಡಂಥ ಶ್ರೀ ತಿರುನೀಲಕಂಠ ಅನ್ನುವರ ಕಥೆಯನ್ನು ಈಗ ನಾವು ಆಖ್ಯಾನ ಮಾಡೋಣ.

ಅತುಲ ಐಶ್ವರ್ಯದಿಂದ ತುಂಬಿದಂತಹ ಚೋಳ ದೇಶದಲ್ಲಿ ಪೊನ್ನಾಂಬಲವೆಂಬುದೊಂದು ಮಹಾನಗರ. ಆ ನಗರದಲ್ಲಿ ಸತ್ಯಸಂಧರು ಧರ್ಮನಿಷ್ಠರು ವಿಶೇಷವಾಗಿ ತುಂಬಿದ್ದರು. ಆ ಮಹಾನಗರದಲ್ಲಿ ಮಹಾಶಿವಪೂಜಾ ದುರಂಧರನು ಸದ್ಭಕ್ತನೂ ಆಗಿರತಕ್ಕಂಥ ತಿರು ನೀಲಕಂಠ ಅಂತಹ ಮಹಾ ಮಹಿಮರಿದ್ದರು. ಪತಿವ್ರತ ಶಿರೋಮಣಿಯು ಅತಿಥಿ ಸೇವಾ ನಿರತಳಾಗಿರತಕ್ಕಂಥ ಮುತ್ತೈದೆ ಎನ್ನುವ ಹೆಣ್ಣು ಅವರ ಧರ್ಮಪತ್ನಿ. ಇರುವರು ಕೂಡ ಮಹಾಸದ್ಭಕ್ತರು. ಭಗವದ್ ಧ್ಯಾನವೇ ಅವರ ಜೀವನದ ಉಸಿರು ಎಂದು ತಮ್ಮ ಬಾಳನ್ನು ಸಾಗಿಸ್ತಾ ಇದ್ದರು. ಪ್ರತಿನಿತ್ಯವೂ ಪ್ರಾತಃ ಕಾಲಕ್ಕೆದ್ದು ನಿತ್ಯ ಕರ್ಮಗಳನ್ನು ಮುಗಿಸಿಕೊಂಡು ಸ್ನಾನ ಮಾಡಿ ದೇವರ ಪೂಜೆಗೆ ಕುಳಿತರೆ ದೇಹ ಜೀವ ಭಾವಗಳನ್ನೇ ಮರೆತು ಶಿವೈಕ್ಯ ಸ್ಥಿತಿಯಲ್ಲಿ ಮಗ್ನರಾಗುತ್ತಿದ್ದರು. ದೇಹ ದೇವ

0: ಆಲಯವು
1: ಜೀವವೇ ಶಿವಲಿಂಗ, ಬಾಹ್ಯಂಗಳಳಿದು ಭಜಿಪಂಜ ಮುಕ್ತಿ ಸಂದೇಹವಿಲ್ಲೆಂದ ಸರ್ವಜ್ಞ. ಹಾಗೆಂತ ಹೇಳುವ ಹಾಗೆ ಅವರಿರುವರು ಕೂಡ ಬಾಹ್ಯ ಪ್ರಜ್ಞೆಯನ್ನು ಮೆರೆತು ಶಿವನಲ್ಲಿ ಲೀನವಾಗುತ್ತದೆ. ನಂತರ ಅವರು ಬಹಿರ್ಮುಖರಾದ ಮೇಲೆ ಶಿವನನ್ನು ಕುರಿತು ಈ ರೀತಿ ಪ್ರಾರ್ಥಿಸ್ತಾ ಇದ್ರಂತೆ.

ಹೀಗೆ ಅವರಿರುವರು ಕೂಡ ಭಕ್ತಿಯಿಂದ ಹಾಡ್ತಾ ಇದ್ದರೆ ಅವರ ನೇತ್ರದ್ವಯಗಳಲ್ಲಿ ಭಕ್ತಿ ಜಲವು ಉಕ್ಕೇರಿ ಹರಿಯತೊಡಗುತ್ತಿತ್ತು. ನಂತರ ಆ ಭಗವಂತನ ತೀರ್ಥ ಪ್ರಸಾದಗಳನ್ನು ಸ್ವೀಕರಿಸಿ ಮುಂದೆ ಅವರು ನಿತ್ಯ ಕಾಯಕದಲ್ಲಿ ತೊಡಗುತ್ತಾ ಇದ್ದರು. ನಂತರ ಸಾಯಂಕಾಲದಲ್ಲಿ ಪ್ರತಿನಿತ್ಯವೂ ಕೂಡ ಅವರು ಊರಿನಿಂದ ಆಚೆ ಇರತಕ್ಕಂಥ ಪೊನ್ನಾಂಬಲೇಶ್ವರ ದೇವಸ್ಥಾನಕ್ಕೆ ವಾಯುವಿಹಾರಕ್ಕಾಗಿ ಹೋಗುವ ಬರುವ ಪದ್ಧತಿ ಕೂಡ ಅಂತೇಳಿ ನೀಲಕಂಠರಲ್ಲಿತ್ತು. ಈಗೇನು ಸಾಯಂಕಾಲದ ಕಡೆ ವಾಕಿಂಗ್ ಅಂತ ಹೋಗ್ತಾರಲ್ಲ, ಅಂದರೆ ಈಗಿನ ವಾಕಿಂಗ್ ಬೇರೆ, ಆಗಿನ ವಾಯುವಿಹಾರ ಬೇರೆ. ಈಗಿನ ವಾಕಿಂಗ್ ಹೋದರೆ ಕೆಲವರು ಹೋಗಬಾರದ ಸ್ಥಳಕ್ಕೆ ಹೋಗಿ ಮಾಡಬಾರದನ್ನು ಮಾಡಿ ಬರಬಾರದ ವೇಳೆಗೆ ಮನೆಗೆ ಬಂದು ಸೇರ್ತಾರೆ. ಆದರೆ ಆ ಕಾಲದಲ್ಲಿ ಹಾಗಿಲ್ಲ, ಮಹಾಭಕ್ತರವರು ನಿತ್ಯವೂ ಕೂಡ ಆ ಶಿವ ಸಾಕ್ಷಾತ್ಕಾರಕ್ಕಾಗಿ ಪೊನ್ನಾಂಬಲೇಶ್ವರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದರು. ಒಂದು ದಿವಸ ಪೊನ್ನಾಂಬಲೇಶ್ವರ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಎಷ್ಟೋ ಹೊತ್ತು ಶಿವಚಿಂತನೆಯಲ್ಲಿ ಮಗ್ನರಾಗಿ ನಂತರ ಊರಿನೊಳಗೆ ಬರ್ತಾ ಇದ್ದರೆ ಊರಿನ ಬೀದಿಯ ಇಕ್ಕೆಲಗಳಲ್ಲಿ ಯಾರ ಮನೆಯಲ್ಲಿ ನೋಡಿದರೂ ಕೂಡ ಶಿವಧ್ಯಾನ, ಶಿವನಾಮ ಜಪ, ಓಂಕಾರನಾದ ಝಯಂಕಾರ ಮಾಡುತ್ತಿರುವುದು ಎಲ್ಲಿ ನೋಡಿದರೂ ಕೇಳಿಸ್ತಾ ಇತ್ತಂತೆ ಆ ತಿರುನೀಲಕಂಠರಿಗೆ. ಈಗ ಬರ್ತಾ ಇದ್ದರೆ ಯಾವ ಮನೆಯಲ್ಲಿ ನೋಡಿದರೂ ಕೆಟ್ಟಪಟ್ಟ ಸಿನಿಮಾ ಪದಗಳು ಕೇಳ್ತಾ ಇರ್ತವೆ. ಆ ಕಾಲಕ್ಕೂ ಈ ಕಾಲಕ್ಕೂ ಹೀಗೆ ವ್ಯತ್ಯಾಸ ಇದೆ. ಆದರೆ ಆ ಕಾಲ ಹಾಗಿರಲಿಲ್ಲ. ಎಲ್ಲಿ ನೋಡಿದರೂ ಆ ಭಗವಂತನ ನಾಮಸ್ಮರಣೆ ಕೇಳಿ ಕೇಳಿ ಅವರು ಆನಂದ ತುಂದಿಲರಾಗಿ ಹೀಗೆ ಹಾಡ್ತಾ ಇದ್ದಾರಂತೆ.

ಬಂಗಾರದ ಅರಿವಾಣದಲ್ಲಿ ಊಟ ಮಾಡಿ ಆ ತಟ್ಟೆಯನ್ನು ತೊಳೆದು ನೀರನ್ನು ಕೆಳಕ್ಕೆ ಚೆಲ್ಲುತ್ತಾಳೆ. ಆ ನೀರು ಚೆಲ್ಲುವುದಾಯಿತು, ತಿರುನೀಲಕಂಠರ ಅಲ್ಲಿಗೆ ಬರುವುದಾಯಿತು. ಆ ನೀರು ತಿರುನೀಲಕಂಠರ ಮೇಲೆ ಬಿತ್ತು. ತಿರುನೀಲಕಂಠರು ಅದನ್ನು ಕಂಡು ಶಿವ ಶಂಕರ ತಿರುನೀಲಕಂಠ ಪೊನ್ನಾಂಬರೇಶ್ವರ ಹಾಗೆಂತೇಳಿ ಕೂಗ್ತಾರೆ. ಇದು ಆ ನರ್ತಕಿ ಕಿವಿಗೆ ಬಿತ್ತು. ಬಾಯಿ ನೋಡುತ್ತಾಳೆ, ಅವಳಿಗೆ ಬಹಳ ಭಯವಾಗುತ್ತದೆ. ಕಾರಣವೆಂದರೆ ತಿರುನೀಲಕಂಠರೆಂದರೆ ಆ ವೇಳೆಗಾಗಲೇ ಆ ನಗರದೆಲ್ಲ ಪ್ರಸಿದ್ಧರಾಗಿದ್ದಾರೆ. ಎಲ್ಲರೂ ಕೂಡ ಅವರು ಮಹಾಸದ್ಭಕ್ತರು, ಸತ್ಯಸಂಧರು, ಧರ್ಮನಿಷ್ಠರು ಹಾಗೆ ಅಂತೇಳಿ ಅವರನ್ನು ಎಲ್ಲಿ ಕಂಡರೂ ಅಲ್ಲೇ ಕೈಮುಗಿದು ಅವರ ಭಕ್ತಿಯನ್ನು ಅರ್ಪಣೆ ಮಾಡ್ತಾ ಇದ್ದಾರೆ. ಅವರು ಬೀದಿಯಲ್ಲಿ ಹೋಗ್ತಾ ಇದ್ದರೆ ಅಲ್ಲಲ್ಲಿ ನಿಂತ ಜನವೇ ಅವರಿಗೆ ನಮಸ್ಕಾರ ಮಾಡಿ ಭಕ್ತಿಯನ್ನು ಅರ್ಪಿಸ್ತಾ ಹೋಗ್ತಾ ಇದ್ದರು. ಅಂಥವರನ್ನು ಕಂಡು ಈಕೆ ಬಹಳ ಭಯಗ್ರಸ್ತಳಾಗಿದ್ದಾಳೆ. ನಾನು ಅವರಿಗೆ ಅಪಚಾರವನ್ನು ಮಾಡಿಬಿಟ್ಟನಲ್ಲ ಹಾಗೆಂತೇಳಿ ಉಪ್ಪರಿಗಿಂದ ಓಡೋಡಿ ಕೆಳಗೆ ಬಂದು ಆ ತಿರುನೀಲಕಂಠರ ಪಾದಗಳ ಮೇಲೆ ಬಿದ್ದು, ಸ್ವಾಮಿ ನನ್ನ ಸರ್ವಾಪರಾಧಗಳನ್ನು ಕ್ಷಮಿಸಬೇಕು, ನಾನು ಅರಿಯದೆ ಮಾಡಿದ ತಪ್ಪನ್ನು ಕ್ಷಮಿಸು, ತಂದೇ ಕ್ಷಮಿಸು ಹಾಗೆಂತೇಳಿ ಪ್ರಾರ್ಥನೆ ಮಾಡಿಕೊಂಡಾಗ ತಿರುನೀಲಕಂಠರು ನೋಡಿದರು, ಏನು ತಾಯಿ ಏಳಮ್ಮ ನಿನ್ನಂದು ಏನು ಅಪರಾಧವಾಗಿದೆಯಮ್ಮ ಇದರಲ್ಲಿ? ಆ ಶಿವನಿಗೆ ತನ್ನ ಭಕ್ತಳಿಂದ ಈ ರೀತಿ ಅಭಿಷೇಕ ಮಾಡಿಸಿ ತನ್ನ ಭಕ್ತನನ್ನು ನೋಡಿ ಆನಂದ ಪಡಬೇಕೆಂದು ಆತನ ಸಂಕಲ್ಪವಿತ್ತೇನು? ಹಾಗಾಗಿದೆ, ಇರಲಿ ಬಿಡು ತಾಯಿ, ಬಿಡಮ್ಮ ನೀನೇನು ಅದರ ಬಗ್ಗೆ ಯೋಚನೆ ಮಾಡಬೇಡ ಹಾಗೆಂತ ಹೇಳಿದರು. ಅಂದರೆ ದೊಡ್ಡವರ ಮನಸ್ಸು ಎಷ್ಟು ದೊಡ್ಡದಾಗಿರುತ್ತದೆ ಅನ್ನೋದನ್ನು ನಾವು ಇದರಿಂದ ತಿಳಿದುಕೊಳ್ಳಬೇಕಾಗುತ್ತೆ. ಆದರೂ ಆ ತಾಯಿ ಹೇಳ್ತಾ ಇದ್ದಾಳೆ, ಸ್ವಾಮಿ ಇಲ್ಲ, ನನ್ನದು ಮಹಾಪರಾಧವಾಯಿತು, ನನ್ನನ್ನು ನೀನು ಕ್ಷಮಿಸದೆ ಹೋದರೆ ನಾನು ಮಹಾಪಾಪಿ ಆಗುತ್ತೇನೆ ತಂದೆ, ಪಾಪಿ ಆಗುತ್ತೇನೆ.

ಹೀಗೆ ತಿರು ನೀಲಕಂಠರು ಹಾಡುತ್ತಾ ಒಂದು ಉಪ್ಪರಿಯ ಬಳಿಗೆ ಬಂದಿದ್ದಾರೆ. ಆ ಉಪ್ಪರಿಗೆಯ ಮೇಲೆ ಒಬ್ಬ ನರ್ತಕಿ ತನ್ನ ಸಂಗಾತಿಗಳೊಡನೆ ಲಲ್ಲೆ ಮಾತುಗಳನ್ನಾಡುತ್ತಾ

ಈ ರೀತಿಯಾಗಿ ಆಕೆ ಪ್ರಾರ್ಥನೆ ಮಾಡಿಕೊಂಡಾಗ ಸಿರು ನೀಲಕಂಠರು ಹೇಳಿದರಂತೆ, ತಾಯಿ, ಇದರಲ್ಲಿ ನೀನು ಯಾರು, ನಾನಾರು, ಇದರಲ್ಲಿ ಮಾಡಿದ ತಪ್ಪೇನಿದೆ, ಏನು ಇಲ್ಲೋಮ್ಮ, ನಿಶ್ಚಿಂತಳಾಗು ತಾಯಿ, ನಾನು ಕ್ಷಮಿಸಲು ನಾನು ಯಾರಮ್ಮ, ಎಲ್ಲರನ್ನೂ ಕ್ಷಮಿಸುವನು ಆ ಪರಮಾತ್ಮನಿದ್ದಾನೆ, ಆ ಶಿವನು ಕ್ಷಮಿಸುತ್ತಾನೆ, ಹೇಳು ತಾಯಿ, ತಾನು ಮಾಡಿದ ತಪ್ಪಿಗೆ ಪಶ್ಚಾತ್ತಾಪ ಪಟ್ಟರೆ ಅದೇ ಪ್ರಾಯಶ್ಚಿತ್ತ ಸಾಕು, ಹೇಳು ತಾಯಿ, ಹಾಗೆಂತೇಳಿ ಸಮಾಧಾನ ಮಾಡಿದರೆ ಆಗ ನರ್ತಕಿ ಹೇಳ್ತಾಳೆ, ಸ್ವಾಮಿ, ದಯಮಾಡಿ ನೀವು ನನ್ನ ಮನೆಗೆ ಬಂದು ನನ್ನ ಆತಿಥ್ಯವನ್ನು ಸ್ವೀಕರಿಸಿ ನನ್ನನ್ನು ಕೃತಾರ್ಥನನ್ನಾಗಿ ಮಾಡಬೇಕು, ಹಾಗೆಂತೇಳಿ ಪ್ರಾರ್ಥನೆ ಮಾಡಿಕೊಂಡಾಗ ತಿರು ನೀಲಕಂಠರು ಹಿಂದೂ ಮುಂದೆ ಯೋಚಿಸದೆ, ನಡೆ ತಾಯಿ, ಹೋಗೋಣ, ಹಾಗೆ ಅಂತೇಳಿ ಅವರು ಮನೆಗೆ ಬಂದಿದ್ದಾರೆ. ನರ್ತಕಿ ತಿರು ನೀಲಕಂಠರನ್ನು ತಮ್ಮ ಮನೆಗೆ

ಕರೆದುಕೊಂಡು ಬಂದಿದ್ದಾಳೆ, ಸ್ನಾನ ಮಾಡಿಸಿದ್ದಾಳೆ, ಹೊಸ ಉಡುಗೆಯನ್ನು ಕೊಟ್ಟಿದ್ದಾಳೆ, ಉಚಿತಾಸನದಲ್ಲಿ ಕೂಡಿಸಿದ್ದಾಳೆ, ಸುಗಂಧ ದ್ರವ್ಯಗಳನ್ನು ಅವರ ಮೇಲೆ ಸಿಂಪಡಿಸಿದ್ದಾಳೆ, ಊಟೋಪಚಾರವನ್ನು ಮಾಡಿಸಿದ್ದಾಳೆ, ತಾಂಬೂಲವನ್ನು ಕೊಟ್ಟಿದ್ದಾಳೆ. ನಂತರ ಅವರ ಎದುರಿನಲ್ಲಿ ಕೆಳಗಡೆ ತಂಬೂರಿ ಹಿಡಿದು ಕುಳಿತು ಹಾಡಲು ಪ್ರಾರಂಭಿಸುತ್ತಿದ್ದಾಳಂತೆ.

0: ಈ ರೀತಿಯಾಗಿ
1: ಆಕೆ ಸಂಗೀತ ಸುಧಿಯನ್ನು ಕೂಡ ಉಣಬಡಿಸಿ ನಂತರ ಅವರಿಗೆ ನಮಸ್ಕರಿಸಿ ಬೀಳ್ಕೊಟ್ಟಿದ್ದಾಳೆ. ಅಲ್ಲಿಂದ ನೇರವಾಗಿ ತಿರುರು ನೀಲಕಂಠರು ತಮ್ಮ ಮನೆಗೆ ಬರ್ತಾ ಇದ್ದಾರೆ. ಬಾಗಿಲಲ್ಲಿಯೇ ಅವರ ಧರ್ಮಪತ್ನಿ ಇವರಿಗಾಗಿ ಕಾದು ಕುಳಿತಿದ್ದಾಳೆ. ಆದರೆ ಈ ದಿವಸ ತನ್ನ ಸ್ವಾಮಿಯನ್ನು ನೋಡಿ ಆಶ್ಚರ್ಯವಾಗಿದೆ. ಏನಿದು, ಉಡುಗೆ ತೊಡುಗೆ ಬದಲಾಗಿದೆ. ಅವರು ಹತ್ತಿರ ಬರ್ತಾ ಇದ್ದರೆ ಮೈ ಮೇಲಿನಿಂದ ಸುಗಂಧ ದ್ರವ್ಯ ವಾಸನೆ ಬರ್ತಾ ಇದೆ, ಮೇಲಾಗಿ ಅವೇಳೆ, ಕಾರಣವೇನಿರಬಹುದು ಅಂದು ಯೋಚಿಸಿ, ಅಥವಾ ನನ್ನ ಸ್ವಾಮಿ ಯಾರಾದರೂ ಪರಸ್ತ್ರೀಯರಲ್ಲಿ ಅನುರಕ್ತರಾಗಿರಬಹುದೇ ಎಂಬುವ ಸಂಕೋಚ ತನ್ನ ಮನಸ್ಸಿನಲ್ಲಿ ಎಡೆಯೆತ್ತಿ ಬಿಚ್ಚಲು ಪ್ರಾರಂಭವಾಯಿತು. ಆದ್ದರಿಂದ ಆಗ ಮೌನವಾಗಿ ನೀರನ್ನು ತೆಗೆದುಕೊಂಡು ಬಂದಿದ್ದಾಳೆ, ಗಂಡನ ಪಾದಗಳನ್ನು ತೊಳೆದಿದ್ದಾಳೆ, ಮೌನವಾಗಿಯೇ ಹೋಗಿ ಊಟಕ್ಕೆ ಬಡಿಸಿದ್ದಾಳೆ, ನಂತರ ಬುಸುಗುಟ್ಟುತ್ತಾ ಮೌನವಾಗಿ ಬಂದು ಒಂದು ಕಡೆ ಮಗ್ಗಲಾಗಿ ಹಾಸಿಗೆಯ ಮೇಲೆ ಮಲಗಿಕೊಂಡಿದ್ದಾಳೆ. ತಿರುನೀಲಕಂಠರಿಗೆ ಇದು ಒಂದೂ ಅರ್ಥವಾಗಬಲ್ಲದು. ಆದರೆ ಹೀಗೇಕೆ ಎಂದು ಯೋಚಿಸಿ, ಮುತ್ತೈದೆ ಎಂದು ಒಂದು ಸಾರಿ ಆಕೆಯ ಮೇಲೆ ಕೈಯಿಟ್ಟರು. ತಕ್ಷಣವೇ ಮುತ್ತೈದೆ ಹೇಳಿದಳು, ನನ್ನನ್ನು ಮುಟ್ಟಬೇಡಿ, ಮುಟ್ಟಿದರೆ ಶಿವನಾಣೆ ಎಂದು. ತಿರುನೀಲಕಂಠರಿಗೆ ಈ ಮಾತನ್ನು ಕೇಳಿದರೆ ಕಾಯ್ದ ಕಬ್ಬಿಣದ ರಸವನ್ನು ಕಿವಿಯಲ್ಲಿ ಸುರಿವಿದಂತಾಯಿತಂತೆ. ಥಟ್ಟನೆ ಎದ್ದು ನಿಂತಿದ್ದಾರೆ, ಕೃಷ್ಣ ಸರ್ಪದ ಹೆಡೆಯನ್ನು ತುಳಿದವರಂತೆ ಬೆಚ್ಚಿಬಿದ್ದಿದ್ದಾರೆ. ಮುತ್ತೈದೆ, ಮುತ್ತೈದೆ, ಏನು ಮಾಡಿದೆ ಇದನ್ನು, ಏನು ಮಾಡಿದೆ? ನಾನು ನಿನ್ನನ್ನು ಮುಟ್ಟಬಾರದೆ, ಪತಿ ಸತಿಯನ್ನು ಮುಟ್ಟಬಾರದೆ, ಏನು ಮಾಡಿದೆ ಮುತ್ತೈದೆ, ಇದನ್ನು ಏನು ಮಾಡಿದೆ? ಎಂಥ ಶಿವನಾಣಿ ಇಟ್ಟುಬಿಟ್ಟೆಯಲ್ಲೇ ಇದಕ್ಕೆ. ಆಯಿತು ಆಯಿತು, ನಾನು ನಿನ್ನನ್ನು ಮುಟ್ಟುವುದಿಲ್ಲ, ನಿನ್ನನ್ನು ಮುಟ್ಟುವುದಿಲ್ಲ ಹಾಗೆಂತೇಳಿ ಎಂದು ದೂರ ಸರಿದಿದ್ದಾರಂತೆ. ಆಗ ಅರ್ಥವಾಯಿತು ಮುತ್ತೈದಿಗೆ ತಾನು ಮಾಡಿದ ಅವಿವೇಕ. ಸ್ವಾಮಿ ಸ್ವಾಮಿ, ನನ್ನದು ಅಪರಾಧವಾಯಿತು, ನನ್ನನ್ನು ಕ್ಷಮಿಸಿ, ನನ್ನನ್ನು ಕ್ಷಮಿಸಿ. ಹೋಯ್, ತನ್ನ ಗಂಡನ ಪಾದಗಳನ್ನು ಹಿಡಿಯಲು ಹೋಗಿದ್ದಾಳೆ. ಬೇಡ ಬೇಡ ಮುತ್ತೈದೆ, ನನ್ನನ್ನು ಮುಟ್ಟಬೇಡ, ದೂರ ಸರಿ ದೂರ ಸರಿ, ಮುಟ್ಟಿದರೆ ಶಿವನಾಣಿ, ಮುಟ್ಟಿದರೆ ಶಿವನಾಣಿ ಎಂದು ಮತ್ತಷ್ಟು ಹಿಂದೆ ಸರಿದಿದ್ದಾರೆ ತಿರುನೀಲಕಂಠ. ಈಗ ಅರ್ಥವಾಯಿತು, ಅಯ್ಯೋ ನಾನು ಸಿಟ್ಟಿನ ಭರದಲ್ಲಿ

ಸಂಕೋಚ ಕೇಳಿ ಮಾಡಿಕೊಟ್ಟು ನಾರಿ ಅಂತ ಬಾಬಿಯಾದಿ. ಅಯ್ಯೋ ಶಿವ, ಶಂಕರ, ಇದನ್ನೇನು ಮಾಡಿದೆಯಪ್ಪ? ಸದಾ ನಿನ್ನನ್ನು ಪೂಜಿಸಿದ್ದಕ್ಕೆ ಇದೇನಪ್ಪ ನಾನು ಉಂಡ ಫಲ ತಂದೆ ಶಿವ ಶಂಕರ? ಹಾಗೆ ಅತ್ಯಂತ ಘೋರವಾಗಿ ದುಃಖಿಸ್ತಾ ಇದ್ದಾಳೆ. ಕಣ್ಣೀರು ಧಾರಾಕಾರವಾಗಿ ಬೀಳ್ತಾ ಇದೆ. ಈ ಕಡೆ ಆ ಕಡೆ ತಿರುನೀಲರು ಕಂಠದ ಕುಂಟರು ಕೂಡ ಮೌನವಾಗಿ ದುಃಖವನ್ನು ಅನುಭವಿಸ್ತಾ ಇದ್ದಾರೆ. ಆಯಿತು ಆಯಿತು ಮುತ್ತೈದೆ, ನಡೆದದ್ದು ನಡೆದು ಹೋಯಿತು, ಮಿಂಚಿ ಹೋದದ್ದಕ್ಕೆ ಚಿಂತಿಸಿ ಫಲವಿಲ್ಲ ಮುತ್ತೈದೆ. ಆಯಿತು, ಸಮಾಧಾನವಾಗಿರೋಣ. ಕಾರಣವೆಂದರೆ ನೋಡು ನೋಡು, ಇದು ಒಂದು ರೀತಿ ಒಳ್ಳೆಯದೆಂದು ಭಾವಿಸೋಣ ನಾವು. ಯಾಕಂದರೆ ಇದುವರೆಗೂ ಅಲ್ಪ ಸ್ವಲ್ಪವಾದರೂ ನಾವು ಪ್ರಾಪಂಚಿಕ ಸುಖದಲ್ಲಿ ಭೋಗಗಳಲ್ಲಿ ಮಗ್ನವಾಗುತ್ತಿದ್ದೆವು. ಇನ್ನು ಅದು ನಿಂತು ಹೋಯ್ತಲ್ಲ, ನಾವು ಸದಾ ಶಿವನ ಧ್ಯಾನದಲ್ಲೇ ಕಾಲವನ್ನು ಕಳೆಯಬಹುದಲ್ಲ ಮುತ್ತೈದೆ. ಆದ್ದರಿಂದ ಇದು ಒಳ್ಳೆಯದಾಯಿತು, ಶಿವ ಧ್ಯಾನಕ್ಕೆ ಸಮಾಧಾನವಾಗಿರು ಹಾಗೆ ಅಂತೇಳಿ ಸಮಾಧಾನ ಮಾಡಿದ. ಹೀಗೆ ಇಡೀ ಅವರ ಬಾಳನ್ನೆಲ್ಲ ಸಾಗಿಸ್ಕೊಂಡು ಬಂದಿದ್ದಾರಂತೆ. ಒಂದು ಹೆಣ್ಣು ಒಂದು ಗಂಡು ಒಂದು ಮನೆಯಲ್ಲಿದ್ದು ಒಬ್ಬರನ್ನೊಬ್ಬರ ಸ್ಪರ್ಶಿಸದಂತೆ ಇರುವುದೆಂದರೆ ಅದೆಷ್ಟು ಕಷ್ಟ ಅಂತ ಯೋಚಿಸಿದರೆ ಹೊಳೆಯುತ್ತೆ. ಬೆಣ್ಣೆಯನ್ನು ಬಿಸಿ ನೀರನ್ನು ಒಂದು ಕಡೆ ಇಟ್ಟರೆ ಬೆಣ್ಣೆಯನ್ನು ಆ ಬಿಸಿ ಆ ಬೆಂಕಿ ಸುಡದೇ ಇದ್ದೀತಿ, ಬೆಣ್ಣೆ ಕರಗದೇ ಇದ್ದೀತಿ. ಇಲ್ಲ, ಇಲ್ಲಿ ಹಾಗಾಗಲಿಲ್ಲವಂತೆ, ಬೆಂಕಿ ಸುಡಲಿಲ್ಲ, ಬೆಣ್ಣೆ ಕರಗಲಿಲ್ಲ. ಹಾಗೆಯೇ ಅವರು ಅಚ್ಚ ಹರೆಯದಲ್ಲಿ ಆ ಆಣೆಯನ್ನಿಟ್ಟುಕೊಂಡರೆ ಸುಮಾರು 80 ವರ್ಷಗಳವರೆಗೂ ಅವರ ಜೀವಿತವನ್ನು ಹೀಗೇ ಸಾಗಿಸುತ್ತಾ ಬಂದಿದ್ದಾರೆ. ಬರೀ ದೇವರ ಧ್ಯಾನದಲ್ಲಿ ಸತ್ಯವನ್ನು ನುಡಿಯುತ್ತಾ ಧರ್ಮ ಮಾರ್ಗದಲ್ಲಿ ನಡೆಯುತ್ತಾ ಬಂದಿದ್ದಾರೆ. ಇನ್ನು ಇವರನ್ನು ಹೆಚ್ಚು ದಿವಸ ನಾನು ಬಳಲಿಸುವುದು ಬೇಡ ಎಂದು ಶಿವನು ಒಂದು ದಿವಸ ಒಬ್ಬ ವೃದ್ಧ ತಾಪಸ್ಯ ವೇಷವಾಗಿ ಅಲ್ಲಿಗೆ ಬಂದು ಅವರ ಮನೆ ಮುಂದೆ ನಿಂತು ಭಿಕ್ಷಾಂದೇಹಿ ಭಿಕ್ಷಾಂದೇಹಿ ಹಾಗೆಂತೇಳಿ ಕೂಗಿದ. ಇಬ್ಬರು ಕೂಡ ಹೊರಗಡೆ ಬಂದು ನೋಡಿದರು, ಅತಿಥಿಯನ್ನು ನೋಡಿ ನಮಸ್ಕಾರ ಮಾಡಿದ್ದಾರೆ, ಒಳಗೆ ಕರೆದುಕೊಂಡು ಹೋಗಿದ್ದಾರೆ, ಸತ್ಕಾರವನ್ನು ಮಾಡಿ ಸ್ವಾಮಿ ನಮ್ಮಿಂದ ಆವ ಸತ್ಕಾರ ಭಾಗ್ಯವನ್ನು ಕೊಡಬೇಕು ಅಂತ ಹೇಳಿದರೆ ಅಪ್ಪಣೆ ಮಾಡಿದರೆ ಸಾಕು, ನಾವು ನಡೆಸಲು ಸಿದ್ಧವಾಗಿದ್ದೇವೆ ಅಂದಾಗ ಆ ವೃದ್ಧ ತಪಸ್ವಿ ಹೇಳ್ತಾ ಇದ್ದಾನಂತೆ,

ಅಪ್ಪ, ನನ್ನಲ್ಲಿ ಒಂದು ಅದ್ಭುತವಾದ ಒಂದು ಪಾತ್ರೆ ಇದೆ. ಇದು ಶಿವನಿಂದ ನನಗೆ ಕೊಡಲ್ಪಟ್ಟದ್ದು. ಇದು ಅಕ್ಷಯ ಪಾತ್ರೆ. ಇದನ್ನು ಅಲ್ಲಿ ಇಲ್ಲಿಡಲು ನನಗೆ ಮನಸ್ಸು ಬಾರದೆ, ನೀವು ಮಹಾಶೋಭಕ್ತರೆಂದು ಧರ್ಮನಿಷ್ಠರೆಂದು ನಿಮ್ಮ ಬಳಿ ಇದನ್ನು ಇಟ್ಟು ಹೋಗಲು ಬಂದಿದ್ದೇನೆ. ನಾನು ಕೆಲ ದಿವಸ ಯಾತ್ರೆಗೆ ಹೋಗಿ ಬರುತ್ತೇನೆ. ನಾನು ಯಾತ್ರೆಯನ್ನು ಮುಗಿಸಿಕೊಂಡು ಬರುವವರೆಗೂ ಈ ಪಾತ್ರೆ ನಿಮ್ಮ ಬಳಿ ಇರಲಿ. ಹಾಗೆಂತೇಳಿ ಆ ಪಾತ್ರೆಯನ್ನು ಅವರ ಕೈಲಿ ಕೊಟ್ಟು ಹೊರಟು ಹೋಗಿದ್ದಾರೆ ಆ ವೃದ್ಧ ತಪಸ್ಸು. ಆ ಪಾತ್ರೆಯನ್ನು ಇವರು ಒಂದು ಪೆಟ್ಟಿಗೆಯಲ್ಲಿಟ್ಟು ಅದಕ್ಕೆ ಬೀಗ ಹಾಕಿ ಅದನ್ನು ಭದ್ರವಾಗಿ ಕಾಯ್ತಾ ಇದ್ದಾರೆ. ರಾತ್ರಿಯಲ್ಲಿ ಅದರ ಎಡ ಮತ್ತು ಬಲಬಗ್ಗಲಲ್ಲಿ ಮಲಗಿಕೊಂಡೇ ಕಾಯ್ತಾ ಇದ್ದಾರೆ. ಕೆಲವು ದಿವಸಗಳಾದ ಮೇಲೆ ಪುನಃ ವೃದ್ಧ ತಪಸ್ಸಿ ಬಂದ. ಎಲ್ಲಪ್ಪ ನನ್ನ ಪಾತ್ರೆ ಕೊಡಿ. ಆಯಿತು ತೆಗೆದುಕೊಳ್ಳಿ ಸ್ವಾಮಿ. ಹಾಗೆಂತೇಳಿ ಅವರು ಪೆಟ್ಟಿಗೆ ಬಾಗಿಲನ್ನು ತೆಗೆದು ನೋಡ್ತಾರೆ. ಅದರಲ್ಲಿ ಆ ಪಾತ್ರೆ ಇರೋದಿಲ್ಲ. ಅವರಿಗೆ ಆಶ್ಚರ್ಯವಾಗುತ್ತೆ, ಭಯವಾಗುತ್ತೆ. ಕಣ್ಕಣ್ಣು ಬಿಡುತ್ತಾ ತಲೆ ಬುಗ್ಗಿಸಿಕೊಂಡು ನಿಂತ್ಕೊಂಡಿದ್ದಾರೆ. ಏನಪ್ಪ ನಾನು ಹೇಳೋದು ನಿಮಗೆ ಕೇಳಿಸೋದಿಲ್ವಾ? ನನ್ನ ಪಾತ್ರೆ ಕೊಡ್ರಯ್ಯ. ಸ್ವಾಮಿ ಅದೇನು ಹೇಳಪ್ಪ, ನೀವು ಕೊಟ್ಟ ಪಾತ್ರೆಯನ್ನು ಈ ಪೆಟ್ಟಿಗೆಯಲ್ಲಿಟ್ಟು ಬೀಗ ಹಾಕಿ ನಾವು ಕಾಯ್ತಾ ಇದ್ವಿ. ಆದರದ್ದು ಏನಾಯಿತು ತಿಳಿಯಲಿಲ್ಲ ಸ್ವಾಮಿ. ಆ ತಿಳಿಯಲಿಲ್ಲ ಏನೇ ಹೀಗೆ ಹೇಳ್ತಾ ಇದ್ದೀರಾ? ಅವೆಲ್ಲ ನಡೆಯೋದಿಲ್ಲ. ನನಗೆ ಮೋಸ ಮಾಡ್ಬೇಕಂತ ಇದ್ದೀರಾ? ಪಾತ್ರೆಯನ್ನು ಅಪಹರಿಸ್ಬೇಕಂತ ಯೋಚನೆ ಮಾಡ್ತಾ ಇದ್ದೀರಾ ನೀವು?

ನನ್ನ ಪಾತ್ರೆಯನ್ನು ನೀವು ಕೊಟ್ಟುಬಿಡಬೇಕು, ಇಲ್ಲದೆ ಹೋದ್ರೆ ನಾನು ನಿಮ್ಮನ್ನು ಸುಮ್ಮನೆ ಬಿಡೋದಿಲ್ಲ ಹಾಗೆಂತೇಳಿ ಆ ವೃದ್ಧ ತಪಸ್ವಿ ರಾದ್ಧಾಂತ ಮಾಡಲಿ ಪ್ರಾರಂಭ ಮಾಡಿದ್ದಾನೆ. ಗುಡಿಗೆನಂತ ಅರ್ಭಟಿಸ್ತಾ ಇದ್ದಾನಂತೆ, ಸಿಡಿಲೇನಂತೆ ಸಿಡಿತಾ ಇದ್ದಾನಂತೆ ಆ ವೃದ್ಧ. ಈ ರಾದ್ಧಾಂತ ಗಲಾಟೆಯನ್ನು ಕೇಳಿಬಿಟ್ಟು ಅನೇಕ ಜನಗಳು ಬಂದು ಅವರ ಬಳಿ ಸೇರಿದರು. ಜನ ಎಲ್ಲ ಸೇರಿ ಇವರನ್ನು ನೋಡಿ ಆಶ್ಚರ್ಯಪಡ್ತಾ ಇದ್ದಾರೆ. ಅವರನ್ನು ಬೀದಿಯಲ್ಲಿ ಭಿಕಾರಿಗಳಂತೆ ಅಪರಾಧಿಗಳಂತೆ ಚಾವಡಿಗೆ ಹೇಳ್ತಂದಿದ್ದಾನಂತೆ ಆ ವೃದ್ಧ. ಅವರಿಬ್ಬರನ್ನು ಚಾವಡಿಯ ಬಳಿ ಊರ ಪ್ರಮುಖರೆಲ್ಲರೂ ಸೇರಿದ್ದಾರೆ, ಅವರ ಬಳಿಯಲ್ಲಿ ಅಪರಾಧಿಗಳಂತೆ ಪಾಪ ಕೈಕೊಟ್ಟಿ ಇವರಿಬ್ಬರು ನಿಂತ್ಕೊಂಡಿದ್ದಾರೆ. ಆ ವೃದ್ಧ ಹೇಳಿದ, ಇವರು ಮಹಾಮೋಸಗಾರರಿದ್ದಾರೆ, ನಿಮಗೆಲ್ಲ ಮೋಸ ಮಾಡಿದ್ದಾರೆ, ದೈವ ಭಕ್ತರು ಅಂತ ಹೇಳಿ ನಿಮಗೆ ವಂಚನೆ ಮಾಡ್ತಿದ್ದಾರೆ, ಮಹಾಕಪಟಗಳು ನನ್ನ ಪಾತ್ರೆಯನ್ನು ತಗೊಂಡ್ಬಿಟ್ಟು ನನಗೆ ಅಪಹರಿಸೋದಕ್ಕೆ ಈ ಮಾಡ್ತಾ ಇದ್ದಾರೆ, ಇವರು ನಂಬೇಡಿ ಹಾಗೆಂತೇಳಿ ಬಹಳ ರಾದ್ಧಾಂತವಾಗಿ ಹೋರಾಟ ಮಾಡ್ತಿದ್ದಾರೆ. ಆದರೆ ಜನರ ಯಾರಿಗೂ ಇವರ ಬಗ್ಗೆ ಅನುಮಾನ ಬರ್ತಾ ಇಲ್ಲ. ಆದ್ರೆ ಹೀಗೇಕಾಯಿತು ಅನ್ನೋದು ಯಾರಿಗೂ ತಿಳಿತಾ ಇಲ್ಲ. ಕೊನೆಗೆ ಆ ಮುದುಕ ಕೂಗಿ ಕೂಗಿ ಅರಿಚಿ ಅರಿಚಿ ಏನು ಮಾಡಿದರೂ ಕೂಡ ಸಾಧ್ಯವಾಗಲಿಲ್ಲವೆಂದು ನಾನು ಒಂದು ಉಪಾಯವನ್ನು ಹೇಳ್ತೇನೆ, ಹಾಗೆ ಮಾಡಿ ಅಂತ. ಏನು ಸ್ವಾಮಿ? ನೀವೀರ್ವರ ಗಂಡ ಹೆಂಡತಿ ಒಬ್ಬರನ್ನೊಬ್ಬರು ಕೈ ಹಿಡಿದುಕೊಂಡು ಈ ಚಾವಡಿಯ ಮುಂದಿನ ಕೊಳದಲ್ಲಿ ನೀರಿನಲ್ಲಿ ಮುಳುಗಿ ನಾವು ತೆಗೆದುಕೊಂಡಿಲ್ಲ ಎಂದು ಹೇಳಿ ಬಿಟ್ಟು ಬಿಡುತ್ತೇನೆ ಅಂತ. ಇದನ್ನು ಕೇಳಿದ ತಕ್ಷಣ ಇಬ್ಬರು ಬೆಚ್ಚಿಬಿದ್ದಿದ್ದಾರೆ. ಕಾರಣವೆಂದರೆ ಈ 80 ವರ್ಷಗಳು ಆ ಶಿವನಾಗ್ನಿ ಇಟ್ಟ ಕಟ್ಟ ಅಗ್ನಿಯನ್ನು ಗಂಡ ಹೆಂಡತಿ ಇಬ್ಬರೂ ಮತ್ತು ಶಿವನಿಗೆ ಮಾತ್ರ ಗೊತ್ತು. ಆದ್ದರಿಂದ ಅವರು ಬೆಚ್ಚಿಬಿದ್ದರು. ಕೊನೆಗೆ ಆ ತಪಸ್ಸು ಹೇಳ್ತಾನಂತೆ, ಇದು ನಿಮ್ಮಿಂದ ಸಾಧ್ಯವಿಲ್ಲನಪ್ಪ. ಇಲ್ಲ ಸ್ವಾಮಿ, ನಮ್ಮಿಂದ ಸಾಧ್ಯವಿಲ್ಲ. ಆಯ್ತು ಹೋಗಲಿ, ಇನ್ನೊಂದು ಮಾತನ್ನು ಹೇಳುತ್ತೇನೆ. ಈ ಕೋಲಿನ ಎರಡು ತುದಿಗಳನ್ನು ಹಿಡಿದುಕೊಂಡು ನೀರಿನಲ್ಲಿ ಮುಳುಗಿ ಹೇಳಿ ನಾನು ಒಪ್ಪಿಕೊಳ್ಳುತ್ತೇನೆ ಅಂದಾಗ ಅದಕ್ಕೆ ಒಪ್ಪಿಕೊಂಡು ಕೋಲಿನ ಎರಡು ತುದಿಗಳನ್ನು ಹಿಡಿದು ನೀರಿನಲ್ಲಿ ಮುಳುಗಿ ಏಳುತ್ತಾರೆ. ಏಳುವುದರೊಳಗಾಗಿ ಅವರು ಅಚ್ಚ ಹರಿಯದಲ್ಲಿದ್ದಾಗ ಶಿವನಾಣಿ ಇಟ್ಟ ವಯಸ್ಸಿನಲ್ಲಿ ಮೇಲಿದ್ದಿದ್ದಾರೆ. ಜನರೆಲ್ಲೂ ಆಶ್ಚರ್ಯ ನೋಡ್ತಾ ಇದ್ದಾರೆ. ಆ ಕಡೆ ಎದುರಿನಲ್ಲಿ ನೋಡಿದರೆ ಆ ವೃದ್ಧ ತಪಸ್ವಿ ಮಾಯವಾಗಿ ಸಾಕ್ಷಾತ್ ಪರಶಿವ ನಿಂತ್ಕೊಂಡಿದ್ದಾರೆ. ಇರುವರು ಕೂಡ ಓಡಿ ಬಂದು ಸಾಕ್ಷಾತ್ ಪರಶಿವನಿಗೆ ನಮಸ್ಕಾರ ಮಾಡಿದ್ದಾರೆ. ಈಶ್ವರನು ಅವರಿಗೆ ಆಶೀರ್ವಾದ ಮಾಡಿ, ಇನ್ನು ನಿಮಗೆ ಶಿವನಾಣಿಯೊಂದಿಗೆ ನಿಂತು ಹೋಯಿತು, ನೀವು ಹಲವಾರು ವರ್ಷಗಳು ದಾಂಪತ್ಯ ಸುಖವನ್ನು ಅನುಭವಿಸಿ ಮುಂದೆ ನೀವು ನನ್ನಲ್ಲಿ ಬಂದು ಸೇರಿ ಹಾಗೆಂತೇಳಿ ಆಶೀರ್ವಾದ ಮಾಡಿ ಶಿವನ ಅಂತರ್ಧಾನನಾಗಿದ್ದಾನೆ. ಜೈ ನಮಃ ಪಾರ್ವತೀಪತಿ ಹರ ಹರ ಮಹಾದೇವ. ಇಂತಹ ತಿರು ನೀಲಕಂಠ ಅಂತಕ್ಕಂಥ ಮಂಗಳಮಯವಾದ ಕಥೆಗೆ ಈಗ ನಾವು ಮಂಗಳವನ್ನು ಹಾಡ್ತಾ ಇದ್ದೇವೆ.

0: ಇದುವರೆಗೆ ಶಿವಭಕ್ತ ತಿರುನೀಲಕಂಠ ಕಥಾ ಕೇಳಿದಿರಿ. ನಡೆಸಿಕೊಟ್ಟವರು ಬಿ ಗುರುಸಿದ್ದಪ್ಪ. ಈ ಕಾರ್ಯಕ್ರಮವನ್ನು ನಮ್ಮ ಯೂಟ್ಯೂಬ್ ಚಾನೆಲ್ ಆಕಾಶವಾಣಿ ಮಡಿಕೇರಿನಲ್ಲೂ ಆಲಿಸಬಹುದು.
1: ಹೈಲೈಟ್ ಫರ್ನಿಚರ್ನ ಏಳನೇ ವಾರ್ಷಿಕೋತ್ಸವದ ಬಂಪರ್ ಕೊಡುಗೆ 3+1+1 ವುಡನ್ ಸೋಫಾ ಸೆಟ್ ಕೇವಲ 13,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ. ಸಂತೋಷದ ಸಂಭ್ರಮಗಳಿಗೆ ಪರಿಶುದ್ಧವಾದ ಚಿನ್ನಾಭರಣಗಳಿಗಾಗಿ ಭೇಟಿ ನೀಡಿ ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲ್, ಕುಶಾಲನಗರ ಮತ್ತು ಪಿರಿಯಾಪಟ್ಟಣ.
2: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
3: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮ್ಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ದೆ ಮಾರ್ಬಲ್ಸ್, ಗ್ರಾನೈಟ್ಸ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
2: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
4: ದಾವಣಗೆರೆಯ ಜಿಎಂ ಯೂನಿವರ್ಸಿಟಿಯಲ್ಲಿ ಅತ್ಯುತ್ತಮ ಇನ್ಫ್ರಾಸ್ಟ್ರಕ್ಚರ್ ಕಲಿಕೆ ಮತ್ತು ಪ್ಲೇಸ್ಮೆಂಟ್ ಹೊಂದಿದ್ದು, ಪ್ರವೇಶಾತಿಗಾಗಿ ಸಂಪರ್ಕಿಸಿ 9364099712. ವೆಬ್ಸೈಟ್ gmu.ac.in.
2: ರೀ, ಇವತ್ತಿನ ನ್ಯೂಸ್ ಪೇಪರ್ ನೋಡಿದ್ರಾ?
5: ಇಲ್ಲ, ಏನಿದೆ ಅಂತದ್ದು?
2: ಮೈಸೂರಿನ NH275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಕಮರ್ಷಿಯಲ್ ಹಾಗೂ ಮನಿ ಸೈಟ್ ಒಳ್ಳೆ ಫೆಸಿಲಿಟಿ ಯೊಂದಿಗೆ ಸೇಲ್ ಮಾಡ್ತಾ ಇದಾರೆ.
5: ಹೌದಾ? ಇಲ್ಲಿ ಪೇಪರ್ ಕೂಡ? ಹಾ ಹೌದು, ನಮಗೂ ತಗೊಳ್ಳೋಣ. DC ಕನ್ವರ್ಟೆಡ್, DTCP ಅಪ್ರೂವ್ಡ್, ಎಲ್ಲ ಮಾಡರ್ನ್ ಫೆಸಿಲಿಟಿ ಇದೆ ಅಲ್ವಾ?
2: ಹೌದು, 50 ಫೀಟ್ ಕಾಂಕ್ರೀಟ್ ರೋಡ್.

0: ಅಂಡರ್ಗ್ರೌಂಡ್ ಎಲೆಕ್ಟ್ರಿಸಿಟಿ, ಚಿಲ್ಡ್ರನ್ಸ್ ಪ್ಲೇ ಏರಿಯಾ, ದೇವಸ್ಥಾನ, ಸ್ವಿಮ್ಮಿಂಗ್ ಪೂಲ್, ಜಾಗಿಂಗ್ ಟ್ರ್ಯಾಕ್.
1: ಅಪ್ಪಪ್ಪಾ, ಇಲ್ಲಿ ನೋಡಿ, ಮೈಸೂರು ಹಾಗೂ ಪಿರಿಯಾಪಟ್ಟಣ ಮಧ್ಯಭಾಗದಲ್ಲಿ ವಿಸಿ ಗ್ಯಾಲಕ್ಸಿ ಮಾಲ್, 4 ಥಿಯೇಟರ್ ಸ್ಕ್ರೀನ್, ಬೌಲಿಂಗ್ ಗೇಮ್, ಶೂಟಿಂಗ್ ರೇಂಜ್, ಶಾಪ್ಸ್,
0: ಈ ಎಲ್ಲ ಸೌಕರ್ಯದೊಂದಿಗೆ ಕಮ್ಯುನಿಟಿ ಹಾಲ್, ಕ್ಲಬ್ ಹೌಸ್.
1: ಆಗ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣದಲ್ಲಿ ಮೊಟ್ಟ ಮೊದಲ ಮಾಲ್ ಹಾಗೂ ಮಲ್ಟಿಪ್ಲೆಕ್ಸ್ ಥಿಯೇಟರ್ ಆರಂಭ ಆಗ್ತಾ ಇದೆ.
0: 450 ಪ್ರೀಮಿಯಂ ಪ್ಲಾಟ್ಸ್ ಸ್ಕ್ವೇರ್ ಫೀಟ್ ಗೆ 2,999 ರೂಪಾಯಿ. ಆರ್ಮಿ, ಏರ್ ಫೋರ್ಸ್, ನೇವಿ ಇವರಿಗೆ ಫ್ರೀ ರಿಜಿಸ್ಟ್ರೇಷನ್, ಟೀಚರ್ಸ್ ಗಳಿಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಇದೆ.
1: 80% ಸಾಲ ಸೌಲಭ್ಯನೂ ಸಿಗುತ್ತೆ.
0: ಫ್ರೀ ಆಗಿ ಸೈಟ್ ವಿಸಿಟ್ ಮಾಡಲು ಸಂಪರ್ಕಿಸಿ
1: 9900901282
0: ಆರ್ 9606084066.
2: ಸ್ವೀಟ್ ಹೋಮ್ ರಿಯಾಲಿಟಿ, ಯೋರ್ ಟ್ರಸ್ಟೆಡ್ ಪಾರ್ಟ್ನರ್ ಇನ್ ರಿಯಲ್ ಎಸ್ಟೇಟ್.
3: ಆಕಾಶವಾಣಿಗೆ 90ರ ಸಂಭ್ರಮ, ಆಕಾಶವಾಣಿಗೆ 90ರ ಸಂಭ್ರಮ. ಮಾಹಿತಿ, ಶಿಕ್ಷಣ, ಮನರಂಜನೆ, ಸ್ಥಳೀಯ, ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಸುದ್ದಿಗಳಿಗಾಗಿ ಸೇವೆ ಸಲ್ಲಿಸುತ್ತಿರುವಂತಹ ಶ್ರವ್ಯ ಮಾಧ್ಯಮ ಆಕಾಶವಾಣಿ.
4: ಆಕಾಶವಾಣಿಗೆ 90ರ ಸಂಭ್ರಮ,
3: ಆಕಾಶವಾಣಿಗೆ 90ರ ಸಂಭ್ರಮ,
5: ಆಕಾಶವಾಣಿಗೆ 90ರ ಸಂಭ್ರಮ.
3: ಪ್ರತಿ ಮನೆ ಮನೆಗೂ ತರಂಗಗಳ ಮುಖಾಂತರ ತಲುಪಿಸುವ ಏಕೈಕ ಶ್ರವ್ಯ ಮಾಧ್ಯಮ ಆಕಾಶವಾಣಿ. ಟ್ಯೂನ್ ಮಾಡಿ ಪ್ರತಿದಿನ ಬೆಳಗ್ಗೆ 8:30 ಆಕಾಶವಾಣಿಯ ಅಂತರಾಳ,
5: ಆಕಾಶವಾಣಿಯ ಅಂತರಾಳ.
3: ಆಕಾಶ ಬುಟ್ಟಿ,
5: ಆಕಾಶ ಬುಟ್ಟಿ,
3: ಆಲಿಸಿ ಆಕಾಶ ಬುಟ್ಟಿ. ಶ್ರವ್ಯ ಮಾಧ್ಯಮ ಆಕಾಶವಾಣಿ ನಡೆದು ಬಂದ ಹಾದಿಯನ್ನೊಮ್ಮೆ ತಿಳಿಯಬೇಕೆ? ಕೇಳಿ ಆಕಾಶವಾಣಿಯ ಅಂತರಾಳ.
5: ಆಕಾಶವಾಣಿಯ ಅಂತರಾಳ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
1: ಆಕಾಶವಾಣಿ ಮಡಿಕೇರಿ. ಚಿಣ್ಣರ ಲೋಕ. ಖ್ಯಾತ ಸಾಹಿತಿಗಳಾದ ಡಾಕ್ಟರ್ ಪ್ರದೀಪ್ ಕುಮಾರ್ ಹೆಬ್ರಿ ಅವರ
2: ಮೊಮ್ಮಗನಿಗೆ ಅಜ್ಜ ಹೇಳಿದ ಪುರಾಣ ಕಥೆಗಳು,
1: ಮಕ್ಕಳ ಕಥಾ ಸಂಕಲನದ ಓದು, ಚಿಣ್ಣರ ಕಥಾಲೋಕ.

0: ಯಾವ ತರ ಕತೆ ಹೇಳು ಅಂತಿದ್ಯಾ?
1: ಅಜ್ಜಿ, ಲಕ್ಷ್ಮಿ, ಸರಸ್ವತಿ, ಕೃಷ್ಣ, ಗಣಪ ಅದೆಲ್ಲ ಬರುತ್ತಲ್ಲ, ಆ ಕತೆ ಹೇಳಜ್ಜಿ.
0: ಓಹೋ, ಪುರಾಣದ ಕತೆಗಳ?
1: ಹೌದು.
0: ನೋಡು ಮಗು, ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಬರ್ತಿದೆ ಅನ್ಸುತ್ತೆ. ಕೇಳು ಕೇಳು, ಅಲ್ಲಿ ಕೇಳು.
1: ಅಜ್ಜಿ, ಯಾವ ಆಕಾಶವಾಣಿ ಅಜ್ಜಿ?
0: ಒಂದು ಸೊನ್ನೆ ಮೂರು ಪಾಯಿಂಟ್ ಒಂದು ಅಂದ್ರೆ 103.1 ಅಂತ ಇದೆ ಅಲ್ಲ, ಅಲ್ಲಿ ಹಾಕು. ಸರಿಯಾಗಿ ತಿರುಗಿಸು ಮಗು, ಕೇಳು. ಪುರಾಣದ ಕಥೆಗಳು
2: ಮಕ್ಕಳ ಕಥಾ,
0: ಅಜ್ಜ ಮೊಮ್ಮಗಳಿಗೆ ಹೇಳ್ತಿದ್ದಾನೆ, ಅದನ್ನ ಮಡಿಕೇರಿ ಆಕಾಶವಾಣಿ ಕೇಂದ್ರದಿಂದ ನಿಮ್ಮಂತ ಮಕ್ಕಳಿಗೆ ಕೇಳಿಸ್ತಾ ಇದ್ದಾರೆ. ಕೇಳು, ಗಮನ ಇಟ್ಟು ಕೇಳು. ಮತ್ತೆ ನನಗೆ ಸ್ವಲ್ಪ ಕೆಲಸ ಇದೆ. ಗೋವುಗಳಿಗೆ ಮೇವು ಹಾಕಬೇಕು. ಹಸುಗಳು ಹಸಿವೆಯಿಂದ ಬಳಲ್ತಾ ಇದ್ದಾವೆ. ಇರು, ಬಂದೆ. ಕೇಳ್ತಾ ಇರೋ
3: ಚಿನ್ನರ ಕಥಾಲೋಕ. ಪ್ರೀತಿಯ ಮಕ್ಕಳೇ, ಇವತ್ತಿನ ಚಿನ್ನರ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ತಿಂಗಳ 2 ಹಾಗೂ 4ನೇ ಶನಿವಾರಗಳಂದು ನೀವು ಆಲಿಸುತ್ತಾ ಇರುವಂತಹ ಕಾರ್ಯಕ್ರಮ ಚಿನ್ನರ ಕಥಾಲೋಕ. ಕಥೆಗಳನ್ನ ಕೇಳೋಣ. ಮಕ್ಕಳೇ, ಶಾಲೆಯ ಆರಂಭ ಹತ್ರ ಆಗ್ತಾ ಇದೆ. ರಜೆಯನ್ನ

ಕಳೀತಾ ಇದ್ದೀರಿ. ಹೀಗೆ ಕಳೀತಾ ಇದ್ದೀರಾ? ಶಿಬಿರಗಳಿಗೆ ಸೇರ್ಕೊಂಡಿದ್ದೀರಾ? ಅಥವಾ ಮನೆಯಲ್ಲೇ ಇದ್ದು ಅಪ್ಪ ಅಮ್ಮನನ್ನ ಗೋಳು ಹಿಕೊಳ್ತಾ ಇದ್ದೀರಾ? ಅಜ್ಜಿ ತಾತ ನಿಮ್ಮ ಕೀಟಲೆಯನ್ನ ತಡೆಯಲಾರದೆ ಅವರ ಮಕ್ಕಳಿಗೆ ದಯವಿಟ್ಟು ಕರ್ಕೊಂಡು ಹೋಗ್ಬಿಡಿ, ನಿಮ್ಮ ಮಕ್ಕಳನ್ನ ಸಂಭಾಳಿಸೋದಿಕ್ಕೆ ಸಾಧ್ಯ ಇಲ್ಲ ಅಂತ ಅನ್ನಿಸ್ಬಿಟ್ಟಿರಬಹುದು ಅಲ್ವಾ? ಅದರ ನಡುವೆಯೂ ಕೂಡ ನೀವು ಅಜ್ಜನ ಕಥೆಯನ್ನ ಕೇಳೋದಿಕ್ಕೆ ಅಂತ ರೇಡಿಯೋ ಮುಂದೆ ಕುಳಿತಿದ್ದೀರಾ. ಬನ್ನಿ ಹಾಗಾದ್ರೆ ಕಥೆಯನ್ನ ಆರಂಭ ಮಾಡೋಣ. ಮೊದಲ ಕಥೆ ಪದ್ಮಾವತಿ ವೆಂಕಟೇಶ. ಪದ್ಮಾವತಿ ವೆಂಕಟೇಶ ಕಥೆಯ ಹೆಸರು. ತಿರುಪತಿಯ ಹೆಸರನ್ನು ಕೇಳದಿರುವವರೇ ಇಲ್ಲ. ಇದೊಂದು ಪ್ರಸಿದ್ಧ ಧರ್ಮ ಪಾವನ ಕ್ಷೇತ್ರ. ಇಲ್ಲಿಯ ಆರಾಧ್ಯ ದೈವ ಶ್ರೀನಿವಾಸ. ತಿರುಪತಿ ಎಂದರೆ ಶ್ರೀಪತಿ ಎಂದೇ ಅರ್ಥ. ಶ್ರೀ ಎಂದರೆ ಲಕ್ಷ್ಮೀದೇವಿ. ಶ್ರೀನಿವಾಸ ಎಂದರೆ ಶ್ರೀಯ ನಿವಾಸ. ಅಂದರೆ ಲಕ್ಷ್ಮೀದೇವಿಯು ಮಹಾವಿಷ್ಣುವಿನ ವಕ್ಷಸ್ಥಲದಲ್ಲಿ ಶಾಶ್ವತವಾಗಿ ನೆಲೆಸಿದವಳು ಎಂದು ಶ್ರೀನಿವಾಸನಿಗೆ ವೆಂಕಟೇಶನೆಂದೂ ಕರೆಯುವುದುಂಟು. ಶ್ರೀನಿವಾಸ ಕಲಿಯುಗದ ದೈವ. ಶ್ರೀನಿವಾಸನನ್ನ ವಿವಾಹವಾದವಳು ಪದ್ಮಾವತಿ. ಈ ಪದ್ಮಾವತಿ ಎಂದರೆ ಶ್ರೀ ಮಹಾಲಕ್ಷ್ಮಿಯೇ. ವಿಷ್ಣುವನ್ನು ಬಿಟ್ಟು ಲಕ್ಷ್ಮಿ ಇಲ್ಲ, ಲಕ್ಷ್ಮಿಯನ್ನು ಬಿಟ್ಟು ವಿಷ್ಣು ಇಲ್ಲ. ಇವರಿಬ್ಬರೂ ಭೂಲೋಕಕ್ಕೆ ಬಂದು ಮದುವೆಯಾದುದೇ ಶ್ರೀನಿವಾಸ ಕಲ್ಯಾಣ ಕಥೆ. ನೀವು ಮಕ್ಕಳೇ ರೇಡಿಯೋವನ್ನ ಕೇಳ್ತಾ ಇರ್ತೀರಾ. ರೇಡಿಯೋದಲ್ಲಿ ಈಗ ಕೇಳಿ ಚಿತ್ರಗೀತೆಗಳನ್ನ. ಮೊದಲಿಗೆ ಶ್ರೀನಿವಾಸ ಕಲ್ಯಾಣ ಸಿನಿಮಾದ ಗೀತೆ ಅಂತ ಹೇಳುವುದನ್ನ ನೀವು ಕೇಳಿದ್ದೀರಿ. ಹಾಗೆಯೇ ಈ ಕಥೆಯಲ್ಲಿ ಶ್ರೀನಿವಾಸ ಕಲ್ಯಾಣ ಕಥೆಯನ್ನ ನಾವು ಆಲಿಸೋಣ. ಒಮ್ಮೆ ಭೃಂಗ ಮಹರ್ಷಿಗಳಿಗೆ ತ್ರಿಮೂರ್ತಿಗಳಲ್ಲಿ ಯಾರು ಶ್ರೇಷ್ಠರು ಎಂಬುದನ್ನು ತಿಳಿಯಬೇಕೆನಿಸಿತು. ಮೊದಲು ಬ್ರಹ್ಮದೇವರನ್ನು ನೋಡಲು ಸತ್ಯಲೋಕಕ್ಕೆ ಹೋದರು. ಅಲ್ಲಿ ಬ್ರಹ್ಮದೇವರು ಸರಸ್ವತಿಯ ವೀಣಾವಾದನದಲ್ಲಿ ಮೈಮರೆತಿದ್ದರಂತೆ. ಬಂದ ಮೃಗು ಮುನಿಗಳನ್ನು ಕಣ್ಣೆತ್ತಿಯೋ ನೋಡಲಿಲ್ಲ. ನೊಂದ ಭೃಗು ಮಹರ್ಷಿಗಳು ನೇರ ಕೈಲಾಸಕ್ಕೆ ಬಂದರಂತೆ. ನೂರಾರು ಗಣಗಳೊಡನೆ ಪರಮೇಶ್ವರನು ಪಾರ್ವತಿಯೊಡನೆ ನಾಟ್ಯ ಮಾಡುವುದರಲ್ಲಿ ಮಗ್ನನಾಗಿದ್ದನಂತೆ. ಭೃಗು ಮಹರ್ಷಿಗಳು ಕೆಲ ಸಮಯ ಕಾದರಂತೆ. ಆದರೂ ಯಾರೂ ಅವರನ್ನು ಗಮನಿಸಲೇ ಇಲ್ಲವಂತೆ. ಭೃಗು ಮಹರ್ಷಿಗಳು ನೊಂದರಂತೆ. ಮಹಾವಿಷ್ಣುವಿನಲ್ಲಿಗೆ ಹೋಗೋಣವೆಂದು ನೇರ ವೈಕುಂಠಕ್ಕೆ ಹೋದರು. ಅಲ್ಲಿ ಮಹಾವಿಷ್ಣು ಆದಿಶೇಷನನ್ನ ಹಾಸಿಗೆಯನ್ನಾಗಿಸಿ ಮಲಗಿದ್ದನಂತೆ. ಶ್ರೀಲಕ್ಷ್ಮಿಯು ಪತಿಯ ಕಾಲನ್ನು ಒತ್ತುತ್ತಾ ಕುಳಿತಿದ್ದಳಂತೆ. ಭೃಗು ಮಹರ್ಷಿಯನ್ನು ಯಾರೂ ವಿಚಾರಿಸಲಿಲ್ಲ. ಭೃಗು ಮುನಿಗಳಿಗೆ ಕೋಪ ಬಂತಂತೆ. ಲಕ್ಷ್ಮಿಯ ನೆಲೆಸಿದ್ದ ವಿಷ್ಣುವಿನ ವಕ್ಷಸ್ಥಲವನ್ನ ಕಾಲಿನಿಂದ ಒದ್ದನಂತೆ. ವಿಷ್ಣುವಿಗೆ ಎಚ್ಚರವಾಯಿತು. ಮಹಾವಿಷ್ಣುವು ತನ್ನೆದುರು ಕೋಪದಿಂದ ತನ್ನನ್ನೇ ದುರುದುರನೆ ನೋಡುತ್ತಿದ್ದ ಭೃಗು ಮಹರ್ಷಿಗಳನ್ನ ನೋಡಿದನಂತೆ. ಪಶ್ಚಾತ್ತಾಪ ಪಟ್ಟನಂತೆ. ಮಹರ್ಷಿಗಳೇ, ಕ್ಷಮಿಸಿ, ಅಪಚಾರವಾಯಿತು. ನನ್ನ ಗಟ್ಟಿಯಾದ ಎದೆಗೆ ತಾವು ಒದ್ದಾಗ ತಮ್ಮ ಮೃದು ಪಾದಕ್ಕೆ ಎಷ್ಟು ನೋವಾಯಿತೋ ಏನೋ ಎಂದು ಅವರ ಪಾದವನ್ನ ಒತ್ತಲು ಮುಂದಾದರಂತೆ ಮಹಾವಿಷ್ಣು. ಭೃಗು ಮಹರ್ಷಿಗಳು ಆಗ, ಮಹಾವಿಷ್ಣು, ನಿನ್ನ ಎದೆಯನ್ನು ಒದ್ದರೂ ಕೋಪಗೊಳ್ಳದೆ ನನ್ನ ಸೇವೆಗೆ ಮುಂದಾದೆ. ನೀನು ನಿಜವಾಗಿಯೂ ಶ್ರೇಷ್ಠ ಎಂದು ಹೇಳಿ ಅಲ್ಲಿಂದ ನಿರ್ಗಮಿಸಿದರಂತೆ. ಇವೆಲ್ಲವನ್ನು ಶ್ರೀಲಕ್ಷ್ಮಿ ಗಮನಿಸುತ್ತಲೇ ಇದ್ದಳಂತೆ. ಭೃಗು ಮಹರ್ಷಿಗಳ ವರ್ತನೆಯಿಂದ ಕುಪಿತಳಾದಳು. ತಾನು ನೆಲೆಸಿದ ಪತಿಯ ವಕ್ಷಸ್ಥಲವನ್ನು ಒದ್ದು ತನಗೆ ಅವಮಾನ ಮಾಡಿದ್ದಾರೆ. ಆದರೂ ನನ್ನ ಪತಿ ಅವರನ್ನು ಆಧರಿಸಿ ಸೇವೆ ಮಾಡಲು ಮುಂದಾಗಿದ್ದಾರೆ. ಇದು ನನಗೆ ಮಾಡಿದ ಅವಮಾನವಲ್ಲವೇ? ನಾನಿನ್ನು ಪತಿಯ ವಕ್ಷಸ್ಥಲದಲ್ಲಿ ಇರಲಾರೆನು ಎಂದುಕೊಂಡು ನೊಂದಳಂತೆ. ಅತಿಯಾದ ಬೇಸರದಿಂದ ವೈಕುಂಠವನ್ನು ತೊರೆದು ಭೂಲೋಕಕ್ಕೆ ಬಂದು ನೆಲೆಸಿದಳಂತೆ. ಶ್ರೀಲಕ್ಷ್ಮಿ ವೈಕುಂಠ ತೊರೆದು ಹೋದುದರಿಂದ ಮಹಾವಿಷ್ಣುಗೆ ಅಲ್ಲಿ ಒಬ್ಬನೇ ಇರಲಾಗಲಿಲ್ಲ. ದುಃಖ ಬೇಸರದಿಂದ ಅವನೂ ವೈಕುಂಠ ತೊರೆದು ತಿರುಪತಿಯ ವೆಂಕಟಾದ್ರಿಯಲ್ಲಿ ವೆಂಕಟೇಶನೆಂಬ ಹೆಸರಿನಿಂದ ಜನ್ಮ ತಾಳಿದನಂತೆ. ಮುಂದೆ ಬಕುಳಾದೇವಿಯ ಪೋಷಣೆಯಲ್ಲಿ ಬೆಳೆಯಲಾರಂಭಿಸಿದನು. ಭೂಲೋಕದಲ್ಲಿ ಚೋಳ ಮಂಡಳವನ್ನು ಆಕಾಶರಾಜನ

ಎಂಬ ದೊರೆಯು ಆಳುತ್ತಿದ್ದನು. ಅವನ ಪತ್ನಿ ಧಾರಣೀದೇವಿ. ಈ ದಂಪತಿಗಳಿಗೆ ಸಂತಾನ ಭಾಗ್ಯವಿರಲಿಲ್ಲ. ಗುರು ಹಿರಿಯರ ಸಲಹೆಯನುಸಾರ ಆಕಾಶರಾಜ ಯಾಗವೊಂದನ್ನು ಮಾಡಲು ನಿರ್ಧರಿಸಿದನು. ವಿಶಾಲವಾದ ಜಾಗದಲ್ಲಿ ಯಾಗಕ್ಕೆ ಸಿದ್ಧತೆ ನಡೆಯಿತು. ಆ ಜಾಗ ಉಪ್ಪು ತಗ್ಗುಗಳಿಂದ ಕೂಡಿತ್ತಂತೆ. ಜಾಗವನ್ನು ಸಮತಟ್ಟು ಮಾಡಬೇಕೆಂದು ನೇಗಿಲಿನಿಂದ ನೆಲವನ್ನು ಉಳುಮೆ ಮಾಡಲು ತೊಡಗಿದನು. ಅವನಿಗೆ ಭೂಗರ್ಭದಲ್ಲಿ ಸಹಸ್ರದಳದ ತಾವರೆ ಹೂವೊಂದರಲ್ಲಿ ಹೆಣ್ಣು ಕೂಸೊಂದು ಮಲಗಿರುವುದು ಕಾಣಿಸಿತು. ಆಕಾಶರಾಜ ಅಚ್ಚರಿಯ ಆನಂದದಲ್ಲಿ ಮುಳುಗಿದನಂತೆ. ಆಕಾಶರಾಜನು ಮಗುವನ್ನು ಮೆಲ್ಲನೆ ಮೇಲೆತ್ತಿದನು. ಆಗ ಆಕಾಶರಾಜ, ಈ ಮಗುವನ್ನು ನಿನ್ನ ಮಗಳೆಂದು ತಿಳಿದು ಪ್ರೀತಿಯಿಂದ ಪಾಲನೆ ಪೋಷಣೆ ಮಾಡು ಎಂದು ಆಕಾಶದಲ್ಲಿ ವಾಣಿಯೊಂದು ಕೇಳಿಸಿತು. ಆದರೆ ಆಕಾಶರಾಜನಿಗೆ ತನಗೆ ದೊರೆತ ಮಗು ಸಾಕ್ಷಾತ್ ಲಕ್ಷ್ಮಿ ಎಂದು ತಿಳಿದಿರಲಿಲ್ಲ. ದಂಪತಿಗಳು ಮಗುವನ್ನೆತ್ತಿ ಮುದ್ದಾಡಿದರು. ಪದ್ಮಾವತಿ ಎಂದು ಹೆಸರಿಟ್ಟರು. ಪದ್ಮಾವತಿ ಅರಮನೆಯಲ್ಲಿ ಸುಖದಿಂದ ಬೆಳೆಯತೊಡಗಿದಳು. ಪ್ರಾಯ ಪ್ರಬುದ್ಧೆಯಾದಳು. ಒಂದು ದಿನ ತನ್ನ ಸಖಿಯರೊಂದಿಗೆ ಉದ್ಯಾನವನದಲ್ಲಿ ವಿಹರಿಸುತ್ತಿದ್ದಳು. ಆಗ ಅಲ್ಲಿಗೆ ತ್ರಿಲೋಕ ಸಂಚಾರಿಗಳಾದ ನಾರದ ಮಹರ್ಷಿಗಳು ಬಂದರು. ಪದ್ಮಾವತಿಯನ್ನ ಕಂಡರು. ಅವಳಲ್ಲಿ, ಅಮ್ಮ, ನೀನು ಮಹಾವಿಷ್ಣುವಿನ ಮೇಲೆ ಕೋಪಗೊಂಡು ವೈಕುಂಠವನ್ನು ತ್ಯಜಿಸಿ ಭೂಮಿಗೆ ಬಂದಿರುವ ಶ್ರೀಲಕ್ಷ್ಮಿ ಎಂದು ನಾನು ಬಲ್ಲೆ. ನೀನು ವೈಕುಂಠವನ್ನು ಬಿಟ್ಟು ಬಂದ ಮೇಲೆ ಮಹಾವಿಷ್ಣುವಿಗೂ ಒಬ್ಬನಿಗೇ ವೈಕುಂಠದಲ್ಲಿ ಇರಲಾಗಲಿಲ್ಲ. ಅವನು ಭೂಲೋಕಕ್ಕೆ ಬಂದು ವೆಂಕಟಾದ್ರಿಯಲ್ಲಿ ನೆಲೆಸಿದ್ದಾನೆ. ನಿನ್ನ ಮನಸ್ಸಿನಲ್ಲಿ ವಿಷ್ಣುವೇ ತುಂಬಿದ್ದಾನೆ. ಅವನ ಮನದಲ್ಲೂ ಕೂಡ ಲಕ್ಷ್ಮಿಯೇ ತುಂಬಿದ್ದಾಳೆ. ಇಬ್ಬರ ಮನದಲ್ಲೂ ತಾವು ಮತ್ತೆ ಒಂದಾಗಿರಬೇಕೆನ್ನುವ ಆಸೆ ಇರುವುದನ್ನು ನಾನು ಬಲ್ಲೆ. ಚಿಂತಿಸಬೇಡ, ಸದ್ಯದಲ್ಲೇ ನೀವಿಬ್ಬರ ವಿವಾಹ ನಡೆಯಲಿದೆ ಎಂದು ತಿಳಿಸಿ ಅಲ್ಲಿಂದ ತೆರಳಿದರು. ಪದ್ಮಾವತಿಯ ಮನದಾಸೆ ಹೆಮ್ಮರವಾಯಿತು. ಕೆಲವು ದಿನಗಳು ಉರುಳಿದವು. ಪದ್ಮಾವತಿ ದಿನದ ಹೆಚ್ಚಿನ ವೇಳೆಯನ್ನು ಉದ್ಯಾನದಲ್ಲೇ ಕಳೆಯತೊಡಗಿದಳು. ಯಾರಾದರೂ ಹುಡುಕಿ ಬರಬಹುದೆಂಬಾಸೆ ಅವಳದ್ದು. ಆಗ ಕುದುರೆ ಏರಿದ ಯುವಕನೊಬ್ಬ ಬಂದನು. ಇಬ್ಬರು ಪರಸ್ಪರ ದಿಟ್ಟಿಸಿದರು. ಮನವು ಎದೆಯ ಗುಟ್ಟನ್ನು ಅರುಹಿತು. ಪರಸ್ಪರ ಪ್ರೀತಿ ಇಬ್ಬರಲ್ಲೂ ಬೆಳೆಯಿತು. ಆಕಾಶರಾಜ ಮಗಳಾಸೆಗೆ ಅಡ್ಡಿ ಬರಲಿಲ್ಲ. ವೆಂಕಟೇಶ ಪದ್ಮಾವತಿಯರ ಮದುವೆ ಸಂಭ್ರಮದಿಂದ ನಡೆಯಿತು. ಬ್ರಹ್ಮಾದಿ ದೇವತೆಗಳೆಲ್ಲಾ ಬಂದಿದ್ದರು. ಆಕಾಶರಾಜ ತನ್ನ ಅಳಿಯನಿಗೆ ವಜ್ರ ವೈಢೂರ್ಯಗಳಿಂದ ಅಲಂಕರಿಸಿದಂತಹ ಕಿರೀಟವನ್ನು ತೊಡಿಸಿದನು. ಮದುವೆಯ ಅನಂತರ ವೆಂಕಟೇಶನು ಶ್ರೀನಿವಾಸನಾಗಿ ತಿರುಪತಿಯಲ್ಲಿಯೇ ನೆಲೆಸಿದನು. ನಂಬಿರುವ ಭಕ್ತರನ್ನು ಪೊರೆಯತೊಡಗಿದನು. ಈಗಲೂ ತಿರುಪತಿಗೆ ಪ್ರತಿದಿನ ಲಕ್ಷ ಲಕ್ಷ ಭಕ್ತರು ಹೋಗುತ್ತಾರೆ. ವೆಂಕಟೇಶನ ಭಕ್ತರಿಂದ ನಾಡಿನೆಲ್ಲೆಡೆ ದೊಡ್ಡ ಸಂಖ್ಯೆಯಲ್ಲಿದೆ. ತಿರುಪತಿ ಭೂಲೋಕದ ವೈಕುಂಠ ಎಂದೇ ಪ್ರಸಿದ್ಧವಾಗಿದೆ. ಮಕ್ಕಳೇ, ಪದ್ಮಾವತಿ ವೆಂಕಟೇಶ ಈ ಪುರಾಣ ಕಥೆಯನ್ನ ಅಜ್ಜ ತನ್ನ ಮೊಮ್ಮಗಳಿಗೆ ಹೇಳಿ, ಮೊಮ್ಮಗಳು ಆಕಾಶವಾಣಿ ಕೇಳಿ, ಆಕಾಶವಾಣಿ ನಿಮಗೆ ಈ ಮೂಲಕ ತಲುಪಿಸಿತು. ಯಾವ ಕಾರ್ಯಕ್ರಮ? ಚಿಣ್ಣರ ಕಥಾಲೋಕದಲ್ಲಿ. ಈಗ ಬನ್ನಿ, ತಿರುಪತಿ ವೆಂಕಟೇಶನ ಕುರಿತಾಗಿ ಒಂದು ಭಕ್ತಿಗೀತೆಯನ್ನ ನಾವು ಕೇಳಿ ಬರೋಣ.

ಎರಡನೆಯ ಕಥೆ ಕಾವೇರಿ ಅಗಸ್ತ್ಯ. ಈ ಪುರಾಣ ಕಥೆಯನ್ನ ಈಗ ಆರಂಭ ಮಾಡೋಣ ಅಲ್ವಾ ಕೇಳೋದಿಕ್ಕೆ ಅಂತ ಬನ್ನಿ. ಸಾವಿರಾರು ವರ್ಷಗಳ ಹಿಂದಿನ ಕಥೆ. ಬ್ರಹ್ಮಗಿರಿ ಎಂಬ ಬೆಟ್ಟದ ತಪ್ಪಲಿನಲ್ಲಿ ಕವೀರ ಎಂಬ ರಾಜನಿದ್ದನು. ಕವೀರ ರಾಜ ಧರ್ಮಾತ್ಮನೂ ಪ್ರಜಾಪ್ರೇಮಿಯೂ ಕಾರ್ಯನಿಷ್ಠೆಯುಳ್ಳವನೂ ಆಗಿದ್ದನು. ಅವನಿಗೆ ಮೊದಲಿನಿಂದಲೂ ತಾನಿರುವ ಲೋಕಕ್ಕೆ ತಾನೇನಾದರೂ ಉಪಕಾರ ಮಾಡಬೇಕು ಎಂಬ ಆಸೆ ಪುಟಿಯುತ್ತಿತ್ತು. ಇದಕ್ಕೆ ಸರಿಯಾದ ದಾರಿಯೆಂದರೆ ರಾಜವೈಭೋಗವನ್ನು ತೊರೆಯುವುದು. ಸಾಂಸಾರಿಕ ಬದುಕಿನ ಆಸೆ ಆಮಿಷಗಳನ್ನು ನೀಗಿ ತಪೋಧ್ಯಾನದಲ್ಲಿ ಮುಳುಗಿ ಪರಮೇಶ್ವರನನ್ನು ಧ್ಯಾನಿಸಿ ಒಲಿಸಿಕೊಳ್ಳುವುದು, ಪರಮೇಶ್ವರನ ಅನುಗ್ರಹದಿಂದ ಸಾಧ್ಯವಾದ ಒಳಿತನ್ನು ಮಾಡುವುದು ಎಂಬ ನಿಶ್ಚಯಕ್ಕೆ ಬಂದನು. ಕವೀರ ಸ್ವಂತ ಆಸೆಗಳೆಲ್ಲವನ್ನೂ ನೀಗಿಕೊಂಡನು. ಬ್ರಹ್ಮಗಿರಿ ಬೆಟ್ಟದತ್ತ ಸಾಗಿದನು. ಪ್ರಶಾಂತ ವಾತಾವರಣದಲ್ಲಿ ತಪಸ್ಸಿಗೆ ಮುಂದಾದನು. ಪರಮೇಶ್ವರನನ್ನು ಒಲಿಸಿಕೊಳ್ಳಬೇಕೆಂಬುದು ಅವನಿಚ್ಛೆಯಾಗಿತ್ತು. ಲೌಕಿಕ ಮೋಹ ಮರೆತು ಸತತವಾಗಿ ಧ್ಯಾನಿಸತೊಡಗಿದನು. ಕವೀರ ಮುನಿಯ ತಪಸ್ಸಿಗೆ ಮೆಚ್ಚಿ ಪರಮೇಶ್ವರನು ಪ್ರತ್ಯಕ್ಷನಾದನು. ಅವನಿಗೋರುವ ಸುತೆಯನ್ನು ಕರುಣಿಸಿದನು. ಇವಳಿಂದ ನಿನ್ನ ಆಸೆಗಳೆಲ್ಲವೂ ನೆರವೇರುತ್ತದೆ ಎಂದು ವರ ನೀಡಿದನು. ಕವೀರ ಮುನಿಯ ಮಗಳು ಕಾವೇರಿ ಎಂದು ಕರೆಸಿಕೊಂಡಳು. ಬೆಳೆದು ದೊಡ್ಡವಳಾದಳು. ಒಮ್ಮೆ ಕವೀರ ಮುನಿಯ ಆಶ್ರಮಕ್ಕೆ ಅಗಸ್ತ್ಯ ಮುನಿಗಳು ಬಂದರು. ಕವೀರ ಮುನಿ ಬಂದ ಅತಿಥಿಗಳನ್ನು ಗೌರವದಿಂದ ಸತ್ಕರಿಸಿದನು. ಅಗಸ್ತ್ಯ ಮುನಿಗಳ ಹಿರಿಮೆ ಗರಿಮೆಗಳನ್ನು ಅರಿತಿದ್ದಂತಹ ಕವೀರ ಮುನಿ ತನ್ನ ಮಗಳು ಕಾವೇರಿಯನ್ನು ಅಗಸ್ತ್ಯ ಮುನಿಗಳಿಗೆ ಮದುವೆ ಮಾಡಿಕೊಟ್ಟರೆ ಅಗಸ್ತ್ಯ ಮುನಿಗಳು ಲೋಕಕ್ಕೆ ಮಾಡುವಂತಹ ಒಳ್ಳೆಯ ಕೆಲಸಗಳಿಗೆ ತನ್ನ ಮಗಳು ಕಾವೇರಿಯೂ ಪಾಲುದಾರಳಾಗುತ್ತಾಳೆ ಎಂದು ಭಾವಿಸಿದನು. ಮಗಳಿಗೆ ತನ್ನಾಸೆಯನ್ನು ವ್ಯಕ್ತಪಡಿಸಿದನು. ಕಾವೇರಿ ಪಿತನ ಮಾತಿಗೆ ಎದುರಾಡದೆ ಸಂತೋಷದಿಂದ ಒಪ್ಪಿದಳು. ಅಗಸ್ತ್ಯ ಮಹರ್ಷಿಗಳು

ಅವಳಿಗೂ ಕಾವೇರಿಗೂ ವಿವಾಹ ಏರ್ಪಾಟಾಯಿತು. ವಿವಾಹವೂ ಆಯಿತು. ಅಗಸ್ತ್ಯರು ಬ್ರಹ್ಮಗಿರಿ ಬೆಟ್ಟದಲ್ಲೇ ಆಶ್ರಮ ಮಾಡಿಕೊಂಡು ತಪೋ ನಿರತರಾದರು. ಕಾವೇರಿ ತನ್ನ ತಂದೆಯವರ ಆಸೆಯನ್ನು ಪತಿ ಅಗಸ್ತ್ಯರಲ್ಲಿ ಹೇಳುತ್ತಲೇ ಇದ್ದಳು. ಪರಮ ಭಕ್ತಿ ಗೌರವದಿಂದ ಪತಿ ಸೇವೆ ಮಾಡುತ್ತಿದ್ದಳು. ಹೀಗೆಯೇ ದಕ್ಷಿಣ ದೇಶದಲ್ಲಿ ಒಬ್ಬ ರಾಕ್ಷಸನಿದ್ದನು. ಅವನು ಮಾನವ ದ್ವೇಷಿಯಾಗಿದ್ದನಂತೆ. ಭೂಮಿಗೆ ಮಳೆ ಬರದಂತೆ ತನ್ನ ಮಂತ್ರಶಕ್ತಿಯಿಂದ ತಡೆದಿದ್ದನಂತೆ. ಕಾಲಕಾಲಕ್ಕೆ ಸರಿಯಾಗಿ ಬೆಳೆ ಬೆಳೆಯದೇ ಮಾನವಲೋಕಕ್ಕೆ ಆಹಾಕಾರ ಹೆಚ್ಚಲಿ, ಅವರು ಸದಾ ನೀರು ಗಾಳಿಯ ಆಹಾರಕ್ಕಾಗಿ ಪರಿತಪಿಸುತ್ತಿರಲೆಂಬುದು ಅವನ ಇಚ್ಛೆಯಾಗಿತ್ತು. ಮಳೆ ಬರದ ಕಾರಣದಿಂದ ಭೂಲೋಕದಲ್ಲಿ ಎಲ್ಲೆಲ್ಲೂ ಕ್ಷಾಮ ಡಾಮರ ತಾಂಡವವಾಡತೊಡಗಿತಂತೆ. ಪಶು ಪಕ್ಷಿ ಮಾನವರೆಲ್ಲರೂ ನೀರು ಆಹಾರವಿಲ್ಲದೆ ಸೊರಗಿ ಹೋದರಂತೆ. ತಿನ್ನಲು ಮೇವು ಹಣ್ಣು ತರಕಾರಿ ಧಾನ್ಯ ಯಾವುದೂ ಕೂಡ ಸಿಗದಂತಾಯಿತು. ಇದನ್ನೆಲ್ಲ ನೋಡುತ್ತಿದ್ದಂತಹ ಕಾವೇರಿ ಸಂತಾಪದಿಂದ ಬಳಲಿದಳಂತೆ. ಮನುಷ್ಯ ಲೋಕಕ್ಕೆ ಏನಾದರೂ ಉಪಕಾರ ಮಾಡಬೇಕೆಂಬ ಆಸೆ ಅವಳಲ್ಲಿ ಚಿಗುರತೊಡೆದಿತ್ತು. ಪತಿಯಲ್ಲೂ ಕೂಡ ತನ್ನಾಸೆಯನ್ನ ವ್ಯಕ್ತಪಡಿಸಿದ್ದಳು. ಒಮ್ಮೆ ಎಂದಿನಂತೆ ಪತಿ ಪತ್ನಿಯರು ನದಿಯತ್ತ ಹೊರಟರು. ಅಗಸ್ತ್ಯ ಸಿದ್ಧರಾಗಿದ್ದರು. ಕಾವೇರಿಗೆ ಸಾಧ್ಯವಾಗಲಿಲ್ಲ. ಅವಳ ದೇಹಾರೋಗ್ಯ ಚೆನ್ನಾಗಿರಲಿಲ್ಲವಂತೆ. ಆಗ ಅಗಸ್ತ್ಯ ಮುನಿಗಳು ತಮ್ಮಲ್ಲಿದ್ದಂತಹ ಮಂತ್ರಶಕ್ತಿಯಿಂದ ಕಾವೇರಿಯನ್ನು ನೀರನ್ನಾಗಿ ಪರಿವರ್ತಿಸಿದರಂತೆ. ತಮ್ಮ ಕಮಂಡಲದೊಳಗೆ ತುಂಬಿಕೊಂಡರು. ಒಯ್ದರು. ಸ್ನಾನಘಟ್ಟವನ್ನು ತಲುಪಿ ಆ ನೀರು ತುಂಬಿದ ಕಮಂಡಲವನ್ನು ಕಟ್ಟೆಯ ಮೇಲಿಟ್ಟರಂತೆ. ತಾವು ಸ್ನಾನಕ್ಕೆ ಮುಂದಾದರಂತೆ. ಮಾನವ ಲೋಕಕ್ಕೆ ಬಡಿದಂತಹ ಭೀಕರ ಕ್ಷಾಮ ಡಾಮರದಿಂದ ದೇವತೆಗಳಿಗೆ ತುಂಬಾ ಬೇಸರವಾಗಿತ್ತಂತೆ. ಸರಿಯಾದ ರೀತಿಯಲ್ಲಿ ಪೂಜೆ ಪುನಸ್ಕಾರ ಯಾಗ ಯಜ್ಞ ಆರಾಧನೆ ಉತ್ಸವಗಳು ನಡೆಯದೆ ಅವರಿಗೆ ಸಲ್ಲಬೇಕಾದಂತಹ ಪಾಲೂ ಲಭಿಸುತ್ತಿರಲಿಲ್ಲವಂತೆ. ಅಗಸ್ತ್ಯರ ಕಮಂಡಲುವಿನಲ್ಲಿ ತುಂಬಿದ್ದಂತಹ ತೀರ್ಥರೂಪದ ಕಾವೇರಿ ಭೂಮಿಯಲ್ಲಿ ನೀರಾಗಿ ಹರಿದು ತಟ್ಟಿದ ಕ್ಷಾಮ ನೀಗಲೆಂಬುದು ದೇವತೆಗಳ ಆಸೆಯಾಗಿತ್ತು. ದೇವೇಂದ್ರನಲ್ಲಿ ವಿನಂತಿಸಿದರು. ದೇವತೆಗಳೆಲ್ಲರ ಪ್ರಾರ್ಥನೆಯಂತೆ ದೇವೇಂದ್ರ ವಿಘ್ನ ನಿವಾರಕನಾದ ಗಣೇಶನನ್ನು ಪ್ರಾರ್ಥಿಸಿದನು. ಇಂದ್ರನ ಪ್ರಾರ್ಥನೆಗೆ ಓಗೊಟ್ಟಂತಹ ಗಣೇಶನು ಕಾಗೆಯ ರೂಪವನ್ನು ಧರಿಸಿ ಅಗಸ್ತ್ಯ ಮಹರ್ಷಿಗಳು ಸ್ನಾನ ಮಾಡುತ್ತಿದ್ದಂತಹ ಸ್ನಾನದ ಕಟ್ಟೆಯ ಬಳಿ ಹಾರಿ ಬಂದನಂತೆ. ಕಮಂಡಲವನ್ನು ಉರುಳಿಸಿದನು. ಕಾವೇರಿ ಕಮಂಡಲುವಿನಿಂದ ಭೂಮಿಯುದ್ದಕ್ಕೂ ಹರಿಯತೊಡಗಿದಳಂತೆ. ನದಿಯಾದಳು, ಲೋಕಪಾವನಿಯಾದಳು, ಲೋಕೋಪಕಾರಿ ಎನಿಸಿದಳು. ಅಗಸ್ತ್ಯರು ಸ್ನಾನ ಮುಗಿಸಿ ಬರುವಷ್ಟರಲ್ಲಿ ಕಾವೇರಿ ಮುಂದೆ ಮುಂದಕ್ಕೆ ಹೋಗುತ್ತಾ ದೊಡ್ಡ ನದಿಯಾಗಿ ಹರಿಯುತ್ತಿದ್ದಳಂತೆ. ಅವಳನ್ನು ಜನರೆಲ್ಲರೂ ತಮ್ಮ ಪಾಪವನ್ನು ಕಳೆದ ಕಾರಣವಾಗಿ ದಕ್ಷಿಣ ಗಂಗೆ ಎಂದು ಪೂಜ್ಯ ಭಾವದಿಂದ ಕಂಡರಂತೆ. ಕಾವೇರಿ ಹರಿಯುತ್ತಾ ತಾನು ಸಾಗುವ ದಾರಿಯ ಇಕ್ಕೆಲಗಳಲ್ಲಿ ಸಾವಿರಾರು ಜೀವರಾಶಿಗಳನ್ನು ಕಾಪಾಡತೊಡಗಿದಳು. ಜೀವ ಸಂಜೀವಿನಿ ಎಂದೆನಿಸಿಕೊಂಡಳು. ಲೋಕೋಪಕಾರ ಮಾಡಬೇಕೆನ್ನುವ ಕವೇರ ಮುನಿಯ ಆಸೆಯು ಮಗಳು ಕಾವೇರಿಯಿಂದ ಪರಿಪೂರ್ಣವಾಯಿತು. ಇದಕ್ಕೆ ಪರೋಕ್ಷವಾಗಿ ಅಗಸ್ತ್ಯ ಮುನಿಗಳು ಕಾರಣರಾಗಿದ್ದರು. ಅಗಸ್ತ್ಯರು ಪತ್ನಿಯಲ್ಲಿ ವಿಪರೀತ ಪ್ರೀತಿಯನ್ನಿರಿಸಿದ್ದರು. ಮತ್ತೆ ಹಿಂದಕ್ಕೆ ಬರುವಂತೆ ಕರೆದರು. ಆದರೆ ಮುಂದಕ್ಕೆ ಜುಳು ಜುಳು ನಾದದೊಡನೆ ಸಲೀಲವಾಗಿ ಹರಿಯುತ್ತಿದ್ದಂತಹ ಕಾವೇರಿ ಮತ್ತೆ ಹಿಂದಕ್ಕೆ ಬರುವಂತಿರಲಿಲ್ಲ. ಅಗಸ್ತ್ಯರನ್ನು ದೇವತೆಗಳೂ ಕಾವೇರಿಯನ್ನು ಹಿಂದಕ್ಕೆ ಕರೆಯಿರಿ, ಅವಳು ಲೋಕಪಾವನಿಯಾಗಿ ನಿತ್ಯ ಹರಿದು ಹಸಿರ ಹಬ್ಬಿಸುತ್ತಿರಲಿ ಎಂದು ಪ್ರಾರ್ಥಿಸಿದರಂತೆ. ಅಗಸ್ತ್ಯ ಮುನಿಗಳು ತಮ್ಮ ಆಸೆಯನ್ನ ತೊರೆದರು. ಕಾವೇರಿ ದಕ್ಷಿಣ ಭಾರತದಲ್ಲಿ ಅಂದಿನಿಂದ ಇಂದೂ ಹರಿಯುತ್ತಲೇ ಇದ್ದಾಳೆ. ಪ್ರಸಿದ್ಧ ನದಿಯಾಗಿ ಕಂಗೊಳಿಸುತ್ತಿದ್ದಾಳೆ. ಕರ್ನಾಟಕದ ಕೊಡಗು ಜಿಲ್ಲೆಯ ತಲಕಾವೇರಿಯಲ್ಲಿ ಉಗಮಿಸಿದಂತಹ ಕಾವೇರಿ ದಕ್ಷಿಣದ ನಾಲ್ಕು ರಾಜ್ಯಗಳಿಗೆ ನೀರನ್ನುಣಿಸುತ್ತಿದ್ದಾಳೆ. ತಮಿಳುನಾಡಿನಲ್ಲಿ ಬದುಕ ಧನ್ಯತೆಯನ್ನನುಭವಿಸಿ ಸಾಗರವನ್ನು ಸೇರುತ್ತಾಳೆ. ಕಾವೇರಿ ನದಿ ತೀರದಲ್ಲಿ ಹಲವಾರು ಪುಣ್ಯಕ್ಷೇತ್ರಗಳು.

ಇವೆ. ನಂಬಿದವರ ಬದುಕಿನಾಸೆಯನ್ನು ಪೂರೈಸುತ್ತಿವೆ. ಮಾನವ ಕೋಟಿಗೆ ಜೀವಧಾತು ಎನಿಸಿ ಕಾವೇರಿ ಕುಡಿಯಲು, ಬೆಳೆ ಬೆಳೆಯಲು, ಹಸಿರ ಹರಡಲು ಮುಖ್ಯ ಕಾರಣಕರ್ತಳಾಗಿದ್ದಾಳೆ. ಕಾವೇರಿ ಮಾತೆಯೆಂದು ಪ್ರಶಂಸೆಗೆ ಪಾತ್ರಳಾಗಿದ್ದಾಳೆ. ಮಕ್ಕಳೇ, ಇಷ್ಟು ಚೆನ್ನಾಗಿದೆ ಅಲ್ವಾ ಪುರಾಣ ಕಥೆ? ಹಾ, ಕಾವೇರಿ ಮಾತೆಯನ್ನು ನಾವು ಪ್ರತಿದಿನ ಪೂಜಿಸ್ತೀವಿ. ಆದರೆ ಒಂದು ಅಂಶ ಏನಪ್ಪ ಅಂದರೆ, ಹರಿಯುವ ನದಿಯಲ್ಲಿ ಕಸವನ್ನು ಹಾಕುವಂಥದ್ದು, ರೋಗಕ್ಕೆ ತುತ್ತಾದಂತಹ ಪ್ರಾಣಿಗಳನ್ನು ಬಿಸಾಡುವುದು, ಮತ್ತು ಪ್ಲಾಸ್ಟಿಕ್ ತ್ಯಾಜ್ಯಗಳನ್ನೆಲ್ಲ ಆ ಹರಿಯುವ ನೀರಿಗೆ ಬಿಟ್ಟಾಗ ಕಾವೇರಿ ಮಾತೆ ಇಷ್ಟೆಲ್ಲ ನೊಂದುಕೊಳ್ಳಬಹುದು. ಒಮ್ಮೆ ಯೋಚನೆ ಮಾಡಬೇಕಲ್ವಾ ನಾವು? ಹಾಂ, ಪರಿಸರವನ್ನು ನಾವು ಕಾಪಾಡಲಿಲ್ಲ ಅಂದರೆ ಜೀವಧಾತು ಎನಿಸಿಕೊಂಡಂತಹ ಕಾವೇರಿ ಮಾತೆಗೆ ನಾವು ನಿಜವಾಗಿ ನೋವನ್ನು ಉಂಟು ಮಾಡ್ತಾ ಇದ್ದೀವಿ ಅಂತ ನಮಗೆ ಅನ್ನಿಸ್ಲೇಬೇಕು. ಹಾಂ, ಒಂದು ಜವಾಬ್ದಾರಿ ಇರಬೇಕು. ಏನಪ್ಪ ಅಂದರೆ, ಸ್ವಚ್ಛತೆಯನ್ನು ಕಾಪಾಡುವತ್ತ ಸದಾ ಗಮನ ಹರಿಸ್ಬೇಕು ಅಂತ ಹೇಳಿದ್ರೆ ಸಾಕ? ಹಾಂ, ಪಾಲನೆ ಮಾಡ್ತೀವಿ ಅಂದರೂ ಕೂಡ ಜಾಗ್ರತೆಯಿಂದ ನಾವು ಪರಿಸರವನ್ನು ಕಾಪಾಡುವತ್ತ, ಸ್ವಚ್ಛತೆಯಿಂದ ಇಡುವತ್ತ ಸದಾ ಜಾಗ್ರತೆಯಿಂದ ನಡೆದುಕೊಳ್ಳಬೇಕು. ಬಸ್ಗಳಲ್ಲಿ ಸಂಚಾರ ಮಾಡ್ತಾ ಇರ್ತೀವಿ, ಆಗ ಅಪ್ಪ ಅಮ್ಮ ಏನೋ ತಿಂಡಿ ಕೊಡ್ತಾರೆ. ಎಲ್ಲ ತಿಂದಾದ್ಮೇಲೆ ನೀರು ಹರಿಯುತ್ತಿರುವಂತಹ ಸ್ಥಳಕ್ಕೆ, ಅಂದರೆ ಬಸ್ಸು ಮುಂದೆ ಸಾಗ್ತಾ ಇರುವಾಗ ನಮಗೆ ನೀರು ಕಾಣಿಸುತ್ತೆ. ನಾವೇನು ಮಾಡ್ತೀವಿ? ಕೈಯಲ್ಲಿದ್ದಂತಹ ಪ್ಲಾಸ್ಟಿಕ್ಕು ಬಾಟ್ಲು ಎರಡನ್ನು ಖುಷಿಯಿಂದ ಬಿಸಾಕ್ಬಿಡ್ತೀವಿ. ಓ, ಆ ನದಿಯಲ್ಲಿ ನಾವು ಬಿಸಾಡಿದಂತಹ ಪದಾರ್ಥಗಳು ಹೇಗೆ ಹೋಗ್ತಾ ಇರುತ್ತೆ ಅಂತ ನೋಡೋಣ ಅಂತ. ಆದರೆ ಹರಿಯುವ ನೀರು ಪವಿತ್ರವಾದಂಥದ್ದು. ಈಗ ನೋಡಿ, ಅಜ್ಜ ಕಥೆಯಲ್ಲಿ ಹೇಳಿದ್ದಾನೆ, ಇಷ್ಟೆಲ್ಲ ಚಂದವಾಗಿ ಬರೆದಿದ್ದಾನೆ. ಕಡೆಯ ಸಾಲುಗಳನ್ನೊಮ್ಮೆ ನಾವು ನೋಡೋದಾದರೆ, ಕಾವೇರಿ ದಕ್ಷಿಣ ಭಾರತದಲ್ಲಿ ಅಂದಿನಿಂದ ಇಂದಿಗೂ ಹರಿಯುತ್ತಲೇ ಇದ್ದಾಳೆ, ಪ್ರಸಿದ್ಧ ನದಿಯಾಗಿ ಕಂಗೊಳಿಸುತ್ತಿದ್ದಾಳೆ. ಕರ್ನಾಟಕದ ಕೊಡಗು ಜಿಲ್ಲೆಯ ತಲಕಾವೇರಿಯಲ್ಲಿ ಉಗಮಿಸಿದಂತಹ ಕಾವೇರಿ ದಕ್ಷಿಣದ 4 ರಾಜ್ಯಗಳಿಗೆ ನೀರನ್ನುಣಿಸುತ್ತಾಳೆ. ತಮಿಳುನಾಡಿನಲ್ಲಿ ಬದುಕ ಧನ್ಯತೆಯನ್ನನುಭವಿಸಿ ಸಾಗರವನ್ನು ಸೇರುತ್ತಾಳೆ. ಕಾವೇರಿ ನದಿ ತೀರದಲ್ಲಿ ಹಲವಾರು ಪುಣ್ಯಕ್ಷೇತ್ರಗಳಿವೆ. ನಂಬಿದವರ ಬದುಕಿನಾಸೆಯನ್ನು ಪೂರೈಸುತ್ತಿವೆ. ಮಾನವ ಕೋಟಿಗೆ ಜೀವಧಾತು ಎನಿಸಿ ಕಾವೇರಿ ಕುಡಿಯಲು, ಬೆಳೆ ಬೆಳೆಯಲು, ಹಸಿರ ಹರಡಲು ಮುಖ್ಯ ಕಾರಣಳಾಗಿದ್ದಾಳೆ. ಕಾವೇರಿ ಮಾತೆಯೆಂದು ಸರ್ವ ಪ್ರಶಂಸೆಗೆ ಪಾತ್ರಳಾಗಿದ್ದಾಳೆ. ಈ ಸಾಲುಗಳನ್ನು ಮತ್ತೆ ಮತ್ತೆ ಓದಬೇಕು ಅನ್ಸುತ್ತೆ. ಒಮ್ಮೆ ನಾವು ತಲಕಾವೇರಿಯಂತಹ ಪುಣ್ಯಕ್ಷೇತ್ರದಲ್ಲಿಯೇ ಇದ್ದೀವೇನೋ ಅನ್ನೋ ಹಾಗೆ ಭಾವನೆ ಮೂಡ್ತಾ ಇದೆ, ಅನುಭವಕ್ಕೆ ಬರ್ತಾ ಇದೆ ಅಲ್ವಾ ಮಕ್ಕಳೇ? ನಾವು ಕಥೆ, ಕಾದಂಬರಿ, ಪಠ್ಯ ಎಲ್ಲವನ್ನೂ ನಾವು ಆಳವಾಗಿ ಓದಿ ಓದಿ ಮತ್ತೆ ಓದಿ ಓದಿ ಅರ್ಥ ಮಾಡ್ಕೊಳ್ಳೋದು ಯಾವ ಕಾರಣಕ್ಕಾಗಿ? ನಮ್ಮ ಮನಸ್ಸಿಗೆ ಅನ್ನಿಸ್ಬೇಕು. ಹಿರಿಯರು ಒಂದು ಮಾತನ್ನು ಹೇಳಿದ್ದಾರೆ, ಅದನ್ನು ನಾವು ಎಷ್ಟರ ಮಟ್ಟಿಗೆ ಪಾಲಿಸ್ತೀವಿ, ಪಾಲಿಸ್ಲೇಬೇಕು ಅನ್ನೋದು ಛಲ. ಪಾಲಿಸದಿದ್ರೆ ಏನಾಗುತ್ತೆ ಅನ್ನೋದು ನಿರ್ಲಕ್ಷ್ಯ. ಸೋಮಾರಿ ಎಲ್ಲ ಕಡೆ ಚೀಮಾರಿ ಅಂತ, ನಾವು ಸೋಮಾರಿತನವನ್ನು ಮೊದಲು ಬಿಡಬೇಕು. ಹಾಂ, ಕನ್ನಡ ಭಾಷೆಯಲ್ಲಿ ನಾಣ್ಣುಡಿಗಳಿದೆ, ಅದನ್ನೂ ಓದಬೇಕು. ಏನಂತ ಹೇಳಿ, ಸೋಮಾರಿ ಎಲ್ಲ ಕಡೆ ಚೀಮಾರಿ ಅಂತ. ಹಾಂ, ನೀವು ಯಾರೂ ಕೂಡ ಸೋಮಾರಿಗಳಲ್ಲ ಅಂತ ಅಂದ್ಕೊಳ್ಳೋಣ. ರಜೆಯನ್ನು ಮಜವಾಗಿ ಕಳೆಯಿರಿ, ಸಜೆ ಆಗಬಾರ್ದು. ತಂದೆ ತಾಯಿಗಳು ಮತ್ತು ಅಜ್ಜಿ ತಾತ ಇವರಿಗೆ ತೊಂದರೆ ಕೊಡಲೇಕೂಡ್ದು. ಹಾಂ, ನೀರು ಚೆಲ್ತೀರಾ ಮತ್ತು ಎಣ್ಣೆಯನ್ನು ಚೆಲ್ತೀರಾ, ತಿಂಡಿ ಮಾಡ್ತೀನಿ, ಹೊಸ ರುಚಿಯನ್ನು ಮಾಡ್ತೀನಿ ಅಂತ ಹೇಳಿ ಅಡುಗೆ ಮನೆಯಲ್ಲಿರ್ತಕ್ಕಂಥ ಪದಾರ್ಥಗಳನ್ನೆಲ್ಲ ಬೆರೆಸಿ ಎಲ್ಲ ಹಾಳು ಮಾಡಿದರೆ ಕೆಲಸ ಮಾಡೋದು ಯಾರು? ಆಹಾರ ತಯಾರಿ ಆಗಬೇಕಲ್ವಾ? ಇಷ್ಟೆಲ್ಲದರ ನಡುವೆ ನೀವು ಪ್ರೀತಿಯಿಂದ ಮಡಿಕೇರಿ ಆಕಾಶವಾಣಿಯ ಚಿಣ್ಣರೆ ಲೋಕ, ಚಿಣ್ಣರ ಕಥಾಲೋಕ ಕಾರ್ಯಕ್ರಮವನ್ನು ಆಲಿಸಿದ್ದಕ್ಕೆ ನಿಮ್ಮೆಲ್ಲರಿಗೆ ಮಕ್ಕಳೇ ಧನ್ಯವಾದಗಳು. ಹಾಗೆಯೇ ನಮ್ಮೆಲ್ಲ ಪ್ರೀತಿಯ ಶ್ರೋತೃಗಳಿಗೂ ಕೂಡ ಮತ್ತೊಮ್ಮೆ ನಮಸ್ಕಾರ, ಶುಭ ಸಮಯ. ಇದುವರೆಗೆ

0: ಖ್ಯಾತ ಸಾಹಿತಿಗಳಾದ ಡಾಕ್ಟರ್ ಪ್ರದೀಪ್ ಕುಮಾರ್ ಹೆಬ್ರಿ ಅವರ
1: ಬೊಮ್ಮಗಳಿಗೆ ಅಜ್ಜ ಹೇಳಿದ ಪುರಾಣ ಕಥೆಗಳು
0: ಮಕ್ಕಳ ಕಥಾ ಸಂಕಲನದ ಓದು ಪ್ರಸಾರವಾಯಿತು.
2: ಈ ಕಾರ್ಯಕ್ರಮದಲ್ಲಿ ಶ್ರೀಪತಿ ವಿಠಲದಾಸರ ರಚನೆ ವೆಂಕಟೇಶ ಭವ ಸಂಕಟ ಪರಿಹರಿಸೋ ಎನ್ನುವಂತಹ ಗೀತೆಗೆ ಧ್ವನಿ ನೀಡಿದ್ದವರು ಗಾಯಕ ಪುತ್ತೂರು ನರಸಿಂಹ ನಾಯಕ್.
0: ಪ್ರಸ್ತುತಿ ಮತ್ತು ನಿರ್ವಹಣೆ ಎಂ ಶಕುಂತಲಾ. ಇದು ಇಂದಿನ ಚಿನ್ನರ ಲೋಕ.

0: ಅನ್ನವೇ ದೇವರು. ರಸ್ತೆಯ ಅಕ್ಕಪಕ್ಕದ ಮಗ್ಗುಲುಗಳಲ್ಲಿ ರಾಶಿ ರಾಶಿ ಚೆಲ್ಲಿರುವಂತಹ ಅನ್ನವನ್ನ ಕಂಡು ಪಾದಾಚಾರಿಗಳ ಭಾವನೆ ಇದು.
1: ಅಯ್ಯೋ ದೇವ್ರೇ, ತಿನ್ನುವ ಅನ್ನನ ಕಸದ ರಾಶಿಯಲ್ಲಿ ಹಾಕಿದಾರಲ್ಲಪ್ಪ. ಅಯ್ಯೋ, ಪಕ್ಕದಲ್ಲಿ ಗಾಜಿನ ಪುಡಿ ಚೆಲ್ಲಿದರೆ, ಪ್ಲಾಸ್ಟಿಕ್ ಹಾಕಿದಾರಲ್ಲಪ್ಪ. ಪ್ರಾಣಿ ಪಕ್ಷಿ ತಿಂದರೆ ಗತಿಯೇನು? ಈ ಜನರಿಗೆ ಯಾವಾಗ ಬುದ್ಧಿ ಬರುತ್ತೆ? ಅಯ್ಯೋ ಅನ್ನಪೂರ್ಣೇಶ್ವರಿ, ಹಸ್ತಾಗ ನೆನಪು ಬರೋದು ಅನ್ನ ಅಲ್ವಾ ತಾಯಿ? ಈ ಜನರಿಗೆ ಯಾವಾಗ ಬುದ್ಧಿ ಬರುತ್ತೋ ಏನೋ. ಆಟೋ ಆಟೋ.
0: ಹೌದು, ಅನ್ನವೇ ದೇವರು. ಹಸಿದಾಗ ನೆನಪಾಗುವುದು ಅನ್ನವೇ ಹೊರತು ಬೇರೇನೂ ಅಲ್ಲ. ಹೀಗೆಂದವರು ಮಹಾತ್ಮ ಗಾಂಧೀಜಿ. ಬೆಳೆಯುವ ಕಾಯಕ ನಮ್ಮದಲ್ಲ ಎಂದಾಗ ಬಿಸಾಡುವ ಹಕ್ಕು ನಮಗಿದೆಯೇ? ಒಮ್ಮೆ ಯೋಚಿಸಿ. ಹಸಿದ ಹೊಟ್ಟೆ ಜಗತ್ತಿನಲ್ಲಿ ಎಷ್ಟೋ ಇರಬಹುದು, ಅವುಗಳನ್ನ ನೆನೆದಾದರೂ ಅನ್ನವನ್ನ ಬಿಸಾಡದಿರೋಣ. ಅನ್ನ ದೇವರ ಸಮಾನ, ಅನ್ನವನ್ನ ಗೌರವಿಸೋಣ, ಪೂಜಿಸೋಣ. ಅನ್ನವೇ ದೇವರು.
2: ಆತ್ಮೀಯ ಶ್ರೋತೃಗಳೇ, ಈಗ ಬೇಸಿಗೆ ರಜೆ. ಈ ಸಂದರ್ಭದಲ್ಲಿ ನಿಮ್ಮ ಮನೆಗೆ ಬರುವ ಬಂಧು ಮಿತ್ರರು ಹಿತೈಷಿಗಳನ್ನು ನೀವು ಯಾವ ರೀತಿ ಸತ್ಕರಿಸುತ್ತೀರಿ?

ಹಾಗೆ ಮಕ್ಕಳನ್ನು ಚಟುವಟಿಕೆಯಿಂದಿರಿಸಲು ಯಾವ ರೀತಿ ಕ್ರಮಗಳನ್ನು ತೆಗೆದುಕೊಳ್ತೀರಿ? ಅಂದ್ರೆ ತೋಟಗಾರಿಕೆ, ಆಟೋಟಗಳು, ಶಿಬಿರಗಳು, ಅಡುಗೆ, ಮನೆ ಕೆಲಸ, ಹೀಗೆ ಅವರನ್ನು ಉತ್ತೇಜಿಸುವ ಪ್ರಕ್ರಿಯೆ ಹೇಗೆ ಸಾಗಿದೆ? ಇದು ಮಹಿಳಾ ಲೋಕದ ಈ ಬಾರಿಯ ಪತ್ರಕಾರಂಜಿಯ ವಿಷಯ. ವಿಷಯಾಧಾರಿತ ಸ್ವರಚಿತ ಕಥೆ ಕವನಗಳಿಗೂ ಅವಕಾಶವಿದೆ. ಸ್ಫುಟವಾದ ಹಾಗೂ ಸಂಕ್ಷಿಪ್ತವಾದ ನಿಮ್ಮ ಬರಹಗಳು ಈ ತಿಂಗಳ 12ರೊಳಗೆ ನಮ್ಮನ್ನು ತಲುಪುವಂತಿರಲಿ. ಪ್ರಸಾರ ಇದೇ 18ರಂದು ಸೋಮವಾರ ಸಂಜೆ 5 ಗಂಟೆಗೆ. ನಮ್ಮ ವಿಳಾಸ, ನಿಲಯ ನಿರ್ದೇಶಕರು, ಪತ್ರಕಾರಂಜಿ, ಮಹಿಳಾ ಲೋಕ ವಿಭಾಗ, ಆಕಾಶವಾಣಿ, ಮಡಿಕೇರಿ 571-201.

ಆಕಾಶವಾಣಿ ಮಡಿಕೇರಿ ಕಾರ್ಯಕ್ರಮ ನೆನಪು ನಿನಾದ ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಕಾರ್ಯಕ್ರಮದ ಮೊದಲಿಗೆ ಹಂಸಲೇಖ ಅವರ ಸಾಹಿತ್ಯ ಮತ್ತು ಸಂಗೀತವಿರುವ ದಿಗ್ವಿಜಯ ಚಿತ್ರದ ಗೀತೆಯನ್ನು ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ವಾಣಿ ಜಯರಾಮ್.

ಸಾಹಿತ್ಯ, ಪತ್ರಿಕೋದ್ಯಮ, ಸಾರ್ವಜನಿಕ ಸೇವೆ, ಈ ಮೂರು ಕ್ಷೇತ್ರಗಳಲ್ಲಿ 7 ದಶಕಗಳ ಕಾಲ ವಿಶಿಷ್ಟ ಸೇವೆ ಸಲ್ಲಿಸಿದಂತಹ ಡಾಕ್ಟರ್ ಡಿವಿ ಗುಂಡಪ್ಪನವರ ಹೆಸರು ಕರ್ನಾಟಕದಲ್ಲಿ ಮನೆ ಮಾತು. ಬದುಕಿನಲ್ಲಿ ಉಲ್ಲಾಸ ಹರಡುವುದು, ಕಷ್ಟಗಳಿಂದ ಆವೃತ್ತರಾದವರ ಎದೆಯಲ್ಲಿ ಧೈರ್ಯ ತುಂಬುವುದು, ಉನ್ನತ ಜೀವನಾದರ್ಶಗಳನ್ನ ಪ್ರತ್ಯಕ್ಷಗೊಳಿಸಿ ನಿಲ್ಲಿಸುವುದು, ಇದೇ ಶ್ರೇಷ್ಠ ಸಾಹಿತ್ಯದ ಗುರಿ ಎಂದು ಪ್ರತಿಪಾದಿಸಿದವರು ಡಿವಿಜಿ. ಶ್ರೋತೃಗಳೇ, ಈ ಮಾಹಿತಿ ನಿಮಗಾಗಿ. ಪ್ರತಿದಿನ ಆಲಿಸಿ ಬೆಳಗ್ಗೆ 8:50 ಕ್ಕೆ ಕಗ್ಗದ ಸಿರಿ.

0: जनगणना के पहले चरण में हाउस लिस्टिंग और हाउसिंग सेंसस यानी आपके मकान की गणना होगी। आइए आपकी साझेदारी से इसे सफल बनाएं और विकसित भारत 2047 की ओर एक और कदम बढ़ाएं।
1: ಶ್ರೋತೃಗಳೇ, ನೀವು ಕೇಳ್ತಾ ಇದ್ದೀರಾ ಮಡಿಕೇರಿ ಆಕಾಶವಾಣಿಯಿಂದ ನೆನಪು ನಿನಾದ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೆಜೆ ಜೇಸುದಾಸ್ ಹಾಗೂ ಚಿತ್ರ ಅವರ ಧ್ವನಿಯಲ್ಲಿ ಅರುಣರಾಗ ಚಿತ್ರದ ಗೀತೆ, ಗೀತೆಯ ರಚನೆ ದೊಡ್ಡರಂಗೇಗೌಡ, ಸಂಗೀತ ಎಂ ರಂಗರಾವ್.

0: ಆಕಾಶವಾಣಿಗೆ 90ರ ಸಂಭ್ರಮ.
1: ಆಕಾಶವಾಣಿಗೆ 90ರ ಸಂಭ್ರಮ.
0: ಮಾಹಿತಿ, ಶಿಕ್ಷಣ, ಮನರಂಜನೆ, ಸ್ಥಳೀಯ, ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಸುದ್ದಿಗಳಿಗಾಗಿ ಸೇವೆ

0: ಆಲಿಸುತ್ತಿರುವಂತಹ ಶ್ರವ್ಯ ಮಾಧ್ಯಮ ಆಕಾಶವಾಣಿ.
1: ಆಕಾಶವಾಣಿಗೆ 90ರ ಸಂಭ್ರಮ.
0: ಆಕಾಶವಾಣಿಗೆ 90ರ ಸಂಭ್ರಮ. ಮನುಷ್ಯನ ವ್ಯಕ್ತಿತ್ವ ವಿಕಸನಕ್ಕೆ ಸಹಾಯ ಮಾಡಬಲ್ಲ ಏಕೈಕ ಶ್ರವ್ಯ ಮಾಧ್ಯಮ ಆಕಾಶವಾಣಿ.
2: ಎಂದಿಗೂ ಸೋಲದು.
0: ಪ್ರತಿ ಮನೆ ಮನೆಗೂ ಸಾಹಿತ್ಯ, ಸಂಗೀತ, ಸುದ್ದಿ ಎಲ್ಲವನ್ನು ತರಂಗಗಳ ಮುಖಾಂತರ ತಲುಪಿಸುವ ಏಕೈಕ ಶ್ರವ್ಯ ಮಾಧ್ಯಮ ಆಕಾಶವಾಣಿ.

0: ಆಕಾಶವಾಣಿಗೆ 90ರ ಸಂಭ್ರಮ.
1: ಆಕಾಶವಾಣಿಗೆ 90ರ ಸಂಭ್ರಮ
0: ಆಲಿಸಿ ಪ್ರತಿದಿನ ಬೆಳಗ್ಗೆ 8:30
1: ಆಕಾಶವಾಣಿಯ ಅಂತರಾಳ.
0: ಆಕಾಶವಾಣಿಯ ಅಂತರಾಳ.

0: ಆಕಾಶವಾಣಿಯ ಇತಿಹಾಸವನ್ನು ಅರಿಯಲು ಟ್ಯೂನ್ ಮಾಡಿ ಪ್ರತಿದಿನ ಬೆಳಗ್ಗೆ 8:30 ಎಫ್ಎಂ 103.1 ಮೆಗಾಹರ್ಟ್ಸ್ಗಳು. ಇದು ಆಕಾಶವಾಣಿ ಮಡಿಕೇರಿ ಕೇಂದ್ರ.
1: ಆಕಾಶವಾಣಿಗೆ 90ರ ಸಂಭ್ರಮ.
0: ಆಕಾಶವಾಣಿಗೆ 90ರ ಸಂಭ್ರಮ.

ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ವಾಣಿ ಜಯರಾಮ್ ಅವರ ಧ್ವನಿಯಲ್ಲಿ ಕಥಾನಾಯಕ ಚಿತ್ರದ ಗೀತೆ ರಚನೆ ಚಿ ಉದಯಶಂಕರ್, ಸಂಗೀತ ಎಂ ರಂಗರಾವ್.

ಇನ್ನು ಮುಂದೆ ಜಿ ಉದಯಶಂಕರ್ ಅವರ ರಚನೆಯ ಕೃಷ್ಣ ನೀ ಬೇಗನೆ ಬಾರೋ ಚಿತ್ರದ ಗೀತೆ. ಗೀತೆಯನ್ನು ಹಾಡಿದ್ದಾರೆ ಎಸ್ ಜಾನಕಿ, ಸಂಗೀತ ನೀಡಿದ್ದಾರೆ ಬಪ್ಪಿ ಲಹರಿ.

0: ನಿಮ್ಮ ಮನೆಯ ವಾಶ್ರೂಮ್ ಮತ್ತು ಕಿಚನ್ ಸ್ಟೈಲಿಶ್ ಆಗಿ ಕಾಣಲು ನೀವು ಆಯ್ಕೆ ಮಾಡಿ ಜಾಕ್ವಾ ಪ್ರಾಡಕ್ಟ್ಸ್ ಗಳನ್ನು. ಬಾತ್ರೂಮ್ ಫಿಟ್ಟಿಂಗ್ಸ್ ಅಂಡ್ ಸ್ಯಾನಿಟರಿ ವೇರ್ 10 ವರ್ಷಗಳ ವಾರಂಟಿ ಹಾಗೂ ಸ್ಪಾಟ್ ರಿಪೇರ್ ಸರ್ವಿಸ್ ಇದೀಗ ಇರಿಟಿಯ ರೀನಾ ಡೆವಲಪರ್ಸ್ ನಲ್ಲಿ. ಕರ್ನಾಟಕದಾದ್ಯಂತ ಫ್ರೀ ಡೆಲಿವರಿನೂ ಇದೆ. ಜಾಕ್ವಾ ಪ್ರಾಡಕ್ಟ್ಸ್ ನ ವಿಶಾಲವಾದ ಸ್ಟುಡಿಯೋ ರೀನಾ ಡೆವಲಪರ್ಸ್, ಉಳಿಕಲ್ ರೋಡ್, ಇರಿಟಿ.
1: ಕೂರ್ಗ್ ಹೈಲೈಟ್ ಫರ್ನಿಚರ್ ನ 7th ಇಯರ್ ಆನಿವರ್ಸರಿ ಆಫರ್. ಸ್ಪ್ರಿಂಗ್ ಮ್ಯಾಟ್ರೆಸ್ ಖರೀದಿಸಿ ಮತ್ತೊಂದು ಉಚಿತವಾಗಿ ಪಡೆಯಿರಿ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
2: ದಾವಣಗೆರೆಯ ಜಿಎಂ ಯೂನಿವರ್ಸಿಟಿಯಲ್ಲಿ ಅತ್ಯುತ್ತಮ ಇನ್ಫ್ರಾಸ್ಟ್ರಕ್ಚರ್ ಕಲಿಕೆ ಮತ್ತು ಪ್ಲೇಸ್ಮೆಂಟ್ ಹೊಂದಿದ್ದು, ಪ್ರವೇಶಾತಿಗಾಗಿ ಸಂಪರ್ಕಿಸಿ 9364099712. ವೆಬ್ಸೈಟ್ gmu.ac.in.

0: के पहले चरण में हाउस लिस्टिंग और हाउसिंग सेंसस यानी आपके मकान की गणना होगी। आइए आपकी साझेदारी से इसे सफल बनाएं और विकसित भारत 2047 की ओर एक और कदम बढ़ाएं।
1: ಪ್ರತಿ ಸಂಭ್ರಮದಲ್ಲೂ ಮಿನುಗುವ ನಕ್ಷತ್ರವಾಗಿ ಲಿಯೋರಾದ ಡೈಮಂಡ್ ಆಭರಣಗಳಿಂದ ಲಿಯೋರಾ ಡೈಮಂಡ್ಸ್ ಕುಶಾಲನಗರ ಗೋಣಿಕೊಪ್ಪಲ್ ಮತ್ತು ಪಿರಿಯಾಪಟ್ಟಣ.
2: ನಮ್ ಜೊತೆ ಇದಾರೆ ಮಣಿಪಾಲ್ ಹಾಸ್ಪಿಟಲ್ ಮೈಸೂರಿನ ಸೀನಿಯರ್ ಕನ್ಸಲ್ಟೆಂಟ್ ನ್ಯೂರೋ ಸರ್ಜನ್ ಅಂಡ್ ಎಂಡೋವಾಸ್ಕ್ಯುಲರ್ ಸರ್ಜನ್ ಆಗಿರುವ ಡಾಕ್ಟರ್ ಮಕ್ಸೂದ್ ಅಹಮದ್ ಅವರು. ಡಾಕ್ಟರ್, ಸ್ಟ್ರೋಕ್ ಆಗೋ ಮುಂಚೆ ವಾರ್ನಿಂಗ್ ಸೈನ್ ಸಿಗತ್ತಾ?
3: ಮೈನರ್ ಸ್ಟ್ರೋಕ್ ಅಂತ ಆಗುತ್ತೆ, ಅದನ್ನ ಟ್ರಾನ್ಸಿಯೆಂಟ್ ಇಸ್ಕೀಮಿಕ್ ಅಟ್ಯಾಕ್ ಅಂತ ಹೇಳ್ತೀವಿ. ಇದು ನಿಮ್ಗೆ ಎಚ್ಚರಿಕೆ ಕೊಡ್ತಿರೋದು ನಿಮ್ಮ ಮೆದುಳು, ಅಂದ್ರೆ ಮೇಜರ್ ಸ್ಟ್ರೋಕ್ ಆಗಕ್ಕಿಂತ ಕೆಲವೊಂದು ದಿವಸದ ಮುಂಚೆನೆ ನಿಮಗೆ ಇದಕ್ಕಿದ್ದಂಗೆ ಮಾತು ತೊದಲು ಹೋಯ್ತು, ಮತ್ತೆ ಕಂಪ್ಲೀಟ್ಲಿ ಸರಿ ಹೋಯ್ತು, ಇದಕ್ಕಿದ್ದಂಗೆ ಕಣ್ಣು ಒಂದು ಕಣ್ಣು ಸ್ಪೆಷಲಿ ಕಂಪ್ಲೀಟ್ ಬ್ಲಾಕ್ ಆಗೋಯ್ತು, ಆಮೇಲೆ ಸ್ವಲ್ಪ ಹೊತ್ತರಲ್ಲಿ ಮತ್ತೆ ಸರಿ ಹೋಯ್ತು, ಇಲ್ಲ ಇದಕ್ಕಿದ್ದಂಗೆ ನಿಮ್ದು ಕೈ ಬಿದ್ದೋಯ್ತು, ಕಾಲ್ ಬಿದ್ದೋಯ್ತು, ಸ್ವಲ್ಪ ತಪ್ಪ ಸರಿ ಹೊರಟೋಯ್ತು, ಏನು ಇಲ್ಲಪ್ಪ ಚೆನ್ನಾಗಿದ್ದೀನಿ ಅಂತ ಇರಬೇಡಿ, ಅದು ವಾರ್ನಿಂಗ್ ಸ್ಟ್ರೋಕ್ ಇರಬಹುದು. ಅದಾದಾಗ ಇಮಿಡಿಯೇಟ್ಲಿ ಬಂದು ವೈದ್ಯರನ್ನ ಭೇಟಿ ಮಾಡಿ ಅದನ್ನ ಇನ್ವೆಸ್ಟಿಗೇಟ್ ಮಾಡಿಸ್ಕೊಳ್ಳಿ. ಅಕಸ್ಮಾತ್ ಏನಾದ್ರೂ ರಕ್ತನಾಳದಲ್ಲಿ ಬ್ಲಾಕ್ ಇದ್ರೆ ಅದನ್ನ ಓಪನ್ ಮಾಡಿದ್ರೆ ನಿಮ್ಗೆ ಮೇಜರ್ ಸ್ಟ್ರೋಕ್ ಆಗದೇ ಇರಬಹುದು.
1: ದಿಸ್ ಇನ್ಫಾರ್ಮೇಶನ್ ಇಸ್ ಬ್ರಾಟ್ ಟು ಯು ಬೈ ಮಣಿಪಾಲ್ ಹಾಸ್ಪಿಟಲ್ ಮೈಸೂರು. ಲೈಫ್ ಆನ್. ಫಾರ್ ಎನಿ ಹೆಲ್ತ್ ಎಮರ್ಜೆನ್ಸಿ ಕಾಲ್ 0821255000. ಸೇವ್ ದ ನಂಬರ್, ಸೇವ್ ದ ಲೈಫ್.
4: ರೀ, ಇವತ್ತಿನ ನ್ಯೂಸ್ ಪೇಪರ್ ನೋಡಿದ್ರಾ?
5: ಇಲ್ಲ, ಏನಿದೆ ಅಂತದ್ದು?
4: ಮೈಸೂರಿನ NH 275 ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಕಮರ್ಷಿಯಲ್ ಹಾಗೂ ಮನೆ ಸೈಟ್ ಒಳ್ಳೆ ಫೆಸಿಲಿಟಿ ಯೊಂದಿಗೆ ಸೇಲ್ ಮಾಡ್ತಾ ಇದಾರೆ.
5: ಹೌದಾ? ಇಲ್ಲಿ ಪೇಪರ್ ಕೂಡ. ಹೌದು, ನಮಗೂ ತಗೊಳ್ಳೋಣ. VC ಕನ್ವರ್ಟೆಡ್, DTCP ಅಪ್ರೂವ್ಡ್, ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆ ಅಲ್ವಾ?
4: ಹೌದು, 50 ಫೀಟ್ ಕಾಂಕ್ರೀಟ್ ರೋಡ್, ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ, ಚಿಲ್ಡ್ರನ್ಸ್ ಪ್ಲೇ ಏರಿಯಾ, ದೇವಸ್ಥಾನ, ಸ್ವಿಮ್ಮಿಂಗ್ ಪೂಲ್, ಜಾಗಿಂಗ್ ಟ್ರ್ಯಾಕ್.
5: ಅಬ್ಬಬ್ಬಾ, ಇಲ್ಲಿ ನೋಡಿ, ಮೈಸೂರು ಹಾಗೂ ಪಿರಿಯಾಪಟ್ಟಣ ಮಧ್ಯಭಾಗದಲ್ಲಿ VC ಗ್ಯಾಲಕ್ಸಿ ಮಾಲ್, 4 ಥಿಯೇಟರ್ ಸ್ಕ್ರೀನ್, ಬೌಲಿಂಗ್ ಗೇಮ್, ಶೂಟಿಂಗ್ ರೇಂಜ್, ಶಾಪ್ಸ್.
4: ಈ ಎಲ್ಲ ಸೌಕರ್ಯದೊಂದಿಗೆ ಕಮ್ಯುನಿಟಿ ಹಾಲ್, ಕ್ಲಬ್ ಹೌಸ್.
5: ಆಗ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣದಲ್ಲಿ ಮೊಟ್ಟ ಮೊದಲ ಮಾಲ್ ಹಾಗೂ ಮಲ್ಟಿಪ್ಲೆಕ್ಸ್ ಥಿಯೇಟರ್ ಆರಂಭ ಆಗ್ತಾ ಇದೆ.
4: 450 ಪ್ರೀಮಿಯಂ ಪ್ಲಾಟ್ಸ್, ಸ್ಕ್ವೇರ್ ಫೀಟ್ ಗೆ 2,999 ರೂಪಾಯಿ. ಆರ್ಮಿ, ಏರ್ ಫೋರ್ಸ್, ನೇವಿ ಇವರಿಗೆ ಫ್ರೀ ರಿಜಿಸ್ಟ್ರೇಷನ್, ಟೀಚರ್ಸ್ ಗಳಿಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಇದೆ.
5: 80% ಸಾಲ ಸೌಲಭ್ಯ ಸಿಗುತ್ತೆ.
4: ಫ್ರೀ ಆಗಿ ಸೈಟ್ ವಿಸಿಟ್ ಮಾಡಲು ಸಂಪರ್ಕಿಸಿ
5: 9900092
4: ಆರ್ 9606084066.
6: ಸ್ವೀಟ್ ಹೋಮ್ ರಿಯಾಲಿಟಿ, ಯೋರ್ ಟ್ರಸ್ಟೆಡ್ ಪಾರ್ಟ್ನರ್ ಇನ್ ರಿಯಲ್ ಎಸ್ಟೇಟ್.
7: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
8: ಆಕಾಶವಾಣಿ ಮಡಿಕೇರಿ ವ್ಯಕ್ತಿ ವಿಶೇಷ, ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರುವ ವ್ಯಕ್ತಿಗಳ ಪರಿಚಯ.
7: ಪ್ರೀತಿಯ ಶ್ರೋತೃಗಳೇ, ಇವತ್ತಿನ ವ್ಯಕ್ತಿ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೆ ಆತ್ಮೀಯವಾದಂತಹ ಸ್ವಾಗತ, ಸುಸ್ವಾಗತ.

0: ಶ್ರೋತೃಗಳೇ, ಇವತ್ತಿನ ವ್ಯಕ್ತಿ ವಿಶೇಷದ ಅತಿಥಿ ನಮ್ಮ ಮಡಿಕೇರಿ ಆಕಾಶವಾಣಿಯ ವೇದಿಕೆಯಲ್ಲಿ ಇದ್ದಾರೆ. ಬನ್ನಿ ಅವರನ್ನ ಮಾತನಾಡಿಸೋಣ. ಈಗಾಗಲೇ ನಿಮಗೆ ಅವರ ಪರಿಚಯವಿದೆ. ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ಅವರು ಭಾಗವಹಿಸಿದ್ದಾರೆ, ಪೋಷಕರಿಗೆ ಕಿವಿ ಮಾತುಗಳನ್ನ ಹೇಳಿದ್ದಾರೆ. ಯುವ ಜನತೆ ಹೇಗಿರಬೇಕು, ಅವರ ಜೀವನ ಶೈಲಿ ಹೇಗಿರಬೇಕು ಅನ್ನೋದನ್ನು ಕೂಡ ಅವರು ವಿವರಿಸಿದ್ದಾರೆ. ಯುವವಾಣಿ ಕಾರ್ಯಕ್ರಮದಲ್ಲಿ ನೀವು ಅವರ ಸಂದರ್ಶನವನ್ನು ಆಲಿಸಿದ್ದೀರಿ. ಹಾಗಾದರೆ ವ್ಯಕ್ತಿ ವಿಶೇಷ ಕಾರ್ಯಕ್ರಮದಲ್ಲಿ ಅವರ ವಿಶೇಷ ಗುಣಗಳನ್ನು ನಾವು ಯಾಕೆ ಪರಿಚಯ ಮಾಡಿಕೊಳ್ಬಾರ್ದು ಅನ್ನೋದು ಒಂದು ಕುತೂಹಲ, ಆಸೆ, ನಿರೀಕ್ಷೆ. ಬನ್ನಿ ನಾವು ಅವರನ್ನ ಮಾತನಾಡಿಸೋಣ. ಸರ್, ನಮಸ್ತೆ.
1: ನಮಸ್ಕಾರ ಮೇಡಮ್. ನನ್ನ ಹೆಸರು ಪ್ರತ್ಯುತ್ತೆ ಅಂತ ಹೇಳಿ. ನಾನು ಹುಟ್ಟಿದ್ದು ಬೆಳೆದಿದ್ದು ಬೆಸಗೂರು ಅಂತ ಹೇಳಿ ಒಂದು ಗ್ರಾಮದಲ್ಲಿ.
0: ಎಲ್ಲಿ ಸರ್ ಅದು?
1: ಪೊನ್ನಂಪೇಟೆ ಹತ್ತಿರ,
0: ಕೊಡಗು.
1: ಕೊಡಗು. ಆನಂತರ ಓದಿದ್ದು ಬೆಸಗೂರಿನಲ್ಲಿ 5ನೇ ತರಗತಿವರೆಗೆ ಓದಿದೆ.
0: ಕನ್ನಡ ಮಾಧ್ಯಮ.
1: ಆನಂತರ 2 ವರ್ಷ ಗೋಣಿಕಪ್ಪ ಶಾಲೆಯಲ್ಲಿ ಓದಿದೆ, ಯಾಕಂದ್ರೆ ನಮ್ಮ ತಾಯಿ ಟೀಚರ್ ಆಗಿದ್ರು, ಅವ್ರ ಜೊತೆಗೆ ಹೋಗಿದ್ದೆ. ಆಮೇಲೆ ಹೈಸ್ಕೂಲನ್ನು ಗೋಣಿಕಪ್ಪ ಹೈಸ್ಕೂಲಲ್ಲಿ ಮುಗಿಸಿದೆ. ಪಿ ಯು ಸಿ ಮತ್ತು ಡಿಗ್ರಿ ಬಿ ಎಸ್ ಸಿಯನ್ನು ಗೋಣಿಕಪ್ಪ ಕಾವೇರಿ ಕಾಲೇಜಲ್ಲಿ ಮುಗಿಸಿದೆ. ಆನಂತರ 5 ವರ್ಷ ಬೆಂಗಳೂರಲ್ಲಿ ಹೋಗಿ ಒಂದು ಪ್ರೈವೇಟ್ ಕಂಪನಿಯಲ್ಲಿ ಕೆಲಸದಲ್ಲಿದ್ದೆ. ಆನಂತರ ಆ ಮಧ್ಯದಲ್ಲಿ ತುಂಬ ಎಕ್ಸಾಮ್ಗಳನ್ನು ಬರೆದೆ, ಕಾಂಪಿಟೇಟಿವ್ ಎಕ್ಸಾಮ್ಸ್. ಎಕ್ಸಾಮ್ಸ್ಗಳನ್ನು ಬರೆದು ತುಂಬ ಎಕ್ಸಾಮಲ್ಲಿ ಪಾಸ್ ಆಗ್ತಾ ಇತ್ತು, ಆದರೆ ಇಂಟರ್ನಲ್ಲಿ ಆಗ್ತಾ ಇರಲಿಲ್ಲ. ಯಾಕಂದರೆ ನಮ್ಮದು ಕಮ್ಯುನಿಕೇಷನ್ ಮತ್ತು ಕಾನ್ಫಿಡೆನ್ಸ್ ಕಡಿಮೆ ಇತ್ತು, ಸೆಲ್ಫ್ ಕಾನ್ಫಿಡೆನ್ಸ್ ಅಂತಕ್ಕಂಥದ್ದು.
0: ಈಗ ಮುಂದಿನ ನಿಮ್ಮ ಮಾತುಗಳನ್ನು ಮುಂದುವರೆಸುವ ಮುನ್ನ ಒಂದು ಪ್ರಶ್ನೆ. ನಿಮ್ಮ ತಾಯಿ ಟೀಚರ್ ಆಗಿದ್ರು ಅಂತ ಹೇಳಿದ್ರಿ, ಎಲ್ಲಿ ಟೀಚರ್ ಆಗಿದ್ರು, ಏನನ್ನ ಕಲ್ತ್ರಿ, ಅವರ ಬಗ್ಗೆ ಕೂಡ ಹೇಳಿ ಸಂಕ್ಷಿಪ್ತವಾಗಿ.
1: ನಮ್ಮ ತಾಯಿ ಪಿ ಕೆ ಕಾವೇರಮ್ಮ ಅಂತ ಹೇಳಿ, ಕಾವೇರಮ್ಮ ಟೀಚರ್ ಅಂತ ಹೇಳಿ. ತಂದೆ ಕೂಡ ಟೀಚರ್, ಅವರು ಕೂಡ ಉತ್ತೆ ಮಾಸ್ಟರ್ ಅಂತ ಹೇಳಿ. ಚೊಟ್ಟೆಗಳ್ಪುಂಡು ಉತ್ತೆ ಮಾಸ್ಟರ್ ಅಂದ್ರೆ ಈಗಲೂ ಜನರಿಗೆ ಐಡೆಂಟಿಫೈ ಮಾಡ್ತಾರೆ. ಆನಂತರ ಅವರು ನನಗೆ ಚಿಕ್ಕದಿರುವಾಗ ಹೆಚ್ಚು ಕಡಿಮೆ ಪ್ರೈಮರಿ ಸ್ಕೂಲ್

0: ಫುಲ್ಲು ನಾವು ಅವರು ಇದ್ದಿದ್ದ ಸ್ಕೂಲಲ್ಲಿ ನಾನು ಓದ್ತಾ ಇದ್ದೆ. ನಾನು ಐದನೇ ಕ್ಲಾಸ್ವರೆಗೆ ಅವರು ನನಗೆ ಐದನೇ ಕ್ಲಾಸಲ್ಲಿ ನಾಲ್ಕನೇ ಕ್ಲಾಸಲ್ಲಿ ಲೆಕ್ಕಪಾಠ ಮಾಡ್ತಾ ಇದ್ರು
1: ಯಾರು
0: ತಾಯಿ. ಅನಂತರ ಆರನೇ ಏಳನೇ ಕ್ಲಾಸಲ್ಲಿ ತಂದೆಯವರು ನನಗೆ ಹಿಂದಿ ಮತ್ತೆ ಇಂಗ್ಲಿಷ್ ಕಲಿಸ್ತಾ ಇದ್ರು.
1: ತಂದೆ ಹಿಂದಿ ಮತ್ತೆ ಇಂಗ್ಲಿಷ್
0: ಹೌದು
1: ಕಲಿಸ್ತಾ ಇದ್ರು.
0: ಹೌದು,
1: ತಾಯಿ ಗಣಿತ ಟೀಚರ್ ಆಗಿದ್ರು.
0: ಹೌದು.
1: ಈಗ ನೀವು ಶಾಲೆಗೆ ಹೋಗ್ತಾ ಇದ್ರಿ, ಆಗ ನೀವು ಅಮ್ಮನನ್ನ ಮಿಸ್ ಅಂತ ಕರೀತಾ ಇದ್ರ, ಟೀಚರ್ ಅಂತ ಕರೀತಾ ಇದ್ರ?
0: ನಮ್ಮಲ್ಲಿ ಒಂದು ರೂಲ್ ಇತ್ತು, ಮನೆ ಗೇಟ್ ವರೆಗೆ ಬರೋವರೆಗೆ ಅವ್ರನ್ನ ಸರ್ ಅಂತ, ಸರ್ ಮಿಸ್ ಅಂತ ಕರಿಬೇಕು, ಮನೆ ಗೇಟ್ ವರೆಗೆ ಬಂದೆ ಅಪ್ಪ ಅಂದ್ಮೇಲೆ ಅಪ್ಪ ಅಮ್ಮ ಅಂತ ಕರಿಬೇಕು. ಆ ಥರ ಇತ್ತು.
1: ಶಾಲೆಯಿಂದ ಗೇಟ್ ವರೆಗೆ ಬರೋವರೆಗೆ ಮಿಸ್ ಅಥವಾ
0: ಸರ್ ಅಂತ,
1: ಸರ್ ಅಂತ ಕರಿಬೇಕಿತ್ತು.
0: ಹೌದು.
1: ಆ ನಂತರ ಅಮ್ಮ ಅಪ್ಪ ಅಂತ ಕರಿಬೇಕು.
0: ಹೌದು.
1: ಯಾರು ಹೇಳ್ಕೊಟ್ಟಿದ್ದ ಅದನ್ನ?
0: ಅದನ್ನ ತಂದೆದು.
1: ತಂದೆ?
0: ಹೌದು,
1: ತಂದೆ ಹೇಳ್ಕೊಟ್ಟಿದ್ದು. ಇನ್ನೇನ್ ಕಲ್ಸಿದ್ರು ಸರ್ ನಿಮ್ ತಂದೆ?
0: ನಮ್ಮ ತಂದೆ ಅವರು
1: ಈಗ ಹಿಂದಿ ಇಂಗ್ಲಿಷ್ ಕಲಿಸ್ತಾ ಇದ್ರು ಅಂತ ಹೇಳಿದ್ರಲ್ಲ, ವಿಶೇಷವಾಗಿ ನಿಮ್ಗೆ ಏನ್ ಹೇಳ್ತಿದ್ರು ಅವರು? ಬೇರೆ ಮಕ್ಳಿಗೂ ಕೂಡ ಅವ್ರು ಪಾಠ ಮಾಡ್ತಾ ಇದ್ರು, ನೀನು ಸ್ವಲ್ಪ ಹೆಚ್ಚು ಕಲಿಯಪ್ಪ ಅಂತ ಏನಾದ್ರೂ ಹೇಳ್ತಾ ಇದ್ರು?
0: ಹೇಳ್ತಾ ಇರ್ಲಿಲ್ಲ. ಆದ್ರೆ ಏನ್ ಹೇಳ್ತಾ ಇದ್ರು ಅಂದ್ರೆ ಸ್ವಲ್ಪ ಹಿತಾಚರಣೆಗಳನ್ನ ಹೇಳ್ತಾ ಇದ್ರು. ಅವರು ಮೊದಲೊಂದು ಮಾತು ಹೇಳ್ತಾ ಇದ್ರು, ಆಬ್ಲಿಗೇಷನ್ ಇಸ್ ಆಬ್ಲಿಗೇಷನ್ ಅಂತಿದ್ರು. ಅಂದ್ರೆ ಯಾವುದೇ ಆಬ್ಲಿಗೇಷನ್ ಇನ್ನೊಬ್ಬ ವ್ಯಕ್ತಿ ಜೊತೆ ಇಟ್ಕೋಬಾರ್ದು, ಇಟ್ಕೊಂಡ್ರೆ ಅದು ಮುಂದಕ್ಕೆ ನಿಮ್ಗೆ ಅಬ್ಲಿಗೇಷನ್ ಆಗಿ ಬರ್ತದೆ ಅಂತೇಳಿ. ಆ ತರ ತುಂಬಾ ವಿಚಾರಗಳನ್ನ ಅವ್ರು ಹೇಳ್ತಾ ಇದ್ರು ಚಿಕ್ಕದಿರುವಾಗ. ಅನಂತರ ತಾಯಿ ಕೂಡ ಅಷ್ಟೇ, ತಾಯಿ ತುಂಬಾ ಸೀದಾ ಮಾತಾಡ್ತಿದ್ರು. ಅವ್ರು ನಾನು ಗವರ್ಮೆಂಟ್ ಜಾಬ್ಗೆ ಸೇರಿದಾಗ ಒಂದು ಪ್ರಾಮಿಸ್ ಮಾಡ್ಕೊಂಡಿದ್ರು, ಏನಂದ್ರೆ ಲಂಚ ತಗೋಬೇಡ ಅಂತೇಳಿ. ಆತರ ಸ್ಟ್ರಿಕ್ಟ್ ಆಗಿ ಬೆಳೆಸಿದ್ದಾರೆ ನನಗೆ.
1: ಅಲ್ಲ, ಮನೆಯಲ್ಲಿ ಹೇಗಿರ್ತಾ ಇದ್ರು? ಯಾಕೆಂತಂದ್ರೆ ಶಿಕ್ಷಕರ ಕುಟುಂಬ, ಅಪ್ಪ ಮತ್ತೆ ಅಮ್ಮ ಶಿಕ್ಷಣ ಕ್ಷೇತ್ರದಲ್ಲಿ ಇದ್ರು. ನೀವು ಶಾಲೆಯಲ್ಲೂ ಕೂಡ ಅವ್ರನ್ನ ನೋಡ್ತಾ ಇದ್ರಿ, ಮನೆಯಲ್ಲೂ ಕೂಡ ಅವ್ರ ಜೊತೆ ಇದ್ದಾಗ ಏನು ವ್ಯತ್ಯಾಸವನ್ನ ಕಾಣ್ತಾ ಇದ್ರಿ ನೀವು?
0: ಅಂದ್ರೆ ಮನೆಯಲ್ಲಿ ಅಂದ್ರೆ ಏನು ಅಂತ ವ್ಯತ್ಯಾಸ ಇರ್ಲಿಲ್ಲ, ಸ್ಕೂಲಲ್ಲಿ ಕೂಡ ಅಷ್ಟೇ. ಅವ್ರ ಪಾಡಿಗೆ ಅವ್ರು ಇರ್ತಾ.
1: ಈಗ ಭಾಷೆ ಯಾವ ತರ ಇರ್ತಾ ಇತ್ತು? ಅಲ್ಲಿ ಸ್ಟ್ರಿಕ್ಟ್ ಆಗಿದ್ರ, ಇಲ್ಲಿ ಪ್ರೀತಿಯಿಂದ ಇದ್ರ, ಅಥವಾ ಅಲ್ಲೂ ಪ್ರೀತಿಯಿಂದ ಮಕ್ಳ ಜೊತೆ ಇದ್ರ?
0: ಎಲ್ಲ ಕಡೆ ಪ್ರೀತಿಯಿಂದ ಇರ್ತಾ ಇದ್ರು ಅವ್ರು. ಆದ್ರೆ ಅವ್ರದ್ದು ರೂಲ್ಗಳಿತ್ತು, ಕಂಡೀಷನ್ ಗಳಿತ್ತು, ನಾವು ಎಲೆಕ್ಟ್ ಮಾಡ್ತಾ ಇರ್ಲಿಲ್ಲ. ಅಂದ್ರೆ ಡಿಸಿಪ್ಲಿನ್ಡ್ ಆಗಿ ಇರ್ತಾ ಇದ್ರು ಎಲ್ಲ ಕಡೆನು.
1: ನಿಮ್ಗೆ ಎರಡೆರಡು ಪ್ರೀತಿ ಸಿಕ್ಕಿದೆ, ಮನೆಯಲ್ಲಿ ಅಪ್ಪ ಅಮ್ಮನ ಪ್ರೀತಿ, ಅದೇ ಅಪ್ಪ ಅಮ್ಮ ಶಾಲೆಯಲ್ಲಿ ಶಿಕ್ಷಕ ಮತ್ತೆ ಶಿಕ್ಷಕಿಯಾಗಿ ನಿಮ್ಗೆ ಸಮಾನವಾದ ಪ್ರೀತಿಯನ್ನ ಕೊಡ್ತಾ ಇದ್ರು ಅನ್ನುವಾಗ ನಿಮ್ಮ ಮನಸ್ಸಲ್ಲಿ ಏನ್ ಅನ್ನಿಸ್ತಾ ಇತ್ತು? ಅಮ್ಮ ಪಾಠ ಮಾಡ್ತಾ ಇದ್ರೆ ಲೆಕ್ಕ ವಿಷಯ, ಅಪ್ಪ ಪಾಠ ಮಾಡ್ತಾ ಇದ್ದಾಗ ನಿಮ್ಗೆ ಏನು ಬೇರೆ ಭಾವನೆ ಏನಾದ್ರೂ ಹುಟ್ಟುತ್ತಾ ಇತ್ತಾ?
0: ಅದೇ ನಮ್ಮ ತಾಯಿ ಈಗಲೂ ಹೇಳ್ತಾರೆ, ಏನಂದ್ರೆ ನಾನು ವರ್ಕ್ ಮಾಡುವಾಗ ಲೆಕ್ಕ ತಪ್ಪಿದ್ರೆ ನನಗೆ ಅಳು ಬರ್ತೈತೆ, ಯಾಕಂದ್ರೆ ತಾಯಿಗೆ ಬೇಜಾರಾಗ್ತದೆ ಅಂತ ಹೇಳ್ಬಿಟ್ಟು. ಈಗಲೂ ಕೂಡ ನನಗೆ ಅನ್ನಿಸ್ಕೊಂಡು ಅವ್ರಿಗೆ ನಗಾಡ್ತಾರೆ.
1: ನಿಮಗೆ ಆ ತರ ಅನುಭವ ಆಗ್ತಾ
0: ಇತ್ತು?
1: ಭಯ ಆಗ್ತಾ ಇತ್ತು?
0: ಭಯ ಅಲ್ಲ, ಒಂಥರ ಇದೊಂಥರ ಅವರಿಗೆ ಕೆಟ್ಟ ಹೆಸರು ಬರ್ತದೆ ಅಂತ ಒಂಥರ ಬೇಜಾರಾಗ್ತಿತ್ತು.
1: ಅಲ್ಲ, ನೀವು ಅದು ಯೋಚನೆ ಮಾಡುವಾಗ ತಪ್ಪು ಮಾಡ್ತಾ ಇದ್ರೇನೋ?
0: ಇಲ್ಲ ಇಲ್ಲ, ಆತರ ಇಲ್ಲ. ಮ್ಯಾಥ್ಸ್ ಅಲ್ಲಿ ನಾನು ಹುಷಾರಿದ್ದೆ, ಬಟ್ ಒಂದೊಂದು ಪ್ರಾಬ್ಲಮ್ ಬರಲ್ಲ, ಆಗ ನನಗೆ ಬೇಜಾರಾಗೋದು.
1: ಅವಾಗ ಮತ್ತೆ ಹೇಳ್ಕೊಡಿ ಮಿಸ್ ಅಂತ ಏನಾದ್ರು ಕೇಳ್ತಾ ಇದ್ರ?
0: ಇಲ್ಲ, ನಾನೇ ಟ್ರೈ ಮಾಡ್ತಿದ್ದೆ.
1: ನೀವೇ ಟ್ರೈ ಮಾಡ್ತಾ ಇದ್ರಿ. ಇವತ್ತು ಏನಂತ ನೆನಪು ಮಾಡ್ಕೊಳ್ತಾರೆ?
0: ಇಲ್ಲ, ಅದೊಂದು ಇನ್ಸಿಡೆಂಟ್ ಯೋಚನೆ ಮಾಡ್ತಾರೆ, ತಪ್ಪಾದ್ರೆ ಅಳ್ತಿ ಅಂತ ಹೇಳ್ತಾರೆ. ಅಳ್ತಾ ಇದ್ದೆ ಅಂತ, ಅಳಗಣ್ಣ ಅಂತ ಹೇಳ್ತಾರೆ ನನಗೆ, ಹೇಳ್ತಾ ಇದ್ರು ಅವಾಗ.
1: ಅಂತೂ ನೀವು ಒಂದು ವಿಶೇಷವಾದಂತಹ ವ್ಯಕ್ತಿ ಅಂತ ಹೇಳಿದ್ರೆ ತಪ್ಪಾಗಲಾರದು ಸರ್. ಇವತ್ತಿಗೂ ಕೂಡ ನೀವು ಅವರನ್ನ ಸ್ಮರಿಸ್ತೀರಿ?
0: ಇದ್ದಾರೆ,
1: ನಿಮ್ಮ ಮಾತಿನಲ್ಲಿ
0: ಇದ್ದಾರೆ, ಅವರಿಬ್ರು ಇದ್ದಾರೆ.
1: ಅದೇ ಸ್ಮರಿಸ್ತಾ ಇದ್ದೀರಾ? ಶ್ರದ್ಧೆ ಭಕ್ತಿ ಎಲ್ಲವೂ ಕೂಡ ನಿಮ್ಮ ಮುಖಭಾವದಲ್ಲಿ ಕಾಣ್ತಾ ಇದೆ, ನಮ್ಮ ಶ್ರೋತೃಗಳಿಗೂ ಕೂಡ ಅರ್ಥ ಆಗ್ತಾ ಇದೆ, ಅಷ್ಟೇ ಭಕ್ತಿ ಇದೆ ಅಂತ. ಈಗ ಬೆಳೀತಾ ಬೆಳೀತಾ ಅವರು ಏನೆಲ್ಲ ನಿಮ್ಗೆ ಮಾರ್ಗದರ್ಶನಗಳನ್ನ ಕೊಡ್ತಾ ಇದ್ರು?
0: ಬೆಳೀತಾ ತಂದೆ ತಾಯಿಗಳಂದ್ರೆ ಒಂಥರ ಒಡನ ಹೊಟ್ಟಿಗೆ ಇರ್ತಾ ಇದ್ರು ಅವರು. ಏನು ವಿಚಾರ ಇದ್ರು ನಾನು ಅವ್ರ ಜೊತೆ ಮಾತಾಡ್ತಾ ಇದ್ದೆ. ಅನಂತರ ಏನಾಗ್ತಾ ಇತ್ತು ಅಂದ್ರೆ, ನನ್ಗೆ ಕಾಲೇಜಿನಲ್ಲಿ ಇದ್ದಾಗ ಎನ್ ಸಿ ಸಿನಲ್ಲಿ ಕ್ಯಾಂಪ್ಗೆ ಹೋದಾಗ ಆಗ ಸ್ವಲ್ಪ ಭಯ ಇತ್ತು ಅವರಿಗೆ, ಹೋದ್ರೆ ಏನಾದ್ರು ತೊಂದರೆ ಆಗ್ಬೋದು ಅಂತೇಳಿ ಅವರು ಇದು ಮಾಡ್ತಾ ಇದ್ರು. ಬಟ್ ನಾನು ಒಂಥರ ಗಲಾಟೆ ತರ ಮಾಡ್ಕೊಂಡೆ ಹೋಗ್ತಾ ಇದ್ದೆ.
1: ಅವರು ಹೇಳ್ತಾ ಇದ್ರ ಹೋಗ್ಬೇಡ
0: ಹೋಗ್ಬೇಡ, ಪ್ರಾಬ್ಲಮ್ ಆಗ್ಬೋದು ಅಂತ ಹೇಳ್ತಿದ್ರು. ಬಟ್ ನನಗೆ ಆ ಚಾನ್ಸ್ ಸಿಕ್ಕದಲ್ಲ ಅಂತ ಹೇಳ್ಬಿಟ್ಟು ನಾನು ಅವ್ರ ಜೊತೆ ಕನ್ವಿನ್ಸ್ ಮಾಡ್ಕೊಂಡು ಹೋಗ್ತಾ ಇದ್ದೆ.
1: ಇವತ್ತು ನೀವು ಇನ್ನೊಬ್ಬರಿಗೆ ಮಾರ್ಗದರ್ಶನ ಕೊಡುವಾಗ ಅದನ್ನ ಪಾಲನೆ ಮಾಡ್ತಾ ಇದ್ದೀರಾ?
0: ಇಲ್ಲ, ಅದು ಆಕ್ಚುಲಿ ಏನಪ್ಪಾ ಅಂದ್ರೆ,
1: ಅವರಿಗೆ ಯಾಕೆ ಭಯ ಇತ್ತು?
0: ಅವ್ರದ್ದು ಅಲ್ಲ, ಅದು ತಂದೆ ತಾಯಿಗಳಿಗೆ ಭಯ ಇದ್ದಿರ್ಬೋದು ಮೇಡಮ್, ಆ ಕಾಲಘಟ್ಟದಲ್ಲಿ ಆ ತರ ಇರ್ಬೋದು. ಬಟ್ ಈಗ ನನ್ನ ಪ್ರಕಾರ ಏನಪ್ಪಾ ಅಂದ್ರೆ, ಹುಡುಗರಿಗೆ ತುಂಬಾ ಎಕ್ಸ್ಪೋಜರ್ ತುಂಬಾ ಇಂಪಾರ್ಟೆಂಟ್, ಅವ್ರಿಗೆ ಇಂಡಿಪೆಂಡೆಂಟ್ ಆಗಿರಬೇಕು. ಇಂಡಿಪೆಂಡೆಂಟ್ ಆಗಿಲ್ಲ ಅಂದ್ರೆ ಒಂಥರ ಅವ್ರನ್ನ ಅವ್ರಿಗೆ ಮುಂದೆ ಅವರೇ ಒಂದು ಡಿಸಿಷನ್ ತಗೋಬೇಕು ಅಥವಾ ಒಂದು ನಿರ್ಧಾರ ತಗೋಬೇಕಂದ್ರೆ ಆಗೋದಿಲ್ಲ.
1: ಅಲ್ಲ, ಈಗ ಅಪ್ಪ ಅಮ್ಮ ದುಡಿದು ಹಾಕ್ಬೇಕಲ್ವಾ ಸರ್ ನಮಗೆ ಚಿಕ್ಕವರಿಗೆ

0: ಹುಡುಗ ಆಗಲಿ ಹುಡುಗಿ ಆಗಲಿ, ಅಂದರೆ ಮಗಳಾಗಲಿ ಮಗ ಆಗಲಿ,
1: ಹೌದು,
0: ಅಪ್ಪ ಅಮ್ಮ ಶ್ರಮಪಟ್ಟು ನಮ್ಮನ್ನು ಸಾಕ್ತಾ ಇದ್ದಾರೆ ಅಂದಾಗ ನಮಗೆ ಸ್ವಾತಂತ್ರ್ಯ ಅಗತ್ಯ ಇದೆಯಾ?
1: ಸ್ವಾತಂತ್ರ್ಯ ಅಲ್ಲ ಮೇಡಮ್. ಈಗ ಏನಾಗ್ತದೆ, ಈಗ ಒಂದು ಎನ್ ಸಿ ಸಿನಲ್ಲಿ ಇರ್ತಾರೆ ಅಥವಾ ಹೈಸ್ಕೂಲ್ನಲ್ಲಿ ಸ್ಕೌಟ್ಸಲ್ಲಿ ಇರ್ತಾರೆ ಅಥವಾ ಯಾವುದೋ ಒಂದು ಕಾಲೇಜಲ್ಲಿ ಗೇಮ್ಸಲ್ಲಿ ಆಡ್ತಾ ಇರ್ತಾರೆ, ಅವ್ರು ಮ್ಯಾಚ್ ಆಡೋದಕ್ಕೆ ಹೋಗಬೇಕು, ಅಂದ್ರೇ ಅವ್ರದ್ದು ಪರ್ಸನಾಲಿಟಿ ಡೆವಲಪ್ಮೆಂಟ್ ಆಗುತ್ತೆ. ಇಲ್ಲಾಂದ್ರೆ ಏನಾಗುತ್ತೆ, ಅವ್ರಂತರ ಕೋಪ ಮುಂಡುಕೋದ ಥರ ಆಗಿಬಿಡ್ತಾರೆ, ಅವರು ಏನು ಕೆಪಾಸಿಟಿ ಇರಲ್ಲ. ಈಗ ನೋಡಿ, ಯಾವುದೇ ಒಂದು ಇಂಟರ್ವ್ಯೂಗೆ ಹೋದ್ರು ಅವ್ರನ್ನ ಕೇಳ್ತಾರೆ ಏನಂತ ಹೇಳಿದ್ರೆ, ನೀವು ಏನೇನು ಪಾರ್ಟಿಸಿಪೇಟ್ ಮಾಡಿದಿರಿ, ಎಷ್ಟು ಎಕ್ಸ್ಟ್ರಾ ಕರಿಕ್ಯುಲರ್ ಇದೆ, ಕಾಲೇಜಲ್ಲಿ ಏನು ಮಾಡಿದೆ, ಹೈಸ್ಕೂಲಲ್ಲಿ ಏನು ಮಾಡಿದೆ, ಆ ಥರ ಕೇಳ್ತಾರೆ. ಅಂದರೆ ಅವ್ರಿಗೆ ಆ ಎಕ್ಸ್ಪೋಜರ್ ಬರಬೇಕು, ಜನರನ್ನು ನೋಡಬೇಕು ಚಿಕ್ಕಂದಿರುವಾಗ, ಅಂದರೆ ಮಾತ್ರ ಒಂಥರ ಎಜುಕೇಷನ್ಗೆ ಒಂದು ಮೀನಿಂಗ್ ಬರ್ತದೆ, ಅರ್ಥ ಮಾಡ್ಕೊಳ್ಳೋಕೆ ಸಹಕಾರಿಯಾಗ್ತದೆ ಅವರಿಗೆ.
0: ಈಗ ಅವರು ಬೇಡ ಅಂದರೆ ನೀವು ಹೋಗಲೇಬೇಕು ಅಂತ ಹಠ ಮಾಡ್ತಾ ಇದ್ರ?
1: ಹೌದು ಹೌದು.
0: ಎಷ್ಟು ಮಕ್ಕಳಿದ್ರಿ ಸರ್ ಮನೆಯಲ್ಲಿ?
1: ನಾವು 3 ಜನ ಮಕ್ಕಳು.
0: ಅವರು ಯಾರು?
1: ತಮ್ಮ ತಂಗಿ.
0: ತಮ್ಮ ತಂಗಿ.
1: ಹೌದು.
0: ನೀವೇ ಹಿರಿಯರು? ಅವ್ರ ಹೆಸರು ಸರ್?
1: ಅವರು ಒಬ್ಬರು ಪ್ರವೀಣ್ ಸುಬ್ಬಯ್ಯ ಅಂತೇಳಿ, ಅವರೀಗ ಟೊಯೋಟಾ ಫೈನಾನ್ಸ್ ಅಲ್ಲಿ ಎಕ್ಸಿಕ್ಯೂಟಿವ್ ಆಗಿದ್ದಾರೆ. ತಂಗಿ ರೇವತಿ ಉತ್ತೆ ಅಂತೇಳಿ, ಅವಳು ಸೈಂಟಿಸ್ಟ್, ಅವಳು ರಾಕ್ ಫೆಲ್ಲರ್ ಅಲ್ಲಿ ಈಗ ಸೈಂಟಿಸ್ಟ್ ಆಗಿದ್ದಾಳೆ ಯುಎಸ್ಎ ಅಲ್ಲಿ.
0: ಶಿಕ್ಷಕರ ಕುಟುಂಬದಲ್ಲಿ ಎಲ್ಲರೂ ಕೂಡ ಉತ್ತಮ ಶಿಕ್ಷಣವನ್ನು ಪಡೆದಿದ್ದೀರಿ.
1: ಉತ್ತಮ,
0: ಅದು ಮೌಲ್ಯಯುತ ಅಂತ ನಿರ್ಧಾರ ಮಾಡಿದ್ರ ನಿಮ್ಮ ತಂದೆ ತಾಯಿ?
1: ಅಂದ್ರೆ ನಮ್ಗೆ ಅವರೆಷ್ಟು ಸ್ಟ್ರಿಕ್ಟ್ ಆಗಿದ್ರು ಅಷ್ಟೇ ಇಂಡಿಪೆಂಡೆನ್ಸ್ ಇತ್ತು. ಅಂದ್ರೆ ನಾವು 3 ಜನ ಹೇಗಂದ್ರೆ ನಾವೇ ವರ್ಕ್ ಮಾಡ್ತಾ ಇದ್ವಿ, ತಂದೆ ತಾಯಿಗಳನ್ನ ಕೇಳ್ತಾ ಇದ್ದೇವೆ ಅಷ್ಟೇ, ಪರ್ಮಿಷನ್ ಕೇಳ್ತಾ ಇದ್ವಿ, ಬಟ್ ಕೆಲಸ ಮಾಡ್ತಿದ್ದು ನಾವು. ಅಂದ್ರೆ ನಮ್ಮ ಇಷ್ಟ ಪ್ರಕಾರ ನಾವು ವರ್ಕ್ ಮಾಡ್ತಾ ಇದ್ವಿ. ಕೆಲಸ ಮಾಡೋದಕ್ಕೆ ನಮ್ಗೆ ಕೆಲಸ ಮಾಡೋದಕ್ಕೆ ಕಲ್ಸಿದ್ದಾರೆ ಚಿಕ್ಕದಿರುವಾಗ.
0: ಏನ್ ಕೆಲಸ ಸರ್?
1: ಏನ್ ಕೆಲಸ ಬೇಕಾದ್ರೂ ಮಾಡ್ತೇವೆ ನಾವು.
0: ಏನ್ ಕೆಲಸ?
1: ತೋಟದಿಂದ ಹಿಡಿದು, ತೋಟದ ಕೆಲಸದಿಂದ ಹಿಡಿದು, ಓದೋದ್ರಿಂದ ಹಿಡಿದು, ಬರೆಯೋದ್ರಿಂದ ಹಿಡಿದು, ಎಲ್ಲ ಬರ್ತದೆ ನಮ್ಗೆ. ಜನರನ್ನ ಇಂಟ್ರಾಕ್ಷನ್ ಮಾಡೋದು, ಸ್ಪೀಚ್ ಮಾಡೋದು, ಎಲ್ಲದಕ್ಕೂ ಪ್ರೋತ್ಸಾಹ ಕೊಡ್ತಾ ಇದ್ರು ಅವರು. ಸ್ಪೀಚ್, ಡಿಬೇಟ್, ಎಸ್ಎ ಬರೆಯೋದು, ಎಲ್ಲದಕ್ಕೂ ಪ್ರೋತ್ಸಾಹ ಕೊಡ್ತಾ ಇದ್ರು. ಅದರಿಂದ 3 ಜನ ಇಂಡಿಪೆಂಡೆಂಟ್ ಆಗಿ ಬೆಳೆದಿದ್ದೀವಿ ನಾವು.
0: ನೋಡಿ, ಇದು ಒಂದು ಸೂಕ್ಷ್ಮ ಹಾಗೂ ಗಣನೀಯ ಸಂಗತಿ ಅಂತ ಹೇಳ್ಬೋದು.
1: ಹೌದು,
0: ಪ್ರತಿಯೊಬ್ಬರು ಇದನ್ನ ಆಲಿಸ್ಬೇಕು. ಆಳವಾಗಿ ಯೋಚನೆ ಮಾಡಬೇಕು. ನಿಜವಾಗಿ ಎಲ್ಲಾ ವಿದ್ಯೆಯನ್ನು ಕಲಿಸುವಂತದ್ದು ಇವತ್ತು ಯಾವುದೋ ಒಂದು ಕಾರಣಕ್ಕೆ ಆಗದೇ ಇರಬಹುದು. ಆದ್ರೆ ನೀವು ಹೇಳ್ತಾ ಇದ್ರಿ, ಎಸ್ಸೆ ಬರೆಯುವಂತಹದ್ದು, ಮತ್ತೆ ಮನೆ ಕೆಲಸ ಮಾಡುವಂತಹದ್ದು, ತೋಟದ ಕೆಲಸ ಮಾಡುವಂತದ್ದು, ಎಲ್ಲವನ್ನೂ ಕಲಿಸಿದ್ರಿಂದ ನೀವು ಇಂಡಿಪೆಂಡೆಂಟ್ ಆಗಿ ನೀವು ಮಾಡ್ತಾ ಇದ್ದೀರಿ ಅಂತ. ಆತರ ಆ ರೀತಿ ಪ್ರೋತ್ಸಾಹ ಕೊಡ್ಲಿಲ್ಲ ಅಂತ ಅಂದಿದ್ರೆ ಸರ್, ಇವತ್ತಿನ ದಿನ ಪ್ರೋತ್ಸಾಹ ಕೊಡಲ್ಲ, ಅಪ್ಪ ಅಮ್ಮ ಇಬ್ರು ಕೆಲ್ಸಕ್ಕೆ ಹೋಗ್ತಾರೆ, ಅವರಿಗೆ ಸಮಯ ಕೊಡಕ್ಕೆ ಸಾಧ್ಯ ಆಗದ ಸಂದರ್ಭದಲ್ಲಿ ಮಕ್ಕಳು ಹೇಗೆ ಬೆಳವಣಿಗೆಯ ಹಂತವನ್ನ ತಲುಪಬೇಕಾಗತ್ತೆ?
1: ಈಗ ಪೇರೆಂಟ್ಸ್ಗೆ ಟೈಮ್ ಇಲ್ಲ ಅಂದ್ರೆ ಅವರು ಅದಕ್ಕೆ ವ್ಯವಸ್ಥೆ ಮಾಡ್ಕೋಬೇಕು. ಈಗ ಬೈ ಚಾನ್ಸ್ ಅವರಿಗೆ ಮಕ್ಕಳನ್ನ ಹೇಳ್ಕೊಡಕ್ಕೆ ಆಗಲ್ಲ, ನೀತಿಪಾಠ ಹೇಳಕ್ಕೆ ಆಗಲ್ಲ ಅಂದ್ರೆ ಎಲ್ಲದಕ್ಕೂ ಅವಕಾಶ ಇದೆ ಮೇಡಮ್. ಈಗ ಹೊರಗಡೆ ಔಟ್ಸೈಡ್ ಅಲ್ಲಿ ಕೋರ್ಸಸ್ಗಳಿರ್ತದೆ, ಸಮ್ಮರ್ ಕ್ಯಾಂಪ್ಗಳಿರ್ತದೆ, ಅವುಗಳಿಗೆಲ್ಲ ಸೇರಿಸ್ಕೋಬೇಕು.
0: ಸೇರಿಸಿರ್ತಾರೆ ಸರ್, ಆದ್ರೆ ಅವನು ಏನನ್ ಕಲ್ತ ಅಂತ ಕೇಳೋದಿಕ್ಕೆ ಇವ್ರಿಗೆ ಸಮಯ ಇರೋದಿಲ್ಲ.
1: ಅದು ಸಮಯ ಮಾಡ್ಕೋಬೇಕು ಮೇಡಮ್, ಸಮಯ ಮಾಡ್ಕೋಬೇಕು. 1 ಗಂಟೆ ಆದ್ರೂ ಮಕ್ಕಳ ಜೊತೆ ಮಾತಾಡಬೇಕು.
0: ಅಪ್ಪ ಅಮ್ಮ 1 ಗಂಟೆ ಆದ್ರೂ
1: ಅಟ್ಲೀಸ್ಟ್ 1 ಗಂಟೆ
0: ಸಂವಾದ ನಡೆಸಬೇಕು,
1: ಸಂವಾದ ನಡೆಸಬೇಕು. ಅದಕ್ಕೆ ಉತ್ತಮ ಸಮಯ ಅಂದ್ರೆ ಊಟ ಮಾಡುವಾಗ, ಅಲ್ಲೆಲ್ಲೂ ಹೋಗಕ್ಕಾಗೋದಿಲ್ಲ. ಅಥವಾ ಅದಕ್ಕಾಗಿ 1 ಗಂಟೆ ಮೀಸಲಿಡಬೇಕು. ರಾತ್ರಿ 10 ಗಂಟೆ ಆದ್ರೂ ಕೂಡ ಮಕ್ಕಳನ್ನ ಎಬ್ಬಿಸ್ಬಿಟ್ಟು ಮಾತಾಡಿದ್ರೆ ಅವರಿಗೆ ಖುಷಿ ಆಗ್ತದೆ ಮಕ್ಕಳಿಗೆ.

0: ಇನ್ನು ಮಾರ್ಗದರ್ಶನ ಕೊಟ್ಟಿದ್ದಾರೆ ತಂದೆ ತಾಯಿ ಅಂತ ಅಂದ್ರೆ ಯಾವೆಲ್ಲ ಮಾರ್ಗದರ್ಶನವನ್ನ ಕೊಟ್ಟಿದ್ದಾರೆ, ಲೈಫ್ ಚೆನ್ನಾಗಿರ್ಬೇಕಂದ್ರೆ ಜೀವನದ ಹಾದಿ ಸುಗಮವಾಗಬೇಕು ಅಂದಾಗ ಬಾಲ್ಯದ ಶಿಕ್ಷಣ ಚೆನ್ನಾಗಿರ್ಬೇಕು ಅಂತ ಹಿರಿಯರು ಹೇಳ್ತಾರೆ, ಅನುಭವಿಗಳು
1: ಹೌದು,
0: ತತ್ವಜ್ಞಾನಿಗಳು ಕೂಡ ಅದನ್ನ ಹೇಳ್ತಾರೆ. ಚಿಂತನ ಕಾರ್ಯಕ್ರಮದಲ್ಲಿ ನಾವು ಕೇಳ್ತೀವಿ. ಹಾಗಿದ್ದಾಗ ನಿಮ್ಮ ಮನೆಯಲ್ಲಿ ಈಗಾಗಲೇ ನಮಗೆ ಎಲ್ಲ ಕೆಲಸವನ್ನು ಕಲಿಸಿದ್ರು, ನಾವು ಸ್ವತಂತ್ರವಾಗಿ ಕೆಲಸ ಮಾಡ್ತಾ ಇದ್ವಿ, ಒಂದು ವಿಶ್ವಾಸ ಅನ್ನೋದು ಹುಟ್ಟಿರುತ್ತೆ,
1: ಆತ್ಮವಿಶ್ವಾಸ
0: ಅನ್ನೋದು ಹುಟ್ಟಿರುತ್ತೆ, ಕಾನ್ಫಿಡೆನ್ಸ್. ಈಗ ತಂದೆ ತಾಯಿಗಳು ಅವರ ಒಂದು ಜೀವನ ಶೈಲಿಯ ನಡುವೆ ಮಕ್ಕಳಿಗೆ ವಿಶೇಷವಾಗಿ ನಾವು ಇದೇ ರೀತಿ ಕಲಿಸ್ಬೇಕು ಅನ್ನೋದು ಇರುತ್ತಂತೆ, ಅದು ಎಷ್ಟರ ಮಟ್ಟಿಗೆ ಸತ್ಯ ಸರ್ ನೀವು ಕಂಡಂತೆ?
1: ನಮ್ಮ ತಂದೆಯವ್ರದ್ದು ಈಗಲೂ ಇದೆ, ಅವ್ರು ಈಗಲೂ 5 ಗಂಟೆಗೆ ಹೇಳ್ತಾರೆ, 87 ವರ್ಷ ಅವರಿಗೆ, ಈಗಲೂ 5 ಗಂಟೆಗೆ ಹೇಳ್ತಾರೆ. ನಾವು 6 ಗಂಟೆಗೆ ಎದ್ದಿಲ್ಲ ಅಂದ್ರೆ ಅವರು ಗಲಾಟೆ ಮಾಡ್ತಾ ಇದ್ರು, ಬೆಳಿಗ್ಗೆ ಹೇಳ್ಬೇಕು ಅಂತ ಹೇಳೋರು. ಅನಂತರ ಫುಡ್ ಕೂಡ ಅಷ್ಟೇ, ಅವ್ರದ್ದು ಲಿಮಿಟೆಡ್, ಈಗಲೂ ಅಷ್ಟೇ, ಅವರು ಊಟ ಮಾಡೋದ್ರೆ ನಮಗೆ ಭಯ ಆಗ್ತದೆ, ಇಷ್ಟು ಊಟ ಮಾಡ್ಕೊಂಡು ಬದುಕಬಹುದು, ಅಷ್ಟು ಕಡಿಮೆ ತಿಂತಾರೆ ಅವರು. ಮೊದ್ಲಿಂದ ನನಗೆ ಅವ್ರು ಸ್ವೀಟ್ ಗೀಟಲ್ಲಿ ತಿಂದಿದ್ದೆ ಯೋಚನೆ ಇಲ್ಲ, ತಿನ್ನೋದೇ ಇಲ್ಲ ಅವರು,
0: ಮಿತ
1: ಅದೆಲ್ಲ ಆ ಥರದ್ದು ತಿನ್ನೋದಿಲ್ಲ ಅವರು. ಅಂದರೆ ಹೆಲ್ತ್ ಅನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ ಅವರು. ತಾಯಿಯವರು ಕೂಡ ಅಷ್ಟೇ,
0: ತಾಯಿ 87 ವರ್ಷ ಆರೋಗ್ಯಕರವಾಗಿ ಬದುಕಬೇಕು ಅಂದ್ರೆ ಅದೆಲ್ಲವನ್ನು ಪಾಲನೆ ಮಾಡಿದ್ರೆ ಮಾತ್ರ ಸಾಧ್ಯ.
1: ಹೌದೌದು, ಅದು ಸಾಧ್ಯ, ಅದಾ ಪಾಲನೆ ಮಾಡಿದ್ರೆ ಮಾತ್ರ ಸಾಧ್ಯ. ಅನಂತರ ಅವರು ಏನಪ್ಪ ಅಂದ್ರೆ ಜನರಿಗೆ ಹೆಲ್ಪ್ ಮಾಡುದೇ ತಂದೆ, ಏನು ಈಗ ಸ್ಕೂಲಿಗೆ ಹೋದ್ರೆ ಸ್ಕೂಲನ್ನು ಹೇಗೆ ಡೆವಲಪ್ ಮಾಡಬೇಕು, ಅದಕ್ಕೆ ಡೋನರ್ಸ್ನ ಹಿಡಿದ್ಬಿಟ್ಟು ಬಿಲ್ಡಿಂಗ್ ಕಟ್ಸೋದು, ಏನೇನು ಇರಲ ಅದನ್ನ ತರಿಸೋದು, ಆ ಥರದ್ರಲ್ಲಿ ತುಂಬ ಕೆಲಸ ಮಾಡಿದ್ದಾರೆ ಅವರು, ಅದು ನಮಗೆ ಗೊತ್ತಾಗುತ್ತೆ. ಆಮೇಲೆ ಸ್ಟೂಡೆಂಟ್ಸ್ಗೆ ಕೂಡ ಹೆಲ್ಪ್ ಮಾಡ್ತಾ ಇದ್ರು ಅವರು, ಅಂದರೆ ಅವರನ್ನ ಸ್ಟೂಡೆಂಟ್ಸ್ಗೆ ಹೇಳ್ಕೊಡೋದಕ್ಕಂಥದ್ದು ಅಥವಾ ಎಕ್ಸ್ಟ್ರಾ ಕ್ಲಾಸ್ ತಗೊಳ್ತಕ್ಕಂಥದ್ದು ಅಂಥದ್ದೆಲ್ಲ ಮಾಡ್ತಾ ಇದ್ರು. ತಾಯಿ ಕೂಡ ಅಷ್ಟೇ, ಸ್ವಲ್ಪ ಸ್ಟ್ರಿಕ್ಟಾಗಿ ಕಲಿಸ್ತಾ ಇದ್ರು, ಆದರೂ ಮಕ್ಕಳಿಗೆ ಹೆಲ್ಪ್ ಮಾಡ್ತಾ ಇದ್ರು, ಎಕ್ಸ್ಟ್ರಾ ಕ್ಲಾಸ್ ತಗೊಳ್ಳೋಂಥದ್ರಲ್ಲಿ ತುಂಬ ಮಾಡ್ತಾ ಇದ್ರು. ಆಮೇಲೆ ನನಗೆ ಗೊತ್ತಿರೋ ಹಾಗೆ ಸುಮಾರು ಈಗ ಅದ್ರನ್ನೆಲ್ಲ ಮನೇಲಿ ಇರಿಸ್ಕೊಂಡು ಅವ್ರಿಗೆ ಕಲಿಸ್ತಾ ಇದ್ರು,
0: ಅವರಿಗೆ ಪಾಠವನ್ನ ಅಂದ್ರೆ ಟ್ಯೂಷನ್ ರೀತಿ
1: ಮಾಡ್ತಾ ಇದ್ರು. ಹೌದು,
0: ಸಹಾಯ ಮಾಡ್ತಾ ಇದ್ದಿದ್ದು ಅವರಿಗೆ. ನಿಮ್ಗೆ ಏನ್ ಅನ್ನಿಸ್ತಾ ಇತ್ತು ಸರ್, ಅದನ್ನೆಲ್ಲ ನೋಡಿದಾಗ ಏನ್ ಅನ್ನಿಸ್ತಾ ಇತ್ತು?
1: ಅಲ್ಲ, ನಮ್ಗೆ ಏನ್ ಅನ್ನಿಸ್ತಾ ಇತ್ತು ಅಂದ್ರೆ ಎಲ್ಲರಿಗೂ ಒಂದು ಹಕ್ಕಿದೆ, ಅಲ್ಲ, ಅದನ್ನ ಹೆಲ್ಪ್ ಮಾಡ್ಬೇಕಂತ ನಮ್ಗೆ ಅದರಿಂದನೇ ಬಂದಿರೋದು,
0: ಕಲ್ತಿದ್ದು ಸಹಾಯ ಮಾಡ್ಬೇಕು ಒಬ್ಬರಿಗೆ. ಹಾಗಾದ್ರೆ ಸರ್,

0: ಇವತ್ತಿನ ಶಿಕ್ಷಣಕ್ಕೂ ಅಂದಿನ ಶಿಕ್ಷಣಕ್ಕೂ ಏನಾದರೂ ವ್ಯತ್ಯಾಸವನ್ನ ಕಂಡಿದ್ದೀರಾ ನೀವು?
1: ಅಂದಿನ ಶಿಕ್ಷಣದಲ್ಲಿ ಎರಡು ವಿಚಾರಗಳಿದೆ. ಒಂದು ಮುಖ್ಯವಾಗಿ ಏನಪ್ಪ ಅಂದ್ರೆ, ಆಗ ಸ್ಟ್ರಿಕ್ಟ್ ಆಗಿದ್ರು, ಸ್ವಲ್ಪ ಗಲಾಟೆ ಮಾಡಿದ್ರೆ ಅಥವಾ ಮಾರ್ಕ್ಸ್ ಕಡಿಮೆ ಬಂದ್ರು ಕೂಡ ಚೆನ್ನಾಗಿ ಏಟ್ ಬಿಡೋದು. ಆಗ ಪೇರೆಂಟ್ಸ್ ಮೀಟಿಂಗ್ ಬಂದ್ರೆ, ಮಾರ್ಕ್ ಕಡಿಮೆ ಬಂದ್ರೆ ಟೀಚರ್ ಒಂದು ಹೊಡೆದ್ರೆ ಪೇರೆಂಟ್ಸ್ ಎರಡು ಮೂರು ಹೊಡಿತಿದ್ರು ಟೀಚರ್ಸ್ಗಳ ಮುಂದೆ. ಬಟ್ ಈಗ ಅದಿಲ್ಲ, ಮಕ್ಕಳನ್ನು ತುಂಬಾ ನಾವು ಒಂಥರ ಪೆಟ್ಟಾಗಿ ಮುದ್ದಾಗಿ ಸಾಕ್ತೀವಿ. ಅದು ಸ್ವಲ್ಪ ಎಫೆಕ್ಟ್ ಆಗ್ತಾ ಇದೆ ಮುಂದೆ ಜನರೇಷನ್ಗೆ. ಅಂದ್ರೆ ಅದೊಂಥರ ನಮಗೆ ಭಯ ಇತ್ತು ಟೀಚರ್ಸ್ ಅಂದ್ರೆ, ಈಗ ಟೀಚರ್ಸ್ ಅಂದ್ರೆ ಭಯ ಇಲ್ಲ, ಭಯ ಇಲ್ಲ. ಆಮಂತ್ರ ನಮಗೆ ಓದೋದಂದ್ರೆ, ನಾವು ಓದ್ತಾ ಇರ್ಬೇಕಾದ್ರೆ ಪುಕ್ಕನ ಬುಡದಿಂದ ಬುಡಕ್ಕೆ ಓದ್ತಾ ಇದ್ವಿ. ಈಗ ಆತರ ಇಲ್ಲ. ಈಗ ನನಗೆ ಕಾಲೇಜ್ಗಳಲ್ಲಿ ಹೋದ್ರೆ ಟೀಚರ್ಸ್ಗಳು ಹೇಳ್ತಾರೆ, ನಾವು ಇಷ್ಟು ಕ್ವಶನ್ ಓದಿ ಅಂದ್ರೆ ಅಷ್ಟನ್ನು ಓದಲ್ಲ, ಇಂಟರ್ನೆಟ್ ಅಲ್ಲಿ ಅದರಲ್ಲಿ ಯಾವ್ದು ಬರ್ತದೆ ಅಂತ ಫಿಲ್ಟರ್ ಮಾಡಿ ಒಂದು 10 ಕ್ವಶನ್ ಓದ್ಕೊಂಡು ಪಾಸ್ ಆಗ್ಬಿಡ್ತಾರೆ ಆತರ ಅಂತೇಳಿ. ಒಂಥರ
0: ಇದು ಬೆಳವಣಿಗೆಗೆ ಅನ್ಯಾಯ ಅಲ್ವಾ ಸರ್?
1: ಬೆಳವಣಿಗೆಗೆ ಅನ್ಯಾಯ. ಅದೇನಕ್ಕೆ ಕಾರಣ ಏನಂದ್ರೆ, ಎಲ್ಲರೂ ಮಾರ್ಕ್ ಕೇಳ್ತಾರೆ, 10th ಲಿ ಎಷ್ಟು ಬಂತು, 90 ಬಂತು. 90 ಬಂದ್ರೆ ಈಗ ಪ್ರಯೋಜನ ಇಲ್ಲ, 98 ಬರ್ಬೇಕಂತಾರೆ. ಆತರ ಮಾರ್ಕ್ನ ಹಿಂದೆ ಬಿದ್ದ್ಬಿಟ್ರು.
0: ಅಂದ್ರೆ ಅವನು ಎಷ್ಟನ್ನ ಕಲ್ತಿದ್ದಾನೆ, ಎಷ್ಟು ಅರ್ಥ ಮಾಡ್ಕೊಂಡಿದ್ದಾನೆ, ಏನನ್ನ ಕಲ್ತಿದ್ದಾನೆ, ಎಷ್ಟು ಅಳವಡಿಸ್ಕೊಂಡಿದ್ದಾನೆ ಅವನ ಜೀವನದಲ್ಲಿ,
1: ಹೌದು,
0: ಅವನ ನಡವಳಿಕೆಯಲ್ಲಿ, ಸ್ವಭಾವದಲ್ಲಿ, ಎಷ್ಟು ಆ ಪಾಠದ ನಿಯಮಗಳನ್ನ, ನೀತಿ ನಿಯಮಗಳನ್ನ ಎಷ್ಟು ಅಳವಡಿಸ್ಕೊಂಡಿದ್ದಾನೆ ಅನ್ನೋದಕ್ಕಿಂತ ಎಷ್ಟು ಅಂಕಗಳನ್ನು ಪಡೆದಿದ್ದಾನೆ ಅಂತ ಮಾತ್ರ ನೋಡ್ತಾರೆ ಅಂತ ಹೇಳ್ತೀರಾ?
1: ಹೌದು ಹೌದು. ಅನಂತರ ಇನ್ನೊಂದೇನಪ್ಪ ಅಂದ್ರೆ, ಅಂಕಗಳಿಗೋಸ್ಕರ ಈಗ 10th ಬಂದಾಗ ಎಲ್ಲ ಈಗ ಆಟ ಪಾಠ ಇದೆ ಎಲ್ಲ ಬಿಡಿಸ್ಬಿಡ್ತಾರೆ ಅವರಿಗೆ. ಬರೇ ಓದು ಓದು ಓದು, ಟ್ಯೂಷನ್ಗೆ ಹಾಕ್ತಾರೆ, ಎಕ್ಸ್ಟ್ರಾ ಕೋಚಿಂಗ್ ಕೊಡ್ತಾರೆ, ಕ್ಲಾಸಲ್ಲಿ ಕಾಲೇಜಲ್ಲಿ ಕೊಡ್ತಾರೆ, ಟೆನ್ಷನ್ ಆಗ್ಬಿಡುತ್ತೆ ಹುಡುಗರಿಗೆ. ಒಂಥರ ಫ್ರೀ ಆಗಿ ಇರೋದಕ್ಕೆ ಆಗಲ್ಲ ಅವ್ರಿಗೆ. ಸ್ಟೂಡೆಂಟ್ಸ್ ಅಂತ ಅನ್ನೋದಕ್ಕಿಂತ ಮಾರ್ಕ್ ತಗೊಳ್ಳೋ ಮಿಷಿನ್ಗಳ ತರ ಆಗ್ಬಿಟ್ಟಿದ್ದಾರೆ ಅವರು. ಅದು ಒಳ್ಳೆ ಬೆಳವಣಿಗೆ ಅಲ್ಲ ಮೇಡಮ್.
0: ನಿಮಗೆ ಹೇಗೆ ಪ್ರೋತ್ಸಾಹ ಸಿಕ್ತಿತ್ತು ಸರ್ ಆಟ ಪಾಠಗಳಿಗೆ? ನೀವು ಸ್ವಲ್ಪ ಬೈತಾ ಇದ್ರು, ಅಲ್ಲಿ ಹೋಗ್ಬೇಡ ಅಂತ ಹೇಳ್ತಾ ಇದ್ರು, ಭಯ ಇರುತ್ತೆ ತಂದೆ ತಾಯಿಗಳಿಗೆ ಅಂತ ಹೇಳಿದ್ರೆ, ಈಗ ನಿಮಗೆ ಹೇಗೆ ಪ್ರೋತ್ಸಾಹ ಸಿಕ್ತು?
1: ಅಂದ್ರೆ ನನಗೆ ಪ್ರೋತ್ಸಾಹ ಅನ್ನೋದಕ್ಕಿಂತ ನಮಗೆ ಕಲ್ಸ್ಬಿಟ್ಟಿದ್ರು. ಈಗ ಅವರು ಬೇಡ ಅಂದ್ರು ಕೂಡ ಆಮೇಲೆ ಹೇಳೋರು, ಎಲ್ಲ ಪ್ರೋಗ್ರಾಮ್ಗಳಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೇಕಂತ ಹೇಳೋರು, ನಾನು ಹೋಗ್ತೀನಿ ಅಂದಾಗ ಬೇಡ ಅನ್ನೋರು. ಬಟ್ ಅಂದ್ರೆ ಅದೊಂಥರ ಸ್ವಲ್ಪ ದ್ವಂದ್ವ ಆಗೋದು.
0: ಸ್ವಾರ್ಥ
1: ಸ್ವಾರ್ಥ ಅಲ್ಲ, ಅವ್ರಿಗೊಂದು ಭಯ ಇರ್ಬೋದು, ನೋಡೋದಕ್ಕೆ ಹೀಗಿದ್ದಾನೆ, ಅಲ್ಲಿ ಹೋದ್ರೆ ಮಾಡ್ತಾನೆ, ಇಲ್ಲ ಏನಾದ್ರು ತೊಂದರೆ ಸಿಕ್ಕಾಕೊಡ್ತಾನೋ, ಆತರ ಭಯ ಇರ್ಬೋದು,
0: ಏನಾದ್ರೂ ತೊಂದರೆ ಆಗ್ಬೋದೇನೋ.
1: ಬಟ್ ಅದೇನಪ್ಪ ಅಂದ್ರೆ, ಆನಂತರ ನನಗೆ ಅನುಭವಕ್ಕೆ ಏನು ಬಂತು ಅಂದ್ರೆ, ನಾವು ಏನ್ ಮಾಡ್ಬೇಕಾದ್ರೂ ಈಗ ನಮ್ಗೆ ಬೇಕಾದವ್ರು ಕೂಡ ಒಂದು ನಮಗೆ ಅಬ್ಸ್ಟ್ರಕ್ಷನ್ ಮಾಡ್ತಾರೆ
0: ಸರ್. ಭಯ ಇದ್ದೇ ಇರುತ್ತೆ. ಮಕ್ಕಳಿಗೆ ಪ್ರೀತಿಯಿಂದ ಸೈಕಲ್ ಕೊಡಿಸ್ತಾರೆ,
1: ಹೌದು,
0: ವ್ಯಾಯಾಮ ಆಗ್ಲಿ ಅಂತ. ಅವನು ಅಡ್ಡಾದಿಡ್ಡಿ ಓಡಿಸಿ ಏನಾದರೂ ಹೆಚ್ಚು ಕಡಿಮೆ ಮಾಡಿಕೊಂಡ್ರೆ, ಯಾವುದೋ ಗಾಡಿ ಗುದ್ದುಬಿಟ್ರೆ ಅಥವಾ ಇವನೇ ಹಾನಿಗೊಳಗಾದರೆ ಎಲ್ಲ ಮಕ್ಕಳು ಶಾಲೆಗೆ ಹೋಗ್ತಾರೆ. ನಾನು ಸೈಕಲ್ ಕೊಡಿಸ್ಬಿಟ್ಟು ಇವನಿಗೇನಾದ್ರು ಹೆಚ್ಚು ಕಡಿಮೆ ಆದರೆ ಅಥವಾ ಇವಳಿಗೇನಾದರೂ ಹೆಚ್ಚು ಕಡಿಮೆ ಆದರೆ ಅಂತ ಭಯ ಇದ್ದೇ ಇರುತ್ತಲ್ವಾ ಸರ್?
1: ಭಯ ಇದ್ದೇ ಇರುತ್ತೆ, ಭಯ ಇದ್ದೇ ಇರುತ್ತೆ. ಬಟ್ ಏನಪ್ಪ ಅಂದ್ರೆ, ನಮ್ಮ ಇಂಟೆನ್ಷನ್ ಎಷ್ಟಿದೆ ಇರಬೇಕು ಅಂದ್ರೆ, ಏನು ಅದನ್ನ ಅವರು ಎಷ್ಟು ಅಬ್ಸ್ಟ್ರಕ್ಷನ್ ಮಾಡ್ತಾರೆ ತಳ್ಳಿ ಹಾಕುವಂತ ಒಂದು ನಮ್ಗೆ ಒಂದು ಧೈರ್ಯ ಇರಬೇಕು ಅಂದ್ರೇನೆ ನಮಗಾಗುತ್ತೆ. ಯಾವುದು ಈಗ ಒಪ್ಕೋ ಯಾರು, ಈಗ ನೋಡಿ
0: ಸ್ವಲ್ಪ ದೊಡ್ಡವರಾಗಬೇಕು.
1: ಈಗ ಹೈಸ್ಕೂಲ್ ಬಂದ ನಂತರ ಗೊತ್ತಿರ್ತದೆ, ಈಗ ನನಗೆ ಕ್ಯಾಂಪ್ ಹೋಗ್ಬೇಕಂದ್ರೆ ಕ್ಯಾಂಪ್ ಹೋಗ್ತೀನಿ, ಅವ್ರು ಹೇಳ್ತೀರಾ ಅಲ್ಲಿ ಹೋದ್ರೆ ಇದಾಗ್ತದೆ, ಇಲ್ಲ ಅದನ್ನ ಮಾಡ್ದೆ ಹಾಗೆ ಮಾಡ್ತೀನಿ, ನೀ ಜೋಡಿಗೆ ಹೋಗ್ತೀಯ, ನನಗೆ ಈ ಜೋಡಿಗೆ ಹೋಗಲ್ಲ, ನಾನು ಕೂತ್ಕೊಂಡಿರ್ತೀನಿ. ಆ ತರ ಅವ್ರನ್ನ ಕನ್ವಿನ್ಸ್ ಮಾಡ್ಬಿಟ್ಟು ಹೋಗ್ಬೇಕು, ಅದ್ ಮುಂದೆ ತುಂಬಾ ಉಪಯೋಗ ಆಗ್ತದೆ. ಈಗ ನಮ್ಗೆ ಎಲ್ಲೂ
0: ಭರವಸೆ ಕೊಟ್ಟು ಹೋಗ್ತಾ ಇದ್ದೀವಿ,
1: ಭರವಸೆ ಕೊಟ್ಟು ಹೋಗ್ಬೇಕು,
0: ಹಾಗೆ ನಡ್ಕೋಬೇಕು ಕೂಡ.
1: ಹೌದು ಹೌದು ಹೌದು.
0: ಆ ತರ ಯಾವ್ದಾದ್ರು ಘಟನೆ ನೆನಪಿದೆಯಾ ನಿಮ್ಗೆ ಬಾಲ್ಯದ್ದು?
1: ಬಾಲ್ಯದ್ದು ಅಂದ್ರೆ, ಒಂದ್ಸತಿ ನನಗೆ ಗಂಗೋತ್ರಿ ಗೋಮುಖಿಗೆ ಒಂದು NCC ಕ್ಯಾಂಪ್ ಇತ್ತು, ಡಿಗ್ರಿಯಲ್ಲಿ ಇದ್ದಾಗ. ತುಂಬಾ ದೂರ ಟ್ರೈನ್ ಅಲ್ಲಿ ಹೋಗ್ಬಿಟ್ಟು ಅಲ್ಲಿಂದ ಬಸ್ ಅಲ್ಲಿ ಹೋಗಿ ತುಂಬಾ ಕಷ್ಟ ಇತ್ತು. ಅದು ಹೋಗೋದಕ್ಕೆ ಅಲ್ಲಿಗೆ ಹೋಗೋದಕ್ಕೆ ಆ ಟೈಮಲ್ಲಿ 8 ದಿವಸ ಆಗೋದು, ಬರೋದಕ್ಕೆ 8 ದಿವಸ, ಕ್ಯಾಂಪ್ 15 ದಿವಸ, 1 ತಿಂಗಳಾಗ್ಬಿಡೋದು. ಹೋಗೋದು ಬೇಡ ಅಂತಿದ್ರು. ಬಟ್ ನಾನು ಗಲಾಟೆ ಮಾಡ್ಕೊಂಡು ಅನ್ನೋದಕ್ಕಿಂತ ನಾನು ಹೋಗ್ತೀನಿ, NCC ಅಲ್ಲಿ ಹೋಗ್ತಾ ಇದ್ರೆ ನಾನು ಹೋಗ್ಲೇಬೇಕು, ಆತರ ನಾನು ಸೀನಿಯರ್ ಇದ್ದೀನಿ, ನನಗೆ ಸೆಲೆಕ್ಟ್ ಆಗಿದೆ, ಹೋಗ್ಲೇಬೇಕು, ಅಪರ್ಚುನಿಟಿ ಮಿಸ್ ಮಾಡ್ತೀನಿ ಅಂತ ಕನ್ವಿನ್ಸ್ ಮಾಡ್ಬಿಟ್ಟು ಹೋದೆ. ನಂತರ ಅಲ್ಲಿ ಹೋಗಿದ ನಂತರ ಏನಾಯ್ತು, ಅಲ್ಲಿ ಹೋಗಿ ತಲುಪುವಾಗ ಟೈಮ್ ಆಗಿತ್ತು. ಅಲ್ಲಿ ಹೋಗ್ಬಿಟ್ಟು ನಾನು ಕೂತ್ಕೊಂಡು ಲೆಟರ್ ಬರ್ದೆ. ಆ ಲೆಟರ್ ಬರೆಯುವಾಗ ನನಗೆ ಪೋಸ್ಟ್ ಕಾರ್ಡ್ ಅಲ್ಲಿ ಬರಿತಿದ್ದೀವಿ ಅವರು, ಪೋಸ್ಟ್ ಕಾರ್ಡ್ ಅಲ್ಲಿ ಬರೆದಾಗ ಅದು ಹ್ಯಾಂಡ್ ರೈಟಿಂಗ್ ಒಂದು ಚೆನ್ನಾಗಿಲ್ಲ, ಅದು ಓದಕ್ಕಾಗಿಲ್ಲ ಅಂತ.
0: ಏನಂತ ಬರ್ದಿದ್ರಿ?
1: ಅಲ್ಲ ಚೆನ್ನಾಗಿದ್ದೀನಿ ಅಂತ ಬರ್ದಿದ್ದೆ, ಬಟ್ ಅದು ಬರ್ದಿದ್ರೆ ಮಮ್ಮಿ ತಾಯಿಗೆ ಓದಕ್ಕಾಗಿಲ್ಲ ಅಂತೆ, ಅಷ್ಟು ಚೆನ್ನಾಗಿತ್ತು ಹ್ಯಾಂಡ್ ರೈಟಿಂಗ್ ಅದು.
0: ಅಂದ್ರೆ ಅವರು ಭಯ ಬಿದ್ದಿರಬಹುದಾ?
1: ಭಯ ಅಲ್ಲ, ಭಯ ಅಂದ್ರೆ
0: ಕಾರ್ಡ್ ತಲುಪಿತ್ತ? ಪತ್ರ
1: ತಲುಪಿತ್ತು.

0: ಆ ಥರ ಆ ಥರ ಸ್ವಲ್ಪ ವಿಚಾರಗಳಲ್ಲಿ ಇದು ಮಾಡಿ.
1: ನೀವು ಕೂಡ ಎಚ್ಚರಿಕೆಯನ್ನ ಹೊಂದಿದ್ರಿ?
0: ಎಚ್ಚರಿಕೆ ಹೊಂದಿದ್ದೆ.
1: ತಂದೆ ತಾಯಿಗೆ ಮಾತು ಕೊಟ್ಟ ಮೇಲೆ ಹಾಗೆ ನಡ್ಕೊಳ್ಬೇಕು ಅನ್ನೋದು ಒಂದು ನಿಮಗೆ ಇತ್ತು?
0: ಅದಿತ್ತು.
1: ಯಾಕೆ ಅಂತ ಹೇಳಿದ್ರೆ ಗಣಿತದಲ್ಲಿ ಒಂದು ತಪ್ಪಾದ್ರೆ ತಾಯಿಗೆ ಕೆಟ್ಟ ಹೆಸರು, ಗಣಿತ ಶಿಕ್ಷಕಿಗೆ ಅಂತ ಹೇಳಿನೇ ನೀವು ಎಚ್ಚರ ವಹಿಸಿದ್ದವರು. ಇನ್ನು ದೂರ ಹೋದ್ರೆ ನಾನು ಚೆನ್ನಾಗಿದ್ದೀನಿ ಅಂತ ಅವ್ರಿಗೆ ತಿಳಿಸ್ಬೇಕಲ್ಲ. ಅವಾಗ ಫೋನ್ಗಿನಲ್ಲಿ
0: 1987-88 ಫೋನ್ ಎಲ್ಲ ಏನಿರ್ಲಿಲ್ಲ, ಲೆಟರ್ಗಳೇ. ಅದು ನಾನು ಲೆಟರ್ ಬರೆದು
1: ಮರ್ಯಾದೆ ಬರ್ದಿದ್ದೀರಾ ಸರ್?
0: ಮರ್ಯಾದೆ ಬರ್ದಿದ್ದೀನಿ
1: ಅಲ್ವಾ.
0: ಹೌದು,
1: ಇದು ಗಮನಿಸಬೇಕಾದಂತಹದ್ದು, ನುಡಿದಂತೆ ನಡೆಯುವುದು ಅಂತ.
0: ಹೌದು,
1: ಅಂದ್ರೆ ಇದು ಅಂದ್ರೆ ಒಂದು ಕಾಳಜಿ,
0: ಕಾಳಜಿ,
1: ಪ್ರೀತಿ.
0: ಹೌದು,
1: ಮತ್ತೆ ತಾಯಿ ತಂದೆ ಆತಂಕಕ್ಕೊಳಗಾಗ್ತಾರೆ ಅನ್ನೋದು ಕೂಡ ನೀವು ಜವಾಬ್ದಾರಿಯುತವಾಗಿ ನಡ್ಕೊಂಡಿದ್ದೀರಿ ಆ ವಯಸ್ಸಿನಲ್ಲಿ ಅಂತ ಹೇಳ್ಬೋದು. ಇನ್ನು ಸರ್, ಮುಂದೆ ನೀವು ಶಿಕ್ಷಣವನ್ನ ಹೇಗೆ ಮುಂದುವರೆಸ್ತೀರಿ?
0: ಆನಂತರ ಕಾವೇರಿ ಕಾಲೇಜಿನಲ್ಲಿ ನಾನು BSc ಮುಗಿಸಿದೆ. BSc ಮುಗಿಸ್ಬಿಟ್ಟು ನನಗೇನಾಯ್ತು ಅಂದ್ರೆ, BSc ನಲ್ಲಿ ಮಾರ್ಕ್ಸ್ ಕಡಿಮೆ ಇತ್ತು, BEd ಗೆ ಸೀಟ್ ಸಿಗ್ಲಿಲ್ಲ, MSc ಗೆ ಸೀಟ್ ಸಿಗ್ಲಿಲ್ಲ. ಆಗ ನಾನೇನ್ ಮಾಡಿದೆ, ನನ್ನ ಕಸಿನ್ ಕರ್ಕೊಂಡು ಹೋದ್ರು ಬೆಂಗಳೂರು.
1: ನಿಮಗೊಂದು ಭಯ ಇದೆ ಇವಾಗ್ಲೂ, ಮಾರ್ಕ್ಸ್ ಕಡಿಮೆ ಇತ್ತು ಅಂತ ನೆನಪಿದೆ?
0: ಭಯ ಇಲ್ಲ, ಬಟ್ ಆ ಟೈಮಲ್ಲಿ ಭಯ ಇತ್ತು ಏನಾಗ್ತದೆ ಅಂತ. ಆನಂತರ ಏನಾಯ್ತು ಅಂದ್ರೆ, ಇದಕ್ಕೆ ಹೋದೆ, ಬೆಂಗಳೂರಿಗೆ ಹೋದಾಗ ನನ್ನ ಕಸಿನ್ ಒಂದು ಕಂಪನಿಯಲ್ಲಿ ಕೆಲಸ ಮಾಡ್ತಾರೆ, ಅವ್ರು ಇನ್ನೊಂದು ಕಂಪನಿಯಲ್ಲಿ ನನಗೆ ಸೇರಿಸಿದ್ರು, ಫಾರ್ಮಾಸ್ಯುಟಿಕಲ್ ಕಂಪನಿ.
1: ನೀವೇನಾಗಬೇಕು ಅಂತ ಆಸೆ ಇಟ್ಕೊಂಡಿದ್ರಿ?
0: ಗವರ್ಮೆಂಟ್ ಆಫೀಸರ್ ಆಗ್ಬೇಕಂತಲೇ ಆಸೆ ಇತ್ತು ಮೊದಲಿಂದಾನೆ,
1: ಚಿಕ್ಕಂದಿನಿಂದ. ನಿಮ್ ತಾಯಿ ತಂದೆಗೆ ಹೇಳ್ತಾ ಇದ್ರ?
0: ಹೌದು.
1: ಅವ್ರೇನು ಹೇಳ್ತಾ ಇದ್ರು?
0: ಅವ್ರೇನು ಹೇಳ್ತಾರಲ್ಲ, ಓದು ಅಂತ ಹೇಳ್ತಿದ್ರು ಅಷ್ಟೇ.
1: ಅಲ್ಲ, ಎಲ್ಲರಿಗೂ ಆಸೆ ನಮ್ಮ ಮಕ್ಕಳು ಸರ್ಕಾರಿ ಹುದ್ದೆಗೆ ಹೋಗ್ಬೇಕು ಅಂತ. ಹಾಗೆ ನಿಮ್ಮ ತಂದೆ ತಾಯಿನೂ ಕೂಡ ಬಯಸಿದ್ರು. ನೀವು ಜಾಯಿನ್ ಆದ್ರ?
0: ಹೌದು, ಅದು ಹೇಳ್ಬಿಡ್ತೇನೆ. ಈಗ ಏನಾಯ್ತು ಅಂದ್ರೆ, ಅಲ್ಲಿ ಅಲ್ಲಿ ವರ್ಕ್ ಮಾಡ್ತಿರ್ಬೇಕಾದ್ರೆ ನನಗೆ ಎಕ್ಸಾಮ್ ಬರೆಯೋದಕ್ಕೆ ಸ್ಟಾರ್ಟ್ ಮಾಡಿದೆ, ಗೌರ್ಮೆಂಟ್ ಸರ್ವಿಸ್ ಎಕ್ಸಾಮ್ಸ್ಗೆ. ನನಗೆ ಡಿಫೆನ್ಸ್ ಹೋಗ್ಬೇಕಂತ ತುಂಬಾ ಆಸೆ ಇತ್ತು. ಆಗ ಫಸ್ಟ್ ನಾನು ಬರೆಯಕ್ಕೆ ಶುರು ಮಾಡಿದ್ದು ಆಗ CDS ಕಂಬೈನ್ ಡಿಫೆನ್ಸ್ ಸರ್ವಿಸ್ ಎಕ್ಸಾಮಿನೇಷನ್. ಒಂದ್ ಸತಿ ಎರಡ್ ಸತಿ ಬರದೆ ಆಗ್ಲಿಲ್ಲ, ಮೂರನೇ ಸತಿಗೆ ಪಾಸ್ ಆಯ್ತು. ಪಾಸ್ ಆದ್ಮೇಲೆ ಇಂಟರ್ವ್ಯೂಗೆ ಹೋದಾಗ ಅದು 5 ದಿವಸದ ಇಂಟರ್ವ್ಯೂ ಇರ್ತದೆ. ಅಲ್ಲಿ ಸ್ವಲ್ಪ ಇಂಟರ್ವ್ಯೂನ ಆಫೀಸರ್ ಸರ್ನಲ್ಲಿ ನೋಡಿದ್ರೆ ಸ್ವಲ್ಪ ಭಯ ಆಗೋದು. ಅಂದ್ರೆ ಮಾತಾಡ್ಬೇಕಾದ್ರೆ ನಮ್ಗೆ ಒಂದು ಹಳ್ಳಿಯಲ್ಲಿ ಬೆಳೆದವರಿಗೆ ಒಂದ್ಸಲ ಆತ್ಮವಿಶ್ವಾಸ ಕಡಿಮೆ ಇರ್ತದೆ. ಅವ್ರು ಮಾತಾಡಿದಾಗ ಸ್ವಲ್ಪ ಭಯ ಭಯ ಭಯದಲ್ಲಿ ಸ್ವಲ್ಪ ಡಿಸ್ಅಡ್ವಾಂಟೇಜ್ ಇತ್ತು ನನಗೆ. ಆಮೇಲೆ ಲ್ಯಾಂಗ್ವೇಜ್ ಇಂಗ್ಲೀಷ್ ಕೂಡ ಅಷ್ಟು ಬರ್ತಾ ಇರಲಿಲ್ಲ, ಇಂಗ್ಲೀಷ್ ಹಿಂದಿ ಅಷ್ಟು ಮಾತಾಡಕ್ಕೆ ಬರ್ತಾ ಇರಲಿಲ್ಲ. ಬಟ್ ಅದು ಆಕ್ಚುಲಿ ತೊಂದರೆ ಅಲ್ಲ, ಬಟ್ ಅದು ನನಗೆ ಬರಲ್ಲ ಅನ್ಕೊಂಡು ನನಗೆ ಭಯದಿಂದ ಪ್ರಾಬ್ಲಮ್ ಆಯ್ತು. 5 ಸತಿ ಇಂಟರ್ವ್ಯೂ ಹೋಗಿದ್ದೆ ನಾನು CDS.
1: ಸರ್, ಪ್ರತಿದಿನ ನಾವು ಬಳಸುವಂತಹ ಭಾಷೆಗೂ, ಪತ್ರ ವ್ಯವಹಾರಕ್ಕೆ ಬಳಸುವಂತಹ ಭಾಷೆಗೂ ವ್ಯತ್ಯಾಸ ಇರುತ್ತೆ. ಹಾಗಾಗಿ ನಿಮಗೆ ಆ ರೀತಿ ಅನುಭವ ಆಗಿರಬಹುದು ಅಂತ ಅನ್ಕೊಳ್ಳೋಣ.
0: ಅಲ್ಲ ಅಂದ್ರೆ, ನಮ್ಮಲ್ಲಿ ಬರೆಯೋದಲ್ಲಿ ಚೆನ್ನಾಗಿರ್ತದೆ, ಬಟ್ ಮಾತಾಡೋದು ನಾವು ಕನ್ನಡ ಮತ್ತು ಕೊಡಗಿನಲ್ಲಿ ಮಾತಾಡ್ತೇವಲ್ಲ, ಇಂಗ್ಲಿಷ್ ನಲ್ಲಿ ಬರೀತೀವಿ. ಕನ್ನಡ ಕೊಡಗಿನಲ್ಲಿ ಮಾತಾಡಿದ್ರೆ ನಮ್ಗೆ ಫ್ಲೂಯೆನ್ಸಿ ಬರಲ್ಲ, ಕಾನ್ಫಿಡೆನ್ಸ್ ಬರಲ್ಲ, ಹೇಳಿದ್ರೆ ಮಿಸ್ಟೇಕ್ ಆಗ್ಬಿಡ್ತದೆ ಅಂತೇಳಿ ಒಂದು ಸೆಕೆಂಡ್ ಭಯ ಬರುತ್ತಲ್ಲ. ಆ ಭಯದಲ್ಲಿ ನಮ್ಮ ಮಾತುಗಳು ಹೊರಡುದಿಲ್ಲ, ಕರೆಕ್ಟಾಗಿ ಉಚ್ಚಾರಣೆ ಕರೆಕ್ಟಾಗಿ ಹೊರಡುದಿಲ್ಲ.
1: ಇಂಗ್ಲಿಷ್ ಭಾಷೆ,
0: ಇಂಗ್ಲಿಷ್ ಭಾಷೆ. ಹಿಂದಿ ಅಂತೂ ಬರ್ತಾ ಇರಲಿಲ್ಲ, NCC ಅಲ್ಲಿ ಇದ್ರು ಕೂಡ ಬರ್ತಾ ಇತ್ತು, ಬಟ್ ಮಾತಾಡೋಷ್ಟು ಫ್ಲೂಯೆನ್ಸಿ ಇರಲಿಲ್ಲ.
1: ಅಪ್ಪ ಏನ್ ಹೇಳ್ತಿದ್ರು ಸರ್? ಅವರು ಹಿಂದಿ ಮತ್ತೆ ಇಂಗ್ಲಿಷ್ ಶಿಕ್ಷಕರು.
0: ಹೌದು.
1: ನಿಮ್ಗೆ ಏನ್ ಹೇಳ್ತಿದ್ರು, ಕಲಿಸ್ತಾ ಇದ್ರು ಅಂತ ಹೇಳಿದ್ರಿ?
0: ಕಲಿಸ್ತಾರೆ, ಬಟ್ ನಮಗೆ ಕಾನ್ಫಿಡೆನ್ಸ್ ಬೇಕಲ್ಲ, ನಾವು ಕಲ್ತಿರೋದು ಕರೆಕ್ಟ್, ಅಂತ ಹೇಳಿ ನಮಗೆ ಕಾನ್ಫಿಡೆನ್ಸ್ ಬೇಕಲ್ಲ.
1: ಹಳ್ಳಿಯಿಂದ ನಗರ ಪ್ರದೇಶಕ್ಕೆ ಹೋದಾಗ ಸಹಜ ಅದು, ಒಬ್ಬರು ಅದರಲ್ಲೂ ಇಂಟರ್ವ್ಯೂ ಎದುರಿಸ್ಬೇಕು ಅಂತ ಅಂದ್ರೆ ಈಗ್ಲೂ ಕೂಡ ಒಮ್ಮೆ ಮೈ ರೋಮಾಂಚನ ಆಗುತ್ತೆ.
0: ಹೌದು,
1: ಹಾಗೆ ನಿಮ್ಗೆ ಅನುಭವ ಆಯ್ತಾ?
0: ಅನಂತರ ಏನಾಯ್ತು,
1: ಹೇಗೆ ಉತ್ತರಿಸ್ತ್ರಿ ಸರ್?
0: ಉತ್ತರಿಸ್ತಾ ಇದ್ದೆ, ಬಟ್ ಏನಂದ್ರೆ ಉತ್ತರಿಸುವಾಗ ಒಂದು ಧೈರ್ಯವಾಗಿ ಉತ್ತರಿಸೋದಿಲ್ಲ, ಹೇಳ್ದಕ್ಕ ಒಂದು ಸ್ವಲ್ಪ ಮೈಲ್ಡ್ ಆಗಿ ಸ್ಲೋ ಆಗಿ ಆತರ. ಅವ್ರಿಗೆ ಗೊತ್ತಾಗ್ತದೆ ನಿಮಗೆ ಧೈರ್ಯ ಸ್ವಲ್ಪ ಕಡಿಮೆ ಇದೆ ಅಂತ ಹೇಳ್ಬಿಟ್ಟು, ಬಟ್ 5 ಸತಿ ಟ್ರೈ ಮಾಡಿದೆ, ಆಗ್ಲಿಲ್ಲ. ಆನಂತರ ಸ್ವಲ್ಪ ಕಾನ್ಫಿಡೆನ್ಸ್, ಸ್ವಲ್ಪ ಕಮ್ಯುನಿಕೇಷನ್ ಕೋರ್ಸ್ಗಳಿಗೆ ಸೇರಿಕೊಂಡೆ. ಆನಂತರ ಸ್ಪೋಕನ್ ಇಂಗ್ಲೀಷ್ ಸ್ವಲ್ಪ ಪ್ರಿಪೇರ್ ಮಾಡಿಕೊಂಡೆ. ಹಾಗೆ ಪ್ರಿಪೇರ್ ಮಾಡಿಕೊಂಡು ಆನಂತರ ಏನಾಯ್ತು ಅಂದರೆ, ಒಂದು 3-4 ವರ್ಷದಲ್ಲಿ ನನಗೆ 25 ಇಯರ್ಸ್ ಆಯಿತು. ಆಗ ಇದಕ್ಕೆ ಡಿಫೆನ್ಸಿಗೆ ಏಜ್ ಕಟ್ಟಾಗಿ ಹೋಗ್ತದೆ. ಆನಂತರ ಸಬ್ ಇನ್ಸ್ಪೆಕ್ಟರಲ್ಲಿ ಸ್ಟೇಟ್ಗೆ 2ನೇ ರ್ಯಾಂಕ್ ಬಂದಿದೆ.
1: ಅವಾಗ ಮನಸ್ಸು ನೊಂದ್ಕೊಳ್ತು,
0: ಸ್ವಲ್ಪ ನೊಂದ್ಕೊಳ್ತದೆ, ಅದಕ್ಕೇನು ಮಾಡೋಕ್ಕಾಗೋದಿಲ್ಲ. ಬಟ್ ಅದು ಆಗಿ ಹೋಗಿದ್ದನ್ನು ಬಿಟ್ಬಿಟ್ಟು ಮುಂದಿನ ನೋಡ್ಬೇಕಲ್ಲ, ಬೇರೆ ಪರೀಕ್ಷೆಗಳನ್ನು ಬರೆದೆ. 3 ಪರೀಕ್ಷೆಯಲ್ಲಿ ಆಯ್ಕೆ ಆಯ್ತು ನನಗೆ. ಒಂದು ಸಬ್ ಇನ್ಸ್ಪೆಕ್ಟರ್, ಸ್ಟೇಟ್ ಸಬ್ ಇನ್ಸ್ಪೆಕ್ಟರ್, ಇನ್ನೊಂದು ನಮ್ಮ CND ಕಂಪ್ಯೂಟರ್ ಲ್ಯಾಂಡ್ ಆಡಿಟರ್ ಜನರಲ್ ಇಂಡಿಯಾದಲ್ಲಿ UDC, ಅನಂತರ ಕೇಂದ್ರೀಯ ಮೀಸಲು

0: ರಕ್ಷಣಾ ಪಡೆ ಬಿ ಎಸ್ ಎಫ್ ಸಿ ಎಸ್ ಎಫ್ ಅದರಲ್ಲಿ ಒಂದು ಹುದ್ದೆ ಇನ್ಸ್ಪೆಕ್ಟರ್ ಹುದ್ದೆಗೆ ಆಯ್ಕೆ ಆಯ್ತು.
1: ಬೆಳೆಯುವ ಸಿರಿಯನ್ನು ಮೊಳಕೆಯಲ್ಲೇ ಕಾಣು ಎನ್ನುವ ನಾಣ್ಣುಡಿಯನ್ನ ನಾವೆಲ್ಲರೂ ಕೇಳಿದ್ದೇವೆ. ಸಮಾಜದ ಶಿಲ್ಪಿ ಶಿಕ್ಷಕ ಅನ್ನುವಂತಹ ಮಾತನ್ನೂ ಕೂಡ ನಾವು ಆಲಿಸಿದ್ದೇವೆ. ಇವೆರಡೂ ಅಮೂಲ್ಯ ವಾಕ್ಯಗಳಂತೆ ನಾವು ಪೃಥ್ವಿ ಉತ್ತಯ್ಯ ಅವರ ಮಾತುಗಳಿಂದ ನಾವು ಕಲಿತಂಥದ್ದು ಬಾಲ್ಯದಲ್ಲಿನ ಶಿಕ್ಷಣ, ಎಚ್ಚರ, ಪ್ರೀತಿ, ವಿಶ್ವಾಸ, ತಂದೆ ತಾಯಿಗಳ ಕಠಿಣ ಮಾತು ಕೂಡ ಬಾಲಕನ ಮನಸ್ಸು ಗಟ್ಟಿಯಾಗಲು ಬೆಳವಣಿಗೆಯಾಗಲು ತಂದೆ ತಾಯಿಯ ಪಾತ್ರ ಬಹಳಷ್ಟು ಇರುತ್ತೆ ಅನ್ನೋದನ್ನ ನಾವು ಇಂದಿನ ಈ ಕಾರ್ಯಕ್ರಮದಲ್ಲಿ ಆಲಿಸ್ತೀವಿ. ಶ್ರೋತೃಗಳೇ, ಪೃಥ್ವಿ ಉತ್ತಯ್ಯ ಅವರೊಂದಿಗಿನ ಸಂದರ್ಶನದ ಮುಂದುವರೆದ ಭಾಗ ಮುಂದಿನ ವ್ಯಕ್ತಿ ವಿಶೇಷ ಕಾರ್ಯಕ್ರಮದಲ್ಲಿ. ಕಾರ್ಯಕ್ರಮವನ್ನ ಪ್ರೀತಿಯಿಂದ ಆಲಿಸಿದ ನಮ್ಮೆಲ್ಲ ಪ್ರೀತಿಯ ಶ್ರೋತೃಗಳಿಗೆ ಮತ್ತೊಮ್ಮೆ ನಮಸ್ಕಾರ, ಶುಭ ಸಂಜೆ.
2: ಇದುವರೆಗೆ ವ್ಯಕ್ತಿ ವಿಶೇಷ, ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರುವ ವ್ಯಕ್ತಿಗಳನ್ನು ಪರಿಚಯಿಸುವ ಕಾರ್ಯಕ್ರಮ ಪ್ರಸಾರವಾಯಿತು.
3: ಇದುವರೆಗೆ ಕೊಡಗಿನ ಪೊನ್ನಂಪೇಟೆಯ ಚೊಟ್ಟೆ ಕಾಳಪಂಡ ಪೃಥ್ವಿ ಉತ್ತಯ್ಯ ಅಲಿಯಾಸ್ ಪೂಣಚ್ಚ ಸಿಇಒ ಅವರೊಂದಿಗಿನ ಸಂದರ್ಶನದ ಮೊದಲ ಭಾಗವನ್ನು ಆಲಿಸಿದಿರಿ.
4: ಪ್ರಸ್ತುತಿ ಎಂ ಶಕುಂತಲಾ.

ಆತ್ಮೀಯ ಶ್ರೋತೃಗಳೇ, ಈಗ ಬೇಸಿಗೆ ರಜೆ. ಈ ಸಂದರ್ಭದಲ್ಲಿ ನಿಮ್ಮ ಮನೆಗೆ ಬರುವ ಬಂಧು ಮಿತ್ರರು ಹಿತೈಷಿಗಳನ್ನು ನೀವು ಯಾವ ರೀತಿ ಸತ್ಕರಿಸುತ್ತೀರಿ?

ಹಾಗೆ ಮಕ್ಕಳನ್ನು ಚಟುವಟಿಕೆಯಿಂದಿರಿಸಲು ಯಾವ ರೀತಿ ಕ್ರಮಗಳನ್ನು ತೆಗೆದುಕೊಳ್ತೀರಿ? ಅಂದ್ರೆ ತೋಟಗಾರಿಕೆ, ಆಟೋಟಗಳು, ಶಿಬಿರಗಳು, ಅಡುಗೆ, ಮನೆ ಕೆಲಸ, ಹೀಗೆ ಅವರನ್ನು ಉತ್ತೇಜಿಸುವ ಪ್ರಕ್ರಿಯೆ ಹೇಗೆ ಸಾಗಿದೆ? ಇದು ಮಹಿಳಾ ಲೋಕದ ಈ ಬಾರಿಯ ಪತ್ರಕಾರಂಜಿಯ ವಿಷಯ. ವಿಷಯಾಧಾರಿತ ಸ್ವರಚಿತ ಕಥೆ ಕವನಗಳಿಗೂ ಅವಕಾಶವಿದೆ. ಸ್ಫುಟವಾದ ಹಾಗೂ ಸಂಕ್ಷಿಪ್ತವಾದ ನಿಮ್ಮ ಬರಹಗಳು ಈ ತಿಂಗಳ 12ರೊಳಗೆ ನಮ್ಮನ್ನು ತಲುಪುವಂತಿರಲಿ. ಪ್ರಸಾರ ಇದೇ 18ರಂದು ಸೋಮವಾರ ಸಂಜೆ 5 ಗಂಟೆಗೆ. ನಮ್ಮ ವಿಳಾಸ, ನಿಲಯ ನಿರ್ದೇಶಕರು, ಪತ್ರಕಾರಂಜಿ, ಮಹಿಳಾ ಲೋಕ ವಿಭಾಗ, ಆಕಾಶವಾಣಿ, ಮಡಿಕೇರಿ 571-201.

ಕೇಳುಗರಿಗೆಲ್ಲ ರಸಪ್ರಶ್ನೆಗಳನ್ನಾಧರಿಸಿದ ಕನ್ನಡ ಚಿತ್ರಗೀತೆಗಳ ನೇರ ಫೋನಿನ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಮಾಹಿತಿಯ ಜೊತೆಗೆ ಮನೋರಂಜನೆ ನೀಡುವ ಕಾರ್ಯಕ್ರಮವಿದು. ನೀವು ಕರೆ ಮಾಡಲು ದೂರವಾಣಿ ಸಂಖ್ಯೆ 228-558 ಎಸ್ಟಿಡಿ ಕೋಡ್ 08272. ಕರೆ ಮಾಡಿ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿ.

0: ಬನ್ನಿ ಶ್ರೋತೃಗಳೇ, ನಮ್ಮ ಇವತ್ತಿನ ಕಾರ್ಯಕ್ರಮದ ಮೊದಲ ಕರೆ ಯಾರ್ದು ಅಂತ ನೋಡುವ ಸಮಯ. ನಮಸ್ತೆ.
1: ನಮಸ್ತೆ ಮೇಡಮ್.
0: ನಮಸ್ತೆ, ಪುಷ್ಪರಾಜು ಅವರು.
1: ಹೌದು ಮೇಡಮ್, ಕಂಪೌಂಡ್
0: ಹೇಗಿದ್ದೀರಾ
1: ಮೇಡಮ್?
0: ಪುಷ್ಪರಾಜು ಅವರೇ?
1: ಚೆನ್ನಾಗಿದ್ದೀನಿ ಮೇಡಮ್, ನೀವು ಹೇಗಿದ್ದೀರಿ ಮೇಡಮ್?
0: ನಾವೆಲ್ಲರೂ ಕೂಡ ಚೆನ್ನಾಗಿದ್ದೇವೆ. ಏನು ಸಮಾಚಾರ ಊರಲ್ಲಿ?
1: ಸಮಾಚಾರ ಏನಿಲ್ಲ ಮೇಡಮ್, ಮೋಡ ಇದೆ ಮೇಡಮ್.
0: ಹೌದಾ, ಮಳೆ ಬರ್ತಾ ಇಲ್ವಾ?
1: ಮಳೆ ಬರ್ತಾ ಇಲ್ಲ ಮೇಡಮ್,
0: ಶೆಕೆ
1: ಬರುವ ತರ ಇದೆ, ಬರ್ತಾ ಇಲ್ಲ ಮೇಡಮ್.
0: ಮೋಡದ ವಾತಾವರಣ.
1: ಹೌದು ಮೇಡಮ್.
0: ಮತ್ತೆ ಯಾವ ಗೀತೆ ಪ್ರಸಾರ ಮಾಡೋಣ ಇವತ್ತು?
1: ಮೇಡಮ್, ಅತಿ ಮಧುರ ಅನುರಾಗ ಗೀತದಲ್ಲಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಲತಾ ಮುಸಲೇಖ ಅವರು ಆಡಿರುವ ನನ್ನ ಪ್ರೀತಿಯ ರಾಜ ರಾಜ.
0: ಹಾಡು ಪ್ರಸಾರ ಮಾಡ್ತೀವಿ. ಅದಕ್ಕೂ ಮೊದಲೊಂದು ಪ್ರಶ್ನೆ ತಮಗೆ.
1: ಓಕೆ ಮೇಡಮ್.
0: ರಾಮಕೃಷ್ಣ ಮಿಷನ್ ಸ್ಥಾಪಿಸಿದ ಸಮಾಜ ಸುಧಾರಕ ಯಾರು?
1: ಸ್ವಾಮಿ ವಿವೇಕಾನಂದ ಅವರು ಮೇಡಮ್.
0: ಸುಲಭದ ಪ್ರಶ್ನೆ ಅಲ್ವಾ?
1: ಹೌದು ಮೇಡಮ್.
0: ಸ್ವಾಮಿ ವಿವೇಕಾನಂದ ಅವರು ರಾಮಕೃಷ್ಣ ಮಿಷನ್ ಅನ್ನ ಸ್ಥಾಪನೆ ಮಾಡಿದ್ರು ಅಲ್ವಾ?
1: ಹೌದು
0: ಉತ್ತರ ಸರಿಯಾಗಿದೆ. ನಿಮ್ಮ ಗೀತೆ ಕೂಡ ಪ್ರಸಾರ ಆಗ್ತಾ ಇದೆ, ಹೀಗೆ ಕರೆ ಮಾಡ್ತಾ ಇರಿ. ನಮಸ್ತೆ.
1: ನಮಸ್ತೆ ಮೇಡಮ್.
2: ಪೋಸ್ಟ್ಮನ್ ಅಣ್ಣ, ಕಾಗದ ಓದೊಂದು ಹಾಡ್ತಾ ಇದೆಯಲ್ಲಣ್ಣ.
3: ಕಣ್ಕಂಡೋರ ಕಾಗದನೆಲ್ಲ ಓದಿದ್ದಕ್ಕೆ ಊರಿಂದ ಊರಿಗೆ ಎತ್ತಂಗಡಿ ಮಾಡಿರೋದು. ಅದಕ್ಕೆ ಓದಲ್ಲಪ್ಪ, ಹಾಡ್ತೀನಿ.

0: ಮುಂದಿನ ಕರೆ. ನಮಸ್ತೆ.
1: ನಮಸ್ತೆ ಮೇಡಮ್.
0: ನಮಸ್ತೆ.
1: ಮೇಡಮ್ ನಾವು ಕೊಪ್ಪಳ ಜಿಲ್ಲೆ ಗಂಗಾವತಿ ಇಲ್ಲ
0: ಗಂಗಾವತಿಯಿಂದ ಗಂಗಪ್ಪ ಅವರು.
1: ಹ್ಞೂ ಮೇಡಮ್.
0: ಹೇಗಿದ್ದೀರಾ?
1: ಚೆನ್ನಾಗಿದ್ದೀರಿ ಮೇಡಮ್.
0: ನಾವೆಲ್ಲರೂ ಕೂಡ ಚೆನ್ನಾಗಿದ್ದೇವೆ. ಬಿಸಿಲು ಜಾಸ್ತಿಯಾ ನಿಮ್ಮೂರಲ್ಲಿ?
1: ಭಯಂಕರ ಬಿಸಿಲು ಮೇಡಮ್. ಈಗ ಟೆಂಪರೇಚರ್ ಈಗ 30-40
0: ಹೌದಾ? ರಾತ್ರಿ ಕಡಿಮೆ ಇರುತ್ತಾ ಶೆಕೆ? ಹೌದಾ? ತುಂಬಾ ಎಲ್ಲಾ ಕಡೆ ಶೆಕೆ ಜಾಸ್ತಿ ಆಗಿದೆ ಅಲ್ವಾ? ಮಡಿಕೇರಿಯಲ್ಲಿ ಕೆಲವೊಮ್ಮೆ ಬರುತ್ತೆ ಮಳೆ. ಕೇಳ್ತಾ ಇದೆಯಾ? ಕರೆ ಕಡಿತ ಆಗಿದೆ.

ಬದಲು ಒಂದು ಮುತ್ತು ಕಟ್ಟಿ ನೋಡು, ಹತ್ತು ಕಟ್ಟೋ ಬದಲು ಒಂದು ಮುತ್ತು ಕಟ್ಟಿ ನೋಡು. ಕೇಳೋ ಗಾದೆಯ ಈ ಮಾತು, ಬಾಳೋ ಹಿಂಗೆ ಯಾವತ್ತು, ಹಿಂಗೆ ಯಾವತ್ತು. ಹನಿ ಹನಿಗೂಡ್ದ್ರೆ

0: ರಾಶಿ ರೊಕ್ಕ ಇರೋರೆಲ್ಲ ರಾಜು ತಪ್ಪನಂಗಿರಬೇಕು,
1: ರಾಶಿ ರೊಕ್ಕ ಇರೋರೆಲ್ಲ ರಾಜು ತಪ್ಪನಂಗಿರಬೇಕು.
2: ಕಠಿಣ ದಿನ ದಿನ ದಿನ ಕಠಿಣ ದಿನ ದಿನ ದಿನ ಕಠಿಣ ದಿನ ದಿನ ಕಠಿಣ ಟಪ್ಪು
0: ಹಾನಿ ಹಾನಿಗೂ.

0: ನಮ್ಮ ಮುಂದಿನ ಕರೆ. ನಮಸ್ತೆ.
1: ಹಲೋ, ನಮಸ್ಕಾರ. ನಾವು ಹೊನ್ನಾವರ ಎಡಬಿನ್ನಿಂದ ಗಣಪತಿ ಅಂತ ಮಾತಾಡೋದು.
0: ಏನ್ ಹೆಸರು ಹೇಳಿದ್ರಿ?
1: ಹೊನ್ನಾವರ ಎಡಬಿನ್ನಿಂದ ಗಣಪತಿ.
0: ಗಣಪತಿ ಅವರು ತುಂಬಾ ದೂರದಿಂದ ಕರೆ ಮಾಡ್ತಾ ಇದ್ದೀರಾ.
1: ಹೌದೌದು.
0: ನಮ್ಮ ಆಕಾಶವಾಣಿಯ ಕಾರ್ಯಕ್ರಮ ಎಲ್ಲ ಕೇಳ್ತಾ ಇದ್ದೀರಾ?
1: ಹೌದೌದು, ಕೇಳ್ತಾ ಇದ್ದೇವೆ. ನಿಮ್ ಪಿ ಎಂ ಜಗದೀಶ್ ಅವರ ಕಾರ್ಯಕ್ರಮ ಎಲ್ಲ ಕೇಳ್ತಾ ಇದ್ದೀವಿ. ಮಧ್ಯಾಹ್ನ ವನಿತಾ ವಾಣಿ
0: ಕೃಷಿ ರಂಗ ಎಲ್ಲ ಕೇಳ್ತೀವಿ.
1: ಕೃಷಿ ರಂಗ ಎಲ್ಲ ಕಾರ್ಯಕ್ರಮ
0: ಕೇಳ್ತೇವೆ.
1: ಮಡಿಕೇರಿ ಬಂದಿದ್ರ ಕಾಯಂ ಕೇಳ್ತಾ ಇದ್ವಿ ನಾವು. ಬೆಂಗಳೂರಿಂದ ಶಿಫ್ಟ್ ಆದ್ಮೇಲೆ ಅದು ಕೇಳ್ತಾ ಇದ್ದೇವೆ.
0: ಹೌದಾ?
1: ಹೌದು.
0: ಇವತ್ತು ಯಾವ ಗೀತೆ ಪ್ರಸಾರ ಮಾಡೋಣ?
1: ಅದು ತ್ರಿಶೂಲ ಫಿಲ್ಮಿಂದ ಕುಂತ್ರೆ ನಿಂತ್ರೆ ಒಂದೇ ಧ್ಯಾನ ಜೀವಕ್ಕಿಲ್ಲ ಸಮಾಧಾನ.
0: ಹಾಡ್ ಪ್ರಸಾರ ಮಾಡ್ತೀವಿ. ಅದಕ್ಕೂ ಮೊದಲೊಂದು ಪ್ರಶ್ನೆ ತಮ್ಗೆ. ಮೋಹಿನಿ ಆಟಂ ನೃತ್ಯ ಪ್ರಕಾರ ಯಾವ ರಾಜ್ಯದ ಕಲೆ? ಮೋಹಿನಿ ಆಟಂ, ಮೋಹಿನಿ ಆಟಂ ನೃತ್ಯ ಅಲ್ವಾ, ಇದು ಯಾವ ರಾಜ್ಯದ ಕಲೆ ಅಂತ? ಕೇರಳ ಇರ್ಬೋದಲ್ಲ. ಸರಿನೇ. ಕರೆಯಲ್ಲಿ ವ್ಯತ್ಯಾಸ ಉಂಟಾಗಿದೆ, ಹಾಗಾಗಿ ಅವರ ಇಷ್ಟದ ಗೀತೆ ಪ್ರಸಾರ ಆಗ್ತಾ ಇದೆ.

ಆಕಾಶವಾಣಿ ಮಡಿಕೇರಿ. ನಮ್ಮ ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ. ಕೇಳುಗರೆ, ಈ ಸಂಜೆ 6:50 ರೈತ ಧ್ವನಿ ಕಿಸಾನ್ ವಾಣಿ, ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿಸುವ ಕಾರ್ಯಕ್ರಮದಲ್ಲಿ ಕರಿಮೆಣಸು ಮತ್ತು ಏಲಕ್ಕಿ ಬೆಳೆ ಬಾಧಿಸುವ ಕೀಟಪೀಡೆಗಳ ನಿರ್ವಹಣೆ ಕುರಿತು ಡಾಕ್ಟರ್ ಹೆಚ್.ಸಿ. ಲತಾ ಅವರೊಂದಿಗೆ ಸಂದರ್ಶನವಿದೆ. ನಂತರ ಕೃಷಿ ಮಾಹಿತಿಯನ್ನು ಕೇಳಲಿದ್ದೀರಿ. 7:20 ಸುದ್ದಿಜೊಂಪೆ. ಪ್ರಾಯೋಜಕರು ಭಾರತೀಯ ಸಂಬಾರ ಮಂಡಳಿಯ ನಿವೃತ್ತ ಅಧಿಕಾರಿ ಅಯ್ಯಂಡ್ರ ಗಿರೀಶ್ ಕುಮಾರ್ ಮತ್ತು ಸಂಸಾರ ಚಿಟ್ಟಳ್ಳಿ ಗ್ರಾಮ. 7:29 ಸುದ್ದಿ ಸಮಾಚಾರ. ಪ್ರಾಯೋಜಕರು ಸ್ಯಾನ್ ಸಿಟಿ, ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್. 7:45 ಬೆಂಗಳೂರು ಕೇಂದ್ರದಿಂದ ಸಮಾಚಾರ ದರ್ಶನ. 8:00 ಶ್ರೀಗಂಧ ಚಿತ್ರಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ. 9:30 ಯುವವಾಣಿ

0: ಸ್ವಚ್ಛಗ್ರಹ ಡ್ರಾಮಾ ಕಂಪನಿಯ ಯುವ ಸದಸ್ಯರಿಂದ ಪ್ಲಾಸ್ಟಿಕ್ ಅಸುರ ದ ವಾರ್ ವಿತಿನ್ ಅಸ್ ಈ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದು ಬೆಂಗಳೂರು ಕೇಂದ್ರದ ಕೊಡುಗೆ. 10 ಗಂಟೆಗೆ ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ರಾಜ್ಕುಮಾರ್ ಮಜುಂದಾರ್ ಅವರಿಂದ ಸಂತೂರ್ ವಾದನ. ಇದು ದೆಹಲಿ ಕೇಂದ್ರದ ಕೊಡುಗೆ. ಇನ್ನು ನಾಳಿನ ಪ್ರಸಾರದಲ್ಲಿ ಬೆಳಗ್ಗೆ 6:10 ಉದಯರಾಗ ಭಕ್ತಿಗೀತೆಗಳ ಕಾರ್ಯಕ್ರಮ, 6:30 ಬೆಂಗಳೂರು ಕೇಂದ್ರದಿಂದ ಚಿಂತನ ಪ್ರಸ್ತುತಿ ನಿಂಗರಾಜು ತೋರಹಳ್ಳಿ. ಇದು ಹಾಸನ ಕೇಂದ್ರದ ಕೊಡುಗೆ. 6:35 ರೈತರಿಗೆ ಸಲಹೆ. 6:45 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ. ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಲ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. 7:47 ಸುದ್ದಿ ಸಮಾಚಾರ. ಪ್ರಾಯೋಜಕರು ಅದ್ವೈತ್ ಹುಂಡಾಯ್. 8:30 ಬೆಂಗಳೂರು ಕೇಂದ್ರದಿಂದ ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ. ಕೃತಿ ಮತ್ತು ಓದು ನೂತನ ಎಸ್ ಕದಂ. ನಿರ್ಮಾಣ ನಂದನ್ ಕುಮಾರ್ ಎಲ್ಬೋ. 8:35 ಆಕಾಶ ಬುಟ್ಟಿ. ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿ ಧ್ವನಿ ಮುದ್ರಣ ಭಂಡಾರದಿಂದ ಆಯ್ದ ಕಾರ್ಯಕ್ರಮ. ಹಿರಿಯ ಬಹುಭಾಷಾ ನಟಿ ಹಾಗೂ ನಿರ್ಮಾಪಕಿ ಪಂಡರಿಬಾಯಿ ಅವರೊಂದಿಗೆ ಸಂದರ್ಶನ. 8:50 ಕಗ್ಗದ ಸಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್. ನಿರ್ಮಾಣ ಎಂ ಶಿವರಾಮ್. 9:05 ಕೊಡವಸಿರಿ ನಾಟಕ ದಾರ್ಕ್ ದಾರ್ಶತ್ರು. ರಚನೆ ಮತ್ತು ನಿರ್ದೇಶನ ಸೋಮಯಂಡ ಬೂಸ್ ಬಿಳ್ಯಪ್ಪ. ಪ್ರಸ್ತುತಿ ಕೊಡಗು ಕ್ರಿಯೇಷನ್ಸ್ ವಿರಾಜ್ಪೇಟೆ. 9:45 ಯುವವಾಣಿ ದಿಕ್ಸೂಚಿ. ವ್ಯಾಸಂಗ ಮತ್ತು ಉದ್ಯೋಗ ಅವಕಾಶಗಳ ಕುರಿತ ಕಾರ್ಯಕ್ರಮ. ಪ್ರಸ್ತುತಿ ಸಂತೋಷ್ ಕೆಎನ್. 10:00 ಚಿಣ್ಣರ ಲೋಕ. ಚೇರಂಬಾಣೆಯ ಶ್ರೀ ರಾಜರಾಜೇಶ್ವರಿ ಆಂಗ್ಲ ಮಾಧ್ಯಮ ಶಾಲೆಯ ಮಕ್ಕಳು ನಡೆಸಿಕೊಟ್ಟಿರುವ ಕಾರ್ಯಕ್ರಮ ವೈವಿಧ್ಯದ ಮುಂದುವರಿದ ಹಾಗೂ ಕೊನೆಯ ಭಾಗ ಪ್ರಸಾರವಾಗಲಿದೆ. ನಿರ್ವಹಣೆ ಶಕುಂತಲಾ ಎಂ. 10:30 ಗಾನ ಭಜನ. 11:00 ಗಾನ ಡಂಗೂರ. ಮಧ್ಯಾಹ್ನ 12:05 ಬೆಂಗಳೂರು ಕೇಂದ್ರದಿಂದ ವನಿತಾ ವಿಹಾರ. ಮಹಿಳೆಯರ ಆರೋಗ್ಯ ಆಹಾರ ಮತ್ತು ಆಯುರ್ವೇದ ಈ ಕುರಿತು ಆಯುರ್ವೇದ ತಜ್ಞರಾದ ಡಾಕ್ಟರ್ ಅನುಶ್ರೀ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಆಶಾ. 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಮೂಲ ವ್ಯಾಧಿಗೆ ಆಯುರ್ವೇದ ಪರಿಹಾರ ಕುರಿತು ಡಾಕ್ಟರ್ ರಾಕೇಶ್ ಎನ್ ಅವರೊಂದಿಗೆ ಸಂದರ್ಶನ. ನಂತರ ಫಿಷರ್ಗೆ ಆಯುರ್ವೇದ ಪರಿಹಾರ ಕುರಿತು ಡಾಕ್ಟರ್ ಸಹನ ಕಾಮತ್ ಅವರೊಂದಿಗೆ ಸಂದರ್ಶನ. ಇದು ಮಂಗಳೂರು ಕೇಂದ್ರದ ಕೊಡುಗೆ. 1:00 ಕೇಂದ್ರ ಸರ್ಕಾರದ ಯೋಜನೆಗಳನ್ನು ಕುರಿತ ಕಾರ್ಯಕ್ರಮ ಪ್ರಗತಿ ಪಥ. 1:20 ಅಮರ ಧ್ವನಿ ನಮ್ಮ ಧ್ವನಿ ಮುದ್ರಣ ಭಂಡಾರದಿಂದ ಆಯ್ದ ಕಾರ್ಯಕ್ರಮ. ನಮಸ್ಕಾರ ಭಾರತೀ ಸುತ. ಭಾರತೀ ಸುತರ ಕುರಿತು ಆರ್ ಮಿಶ್ರಾ ಅವರಿಂದ ಭಾಷಣ. ನಿರ್ಮಾಣ ಎಸ್ ಸುಬ್ರಹ್ಮಣ್ಯ. ಈ ಕಾರ್ಯಕ್ರಮವನ್ನು ನಮ್ಮ ಯೂಟ್ಯೂಬ್ ಚಾನೆಲ್ ಆಕಾಶವಾಣಿ ಮಡಿಕೇರಿನಲ್ಲೂ ಆಲಿಸಬಹುದು. 1:40 ಪ್ರಚಲಿತ. 2:40 ಬೆಂಗಳೂರು ಕೇಂದ್ರದಿಂದ ಬಾಳ ಬೆಳಕು. 3:00 ಕಥಾ ಶ್ರೀಮದ್ ರಾಮಾಯಣದ ಭಾಗ ಪಾದುಕ ಪಟ್ಟಾಭಿಷೇಕ ಮತ್ತು ಶೂರ್ಪನಕ ಮಾನಭಂಗ. ನಡೆಸಿಕೊಡುತ್ತಾರೆ ವಿದ್ವಾನ್ ಭದ್ರಗಿರಿ ಅಚ್ಯುತ ದಾಸರು. 5:00 ಯುವವಾಣಿ ಯುವಲಹರಿ ಚಿತ್ರಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ. ಪ್ರಸ್ತುತಿ ಮತ್ತು ನಿರ್ವಹಣೆ ಎಂ ಶಕುಂತಲಾ. 5:30 ರಸಪ್ರಶ್ನೆಗಳನ್ನಾಧರಿಸಿದ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. 6:51 ಕೃಷಿ ರಂಗ. ಬೇಸಿಗೆಯಲ್ಲಿ ರೇಷ್ಮೆ ಕೃಷಿ ಕುರಿತು ಎಂ ಎನ್ ಧನ್ಯ ಅವರೊಂದಿಗೆ ಸಂದರ್ಶನ. 7:20 ಸುದ್ದಿ ಜಂಪೆ. ಪ್ರಾಯೋಜಕರು ಭಾರತೀಯ ಸಂಬಾರ ಮಂಡಳಿಯ ನಿವೃತ್ತ ಅಧಿಕಾರಿ ಐಎನ್ರ ಗಿರೀಶ್ ಕುಮಾರ್ ಮತ್ತು ಸಂಸಾರ ಚಿಟ್ಟಳ್ಳಿ ಗ್ರಾಮ. 7:29 ಸುದ್ದಿ ಸಮಾಚಾರ. ಪ್ರಾಯೋಜಕರು ಸೈನ್ಸ್ ಸಿಟಿ ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್. ಸಮಯ 6:05. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆ ದೆಹಲಿ ಕೇಂದ್ರದಿಂದ.
1: ದಿಸ್ ಇಸ್ ಆಕಾಶವಾಣಿ ದ ನ್ಯೂಸ್ ರೆಡ್ ಬೈ ವಲ್ಸಾ ವಿಲಿಯಮ್ಸ್. BJP leader Shubhendu Adhikari took oath as the Chief Minister of West Bengal today, heading the first BJP government in the state. Governor R.N. Ravi administered the oath of office and secrecy to Mr. Adhikari at a

0: जनगणना के पहले चरण में हाउस लिस्टिंग और हाउसिंग सेंसस यानी आपके मकान की गणना होगी। आइए आपकी साझेदारी से इसे सफल बनाएं और विकसित भारत 2047 की ओर एक और कदम बढ़ाएं।
1: ನಮ್ ಜೊತೆ ಇದಾರೆ ಮಣಿಪಾಲ್ ಹಾಸ್ಪಿಟಲ್ ಮೈಸೂರಿನ ಸೀನಿಯರ್ ಕನ್ಸಲ್ಟೆಂಟ್ ನ್ಯೂರೋ ಸರ್ಜನ್ ಅಂಡ್ ಎಂಡೋವಾಸ್ಕ್ಯುಲರ್ ಸರ್ಜನ್ ಆಗಿರುವ ಡಾಕ್ಟರ್ ಮಕ್ಸೂದ್ ಅಹಮದ್ ಅವರು. ಡಾಕ್ಟರ್, ಒಬ್ಬ ವ್ಯಕ್ತಿಗೆ ಸ್ಟ್ರೋಕ್ ಆದ್ಮೇಲೆ ಮೊದಲಿನ ತರ ಸಂಪೂರ್ಣವಾಗಿ ರಿಕವರ್ ಆಗ್ತಾನ?
2: ನೋಡಿ, ಸ್ಟ್ರೋಕ್ ಪಾರ್ಶ್ವವಾಯು ರೋಗ ಇದು ಹೆಂಗಾಗುತ್ತೆ ಅಂದ್ರೆ, ಯೂಶಲಿ ರಕ್ತನಾಳ ಮುಚ್ಚೋಗ್ಬಿಟ್ಟು ರಕ್ತ ಹೋಗ್ಲಿಲ್ಲ ಮೆದುಳಿಗೆ ಅಂದ್ರೆ ಆಗುತ್ತೆ. ಹಾರ್ಟ್ ಅಟ್ಯಾಕ್ ತರನೇ ಇದನ್ನು ಬ್ರೈನ್ ಅಟ್ಯಾಕ್ ಅಂತ ಹೇಳ್ತೀವಿ. ಒಂದು ನಿಮಿಷ ನೀವು ಲೇಟ್ ಮಾಡಿದ್ರೆ 20 ಲಕ್ಷ ಬ್ರೈನ್ ಸೆಲ್ಸ್ ಸತ್ತೋಗ್ಬಿಡ್ತವೆ. ಪ್ರತಿ ಬ್ರೈನ್ ಸೆಲ್ ಅಲ್ಲೂ ಏನಾದ್ರೂ ಒಂದು ಫಂಕ್ಷನ್ ಇರುತ್ತೆ. ಸೊ ಕರೆಕ್ಟ್ ಆಗಿ ಸ್ಟ್ರೋಕ್ ನಾವು ಟ್ರೀಟ್ಮೆಂಟ್ ಮಾಡಿದ್ರೆ ಮೊದಲಿನ ತರ 100% ರಿಕವರ್ ಆಗಿಲ್ಲ ಅಂದ್ರೂ ಕೂಡ 60-70% ರಿಕವರಿ ಆಗಿ ಮನುಷ್ಯ ವಾಪಸ್ ವೃತ್ತಿಗೆ ಹೋಗಬಹುದು. ಬಟ್ ಅದಕ್ಕೆ ಆದಷ್ಟು ಬೇಗ ಬರಬೇಕು, ಆದಷ್ಟು ಮೆದುಳನ್ನ ಉಳಿಸಲಿಕ್ಕೆ ಟ್ರೈ ಮಾಡಬೇಕು ನಾವು. ಹಾರ್ಟ್ ಅಟ್ಯಾಕ್ ಬರಂಗೆ ಬ್ರೈನ್ ಅಟ್ಯಾಕ್ಗೂ ಬೇಗ ಆಸ್ಪತ್ರೆಗೆ ಬರಬೇಕು.
3: ದಿಸ್ ಇನ್ಫಾರ್ಮೇಶನ್ ಇಸ್ ಬ್ರಾಟ್ ಯು ಬೈ ಮಣಿಪಾಲ್ ಹಾಸ್ಪಿಟಲ್ ಮೈಸೂರು. ಲೈಫ್ ಆನ್. ಫಾರ್ ಎನಿ ಹೆಲ್ತ್ ಎಮರ್ಜೆನ್ಸಿ ಕಾಲ್ 0821-555-000. ಸೇವ್ ದ ನಂಬರ್, ಸೇವ್ ದ ಲೈಫ್.
4: ಕಡಿಮೆ ಬಡ್ಡಿಯಲ್ಲಿ ಲೋನ್ ಬೇಕಾ?
5: ಅದು ಕೂಡ ಆಪ್ ನಿಂದ. ಸಿಕ್ಬಿದ್ರು
6: ಅಪರಿಚಿತ ಆಪ್ ನಿಂದ ಬಚಾವ್ ಆಗಿ.
7: RBI ಹೇಳುತ್ತೆ,
6: ಜಾಣರಾಗಿರಿ, ಜಾಗರೂಕರಾಗಿರಿ.
8: ಹೈಟೆಕ್ ಫರ್ನಿಚರ್ ನಲ್ಲಿ ಮೆಗಾ ಫೆಸ್ಟಿವಲ್ ಆಫರ್. ಯಾವುದೇ ಫರ್ನಿಚರ್ ಗಳನ್ನು ಖರೀದಿಸುವಾಗ 10-50% ಡಿಸ್ಕೌಂಟ್. ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು.
9: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
10: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್ಸ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
9: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
11: ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
12: ಸ್ಕೈ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ ಮತ್ತು ವಿರಾಜಪೇಟೆ.
13: ಕೂರ್ಗ್ ಹೈಲೈಟ್ ಫರ್ನಿಚರ್ ನ 70th ಆನಿವರ್ಸರಿ ಆಫರ್. ಸ್ಪ್ರಿಂಗ್ ಮ್ಯಾಟ್ರೆಸ್ ಖರೀದಿಸಿ ಮತ್ತೊಂದು ಉಚಿತವಾಗಿ ಪಡೆಯಿರಿ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
14: ಕನಸುಗಳನ್ನು ರೂಪಿಸಿ ಇರಿಟಿಯ ಇಮ್ಯಾನ್ಯುವಲ್ ಸಿಲ್ಕ್ಸ್ ನೊಂದಿಗೆ. ರೇಷ್ಮೆ ಸೀರೆಗಳು ಮತ್ತೆಲ್ಲೂ ಸಿಗದ ಕಲೆಕ್ಷನ್, ವಿಶ್ವಾಸನೀಯ ಬ್ರ್ಯಾಂಡ್ಗಳಿಂದ ಇಮ್ಯಾನ್ಯುವಲ್ ಸಿಲ್ಕ್ಸ್, ಇರಿಟಿ.
15: ವಾವ್, ನಾನು ಮನಸ್ಸಿನಲ್ಲಿ ಕಲ್ಪನೆ ಮಾಡಿದ ಚಿನ್ನಾಭರಣಗಳ ಡಿಸೈನ್ಸ್ ಎಲ್ಲ ಇಲ್ಲೇ ಇದೆ.
16: ಅದಕ್ಕೆ ತಾನೇ ಮದುವೆ ಚಿನ್ನಾಭರಣ ಖರೀದಿಸೋಕೆ ಮುಳಿಯವನ್ನೇ ಆಯ್ಕೆ ಮಾಡ್ಕೊಂಡಿದ್ದು.
17: ಸರ್ವರ ಮನಸ್ಸನ್ನ ಅರಿತು ಅವರು ತಯಾರು ಮಾಡಿದಂತಹ ಚಿನ್ನಾಭರಣಗಳ ಡಿಸೈನ್ಸ್ ಬೇರೆಲ್ಲೂ ಸಿಗಲ್ಲ.
18: ಮುಳಿಯ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ, ಗೋಣಿಕೊಪ್ಪಲ್, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
19: ಮದುವೆ ಹಾಗೂ ಇನ್ನಿತರ ಸಮಾರಂಭಗಳ ಬಟ್ಟೆಗಳಿಗಾಗಿ ಬನ್ನಿ ಸೆಂಚುರಿ ಫ್ಯಾಷನ್ ಸಿಟಿ, ಇರಿಟಿ, ತಲಶಿರಿ, ಕಣ್ಣೂರ್, ಪಯ್ಯನೂರ್, ಶ್ರೀಕಂಠಪುರಂ, ಸುಲ್ತಾನ್ ಬತ್ತೇರಿ, ಮಾನಂದವಾಡಿ, ತಳಿಪರಂಬ.
1: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯ?
14: ನಾನ್ ಡ್ರೈವ್ ಮಾಡೋದು ನನ್ನ ಫೇವರಿಟ್ ಹ್ಯುಂಡೈ ಕಾರ್ ಅನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
2: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ, ಮಡಿಕೇರಿ, ಗೋಣಿಕೊಪ್ಪಲ್ ಹಾಗೂ ಕುಶಾಲನಗರ.
6: ಮಡಿಕೇರಿಯ ಪ್ರಶಾಂತ್ ಫರ್ನಿಚರ್ ನಲ್ಲಿ ಸ್ಟಾಕ್ ಕ್ಲಿಯರೆನ್ಸ್, ಮೆಗಾ ಡಿಸ್ಕೌಂಟ್ ಸೇಲ್. ಕರ್ಟನ್ಸ್, ಬೆಡ್ ಸ್ಪ್ರೆಡ್, ಮ್ಯಾಟ್ರೆಸ್, ಡೋರ್ ಮ್ಯಾಟ್, ಬಾತ್ರೂಮ್ ಮ್ಯಾಟ್ಸ್, ಇವೆಲ್ಲವೂ ಅಪ್ ಟು 50% ಡಿಸ್ಕೌಂಟ್ ನಲ್ಲಿ. ಅತ್ಯುತ್ತಮ ಕ್ವಾಲಿಟಿಯ ಎಲ್ಲಾ ರೀತಿಯ ಮರದ ಫರ್ನಿಚರ್ ಗಳನ್ನು ನಿಮಗೆ ಬೇಕಾದ ಡಿಸೈನ್ಸ್ ನಲ್ಲಿ, ನಿಮಗೆ ಬೇಕಾದ ಅಳತೆಯಲ್ಲಿ ರೆಡಿ ಮಾಡಿಕೊಡಲಾಗುವುದು. ರೋಸ್ ವುಡ್, ಟೀಕ್ ವುಡ್, ಅಕೇಶಿಯಾ ಮುಂತಾದ ಮರದ ಫರ್ನಿಚರ್ ಗಳಿಗಾಗಿ ಬನ್ನಿ ಪ್ರಶಾಂತ್ ಫರ್ನಿಚರ್, ಇಂಡಸ್ಟ್ರಿಯಲ್ ಏರಿಯಾ, ಮಡಿಕೇರಿ.
7: ನೀವು ಒಳ್ಳೆಯ ಬ್ರ್ಯಾಂಡ್ ನ ವಾಚ್ ಖರೀದಿಸಲು ಪ್ಲಾನ್ ಮಾಡಿದ್ದೀರಾ? ಹಾಗಾದ್ರೆ ಬನ್ನಿ ಮಡಿಕೇರಿ ಹಾಗೂ ಗೋಣಿಗೊಪ್ಪಲಿನ ಪಾಂಡ್ಯನ್ ವಾಚ್ ಸ್ಟೋರ್ಗೆ. ಎಲ್ಲಾ ವಾಚ್ ಗಳ ಸರ್ವಿಸ್ ಕೂಡ ಮಾಡಿಕೊಡ್ತಾರೆ. ಟೈಟನ್ ವಾಚಸ್ ನ ಎಕ್ಸ್ಕ್ಲೂಸಿವ್ ಶೋರೂಮ್ ಪಾಂಡ್ಯನ್ ವಾಚ್ ಸ್ಟೋರ್, ಮಡಿಕೇರಿ ಮತ್ತು ನಿಯರ್ ಗವರ್ನಮೆಂಟ್ ಹಾಸ್ಪಿಟಲ್, ಗೋಣಿಗೊಪ್ಪ.
12: ಪ್ರತಿ ಸಂಭ್ರಮದಲ್ಲೂ ಮಿನುಗುವ ನಕ್ಷತ್ರವಾಗಿ ಲಿಯೋರಾದ ಡೈಮಂಡ್ ಆಭರಣಗಳಿಂದ. ಲಿಯೋರಾ ಡೈಮಂಡ್ಸ್, ಕುಶಾಲನಗರ, ಗೋಣಿಕೊಪ್ಪಲ್ ಮತ್ತು ಪಿರಿಯಾಪಟ್ಟಣ.
10: ನಿಮ್ಮ ಮನೆಯ ವಾಶ್ರೂಮ್ ಮತ್ತು ಕಿಚನ್ ಸ್ಟೈಲಿಶ್ ಆಗಿ ಕಾಣಲು ನೀವು ಆಯ್ಕೆ ಮಾಡಿ ಜಾಕ್ವಾ ಪ್ರಾಡಕ್ಟ್ಸ್.

0: ಕಳನು ಬಾತ್ರೂಮ್ ಫಿಟ್ಟಿಂಗ್ಸ್ ಅಂಡ್ ಸ್ಯಾನಿಟರಿ ವೇರ್ 10 ವರ್ಷಗಳ ವಾರಂಟಿ ಹಾಗೂ ಸ್ಪಾಟ್ ರಿಪೇರ್ ಸರ್ವಿಸ್ ಇದೀಗ ಇರಿಟಿಯ ರೀನಾ ಡೆವಲಪರ್ಸ್ ನಲ್ಲಿ. ಕರ್ನಾಟಕದಾದ್ಯಂತ ಫ್ರೀ ಡೆಲಿವರಿನೂ ಇದೆ. ಜಾಗ್ವಾ ಪ್ರಾಡಕ್ಟ್ಸ್ ನ ವಿಶಾಲವಾದ ಸ್ಟುಡಿಯೋ ರೀನಾ ಡೆವಲಪರ್ಸ್ ಉಳಿಕಲ್ ರೋಡ್ ಇರಿಟಿ.
1: ನಿಮ್ಮ ಒತ್ತಡವು ನಿಮ್ಮ ಹೃದಯದ ಮೇಲೆ ಪರಿಣಾಮ ಬೀರುತ್ತಿದೆಯೇ? ಚಿಂತೆ ಬೇಡ, ಹೃದಯ ಸಂಬಂಧಿ ಕಾಯಿಲೆಗಳಿಗೆ ಇನ್ನು ಮೈಸೂರು ಮಂಗಳೂರಿಗೆ ಹೋಗ್ಬೇಕು ಅಂತ ಇಲ್ಲ. 24/7 ತುರ್ತು ಪ್ರಕರಣಗಳ ಸೇವೆಗೆ ಹೃದ್ರೋಗ ತಜ್ಞರು ಕುಶಾಲನಗರದ ಸೈರಸ್ ಹಾಸ್ಪಿಟಲ್ ನಲ್ಲಿ ಲಭ್ಯರಿದ್ದಾರೆ. ಹಾಸ್ಪಿಟಲ್ ನಲ್ಲಿ ಆಂಜಿಯೋಗ್ರಾಮ್, ಆಂಜಿಯೋಪ್ಲಾಸ್ಟಿ, ಪೆರಿಫೆರಲ್ ಆಂಜಿಯೋಗ್ರಾಮ್, ಪೆರಿಫೆರಲ್ ಆಂಜಿಯೋಪ್ಲಾಸ್ಟಿ, ಶಾಶ್ವತ ಪೇಸ್ ಮೇಕರ್, ತಾತ್ಕಾಲಿಕ ಪೇಸ್ ಮೇಕರ್ ಸೌಲಭ್ಯಗಳಿದ್ದು ಕೊಡಗು ಜಿಲ್ಲೆಯ ಮೊದಲ ಕ್ಯಾತ್ಲಾಬ್ ಹೊಂದಿರುವ ಆಸ್ಪತ್ರೆಯಾಗಿದೆ. ಹೆಚ್ಚಿನ ಮಾಹಿತಿ ಹಾಗೂ ಅಪಾಯಿಂಟ್ಮೆಂಟ್ಗಾಗಿ ಸಂಪರ್ಕಿಸಿ ಸೈರಸ್ ಹಾಸ್ಪಿಟಲ್, ಮಾದಾಪಟ್ನಾ, ಬಿಎಂ

0: जनगणना के पहले चरण में हाउस लिस्टिंग और हाउसिंग सेंसस यानी आपके मकान की गणना होगी। आइए आपकी साझेदारी से इसे सफल बनाएं और विकसित भारत 2047 की ओर एक और कदम बढ़ाएं।
1: ಬಿಟ್ಟಂಗಾರದಲ್ಲಿ ಶುಭಾರಂಭಗೊಂಡಿರುವ ಭೀಮಾ ಫರ್ನಿಚರ್ ನಲ್ಲಿ ಬೆಡ್ರೂಮ್ ಸೆಟ್ಸ್ 22,990 ರೂಪಾಯಿಗೆ, ಟೀಕೂಟ್ ಬೆಡ್ರೂಮ್ ಸೆಟ್ 69,990 ರೂಪಾಯಿಗೆ,
2: 0% ಇಂಟ್ರೆಸ್ಟ್ ನಲ್ಲಿ ಬಜಾಜ್ ಫಿನ್ಸರ್ವ್ ಮುಖಾಂತರ 100% ಲೋನ್, ಫ್ಯಾಕ್ಟರಿ ಔಟ್ಲೆಟ್ ಶೋರೂಮ್
1: ಸಿನ್ಸ್ 1983. ಭೀಮಾ ಫರ್ನಿಚರ್ ಹೋಲ್ಸೇಲ್ ಅಂಡ್ ರಿಟೇಲ್ ಹಬ್ ಬಿಟ್ಟಂಗಾಲ.
3: ಆಂಥೂರಾ ಕೂಕ್ ವೆಡ್ಡಿಂಗ್ ಪ್ಲಾನರ್ಸ್, ಮಂಗಳತರ ಊಟೋಪಚಾರ, ಆಳುಕಾಳು, ಶಾಸ್ತ್ರ ಪದ್ಧತಿ, ಫರ್ನಿಚರ್ ಇನ್ನತೆ ಎಲ್ಲ ಏರ್ಪಾಡು ಮಾಡುವಂತಹ ಪ್ಯಾಕೇಜ್ ವೆಡ್ಡಿಂಗ್ ವ್ಯವಸ್ಥೆರ ಏಕೈಕ ಸಂಸ್ಥೆ ಆಂಥೂರಾ ಕೂಕ್ ವೆಡ್ಡಿಂಗ್ ಪ್ಲಾನರ್ಸ್, ಬೈಪಾಸ್ ರೋಡ್, ಗೋಣಿಕೊಪ್ಪ. ಕಾಂಟ್ಯಾಕ್ಟ್ ನೆಲ್ಲಿರ ಮಧು ತಿಮ್ಮಯ್ಯ 9591803656, ಕಾಳಿಮಾಡ ಶರತ್ 8762050292.
4: ರೀ, ಇವತ್ತಿನ ನ್ಯೂಸ್ ಪೇಪರ್ ನೋಡಿದ್ರಾ?
5: ಇಲ್ಲ, ಎಲ್ಲಿದೆ ಅಂತದ್ದು?
4: ಮೈಸೂರಿನ NH275ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಕಮರ್ಷಿಯಲ್ ಹಾಗೂ ಮನೆ ಸೈಟ್ ಒಳ್ಳೆ ಫೆಸಿಲಿಟಿ ಒಂದಿಗೆ ಸೇಲ್ ಮಾಡ್ತಾ ಇದಾರೆ.
5: ಹೌದಾ? ಇಲ್ಲಿ ಪೇಪರ್ ಕೊಡು.
6: ಹಾ ಹೌದು, ನಮಗೂ ತಗೊಳ್ಳೋಣ. VC ಕನ್ವರ್ಟೆಡ್, DTCP ಅಪ್ರೂವ್ಡ್, ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆ ಅಲ್ವಾ?
4: ಹೌದು, 50 ಫೀಟ್ ಕಾಂಕ್ರೀಟ್ ರೋಡ್, ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ, ಚಿಲ್ಡ್ರನ್ಸ್ ಪ್ಲೇ ಏರಿಯಾ, ದೇವಸ್ಥಾನ, ಸ್ವಿಮ್ಮಿಂಗ್ ಪೂಲ್, ಜಾಗಿಂಗ್ ಟ್ರ್ಯಾಕ್.
6: ಅಬ್ಬಬ್ಬಾ, ಇಲ್ಲಿ ನೋಡಿ, ಮೈಸೂರು ಹಾಗೂ ಪಿರಿಯಾಪಟ್ಟಣ ಮಧ್ಯಭಾಗದಲ್ಲಿ VC ಗ್ಯಾಲಕ್ಸಿ ಮಾಲ್, 4 ಥಿಯೇಟರ್ ಸ್ಕ್ರೀನ್, ಬೌಲಿಂಗ್ ಗೇಮ್, ಶೂಟಿಂಗ್ ರೇಂಜ್, ಶಾಪ್ಸ್.
4: ಈ ಎಲ್ಲ ಸೌಕರ್ಯದೊಂದಿಗೆ ಕಮ್ಯುನಿಟಿ ಹಾಲ್, ಕ್ಲಬ್ ಹೌಸ್.
6: ಆಗ ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣದಲ್ಲಿ ಮೊಟ್ಟ ಮೊದಲ ಮಾಲ್ ಹಾಗೂ ಮಲ್ಟಿಪ್ಲೆಕ್ಸ್ ಥಿಯೇಟರ್ ಆರಂಭ ಆಗ್ತಾ ಇದೆ.
4: 450 ಪ್ರೀಮಿಯಂ ಪ್ಲಾಟ್ಸ್ ಸ್ಕ್ವೇರ್ ಫೀಟ್ ಗೆ 2,999 ರೂಪಾಯಿ. ಆರ್ಮಿ, ಏರ್ ಫೋರ್ಸ್, ನೇವಿ ಇವರಿಗೆ ಫ್ರೀ ರಿಜಿಸ್ಟ್ರೇಷನ್, ಟೀಚರ್ಸ್ ಗಳಿಗೆ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಇದೆ.
6: 80% ಸಾಲ ಸೌಲಭ್ಯನೂ ಸಿಗುತ್ತೆ.
4: ಫ್ರೀ ಆಗಿ ಸೈಟ್ ವಿಸಿಟ್ ಮಾಡಲು ಸಂಪರ್ಕಿಸಿ
6: 9900901282
4: ಆರ್ 9606084066.
7: ಸ್ವೀಟ್ ಹೋಮ್ ರಿಯಾಲಿಟಿ, ಯೋರ್ ಟ್ರಸ್ಟೆಡ್ ಪಾರ್ಟ್ನರ್ ಇನ್ ರಿಯಲ್ ಎಸ್ಟೇಟ್.
8: ನಾಸ್ ಫರ್ನಿಚರ್ಗೆ ನಿಮ್ಮ ಹಳೆಯ ಡೈನಿಂಗ್ ಸೆಟ್, ಸೋಫಾ ಸೆಟ್, ಅಲ್ಮಿರಾ ಇನ್ನಿತರ ಫರ್ನಿಚರ್ ಗಳನ್ನು ತನ್ನಿ, ಹೊಸದರೊಂದಿಗೆ ಎಕ್ಸ್ಚೇಂಜ್ ಮಾಡಿ. EMI ಫೆಸಿಲಿಟಿ ಲಭ್ಯ. ನಾಸ್ ಫರ್ನಿಚರ್, ಮಡಿಕೇರಿ.
9: ಚಿಟ್ಟಿಮಾನಿ ಸಿಂಗತೂರು ಗ್ರಾಮದ ಕುದುಪಜೆ ಕುಟುಂಬಸ್ಥರ ಶ್ರೀ ದುರ್ಗಿ ದೇವಸ್ಥಾನದಲ್ಲಿ ಶ್ರೀ ದುರ್ಗಿ ದೇವರ ವರ್ಷದ ಹಬ್ಬನ ಇದೇ May 10th ಐತವಾರ ಬೆಳಿಗ್ಗೆ 10 ಗಂಟೆಯಿಂದ ನಡೆಸಿಕೆ ಏರ್ಪಾಡು ಮಾಡಿಕೊಂಡಳು. ಕೊಟ್ಟ ಗೂಡೆಗ ಊರವು ನೆಂಟರಿಷ್ಟರೆಲ್ಲ ಬಂದು ದೇವಿನ ತೀರ್ಥ ಪ್ರಸಾದನ ಸ್ವೀಕರಿಸೋಕೂತ ಕುದುಪಜೆ ಕುಟುಂಬದ ಪಟ್ಟೆದಾರರ ಹಂಗೆ ಕುಟುಂಬಸ್ಥರು ಕೇಳಿಕೊಂಡಳು.
10: ಸಂತೋಷದ ಸಂಭ್ರಮಗಳಿಗೆ ಪರಿಶುದ್ಧವಾದ ಚಿನ್ನಾಭರಣಗಳಿಗಾಗಿ ಭೇಟಿ ನೀಡಿ ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲ್, ಕುಶಾಲನಗರ ಮತ್ತು ಪಿರಿಯಾಪಟ್ಟಣ.
11: ಶ್ರೀ ಕೊರಗಜ್ಜ ದೇವಸ್ಥಾನ ಮೂಕಂಡ ಬಾಣೆ ಇದರ 5ನೇ ವರ್ಷದ ನೇಮೋತ್ಸವ ಇದೇ 10th ಭಾನುವಾರ ಮತ್ತು ಸೋಮವಾರ ಬೆಳಗ್ಗೆ ನಡೆಯಲಿದೆ. ಈ ಪ್ರಯುಕ್ತ ಭಾನುವಾರ ಮೂಕಂಡ ಬಾಣೆಯ ಶೇಖರ ಪೂಜಾರಿಯವರ ಮನೆಯಲ್ಲಿ ಬೆಳಗ್ಗೆ 6 ಗಂಟೆಗೆ ಸ್ಥಳ ಶುದ್ಧೀಕರಣ, 7 ಗಂಟೆಗೆ ಗಣಪತಿ ಹೋಮ, ಸಂಜೆ 7:30 ಗಂಟೆಗೆ ಮಂತ್ರಮೂರ್ತಿ, ಅಗ್ನಿಕಲ್ಲುರ್ತಿ, ಕೊರಗಜ್ಜ ದೈವದ ಭಂಡಾರ ತೆಗೆಯುವುದು, ರಾತ್ರಿ 8 ಗಂಟೆಗೆ ಅನ್ನಸಂತರ್ಪಣೆ, ರಾತ್ರಿ 10 ಗಂಟೆಯಿಂದ ಶ್ರೀ ಮಂತ್ರಮೂರ್ತಿ ಅಗ್ನಿಕಲ್ಲುರ್ತಿ ದೈವದ ನೇಮ, ನಂತರ ಸ್ವಾಮಿ ಸಾರ್ಲಪಟ್ಟದ ಮಾಯೆ ಕೊರಗಜ್ಜ ದೈವದ ನೇಮ ನಡವಳಿ ನಡೆಯಲಿದೆ. ಭಗವದ್ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ದೇವರ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿಸಿದ್ದಾರೆ. ಶ್ರೀ ಶೇಖರ ಪೂಜಾರಿ, ಶ್ರೀಮತಿ ಸುಮಿತಾ ಮತ್ತು ಮನೆಯವರು, ಚೇತನ್ ಪೂಜಾರಿ ಮತ್ತು ಮನೆಯವರು, ಮೋಕಂಡ ಬಾಣೆ, ಬಾವಲಿ ಪಾರಾಣೆ.
12: ಮಡಿಕೇರಿಯ ಡಿ ಟ್ವಿನ್ ಟೆಕ್ ನಲ್ಲಿ ಕಂಪ್ಯೂಟರ್, ಲ್ಯಾಪ್ಟಾಪ್, ಸಿಸಿಟಿವಿ, ಯುಪಿಎಸ್, ಬ್ಯಾಟರಿ ಇದೀಗ ಸುಲಭ ಕಂತಿನ ಇಎಂಐ ಮೂಲಕ 0% ಇಂಟ್ರೆಸ್ಟ್ ನಲ್ಲಿ ಲಭ್ಯ. ಟ್ಯಾಬ್ ಪ್ರಿಂಟರ್ಸ್ ಗಳು ಡಿಸ್ಕೌಂಟ್ ರೇಟ್ ನಲ್ಲಿ. ಡಿ ಟ್ವಿನ್ ಟೆಕ್ ಪತ್ರಿಕಾ ಭವನದ ಹತ್ತಿರ ಮಡಿಕೇರಿ. ಕಾಲ್ ಬೈರತಿ ರಾಮದ 9844818119.
13: ಕೂರ್ಗ್ ಹೈಲೈಟ್ ಫರ್ನಿಚರ್ ನ 7ನೇ ವಾರ್ಷಿಕೋತ್ಸವದ ಬಂಪರ್ ಕೊಡುಗೆ. 3+1+1 ವುಡನ್ ಸೋಫಾ ಸೆಟ್ ಕೇವಲ 13,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.

0: ಸಾರೀಸ್, ಕುರ್ತಾ, ಚೂಡಿದಾರ್, ಲೆಹೆಂಗಾ ಉಲ್ಲಾಸದೊಂದಿಗೆ ಖರೀದಿಸಲು ಬನ್ನಿ ಇಮ್ಯಾನುವಲ್ ಸಿಲ್ಕ್ಸ್, ಮೇನ್ ರೋಡ್, ಇರಿಟಿ. ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
1: ಸ್ಕೈ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ ಮತ್ತು ವಿರಾಜಪೇಟೆ.
2: ಹೈಟೆಕ್ ಫರ್ನಿಚರ್ ನಲ್ಲಿ ಮೆಗಾ ಫೆಸ್ಟಿವಲ್ ಆಫರ್. ಯಾವುದೇ ಫರ್ನಿಚರ್ ಗಳನ್ನು ಖರೀದಿಸುವಾಗ 10-50% ಡಿಸ್ಕೌಂಟ್. ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು.
3: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
4: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
3: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
2: ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡಿ ಇವತ್ತಿನ ಮಾರುಕಟ್ಟೆ ಬೆಲೆಯಲ್ಲಿ. ಯಾವುದೇ ಖರೀದಿಗೆ 0% ವೇಸ್ಟೇಜ್. ಇದು ಸ್ವಿಸ್ ಗೋಲ್ಡ್ ನ ಪ್ರಾಮಿಸ್. ಸ್ವಿಸ್ ಗೋಲ್ಡ್ ಅಂಡ್ ಡೈಮಂಡ್ಸ್, ವಿರಾಜಪೇಟೆ.
0: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
4: ನಾನು ಡ್ರೈವ್ ಮಾಡೋದು ನನ್ನ ಫೇವರಿಟ್ ಹ್ಯುಂಡೈ ಕಾರ್ ಅನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
3: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದ ವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ, ಮಡಿಕೇರಿ, ಗೋಣಿಕೊಪ್ಪಲ್ ಹಾಗೂ ಕುಶಾಲ್ ನಗರ.
5: ನಿಂಗರ ಆರೋಗ್ಯ ಭಾಗ್ಯ ಕಾಯ್ದು ವಿರಾಜಪೇಟೆಯಲ್ಲಿ ತ್ರಿವೇಣಿ ಗ್ಯಾಸ್ ಏಜೆನ್ಸಿಲಿ ಇಕ್ಕ ಮಲ್ಟಿ ಬ್ರ್ಯಾಂಡ್ ಇನ್ಸೂರೆನ್ಸ್ ಸರ್ವಿಸ್ ಮಾಡಿದಪ್ಪ. ನಂಗಳಲ್ಲಿ ಹೆಲ್ತ್ ಇನ್ಸೂರೆನ್ಸ್, 2-wheel ಅಂಡ್ 4-wheel ಇನ್ಸೂರೆನ್ಸ್, ಪಿಂಜ ಮೋಟಾರ್ ಅಂಡ್ ಟ್ರಾವೆಲ್ ಇನ್ಸೂರೆನ್ಸ್ ಮಾಡಿದಪ್ಪ. ಕಾಂಟ್ಯಾಕ್ಟ್ ಆಥರೈಸ್ಡ್ ಏಜೆಂಟ್ ಮಾಲೇಟಿನ ಪುನೀತ್ ಪೊನ್ನಣ, ನಿಯರ್ KSRTC ಬಸ್ ಸ್ಟ್ಯಾಂಡ್, ವಿರಾಜಪೇಟೆ. ಕಾಲ್ 9950-853-76.
0: ಸಂಬಂಧಗಳ ಮೌಲ್ಯ ವೃದ್ಧಿಯಾಗುವುದು ಮದುವೆಯ ಮೂಲಕ. ವಿವಾಹ ಸಮಾರಂಭಗಳಿಗೆ ಮೆರುಗು ನೀಡುತ್ತಿದೆ ಸೆಂಚುರಿಯ ವಸ್ತ್ರ ವೈವಿಧ್ಯತೆಗಳು. ಸೆಂಚುರಿ ಫ್ಯಾಷನ್ ಸಿಟಿ, ಪಯಂಚೇರಿ ಮೋಕ್, ಇರಿಟಿ.
3: ಅಲ್ವೇ, ನಾವು ಬೆಂಗಳೂರಲ್ಲಿ ವರ್ಕ್ ಮಾಡುವಾಗ ಅಲ್ಲಿ ನಾವು ತಿಂತ ಇದ್ವಲ್ವಾ ನಾಟಿ ಸ್ಟೈಲ್ ಫುಡ್, ಆ ಟೇಸ್ಟ್ ಬೇರೆಲ್ಲೂ ಸಿಗ್ತಾನೆ ಇಲ್ಲ. ಆ ಟೇಸ್ಟ್ ನಲ್ಲಿ ಇವಾಗ ಮಡಿಕೇರಿಯಲ್ಲಿ ಸಿಗ್ತಾ ಇದೆ. ಎಲ್ಲೇ ಅದು? ಹೋಟೆಲ್ ಗ್ರೀನ್ಸ್, ನಾಟಿ ಸ್ಟೈಲ್ ನಲ್ಲಿ. ಅಲ್ಲಿ ನಾಟಿ ಮಟನ್ ಹಾಗೂ ನಾಟಿ ಕೋಳಿಯ ವಿವಿಧ ಐಟಮ್ಸ್, ರಾಗಿ ಮುದ್ದೆ, ಮಟನ್ ಸೂಪ್, ಮಟನ್ ಚಾಪ್ಸ್, ಬೋಟಿ, ಚಿಕನ್, ಮಟನ್ ಬಿರಿಯಾನಿ, ನಾಟಿ ಸ್ಟೈಲ್ ನ ಎಲ್ಲಾ ಫುಡ್ ಸಿಗುತ್ತೆ. ಹೋಟೆಲ್ ಗ್ರೀನ್ಸ್, ನಾಟಿ ಸ್ಟೈಲ್, ಹೊಸ ತಾಲೂಕ್ ಆಫೀಸ್ ಹತ್ತಿರ, ಕಾನ್ವೆಂಟ್ ಜಂಕ್ಷನ್, ಮಡಿಕೇರಿ.
2: ಶಿಕ್ಷಣ ಕ್ಷೇತ್ರದಲ್ಲಿ ಕ್ರಾಂತಿಯನ್ನು ಮೂಡಿಸಿದ ದಕ್ಷಿಣ ಕನ್ನಡದ ಹೆಸರಾಂತ ಶಿಕ್ಷಣ ಸಂಸ್ಥೆ KVG ಕಾಲೇಜ್ ಆಫ್ ಇಂಜಿನಿಯರಿಂಗ್. ಇಲ್ಲಿ 2026-27 ಶೈಕ್ಷಣಿಕ ವರ್ಷದ ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ AI & ML, ಎಲೆಕ್ಟ್ರಾನಿಕ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್, ಸಿವಿಲ್ ಇಂಜಿನಿಯರಿಂಗ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅಲ್ಲದೆ MBA ಮತ್ತು MTech ಕೋರ್ಸ್ಗಳಿಗೆ ಅಡ್ಮಿಷನ್ ಪ್ರಾರಂಭಗೊಂಡಿದೆ. ಎಲ್ಲಾ ಸ್ತರದ ಸಮಾಜದ ಜನರಿಗೂ ಬೋಧನಾ ಶುಲ್ಕದಲ್ಲಿ ವಿಶೇಷ ರಿಯಾಯಿತಿ. ಗುಣಮಟ್ಟದ ಶಿಕ್ಷಣದೊಂದಿಗೆ ಕ್ಯಾಂಪಸ್ ಸೆಲೆಕ್ಷನ್ ಮೂಲಕ ಉದ್ಯೋಗ ಭರವಸೆ. ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್, ಉತ್ತಮ ಲ್ಯಾಬ್, ಕಲಿಕೆಗೆ ಬೇಕಾದ ಎಲ್ಲಾ ಸವಲತ್ತು ಒಳಗೊಂಡಿದೆ. KVG ಕಾಲೇಜ್ ಆಫ್ ಇಂಜಿನಿಯರಿಂಗ್, ಸುಳ್ಯ. ಮಾಹಿತಿಗಾಗಿ ಕಾಲ್ ಮಾಡಿ 0825723-1141 ಅಥವಾ 9845866528.
0: ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ ಆನಿವರ್ಸರಿ ಆಫರ್. ವುಡನ್ ಕಾಟ್ ಮತ್ತು 6x5 ಮ್ಯಾಟ್ರೆಸ್ ಗೆ 18,500 ರೂಪಾಯಿ ಮಾತ್ರ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
3: ಇದು ಕೂರ್ಗ್ ಹೋಟೆಲ್ಸ್ ಅಂಡ್ ರೆಸಾರ್ಟ್ ಅಸೋಸಿಯೇಷನ್. ಇವರ ವತಿಯಿಂದ ಕೊಡಗಿನ ಜನರಲ್ಲಿ ಕಳಕಳಿಯ ಮನವಿ. ಸಾರ್ವಜನಿಕ ಸ್ಥಳದಲ್ಲಿರುವ ನಿಮ್ಮ ತೋಟದ ಹೊರಗಿನ ಜಾಗ ನಿಮ್ಮದೇ ಎಂದು ಭಾವಿಸಿ ಕಸಮುಕ್ತವಾಗಿಸಿ ಕೊಡಗನ್ನು ಸ್ವಚ್ಛವಾಗಿರಿಸಲು ಸಹಕರಿಸಿ. ಸ್ವಚ್ಛ ಸುಂದರ ಕೊಡಗು ನಮ್ಮ ಧ್ಯೇಯವಾಗಲಿ.
6: ಕೂರ್ಗ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಪೊನ್ನಂಪೇಟೆ, ಕೊಡಗಿನಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಡೇಟಾ ಸೈನ್ಸ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಮಿಷನ್ ಲರ್ನಿಂಗ್, ಸಿವಿಲ್ ಎಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಎಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್, ಮೆಕ್ಯಾನಿಕಲ್ ಎಂಜಿನಿಯರಿಂಗ್ ಮತ್ತು ಕಂಪ್ಯೂಟರ್ ಸೈನ್ಸ್ ವಿತ್ ಸೈಬರ್ ಸೆಕ್ಯೂರಿಟಿಗಾಗಿ ಅಡ್ಮಿಷನ್ಸ್ ಪ್ರಾರಂಭವಾಗಿದೆ. ಮೆರಿಟೋರಿಯಸ್ ಮತ್ತು ಆರ್ಥಿಕವಾಗಿ ದುರ್ಬಲ ವರ್ಗಗಳಿಗೆ ಸ್ಕಾಲರ್ಶಿಪ್ ಕೂಡ ಲಭ್ಯ. ಉತ್ತಮ ಸ್ಪೋರ್ಟ್ಸ್ ಸೌಲಭ್ಯ ಮತ್ತು ಬಾಯ್ಸ್ ಅಂಡ್ ಗರ್ಲ್ಸ್ ಗಾಗಿ ಸೆಪರೇಟ್ ಹಾಸ್ಟೆಲ್ ಫೆಸಿಲಿಟೀಸ್ ಕೂಡ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 9611-55457.
7: ARM ಕಿಯಾ ವತಿಯಿಂದ ಸೇನೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ ಮತ್ತು ಸೇನಾ ನಿವೃತ್ತರಿಗೆ ಅದ್ಭುತ ಆಫರ್. ಕೂಡಲೇ ಕಿಯಾ ಕಾರ್ ಬುಕ್ ಮಾಡಿ. GST ಕಡಿತದ ಪ್ರಯೋಜನದೊಂದಿಗೆ ಕೇಂದ್ರ ಸರ್ಕಾರಿ ನೌಕರರು BH ರಿಜಿಸ್ಟ್ರೇಷನ್ ಪ್ರಯೋಜನವನ್ನು ಪಡೆಯಿರಿ. ಕೊಡಗಿನಾದ್ಯಂತ ಕಿಯಾ ವಾಹನ ಲಭ್ಯವಿದೆ. ಕಾಲ್ ಕರ್ತಮಡ ಪುನೀತ್ 9606048734.
2: ನಿಮ್ಮ ಮನೆಯ ವಾಶ್ರೂಮ್ ಮತ್ತು ಕಿಚನ್ ಸ್ಟೈಲಿಶ್ ಆಗಿ ಕಾಣಲು ನೀವು ಆಯ್ಕೆ ಮಾಡಿ ಜಾಕ್ವಾ ಪ್ರಾಡಕ್ಟ್ಸ್ ಗಳನ್ನು. ಬಾತ್ರೂಮ್ ಫಿಟಿಂಗ್ಸ್ ಅಂಡ್ ಸ್ಯಾನಿಟರಿ ವೇರ್, 10 ವರ್ಷಗಳ ವಾರಂಟಿ ಹಾಗೂ ಸ್ಪಾಟ್ ರಿಪೇರ್ ಸರ್ವಿಸ್ ಇದೀಗ ಇರಿಟಿಯ ರೀನಾ ಡೆವಲಪರ್ಸ್ ನಲ್ಲಿ. ಕರ್ನಾಟಕದಾದ್ಯಂತ ಫ್ರೀ ಡೆಲಿವರಿನೂ ಇದೆ. ಜಾಕ್ವಾ ಪ್ರಾಡಕ್ಟ್ಸ್ ನ ವಿಶಾಲವಾದ ಸ್ಟುಡಿಯೋ ರೀನಾ ಡೆವಲಪರ್ಸ್, ಉಳಿಕಲ್ ರೋಡ್, ಇರಿಟಿ.
0: ವೈವಿಧ್ಯಮಯ ಡಿಸೈನ್ಸ್ ನ ಮದುವೆ ಚಿನ್ನಾಭರಣಗಳಿಗಾಗಿ ಭೇಟಿ ಕೊಡಿ ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲ್, ಕುಶಾಲನಗರ ಮತ್ತು ಪಿರಿಯಾಪಟ್ಟಣ. ಈ ಫೆಸ್ಟಿವಲ್ ಸೀಸನ್ ನಲ್ಲಿ ಅತಿ ಕಡಿಮೆ ಬೆಲೆಗೆ ಮನಸೂರೆಗೊಳ್ಳುವ ಫರ್ನಿಚರ್ ಗಳು, ಅಚ್ಚರಿ ಮೂಡಿಸುವ ಆಫರ್ ಹಾಗೂ ಆಕರ್ಷಕ ಬಹುಮಾನಗಳೊಂದಿಗೆ ನಿಮಗೆ ಸಿಗಲಿದೆ ಸುನಿತಾ ಫರ್ನಿಚರ್ ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ. ಹಾಗಿದ್ರೆ ನಿಮ್ಮ ಫರ್ನಿಚರ್ ಶಾಪಿಂಗ್ ಆಗಿ ಬನ್ನಿ. ಕೇರಳದ ಅತಿ

0: ದೊಡ್ಡ ಫರ್ನಿಚರ್ ಮಳಿಗೆ ಸುನಿತಾ ಫರ್ನಿಚರ್, ಉಳಿಯಿಲ್ ಇರಿಟಿ ಹಾಗೂ ತಾವಕರ ಕಣ್ಣೂರ್.
1: ಮಡಿಕೇರಿ ರೇಸ್ ಕೋರ್ಸ್ ರಸ್ತೆಯಲ್ಲಿರುವ ಪೂರ್ಣ ಟೈಲರಿಂಗ್ ಕ್ಲಾಸ್ನಲ್ಲಿ ಬೆಳಿಗ್ಗೆ 10:00 ಮಧ್ಯಾಹ್ನ 12:30 ಮತ್ತು ಅಪರಾಹ್ನ 2:30 ಸಂಜೆ 5:00 ಟೈಲರಿಂಗ್ ತರಬೇತಿ ನೀಡಲಾಗುವುದು. ಆಸಕ್ತರು ಸಂಪರ್ಕಿಸಿ ಮೊಬೈಲ್ 9611139102.
0: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
2: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
0: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
3: ಅಬ್ಬಾ, ನನಗಂತೂ ಸಾಕಾಯ್ತು, ಒಂದು ಕಡೆನೂ ಫರ್ನಿಚರ್ ಸೆಲೆಕ್ಟ್ ಆಗ್ತಾನೆ ಇಲ್ಲ.
4: ಏನ್ ರವಿ, ವಿರಾಜ್ಪೇಟೆಯ ಪೂತಾಸ್ ಅಂಡ್ ಆಪಾಸ್ ಫರ್ನಿಚರ್ ಅಂಡ್ ಹೋಮ್ ಅಪ್ಲಯನ್ಸಸ್ ಶಾಪ್ ಗೆ ಹೋಗಿ ಅಲ್ಲಿ ವೆರೈಟಿ ಕಲರ್ ಹಾಗೂ ವೆರೈಟಿ ಡಿಸೈನ್ಸ್ ನೊಂದಿಗೆ ಸುಂದರವಾದ ಫರ್ನಿಚರ್ ಸಿಗುತ್ತೆ. ಜೊತೆಗೆ ಟಿವಿ, ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಮನೆಗೆ ಬೇಕಾದ ಎಲ್ಲಾ ಹೋಮ್ ಅಪ್ಲಯನ್ಸಸ್ ಅಲ್ಲೇ ಇದೆ. ಪೂತಾಸ್ ಅಂಡ್ ಆಪಾಸ್ ಫರ್ನಿಚರ್ ಅಂಡ್ ಹೋಮ್ ಅಪ್ಲಯನ್ಸಸ್, ವಿರಾಜ್ಪೇಟೆ.
1: ಇದೀಗ ನಾರಾಯಣ ಆಸ್ಪತ್ರೆ ಮೈಸೂರಿನ ಮಕ್ಕಳ ಮತ್ತು ವಯಸ್ಕರ ಹೃದ್ರೋಗ ತಜ್ಞರಾದ ಡಾಕ್ಟರ್ ಆನಂದ್ ಲಿಂಗನ್ ಅವರು ಈ ತಿಂಗಳ 11 ಸೋಮವಾರ ಬೆಳಿಗ್ಗೆ 10:00 ಮಧ್ಯಾಹ್ನ 1:00 ಮಡಿಕೇರಿ ಓಂಕಾರೇಶ್ವರ ದೇವಸ್ಥಾನ ರಸ್ತೆಯಲ್ಲಿ ಇರುವ ಡಿಕೆ ಸಿಗ್ಮಾ ಹಾಸ್ಪಿಟಲ್ನಲ್ಲೂ, ಅಪರಾಹ್ನ 2:00 ಕುಶಲ್ ನಗರದ ಬಾಲಾಜಿ ಆಸ್ಪತ್ರೆಯಲ್ಲೂ ಸೇವೆಗೆ ಲಭ್ಯವಿರುತ್ತಾರೆ. ಎಕೋ ಪರೀಕ್ಷೆ ಕೂಡ ಮಾಡಲಾಗುವುದು. ಎದೆನೋವು, ಉಸಿರಾಟದ ತೊಂದರೆ, ಬಿಪಿ, ಶುಗರ್ ಮುಂತಾದ ಹೃದಯ ಸಂಬಂಧಿ ಸಮಸ್ಯೆ ಇರುವವರು ಅಪಾಯಿಂಟ್ಮೆಂಟ್ಗಾಗಿ ಕರೆ ಮಾಡಿ 8902587888. ಬದ್ದಂಚಟಿರ ಒಕ್ಕಕರಡ ಗುರುಕಾರಣಂಗ್ ಮೀದಿ ಬೆಪ್ಪ ಕಾರ್ಯ ಇದೇ ಪತ್ತಾಂಗ್ ನಾರಾಚ ಪೊಲಕ 10:00 ನೆರಜಿ ಗ್ರಾಮತ್ತುಳ್ಳ ಒಕ್ಕ ಬಲ್ಯ ಮನೆಯಲ್ಲಿ ನಡಪ. ಒಕ್ಕಕಾರ ತಾಮನ ಪೊಮ್ಮಕ್ಕ ಬಿಂದು ಚಂಗಾದ್ಯಾಲ ಬಂತ ಗುರುಕಾರಣಡ ಆಶ್ವಾದ ಪಡೆದೋಣಂದು ಪಟ್ಟಿದಾರ ಪಿಂಜ ಬದ್ದಂಚಟಿರ ಒಕ್ಕಕಾರ ಕಟ್ಟಣಿತ. ನಾಪೋಕ್ಲುವಿನಲ್ಲಿ ಆರಂಭಗೊಂಡಿದೆ ನ್ಯೂ ವಿಟಿಸಿ ಫೀಡ್ ಹೌಸ್. ನಾಯಿ, ಬೆಕ್ಕು, ಮೀನು, ಹಸು, ಹಂದಿ, ಪಕ್ಷಿ ಮುಂತಾದ ಎಲ್ಲಾ ರೀತಿಯ ಸಾಕುಪ್ರಾಣಿಗಳಿಗೆ ಬೇಕಾದ ಪೋಷಕಾಂಶಯುಕ್ತ ಹಾಗೂ ಎಲ್ಲಾ ಬ್ರ್ಯಾಂಡ್ನ ಉತ್ತಮ ಕ್ವಾಲಿಟಿಯ ಪ್ರಾಡಕ್ಟ್ಗಳು ಲಭ್ಯ. ಸಂಪರ್ಕಿಸಿ ನ್ಯೂ ವಿಟಿಸಿ ಫೀಡ್ ಹೌಸ್, ಹಳೆ ಪೋಸ್ಟ್ ಆಫೀಸ್ ಹತ್ತಿರ, ನಾಪೋಕ್ಲು.
0: ನಿಮ್ಮ ಮನೆಗೆ ಸೂಕ್ತವಾದ ಪ್ರೀಮಿಯಂ ಫರ್ನಿಚರ್ ಆಯ್ಕೆ ಮಾಡೋದ್ರಲ್ಲಿ ಕನ್ಫ್ಯೂಸ್ ಆಗ್ತಿದ್ಯಾ? ಅದಕ್ಕೆ ಸರಿಯಾದ ಮಾರ್ಗದರ್ಶನ ಇಲ್ಲಿ ಸಿಗುತ್ತೆ. 25 ಅನುಭವದೊಂದಿಗೆ ಫರ್ನಿಚರ್ನ ಪ್ರೊಫೆಷನಲ್ ಮಾರ್ಗದರ್ಶಕರಾದ ರಂಜಿತ್ ಚಿಲಂಬೆ, ಗ್ರೀನ್ಸ್ ಫರ್ನಿಚರ್, ಬಿಟ್ಟಂಗಾಲ, ವಿರಾಜಪೇಟೆ, ಇವರು ಸೂಕ್ತ ಮಾರ್ಗದರ್ಶನ ನೀಡಲಿದ್ದಾರೆ. ಖರೀದಿ ಮಾಡೋದು ನಿಮ್ಮ ಇಷ್ಟ, ಪೇಡ್ ಕನ್ಸಲ್ಟೇಷನ್ ಲಭ್ಯ. ಮಾಹಿತಿಗಾಗಿ ಕಾಲ್ ಮಾಡಿ 8899161648. ಭೀಮಾ ಫರ್ನಿಚರ್ ನಲ್ಲಿ ಕಾರ್ನರ್ ಸೋಫಾ, ಟೀಪಾಯ್, ಗ್ಲಾಸ್ ಟೇಬಲ್, ವುಡನ್ ಚೇರ್, 3-ಡೋರ್ ಶೆಲ್ಫ್, ಫ್ಯಾಮಿಲಿ ಕಾಟ್, ಡ್ರೆಸ್ಸಿಂಗ್ ಟೇಬಲ್, ಸೈಡ್ ಬಾಕ್ಸ್, ಬೆಡ್, ಪಿಲ್ಲೋ, ದಿವಾನ್ ಸೆಟ್, ಇವೆಲ್ಲಾ ಹೋಮ್ ಸೆಟ್ ಫರ್ನಿಚರ್ಸ್ ಸ್ಪೆಷಲ್ ಡಿಸ್ಕೌಂಟ್ ನಲ್ಲಿ, ಅದು ಕೇವಲ 59,990 ರೂಪಾಯಿಗೆ.
5: ಸಿನ್ಸ್ 1983 ಭೀಮಾ ಫರ್ನಿಚರ್ ಹೋಲ್ಸೇಲ್ ಅಂಡ್ ರಿಟೇಲ್ ಹಬ್, ಬಿಟ್ಟಂಗಾಲ.
0: ಮಡಿಕೇರಿಯ ಅರುಣ್ ಸ್ಟೋರ್ಸ್ ನಲ್ಲಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಬೇಕಾದ ಉತ್ತಮ ಕ್ವಾಲಿಟಿಯ ನೋಟ್ ಬುಕ್, ಪಠ್ಯ ಪುಸ್ತಕಗಳು, ಸ್ಕೂಲ್ ಕಾಲೇಜ್ ಬ್ಯಾಗ್ಸ್, ರೈನ್ ಕೋಟ್, ಕೊಡೆಗಳು ಲಭ್ಯ. ಅರುಣ್ ಸ್ಟೋರ್, ಕಾಲೇಜ್ ರೋಡ್, ಮಡಿಕೇರಿ.
1: ವಿರಾಜಪೇಟೆ ಕೆದಮಳ್ಳೂರು ತೆರ್ಮೆ ಮೊಟ್ಟೆ ಶ್ರೀ ಆದಿಶಕ್ತಿ ಧರ್ಮದೈವ ಹಾಗೂ ಪಾಷಾಣಮೂರ್ತಿ ಪರಿವಾರ ದೈವಗಳ ಧರ್ಮ ಚಾವಡಿಯಲ್ಲಿ ಇದೇ 10, ನಾಳೆ ಭಾನುವಾರ ನವಗ್ರಹ ವೃಕ್ಷ ಪ್ರತಿಷ್ಠಾಪನಾ ಕಾರ್ಯ ಬೆಳಿಗ್ಗೆ 10:49 ಸಲ್ಲುವ ಕರ್ಕಾಟಕ ಲಗ್ನ ಸುಮುಹೂರ್ತದಲ್ಲಿ ನಡೆಯಲಿದೆ. ಭಕ್ತಾದಿಗಳೆಲ್ಲ ಪಾಲ್ಗೊಂಡು ನವಗ್ರಹರ ಅನುಗ್ರಹಕ್ಕೆ ಪಾತ್ರರಾಗುವಂತೆ ಹರೀಶ್ ಬಿಜಿ ಅವರು ಕೇಳಿಕೊಂಡಿದ್ದಾರೆ.
0: ತನಿಷ್ಕ್ ನಲ್ಲಿ ಓಲ್ಡ್ ಗೋಲ್ಡ್ ಎಕ್ಸ್ಚೇಂಜ್ ಆಫರ್. ನೀವು ಯಾವುದೇ ಶಾಪ್ ನಿಂದ ಖರೀದಿಸಿದ 9-ಕ್ಯಾರೆಟ್ ಮೇಲ್ಪಟ್ಟ ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಹೊಸ ಡಿಸೈನ್ಸ್ ಚಿನ್ನಾಭರಣಗಳೊಂದಿಗೆ ಎಕ್ಸ್ಚೇಂಜ್ ಮಾಡುವಾಗ ಪಡೆಯಿರಿ 100% ಮೌಲ್ಯ. ನಿಮ್ಮ ಖರೀದಿಗಾಗಿ ಬನ್ನಿ ಸಬರ್ಬನ್ ಬಸ್ ಸ್ಟ್ಯಾಂಡ್, ಬಿಎನ್ ರೋಡ್ ಹಾಗೂ ಕಾಳಿದಾಸ ರಸ್ತೆಯಲ್ಲಿರುವ ತನಿಷ್ಕ್ ಶೋರೂಮ್ಗೆ. ಕಂಡೀಷನ್ಸ್ ಅಪ್ಲೈ.
6: ಹೇ, ನಾನೊಂದು ಪ್ಲಾಟ್ ನೋಡಿದೀನಿ ಮೈಸೂರಲ್ಲಿ ಇನ್ವೆಸ್ಟ್ಮೆಂಟ್ಗೆ ಅಂತ.
7: ಬಿಂದು ಪ್ರೀಮಿಯಂ ನೋಡಿದ್ಯಾ?
6: ಇಲ್ಲ, ಯಾಕೆ?
7: ಅಯ್ಯೋ, ಇವಾಗ ಸ್ಮಾರ್ಟ್ ಬೈಯರ್ಸ್ ಎಲ್ಲ ಫಸ್ಟ್ ಅದನ್ನೇ ನೋಡ್ತಾರೆ. ಮುಡಾ ಅಪ್ರೂವ್, ರೇರಾ ಅಪ್ರೂವ್ಡ್, ಬ್ಯಾಂಕ್ ಲೋನ್ಸ್ ಕೂಡ ಈಸಿ.
8: ಶುಭಂ ಸಮೃದ್ಧಿ ಪ್ರೆಸೆಂಟ್ಸ್ ಬಿಂದು ಪ್ರೀಮಿಯೋ ಸಿಗ್ನೇಚರ್ ಪ್ಲಾಟ್ಸ್ ಲೊಕೇಟೆಡ್ ಅಟ್ ಲಲಿತಾದ್ರಿಪುರ, ಮೈಸೂರು. ಬೆಸ್ಟ್ ಲೊಕೇಶನ್, ಅಲ್ಟ್ರಾ ಲಕ್ಸುರಿ ಲೇಔಟ್, ವೈಡ್ ರೋಡ್ಸ್, ನೇಚರ್ ಅಂಡ್ ಹಿಲ್ ವ್ಯೂ.
7: ಹಾನೆಸ್ಟ್ಲಿ, ಬಿಂದು ಪ್ರೀಮಿಯೋ ನೋಡಿದ ಮೇಲೆ ಬೇರೆ ಪ್ಲಾಟ್ಸ್ ಎಲ್ಲ ಆವರೇಜ್ ಅನ್ಸುತ್ತೆ.
8: ಕಾಲ್ 9164753608, ಒಂದ್ಸಾರಿ ನೋಡಿ ಆಮೇಲೆ ಡಿಸೈಡ್ ಮಾಡಿ. ಬಿಂದು ಪ್ರೀಮಿಯೋ, ಪ್ರೀಮಿಯಂ ಲೈಫ್ ಸ್ಟಾರ್ಟ್ ಆಗೋದು ಇಲ್ಲಿಂದಾನೆ.

ನಾಳೆ ರಾತ್ರಿ 10 ಗಂಟೆಗೆ ರವಿ ವಾಸಿರಿಯ ಅಖಿಲ ಭಾರತೀಯ ಸಂಗೀತ ಸಭಾ. ವಿದ್ವಾನ್ ಶ್ರೀ ಡಿ ಶ್ರೀನಿವಾಸ್ ಅವರಿಂದ ಕರ್ನಾಟಕ ವೀಣಾ ವಾದನ. ಇದು ಹೈದರಾಬಾದ್ ಕೇಂದ್ರದ ಕೊಡುಗೆ.

ಕೇಳುಗರೆ, ನಾಳೆ ರಾತ್ರಿ 8 ಗಂಟೆಗೆ ಭಾರತದ ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು ಬೆಂಗಳೂರಿಗೆ ಭೇಟಿ ನೀಡಿದ ಸಂದರ್ಭದ ಬಾನುಲಿ ವರದಿ ಪ್ರಸಾರವಾಗಲಿದೆ.

ನಾಳೆ ರಾತ್ರಿ 7:45 ಬೆಂಗಳೂರು ಕೇಂದ್ರದಿಂದ ಕನ್ನಡದಲ್ಲಿ ಭಾಷಣ, ಜನಪದದಲ್ಲಿ ಹೆಣ್ಣು ಈ ಕುರಿತು ಮಾತನಾಡುತ್ತಾರೆ ಬಿ ಕಾಂತಪ್ಪ. ಇದು ಭದ್ರಾವತಿ ಕೇಂದ್ರದ ಕೊಡುಗೆ.

ಕೇಳುಗರೆ, ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ವತಿಯಿಂದ ಕೊಡಗು ಜಿಲ್ಲೆಯಲ್ಲಿ ಜಿಲ್ಲಾ ಅಂಗವಿಕಲರ ಪುನರ್ವಸತಿ ಕೇಂದ್ರವನ್ನು ಪ್ರಾರಂಭಿಸುವ ಸಲುವಾಗಿ ನೋಂದಾಯಿತ ಸ್ವಯಂ ಸೇವಾ ಸಂಸ್ಥೆಗಳಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಅರ್ಜಿಗಳನ್ನು ಜಿಲ್ಲಾ ಅಂಗವಿಕಲರ ಕಲ್ಯಾಣ ಅಧಿಕಾರಿಗಳ ಕಚೇರಿ, ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಮಡಿಕೇರಿ ಇಲ್ಲಿಂದ ಕಚೇರಿ ವೇಳೆಯಲ್ಲಿ ಪಡೆದು ಭರ್ತಿ ಮಾಡಿದ ಅರ್ಜಿಗಳನ್ನು ಜೂನ್ 1 ಒಳಗಾಗಿ ಜಿಲ್ಲಾ ಅಂಗವಿಕಲರ ಕಲ್ಯಾಣ ಅಧಿಕಾರಿಗಳ ಕಚೇರಿ, ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಚೈನ್ ಗೇಟ್ ಹತ್ತಿರ ಮೈಸೂರು ರಸ್ತೆ ಮಡಿಕೇರಿ ಕೊಡಗು ಜಿಲ್ಲೆ ಇಲ್ಲಿಗೆ ಸಲ್ಲಿಸಬೇಕಾಗಿದೆ. ಹೆಚ್ಚಿನ ಮಾಹಿತಿಗಾಗಿ 0827729 58 29 ಈ ಸಂಖ್ಯೆಯನ್ನು ಸಂಪರ್ಕಿಸಬಹುದಾಗಿದೆ.

ಈ ಸಂಜೆ 6:50ಕ್ಕೆ ರೈತ ಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಕರಿಮೆಣಸು ಮತ್ತು ಏಲಕ್ಕಿ ಬೆಳೆ ಬಾಧಿಸುವ ಕೀಟಪೀಡೆಗಳ ನಿರ್ವಹಣೆ ಕುರಿತು ಡಾಕ್ಟರ್ HC ಲತಾ ಅವರೊಂದಿಗೆ ಸಂದರ್ಶನವಿದೆ.

ಈ ರಾತ್ರಿ 9:30ಕ್ಕೆ ಬೆಂಗಳೂರು ಕೇಂದ್ರದಿಂದ ಯುವವಾಣಿ ಸ್ವಚ್ಛಗ್ರಹ ಡ್ರಾಮಾ ಕಂಪನಿಯ ಯುವ ಸದಸ್ಯರಿಂದ ಪ್ಲಾಸ್ಟಿಕ್ ಅಸುರ ದ ವಾರ್ ವಿತಿನ್ ಅಸ್ ಈ ಕಾರ್ಯಕ್ರಮ ಪ್ರಸಾರವಾಗಲಿದೆ.

0: ಕೊಡಗರಹಳ್ಳಿಯ ಎಕೆ ಫರ್ನಿಚರ್ನಲ್ಲಿ ಫೆಸ್ಟಿವಲ್ ಮೆಗಾ ಡಿಸ್ಕೌಂಟ್ ಸೇಲ್. ಫರ್ನಿಚರ್ಗಳನ್ನು ಖರೀದಿಸಿ ಅಪ್ ಟು 40% ಡಿಸ್ಕೌಂಟ್ ಪಡೆಯಿರಿ. ಎಲ್ಲಾ ರೀತಿಯ ಫರ್ನಿಚರ್ಗಳು ನಿಮಗೆ ಬೇಕಾದ ಮರಗಳಿಂದ ನಿಮಗೆ ಬೇಕಾದ ಡಿಸೈನ್ಸ್ನಲ್ಲಿ ನಿಮ್ಮ ಅಳತೆಗೆ ತಕ್ಕಂತೆ ಕಸ್ಟಮೈಸ್ ಮಾಡಿಕೊಡಲಾಗುವುದು. ಅದು ಲೈಫ್ ಟೈಮ್ ವಾರಂಟಿಯೊಂದಿಗೆ. ಟೀಕ್ ವುಡ್ನ ಡೋರ್ ಹಾಗೂ ವಿಂಡೋಸ್ ಕೂಡ ಲಭ್ಯವಿದೆ. ಬಜಾಜ್ ಇಎಂಐ ಹಾಗೂ ಕೊಡಗಿನಾದ್ಯಂತ ಫ್ರೀ ಡೆಲಿವರಿ. ಎಕೆ ಫರ್ನಿಚರ್, ಪಿಎಂ ರೋಡ್, ಕೊಡಗರಹಳ್ಳಿ.
1: ವಿರಾಜಪೇಟೆ ನಗರದ ಶ್ರೀ ಮಹಾಗಣಪತಿ ದೇವಸ್ಥಾನದ ಹಿಂಭಾಗದಲ್ಲಿ ಶುಭಾರಂಭಗೊಂಡಿದೆ ಸೂರ್ಯಾಂಬಿಕಾ ವೈದ್ಯಕೀಯ ಪ್ರಯೋಗಾಲಯ. ಅತ್ಯಾಧುನಿಕ ತಂತ್ರಜ್ಞಾನದಲ್ಲಿ ಕೈಗೆಟುಕುವ ದರದಲ್ಲಿ ಎಲ್ಲಾ ತಪಾಸಣೆ, 20 ನಿಮಿಷದಲ್ಲಿ ತಪಾಸಣಾ ವರದಿ ಲಭ್ಯ. ಶುಭಾರಂಭದ ಪ್ರಯುಕ್ತ ಕೇವಲ 20 ರೂಪಾಯಿಗೆ ಬಿಪಿ ಶುಗರ್ ತಪಾಸಣೆ. ಭೇಟಿ ನೀಡಿ ಬೆಳಿಗ್ಗೆ 6 ರಿಂದ ಸಂಜೆ 6 ಗಂಟೆವರೆಗೆ. ಸೂರ್ಯಾಂಬಿಕಾ ವೈದ್ಯಕೀಯ ಪ್ರಯೋಗಾಲಯ, ಗಣಪತಿ ದೇವಸ್ಥಾನದ ಹಿಂಭಾಗ, ವಿರಾಜಪೇಟೆ. ನಾಡಿನ ಸಮಸ್ತ ಭಕ್ತಾದಿಗಳೇ, ಕುಂಜಿಲ ಕಕ್ಕಬ್ಬೆ ಪಾಡಿ ಶ್ರೀ ಗುತ್ತಪ್ಪ ದೇವಸ್ಥಾನದ ಅಷ್ಟಬಂಧ ಬ್ರಹ್ಮಕಲಶೋತ್ಸವವು ಈ ತಿಂಗಳ 13ನೇ ತಾರೀಕು ಬುಧವಾರದಿಂದ 18ನೇ ತಾರೀಕು ಸೋಮವಾರದವರೆಗೆ ಶ್ರೀ ನೀಲೇಶ್ವರ ಉಚ್ಚಲತಾಯ ಪದ್ಮನಾಭ ತಂತ್ರಿಗಳ ನೇತೃತ್ವದಲ್ಲಿ ನಡೆಯಲಿದೆ. ಭಕ್ತಾದಿಗಳೆಲ್ಲ ಪಾಲ್ಗೊಂಡು ತನು ಮನಧನ ಸಹಕಾರ ನೀಡಿ ದೇವರ ಕೃಪೆಗೆ ಪಾತ್ರರಾಗುವಂತೆ ಪಾಡಿ ಶ್ರೀ ಇಗ್ಗುತಪ್ಪ ದೇವಸ್ಥಾನದ ಭಕ್ತ ಮಹಾಜನರು, ತಕ್ಕ ಮುಖ್ಯಸ್ಥರು, ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರು ಮತ್ತು ಆಡಳಿತ ಮಂಡಳಿಯವರು ಹಾಗೂ ಭಕ್ತಜನ ಸಂಘದ ಅಧ್ಯಕ್ಷರು ಮತ್ತು ಆಡಳಿತ ಮಂಡಳಿಯವರು ಕೇಳಿಕೊಂಡಿದ್ದಾರೆ.

ಕೇಳುಗರೆ, ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ ಕೊಡಗು ಜಿಲ್ಲೆ ಮಡಿಕೇರಿಯವರ ವತಿಯಿಂದ ಈ ತಿಂಗಳ 12ರಂದು ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ ಮಡಿಕೇರಿ

0: ಇಲ್ಲಿ ಬೆಳಗ್ಗೆ 11 ಗಂಟೆಯಿಂದ ಅಪರಾಹ್ನ 1 ಗಂಟೆಯವರೆಗೆ ಮಿನಿ ಉದ್ಯೋಗ ಮೇಳವನ್ನು ಆಯೋಜಿಸಲಾಗಿದೆ. ಈ ಮೇಳದಲ್ಲಿ ಖಾಸಗಿ ಕಂಪನಿಗಳು ಭಾಗವಹಿಸಿ ತಮ್ಮಲ್ಲಿ ಖಾಲಿ ಇರುವ ಹುದ್ದೆಗಳನ್ನು ಮಿನಿ ಉದ್ಯೋಗ ಮೇಳದ ಮೂಲಕ ನೇಮಕಾತಿ ಮಾಡಿಕೊಳ್ಳಲಿದ್ದಾರೆ. ಈ ಉದ್ಯೋಗ ಮೇಳದಲ್ಲಿ ಎಸ್ಎಸ್ಎಲ್ಸಿ, ಪಿಯುಸಿ, ಐಟಿಐ, ಡಿಪ್ಲೊಮೊ ಪದವಿ ಹಾಗೂ ಸ್ನಾತಕೋತ್ತರ ಪದವಿ ವಿದ್ಯಾರ್ಹತೆ ಹೊಂದಿರುವ ಅಭ್ಯರ್ಥಿಗಳು ಭಾಗವಹಿಸಿ ಉದ್ಯೋಗದ ನೆರವನ್ನು ಪಡೆಯಬಹುದಾಗಿದೆ. ಅಭ್ಯರ್ಥಿಗಳು ವಿದ್ಯಾರ್ಹತೆಯ ಮೂಲ ದಾಖಲೆಗಳು, ಅನುಭವ ಪ್ರಮಾಣ ಪತ್ರ ಹಾಗೂ ಸ್ವವಿವರಗಳ ಪ್ರತಿಯೊಂದಿಗೆ ಉದ್ಯೋಗ ಮೇಳಕ್ಕೆ ಹಾಜರಾಗುವಂತೆ ಜಿಲ್ಲಾ ಉದ್ಯೋಗಾಧಿಕಾರಿ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಆಕಾಶವಾಣಿ ಮಡಿಕೇರಿ, ಸಮಯ 6:37. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಬೆಂಗಳೂರು ಕೇಂದ್ರದಿಂದ.
1: ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ CBS BLR.

0: ಸಾಧಿಸುವೆ.
1: ಭಾರತದ ಸಾಹಿತಿಗಳಿಗೆ ಸಲ್ಲುವ ಅತ್ಯಂತ ಪ್ರತಿಷ್ಠಿತ ಪ್ರಶಸ್ತಿ
2: ಜ್ಞಾನಪೀಠ ಪ್ರಶಸ್ತಿ.
1: ಇದುವರೆಗೆ ಕನ್ನಡದ 8 ಸಾಹಿತ್ಯ ದಿಗ್ಗಜರಿಗೆ
2: ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ.
1: ಕುವೆಂಪು ಅವರ ಶ್ರೀರಾಮಾಯಣ ದರ್ಶನ ಮಹಾಕಾವ್ಯಕ್ಕೆ,
2: ದರಾ ಬೇಂದ್ರೆ ಅವರ 4 ತಂತಿ ಕವನ ಸಂಕಲನಕ್ಕೆ,
1: ಶಿವರಾಮ ಕಾರಂತರ ಮೂಕಜ್ಜಿಯ ಕನಸುಗಳು ಕಾದಂಬರಿಗೆ,
2: ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಚಿಕ್ಕವೀರ ರಾಜೇಂದ್ರ ಕಾದಂಬರಿಗೆ,
1: ವಿಕ್ರು ಗೋಕಾಕ್ ರವರ ಭಾರತ ಸಿಂಧು ರಶ್ಮಿಗೆ,
2: ಯು ಆರ್ ಅನಂತಮೂರ್ತಿ,
1: ಗಿರೀಶ್ ಕಾರ್ನಾಡ್,
2: ಚಂದ್ರಶೇಖರ ಕಂಬಾರ ಅವರ ಸಮಗ್ರ ಸಾಹಿತ್ಯ ಕೃಷಿಗೆ.
1: 8 ಜ್ಞಾನಪೀಠ ಪ್ರಶಸ್ತಿ ಕನ್ನಡಕ್ಕೆ ಲಭಿಸಿದ್ದು
2: ಕನ್ನಡಿಗರಿಗೆ ಅಭಿಮಾನದ ಸಂಗತಿ.
1: ಸಿರಿಗನ್ನಡಂ ಗೆಲುಗೆ,
2: ಸಿರಿಗನ್ನಡಂ ಬಾಳಿಗೆ.

0: ಜೀವತಂತು ಒಂದು ಮೂರ್ತ ರೂಪ ಪಡೆಯಲು ಸ್ತ್ರೀತ್ವದ ಗರ್ಭಾಶ್ರಯ ಬೇಕು.
1: ನಿನಗೆ ಬೇರೆ ಹೆಸರು ಬೇಕೇ?
2: ತಾಯಿ ಸ್ತ್ರೀ ರೂಪದ ಪರಿಪೂರ್ಣ ಪವಿತ್ರ ಮೂರ್ತಿ.
1: ಸ್ತ್ರೀ ಎಂದರೆ ಅಷ್ಟೇ ಸಾಕೆ.
0: ಆಕೆ ಮೊದಲು ಮಗಳಾಗಿ, ಸಹೋದರಿಯಾಗಿ, ಪತ್ನಿಯಾಗಿ, ಸೊಸೆಯಾಗಿ, ಮತ್ತೆ ತಾಯಿಯಾಗಿ ಇಡೀ ಮನುಕುಲವನ್ನು ಬೆಳಗುವುದರ ಮೂಲಕ ಸಮಾಜವನ್ನು ಬೆಳಗುವಂತಹ ಮಾತೆ.
1: ಮನೆ ಮನೆಯಲ್ಲಿ ದೀಪ ಮೂಡಿಸಿ, ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ,
2: ಸವಾಲುಗಳನ್ನು ಎದುರಿಸುವ ಸಮಬಲ ಹೊಂದಿರುವ ಶಕ್ತಿಯುಕ್ತಿ ಸ್ವರೂಪಿಣಿ ಈ

0: ನೀರು ಜೀವಜಲ ಸಮಸ್ತ ಜೀವಕೋಟಿಯ ಸಂಜೀವಿನಿ ನೀರು. ನೀರನ್ನು ಹಿತಮಿತವಾಗಿ ಬಳಸೋಣ. ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
1: ನೀರನ್ನು ಉಳಿಸಿ ಸಂರಕ್ಷಿಸೋಣ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶ್ರೀದೇವಿ ದಿನೇಶ್. ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ನಾಳೆ ಬೆಂಗಳೂರಿಗೆ ಆರ್ಟ್ ಆಫ್ ಲಿವಿಂಗ್ ಧ್ಯಾನ ಮಂದಿರ ಲೋಕಾರ್ಪಣೆ. ಸಾಲು ಮರದ ತಿಮ್ಮಕ್ಕ ಸ್ಮಾರಕಕ್ಕೆ ವಿಸ್ತೃತ ಯೋಜನಾ ವರದಿ ಸಿದ್ದ, ಸಚಿವ ಈಶ್ವರ್ ಖಂಡ್ರೆ. ರಾಷ್ಟೀಯ ಕಾನೂನು ಸೇವೆಗಳ ಪ್ರಾಧಿಕಾರದಿಂದ ದೇಶಾದ್ಯಂತ ಎರಡನೇ ರಾಷ್ಟೀಯ ಲೋಕ ಅದಾಲತ್. ರಾಷ್ಟೀಯ ಪಂಚಾಯತ್ ಪ್ರಶಸ್ತಿ 2025, ಆರು ಪ್ರಶಸ್ತಿಗಳೊಂದಿಗೆ ರಾಜ್ಯ ಪ್ರಥಮ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಾಳೆ ಕರ್ನಾಟಕ ಮತ್ತು ತೆಲಂಗಾಣ ಪ್ರವಾಸ ಕೈಗೊಳ್ಳಲಿದ್ದು, ಮೊದಲಿಗೆ ಅವರು ಬೆಂಗಳೂರಿನ ಆರ್ಟ್ ಆಫ್ ಲಿವಿಂಗ್ ಕೇಂದ್ರಕ್ಕೆ ಆಗಮಿಸಿ ಅದರ 45ನೇ ವಾರ್ಷಿಕೋತ್ಸವ ಸಂಭ್ರಮಾಚರಣೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಇಲ್ಲಿನ ಧ್ಯಾನ ಮಂದಿರವನ್ನು ಲೋಕಾರ್ಪಣೆಗೊಳಿಸಲಿದ್ದಾರೆ. ಮಧ್ಯಾಹ್ನ ಪ್ರಧಾನಿಯವರು ಹೈದರಾಬಾದ್ಗೆ ಪ್ರಯಾಣ ಬೆಳೆಸಲಿದ್ದು, ಅಲ್ಲಿ ಸುಮಾರು 9,400 ಕೋಟಿ ರೂಪಾಯಿ ಮೌಲ್ಯದ ವಿವಿಧ ಅಭಿವೃದ್ದಿ ಯೋಜನೆಗಳಿಗೆ ಚಾಲನೆ ನೀಡುವರು. ಅಲ್ಲದೆ ಕೆಲ ಯೋಜನೆಗಳನ್ನು ರಾಷ್ಟಕ್ಕೆ ಸಮರ್ಪಿಸಲಿದ್ದಾರೆ.

0: ಮಾಜಿ ಮುಖ್ಯಮಂತ್ರಿ ಹಾಗೂ ಬಿಜೆಪಿ ಹಿರಿಯ ನಾಯಕ ಬಿಎಸ್ ಯಡಿಯೂರಪ್ಪ ಅವರು ರಾಜ್ಯ ರಾಜಕಾರಣಕ್ಕೆ ಬಂದು 50 ವರ್ಷ ಪೂರ್ಣಗೊಂಡಿದ್ದು, ಈ ಹಿನ್ನೆಲೆಯಲ್ಲಿ ಅವರಿಗೆ ಚಿತ್ರದುರ್ಗದಲ್ಲಿ ಇಂದು ಅಭಿನಂದನಾ ಸಮಾರಂಭ ಅಭಿಮಾನೋತ್ಸವ ನಡೆಯಿತು. ಕಾರ್ಯಕ್ರಮದಲ್ಲಿ ಕೇಂದ್ರ ಸಚಿವರಾದ ಅಮಿತ್ ಶಾ, ಪ್ರಹ್ಲಾದ್ ಜೋಶಿ, ಶೋಭಾ ಕರಂದ್ಲಾಜೆ, ವಿ ಸೋಮಣ್ಣ, ಮಾಜಿ ಮುಖ್ಯಮಂತ್ರಿಗಳಾದ ಡಿವಿ ಸದಾನಂದಗೌಡ, ಬಸವರಾಜ ಬೊಮ್ಮಾಯಿ ಸೇರಿದಂತೆ ಬಿಜೆಪಿ ಪಕ್ಷದ ಹಿರಿಯ ಮುಖಂಡರು ಉಪಸ್ಥಿತರಿದ್ದರು. ವೃಕ್ಷ ಮಾತೆ ಸಾಲು ಮರದ ತಿಮ್ಮಕ್ಕ ಅವರ ಹೆಸರಿನಲ್ಲಿ 25 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸ್ಮಾರಕ ನಿರ್ಮಿಸಲು ವಿಸ್ತೃತ ಯೋಜನಾ ವರದಿ ಸಿದ್ದವಾಗಿದೆ ಎಂದು ಅರಣ್ಯ ಸಚಿವ ಈಶ್ವರ್ ಭಿ ಖಂಡ್ರೆ ತಿಳಿಸಿದ್ದಾರೆ. ಹಾಸನ ಜಿಲ್ಲೆಯ ಹಳೇಬೀಡಿನ ಯುನೆಸ್ಕೋ ತಾಣದಲ್ಲಿರುವ 10 ಎಕರೆ ಪ್ರವಾಸೋದ್ಯಮ ಇಲಾಖೆ ವತಿಯಿಂದ ಸ್ಮಾರಕವನ್ನು ನಿರ್ಮಿಸಲಾಗುತ್ತದೆ ಎಂದು ಅವರು ಹೇಳಿದ್ದಾರೆ. ದೇಶಾದ್ಯಂತ 2026ರ ಎರಡನೇ ರಾಷ್ಟೀಯ ಲೋಕಅದಾಲತ್ ಆಯೋಜಿಸುತ್ತಿದೆ. ಈ ಕುರಿತು ಮಾಹಿತಿ ನೀಡಿದ ರಾಷ್ಟೀಯ ಕಾನೂನು ಸೇವೆಗಳ ಪ್ರಾಧಿಕಾರ ಸದಸ್ಯ ಕಾರ್ಯದರ್ಶಿ ಸಂಜೀವ್ ಪಾಂಡೆ, ಈ ಉಪಕ್ರಮವು ವಿವಾದಗಳನ್ನು ಸೌಹಾರ್ದಯುತವಾಗಿ ಇತ್ಯರ್ಥಪಡಿಸಲು ಮತ್ತು ಜನಕೇಂದ್ರಿತ ಕಾರ್ಯವಿಧಾನಗಳ ಮೂಲಕ ನ್ಯಾಯಾಲಯಗಳ ಮೇಲಿನ ಹೊರೆ ಕಡಿಮೆ ಮಾಡುವ ಗುರಿ ಹೊಂದಿದೆ ಎಂದು ಹೇಳಿದರು. ಹೈಕೋರ್ಟ್ಗಳು, ಜಿಲ್ಲಾ ನ್ಯಾಯಾಲಯಗಳು, ನ್ಯಾಯಮಂಡಳಿಗಳು, ಗ್ರಾಹಕ ವೇದಿಕೆಗಳು ಸೇರಿದಂತೆ ವಿವಿಧ ಹಂತಗಳಲ್ಲಿ ಅದಾಲತ್ ನಡೆಸಲಾಗುವುದು. ಲೋಕ್ ಅದಾಲತ್ನಲ್ಲಿ ಕ್ರಿಮಿನಲ್ ಪ್ರಕರಣಗಳು, ಚೆಕ್ ಅಮಾನ್ಯ ಪ್ರಕರಣಗಳು ಸೇರಿದಂತೆ ವ್ಯಾಪಕ ಶ್ರೇಣಿಯ ಪ್ರಕರಣಗಳನ್ನು ಕೈಗೆತ್ತಿಕೊಳ್ಳಲಾಗುವುದು ಎಂದು ತಿಳಿಸಿದರು. 2023ರಿಂದ 2025ರ ನಡುವೆ 12 ರಾಷ್ಟೀಯ ಲೋಕ್ ಅದಾಲತ್ಗಳನ್ನು ಆಯೋಜಿಸಲಾಗಿದ್ದು, ಇದರಲ್ಲಿ ಒಟ್ಟು 26 ಕೋಟಿ ಪ್ರಕರಣಗಳನ್ನು ವಿಲೇವಾರಿ ಮಾಡಲಾಗಿದೆ ಎಂದು ಸಂಜೀವ್ ಪಾಂಡೆ ಮಾಹಿತಿ ನೀಡಿದರು. ಆರೋಗ್ಯ, ಶಿಕ್ಷಣ ಮತ್ತು ಕೃಷಿ ಕ್ಷೇತ್ರಗಳಲ್ಲಿ ಎಐ ಪರಿಹಾರಗಳನ್ನು ಉತ್ತೇಜಿಸಲು ಎನ್ಎಚ್ಎ ಆಯೋಜಿಸಿದ 3ನೇ ಹ್ಯಾಕಥಾನ್ ಇದಾಗಿದೆ ಎಂದು ರಾಷ್ಟೀಯ ಆರೋಗ್ಯ ಪ್ರಾಧಿಕಾರದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾ ಸುನೀಲ್ ಕುಮಾರ್ ಬರ್ಲ್ವಾಲ್ ತಿಳಿಸಿದರು. ಬೆಂಗಳೂರಿನಲ್ಲಿ ಇಂದು ಎಬಿಪಿಎಂಜೆಎವೈ ಆಟೋ ಅಡ್ಜುಡಿಕೇಷನ್ ಹ್ಯಾಕಥಾನ್ 2026 ಕುರಿತು ಸುದ್ದಿಗೋಷ್ಠಿಯಲ್ಲಿ ಅವರು, ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆ ಪರಿಸರ ವ್ಯವಸ್ಥೆಯು ಪ್ರಸ್ತುತ 1900ಕ್ಕೂ ಹೆಚ್ಚು ಚಿಕಿತ್ಸಾ ಪ್ಯಾಕೇಜ್ಗಳಲ್ಲಿ ಪ್ರತಿದಿನ ಸುಮಾರು 50,000 ಕ್ಲೈಮ್ಗಳನ್ನು ಪ್ರಕ್ರಿಯೆಗೊಳಿಸುತ್ತದೆ ಎಂದರು.
1: As on today, we have already treated more than 12 crore people through this scheme, worth value to the extent of 1.8 lakh crores in last 7 years. And through this, we have also generated by Ayushman Bharat PMJID to more than 43 crore people.
0: ರಾಷ್ಟೀಯ ಆರೋಗ್ಯ ಪ್ರಾಧಿಕಾರವು ಆರೋಗ್ಯ ರಕ್ಷಣೆ ವಿತರಣೆಯನ್ನು ಬಲಪಡಿಸಲು, ಕ್ಲೈಮ್ ನಿರ್ವಹಣೆಯಲ್ಲಿ ದಕ್ಷತೆಯನ್ನು ಸುಧಾರಿಸಲು ಮತ್ತು ಎಬಿಪಿಎಂಜೆಎವೈ ಅಡಿಯಲ್ಲಿ ಪಾರದರ್ಶಕ ಮತ್ತು ತಂತ್ರಜ್ಞಾನ ಚಾಲಿತ ಸಾರ್ವಜನಿಕ ಆರೋಗ್ಯ ವ್ಯವಸ್ಥೆಗಳನ್ನು ಬೆಂಬಲಿಸಲು ಜವಾಬ್ದಾರಿಯುತ ಕೃತಕ ಬುದ್ದಿಮತ್ತೆ ಮತ್ತು ಡಿಜಿಟಲ್ ಸಾರ್ವಜನಿಕ ಮೂಲಸೌಕರ್ಯವನ್ನು ಬಳಸಿಕೊಳ್ಳುವ ತನ್ನ ಬದ್ದತೆಯನ್ನು ಪ್ರದರ್ಶಿಸುತ್ತಿದೆ ಎಂದು ಹೇಳಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15ಕ್ಕೆ.
0: ಕೇಂದ್ರ ಸರ್ಕಾರ ರಾಷ್ಟೀಯ ಪಂಚಾಯತ್ ಪ್ರಶಸ್ತಿ 2025ನ್ನು ಘೋಷಿಸಿದ್ದು, ದೇಶಾದ್ಯಂತದ 42 ಪಂಚಾಯತ್ಗಳನ್ನು ಈ ಗೌರವಕ್ಕೆ ಆಯ್ಕೆ ಮಾಡಲಾಗಿದೆ. ಕರ್ನಾಟಕದ 6 ಪಂಚಾಯತ್ಗಳು ಆಯ್ಕೆಯಾಗುವ ಮೂಲಕ ಅತ್ಯಧಿಕ ಪ್ರಶಸ್ತಿ ಪಡೆದ ರಾಜ್ಯವಾಗಿದೆ. ಆಂಧ್ರಪ್ರದೇಶ ಮತ್ತು ಒಡಿಶಾ ತಲಾ 5 ಪ್ರಶಸ್ತಿಗಳನ್ನು ಪಡೆದು ನಂತರದ ಸ್ಥಾನದಲ್ಲಿವೆ. ಪ್ರಶಸ್ತಿ ವಿತರಣಾ ಸಮಾರಂಭ ಮುಂದಿನ ತಿಂಗಳ 3ರಂದು ನವದೆಹಲಿಯಲ್ಲಿ ನಡೆಯಲಿದೆ ಎಂದು ಪಂಚಾಯತ್ ರಾಜ್ ಸಚಿವಾಲಯ ತಿಳಿಸಿದೆ. ಈ ಪ್ರಶಸ್ತಿಗಳನ್ನು 2 ವಿಭಾಗಗಳ ಅಡಿ ಪ್ರದಾನ ಮಾಡಲಾಗುತ್ತಿದೆ. ದೀನ್ ದಯಾಳ್ ಉಪಾಧ್ಯಾಯ ಪಂಚಾಯತ್ ಸತತ ಅಭಿವೃದ್ದಿ ಪುರಸ್ಕಾರ ಮತ್ತು ನಾನಾಜಿ ದೇಶ್ಮುಖ್ ಸರ್ವೋತ್ತಮ ಪಂಚಾಯತ್ ಸತತ ಅಭಿವೃದ್ದಿ ಪುರಸ್ಕಾರ ಪ್ರದಾನ ಮಾಡಲಾಗುತ್ತದೆ. ಜೀವನೋಪಾಯ, ಆರೋಗ್ಯ, ಸಮರ್ಪಕ ನೀರಿನ ಲಭ್ಯತೆ, ಸ್ವಚ್ಛತೆ, ಮಹಿಳಾ ಸ್ನೇಹಿ ಆಡಳಿತ ಮತ್ತು ಸಾಮಾಜಿಕ ನ್ಯಾಯ ಸೇರಿದಂತೆ ಸ್ಥಿರ ಅಭಿವೃದ್ದಿ ಗುರಿಗಳೊಂದಿಗೆ ಸಂಬಂಧಿಸಿದೆ.

0: ವಿವಿಧ ಕ್ಷೇತ್ರಗಳಲ್ಲಿ ಉತ್ತಮ ಸಾಧನೆ ಮಾಡಿದ ಗ್ರಾಮ ಪಂಚಾಯತ್ಗಳನ್ನು ಗೌರವಿಸಲಾಗುತ್ತದೆ. ಈ ವಿಭಾಗದಡಿ 17 ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ 34 ಗ್ರಾಮ ಪಂಚಾಯತ್ಗಳನ್ನು ಆಯ್ಕೆ ಮಾಡಲಾಗಿದೆ. ಪ್ರಮುಖ ವಾಣಿಜ್ಯ ಬೆಳೆಗಳಲ್ಲಿ ಒಂದಾಗಿರುವ ಗೇರು ಬೆಳೆಯ ಬಗ್ಗೆ ಜನರಿಗೆ ಅರಿವು ಮೂಡಿಸುವ ಕಾರ್ಯ ನಡೆಯಬೇಕಿದೆ ಎಂದು ವಿಧಾನಸಭಾಧ್ಯಕ್ಷ ಯುಟಿ ಖಾದರ್ ಹೇಳಿದರು. ಕರ್ನಾಟಕ ಗೇರು ಅಭಿವೃದ್ದಿ ನಿಗಮ ನಿಯಮಿತ ಹಾಗೂ ಕರ್ನಾಟಕ ಅರಣ್ಯ ಇಲಾಖೆಯ ಸಹಯೋಗದಲ್ಲಿ ಮಂಗಳೂರಿನಲ್ಲಿ ಆಯೋಜಿಸಿರುವ ಗೇರು ಮೇಳದಲ್ಲಿ ಭಿತ್ತಿಪತ್ರ ಬಿಡುಗಡೆಗೊಳಿಸಿ ಮಾತನಾಡಿದ ಅವರು, ಕರಾವಳಿಯಲ್ಲಿ ಗೇರು ಉದ್ಯಮ ಸಾಕಷ್ಟು ಕುಟುಂಬಗಳಿಗೆ ಆಧಾರವಾಗಿತ್ತು. ಬೆಳೆ ಕುಂಠಿತವಾದ ಕಾರಣ ದಕ್ಷಿಣ ಆಫ್ರಿಕಾದಿಂದ ಕಚ್ಚಾ ಗೇರು ಇಲ್ಲಿನ ಕಾರ್ಖಾನೆಗಳಿಗೆ ಆಮದಾಗುತ್ತಿದೆ ಮತ್ತು ಸಂಸ್ಕರಿತವಾದ ಗೇರು ಉತ್ಪನ್ನ ವಿದೇಶಕ್ಕೆ ರಫ್ತಾಗುತ್ತಿದೆ ಎಂದು ತಿಳಿಸಿದರು. ವಿಶೇಷವಾಗಿ ಹೆಚ್ಚಿನ ಇಳುವರಿ ನೀಡುವ ಗೇರು ತೋಟಗಳ ಕೃಷಿ ಮತ್ತು ಹೆಚ್ಚಿನ ಉತ್ಪಾದಕತೆ ಮತ್ತು ದೀರ್ಘಾವಧಿಯಲ್ಲಿ ಉತ್ತಮ ಲಾಭಕ್ಕಾಗಿ ಅದರ ಪ್ರಯೋಜನಗಳ ಬಗ್ಗೆ ಸಾಮಾನ್ಯ ಜನರಿಗೆ ಮತ್ತು ರೈತರಿಗೆ ಅರಿವು ಮೂಡಿಸುವ ನಿಟ್ಟನಲ್ಲಿ ಗೇರು ಮೇಳ ನಿಗಮದಿಂದ ಹಮ್ಮಿಕೊಂಡಿರುವುದು ಶ್ಲಾಘನೀಯ ಎಂದು ಯುಟಿ ಖಾದರ್ ಹೇಳಿದರು. ಬೆಂಗಳೂರು ಸಹಕಾರ ಹಾಲು ಒಕ್ಕೂಟದಲ್ಲಿ ಮುಂದೆ ಖಾಲಿಯಾಗುವ ಹುದ್ದೆಗಳ ನೇಮಕಾತಿಯಲ್ಲಿ ಹಾಲು ಉತ್ಪಾದಕರ ಮಕ್ಕಳಿಗೆ ಶೇಕಡ 30% ಮೀಸಲಾತಿ ನೀಡಲು ಹಾಲು ಒಕ್ಕೂಟದ ಸಭೆಯಲ್ಲಿ ತೀರ್ಮಾನಿಸಲಾಗಿದ್ದು, ಈ ಕುರಿತು ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ ಎಂದು ಬೆಂಗಳೂರು ಸಹಕಾರ ಹಾಲು ಒಕ್ಕೂಟದ ಅಧ್ಯಕ್ಷ ಡಿಕೆ ಸುರೇಶ್ ಹೇಳಿದ್ದಾರೆ. ದೊಡ್ಡಬಳ್ಳಾಪುರದಲ್ಲಿ ಇಂದು ಬೆಂಗಳೂರು ಹಾಲು ಒಕ್ಕೂಟ ಏರ್ಪಡಿಸಿದ್ದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಬಮೂಲ್ ಕಲ್ಯಾಣ ಟ್ರಸ್ಟ್ ವತಿಯಿಂದ ಹಾಲು ಉತ್ಪಾದಕರ ಕಲ್ಯಾಣಕ್ಕೆ ಹಾಗೂ ಸದಸ್ಯರ ಮಕ್ಕಳ ಪ್ರತಿಭಾ ಪುರಸ್ಕಾರಕ್ಕಾಗಿ 20 ಕೋಟಿ ರೂಪಾಯಿಗಳನ್ನು ವಿನಿಯೋಗಿಸಲಾಗುತ್ತಿದ್ದು, ಈವರೆಗೆ 80 ಲಕ್ಷ ರೂಪಾಯಿ ನೀಡಲಾಗಿದೆ. ಸದಸ್ಯರ ಮಕ್ಕಳ ಉನ್ನತ ಶಿಕ್ಷಣಕ್ಕಾಗಿ ಆರ್ಥಿಕ ನೆರವು ನೀಡಲಾಗುತ್ತಿದೆ ಎಂದರು. ಸಂಘದ ಸದಸ್ಯರಿಗೆ 15 ಲಕ್ಷದವರೆಗೆ ಶೇಕಡ 3ರ ಬಡ್ಡಿದರದಲ್ಲಿ ಸಾಲ ನೀಡಲಾಗುತ್ತಿದೆ ಎಂದು ಅವರು ಹೇಳಿದರು. ವಿಜಯನಗರ ಜಿಲ್ಲೆಯ ದೀರ್ಘಕಾಲದ ವಿದ್ಯುತ್ ಸಮಸ್ಯೆಗೆ ಶಾಶ್ವತವಾಗಿ ಸಮಸ್ಯೆ ನೀಗಿಸಲು ಸುಮಾರು 50 ಕೋಟಿ ರೂಪಾಯಿಗೂ ಅಧಿಕ ವೆಚ್ಚದ ವಿದ್ಯುತ್ ಉಪಕೇಂದ್ರ ಹಾಗೂ ರೈತರ ಆಶೋತ್ತರವಾದ ಸಕ್ಕರೆ ಕಾರ್ಖಾನೆಯ ಪುನಶ್ಚೇತನಗೊಳಿಸಲಾಗುವುದು ಎಂದು ವಿಜಯನಗರ ಶಾಸಕ ಹೆಚ್ಆರ್ ಗವಿಯಪ್ಪ ತಿಳಿಸಿದರು. ಹೊಸಪೇಟೆ ತಾಲೂಕಿನ ನಾಗೇನಹಳ್ಳಿಯಲ್ಲಿ ಸುಮಾರು 50 ಕೋಟಿ ಮೊತ್ತದ 2 ವಿದ್ಯುತ್ ಉಪಕೇಂದ್ರಗಳಿಗೆ ಶಂಕುಸ್ಥಾಪನೆ ನೆರವೇರಿಸಿ ಮಾತನಾಡಿದ ಅವರು, ಜಿಲ್ಲೆಯಲ್ಲಿ ಪದೇ ಪದೇ ಉಂಟಾಗುತ್ತಿರುವ ವಿದ್ಯುತ್ ವ್ಯತ್ಯಯಕ್ಕೆ ಶಾಶ್ವತ ಪರಿಹಾರ ಕಂಡುಕೊಳ್ಳಲು 2 ವಿದ್ಯುತ್ ಉಪಕೇಂದ್ರಗಳ ಸ್ಥಾಪನೆಗೆ ಚಾಲನೆ ನೀಡಲಾಗಿದೆ ಎಂದರು. ನಾಗನಹಳ್ಳಿ ಸಬ್ಸ್ಟೇಷನ್ 23.26 ಕೋಟಿ ರೂಪಾಯಿ ವೆಚ್ಚದಲ್ಲಿ ಹಾಗೂ ಜಿಲ್ಲಾಧಿಕಾರಿ ಕಚೇರಿ ಆವರಣ ನಗರ ಪ್ರದೇಶದ ಬೇಡಿಕೆಯನ್ನು ಪೂರೈಸಲು 27 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮತ್ತೊಂದು ಸಬ್ಸ್ಟೇಷನ್ ಸೇರಿ ಒಟ್ಟು 50 ಕೋಟಿ ಮೊತ್ತದ ನೂತನ ವಿದ್ಯುತ್ ಉಪಕೇಂದ್ರ ಸ್ಥಾಪಿಸಲಾಗುವುದು ಎಂದು ಅವರು ಹೇಳಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ನಾಳೆ ಬೆಂಗಳೂರಿಗೆ, ಆರ್ಟ್ ಆಫ್ ಲಿವಿಂಗ್ ಧ್ಯಾನ ಮಂದಿರ ಲೋಕಾರ್ಪಣೆ, ಸಾಲು ಮರದ ತಿಮ್ಮಕ್ಕ ಸ್ಮಾರಕಕ್ಕೆ ವಿಸ್ತೃತ ಯೋಜನಾ ವರದಿ ಸಿದ್ದ, ಸಚಿವ ಈಶ್ವರ್ ಖಂಡ್ರೆ, ರಾಷ್ಟೀಯ ಕಾನೂನು ಸೇವೆಗಳ ಪ್ರಾಧಿಕಾರದಿಂದ ದೇಶಾದ್ಯಂತ 2ನೇ ರಾಷ್ಟೀಯ ಲೋಕ್ ಅದಾಲತ್, ರಾಷ್ಟೀಯ ಪಂಚಾಯತ್ ಪ್ರಶಸ್ತಿ 2025, 6 ಪ್ರಶಸ್ತಿಗಳೊಂದಿಗೆ ರಾಜ್ಯ ಪ್ರಥಮ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35.
1: ಆಕಾಶವಾಣಿ ಮಡಿಕೇರಿ, ರೈತ ಧ್ವನಿ, ಕಿಸಾನ್ ವಾಣಿ.

0: ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ.
1: 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ.
0: 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು.
1: ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ.
0: ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ
1: ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ.
0: ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ.
2: ಸರ್ವಶ್ರೇಷ್ಠ ರೈತನ ಬಹುಮಾನ ದೊರೆಯುತ್ತದೆ ಹರಿಯಣ್ಣಗೆ. ಇನ್ನು ಎಲ್ಲಿವರೆಗೆ ನಿಮ್ಮ ಸಫಲತೆಯ ಗುಟ್ಟಿನೂ ಹೇಳಿ.
3: ನನ್ನ ರೈತ ಬಾಂಧವರೇ, ಈಗ ನೀವು ಸಹ ಉತ್ತಮ ಬೆಳೆಯನ್ನು ಬೆಳೆಯಬಹುದು.
2: ಅದು ಹೇಗೆ?
3: ಹೇಗೆಂದ್ರೆ, ಯಾವಾಗ ಯಾವುದೇ ಸಮಸ್ಯೆ ಬಂದಲ್ಲಿ ತಕ್ಷಣ 1-800-180-1551 ಕರೆ ಮಾಡಿ.
4: ಇದು ಯಾರ ನಂಬರ್?
3: ರೈತರ ಕಾಲ್ ಸೆಂಟರ್. ಇಲ್ಲಿ ಕೃಷಿಯ ಎಲ್ಲಾ ಸಮಸ್ಯೆಗಳಿಗೆ ವಿಶೇಷಜ್ಞರು ಉತ್ತರ ಹೇಳ್ತಾರೆ.
2: ಅಲ್ಲಣ್ಣ, ವಿಶೇಷಜ್ಞರು ಅಲ್ಲಿ ಯಾವಾಗೂ ಕೂತಿರ್ತಾರೇನು?
3: ಕೂತಿರ್ತಾರಣ್ಣ, ವರ್ಷದ 365 ದಿನಾಲು ಸಿಗ್ತಾರೆ. ಅದು ಸಹ ಬೆಳಗಿನ ಜಾವ 6-10 ಗಂಟೆವರೆಗೂ.
4: ಆದ್ರಣ್ಣ, ಬಳತ್ತಿನವರ್ಗ ಮಾತಾಡಿದ್ರೆ ದುಡ್ಡು ಹೆಚ್ಚತ್ತಲ್ವಾ?
3: ಯಾವ ಖರ್ಚು ಇಲ್ಲ. ಮೊಬೈಲ್ ಅಥವಾ ಬೇರೆ ಫೋನ್ ನಿಂದ ರೈತರ ಕಾಲ್ ಸೆಂಟರ್ ಗೆ ಉಚಿತವಾಗಿ ಕರೆ ಮಾಡಿ. ಸಲಹೆಗಳು ದುಡ್ಡಿಲ್ಲ. ನಿಜವಾಗ್ಲು ರೈತ ಬಾಂಧವರಿಗೆ ಕೃಷಿಯ ಸಮಸ್ಯೆಗಳಿಗಾಗಿ ನಿಮ್ಮ ಭಾಷೆಯಲ್ಲಿ ತಕ್ಷಣವೇ ಪರಿಹಾರವನ್ನು ಪಡೆಯಲು ಭಾರತಾದ್ಯಂತ ಯಾವುದೇ ಫೋನ್ ನಿಂದ ರಾಷ್ಟ್ರೀಯ ಹೆಲ್ಪ್ ಲೈನ್ ನಂಬರ್ 1-800-180-1551 ಉಚಿತವಾಗಿ ಕರೆ ಮಾಡಿ. ರೈತರ ಗೆಳೆಯ, ರೈತರ ಕಾಲ್ ಸೆಂಟರ್.
5: ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿಸುವ ಕಾರ್ಯಕ್ರಮದಲ್ಲಿ ಇಂದು ಕರಿಮೆಣಸು ಮತ್ತು ಏಲಕ್ಕಿ ಬೆಳೆ ಬಾಧಿಸುವ ಕೀಟಪೀಡೆಗಳ ನಿರ್ವಹಣೆ ಕುರಿತು ಡಾ ಹೆಚ್.ಸಿ. ಲತಾ ಅವರೊಂದಿಗೆ ಸಂದರ್ಶನವನ್ನು ಕೇಳಲಿದ್ದೀರಿ.
6: ರೈತ ಬಾಂಧವರೇ, ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ, ಕರಿಮೆಣಸು ಮತ್ತು ಏಲಕ್ಕಿ ಬೆಳೆಗಳನ್ನು ಬಾಧಿಸುವ ಕೀಟಪೀಡೆಗಳು ಮತ್ತು ಅವುಗಳ ನಿರ್ವಹಣಾ ಕ್ರಮಗಳು. ಈ ಕುರಿತು ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಶ್ವವಿದ್ಯಾಲಯದ ಮಡಿಕೇರಿಯ ಕೃಷಿ ಮತ್ತು ತೋಟಗಾರಿಕೆ ಸಂಶೋಧನಾ ಕೇಂದ್ರದ ಕ್ಷೇತ್ರ ಅಧೀಕ್ಷಕರು ಹಾಗೂ ಕೀಟಶಾಸ್ತ್ರ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಹೆಚ್.ಸಿ. ಲತಾ ಅವರೊಂದಿಗೆ ಸಂದರ್ಶನ.
7: ಆತ್ಮೀಯ ರೈತ ಬಾಂಧವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಕರಿಮೆಣಸು ಮತ್ತು ಏಲಕ್ಕಿ ಬೆಳೆಗಳನ್ನು ಬಾಧಿಸುವಂಥ ಕೀಟಪೀಡೆಗಳು ಮತ್ತು ಅವುಗಳ ನಿರ್ವಹಣಾ ಕ್ರಮಗಳ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳೋಣ. ಈ ಕುರಿತು ನಮಗೆ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಶ್ವವಿದ್ಯಾಲಯದ ಮಡಿಕೇರಿಯಲ್ಲಿರುವಂತಹ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರದ ಕ್ಷೇತ್ರ ಅಧೀಕ್ಷಕರು ಹಾಗೂ ಕೀಟಶಾಸ್ತ್ರ ಸಹಾಯಕ ಪ್ರಾಧ್ಯಾಪಕರಾದಂಥ ಡಾಕ್ಟರ್ ಹೆಚ್.ಸಿ. ಲತಾ ಅವರು. ನಮಸ್ಕಾರ ಡಾಕ್ಟರ್ ಲತಾ ಅವರು.
8: ನಮಸ್ಕಾರ ಸರ್.
7: ಪ್ರಾರಂಭದಲ್ಲಿ ಕರಿಮೆಣಸನ್ನ ಬಾಧಿಸುವಂತ ಮುಖ್ಯವಾದ ಕೀಟಪೀಡೆಗಳು ಯಾವ್ಯಾವ ಅಂತೀರಿ?
8: ಈ ಕರಿಮೆಣಸು ಇದು ಒಂದು ಕಮರ್ಷಿಯಲ್ ಕ್ರಾಪ್ ಆಗಿದೆ.
7: ವಾಣಿಜ್ಯ ಬೆಳೆ ಮತ್ತು
8: ಸಾಂಬಾರು ಪದಾರ್ಥಗಳಾಗಿದೆ. ಇದನ್ನು ಬೆಳೆಯುವುದರಿಂದ ರೈತರು ಹೆಚ್ಚಿನ ಇಳುವರಿ ಹಾಗೂ ಆದಾಯವನ್ನು ಕೂಡ ಗಳಿಸಬಹುದು. ಇದರಲ್ಲಿ ಬಹುಮುಖ್ಯವಾಗಿ ಬರುವ ಪ್ರಮುಖ ಕೀಟಗಳು ಯಾವುವೆಂದರೆ ಪೊಳ್ಳು ದುಂಬಿ, ಇದನ್ನು ಚಿಕ್ಕಟ ದುಂಬಿ ಅಂತಾನು ಕರೀತಾರೆ, ಮತ್ತೆ ಥ್ರಿಪ್ಸ್ ನುಸಿ, ಇಟ್ಟು ತಿಗಣೆ ಹಾಗೂ ಕಾಂಡ ಕೊರೆಯುವ ಹುಳುಗಳು. ಈ ನಾಲ್ಕು ಇದಕ್ಕೆ ಬರುವಂತಹ ಬಹುಮುಖ್ಯ ಕೀಟಗಳು.
7: ಈಗ ತಾವು ಪೊಳ್ಳು ದುಂಬಿ ಅಂತ ಹೇಳಿದ್ರಿ, ಈ ಪೊಳ್ಳು ದುಂಬಿ ಯಾವ ಹಂತದಲ್ಲಿ ಬರುತ್ತೆ ಮತ್ತೆ ಇದರ ಹಾನಿಯ ಲಕ್ಷಣಗಳು ಹೇಗಿರ್ತವೆ ಅಂತೀರಿ?
8: ಈ ಪೊಳ್ಳು ದುಂಬಿ ಸೆಪ್ಟೆಂಬರ್ ಟೈಮಲ್ಲಿ ಬೆಳೆಗೆ ಬರುತ್ತೆ. ಇದರಲ್ಲಿ ಏನಾಗುತ್ತೆ ಅಂದರೆ ಈ ಮರಿ ಹುಳುಗಳು ಪೊಳ್ಳು ದುಂಬಿಯನ್ನು ಲಾಂಗಿಟಾರ್ಸಸ್ ನಿಗ್ರಿಪೆನಿಸ್ ಅಂತ ಹೇಳಿ ಕರೀತಾರ. ಈ ಪೊಳ್ಳು ದುಂಬಿಗಳು ಏನ್ ಮಾಡ್ತಾವ ಅಂದ್ರೆ ಹೂವುಗಳು ಇರುತ್ತಲ್ಲ ಮೊಗ್ಗುಗಳು, ಅದ್ರ ಮೇಲೆ ಮೊಟ್ಟೆಗಳನ್ನ ಇಡ್ತಾವ, ಅಥವಾ ಗೊಂಚಲು ಇರುತ್ತಲ್ಲ ಗೊಂಚಲು ಮೇಲೆ ಮೊಟ್ಟೆಗಳನ್ನ ಇಡ್ತಾವ. ಅದನ್ನ ಮರಿ ಹುಳುಗಳು ಫಸ್ಟ್ ಹೂವನ್ನು ತಿಂದು ಅದು ಕಪ್ಪು ಆಗಿ ಒಣಗೋಗುತ್ತೆ. ಅಲ್ಲಿಂದ ಮತ್ತೆ ಗಿಡದ ತುದಿಯನ್ನು ತಿನ್ನಕ್ಕೆ ಸ್ಟಾರ್ಟ್ ಮಾಡಿದ್ರೆ ಇವನ್ ಶೂಟು ಎಲೆಗಳನ್ನು ಕೂಡ ತಿಂತಿರುತ್ತೆ. ಅದನ್ನ ತಿಂದು ಅಲ್ಲೇನಾಗುತ್ತೆ ಅದು ಕೂಡ ಕಪ್ಪಾಗಿ ಒಣಗಕ್ಕೆ ಎಲೆ ತುದಿಗಳು ಟೆಂಡರ್ ಶೂಟ್ ಅಂತ ಏನ್ ಹೇಳ್ತೀವಿ ಅದನ್ನ ತಿನ್ನೋದ್ರಿಂದ ಅದು ಕಪ್ಪಾಗಿ ಒಣಗೋಗುತ್ತೆ, ಅದು ಕೊಳೆಯೋದಕ್ಕೂ ಕೂಡ ಶುರುವಾಗುತ್ತೆ. ಅಲ್ಲಿಂದ ಒಂದು ಇದು ಕಾಯನ್ನು ಕೂಡ ತಿನ್ನುತ್ತೆ. ಗೊಂಚಲು ಏನಿದೆ ಗೊಂಚಲನ್ನು ತಿಂದು ಅದು ಕಪ್ಪಾಗಿ ಪರಿಣಮಿಸುತ್ತೆ. ಅದ ನಂತರ ಕಾಳು ಇರುತ್ತೆ, ಕಾಳನ್ನು ತಿಂದು ಅದ್ರ ಒಳಗೆ ಎಲ್ಲ ಟೊಳ್ಳನ್ನು ನೋಡ್ತೀವಿ. ಫಸ್ಟ್ ಅದು ಕಪ್ಪು ಕಲರ್ ಆಗಿ ಪರಿವರ್ತನೆಗೊಂಡು ಅದರೊಳಗೆ ನಾವು ಟೊಳ್ಳು ಹೀಗೆ ಪ್ರೆಸ್ ಮಾಡಿದಾಗ ಅದು ಟೊಳ್ಳಾಗಿ

0: ಅಂದ್ರೆ ಅದನ್ನ ಒತ್ತದಾಗ ಅದು ಒರಳಲೆ ಕಾಳಿದ್ರೆ ಗಟ್ಟಿಯಾಗಿರ್ಬೇಕು,
1: ಇಲ್ಲಾಂದ್ರೆ ಒಳಗಿದೆಲ್ಲ ತಿಂದಿರೋದ್ರಿಂದ
0: ಪುಡಿ ಪುಡಿ ಆಗ್ಬಿಡುತ್ತೆ.
1: ಹಿಂಗ್ ಮುಟ್ಟ ತಕ್ಷಣ ಅದು ಪುಡಿ ಪುಡಿ ಆಗುತ್ತೆ.
0: ಅಂದ್ರೆ ಹೆಸರು ಹೇಳೋ ರೀತಿಯಲ್ಲಿ
1: ಅದರಿಂದನೇ ಅದನ್ನ ಪೊಳ್ಳು ದುಂಬಿ ಅಂತ ಕರೀತಾರೆ.
0: ಅಂದ್ರೆ ಕಾಳುಗಳನ್ನ ತಿಂದು ಬೀಜಗಳನ್ನೇ ಒಂದ್ ರೀತಿ ಟೊಳ್ಳು ಮಾಡ್ಬಿಡುತ್ತೆ,
1: ಟೊಳ್ಳು ಮಾಡುತ್ತೆ. ಅದರಿಂದ ಏನಾಗುತ್ತೆ, ಮತ್ತೆ ಅದು ಹೊರಗಡೆ ಬಂದಾಗ ಕಾಳಿನ ಮೇಲೆ ಒಂದು ಸಣ್ಣ ರಂಧ್ರ ಕೂಡ ಕಾಣಿಸಿಕೊಳ್ಳುತ್ತೆ.
0: ಅಂದ್ರೆ ಹೊರಗಡೆ ಬಂದಿರುತ್ತೆ,
1: ಆಗ ಹುಳು ಹೊರಗೆ ಬಂದಿದೆ ಅಂತ ಹೇಳಿ. ಈ ರೀತಿ ಇದು ತುಂಬಾನೇ ಹಾನಿಯನ್ನು ಪೆಪ್ಪರ್ ಅಲ್ಲಿ, ಇದು ಒಂದು ಪ್ರಮುಖ ಕೀಟ ಅಂತ ಹೇಳಿ ನಾವು ಕರಿಬಹುದು.
0: ಅಂದ್ರೆ ಇದು ದುಂಬಿ ಜಾತಿಗೆ ಸೇರಿದ್ದ?
1: ಇದು ದುಂಬಿ ಜಾತಿಗೆ ಸೇರಿದ್ದು, ಲಾಂಗಿಟಾರ್ಸಸ್ ನಿಗ್ರಿಪೆನಿಸ್ ಅಂತ ಹೇಳಿ. ಇದು ಕೋಲಿಯೋಪ್ಟರ್ ಅಂತ ಹೇಳಿ ಆ ಆರ್ಡರ್ಗೆ ಇದು ಬರುತ್ತೆ.
0: ಅಂದ್ರೆ ಈ ಕರಿಮೆಣಸಿನ ಕಾಳು ನೋಡಿದ್ರೆ ಬಹಳ ಏನ್ ದಪ್ಪ ಇರಲ್ಲ,
1: ಸಣ್ಣದಾಗೇ ಇರುತ್ತೆ, ಕಪ್ಪು ಕಲರ್ ಇರುತ್ತೆ ಇದನ್ನು. ಅದ್ರ ಒಳಗೆ ಮರಿ ಏನು ಇರುತ್ತೆ ಆ ಗ್ರಬ್ ಅನ್ನೋದು ಇದಕ್ಕೆ ಡ್ಯಾಮೇಜ್ ಮಾಡ್ತಾ ಹೋಗುತ್ತೆ. ಮೊಟ್ಟೆಗಳನ್ನೆಲ್ಲ ಮೊಗ್ಗೇನಿರುತ್ತೆ ಅದ್ರ ಮೇಲಿಡುತ್ತೆ, ಮತ್ತೆ ಕಾಳು ಗೊಂಚಲುಗಳ ಮೇಲೆ ಕೂಡ ಇಡುತ್ತೆ. ಅದರಿಂದ ಮತ್ತೆ ಎಮರ್ಜ್ ಆಗಿ ಅದ್ರ ಒಳಗೆ ಹೋಗಿ ಎಲ್ಲ ತಿಂದು ಅದರದ್ದು ಖಾಲಿ ಮಾಡುತ್ತೆ.
0: ಅಂದ್ರೆ ಇದು ಮೊಗ್ಗು ಹೂವು
1: ಮತ್ತೆ ಇದು ಎಲೆಗಳ ಮೇಲೆ ರಂಧ್ರಗಳು ಕೂಡ ನೋಡಬಹುದು. ಇದು ಎಲೆಗಳನ್ನು ತಿನ್ನೋದ್ರಿಂದ ರಂಧ್ರಗಳು ರೌಂಡ್ ರೌಂಡ್ ಏನಿರಲ್ಲ, ಇರ್ರೆಗ್ಯುಲರ್ ಆಗಿರುತ್ತೆ ಎಲೆಗಳ ಮೇಲೆ. ಇದು ಅಡಲ್ಟ್ ಪ್ರೌಢ ಏನಿರುತ್ತೆ ಅದು ತಿಂದು ಡ್ಯಾಮೇಜ್ ಮಾಡುತ್ತೆ. ಅಲ್ಲೆಲ್ಲ ಡ್ಯಾಮೇಜ್ ಏನ್ ಮಾಡ್ತಾವ, ಈ ಮರಿ ಹುಳುಗಳು ಅವು ಡ್ಯಾಮೇಜ್ ಮಾಡ್ತವೆ.
0: ದುಂಬಿಗಳು
1: ಎರಡನ್ನು ಡ್ಯಾಮೇಜ್ ಮಾಡುತ್ತೆ. ಎಲೆಗಳನ್ನು ತಿನ್ನುತ್ತಾವ, ಎಳೆದಾದ ರೆಂಬೆಗಳು ತಿನ್ನುತ್ತಾವ, ಕುಡಿಗಳು, ಕಾಳಿನ ಗೊಂಚಲುಗಳು, ಹೂಗಳು ಎಲ್ಲನೂ ತಿಂದು ಇದು ಹಾಳು ಮಾಡುತ್ತೆ. ಫಸ್ಟ್ ಹಳದಿಗೆ ಇದಾಗುತ್ತೆ ತಿಂದಾಗ, ಆಮೇಲೆ ಲೇಟರ್ ಆಗಿ ಕಪ್ಪಾಗಿ ಕನ್ವರ್ಟ್
0: ಆಗುತ್ತೆ. ಅಂದ್ರೆ ಇವು ಕೋಶಾವಸ್ಥೆಯನ್ನು ಎಲ್ಲಿ ಹೊಂದುತ್ತವೆ?
1: ಕೋಶಾವಸ್ಥೆನ ಅದ್ರೊಳಗೇನೆ, ಕಾಳೇನಿದೆ ಅದ್ರೊಳಗೇನೆ ಇದಾಗುತ್ತೆ.
0: ಮತ್ತೆ ಅವು ಕೆಳಗಡೆ ಬಿದ್ರೆ ಮತ್ತೆ ಅವು ಅಭಿವೃದ್ಧಿ ಆಗ್ತವೆ.
1: ಮತ್ತೆ ಅದರದ್ದು ಲೈಫ್ ಸೈಕಲ್ ನ ಮಲ್ಟಿಪ್ಲೈ ಮಾಡ್ಕೊಂತಾ ಹೋಗ್ತಾವ.
0: ಮುಗ್ಗಿನ ಮೇಲೆ ಇವು ಮೊಟ್ಟೆ ಇಡುವಂತದ್ದು.
1: ಮುಗ್ಗಿನ ಮೇಲೆ ಇಡುತ್ತೆ, ಮತ್ತೆ ಬಂಚ್ ಸ್ಪೈಕ್ ಗೊಂಚಲ ಅದ್ರ ಮೇಲೆ ಇಡುತ್ತೆ, ಆ ಕಾಳುಗಳ ಮೇಲೆ ಇಡುತ್ತೆ.
0: ಅಂದ್ರೆ ಈ ಪೊಳ್ಳು ದುಂಬಿಯ ನಿರ್ವಹಣೆಯನ್ನ ಹೇಗೆ ಮಾಡ್ಕೋಬಹುದು ಅಂತೀರಿ?
1: ಈ ಪೊಳ್ಳು ದುಂಬಿ ಹೇಗ್ ಮಾಡ್ಬೋದು ಅಂದ್ರೆ, ಇದು ನೆರಳು ಏನಿರುತ್ತೆ ನೆರಳನ್ನ ನಿಯಂತ್ರಣ ಮಾಡ್ಕೋಬೇಕು. ಜಾಸ್ತಿ ನೆರಳು ಇರಬಾರ್ದು, ನೆರಳನ್ನ ಒಂದು ಮೇಂಟೈನ್ ಮಾಡ್ಬೇಕು.
0: ಅತಿ ಬಿಸಿಲೂ ಇರಬಾರ್ದು, ಅತಿ ನೆರಳೂ ಇರಬಾರ್ದು.
1: ಮತ್ತೆ ಮಣ್ಣೇನಿರುತ್ತೆ ಅದನ್ನು ಸ್ವಲ್ಪ ಎಲ್ಲ ಡಿಸ್ಟರ್ಬ್ ಮಾಡ್ತಾ ಇರಬೇಕು. ಅದರಿಂದ ಮಾಯಿಶ್ಚರ್ ಎಲ್ಲ ಒಂದ್ ಸ್ವಲ್ಪ ಕಡಿಮೆ ಆಗೋದಿಕ್ಕೆ, ಮತ್ತೆ ಇದ್ರದ್ದು ಹುಳಗಳಿಗೂ ಅದು ಪೂರಕವಾಗಿರುತ್ತೆ, ಅದೊಂದು ಮಾಡಬಹುದು.
0: ಅಂದ್ರೆ ಅಲ್ಲಿ ಹೆಚ್ಚು ತೇವಾಂಶ ಇದ್ರೆ ಹುಳುಗಳಿಗೂ
1: ಅನುಕೂಲ ಆಗ್ತಾ ಹೋಗುತ್ತೆ. ಈಗ ನೀಮಾ ಗೋಲ್ಡ್ ಅಂತ ಹೇಳಿ ಅದೊಂದು ದ್ರಾವಣ ಇದೆ, ಅದು ಶೇಕಡ 0.6 ಅಷ್ಟು ನಾವು ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನಲ್ಲಿ ಇದನ್ನ ಕೊಡಬೇಕು. ಯೂಶಲಿ ಇದೇನಾಗುತ್ತೆ, ಪ್ರೌಢ ಕೀಟಗಳು ಹೂ ಗಂಚಲುಗಳು ಅಥವಾ ಎಲೆಗಳ ಕೆಳಭಾಗದಲ್ಲಿ ಕಾಣಿಸ್ಕೊಳ್ತಾರ ಜಾಸ್ತಿ, ಅದೆಲ್ಲಾನು ಒದ್ದೆ ಆಗೋ ರೀತಿ ನಾವು ಸಿಂಪರಣೆಯನ್ನು ಕೂಡ ಕೊಡಬೇಕಾಗುತ್ತದೆ. ಇದರಲ್ಲಿ ಕೆಮಿಕಲ್ ಏನ್ ಯೂಸ್ ಮಾಡಬಹುದು ಅಂದ್ರೆ, ಕ್ವಿನಾಲೋಫಾಸ್ ನ 2 ml ಯೂಸ್ ಮಾಡ್ಕೋಬೇಕು ಪರ್ ಲೀಟರ್ ಗೆ, ಮತ್ತೆ ಥಯೋಮೆಥೈಟ್ ಅದು 1.7 ml ಪರ್ ಲೀಟರ್ ಗೆನೆ, ಅದನ್ನು ಮೀಥೈಲ್ ಪ್ಯಾರಥೇನ್ ಈ ತರ ಬೇರೆ ಬೇರೆ ಕೆಮಿಕಲ್ ನ ಬೆರೆಸಿ ನೀರಿನೊಳಗೆ ಆ ಬಳ್ಳಿಗಳಿಗೆ
0: ಸಿಂಪಡಣೆ,
1: ಎಲೆಗಳೆಲ್ಲ ತೋಯೋ ತರ ನೆನೆಸೋ ತರ ಸ್ಪ್ರೇ ಮಾಡಬೇಕಾಗುತ್ತೆ.
0: ಇದು ಮುಖ್ಯವಾಗಿ ಪೊಳ್ಳು ದುಂಬಿ,
1: ಪೊಳ್ಳು ದುಂಬಿ, ಇದರಿಂದ ಹಾನಿ ಜಾಸ್ತಿನೇ ಇರುತ್ತೆ. ಅದಕ್ಕೆ ಇದಕ್ಕೆ ನಾವು ಮೆಷರ್ಮೆಂಟ್ ಬೇಗನೆ ತಗೋಬೇಕಾಗುತ್ತೆ.
0: ಮತ್ತೊಂದು ತಾವು ತಿಳಿಸಿದ್ದು ಕರಿಮೆಣಸಿಗೆ ಬರುವಂತದ್ದು ಕಾಂಡ ಕೊರಿಯುವಂತ ಹುಳು, ಇದು ಹೇಗೆ ಹಾನಿ ಮಾಡುತ್ತೆ ಈ ಕರಿಮೆಣಸಿನ ಬೆಳೆಗೆ?
1: ಇದು ಕಾಂಡ ಕೊರೆಯುವ ಹುಳು ಅಂತ ಹೇಳಿ ಬಂದ್ರೆ ಟಾಪ್ ಶೂಟ್ ಬೋರರ್ ಅಂತ ಹೇಳಿ ಕರೀತಾರ, ಲೆಸ್ಪರೀಸಿಯ ಎಮಿಡಾಕ್ಸಾ ಅಂತ ಹೇಳಿ, ಇದು ಕೂಡ ಪತಂಗ ಜಾತಿಗೆ ಸೇರಿರೋದು ಟಾಪ್ ಶೂಟ್ ಬೋರರ್. ಇಲ್ಲೇನ್ ಮಾಡುತ್ತೆ ಅಂದ್ರೆ, ಇದರದ್ದು ಮರಿ ಏನಿರುತ್ತೆ, ಮರಿ ಹುಳುಗಳು ರೆಂಬೆಗಳೇನಿರುತ್ತೆ, ಶೂಟ್ ಟೆಂಡರ್ ಶೂಟ್ಸ್ ಅಂತ ಏನ್ ಹೇಳ್ತೀವಿ, ಅದನ್ನ ಕೊರ್ಕೊಂಡು ಒಳಗಡೆ ಪಾರ್ಟ್ಸ್ ಎಲ್ಲ ತಿನ್ಕೊಂಡು ಹೋಗುತ್ತೆ. ಈ ಕಾಂಡ ಕೊರೆಯುವ ಹುಳುಗಳು ಯಾವೇ ಬಂದ್ರು ಅದೇನ್ ಮಾಡ್ತವೆ ಅಂದ್ರೆ, ಆ ಸೆಂಟರ್ ಶೂಟ್ ನ ಸುಳಿ ಭಾಗವನ್ನ ತಿನ್ಕೊಂತಾ ಹೋಗಿ ಅದೇನಾಗುತ್ತೆ, ಫಸ್ಟ್ ಕಪ್ಪಾಗಿ ಕನ್ವರ್ಟ್ ಆಗಿ ಒಣಗಕ್ ಸ್ಟಾರ್ಟ್ ಆಗುತ್ತೆ. ಅದು ಮತ್ತೆ ರಾಟಿಂಗ್ ಕೂಡ ಕುಳಿಯೋದಕ್ಕೂ ಕೂಡ ಸ್ಟಾರ್ಟ್ ಆಗುತ್ತೆ. ನಾವು ಅದೇನೇ ಇದ್ರು ಅವನ್ನ ತೆಗೆದ್ರೆ ಅವು ಈಸಿಯಾಗಿ ಬರ್ತಾವ. ಅದು ಒಂದು ಯಾವುದೇ ಕಾಂಡ ಕೊರೆ ಇದರಿಂದ ಡೆಡ್ ಹಾರ್ಟ್ ಅನ್ನೋದೊಂದು ಇದರಲ್ಲಿ ಸಿಂಪ್ಟಮ್ಸ್ ಗಳು ಕಾಣಿಸ್ತಾವ. ಈ ರೀತಿ ಇದು ಹಾನಿಯನ್ನು ಉಂಟು ಮಾಡುತ್ತೆ.
0: ಅಂದ್ರೆ ಇದು ಪತಂಗ ಜಾತಿಗೆ ಸೇರಿದಂತ ಅಂದ್ರೆ ಈ ಮರಿಗಳು ಮುಖ್ಯವಾಗಿ
1: ಆಕ್ಚುಲಿ ಜುಲೈಯಿಂದ ಅಕ್ಟೋಬರ್ ಅಲ್ಲಿ ಆ ಟೈಮ್ ಅಲ್ಲಿ ಇದು ಗ್ರೋತ್ ಎಲ್ಲ ಜಾಸ್ತಿ ಇರುತ್ತೆ. ಸಕ್ಯುಲೆಂಟ್ ಶೂಟ್ಸ್ ಎಲ್ಲ ಜಾಸ್ತಿ ಬರೋದ್ರಿಂದ ಅವೆಲ್ಲ ಟೆಂಡರ್ ಶೂಟ್ ಇರುತ್ತೆ, ಹಸಿ ಹಸಿ ಶೂಟ್ ಇದ್ದಾಗ ಅದು ಫೇವರಬಲ್ ಕಂಡೀಷನ್ ಇರೋದ್ರಿಂದ ಅವಾಗ ಜಾಸ್ತಿ ಡ್ಯಾಮೇಜ್ ಮಾಡುತ್ತೆ.
0: ಅಂದ್ರೆ ಈ ಕಾಂಡ ಕೊರೆಯುವ ಹುಳುವಿನ ನಿಯಂತ್ರಣ ಹೇಗೆ ಮಾಡಬಹುದು?

0: ಈ ಕಾಂಡ ಕೊರೆಯುವ ಹುಳು ಇದು ಜಾಸ್ತಿ ಕೆಮಿಕಲ್ನೇ ಮೆಷರ್ ಮಾಡೋದು. ಇದು ನೆರಳಂತೂ ಅದನ್ನು ನಾವು ಮೇಂಟೈನ್ ಮಾಡ್ತಾನೆ ಇರಬೇಕಾಗುತ್ತೆ ಎಲ್ಲೋದ್ರೂ. ಮತ್ತು ಇವು ಡ್ಯಾಮೇಜ್ ಆಗಿರೋ ಇವನ್ನೆಲ್ಲ ಕಿತ್ತು ಶೂಟ್ಗಳನ್ನೆಲ್ಲ ಅದನ್ನು ಡಿಸ್ಟ್ರಕ್ಷನ್ ಮಾಡಬೇಕಾಗುತ್ತೆ. ಅದರ ಜೊತೆಗೆ ಈ ಕೆಮಿಕಲ್ ಏನಿದೆ ಅದನ್ನು ಕ್ವಿನೋಲೋಫಾಸ್ ಅಂತ ಒಂದು ಬರುತ್ತೆ, ಅದನ್ನು 2 ml/L. ಈ ದ್ರಾವಣವನ್ನು ನಾವು ಪ್ರತಿ ತಿಂಗಳು ಜುಲೈಯಿಂದ ಅಕ್ಟೋಬರಲ್ಲಿ ಬೆಳೆಯುವ ಆ ಟೈಮಲ್ಲಿ, ಜುಲೈಯಿಂದ ಅಕ್ಟೋಬರ್ ಯಾವಾಗ ಬರುತ್ತೆ ಆವಾಗ ಸ್ಪ್ರೇ ಮಾಡಿದ್ರೆ ಇದನ್ನು ಕಂಟ್ರೋಲ್ ಮಾಡ್ಬೋದು.
1: 1 L ನೀರಿಗೆ
0: 2 ml ಹಾಕಬೇಕಾಗುತ್ತೆ. ಮತ್ತೆ ಡೈಮಿಥೋಯೇಟ್ ಅದೊಂದು 1.7 ml
1: 1 L ನೀರು
0: 1 L ನೀರಿಗೆ ಹಾಕಿ ಇದನ್ನ ಕಂಟ್ರೋಲ್ ಮಾಡಬಹುದು.
1: ಇದು ಕಾಂಡ ಕೊರೆಯುವಂತ ಹುಳು. ಇನ್ನ ಈ ಥ್ರಿಪ್ಸ್ಗಳು ಅವು ಕೂಡ ಬರ್ತವೆ ಅಂತ ತಾವು ಹೇಳಿದ್ರಿ, ಇವು ಹೇಗೆ ಹಾನಿ ಮಾಡ್ತವೆ, ಯಾವಾಗ ಹಾನಿ ಮಾಡ್ತವೆ
0: ಇವು? ಥ್ರಿಪ್ಸ್ ಏನ್ ಮಾಡ್ತವೆ ಅಂದ್ರೆ ಇದು ಮರಿನೂ ಇರುತ್ತೆ, ಅದು ಅಡಲ್ಟ್ ಇರುತ್ತೆ, ಪ್ರೌಢ ಕೀಟ ಎರಡೂ ಡ್ಯಾಮೇಜ್ ಮಾಡುತ್ತೆ. ಪ್ರೌಢ ಕೀಟ ಏನು ಕಪ್ಪಗಿರುತ್ತೆ, ಇದು ಮರಿ ಏನಿರುತ್ತೆ ಅದು ಒಂದ್ ಸ್ವಲ್ಪ ಬೆಳ್ಳಗಿರುತ್ತೆ. ಇದೇನ್ ಮಾಡುತ್ತೆ, ಎಲೆಗಳದ್ದು ಕೆಳಗೆಲ್ಲ ಇರುತ್ತೆ, ಎಲೆ ಭಾಗದಲ್ಲಿ ಅಥವಾ ಶೂಟ್ ಎಲ್ಲಾ ಕಡೆ ಇದ್ದು ಅದರಿಂದ ಸಕ್ ಮಾಡ್ಕೊಳ್ಳುತ್ತೆ. ಆ ರಸವನ್ನು ಏನಿರುತ್ತೆ ಅದನ್ನ ಹೀರ್ಕೊಳ್ತಾ ಹೋಗುತ್ತೆ. ಅದು ಹೀರ್ಕೊಳ್ತಾ ಹೋಗೋದ್ರಿಂದ ಎಲೆಗಳೆಲ್ಲ ಏನಾಗುತ್ತೆ ಕೆಳಮುಖವಾಗಿ ಮುದುರ್ಕೊಳ್ತಾವ. ಕೆಳಮುಖವಾಗಿ ಮುದುರ್ಕೊಂಡು ಅದು ವಿಕಾರ ರೂಪವನ್ನು ಮುಲ್ಟ್ರಾಗಿ ಕಾಣಿಸುತ್ತದೆ, ಮುಟ್ಕೊಂಡಂಗೆ ಎಲೆ ಅಂಚುಗಳ ಅದು ಗಾಲ್ ತರನು ಕೂಡ ಕಾಣಿಸುತ್ತೆ,
1: ಸಣ್ಣ ಸಣ್ಣ ಒಂದ್ ರೀತಿ ಗಂಟುಗಳು
0: ಹಿಂಗೆ ಮಡಿಸ್ಕೊಳ್ಳೋದ್ರಿಂದ ಅದು ಹಂಗಂಗೆ ಹಂಗಂಗೆ ಗಂಡ್ ಗಂಡ್ಗಳ ಆದಂಗ ಆಗುತ್ತೆ. ಅದಕ್ಕೆ ಇದನ್ನ ಮಾರ್ಜಿನಲ್ ಗಾಲ್ ಥ್ರಿಪ್ಸ್ ಅಂತಾನು ಕರೀತಾರೆ, ಲಿಯೋ ಥ್ರಿಪ್ಸ್ ಕಾಮಿಯಾ ಅಂತ ಹೇಳಿ. ಇದರಿಂದ ಏನಾಗುತ್ತೆ, ಗೊಂಚಲುಗಳು ಏನಿರುತ್ತೆ ಇದ್ರ ಮೇಲೆಲ್ಲ ಎಲೆಗಳೇ ಇಲ್ಲ ಅಂದಾಗ ಗೊಂಚಲುಗಳು ಕೂಡ ಅಂತ ಬೆಳವಣಿಗೆ ಕೂಡ ಆಗೋದಿಲ್ಲ. ಅದೇ ಎಲೆಗಳು ಮುದುರ್ಕೊಂಡು ಅದರಲ್ಲಿ ಗಾಲ್ ಲೈಕ್ ಸ್ಟ್ರಕ್ಚರ್ಗಳನ್ನ ನಾವು ನೋಡಬಹುದಾಗಿದೆ ಇದರಲ್ಲಿ.
1: ಅಂದ್ರೆ ಇದು ಸಾಕಷ್ಟು ಹಾನಿ ಉಂಟು ಮಾಡುತ್ತೆ.
0: ಥ್ರಿಪ್ಸ್ ನುಸಿ ಪೋಲು ಬಿಟ್ಟಲ್ಲ ಅದು ತುಂಬಾ ಜಾಸ್ತಿ ಮಾಡುತ್ತೆ, ಅದನ್ನ ಬಿಟ್ಟರೆ ಇದು ಥ್ರಿಪ್ಸ್ ನುಸಿನ ಅದ್ರ ಲೆವೆಲ್ಗೆ ಮಾಡುತ್ತೆ.
1: ಈ ಥ್ರಿಪ್ಸ್ಗಳ ನಿಯಂತ್ರಣವನ್ನು ಹೇಗೆ ಮಾಡೋದು ಅಂತೀರಿ?
0: ಥ್ರಿಪ್ಸ್ ನಿಯಂತ್ರಣ, ಇದು ಸಕಿಂಗ್ ಪೆಸ್ಟ್ ಇರೋದ್ರಿಂದ ಯಾವಾಗ್ಲೂ ಅದೇನ್ ಮಾಡುತ್ತೆ ಹೀರ್ಕೊಳ್ಳುತ್ತೆ, ರಸಗಳನ್ನ ಹೀರ್ಕೊಳ್ತಾ ಹೋಗುತ್ತೆ. ಅದಕ್ಕೆ ಅಂತಾನೆ ಕೆಮಿಕಲ್ ಇರ್ತಾವ ಸಕಿಂಗ್ ಪೆಸ್ಟ್ಗಳಿಗೆ ಅಂತಾನೆ.
1: ಬೆಳವಣಿಗೆ ಹಂತದಲ್ಲೇ ಕಂಡು ಬರೋದು ಇದು.
0: 0.5 ಅಷ್ಟು ಡಯಾಮಿಥೈಟ್ ಅಂತ ಹೇಳಿ ಆ ದ್ರಾವಣವನ್ನ ನಾವು ಈ ನರ್ಸರಿಲೂ ನಾವು ಇದನ್ನ ನೋಡ್ತೀವಿ. ನರ್ಸರಿಗೂ ಹಾಕ್ಬೇಕಾಗುತ್ತೆ, ಇಲ್ಲಿ ಮೇನ್ ಫೀಲ್ಡ್ಗೂ ಬಂದಾಗ ಮೇಲ್ ಫೀಲ್ಡ್ಗೂ ಡೈಮಿಥೋಯೇಟ್ ಅಂತ ಹೇಳಿ ಆ ಕೆಮಿಕಲ್ನ ಯೂಸ್ ಮಾಡ್ಬೋದು. ಮತ್ತೆ ಅದೇ ಡೈಮಿಥೋಯೇಟ್ 1.7 ml ಹಾಗೆ ಹೇಳದಂಗೆ ಎಲ್ಲದಕ್ಕೂ ಯೂಸ್ ಮಾಡ್ಬೋದು ಅದು ಕಾಮನ್ ಆಗಿ. ಮತ್ತೆ ಮೀಥೈಲ್ ಪ್ಯಾರಥಿಯಾನು ಅದನ್ನು 1 ml/L ಯೂಸ್ ಮಾಡಿ ಇದನ್ನ ಕಂಟ್ರೋಲ್ ಮಾಡಬಹುದು.
1: ಇನ್ನೊಂದು ತಾವು ಹೇಳಿದ್ದು ಹಿಟ್ಟು ತಿಗಣೆ ಅಂತ, ಬಿಳಿ ಹೊಟ್ಟು ತಿಗಣೆ ಅಂತಾನು ಕೂಡ ಕರೀತಾರೆ. ಇದು ಹೇಗೆ ಹಾನಿಯನ್ನು ಉಂಟು ಮಾಡುತ್ತೆ ಅಂದ್ರೆ,
0: ಹಿಟ್ಟು ತಿಗಣೆ ಅಂತ ಅಂದ್ರೆ ಇದು ಬಿಳಿ ಹಿಟ್ಟಿನಂತಹ ತಿಗಣೆಗಳು,
1: ಅಂದ್ರೆ ಈ ಮಿಲಿ ಬಗ್ ಅಂತೀವಿ,
0: ಮಿಲಿ ಬಗ್ ಬರುತ್ತಲ್ಲ ಇದು ಮಿಲಿ ಬಗ್. ಇದನ್ನ ಫೆರೇಸಿಯ ವಿರ್ಗೇಟಾ ಅಂತ ಹೇಳಿ ಕರಿತೀವಿ. ಇದು ಎಲೆಗಳ ಭಾಗದಲ್ಲೂ ಇರುತ್ತದೆ ಮತ್ತೆ ಎಳೆಯದಾದ ರೆಂಬೆಗಳಲ್ಲೂ ಕೂಡ ಇರುತ್ತೆ. ಇದ್ರದ್ದು ಮೇನ್ ಏನಂದ್ರೆ ಮಿಲಿ ಬಗ್ ಅದು ಹೀರ್ಕೊಳ್ಳುತ್ತೆ, ರಸನೆಲ್ಲ ಹೀರ್ಕೊಂಡು ಎಲೆಗಳೆಲ್ಲ ಹಳದಿ ಬಣ್ಣಕ್ಕೆ ತಿರುಗುತ್ತೆ. ಹಳದಿ ಬಣ್ಣಕ್ಕೆ ತಿರುಗಿ ಅದರಿಂದ ಅದರದ್ದು ಗ್ರೋತ್ ಕೂಡ ಎಲ್ಲ ಕುಬ್ಜವಾಗಿ ಆಗ್ತಾವ, ಎಲ್ಲ ಸಣ್ಣ ಸಣ್ಣದಾಗುತ್ತೆ. ಮತ್ತೆ ಈ ಕಾಳು ಮೆಣಸದ್ದು ಏನಿರುತ್ತೆ ಅವು ಕೂಡ ಉದುರಕ್ ಸ್ಟಾರ್ಟ್ ಆಗ್ತಾವ, ಹೂಗಳು ಅವು ಎಲ್ಲನೂ ಉದುರಕ್ ಸ್ಟಾರ್ಟ್ ಆಗ್ತಾವ. ಇದರಿಂದ ಇದು ಟರ್ಮಿನಲ್ ಶೂಟ್ಸ್ ಏನಿದೆ ಅದನ್ನು ಜಾಸ್ತಿ ತುದಿನೂ ಮತ್ತೆ ಎಲೆಗಳು ಹೂವ ಮತ್ತೆ ಕಾಳುಗಳು ಎಲ್ಲ ಅಂತದನ್ನು ಎಫೆಕ್ಟ್ ಮಾಡುತ್ತೆ ಇದು.
1: ಅಂದ್ರೆ ಇದು ರಸವನ್ನ ಹೀರುವಂತ,
0: ಇದು ರಸವನ್ನ ಇರೋದು. ಇದರಲ್ಲಿ ಹಿಟ್ಟು ತಿಗಣೆ ಥ್ರಿಪ್ಸ್ ನುಸಿ ಬಂದು ಇವೆಲ್ಲ ರಸ ಹೀರ್ಕೊಂಡು ಹೋಗ್ತಾವ. ಆ ದುಂಬಿ ಚಿಕ್ಕಟ ಪೋಲು ದುಂಬಿ ಅಂತ ಏನ್ ಹೇಳಿದ್ವಿ, ಅದು ತಿನ್ನುತ್ತೆ ಕಾಂಡ ಕೊರೆಯುವುಗಳು, ಅದು ಕೂಡ ತಿನ್ನದೆ. ಅವನ್ನ ನಾವ್ ಏನಂತೀವಿ, ಡಿಫೋಲಿಯೇಟರ್ಸ್ ಅಥವಾ ಆತರ ಬರುತ್ತೆ, ಲೆಪಿಡಾಪ್ಟರ್ ಗ್ರೂಪ್ಸ್ ಗಳು ಬರುತ್ತೆ. ಇವು ಸಕಿಂಗ್ ಪೆಸ್ಟ್ ಗಳು. ಸಕಿಂಗ್ ಪೆಸ್ಟ್ ಅಂದ್ರೆ ರಸವನ್ನ ಹೀರ್ತಾವ, ಹಳದಿ ಬಣ್ಣಗೆ ತಿರುಗ್ತಿರ್ತಾವ. ಮತ್ತೆ ಕೆಲವುದರಲ್ಲಿ ಸೂತಿ ಮೋಲ್ಡ್ ಅನಿಡ್ಯೂಸ್ ಈ ತರನು ಕೂಡ ನೋಡ್ತೀವಿ ಸಕಿಂಗ್ ಪೆಸ್ಟ್ ಗಳಲ್ಲಿ. ಇದರಲ್ಲಿ ಏನ್ ಆತರ ಏನ್ ನೋಡಿಲ್ಲ
1: ಅಂದ್ರೆ ಈ ಮಿಲಿ ಕೀಟಗಳು ಕೆಲವು ವೈರಸ್ ರೋಗಗಳನ್ನು
0: ಹರಡುತ್ತೆ, ಏಲಕ್ಕಿದ್ರಲ್ಲಿ ಇವು ಹರಡ್ತಾವ.
1: ಅಂದ್ರೆ ಹಿಟ್ಟು ತಿಗಣೆ ನಿಯಂತ್ರಣ ಹೇಗೆ ಅಂತೀರಿ?
0: ಹಿಟ್ಟು ತಿಗಣೆ ಇದನ್ನು ಇದು ಹೆಂಗಂದ್ರೆ ಅಫೆಕ್ಟೆಡ್ ಪಾರ್ಟ್ಸ್ ಗಳು ಏನಿರುತ್ತೆ ಅವನ್ನೆಲ್ಲ ನಾವು ಡಿಸ್ಟ್ರಾಯ್ ಮಾಡ್ಬೇಕಾಗುತ್ತೆ, ಅವನ್ನೆಲ್ಲ ತೆಗಿಬೇಕು, ಅವನ್ನೆಲ್ಲ ತೆಗೆದು ನಾಶ ಮಾಡ್ಬೇಕಾಗುತ್ತೆ. ಮತ್ತೆ ಯಾವಾಗ್ಲೂ ಇದಕ್ಕೆ ಕೆಮಿಕಲ್ ಜಾಸ್ತಿ ಯೂಸ್ ಮಾಡ್ತಾರ. ಈ ಡೈಮಿಥೇಟ್ ಅನ್ನೋದು ಅದೊಂದು ಕಾಮನ್ ಆಗಿ ಯೂಸ್ ಮಾಡ್ತಾರ, ಅದು 21 ದಿನ ಆದ್ಮೇಲೆ ಸಿಂಪರಣೆ ಮಾಡ್ಬೇಕಾಗುತ್ತದೆ. ಮತ್ತೆ ನರ್ಸರಿಯಲ್ಲಿ ಈ ಬೇವಿನ ಎಣ್ಣೆ ಅಥವಾ ನೀಮ್ ಗೋಲ್ಡ್ ಅಂತ ಏನ್ ಹೇಳಿದೆ ಅದನ್ನ ಕೂಡ ಯೂಸ್ ಮಾಡ್ಬೋದು. ಇದರಿಂದ
1: ಹಿಟ್ಟು ತಿಗಣೆಯನ್ನು ನಿಯಂತ್ರಣ ಮಾಡಬಹುದು ಅಂತ. ಅಂದ್ರೆ ಬೇವಿನ ಮೂಲದ ಕೀಟನಾಶಕ

0: ಒಳ್ಳೇದು.
1: ಅದು ನೀಮ್ ಗೋಲ್ಡ್ ಅನ್ನೋದು ಏನಿದೆ ಅದನ್ನ ನಾವು ರೆಫರ್ ಮಾಡೋದ್ರಿಂದ, ನರ್ಸರಿಯಲ್ಲಿ ಸಣ್ಣ ಸಣ್ಣ ಗಿಡ ಇರೋದ್ರಿಂದ ಬಯಾಲಜಿಕಲ್ ಆಗಿ ನಾವು ಯೂಸ್ ಮಾಡಬಹುದು, ಏನ್ ಪ್ರಾಬ್ಲಮ್ ಆಗಲ್ಲ. ಅದು ಮೊದಲ ಇನಿಷಿಯಲ್ ಸ್ಟೇಜಸ್ ಅಲ್ಲೇ ನಾವು ಕಂಟ್ರೋಲ್ ಮಾಡಿದ್ರೆ ಮತ್ತೆ ಕೆಮಿಕಲ್ ಹೋಗೋ ಅವಶ್ಯಕತೆ ಬೀಳಲ್ಲ.
0: ಏಲಕ್ಕಿ ಈ ಕೊಡಗು ಜಿಲ್ಲೆಯ ಮುಖ್ಯವಾದ ತೋಟದ ಬೆಳೆ ಅಂತ ಹೇಳಬಹುದು. ಇದನ್ನ ಈ ಸಾಂಬಾರ ಬೆಳೆಗಳ ರಾಣಿ ಅಂತ ಕೂಡ ಕರೀತಾರೆ. ಏಲಕ್ಕಿಗೆ ಬರುವಂತ ಮುಖ್ಯವಾದ ಕೀಟಪೀಡುಗಳು ಯಾವ್ಯಾವ ಅಂತೀರಿ?
1: ಏಲಕ್ಕಿಗೆ ಯಾವ್ಯಾವ್ದು ಬರುತ್ತೆ ಅಂದ್ರೆ ಥ್ರಿಪ್ಸ್ ಅನ್ನೋದು ಅದು ಮೇಜರ್. ಅದರಿಂದ ಬಂದ್ಬಿಟ್ಟು ಶೂಟ್ ಅಂಡ್ ಕ್ಯಾಪ್ಸುಲ್ ಬೋರರ್ ಅಂದ್ರೆ ಕಾಂಡ ಮತ್ತೆ ಕಾಯಿ ಕೊರೆಯುವ
0: ಹುಳಗಳು
1: ಅವೆರಡು ಬರುತ್ತೆ. ಮತ್ತೆ ಕಂಬಳಿ ಹುಳಗಳನ್ನು ಕೂಡ ನೋಡಬಹುದು.
0: ಮತ್ತೆ ಬೇರು ತಿನ್ನುವ ಹುಳಗಳು ಬರುತ್ತೆ.
1: ಬೇರು ತಿನ್ನುವ ಹುಳಗಳು ಅದನ್ನು ಕೂಡ ಮೇಜರ್ ಇದರಲ್ಲಿ ಮಾಡಬಹುದು. ಇನ್ನೊಂದು ಏಫಿಡ್ ಅಂತಾನು ಒಂದು ಬರುತ್ತೆ. ಏಫಿಡ್ ಅಂತ ಬರುತ್ತೆ
0: ಅಂದ್ರೆ ಹೇನು.
1: ಹೇನುಗಳು ಅದು ರೋಗನ ಕಟ್ಟೆ ಡಿಸೀಸ್ ಅಂತಾರಲ್ಲ, ಕಟ್ಟೆ ರೋಗ ಅದನ್ನ ಇದು ಟ್ರಾನ್ಸ್ಮಿಟ್ ಮಾಡುತ್ತೆ. ಅದನ್ನ ಪೆಂಟಲೋನಿಯಾ ನಿಗ್ರೋನರೋಸ ಅಂತಾನು ಕೂಡ ಹೇಳ್ತಾರೆ.
0: ಅಂದ್ರೆ ಬಾಳೆ ಹೇನು ಅಂತ ಕರಿತೀವಿ.
1: ಬಾಳೆ ಹೇನೇನಿದೆ ಅದೇನೆ ಕಾಡಮಂಗೂ ಕೂಡ ಬರುತ್ತೆ.
0: ಈಗ ಮುಖ್ಯವಾಗಿ ನಾವು ಏಲಕ್ಕಿ ಅಂದಾಗ ಕೇಳುವಂತದ್ದು ಥ್ರಿಪ್ಸ್ ಕೀಟಗಳು. ಇವು ಹೇಗೆ ಹಾನಿಯನ್ನು ಉಂಟು ಮಾಡ್ತವೆ ಅಂತ?
1: ಇವು ಥ್ರಿಪ್ಸ್ ನುಸಿ ಏನ್ ಮಾಡ್ತವೆ ಅಂದ್ರೆ ಪ್ರೌಢನು ಇರುತ್ತೆ ಮತ್ತೆ ಮರಿ ಹುಳುಗಳನ್ನು ಅಂದ್ರೆ ಅಪ್ಸರ ಎರಡೂ ಕೂಡ ಏನ್ ಮಾಡ್ತವೆ, ಕಾಯಿಗಳಿಂದ ರಸಗಳನ್ನ ಇರ್ತಾವ ಮತ್ತೆ ಹೂಗಳಿಂದನೂ ರಸ ಇರ್ತಾವ. ಈ ಕಾಯಿಗಳು ಹೂಗಳಿಂದ ರಸ ಇರೋದ್ರಿಂದ ಕಾಯಿಗಳು ಬೀಳಕ್ಕೆ ಸ್ಟಾರ್ಟ್ ಆಗ್ತಾವ ಮತ್ತೆ ಕಾಯಿಗಳಿಂದ ಏನಾಗ್ತಾವ ಅವೆಲ್ಲ ಸಣ್ಣ ಸಣ್ಣದ ಆಗ್ತಾ ಹೋಗ್ತಾವ
0: ಅಂದ್ರೆ ಒಂದು ಗಾತ್ರ ಕಡಿಮೆ ಆಗುತ್ತೆ.
1: ಥ್ರಿಪ್ಸ್ ಏನ್ ಮಾಡುತ್ತೆ, ಕಾಯಿಯಿಂದ ಹೂಗಳಿಂದ ಈವನ್ ಎಲೆಗಳಿಂದನೂ ಕೂಡ ಇದು ರಸ ಇರ್ಕೊಂತಾ ಹೋಗುತ್ತೆ. ಫಸ್ಟ್ ಕಾಳ ಮೇಲೆ ಇರಿದಾಗ ಏನ್ ಮಾಡುತ್ತೆ, ಅದು ಸ್ಕ್ರೇಪ್ ಮಾಡುತ್ತೆ, ಒಂದು ಕೆಮಿಕಲ್ ಯೂಸ್ ಬರುತ್ತೆ ಅದನ್ನ ತಿನ್ಕೊಳುತ್ತೆ. ಅದನ್ನ ತಿನ್ಕೊಂಡು ಅಲ್ಲಿಂದ ಅಲ್ಲಿ ನಾವು ಕಜ್ಜಿ ತರ ಸ್ಪಾಟ್ ಸ್ಪಾಟ್ಸ್ ಕಜ್ಜಿ ತರ ಸ್ಪಾಟ್ ಕೂಡ ಕಾಣಿಸ್ತಾವ. ಈ ಥ್ರಿಪ್ಸ್ ಬಂತಂದ್ರೆ ಕಜ್ಜಿ ತರ ಸ್ಪಾಟ್ ಇದೆ ಅಂತ ಅರ್ಥ. ಮತ್ತೆ ಅದಾದ್ಮೇಲೆ ಅದ್ರ ಒಳಗಡೆ ಇರೋದು ಕಾಳೆಲ್ಲ ತಿನ್ನೋದ್ರಿಂದ ಅದು ಎಂಟಿ ಆಗುತ್ತೆ ಕಾಳು, ಮತ್ತೆ ಅದ್ರದ್ದು ಶೇಪ್ ಕೂಡ ಹೋಗ್ಬಿಡುತ್ತೆ. ಅದರಿಂದ ಅಂತ ಅರಮನು ಏನು ಬರಲ್ಲ, ಎಲ್ಲ ಪೀಚ್ ಕಾಯಿಗಳಂತಾರಲ್ಲ
0: ಆತರ
1: ಜೊಳ್ಳು ಕಾಯಿಗಳು ಆಗ್ಬಿಡ್ತಾವ.
0: ಯಾವಾಗ ಹೆಚ್ಚು ಕಂಡು ಬರ್ತವೆ ಇವು?
1: ಇವು ಒಂದು ಸೆಪ್ಟೆಂಬರ್ ಇಂದ ಅಕ್ಟೋಬರ್ ಈ ಟೈಮ್ ಅಲ್ಲಿ ಬಹುಮುಖ್ಯವಾಗಿ ಆ ಟೈಮ್ ಅಲ್ಲಿ ತುಂಬಾನೇ ಥ್ರಿಪ್ಸ್ ಬರ್ತಾವ.
0: ಮತ್ತೆ ಮುಂದಿನ ಮಳೆ ಬರೋವರೆಗೂ ಬರ್ತಲೇ ಇರುತ್ತೆ.
1: ಇದು ಕಂಟಿನ್ಯೂಸ್ ಇದಿರುತ್ತೆ ಫೀಲ್ಡ್ ಅಲ್ಲಿ, ಯಾವಾಗ ಬೇಕಾದ್ರೂ ನಾವು ನೋಡಬಹುದು ಇದನ್ನ.
0: ಅಂದ್ರೆ ನಿಯಂತ್ರಣ ಹೇಗೆ ಮಾಡೋದು ಅಂತೀರಿ ಈ ಥ್ರಿಪ್ಸ್ ಗಳನ್ನ ಏಲಕ್ಕಿ ಬೆಳೆನಲ್ಲಿ?
1: ಇದು ಈ ಶೇಡ್ ಒಂದೇನಿರುತ್ತೆ, ಶೇಡ್ ಅನ್ನು ಕೂಡ ನಾವು ಇದರಲ್ಲಿ ಕಂಟ್ರೋಲ್ ಮಾಡ್ಕೋಬೇಕು. ಶೇಡ್ ಇದ್ದು ಅಲ್ಲಲ್ಲಿ ಶೇಡ್ ನ ಚೇಂಜ್ ಮಾಡೋದು, ನರ್ಸರಿ ಏನಾದ್ರು ಇತ್ತಂದ್ರೆ ಆತರ ಎಲ್ಲ ಮಾಡ್ಕೋಬೇಕಾಗುತ್ತೆ. ಮತ್ತೆ ಇವಕ್ಕೆ ಕೆಮಿಕಲ್ ಕೂಡ ಯೂಸ್ ಮಾಡಬೇಕು, ಫಾಸ್ಮೋಮಿಡಾನ್ ಅಂತ ಹೇಳಿ 0.5 mm, ಮತ್ತೆ ಥಯೋಮಿಥೈಟ್ ಅಂತ ಹೇಳಿ 1.7 mm, ಡೈಮಿಥೈಟ್ ಸಕ್ಕಿಂಗ್ ಪೇಸ್ಟ್ ಗಳಿಗೆಲ್ಲ ನಾವು 1.7 mm ಅಲ್ಲಿ ಯೂಸ್ ಮಾಡಬಹುದು. ಈ ತರ ಇದು ಥ್ರಿಪ್ಸ್ ನ್ಯೂಸ್ ಅನ್ನ ಕಂಟ್ರೋಲ್ ಮಾಡ್ಕೊಂಡು ಹೋಗ್ಬೋದು.
0: ಇನ್ನೊಂದು ತಾವು ತಿಳಿಸಿದ್ದು ಕಾಂಡ ಮತ್ತೆ ಕಾಯಿ ಕುರಿಯುವಂತ ಹುಳು, ಇದು ಮುಖ್ಯವಾಗಿ ಹೇಗೆ ಹಾನಿ ಮಾಡುತ್ತೆ ಅಂತ?
1: ಇದು ಆಕ್ಚುಲಿ ಕಾಂಡ ಮತ್ತೆ ಕಾಯಿ ಕೊರೆಯುವ ಹುಳು ನಮಗೆ ಗೊತ್ತಿರಂಗೆ ಇದು ಪತಂಗ ಜಾತಿಗೆ ಸೇರಿರುತ್ತೆ, ಕೊನೆಗತಸ್ ಫಂಕ್ಟಿಫೆರಾಲಿಸ್ ಅಂತ ಹೇಳಿ. ಇದು ಹಳದಿ ಕಲರ್ ಇರುತ್ತೆ, ಅಂದ್ರೆ ತುಂಬಾ ತೆಳು ಹಳದಿ ಕಲರ್ ಇದೆ. ಅದ್ರ ಮೇಲೆ ಕಪ್ಪು ಕಪ್ಪು ಕಪ್ಪು ಚುಕ್ಕಿಗಳಿರುತ್ತೆ, ತುಂಬಾ ಸಣ್ಣ ಹುಳು ಇರುತ್ತೆ. ಇದು ಇದೇನ್ ಮಾಡುತ್ತೆ, ಈ ಕೊರ್ಕೊಂಡು ಹೋಗುತ್ತೆ, ಬೋರ್ ಮಾಡುತ್ತೆ, ಲೀವ್ಸ್ ಇನ್ನು ಫೋಲ್ಡ್ ಆಗಿರಲ್ಲ ಆ ಲೀವ್ಸ್ ಒಳಗೆ ಹೋಗುತ್ತೆ. ಲೀವ್ಸ್ ಒಳಗೆ ಹೋಗಿ ಅದ್ರನ್ನ ತಿನ್ನಕ್ ಸ್ಟಾರ್ಟ್ ಮಾಡುತ್ತೆ. ತಿನ್ನಕ್ ಮಾಡೋದ್ರಿಂದ ಅದು ಎಲೆಗಳು ಒಣಗಕ್ ಸ್ಟಾರ್ಟ್ ಆಗುತ್ತೆ. ಅಲ್ಲಿಂದ ಬಂದ್ಬಿಟ್ಟು ಕಾಂಡಗುರಿಯದೆಲ್ಲ ಸೆಂಟ್ರಲ್ ಸುಳಿನೂ ಕೂಡ ಕೊರಿಯಕ್ ಹೋಗುತ್ತೆ. ಸುಳಿನು ತಿಂದು ತಿಂದು ತಿಂದು ಸುಳಿ ಒಣಗಕ್ ಸ್ಟಾರ್ಟ್ ಆಗುತ್ತೆ. ಈ ಕೊರಿಯವು ಯಾವ್ಯಾವ್ದು ಬರುತ್ತೆ ಅವು ಹೇಳದ್ನಲ್ಲ ಅವಾಗೆ ಡೆಡ್ ಆಟ್ ಆತರ ಇದನ್ನ ನಾವು ನೋಡ್ ಹಿಂಗೆ ಹೇಳಿದ್ರೆ ಅದು ಈಸಿಯಾಗಿ ಹೊರಗಡೆ ಬಂದ್ಬಿಡುತ್ತೆ.
0: ಅಂದ್ರೆ ಈ ಸಕ್ಕರ್ಸ್ ಅಂತೀವಲ್ಲ ಅಲ್ಗೂ ಕೊರೆಯುತ್ತೆ ಇದು.
1: ಮಧ್ಯ ಯಾವ್ದು ಬರುತ್ತೆ ಅದ್ರ ಒಳಗೆ ಕೊರ್ಕೊಂಡು ಅದು ಈಸಿಯಾಗಿ ಹೊರಗ್ ಬರಂಗ್ ಮಾಡುತ್ತೆ,
0: ಕೊತ್ತುಗಳನ್ನು ಕೊರಿಯುತ್ತೆ.
1: ಆಮೇಲೆ ಕಾಯಿಗಳನ್ನ ಕೊರಿಯೋದ್ರಿಂದ ಕಾಯಿಗಳದ್ದು ಒಳಗಡೆದು ಎಲ್ಲ ಬೀಜಗಳನ್ನ ತಿಂದ್ಬಿಡುತ್ತೆ. ಮತ್ತೆ ಇವನು ಕೂಡ ಮಳೆ ಬಂದಾಗ ನೀರು ಒಳಗೆಲ್ಲ ಹೋಗಿ ಕೊಳೆಯೋದಿಕ್ಕೆ ಸ್ಟಾರ್ಟ್ ಮಾಡ್ತಾವ. ಇದು ಡಿಸೆಂಬರ್ ಜನವರಿ ಏಪ್ರಿಲ್ ಮಾರ್ಚ್ ಈ ಟೈಮ್ ಅಲ್ಲಿ ನಾವು ತುಂಬಾ ನೋಡ್ತೀವಿ.
0: ಅಂದ್ರೆ ಮಳೆ ಕಡಿಮೆ ಆದ್ಮೇಲೆ ಇದು ಹಾನಿ ಜಾಸ್ತಿ
1: ಥ್ರೂಔಟ್ ದ ಇಯರ್ ಇರುತ್ತೆ, ಇದು ವರ್ಷ ಪೂರ್ತಿ ನಾವು ನೋಡಬಹುದು ಇದನ್ನ.
0: ಅಂದ್ರೆ ಏನು ನಿರ್ವಹಣಾ ಕ್ರಮ ಅನುಸರಿಸಬಹುದು ಅಂತೀರಿ ಈ ಕಾಂಡ ಮತ್ತೆ ಕಾಯಿ ಕುರಿಯುವ ಹುಳುವಿನ ವಿರುದ್ಧ?
1: ಇದೇನ್ ಮಾಡ್ಬೇಕಂದ್ರೆ ಇದು ಡೆಡ್ ಹಾಟ್ ಏನೇನ್ ಬರ್ತಾವ ಆ ಪ್ಲಾಂಟ್ಸ್ ಗಳನ್ನ ಅಥವಾ ಆ ಟಿಲ್ಲರ್ಸ್ ಗಳನ್ನ ತೆಗೆದು ಡಿಸ್ಟ್ರಾಯ್ ಮಾಡ್ಬೇಕು. ಮತ್ತೆ ಆಮೇಲೆ ಕೆಮಿಕಲ್ಸ್ ಇಂದ ಯೂಸ್ ಮಾಡಬಹುದು. ಈಗ ಹೆಂಗಂದ್ರೆ ಇದು

0: ಕೆಮಿಕಲ್ ಕಂಟ್ರೋಲು ಇನಿಷಿಯಲ್ ಸ್ಟೇಜಲ್ಲೇ ನಾವು ನೋಡ್ಕೊಂಡು ಇದನ್ನು ಕಂಟ್ರೋಲ್ ಮಾಡಿಕೊಂಡ್ರೆ ಇದು ಬಚಾವ್ ಆಗುತ್ತೆ. ಇಲ್ಲ ಅಂದರೆ ಲೇಟರ್ ಸ್ಟೇಜಸ್ಸಲ್ಲಿ ನೀವು ಕೆಮಿಕಲ್ಸ್ ಹಾಕ್ತೀವಿ ಅಂದ್ರೂ ಇದು ಕಂಟ್ರೋಲ್ ಆಗೋದಿಲ್ಲ,
1: ಒಳಗಡೆ ಸೇರ್ಕೊಂಡ್ಬಿಟ್ಟಿರುತ್ತೆ,
0: ಒಳಗಡೆ ಸೇರ್ಕೊಳ್ಳುತ್ತೆ, ಡ್ಯಾಮೇಜ್ ಮಾಡ್ಕೊತಾ ಹೋಗುತ್ತೆ. ಇದು ಇದಕ್ಕೆ ನಾವು ಮೊನೊಕ್ರೋಟೋಪಸ್ ಯೂಸ್ ಮಾಡ್ಬೋದು. ಅದು ಒಂದು 1 ml ಪರ್ ಲೀಟರ್ ಯೂಸ್ ಮಾಡ್ತೀವಿ. ಕಾರ್ಬರಿಲ್ಲು ಅದೊಂದು 4 grams ಪರ್ ಲೀಟರ್. ಕ್ಲೋರೋಪೈರಿಪಸ್ 1 ml. ಈ ಥರ ಬೇರೆ ಬೇರೆ ಕೆಮಿಕಲ್ಸ್ಗಳನ್ನ ಯೂಸ್ ಮಾಡಿ ಇದನ್ನೊಂದು ತಡಿಬೋದು.
1: ಇದು ಮುಖ್ಯವಾಗಿ ಕಾಂಡ ಮತ್ತೆ ಕಾಯಿ ಕುರಿಯುವಂತಹ ಹುಳು. ಇನ್ನ ಬೇರು ತಿನ್ನುವಂತಹ ಹುಳುಗಳು ಕೂಡ ಬರ್ತವೆ ಅಂತ ತಾವು ಹೇಳಿದ್ರೆ, ಇವು ಯಾವಾಗ ಕಂಡು ಬರ್ತವೆ ಅಂತೀರಿ ಬೇರು ತಿನ್ನುವಂತಹ ಹುಳುಗಳು?
0: ಬೇರು ತಿನ್ನುವಂಥದ್ದು ಸೆಪ್ಟೆಂಬರ್, ಅಕ್ಟೋಬರ್, ಮತ್ತೆ ಜಾನ್ವರಿ, ಫೆಬ್ರವರಿ ಈ ತರ ಆ ಮಂತ್ ಗಳಲ್ಲಿ ಜಾಸ್ತಿ ಕಾಣಿಸ್ತವೆ.
1: ಅಂದ್ರೆ ಈ ಗೊಣ್ಣೆ ಹುಳುಗಳು ಅಂತೀವಿ,
0: ಇವು ಗೊಣ್ಣೆ ಹುಳುಗಳೇ. ಈಗ ನೀವು ತೆಂಗಿನದರಲ್ಲಿ ಅಥವಾ ಶುಗರ್ ಕಬ್ಬಿನಲ್ಲಿ
1: ಬರುತ್ತೆ
0: ಎಲ್ಲದರಲ್ಲೂ ಇದು ತುಂಬಾನೇ, ಇದಕ್ಕೆ ತುಂಬಾನೇ ಹೋಸ್ಟ್ ಇದೆ. ಒಂದು 200 ಮೇಲೆ ಇದಾವೆ
1: ಅಡಿಕೆನಲ್ಲೂ,
0: 200 ಮೇಲೆ ಇದಾವೆ ಇದಕ್ಕೆ ಅನ್ಸುತ್ತೆ.
1: ಅಂದ್ರೆ ಇದು ಮೊದಲ ಮಳೆ ಬಂದದಿಂದ ರಾತ್ರಿ ಹೊರಗಡೆ
0: ಅಲ್ಲಿ ತನಕ ಅದು ಇದ್ರೊಳಗೆ ಇರುತ್ತೆ, ಡಯಾಪಾಸಿಗೆ ಹೋಗಿರುತ್ತೆ. ಆಮೇಲೆ ಈ ಮಾನ್ಸೂನ್ ಅಂತ ಏನು ಇದೆ ಅದು ಬಂದ ತಕ್ಷಣ ಅದು ಹೊರಗಡೆ ಬರುತ್ತೆ. ಅದ್ರದ್ದು ಮರಿ ಹುಳುಗಳು ಒಂದು ಸಿ ಆಕಾರದಲ್ಲಿ ಇರುತ್ತೆ. ಇದು ರೂಟ್ ಗ್ರಬ್ ಅಂತ ಹೇಳಿ, ಇದು ಬೀಟಲ್ ಗ್ರೂಪಿಗೆ ಸೇರೋದ್ರಿಂದ ಸಿ ಆಕಾರದಲ್ಲಿ ಇದ್ದು ಅದು ಬಿಳಿ ಇರುತ್ತೆ. ಗೊಣ್ಣೆ ಹುಳು ಅಂತ ಕರೆಯೋದೆ ಅದಕ್ಕೋಸ್ಕರ. ಇದು ಮತ್ತೆ ಎಲ್ಲಿ ಗೊಬ್ಬರಗಳಲ್ಲಿ ಆತರ ಬೆಳೆಯೋದು,
1: ಗೊಬ್ಬರದಲ್ಲೂ ತಿನ್ನುತ್ತೆ ಪ್ರಾರಂಭ
0: ಅಲ್ಲಿ ಇಟ್ಕೊಂಡು ಆಮೇಲೆ ಇವು ಬಂದು ರೂಟಿಗೆ. ಈ ಇದ್ರಲ್ಲಿ ಏನಾಗುತ್ತೆ, ಹೇಲಕ್ಕಿ ಇದ್ರಲ್ಲಿ ಇದು ಬೇರುಗಳಿಗೆ ಬಂದು ಅಟ್ಯಾಕ್ ಮಾಡುತ್ತೆ. ಬೇರುಗಳಿಗೆ ಬಂದು ಅಟ್ಯಾಕ್ ಮಾಡಿ ಬೇರುಗಳನ್ನೆಲ್ಲ ತಿಂತ ಹೋಗುತ್ತೆ. ಆ ಬೇರುಗಳದೆಲ್ಲ ಸತ್ವಗಳೆಲ್ಲ ಕಳ್ಕೊಳ್ಳುತ್ತೆ, ಅದಕ್ಕೆ ಇರೋಕ್ಕಾಗೋದಿಲ್ಲ ಏನೇ ಒಂದನ್ನು. ಅದರಿಂದ ಹಳದಿಯಾಗಿ ಗಿಡ ಒಣಗಕ್ಕೆ ಸ್ಟಾರ್ಟ್ ಆಗುತ್ತೆ.
1: ಅಂದ್ರೆ ಮುಖ್ಯವಾದ ಕೀಟನೇ ಇದು.
0: ಬೇರೆವೆಲ್ಲ ಮೇಲ್ಗಡೆ ಇದನ್ನ ತಿನ್ನೋದ್ರಿಂದ ನಮಗೆ ಅಟ್ ಲೀಸ್ಟ್ ಏನು ಕಂಟ್ರೋಲ್ ಮಾಡಬಹುದು ಅಂತ ಹೇಳಿ ಗೊತ್ತಾಗ್ತಿರ್ತಾವ. ಇದು ಬೇರದಿರೋದ್ರಿಂದ ಕೆಳಗೆ ತಿನ್ನೋದ್ರಿಂದ ಅಷ್ಟು ಅದು ಮೇಲ್ಗಡೆ ಪರಿಣಾಮ ಬೀರೋ ತನಕ ಗೊತ್ತಾಗಲ್ಲ. ಇದು ಮೇಜರ್ ಇರುತ್ತೆ, ಇದನ್ನ ನಾವು ಕಂಟ್ರೋಲ್ ಮಾಡ್ಕೋಬೇಕಾಗುತ್ತೆ.
1: ಇದು ಮುಖ್ಯವಾಗಿ ಬೇರು ತಿನ್ನುವಂತಹ ಹುಳು. ಇದರ ನಿಯಂತ್ರಣ ಹೇಗೆ ಅಂತೀರಿ?
0: ನಾವು ಬೇರು ತಿನ್ನುವ ಹುಳುಗಳಿಗೆಲ್ಲ ಸಾಯಿಲ್ಗೆ ಏನಾದ್ರು ಹಾಕ್ಬೇಕು ಅಂದ್ರೆ ಈ 4-8 ಕಾರ್ಬೋಫ್ಯೂರಾನು ಈ ತರ ಗ್ರಾನ್ಯೂಲ್ಸ್ ಹರಳುಗಳನ್ನ
1: ಹಾಕಬೇಕು.
0: ಹರಳುಗಳನ್ನ ಹಾಕಿ ಅದನ್ನ ಮಣ್ಣುಗಳ ಜೊತೆ ಮಿಶ್ರ ಮಾಡಬೇಕಾಗುತ್ತೆ. ಮತ್ತೆ ಇವು ಬೀಟಲ್ಸ್ಗಳೆಲ್ಲ ಏನಿರ್ತಾವ ಅಂದ್ರೆ ಒಂದೊಂದು ಕಡೆ ಹೋಗಿ ಹೋಗಿ ಸೆಟ್ಲ್ ಆಗ್ತಿರ್ತಾವೆ, ಅದರಿಂದ ಅವನ್ನೆಲ್ಲ ಕಲೆಕ್ಟ್ ಮಾಡಿಕೊಂಡು ಅವನ್ನ ಡಿಸ್ಟ್ರಾಯ್ ಮಾಡೋದು.
1: ಅಂದ್ರೆ ಈ ಮೊದಲ ಮಳೆ ಬಂದ ದಿನದ ರಾತ್ರಿನಲ್ಲಿ ಬರ್ತಾವೆ ಇವು.
0: ಅವು ನೀಮ್ ಗಿಡಗಳು ಈ ತರ ಎಲ್ಲ ಅಂತವನ್ನ ತಗೊಂಡು ಕಲೆಕ್ಟ್ ಮಾಡಿಕೊಂಡು ಡಿಸ್ಟ್ರಾಯ್ ಮಾಡಬೇಕಾಗುತ್ತೆ,
1: ನಾಶ ಪಡಿಸಬೇಕು.
0: ಮತ್ತೆ ನಾವೇನೇ ಕೆಮಿಕಲ್ ಹಾಕಕ್ ಮುಂಚೆ ಅದು ಸಾಯಿಲ್ ಏನಿರುತ್ತೆ ಅದೊಂದು ಸ್ವಲ್ಪ ಕೆದಕ್ಬೇಕಾಗುತ್ತೆ. ಕೆದಕ್ಕೆ ಹಾಕೋದ್ರಿಂದ ಅದು ಇದ್ರ ರೂಟ್ಗೆ ಹೋಗಿ ಅಟ್ಯಾಕ್ ಆಗುತ್ತೆ.
1: ಅಂದ್ರೆ ಏನು
0: ಅರಳನ್ನ ಜಾಸ್ತಿ ಯೂಸ್
1: ಮಾಡಬಹುದು, ಕ್ಲೋರೋಫೈರಿಪಾಸ್ನು ಬಳಸಬಹುದು.
0: ಕ್ಲೋರೋಫೈರಿಪಾಸ್ನು ಬಳಸಬಹುದು. ಆ ಕೆಮಿಕಲ್ ಎಲ್ಲಾ ಭೂಮಿದು ಈಗ ಟರ್ಮೈಟ್ ಅಂತ ಒಂದೇನಿದೆ ಅಂತವೂ ಎಲ್ಲದಕ್ಕೂ ಗೆದ್ಲು ಇದಕ್ಕೆಲ್ಲದಕ್ಕೂ ಬರುತ್ತೆ.
1: ಅಂದ್ರೆ 1 liter ನೀರಿಗೆ 1-2 ml
0: ಹಾಕೊಂಡು
1: ನಾವು ಸ್ಪ್ರೇ ಮಾಡಿ ಸಿಂಪಡಣೆ ಮಾಡಬಹುದು. ಇನ್ನೊಂದು ತಾವು ತಿಳಿಸಿದ್ದು ಅಂದ್ರೆ ಹೇನು ಅಂತ, ಏಲಕ್ಕಿ ಬೆಳೆನಲ್ಲಿ ಇದು ಮುಖ್ಯವಾಗಿ ಯಾವ ಕಂಡು ಬರುತ್ತೆ ಅಂತೀರಿ?
0: ಏಲಕ್ಕಿ ಬೆಳೆಯಲ್ಲಿ ಹೇನು ಇದು ಪೆಂಟಲೋನಿಯಾ ನಿಗ್ರೋ ನರ್ವೋಸ ಅಂತ ಹೇಳಿ ಇದೊಂದು ಜೂನ್ ಜುಲೈ ಈ ಮಂತ್ ಗಳಲ್ಲಿ ಕಾಣುತ್ತೀವಿ ನಾವು. ಇದೇನ್ ಮಾಡುತ್ತೆ ಅಂದ್ರೆ ಇದು ಒಂದು ಸಕಿಂಗ್ ಪೆಸ್ಟ್ ಆಗಿರೋದ್ರಿಂದ ಏಫಿಡ್
1: ಹೇನು
0: ರಸ ಇರೋದ್ರಿಂದನೇ ರಸ ಇರುತ್ತೆ. ಮತ್ತೆ ಅವೆಲ್ಲ ಹಳದಿ ಬಣ್ಣಗಳಾಗ್ತಾ ಹೋಗ್ತಾವ, ಅವೆಲ್ಲ ಒಣಗಕ್ಕೆ ಸ್ಟಾರ್ಟ್ ಆಗುತ್ತೆ. ಆದ್ರೆ ಇದು ಏನಂದ್ರೆ ಕನ್ಸೀಲ್ಡ್ ಪ್ಲೇಸಸ್ ಅಂತಾರೆ, ಅಂದ್ರೆ ಗೊತ್ತಾಗದಿರೋ ಜಾಗಗಳಲ್ಲಿ ಹಿಂಗ್ ಎಲೆ ಹಿಂಗ್ ಕವರಿಂಗ್ ಇರುತ್ತಲ್ಲ
1: ಕವಚ
0: ಆ ತರದ್ರ ಒಳಗೆ ಇಟ್ಕೊಂಡು ಇದು ತಿನ್ಕೊಂಡು ಹೋಗ್ತಾ
1: ಇರುತ್ತೆ.
0: ಕಾಣಿಸಲ್ಲ ಇದ್ರಲ್ಲಿ ಜಾಸ್ತಿ ಟ್ರಾನ್ಸ್ಮಿಟ್ ಅಂದ್ರೆ ಸ್ವಲ್ಪ ಓಪನ್ ಮಾಡಿ ನೋಡಿದ್ರೆ ಅವು ನಮಗೆ ಕಾಣಿಸ್ತವೆ, ಇಲ್ಲ ಅಂದ್ರೆ ಅದು ಕಾಣ. ಇದು ಮೇಜರ್ ಆಗಿ ನಂಜಾಣು ಏನಿದೆ ವೈರಸ್ ನಂಜಾಣು ಅದನ್ನ ಸ್ಪ್ರೆಡ್ ಮಾಡುತ್ತೆ. ಕಟ್ಟೆ ಡಿಸೀಸ್ ಅದು ವೈರಸ್ ಇಂದ ಬರುತ್ತೆ, ಆ ವೈರಸ್ ಅನ್ನ ಇದು ಟ್ರಾನ್ಸ್ಮಿಟ್ ಮಾಡೋದ್ರಲ್ಲಿ ಮೇಜರ್ ಪ್ಲೇ ಮಾಡುತ್ತೆ. ಇದು ಡ್ಯಾಮೇಜ್ ಗಿಂತ ಈ ವೈರಸ್ ಅನ್ನ ಟ್ರಾನ್ಸ್ಫರ್ ಮಾಡೋದೇ ಜಾಸ್ತಿ ಆಗಿದೆ.
1: ಅಂದ್ರೆ ಕಟ್ಟೆ ರೋಗ ಉಂಟು ಮಾಡೋದಕ್ಕೆ ಇದೇ ಕಾರಣ ಹರಡೋದಕ್ಕೆ.
0: ಅದರಿಂದ ಇದು ಜಾಸ್ತಿ ಡ್ಯಾಮೇಜ್ ಅನ್ನ ನಾವು ನೋಡಬಹುದು.
1: ಅಂದ್ರೆ ಈ ಬಾಳೆಹೇನನ್ನ ನಿಯಂತ್ರಣ ಮಾಡೋದ್ರಿಂದ ಈ ಕಟ್ಟೆ ರೋಗವನ್ನು ನಿಯಂತ್ರಣ ಮಾಡಬಹುದು.
0: ಬಾಳೆಗೆ ಏನ್ ಬರುತ್ತೆ ಏನು ಅದೇ ಸೇಮ್ ಏನು ಇದಕ್ಕೂ ಬರುತ್ತೆ. ನಾವು ಅಲ್ಲಿ ಏನ್ ಕಂಟ್ರೋಲ್ ಮೆಷರ್ಸ್ ತಗೊಂತೀವೋ ಅದನ್ನು ಇಲ್ಲಿ ತಗೊಂಡ್ರೆ ಇದು ಕಂಟ್ರೋಲ್ ಆಗುತ್ತೆ. ಅದೇ ಆಲ್ಟರ್ನೇಟಿವ್ ಹೋಸ್ಟರ್ಸ್ ಏನೇನಿರುತ್ತೆ ಇದಕ್ಕೆ ಕೊಲೊಕೇಶಿಯಾ ಅದು ಇದು ಅಂತ ಹೇಳಿ ಅವನ್ನೆಲ್ಲ ರಿಮೂವ್ ಮಾಡ್ಬೇಕಾಗುತ್ತೆ. ಅದೇ ಅದೇ ಆ ಕಳೆಗಳನ್ನೆಲ್ಲ ರಿಮೂವ್ ಮಾಡ್ಬೇಕು. ಅಫೆಕ್ಟೆಡ್ ಪೋರ್ಷನ್ ಒಂದ್ ಸ್ವಲ್ಪ ಅದನ್ನ

0: ಡಿಸ್ಟ್ರಾಯ್ ಮಾಡಬೇಕಾಗುತ್ತೆ. ಮತ್ತು ಕೆಮಿಕಲ್ ಏನಾದರೂ ಇದ್ದರೆ ಇದು ಫಾಸ್ಮೊಮಿಡಾನು 1 ml ಪರ್ ಲೀಟರ್ ಅಥವಾ ಡೈಮಿಥೈಟ್ 1.7 ml ಪರ್ ಲೀಟರ್, ಈ ಥರ ಡಿಫ್ರೆಂಟ್ ಕೆಮಿಕಲ್ಸ್ನ ಯೂಸ್ ಮಾಡಿ ಇದನ್ನು ಕಂಟ್ರೋಲ್ ಮಾಡ್ಕೋಬಹುದು.
1: ಅಂದರೆ ಇದು ರಸಹೀರ ಕೀಟ ಆಗಿರೋದ್ರಿಂದ ಆ ರೀತಿಯ ಒಂದು ಕೀಟನಾಶಕಗಳನ್ನು ಬಳಸ್ಕೊಂಡು ನಿಯಂತ್ರಣ ಮಾಡಬೇಕು ಅಂತೀವಿ. ಆತ್ಮೀಯ ರೈತ ಬಾಂಧವರೇ, ತಮಗೆ ಈ ಕರಿಮೆಣಸು ಮತ್ತು ಏಲಕ್ಕಿ ಬೆಳೆಗಳನ್ನು ಬಾಧಿಸುವಂಥ ಕೀಟಪೀಡೆಗಳು ಮತ್ತು ಅವುಗಳ ನಿರ್ವಹಣಾ ಕ್ರಮಗಳ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಡಾಕ್ಟರ್ HC ಲತಾ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸ್ಬೋದು. ದೂರವಾಣಿ ಸಂಖ್ಯೆ ಹೀಗಿದೆ: 8884524

0: ಎಂಟು ಎಂಟು ಎಂಟು ನಾಲ್ಕು ಐದು ಎರಡು ಐದು ಒಂಬತ್ತು ಒಂಬತ್ತು ಐದು. ತುಂಬ ಸಂತೋಷ ಡಾಕ್ಟರ್ ಲತಾ ಅವರೇ, ತಾವಿದುವರೆಗೂ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ಕರಿಮೆಣಸು ಮತ್ತು ಏಲಕ್ಕಿ ಬೆಳೆಯನ್ನು ಬಾಧಿಸುವಂಥ ಕೀಟಪೀಡೆಗಳು ಅವುಗಳ ನಿರ್ವಹಣಾ ಕ್ರಮಗಳ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದಾರೆ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ.
1: ಥ್ಯಾಂಕ್ ಯು ಸರ್.
2: ರೈತ ಬಾಂಧವರೇ, ಇದುವರೆಗೆ ಕರಿಮೆಣಸು ಮತ್ತು ಏಲಕ್ಕಿ ಬೆಳೆಗಳನ್ನು ಬಾಧಿಸುವ ಕೀಟಪೀಡೆಗಳು ಮತ್ತು ಅವುಗಳ ನಿರ್ವಹಣಾ ಕ್ರಮ ಈ ಕುರಿತು ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಶ್ವವಿದ್ಯಾಲಯದ ಮಡಿಕೇರಿಯ ಕೃಷಿ ಮತ್ತು ತೋಟಗಾರಿಕೆ ಸಂಶೋಧನಾ ಕೇಂದ್ರದ ಕ್ಷೇತ್ರ ಅಧೀಕ್ಷಕರು ಹಾಗೂ ಕೀಟಶಾಸ್ತ್ರ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಎಚ್ ಸಿ ಲತಾ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್.

0: ರೈತ ಧ್ವನಿ ಕಿಸಾನ್ ವಾಣಿ ಪ್ರಸಾರವಾಯಿತು. ಮಾರುಕಟ್ಟೆ ಧಾರಣೆ. ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿರುವ ಕಚ್ಚಾ ಕಾಫಿ ದರ 50 ಕೆಜಿ ಚೀಲವೊಂದಕ್ಕೆ ಅರಬಿಕಾ ಪಾರ್ಚ್ಮೆಂಟ್ 23,300 ರೂಪಾಯಿಯಿಂದ 23,900 ರೂಪಾಯಿ, ಅರಬಿಕಾ ಚೆರಿ 12,000ರಿಂದ 13,300 ರೂಪಾಯಿ, ರೋಬಸ್ಟಾ ಪಾರ್ಚ್ಮೆಂಟ್ 18,000ರಿಂದ 18,400 ರೂಪಾಯಿ, ರೋಬಸ್ಟಾ ಚೆರಿ 8,500ರಿಂದ 9,500 ರೂಪಾಯಿಗಳು.
1: ವರ್ಕ್ ಫ್ರಮ್ ಹೋಮ್, ಹೈ ಸ್ಯಾಲರಿ, ಬರೀ ಒಂದು ಕ್ಲಿಕ್ ನಲ್ಲಿ.
2: ಅಪರಿಚಿತ ಲಿಂಕ್ ಗಳನ್ನು ಕ್ಲಿಕ್ ಮಾಡಬೇಡಿ, RBI ಹೇಳುತ್ತೆ.
3: ಜಾಣರಾಗಿರಿ, ಜಾಗರೂಕರಾಗಿರಿ.
0: ನಿಧನ ಸುದ್ದಿ. ಶ್ರೀಮಂಗಲ ಕುಮಟೂರು ಕಾರಳಾನ ಮಾಚೀರ ಪೌತಿ ಅಯ್ಯಪ್ಪ ಇಂಗಡ ಪೊಣ್ಣು ಮುತ್ತಮ್ಮ ಇಂಗ ಇಂದು ಮರಣಪಟ್ಟಿತ್ತು. 86 ಬಾಯತ್ರ ಮಾಚೀರ ಮುತ್ತಮ್ಮ ಇಂಗಡ ತಾಮನೆ ತೆಕ್ಕಡಮ್ಮಂಡ ಆಕಿರಿ ಕಾರ್ಯ ನಾಳೆ ಮಜ್ಜನ ಇಂಗಡ ಸುಮಂತ ಮನೆ ನಡಪ. ಕಕ್ಕಬ್ಬ ಯವಕಪಾಡಿ ಕಾರಳಾನ ಅಪ್ಪ ರಂಡ ಪೌತಿ ಮುತ್ತಪ್ಪ ಇಂಗಡ ಪೊಣ್ಣು ಅಕ್ಕವ ಮುತ್ತಪ್ಪ ಇಂಗ ಇಂದು ಮರಣಪಟ್ಟಿತ್ತು. ಅಪ್ಪ ರಂಡ ಸಾಗರ ಇಂಗಡ ಅಮ್ಮ 89 ಬಯತ್ರ ಅಕ್ಕವ ಇಂಗಡ ಆಕಿರಿ ಕಾರ್ಯ ನಾಳೆ ಕಕ್ಕಬ್ಬ ಯವಕಪಾಡಿ ಗ್ರಾಮದಲ್ಲಿ ನಡಪ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
4: ಆಕಾಶವಾಣಿ ಮಡಿಕೇರಿ ಸುದ್ದಿ ಜಂಪಿ. ಪ್ರಾಯೋಜಕರು ಭಾರತೀಯ ಸಂಬಾರ ಮಂಡಳಿನ ನಿವೃತ್ತ ಅಧಿಕಾರಿ ಅಯ್ಯಂಡ್ರ ಗಿರೀಶ್ ಕುಮಾರ್ ಮತ್ತು ಸಂಸಾರ ಚೆಟ್ಟಳ್ಳಿ ಗ್ರಾಮ.
5: ಸುದ್ದಿ ಜಂಪೆ ಓದ್ತಾ ಇರೋ ಕಲ್ಲು ಮುಟ್ಲು ಜಶ್ಮಿ ಚಿಂತು. ಜಂಪೆನ ವಿವರ. ಮುಂದೆ ಬರುವ ಮುಂಗಾರ್ಲಿ ಜಿಲ್ಲೆಯಲ್ಲಿ ಆಗುವ ಭೂಕುಸಿತ, ಹೊಳೆ ಪ್ರವಾಹದಂತಹ ವಿಕೋಪದ ಸಂದರ್ಭದಲ್ಲಿ ಜನರ ಪ್ರಾಣ ಆಸ್ತಿ ರಕ್ಷಿಸುವ ನಿಟ್ಟಿಲಿ ಬೇರೆ ಬೇರೆ ಇಲಾಖೆಯೊಟ್ಟಿಗೆ ಕೈ ಜೋಡಿಸುವ ನಿಟ್ಟಿಲಿ ಪೊಲೀಸ್, ಜಿಲ್ಲಾ ವಿಪತ್ತು ನಿಯಂತ್ರಣ ಕೇಂದ್ರ ಮತ್ತು ಅಗ್ನಿಶಾಮಕ ದಳದ ಅಧಿಕಾರಿಗಳ ಸಭೆ ಕರೆದು ಜಿಲ್ಲೆಯಲ್ಲಿ ತುರ್ತು ಸಂದರ್ಭದಲ್ಲಿ ಲಭ್ಯ ಇರುವ ಜೀವ ರಕ್ಷಣಾ ಸಾಮಗ್ರಿಗ ವಾಹನಗಳ ಹಾಗೆ ಸ್ವಯಂ ಸೇವಕರ ಸಹಕಾರ, ಬದಲಿ ರಸ್ತೆ ಮಾರ್ಗಗಳ ಗುರುತಿಸುವ ವಿಷಯಗಳ ಬಗ್ಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಬಿಂದುಮಣಿ ಅವರು ಚರ್ಚೆ ನಡೆಸಿದರು. ಕರ್ನಾಟಕ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮ ವತಿಯಿಂದ 2026-27 ಸಾಲಿಗೆ ಅಲ್ಪಸಂಖ್ಯಾತರ ಜನಾಂಗದವಕ್ಕೆ ಅರಿವು ಯೋಜನೆಯಡಿ ನಿಗಮದ ಸಾಲ ಸೌಲಭ್ಯ ನೀಡಿಕೆ ಆನ್ಲೈನ್ ಮೂಲಕ ಅರ್ಜಿ ಕರೆದಳು. ಆನ್ಲೈನ್ನಲ್ಲೇ ಅರ್ಜಿ ಹಾಕಿಕೆ May 30 ಆಖರಿ ದಿನ. ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಬೆಂಗಳೂರು ವತಿಯಿಂದ ಕರ್ನಾಟಕ ರಾಜ್ಯಾದ್ಯಂತ July 11 ರಾಷ್ಟ್ರೀಯ ಲೋಕ ಅದಾಲತ್ ನಡೆದಿದೆ. ಇತ್ತೀಚೆಗೆ ನವದೆಹಲಿನ ತ್ಯಾಗರಾಜ್ ಸ್ಟೇಡಿಯಂನಲ್ಲಿ ನಡೆದ ರಾಷ್ಟ್ರಮಟ್ಟದ ಬ್ರೈನೋ ಬ್ರೈನ್ ಪೈಪೋಟಿಲಿ ಮಡಿಕೇರಿ ಮದಿನಾಡಿನ ಬಿಜೆಎಸ್ ಸ್ಕೂಲ್ನ ಅನ್ವಿತ್ ಎಸ್ ಅವು ಜೂನಿಯರ್ ವಿಭಾಗದಲ್ಲಿ ಚಾಂಪಿಯನ್ ಆಗಿ ಹೊರಹೊಮ್ಮಿಯಳು. 3x31x11 kV ವಿದ್ಯುತ್ ವಿತರಣೆ ಮಾಡುವ ಕೇಂದ್ರದಿಂದ ಹೋಗುವ 3x ಫೀಡರ್ಲಿ ನಾಳೆ ಹೊತ್ತಾರೆ 10 ಗಂಟೆಯಿಂದ 5 ಗಂಟೆ ಮುಟ ಮುತ್ತರ್ಮುಡಿ, ಕುಂಬಳದಾಳು, ಕಿಗ್ಗಾಲು, ಕಬಡ್ಡಗಿರಿ, 3x

0: ಟೌನ್. ಹಂಗೆ ತಾರೀಕು 11ರಂದು ತಾಳತ್ಮನಿ, ಅಪ್ಪಂಗಳ, ಬೆಟ್ಟಿಗೇರಿ, ಚೇರಂಬಣಿ, ಚಟ್ಟಿಮನಿ, ಭಾಗಮಂಡಲ, ತಲಕಾವೇರಿ, ಅಯ್ಯಂಗೇರಿ ಸುತ್ತಮುತ್ತ ಕರೆಂಟ್ ಇರದುಲೆತೇಳಿ ವಿದ್ಯುತ್ ಇಲಾಖೆ ಪ್ರಕಟಣೆ ತಿಳಿಸಿತು. ಜಿಲ್ಲಾ ಉದ್ಯೋಗ ವಿನಿಮಯ ಕೇಂದ್ರ ವತಿಯಿಂದ ತಾರೀಕು 12ರಂದು ಹೊತ್ತಾರೆ 11 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆ ಮುಟ ಮಿನಿ ಉದ್ಯೋಗ ಮೇಳ ನಡೆದಿದೆ. ಖಾಸಗಿ ಕಂಪನಿಗ ಖಾಲಿ ಇರುವ ಹುದ್ದೆಗಳಲ್ಲಿ ನೇಮಕಾತಿ ಮಾಡಿಕೊಂಡ್ವೆ. ಎಸ್ಎಸ್ಎಲ್ಸಿ, ಪಿಯುಸಿ, ಐಟಿಐ, ಡಿಪ್ಲೊಮೊ ಪದವಿ ಹೊಂದಿರುವ ಅಭ್ಯರ್ಥಿಗ ಎಲ್ಲ ದಾಖಲೆಗಳೊಟ್ಟಿಗೆ ಭಾಗವಹಿಸಕತ್ತೇಳಿ ಜಿಲ್ಲಾ ಉದ್ಯೋಗ ಅಧಿಕಾರಿಯವರು ತಿಳಿಸಿದರು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆನ ಕೂಡುಕೂಟಲಿ ನಾಳೆ ಹೊತ್ತಾರೆ 11 ಗಂಟೆಗೆ ಮಡಿಕೇರಿಪೇಟೆನ ಗಾಂಧಿ ಭವನದಲ್ಲಿ ಶಿವಶರಣೆ ಹೇಮರೆಡ್ಡಿ ಮಲ್ಲಪ್ಪ ಜಯಂತಿ ಜಂಬರ ನಡೆದಿದೆ. ಕರ್ನಾಟಕ ಲೋಕಾಯುಕ್ತ ಮಡಿಕೇರಿನ ಲೋಕಾಯುಕ್ತ ಅಧಿಕಾರಿಗ ತಾರೀಕು 13ರಂದು ಹೊತ್ತಾರೆ 11 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆ ಮುಟ ಪೊನ್ನಂಪೇಟೆ ತಾಲೂಕು ಕಚೇರಿ ಸಭಾಮಂಡಳಿ ಕರ್ನಾಟಕ ಲೋಕಾಯುಕ್ತ ಕಾಯ್ದೆ ಅಡಿ ಪುಕಾರ್ ಅರ್ಜಿನ ವಿತರಿಸುವೆ. ತುಂಬಿದ ಮತ್ತೆ ನೋಟರಿಂದ ಅಫಿಡೇಟ್ ಮಾಡಿದ ಅರ್ಜಿನ ತಕೊಂಡ್ವೆ. ಸರ್ಕಾರಿ ಕಚೇರಿ ಕೆಲಸಗಳಲ್ಲಿ ವಿಳಂಬ ಹಾಗೆ ಇನ್ನಿತರ ತೊಂದರೆ ನೀಡುತ್ತಿರುವ ಸರ್ಕಾರಿ ಅಧಿಕಾರಿ ನೌಕರರ ವಿರುದ್ದ ಸಾರ್ವಜನಿಕರು ನಿಗದಿ ಮಾಡಿದ ಪತ್ರದಲ್ಲಿ ಪುಕಾರ್ನ ನೀಡಕತ್ತೇಳಿ ಕರ್ನಾಟಕ ಲೋಕಾಯುಕ್ತ ಪೊಲೀಸ್ ಉಪಾಧ್ಯಕ್ಷರು ತಿಳಿಸಳು. ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ವತಿಯಿಂದ ಅರೆಭಾಷೆ ಸಂಸ್ಕೃತಿ ಮತ್ತು ಅಭಿವೃದ್ಧಿ ಸಂಘ ಕೆದಮಳೂರು ವಿರಾಜಪೇಟೆ ಇವರ ಕೂಡುಕೊಟ್ಟಲ್ಲಿ ಅರೆಭಾಷೆ ಗಡಿನಾಡ ಉತ್ಸವ 2026 ಜಂಬರ ತಾರೀಕು 13ರಂದು ಹೊತ್ತಾರೆ 9 ಗಂಟೆಗೆ ತೋರ ಸಮುದಾಯ ಭವನದಲ್ಲಿ ನಡೆದಿದೆ. ಇದರಲ್ಲಿ ಸಾಧಕರಿಗೆ ಸನ್ಮಾನ, ಸಾಂಸ್ಕೃತಿಕ ಜಂಬರ, ಹಾಸ್ಯ ಕಲಾವಿದ ಜೀವನ್ ಕೆರೆಮೊಲೆ ಅವರಿಂದ ನಗೆ ಚಟಾಕಿ ಕಾರ್ಯಕ್ರಮ ನಡೆದಿದೆ. ವಿವಿಧತೆಯಲ್ಲಿ ಏಕತೆ ಸಾರುವ ನಮ್ಮ ದೇಶದಲ್ಲಿ ಬಹುಸಂಸ್ಕೃತಿ ಮತ್ತು ಸೌಹಾರ್ದತೆಯೇ ನಮ್ಮ ಆಸ್ತಿ. ಬಹುಸಂಸ್ಕೃತಿ ಉತ್ಸವಗ ಭಾಷೆ ಮತ್ತು ಸಂಸ್ಕೃತಿನ ಉಳಿಸಿಕೆ ಮತ್ತು ಬೆಳೆಸಿಕೆ ಪೂರಕ ಆದೆ ಅಂತೇಳಿ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿನ ಅಧ್ಯಕ್ಷರಾದ ಶ್ರೀ ಸದಾನಂದ ಮಾವಜವು ಹೇಳಲು. ಅವು ಬಂಟ್ವಾಳಲ್ಲಿ ನಡೆದ ಅರೆಭಾಷೆ ಸಾಂಸ್ಕೃತಿಕ ಹಬ್ಬ 2026 ಜಂಬರ್ನ ಉದ್ಘಾಟಿಸಿ ಮಾತಾಡಿ ಬಹುಸಂಸ್ಕೃತಿ ಉತ್ಸವದಡಿಲಿ ಅರೆಭಾಷಿಕರು ಕಮ್ಮಿ ಇರುವ ಜಾಗಲಿ ಅರೆಭಾಷೆ ಸಾಂಸ್ಕೃತಿಕ ಜಂಬರ ಹಮ್ಮಿಕೊಂಡು ಭಾಷೆನ ಸೊಬಗು ಸೊಗಡು ಮತ್ತು ಸಂಸ್ಕೃತಿನ ಪರಿಚಯಿಸುವ ಕೆಲಸ ಹೆಮ್ಮೆತ ಹೇಳ್ದು. 12ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಮಡಿಕೇರಿ ತಾಲೂಕಿನ ಕಡಂಗ ಗ್ರಾಮದಲ್ಲಿ ತಾರೀಕು 20ರಂದು ನಡೆದಿದೆ. ಪ್ರವಾಸಿಗರ ಸುರಕ್ಷತೆಯ ಗಮನಲ್ಲಿಟ್ಟುಕೊಂಡು ಜಿಲ್ಲೆಯಲ್ಲಿ ಕಾರ್ಯನಿರ್ವಹಿಸಿರುವ ಹೋಂಸ್ಟೇಗ ಅಧಿಕೃತ ಅನುಮೋದನೆ ಪಡೆಯುವುದು ಕಡ್ಡಾಯಗೊಟ್ಟು ಜಿಲ್ಲೆಯಲ್ಲಿ ನೋಂದಣಿ ಪತ್ರ ಪಡೆಯದೇ ಕಾರ್ಯನಿರ್ವಹಿಸುತ್ತಿರುವ ಎಲ್ಲಾ ಹೋಂಸ್ಟೇ ಮಾಲೀಕರು ಪ್ರವಾಸೋದ್ಯಮ ಇಲಾಖೆಯಲ್ಲಿ ನೋಂದಣಿ ಮಾಡಿದ ಮೇಲೆ ಹೋಂಸ್ಟೇ ನಡೆಸೋಕ್ಕೂ ಸರ್ಕಾರದ ಆದೇಶನ ಮಾಲೀಕರು ಕಟ್ಟುನಿಟ್ಟಾಗಿ ಪಾಲಿಸೋಕು ತಿಳಿ ಪ್ರವಾಸೋದ್ಯಮ ಇಲಾಖೆಯ ಉಪನಿರ್ದೇಶಕರು ತಿಳಿಸಲು. ವಿದ್ಯಾರ್ಥಿಗಳ ವ್ಯಕ್ತಿತ್ವ ವಿಕಸನಕ್ಕೆ ಕಲೆ ಸಹಕಾರಿಯಾದೆ. ಕಲೆನ ಅನಾವರಣಕ್ಕೆ ಸರಿಯಾದ ವೇದಿಕೆ ಕೊಡುವ ಕಾರ್ಯಕ್ರಮಗಳನ್ನು ವಿದ್ಯಾರ್ಥಿಗ ಸದುಪಯೋಗ ಪಡ್ಕೊಳ್ಳೋಕುತ್ತೇಳಿ ಮೇಜರ್ ಪ್ರೊಫೆಸರ್ ರಾಘವ ಬಿ ಅವು ಹೇಳಲು. ಅವು ಕೊಡಗು ವಿಶ್ವವಿದ್ಯಾಲಯದ ಎಫ್ಎಂಸಿ ಕಾಲೇಜಿನ ವತಿಯಿಂದ ನಡೆದ ಕಲಾವೈಭವ ತೆಳುವ ಕಲೆ ಹಬ್ಬನ ಉದ್ಘಾಟಿಸಿ ಮಾತಾಡಿ ವಿದ್ಯಾರ್ಥಿಗಳ ವ್ಯಕ್ತಿತ್ವ ವಿಕಸನಕ್ಕೆ ಕಲೆ ಸಹಕಾರಿಯಾದೆ. ಶಿಕ್ಷಣದ ಒಟ್ಟಿಗೆ ವಿದ್ಯಾರ್ಥಿಗಳ ಸರ್ವಾಂಗೀಣ ಅಭಿವೃದ್ಧಿಗೆ ಕಾಲೇಜು ಶ್ರಮಿಸ್ತಾ ಇದ್ದು ಕಲಾವೈಭವಕ್ಕೆ ಒಂದು ಭಾಗ ಆಗಿಟ್ಟು ಇಂತಹ ವೇದಿಕೆನ ಬಳಸ್ಕೊಡಕುತ್ತ ಹಾಗೆ ಸಮಾಜಕ್ಕೆ ಉತ್ತಮ ಪ್ರಜೆಗಳನ್ನು ವಿದ್ಯಾರ್ಥಿಗಳ ರೂಪದಲ್ಲಿ ನೀಡುವ ಕಾರ್ಯನ ಯಾವುದೇ ಸ್ವಾರ್ಥ ಇಲ್ಲದೆ ಕಾಲೇಜು ಮಾಡ್ತಾಟ್ಟು ಇದಕ್ಕೆ ಕೈ ಜೋಡಿಸಿರೆ ವಿದ್ಯಾರ್ಥಿಗಳ ಭವಿಷ್ಯ ಮತ್ತೆ ಕಾಲೇಜು ಬೆಳೆಯಕ್ಕೆ ಸಹಾಯ ಆದೇತ ಹೇಳ್ದು. ಇಲ್ಲಿಗೆ ಇಂದಿನ ಸುದ್ದಿ ಚೊಂಪೆ ಮುಕ್ತು.
1: ಸುದ್ದಿ ಚೊಂಪೆ ಪ್ರಸಾರ ಆತು. ಪ್ರಾಯೋಜಕರು ಚಿಟ್ಟಳ್ಳಿ ಗ್ರಾಮದ ಅಯ್ಯಂಡ್ರ ಗಿರೀಶ್ ಕುಮಾರ್ ಮತ್ತೆ ಸಂಸಾರ ಭಾರತೀಯ ಸಂಬಾರ ಮಂಡಳಿನ ನಿವೃತ್ತ ಅಧಿಕಾರಿಗ
2: ಅಂದದ ರೂಪಿಗೆ ಚಂದದ ವಿನ್ಯಾಸ. ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ
3: ಶಾರದಾ ಜುವೆಲ್ಲರ್ಸ್ ಆಪೋಸಿಟ್ ಆಂಜನೇಯ ಟೆಂಪಲ್ ಅರಸ್ ರೋಡ್ ಮೈಸೂರು.
4: ಈ ಸಲ ಫಂಕ್ಷನ್ ಗೆ ವೆರೈಟಿ ಡ್ರೆಸ್ ತಗೊಳ್ಬೇಕು, ಎಲ್ಲಿಗೆ ಹೋಗೋಣ?
5: ಮಕ್ಕಳಿಗೆ, ನಿನಗೆ, ನನಗೆ ಅಂತ ವೆರೈಟಿ ಡ್ರೆಸ್ ಬೇಕು ಅಂತಂದ್ರೆ ವಿರಾಜಪೇಟೆಯ ಹ್ಯಾಪಿ ಶಾಪಿಂಗ್ ಗೆ ಹೋಗ್ಬೇಕು. ಅಲ್ಲಿಂದಲೇ ಬ್ಲೇಜರ್ ಸೂಟ್ಸ್ ಕೂಡ ತಗೊಳ್ಳೋಣ.
6: ಇದೀಗ ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಗಳ ಟೈಲ್ಸ್, ಗ್ರಾನೈಟ್, ಸ್ಯಾನಿಟರಿ, ಬಾತ್ರೂಮ್ ಫಿಟ್ಟಿಂಗ್ಸ್ ನಮ್ಮ ಬೈಲಗುಪ್ಪೆಯಲ್ಲಿರುವ ಸಿಜೆ ಬಿಲ್ಡ್ವೇರ್ ನಲ್ಲಿ.
7: 300ಕ್ಕೂ ಅಧಿಕ ಡಿಸೈನ್ಸ್ ನ ಟೈಲ್ಸ್ ನ ಅತಿ ದೊಡ್ಡ ಶೋರೂಮ್ ಸಿಜೆ ಬಿಲ್ಡ್ವೇರ್.
8: ಸಿಜೆ ಬಿಲ್ಡ್ವೇರ್ ಬೈಲಗುಪ್ಪೆ, ಕುಶಾಲ್ ನಗರ, ಆಲ್ಸೋವರ್, ಇರಿಟಿ, ಕಣ್ಣು, ಚಿರುಪುಯ, ಬೆಳ್ಳರಿಕುಂ, ನೀಲೇಶ್ವರಂ. ಸಿಜೆ ಬಿಲ್ಡ್ವೇರ್, ಟ್ರಸ್ಟ್ ದ ಲೆಗಸಿ.
9: ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ ಮೈ ಡಾರ್ಲಿಂಗ್.
10: ಸರ್ಪ್ರೈಸ್ ಗಿಫ್ಟ್
9: ಓಪನ್ ಮಾಡು.
10: ವಾವ್, ಡೈಮಂಡ್ ನೆಕ್ಲೇಸ್, ನಾನು ಮನಸ್ಸಿನಲ್ಲಿ ಕಲ್ಪನೆ ಮಾಡಿದ ಡಿಸೈನ್ಸ್, ಸೂಪರ್, ಥ್ಯಾಂಕ್ ಯು ರೀ. ಎಲ್ಲಿಂದ?
9: ಮುಳಿಯಾದಿಂದ. ಮನವನ್ನು ಅರಿತ ಇಷ್ಟಗಳಿಗೆ ಮುಳಿಯಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ, ಗೋಣಿಗೊಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
11: ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ವಿಶು ಹಬ್ಬದ ಕೊಡುಗೆ, ರೆಫ್ರಿಜರೇಟರ್, ಎಸಿ, ಫ್ಯಾನ್, ಏರ್ ಕೂಲರ್ ಮೇಲೆ ಮೆಗಾ ಡಿಸ್ಕೌಂಟ್, ಟಿವಿ, ವಾಷಿಂಗ್ ಮಿಷಿನ್, ಮಿಕ್ಸಿಗಳ ಎಕ್ಸ್ಚೇಂಜ್ ಆಫರ್, ಅಪ್ ಟು 40% ಕ್ಯಾಶ್ ಬ್ಯಾಕ್, 0% ಇಂಟ್ರೆಸ್ಟ್ ನಲ್ಲಿ ಇಎಂಐ. ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ.
12: ಭಾರತ್ ಎಲೆಕ್ಟ್ರಾನಿಕ್ಸ್ ನ ಮತ್ತೊಂದು ಕೊಡುಗೆ ಭಾರತ್ ಹೋಂಡಾ. ಇಲ್ಲಿ ಹೋಂಡಾ ಪವರ್ ಪ್ರಾಡಕ್ಟ್, ಜನರೇಟರ್, ವಾಟರ್ ಪಂಪ್, ಮಲ್ಟಿಪರ್ಪಸ್ ಎಂಜಿನ್, ಹೋಂಡಾ ಪ್ರಾಡಕ್ಟ್ಸ್ ನ ಸೇಲ್ಸ್ ಅಂಡ್ ಸರ್ವಿಸ್ ಗಾಗಿ ಬನ್ನಿ. ಕೊಡಗಿನ ಆಥರೈಸ್ಡ್ ಡೀಲರ್ ಹಾಗೂ ಡಿಸ್ಟ್ರಿಬ್ಯೂಟರ್ ಭಾರತ್ ಹೋಂಡಾ, ಹಿಲ್ ರೋಡ್, ಮಡಿಕೇರಿ.
13: ಭಾಗಮಂಡಲದ ಕೆವಿಜಿ ಐಟಿಐ ನಲ್ಲಿ 2 ವರ್ಷಗಳ ಎಲೆಕ್ಟ್ರಿಷಿಯನ್ ಎಲೆಕ್ಟ್ರಿಕ್

0: ಎಲೆಕ್ಟ್ರಾನಿಕ್ ಮೆಕ್ಯಾನಿಕ್ ಹಾಗೂ ಮೆಕ್ಯಾನಿಕ್ ಮೋಟರ್ ವೆಹಿಕಲ್ ಕೋರ್ಸುಗಳಿಗೆ ಅಡ್ಮಿಷನ್ ಪ್ರಾರಂಭಗೊಂಡಿದೆ. ವಿದ್ಯಾರ್ಹತೆ ಎಸ್ಎಸ್ಎಲ್ಸಿ ಪಾಸ್. ಸಂಪರ್ಕಿಸಿ ಪ್ರಾಚಾರ್ಯರ ಮೊಬೈಲ್ ಸಂಖ್ಯೆ 9900920241.
1: ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ ಬಾಗಿಲಲ್ಲೇ ಈಗ ಎಲ್ಲವೂ ಲಭ್ಯವಿದೆ.
2: ಹೌದು, ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಕೊಡಗಿನ ಗೋಣಿಕೊಪ್ಪ, ಸೋಮವಾರಪೇಟೆ ಹಾಗೂ ಕುಶಾಲನಗರದಲ್ಲಿ.
1: ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ಗಾಗಿ ಸಂಪರ್ಕಿಸಿ 9906067186.

0: ಎರಡು ಬೆಸ್ಟ್ ಪ್ಯಾಕೇಜ್ ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದರಲ್ಲಿ ನಿಮಗೆ ಅನ್ಲಿಮಿಟೆಡ್ ಊಟ, ಅನ್ಲಿಮಿಟೆಡ್ ಡಾಟಾ ಅಂತ ಪ್ರತಿಯೊಂದು ಇರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಈ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿ 9591424242.
1: ನೆಕ್ಸ್ಟ್ ಮಂತ್ ಮಗಂದು ಮದ್ವೆ, ಸೂಟ್ ಬ್ಲೇಸರ್ ಪರ್ಚೇಸ್ ಮಾಡೋಕೆ ಮೈಸೂರು ಅಥವಾ ಬೆಂಗಳೂರು ಹೋಗೋಣ ಅಲ್ವಾ?
2: ಅಷ್ಟು ದೂರ ಯಾಕೆ? ವಿರಾಜ್ಪೇಟೆಯ ರೇಮಂಡ್ ಶಾಪ್ ನಿಂದನೇ ತಗೊಳ್ಳೋಣ. ಅಲ್ಲಿ ಎಲ್ಲಾ ಫಂಕ್ಷನ್ ಗಳಿಗೆ ಬೇಕಾದಂತಹ ರೆಡಿಮೇಡ್ ಡ್ರೆಸ್ ಫ್ಯಾಬ್ರಿಕ್ ಕೂಡ ಇದೆ. ನಮಗೆ ಬೇಕಾದ ಲೇಟೆಸ್ಟ್ ಡಿಸೈನ್ ನಲ್ಲಿ ಬ್ಲೇಸರ್ ಸೂಟ್ ಸ್ಟಿಚ್ ಕೂಡ ಮಾಡಿಕೊಡ್ತಾರೆ. ಅಲ್ಲದೆ ಕುಪ್ಯ ಫ್ಯಾಬ್ರಿಕ್ ಕೂಡ ಇದೆ.
1: ದ ರೇಮಂಡ್ ಶಾಪ್ ನಿಯರ್ ಕೆನರಾ ಬ್ಯಾಂಕ್ ವಿರಾಜಪೇಟೆ.
3: ಭಾರತಿ ರೇಡಿಯೋ ಹೌಸ್ ನಲ್ಲಿ ಫೆಸ್ಟಿವಲ್ ಆಫರ್, ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಕುಕ್ಕರ್, ಮಿಕ್ಸಿಗಳ ಎಕ್ಸ್ಚೇಂಜ್ ಆಫರ್, 0% ಇಂಟ್ರೆಸ್ಟ್, 0% ಡೌನ್ ಪೇಮೆಂಟ್, ಪ್ರತಿ ಖರೀದಿಗೂ ಖಚಿತ ಬಹುಮಾನ.
1: ಭಾರತಿ ರೇಡಿಯೋ ಹೌಸ್ ನಿಯರ್ ಚೌಕ್, ಗಣಪತಿ ಸ್ಟ್ರೀಟ್, ಮಡಿಕೇರಿ ಮತ್ತು ಗೋಣಿಕೊಪ್ಪಲು. ಫರ್ನಿಚರ್ ಗಳ ಮೆಗಾ ಡಿಸ್ಕೌಂಟ್ ಸೇಲ್ ಬಿಟ್ಟಂಗಾಲದ ಗ್ರೀನ್ಸ್ ಫರ್ನಿಚರ್ ನಲ್ಲಿ ನಿಮಗಿಷ್ಟವಾದ ಯಾವುದೇ ಫರ್ನಿಚರ್ ಗಳನ್ನು ಖರೀದಿಸಿ ಸುಲಭ ಕಂತಿನ ಇಎಂಐ ಮೂಲಕ. ನಾರ್ತ್ ಕೇರಳದ ಲಾರ್ಜೆಸ್ಟ್ ಫರ್ನಿಚರ್ ಮ್ಯಾನುಫ್ಯಾಕ್ಚರ್ಸ್ ಗ್ರೀನ್ಸ್ ಫರ್ನಿಚರ್, ಬಿಟ್ಟಂಗಾಲ ಜಂಕ್ಷನ್, ವಿರಾಜಪೇಟೆ. ನಿಮ್ಮ ಮನೆಯನ್ನು ಶೃಂಗರಿಸಿ ಗ್ರೀನ್ಸ್ ನ ಸುಂದರವಾದ ಫರ್ನಿಚರ್ ಗಳೊಂದಿಗೆ.
4: ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು
5: ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾಂಡ್ ಸಿಟಿ. ಸ್ಯಾಂಡ್ ಸಿಟಿ ಅರ್ಪಿಸುತ್ತಿದೆ ಸ್ಯಾಂಡ್ ಸಿಟಿ ನ್ಯೂ ಟೌನ್. ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲಾ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್, ನ್ಯಾಷನಲ್ ಹೈವೇಯಿಂದ 100 ಮೀಟರ್ ದೂರದಲ್ಲಿ ಬ್ಯಾಂಕ್ ಸಾಲ ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243002424.
6: ಸುದ್ದಿ ಸಮಾಚಾರ ಓದಿ ಅನ್ನುಳ್ಳ ಮಾಚಿಮಾಡ ಹರ್ಷ ದೇವಯ್ಯ. ದಂಡಾರ್ತ್ 25-26 ಸಾಲಕ್ಕೂ ಒತ್ತನಕ್ಕೆ ಮುಖ್ಯಮಂತ್ರಿ ಮೂಲಸೌಕರ್ಯ ಅಭಿವೃದ್ಧಿ ಯೋಜನೆಯ ಅಡಿಲು ಬಿಡುಗಡೆ ಆನ ಸುಮಾರು 5.5 ಕೋಟಿ ರೂಪಾಯಿ ಅನುದಾನತ್ ಕುಶಾಲನಗರ ಪುರಸಭೆ ವ್ಯಾಪ್ತಿಯಲ್ಲಿ ನರ್ತೋಕು ಪಡೆತುಳ್ಳ ಅಭಿವೃದ್ಧಿ ಕಾಮಗಾರಿಗೆ ಶಾಸಕ ಡಾಕ್ಟರ್ ಮಂಥರಗೌಡ ಭೂಮಿ ಪೂಜೆ ನರ್ತಿಚಿ. ಬೈಂಜ ತಕ್ಕ ಪರಂದ ಶಾಸಕಂಗ ಜಿಲ್ಲೆರ ಅಭಿವೃದ್ಧಿಗೆ ಸರ್ಕಾರ ಎಲ್ಲ ತರತರ ಸಾಕಾರ ತಂದ ನುಂಡುಂದರಿಚಿಟಿತ್. ರೋಡರ ಅಭಿವೃದ್ಧಿ ಆನಕ ಅವರು ಜಾಗತರ ಅಭಿವೃದ್ಧಿ ಆನನ್ನ ಕ್ಯಾಂದ್ ಅಣ್ಣಿಚಿ. ಕೂಡ ಅಧ್ಯಕ್ಷ ಪ್ರಮೋದ್ ಮುತ್ತಪ್ಪ, ಪುರಸಭೆಯ ಮುಖ್ಯಾಧಿಕಾರಿ ಗಿರೀಶ್ ಕುಂಡನಿಕೆ ಮುಖ್ಯಪಟ್ಟವು ಈ ಸಂದರ್ಭ ಹಾಜರಿಂಜತ್. ಸಂವಿಧಾನದ ಮೂಲಕ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜನಪ್ರತಿನಿಧಿಯ ಅಧಿಕಾರಿಯ ಪಿಂಜ ವಿದ್ಯಾವಂತಂಗಕ್ಕೆ ಕೊಟ್ಟ ಅವಕಾಶ ತೆಂಜ ಇಂದು ಎಲ್ಲರೂ ಗೌರವತೋಡೆ ಬದುಕು ನೀಸಿಕೊಂಡು ಉಂಡು ಎಂದು ಶಾಸಕ ಡಾಕ್ಟರ್ ಮಂಥರಗೌಡ ಅಭಿಪ್ರಾಯಪಟ್ಟತ್. ಶನಿವಾರ ಸಂತರ ಪಕ್ಕತ್ರ ಮಾದರೆ ಗ್ರಾಮತ್ರ ಡಾಕ್ಟರ್ ಭೀಮರಾವ್ ಯುವಕ ಸಂಘ ಪಿಂಜ ಗ್ರಾಮಾಭಿವೃದ್ಧಿ ಸಮಿತಿರ ಕೂಟಾದ ನೆಲೆ ಅಲ್ಲಿತ್ರ ಸರ್ಕಾರಿ ಪ್ರೈಮರಿ ಸ್ಕೂಲಲ್ಲೂ ಏರ್ಪಾಡು ಮಾಡಿ ತಿಂಜ ಸಮಾಜದ ನಿರ್ಮಾಣಕ್ಕಾಗಿ ಜನಜಾಗೃತಿ ಅನ್ನುವ ಕಾರ್ಯಕ್ರಮದ ಕೂಡಿಯಾಡಿತು ತಕ್ಕ ಬರಂದ ಅವು ಶಿಕ್ಷಣತರ ಮಹತ್ವತನ ಅರ್ಜಿ ತಿಂಜ ಡಾಕ್ಟರ್ ಅಂಬೇಡ್ಕರ್ ಸಂವಿಧಾನದ ಅದನ್ನು ಮೂಲಭೂತ ಹಕ್ಕಾಯಿತು ಮಾಡಿತು ಎಲ್ಲರೂ ಶಿಕ್ಷಣ ಪಡೆದವನಿಕೆ ಮಾಡಿತು ಎಂದರಿಚಿಟ್ಟತ್. ಕಾರ್ಯಕ್ರಮದ ಖನಪಟ್ಟವು ಕೂಡಿಯಾಡಿ ತಿಂಜತ್. ಪೊನ್ನಂಪೇಟೆ ತಾಲೂಕು ಬೆಳ್ಳೂರು ಗ್ರಾಮತ್ ಮಿತಿಮೀರಿನ ನರಿರ ಹಾವಳಿ ನುಂಡು ಗ್ರಾಮಸ್ಥಂಗ ಜೀವತ್ನ ಕೈಲು ಪುಡ್ಚಂಡು ಬದುಕು ನೀಸುವನಿಕೆ ಆಯಿತು. ಗ್ರಾಮಸ್ಥಂಗಳ ಅತ್ತ ಕಡಚಿಯಡ ಮೇಲೆ ದಾಳಿ ಮಾಡಿ ನುಡು ನರಿ ನುಂಡು ಇಕ್ಕಾಕನೆ ನೂರಾಂಗು ಅಧ್ಯಯನ ಪಶುವ ಜೀವಕಳನ್ನಡ ವರದಿಯಾಯಿತು. ಇದತ್ ಇಟ್ಟಿರ ಪೊನ್ನಣ್ಣ ಅಣ್ಣು ಎಂಡ 10 ಪೈಯೋಳ ನರಿ ಕೊಂದಿತ್ತು. ನರಿ ದಾಳಿಕ್ಕೆ ಬೇರೆ ಪರಂದ ಗ್ರಾಮಸ್ಥಂಗ ಗ್ರಾಮತ್ ಆಯ್ಡುಳ ನರಿ ದಾಳಿನ ತಡಪಕ್ಕೆ ಅರಣ್ಯ ಇಲಾಖೆ ಬೋಂಡೆ ಕ್ರಮತ್ನ ಪರಿಣಾಮಕಾರಿಯಾಗಿ ಅನುಷ್ಠಾನ ಮಾಡಿತಿಲ್ಲ ಎಂದು ಎಣ್ಣಿತ್ತು. ಅತ್ತ ಕಡಚಲ ಕಳನಂಗಕ್ಕೆ ಪರಿಹಾರತ್ನ ಪಣತರ ರೂಪದ ಕೊಡಪಾಂಡ ಬದಲು ಅತ್ತ ಕಡಚಲೆ ಪರಿಹಾರ ಆಯ್ತು ಕೊಡ್ಕೊಂಡು ಹೋರಾಟ ಮಾಡಚಿ. ಜಿಲ್ಲೆರ ಬಾಸ್ಕೆಟ್ಬಾಲ್ ಕಳಿಕಾರಕ್ಕೆ ಪುರುಡು ಕೊಡುವ ಉದ್ದೇಶದ ಕೂರ್ಗ್ ಯುನೈಟೆಡ್ ಬಾಸ್ಕೆಟ್ಬಾಲ್ ಕ್ಲಬ್ ಪಿಂಜ ಬಾರೆ ಬಾರೆ ಬಾಸ್ಕೆಟ್ಬಾಲ್ ಕ್ಲಬ್ರ ಕೂಟದ ನೆಲೆ ಕೊಡಗು ಬಾಸ್ಕೆಟ್ಬಾಲ್ ಲೀಗ್ ಕಳಿಕೂಟ ನಾಳೆ ಪೊನ್ನಂಪೇಟೆಯ ಸೇಂಟ್ ಆಂಟೋನಿಸ್ ಹೈಸ್ಕೂಲಲ್ಲೂ ನಡಪ. ಕೊಡಗರ ಸುಮಾರು 65 ಕಳಿಕಾರ ಕೂಡಿಯಾಡುವ ಈ ಕಳಿಕೂಟದ 6 ಫ್ರಾಂಚೈಸಿಯ ಚಾಂಪಿಯನ್ಶಿಪ್ಗೆ ಪೈಪೋಟಿ ನಡೆತುವ. ಮಕ್ಕಳ ವ್ಯಕ್ತಿತ್ವದರ ಬಳಚಕ್ಕೆ ಕಲೆ ಸಹಕಾರಿಯಾಯಿತುಂಡು. ತಂಗಡಲ್ಲಿ ಉಳ್ಳ ಕಲೆಯ ಪ್ರತಿಭೆನ ಪೊರಬೂಕಕ್ಕೆ ಸಹಕಾರಿಯಾಪನ್ನತ್ತ ವೇದಿಕೆ ನಮಕ್ಕ ಸರಿಯಾದ ತರತು ಬಳಸಿಕೊಂಡು ಒಂದು ಮಡಿಕೇರಿಯ ಫೀಲ್ಡ್ ಮಾರ್ಷಲ್ ಕೊಂಡರ ಕಾರ್ಯಪ್ಪ ಕಾಲೇಜಿನ ಪ್ರಿನ್ಸಿಪಲ್ ಮೇಜರ್ ಡಾಕ್ಟರ್ ರಾಘವ ಅಣ್ಣಿಚಿ. ಕೊಡಗು ವಿಶ್ವವಿದ್ಯಾಲಯ ಪಿಂಜ ಮಡಿಕೇರಿ ಫೀಲ್ಡ್ ಮಾರ್ಷಲ್ ಕೊಂಡರ ಕಾರ್ಯಪ್ಪ ಕಾಲೇಜಿನ ಕೂಡು ಕೂಟತ್ ಕಾಲೇಜು ಸಭಾಬಾಡಿಲಿ ಏರ್ಪಾಡು ಮಾಡಿ ತಿಂಜ ಕಲಾ ವೈಭವ ಕಾರ್ಯಕ್ರಮತ್ನ ಉದ್ಘಾಟನೆ ಮಾಡಿತು ತಕ್ಕ ಬರಂದ ಅವು ಓದರ ಕೂಟಕ್ಕೆ ಮಕ್ಕಳ ಸರ್ವಾಂಗೀಣ ಅಭಿವೃದ್ಧಿಗೆ ಕಾಲೇಜು ನೆಚ್ಚಿನುಂಡು. ಕಲಾ ವೈಭವ ಕಾರ್ಯಕ್ರಮ ಇದನ್ನು ಒಂದು ಭಾಗ ಆಯ್ತುಂಡು ದರಿಚಿಟಿತು. ಸಮಾಜಕ್ಕೆ ನಲ್ಲ ಪ್ರಜೆಗಳ ಕೊರತನುಳ್ಳ ಕಾಲೇಜರ ಕೂಡ ಎಲ್ಲರೂ ಕೈಕೂಟನಕ ಮಕ್ಕಳ ಬೌಸರ ಕೂಟಕ್ಕೆ ಕಾಲೇಜು ಬೊಳೆಯುವ ಅಂತ ಅಭಿಪ್ರಾಯಪಟ್ಟತ್. ಕಾಲೇಜರ ವಿದ್ಯಾರ್ಥಿ ಸಂಘದ ಸಂಚಾಲಕ ಡಾಕ್ಟರ್ ಶ್ರೀಧರ್ ತಕ್ಕ ಬರೆದಿದ್ದು ಕಲಾಲೋಕತ್ತು ಉಳ್ಳ 64 ಪ್ರಕಾರತ್ನ ಅಧ್ಯಯನ

0: ಅಂಡ ಕೂಟಕ್ಕೆ ಇಂಥ ವೇದಿಕೆಯ ಮೂಲಕ ತಂಗಡ ಕೌಶಲ್ಯತ್ನ ಪರ ಬಾರ್ಯಂಗಕ್ಕೂ ಪರಿಚಯ ಮಾಡಿಕೊಡ್ಕೊಂಡು ಸಲಹೆ ಕೊಡ್ತತ್ತು. ಪ್ರಾಣಿಶಾಸ್ತ್ರ ವಿಭಾಗದ ಮುಖ್ಯಸ್ಥ ಡಾಕ್ಟರ್ ಕೃಷ್ಣ, ಇಂಗ್ಲಿಷ್ ವಿಭಾಗದ ಮುಖ್ಯಸ್ಥಂಗಳನ್ನ ಡಾಕ್ಟರ್ ನಯನ ಕಶ್ಯಪ್ ಕೂಡನಕ್ಕೆ, ಬಾರೆ ಬಾರೆ ವಿಭಾಗದ ಮುಖ್ಯಸ್ಥಂಗ ಉಪನ್ಯಾಸಕಂಗ ಕೂಡಿಯಾಡಿ ತಿಂಜ ಕಾರ್ಯಕ್ರಮತ್ ಮಕ್ಕ ನಡತಿ ಕೊಡ್ತ ಕಾರ್ಯಕ್ರಮ ಜನಮನ ಗದ್ದತ್ತು. ಮೂರ್ನಾಡ್ರ 33 ಬಾರ 11 ಕೆವಿ ಕರೆಂಟ್ ಉಪಕೇಂದ್ರ ತಿಂಜ ಪೊರಪಾಯು ಮೂರ್ನಾಡ್ ಫೀಡರ್ನ ಬಲಪಡಿಸುವ ಕಾಮಗಾರಿ ನಡೆಸುವ ಕುಳ್ಳಂಗಾಯ್ತು. ನಾಳೆ ಪಲಕ 10 ಗಂಟೆ ಅಂಚ 25 ಗಂಟೆಗೆ ತನ್ನ ಈ ಫೀಡರ್ಕ್ ಕರೆಂಟ್ ನಿಪ್ಪಿಚಿಡುವ ಅನ್ನನಾಯ್ತು. ಮೂರ್ನಾಡ್ ಟೌನ್, ಮುತ್ತಾರ್ಮುಡಿ, ಕುಂಬಳದಾಳು, ಕಿಗ್ಗಾಲು, ಕಬಡಗೇರಿ ಸುತ್ತಮುತ್ತ ಈ ನೇರತ್ ಕರೆಂಟ್ ಇಪ್ಪಲೆ. ಅನ್ನನೆ ಮಡಿಕೇರಿರ 66 ಬಾರ 11 ಕೆವಿ ಕರೆಂಟ್ ಉಪಕೇಂದ್ರ ತಿಂಜ ಪೊರಪಾಯು ಭಾಗಮಂಡಲ ಫೀಡರ್ಲು ಮಳೆಗಾಲತರ ತಯಾರಿಕೆ ಸಂಬಂಧಪಟ್ಟನಿಗೆ ರಿಪೇರಿ ಪಣಿ ನಡೆಸುವ ಕುಳ್ಳಂಗಾಯ್ತು. ಇದೇ 11 ಪಲಕ 10 ಗಂಟೆ ಅಂಚ 25 ಗಂಟೆಗೆ ತನ್ನ ಈ ಫೀಡರ್ಕ್ ಕರೆಂಟ್ ನಿಪ್ಪಿಚಿಡುವ ಅನ್ನನಾಯ್ತು. ತಾಳತ ಮನೆ, ಅಪ್ಪಂಗಳ, ಬೆಟ್ಟಗೇರಿ, ಚೇರಂಬಣೆ, ಚೆಟ್ಟಿಮನಿ, ಭಾಗಮಂಡಲ, ತಲಕಾವೇರಿ, ಅಯ್ಯಂಗೇರಿ ಸುತ್ತಮುತ್ತ ಈ ನೇರತ್ ಕರೆಂಟ್ ಇಪ್ಪಲೆ. ಸಾರ್ವಜನಿಕಂಗ ಸಹಕರಿಸಿಡುವನಕ್ಕೆ ಇಲಾಖೆಯ ಕಾರ್ಯನಿರ್ವಾಹಕ ಇಂಜಿನಿಯರ್ ಕಟ್ಟಂಡಿತು. ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿಯ ಆದ ನೆಲೆ ಇದೇ 12 ಪಲಕ 11 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆಗೆ ತನ್ನ ಮಿನಿ ಚಾಕ್ರಿ ಮೇಳ ಮಡಿಕೇರಿ ಉದ್ಯೋಗ ವಿನಿಮಯ ಕಚೇರಿಯಲ್ಲಿ ನಡಪ. ಎಸ್ಎಸ್ಎಲ್ಸಿ, ಪಿಯುಸಿ, ಐಟಿಐ, ಡಿಪ್ಲೊಮಾ, ಪದವಿ ಪಿಂಜ, ಸ್ನಾತಕೋತ್ತರ ಪದವಿ ಅನ್ನ ಅರ್ಹಂಗ ಅರ್ಜಿರ ಕೂಟಕ್ಕೆ ಒತ್ತ ದಾಖಲೆಯಡೆ ಹಾಜರಾಯಿತು. ಮೇಳತರ ಪ್ರಯೋಜನ ಪಡೆದವನಕ್ಕೆ ಜಿಲ್ಲಾ ಉದ್ಯೋಗಾಧಿಕಾರಿ ಮಂಜುನಾಥ್ ಅರಿಚಿಟ್ಟಿತು. ಇಲ್ಲಿಕ್ಕೆ ಬೈಟೆತರ ಸುದ್ದಿ ಸಮಾಚಾರ ತಂದತ್ತು.
1: ಸುದ್ದಿ ಸಮಾಚಾರ ಕೇಳಿದಿರಿ. ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸನ್ ಸಿಟಿ.
2: ಕೇಳುಗರೆ, ನಾಳೆ ರಾತ್ರಿ 7:45 ಬೆಂಗಳೂರು ಕೇಂದ್ರದಿಂದ ಕನ್ನಡದಲ್ಲಿ ಭಾಷಣ. ಜನಪದದಲ್ಲಿ ಹೆಣ್ಣು, ಈ ಕುರಿತು ಮಾತನಾಡುತ್ತಾರೆ ಬಿ ಕಾಂತಪ್ಪ. ಇದು ಭದ್ರಾವತಿ ಕೇಂದ್ರದ ಕೊಡುಗೆ. ಆಕಾಶವಾಣಿ ಮಡಿಕೇರಿ, ಸಮಯ 7:34. ಇನ್ನು ಮುಂದೆ ಪ್ರಕಟಣೆಗಳು, ನಂತರ ಕನ್ನಡದಲ್ಲಿ ವಾರ್ತಾ ಪ್ರಸಾರ ಬೆಂಗಳೂರು ಕೇಂದ್ರದಿಂದ.
3: ಸಮ, ನಲ್ಲಿಲ್ಲಿ ನೀರು ಸುರಿತಾ ಇದೆ, ಏನ್ ಮಾಡ್ತಾ ಇದೀಯಾ?
4: ಹಲ್ಲುಜ್ತಾ ಇದೀನಿ ಕಣಮ್ಮ.
3: ಹಲ್ಲುಜ್ಜಿ ಬಾಯಿ ತೊಳಿಬೇಕಾದ್ರೆ ನೀರ್ ಬಿಟ್ಕೋ, ಯಾಕೆ ವೇಸ್ಟ್ ಮಾಡ್ತಾ ಇದೀಯಾ?
4: ಸರಿ, ನಿಲ್ಸಿದೀನಿ ಬಿಡು.
3: ತಾಯಮ್ಮ ನೀನು ಅಷ್ಟೇ, ಪಾತ್ರೆ ಉಜ್ಜಿದ ಮೇಲೆ ನಲ್ಲಿಯಿಂದ ನೀರ್ ಬಿಟ್ಕೋ, ಸುಮ್ನೆ ನೀರ್ ಸುರಿಸ್ಬೇಡ.
4: ಆಯ್ತ್ ಕಣಕ. ಕೈ ಮುಸ್ರಾಗಿತ್ತಾ? ಹಂಗೇ ಬಿಟ್ಬಿಟ್ಟೆ.
3: ಹಂಗೇನೆ, ಎರಡೇ ಬಟ್ಟೆ ಇರೋದು, ಬಕೆಟ್ ತುಂಬಾ ನೀರ್ ಬಿಟ್ಕೊಂಡು ಜಾಲಿಸ್ತಾ ಇರ್ಬೇಡ. ಬಟ್ಟೆ ಮುಳುಗೋದಕ್ಕೆ ಎಷ್ಟ್ ಬೇಕೋ ಅಷ್ಟು ನೀರ್ ಹಾಕೊಂಡ್ ಜಾಲ್ಸು.
4: ಹೂ ಕಣಕ, ಹಂಗೆ ಮಾಡ್ತೀನಿ ತಗ.
5: ಅಮ್ಮ ಗಾಡಿ ತೊಳಿಬೇಕು, ಪೈಪ್ ತಗೊಂಡ್ ಹೋಗ್ತೀನಿ.
6: ಹೇ ಸಿರಿ, ಅಮ್ಮ ಹೇಳ್ತಾ ಇರೋದು ಕೇಳಿಸ್ತು ತಾನೆ? ಸುಮ್ನೆ ನೀರನ್ನ ವೇಸ್ಟ್ ಮಾಡ್ಬೇಡ, ಪೈಪ್ ನಲ್ಲಿ ನೀರ್ ಬಿಡ್ತಾ, ಗೊತ್ತಾಯ್ತಾ?
7: ಇಂದು ಉಳಿಸುವ ಒಂದು ಹನಿ ನೀರು ನಾಳಿನ ಜೀವಕ್ಕೆ ಆಧಾರ, ಮುಂದಿನ ಪೀಳಿಗೆಯ ಆಸ್ತಿ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಶ್ರೀದೇವಿ ದಿನೇಶ್. ಮುಖ್ಯಾಂಶಗಳು. ತಮಿಳುನಾಡಿನಲ್ಲಿ ಟಿವಿಕೆ ಪಕ್ಷಕ್ಕೆ ವಿಸಿಕೆ ಐಯುಎಂಎಲ್ ಬೆಂಬಲ, ಸರ್ಕಾರ ರಚನೆ ಹಾದಿ ಸುಗಮ. ಕರ್ನಾಟಕ ತೆಲಂಗಾಣಕ್ಕೆ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಭೇಟಿ, ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿ. ಕರ್ನಾಟಕದ 6 ಸೇರಿ ದೇಶದ 42 ಪಂಚಾಯತ್ಗಳಿಗೆ ರಾಷ್ಟೀಯ ಪಂಚಾಯತ್ ಪ್ರಶಸ್ತಿ ಗರಿ. ಡಿಆರ್ಡಿಒದಿಂದ ಸುಧಾರಿತ ಅಗ್ನಿಕ್ಷಿಪಣಿ ಪರೀಕ್ಷಾರ್ಥ ಹಾರಾಟ ಯಶಸ್ವಿ. ಐಪಿಎಲ್ ಟಿ20 ಕ್ರಿಕೆಟ್, ಗುಜರಾತ್ ಟೈಟನ್ಸ್ ವಿರುದ್ದ ಟಾಸ್ ಗೆದ್ದ ರಾಜಸ್ಥಾನ್ ರಾಯಲ್ಸ್ ಫೀಲ್ಡಿಂಗ್ ಆಯ್ಕೆ. ವಾರ್ತೆಗಳ ವಿವರ. ತಮಿಳುನಾಡಿನಲ್ಲಿ ನಟ ಸಿ ಜೋಸೆಫ್ ವಿಜಯ್ ನೇತೃತ್ವದ ಟಿವಿಕೆ ಪಕ್ಷ ರಾಜ್ಯದಲ್ಲಿ ನೂತನ ಸರ್ಕಾರ ರಚಿಸಲು 120 ಶಾಸಕರ ಬೆಂಬಲವನ್ನು ಪಡೆದಿದೆ. ಸರ್ಕಾರ ರಚನೆಗೆ ವಿಸಿಕೆ ಮತ್ತು ಐಯುಎಂಎಲ್ ಎರಡೂ ಪಕ್ಷಗಳು ಬೇಷರತ್ ಬೆಂಬಲ ನೀಡಿವೆ ಎಂದು ಟಿವಿಕೆ ತಿಳಿಸಿದೆ. ಚೆನ್ನೈನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಟಿವಿಕೆ ನಾಯಕ ಅಧವ್ ಅರ್ಜುನ್, ಟಿವಿಕೆ ಪಕ್ಷಕ್ಕೆ ವಿದುತಲೈ ಚಿರುತೈಗಲ್ ಕಚ್ಚಿ ವಿಸಿಕೆ ಬೆಂಬಲ ನೀಡಿದೆ. ಇಂಡಿಯನ್ ಯೂನಿಯನ್ ಮುಸ್ಲಿಂ ಲೀಗ್ ಐಯುಎಂಎಲ್ ಕೂಡ ಪಕ್ಷಕ್ಕೆ ತನ್ನ ಬೆಂಬಲವನ್ನು ಖಚಿತಪಡಿಸಿದೆ ಎಂದು ತಿಳಿಸಿದ್ದಾರೆ. ಇತ್ತೀಚೆಗೆ ನಡೆದ ವಿಧಾನಸಭಾ ಚುನಾವಣೆಯಲ್ಲಿ 108 ಸ್ಥಾನಗಳನ್ನು ಗೆದ್ದ ನಂತರ ಏಕೈಕ ಅತಿದೊಡ್ಡ ಪಕ್ಷವಾಗಿ ಟಿವಿಕೆ ಹೊರಹೊಮ್ಮಿದೆ. 5 ಶಾಸಕರನ್ನು ಹೊಂದಿರುವ ಕಾಂಗ್ರೆಸ್ ಮತ್ತು ತಲಾ 2 ಶಾಸಕರನ್ನು ಹೊಂದಿರುವ ಸಿಪಿಐ, ಸಿಪಿಐಎಂ, ವಿಸಿಕೆ ಮತ್ತು ಐಯುಎಂಎಲ್ ಸೇರಿದಂತೆ ಬೆಂಬಲಿತ ಪಕ್ಷಗಳ ಒಟ್ಟು ಬಲ 13 ಆಗಿದೆ. ಬಿಜೆಪಿ ಶಾಸಕಾಂಗ ಪಕ್ಷದ ನಾಯಕ ಸುವೇಂದು ಅಧಿಕಾರಿ ಇಂದು ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದರು. ಈ ಮೂಲಕ ರಾಜ್ಯದ ಮೊದಲ ಬಿಜೆಪಿ ಸರ್ಕಾರದ ನೇತೃತ್ವ ವಹಿಸಿದರು. ಕೋಲ್ಕತ್ತಾದ ಬ್ರಿಗೇಡ್ ಪರೇಡ್ ಮೈದಾನದಲ್ಲಿ ನಡೆದ ಸಮಾರಂಭದಲ್ಲಿ ರಾಜ್ಯಪಾಲ ಆರ್ ಎನ್ ರವಿ ಅವರು

0: ಸುವೇಂದು ಅವರಿಗೆ ಅಧಿಕಾರ ಮತ್ತು ಗೌಪ್ಯತೆಯ ಪ್ರಮಾಣ ವಚನ ಬೋಧಿಸಿದರು. ಇದೇ ವೇಳೆ 5 ಸಂಪುಟ ಸಚಿವರು ಸಹ ಪ್ರಮಾಣ ವಚನ ಸ್ವೀಕರಿಸಿದರು. ಸಚಿವರಾದ ದಿಲೀಪ್ ಘೋಷ್, ಅಗ್ನಿಮಿತ್ರ ಪಾಲ್, ಅಶೋಕ್ ಕಿರ್ತಾನಿಯಾ, ನಿಸಿತ್ ಪ್ರಾಮಾಣಿಕ್ ಮತ್ತು ಕ್ಷುದಿರಾಮ್ ತುಡು ಅವರಿಗೆ ರಾಜ್ಯಪಾಲರು ಅಧಿಕಾರ ಮತ್ತು ಗೌಪ್ಯತೆಯ ಪ್ರಮಾಣ ವಚನ ಬೋಧಿಸಿದರು. ಪಶ್ಚಿಮ ಬಂಗಾಳ ವಿಧಾನಸಭೆಯ ಹೊರತಾಗಿ ಆಯ್ಕೆಯಾದ ಶಾಸಕರು 13ರಂದು ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ಬಿಜೆಪಿ ಆಡಳಿತದ ರಾಜ್ಯಗಳ ಮುಖ್ಯಮಂತ್ರಿಗಳು, ಬಿಜೆಪಿ ಅಧ್ಯಕ್ಷ ನಿತಿನ್ ನಬಿನ್ ಸೇರಿದಂತೆ ಎನ್ಡಿಎ ನಾಯಕರು ಪ್ರಮಾಣ ವಚನ ಸ್ವೀಕಾರ ಸಮಾರಂಭದಲ್ಲಿ ಉಪಸ್ಥಿತರಿದ್ದರು. 2026ರ ಪಶ್ಚಿಮ ಬಂಗಾಳ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ 207 ಸ್ಥಾನಗಳನ್ನು ಗೆದ್ದಿದ್ದರೆ 15 ವರ್ಷಗಳ ಕಾಲ ರಾಜ್ಯವನ್ನು ಆಳಿದ ನಂತರ ತೃಣಮೂಲ ಕಾಂಗ್ರೆಸ್ 80 ಸ್ಥಾನಗಳನ್ನು ಗಳಿಸಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ನಾಳೆ ಕರ್ನಾಟಕ ಮತ್ತು ತೆಲಂಗಾಣಕ್ಕೆ ಭೇಟಿ ನೀಡಲಿದ್ದಾರೆ. ನಾಳೆ ಬೆಳಗ್ಗೆ 11 ಗಂಟೆ ಸುಮಾರಿಗೆ ಬೆಂಗಳೂರಿನಲ್ಲಿ ನಡೆಯುವ ಆರ್ಟ್ ಆಫ್ ಲಿವಿಂಗ್ನ 45ನೇ ವಾರ್ಷಿಕೋತ್ಸವದಲ್ಲಿ ಭಾಗವಹಿಸಲಿದ್ದಾರೆ. ಇದೇ ವೇಳೆ ಆರ್ಟ್ ಆಫ್ ಲಿವಿಂಗ್ ಅಂತಾರಾಷ್ಟೀಯ ಕೇಂದ್ರದಲ್ಲಿ ಹೊಸದಾಗಿ ನಿರ್ಮಿಸಲಾದ ಧ್ಯಾನ ಮಂದಿರವನ್ನು ಉದ್ಘಾಟಿಸಲಿದ್ದಾರೆ. ಈ ಸಂದರ್ಭದಲ್ಲಿ ಕಾರ್ಯಕ್ರಮ ಉದ್ದೇಶಿಸಿ ಪ್ರಧಾನಿ ಮಾತನಾಡಲಿದ್ದಾರೆ. ಬಳಿಕ ಅವರು ಹೈದರಾಬಾದ್ಗೆ ಪ್ರಯಾಣಿಸಲಿದ್ದಾರೆ. ಮಧ್ಯಾಹ್ನ 3 ಗಂಟೆ ಸುಮಾರಿಗೆ ಹೈದರಾಬಾದ್ನಲ್ಲಿ 9400 ಕೋಟಿ ರೂಪಾಯಿ ಮೌಲ್ಯದ ವಿವಿಧ ಅಭಿವೃದ್ದಿ ಯೋಜನೆಗಳಿಗೆ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆ ನೆರವೇರಿಸಲಿದ್ದಾರೆ. ಹೈದರಾಬಾದ್ ಪಣಜಿ ಆರ್ಥಿಕ ಕಾರಿಡಾರ್ನಲ್ಲಿ ಗುಡೆಬೆಳ್ಳೂರಿನಿಂದ ಮೆಹಬೂಬ್ ನಗರವರೆಗಿನ ರಾಷ್ಟೀಯ ಹೆದ್ದಾರಿ 167ರ ಚತುಷ್ಪಥ ಯೋಜನೆಗೆ ಅವರು ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ. ಇದರ ಒಟ್ಟು ಯೋಜನಾ ವೆಚ್ಚ 3175 ಕೋಟಿ ರೂಪಾಯಿ ಆಗಿದೆ. ಹೈದರಾಬಾದ್ನಲ್ಲಿ ಅತ್ಯಾಧುನಿಕ ಕ್ಯಾನ್ಸರ್ ನಿವಾರಣಾ ಮಲ್ಟಿ ಸ್ಪೆಷಾಲಿಟಿ ಸಿಂಧು ಆಸ್ಪತ್ರೆಯನ್ನು ಲೋಕಾರ್ಪಣೆಗೊಳಿಸಲಿದ್ದಾರೆ. ನಂತರ ಪ್ರಧಾನಿಯವರು ವಾರಂಗಲ್ನಲ್ಲಿ ಪಿಎಂ ಮಿತ್ರ ಪಾರ್ಕ್ ಉದ್ಘಾಟಿಸಲಿದ್ದಾರೆ. ಕೇಂದ್ರ ಸರ್ಕಾರ ರಾಷ್ಟೀಯ ಪಂಚಾಯತ್ ಪ್ರಶಸ್ತಿ 2025ನ್ನು ಘೋಷಿಸಿದ್ದು, ದೇಶಾದ್ಯಂತ 42 ಪಂಚಾಯತ್ಗಳನ್ನು ಈ ಗೌರವಕ್ಕೆ ಆಯ್ಕೆ ಮಾಡಲಾಗಿದೆ. ಕರ್ನಾಟಕದ 6 ಪಂಚಾಯತಿಗಳು ಆಯ್ಕೆಯಾಗುವ ಮೂಲಕ ಅತ್ಯಧಿಕ ಪ್ರಶಸ್ತಿ ಪಡೆದ ರಾಜ್ಯವಾಗಿದೆ. ಆಂಧ್ರಪ್ರದೇಶ ಮತ್ತು ಒಡಿಶಾ ತಲಾ 5 ಪ್ರಶಸ್ತಿಗಳನ್ನು ಪಡೆದು ನಂತರದ ಸ್ಥಾನದಲ್ಲಿವೆ. ಪ್ರಶಸ್ತಿ ವಿತರಣಾ ಸಮಾರಂಭ ಮುಂದಿನ ತಿಂಗಳ 3ರಂದು ನವದೆಹಲಿಯಲ್ಲಿ ನಡೆಯಲಿದೆ ಎಂದು ಕೇಂದ್ರ ಪಂಚಾಯತ್ ರಾಜ್ ಸಚಿವಾಲಯ ತಿಳಿಸಿದೆ. ಈ ಪ್ರಶಸ್ತಿಗಳನ್ನು 2 ವಿಭಾಗಗಳ ಅಡಿ ಪ್ರದಾನ ಮಾಡಲಾಗುತ್ತಿದೆ. ದೀನ್ ದಯಾಳ್ ಉಪಾಧ್ಯಾಯ ಪಂಚಾಯತ್ ಸತತ ಅಭಿವೃದ್ದಿ ಪುರಸ್ಕಾರ ಮತ್ತು ನಾನಾಜಿ ದೇಶ್ಮುಖ್ ಸರ್ವೋತ್ತಮ ಪಂಚಾಯತ್ ಸತತ ಅಭಿವೃದ್ದಿ ಪುರಸ್ಕಾರ ಪ್ರದಾನ ಮಾಡಲಾಗುತ್ತದೆ. ಜೀವನೋಪಾಯ, ಆರೋಗ್ಯ, ಸಮರ್ಪಕ ನೀರಿನ ಲಭ್ಯತೆ, ಸ್ವಚ್ಛತೆ, ಮಹಿಳಾ ಸ್ನೇಹಿ ಆಡಳಿತ ಮತ್ತು ಸಾಮಾಜಿಕ ನ್ಯಾಯ ಸೇರಿದಂತೆ ಸ್ಥಿರ ಅಭಿವೃದ್ದಿ ಗುರಿಗಳೊಂದಿಗೆ ಸಂಬಂಧಿಸಿದ ವಿವಿಧ ಕ್ಷೇತ್ರಗಳಲ್ಲಿ ಉತ್ತಮ ಸಾಧನೆ ಮಾಡಿದ ಗ್ರಾಮ ಪಂಚಾಯತ್ಗಳನ್ನು ಗೌರವಿಸಲಾಗುತ್ತದೆ. ಈ ವಿಭಾಗದಡಿ 17 ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ 34 ಗ್ರಾಮ ಪಂಚಾಯತ್ಗಳನ್ನು ಆಯ್ಕೆ ಮಾಡಲಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಒಡಿಶಾದ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ದ್ವೀಪದಿಂದ ಮಲ್ಟಿಪಲ್ ಇಂಡಿಪೆಂಡೆಂಟ್ಲಿ ಟಾರ್ಗೆಟೆಡ್ ರೀಎಂಟ್ರಿ ವೆಹಿಕಲ್ ಎಂಐಆರ್ವಿ ವ್ಯವಸ್ಥೆಯೊಂದಿಗೆ ಸುಧಾರಿತ ಅಗ್ನಿಕ್ಷಿಪಣಿಯ ಪರೀಕ್ಷಾರ್ಥ ಹಾರಾಟವನ್ನು ಭಾರತ ಯಶಸ್ವಿಯಾಗಿ ನಡೆಸಿದೆ. ಕ್ಷಿಪಣಿಯನ್ನು ಬಹು ಪೆಲೋಡ್ಗಳೊಂದಿಗೆ ಹಾರಾಟ ಪರೀಕ್ಷೆಗೆ ಒಳಪಡಿಸಲಾಗಿದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಎಂಐಆರ್ವಿ ಸಾಮರ್ಥ್ಯದೊಂದಿಗೆ ಅಗ್ನಿಕ್ಷಿಪಣಿಯ ಯಶಸ್ವಿ ಹಾರಾಟ ಪರೀಕ್ಷೆಗಾಗಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಡಿಆರ್ಡಿಒ, ಭಾರತೀಯ ಸೇನೆ ಮತ್ತು ಸಂಬಂಧಿತ ಕೈಗಾರಿಕೆಗಳನ್ನು ಶ್ಲಾಘಿಸಿದ್ದಾರೆ. ಬೆಳೆಯುತ್ತಿರುವ ಬೆದರಿಕೆಗಳ ವಿರುದ್ದ ದೇಶದ ರಕ್ಷಣಾ ಸನ್ನದ್ದತೆಗೆ ಇದು ಅದ್ಭುತ ಸಾಮರ್ಥ್ಯ ಸೇರ್ಪಡೆಯಾಗಿದೆ ಎಂದು ಸಚಿವರು ಹೇಳಿದ್ದಾರೆ. ಹ್ಯಾಂಪ್ಟನ್ ಸ್ಕೈ ರಿಯಾಲಿಟಿ ಲಿಮಿಟೆಡ್ಗೆ ಸಂಬಂಧಪಟ್ಟ ಅಕ್ರಮ ಹಣ ವರ್ಗಾವಣೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಜಾರಿ ನಿರ್ದೇಶನಾಲಯ ಇಂದು ಪಂಜಾಬ್ ಸಚಿವ ಸಂಜೀವ್ ಅರೋರಾ ಅವರನ್ನು ಬಂಧಿಸಿದೆ. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈ ಹಿಂದೆ ದೆಹಲಿ, ಗುರುಗ್ರಾಮ ಮತ್ತು ಚಂಡೀಗಢದ 5 ಸ್ಥಳಗಳಲ್ಲಿ ಇಡಿ ಶೋಧ ಕಾರ್ಯಾಚರಣೆ ನಡೆಸಿತ್ತು. 100 ಕೋಟಿ ರೂಪಾಯಿಗಳಿಗಿಂತ ಹೆಚ್ಚು ಮೌಲ್ಯದ ಮೊಬೈಲ್ ಫೋನ್ಗಳ ನಕಲಿ ಜಿಎಸ್ಟಿ ಖರೀದಿ ಹಾಗೂ ದುಬೈನಿಂದ ಭಾರತ

ಕ್ಕೆ ದೊಡ್ಡ ಪ್ರಮಾಣದ ಅಕ್ರಮ ಹಣ ವರ್ಗಾವಣೆ ಆರೋಪಕ್ಕೆ ಸಂಬಂಧಿಸಿದಂತೆ ಸಂಜೀವ್ ಅರೋರಾ ಅವರನ್ನು ಬಂಧಿಸಲಾಗಿದೆ ಎಂದು ಇಡಿ ತಿಳಿಸಿದೆ. ಪ್ರಧಾನಮಂತ್ರಿ ಗ್ರಾಮ್ ಸಡಕ್ ಯೋಜನೆಗೆ 25 ವರ್ಷಗಳ ಸಂದ ಹಿನ್ನೆಲೆಯಲ್ಲಿ ಬೆಳ್ಳಿ ಮಹೋತ್ಸವ ಆಚರಣೆ ಮತ್ತು ಪಿಎಂಜಿಎಸ್ವೈ 4ರ ಉದ್ಘಾಟನೆಯು ಮಧ್ಯಪ್ರದೇಶದ ಸೆಹೋರ್ ಜಿಲ್ಲೆಯ ಭೈರುಂಡಾದಲ್ಲಿ ನಾಳೆ ನಡೆಯಲಿದೆ. ಕೇಂದ್ರ ಗ್ರಾಮೀಣಾಭಿವೃದ್ದಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ. ಈ ಸಂದರ್ಭದಲ್ಲಿ ಅವರು ಮಧ್ಯಪ್ರದೇಶದಲ್ಲಿ ಒಟ್ಟು 2100 ಕಿಲೋಮೀಟರ್ ದೂರದ ಉದ್ದದ 973 ರಸ್ತೆಗಳಿಗೆ ಅನುಮೋದನೆ ಪತ್ರ ಮತ್ತು ಪಿಎಂಜಿಎಸ್ವೈ 4 ಅಡಿಯಲ್ಲಿ ಹಣಕಾಸು ಹಂಚಿಕೆಗಳನ್ನು ಮಧ್ಯಪ್ರದೇಶ ಮುಖ್ಯಮಂತ್ರಿ ಡಾ ಮೋಹನ್ ಯಾದವ್ ಅವರಿಗೆ ಹಸ್ತಾಂತರಿಸಲಿದ್ದಾರೆ. ದೇಶಾದ್ಯಂತ 2026ರ ಎರಡನೇ ರಾಷ್ಟೀಯ ಲೋಕ್ ಅದಾಲತ್ ಆಯೋಜಿಸಲಾಗಿದೆ. ಈ ಕುರಿತು ಮಾಹಿತಿ ನೀಡಿದ ರಾಷ್ಟೀಯ ಕಾನೂನು ಸೇವೆಗಳ ಪ್ರಾಧಿಕಾರ ಸದಸ್ಯ ಕಾರ್ಯದರ್ಶಿ ಸಂಜೀವ್ ಪಾಂಡೆ, ಈ ಉಪಕ್ರಮವು ವಿವಾದಗಳನ್ನು ಸೌಹಾರ್ದಯುತವಾಗಿ ಇತ್ಯರ್ಥಪಡಿಸಲು ಮತ್ತು ಜನಕೇಂದ್ರಿತ ಕಾರ್ಯವಿಧಾನಗಳ ಮೂಲಕ ನ್ಯಾಯಾಲಯಗಳ ಮೇಲಿನ ಹೊರೆ ಕಡಿಮೆ ಮಾಡುವ ಗುರಿ ಹೊಂದಿದೆ ಎಂದು ಹೇಳಿದರು. ಜೈಪುರದ ಸವಾಯ್ ಮಾನ್ಸಿಂಗ್ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ರಾಜಸ್ಥಾನ್ ರಾಯಲ್ಸ್ ಹಾಗೂ ಗುಜರಾತ್ ಟೈಟನ್ಸ್ ತಂಡಗಳು ಮುಖಾಮುಖಿಯಾಗಿವೆ. ಟಾಸ್ ಗೆದ್ದ ರಾಜಸ್ಥಾನ್ ರಾಯಲ್ಸ್ ಫೀಲ್ಡಿಂಗ್ ಮಾಡಿಕೊಂಡಿದೆ. ಚೀನಾದ ಶಾಂಘೈನಲ್ಲಿ ಇಂದು ನಡೆದ ಆರ್ಚರಿ ವಿಶ್ವಕಪ್ 2026ರ ಹಂತ 2ರ ಪುರುಷರ ವೈಯಕ್ತಿಕ ಕಾಂಪೌಂಡ್ ಸ್ಪರ್ಧೆಯಲ್ಲಿ ಸಾಹಿಲ್ ಜಾಧವ್ ಕಂಚಿನ ಪದಕ ಗೆದ್ದಿದ್ದಾರೆ. 25 ವರ್ಷದ ಮಹಾರಾಷ್ಟದ ಸಾಹಿಲ್ ಜಾಧವ್ ಡೆನ್ಮಾರ್ಕ್ನ ಅನುಭವಿ ಆಟಗಾರ ಮಾರ್ಟಿನ್ ಡ್ಯಾಮ್ಸೋಬ್ ಅವರನ್ನು 147-144 ಅಂತರದಿಂದ ಸೋಲಿಸಿ ಪ್ಲೇಆಫ್ನಲ್ಲಿ ಭಾರತಕ್ಕೆ ಮೊದಲ ಪದಕ ತಂದುಕೊಟ್ಟರು. ಕಳೆದ ವರ್ಷ ಶಾಂಘೈನಲ್ಲಿ ಭಾರತ 5 ಕಾಂಪೌಂಡ್ ಪದಕಗಳನ್ನು ಗೆದ್ದಿತ್ತು. ಭಾನುವಾರ ಭಾರತ ಮಹಿಳಾ ತಂಡ ಚಿನ್ನಕ್ಕಾಗಿ ಸ್ಪರ್ಧಿಸಲಿದ್ದು ಸಿಮ್ರನ್ಜಿತ್ ಕೌರ್ ತನ್ನ ಚೊಚ್ಚಲ ವಿಶ್ವಕಪ್ ಪದಕವನ್ನು ಖಚಿತಪಡಿಸಿಕೊಳ್ಳಲು ಒಂದು ಗೆಲುವು ಸಾಧಿಸುವ ಅಗತ್ಯವಿದೆ. ಸೆಮಿಫೈನಲ್ನಿಂದ ಅವರು ತಮ್ಮ ಅಭಿಯಾನವನ್ನು ಪ್ರಾರಂಭಿಸಲಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ತಮಿಳುನಾಡಿನಲ್ಲಿ ಟಿವಿಕೆ ಪಕ್ಷಕ್ಕೆ ವಿಸಿಕೆ ಐಯುಎಂಎಲ್ ಬೆಂಬಲ, ಸರ್ಕಾರ ರಚನೆ ಹಾದಿ ಸುಗಮ. ಕರ್ನಾಟಕ ತೆಲಂಗಾಣಕ್ಕೆ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಭೇಟಿ, ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿ. ಕರ್ನಾಟಕದ 6 ಸೇರಿ ದೇಶದ 42 ಪಂಚಾಯಿತಿಗಳಿಗೆ ರಾಷ್ಟೀಯ ಪಂಚಾಯತ್ ಪ್ರಶಸ್ತಿ ಗರಿ. ಡಿಆರ್ಡಿಒದಿಂದ ಸುಧಾರಿತ ಅಗ್ನಿಕ್ಷಿಪಣಿ ಪರೀಕ್ಷಾರ್ಥ ಹಾರಾಟ ಯಶಸ್ವಿ. ಐಪಿಎಲ್ ಟಿ20 ಕ್ರಿಕೆಟ್, ಗುಜರಾತ್ ಟೈಟನ್ಸ್ ವಿರುದ್ದ ಟಾಸ್ ಗೆದ್ದ ರಾಜಸ್ಥಾನ್ ರಾಯಲ್ಸ್ ಫೀಲ್ಡಿಂಗ್ ಆಯ್ಕೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05 ಕ್ಕೆ.

ಆಕಾಶವಾಣಿ ಸಮಾಚಾರ ದರ್ಶನ ಮುಖ್ಯಾಂಶಗಳು. ಸಶಕ್ತ ಕರ್ನಾಟಕದತ್ತ ದೃಢ ಹೆಜ್ಜೆ. ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಹಾಗೂ ಉದ್ಯೋಗ ಖಾತರಿ ರಕ್ಷಣೆಗೆ ಸಚಿವ ಸಂಪುಟದ ಮಹತ್ವದ ಅನುಮೋದನೆ. ಕೇಂದ್ರ ಸರ್ಕಾರದ ಇಎಸ್ಐಸಿ ಯೋಜನೆಯಿಂದ 15 ಕೋಟಿ ಜನರಿಗೆ ಆರೋಗ್ಯ ಸಾಮಾಜಿಕ ಭದ್ರತೆ, ಕೇಂದ್ರ ಸಚಿವ ಮನ್ಸುಖ್ ಮಾಂಡವೀಯ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರಕ್ಕೆ ಜೂನ್ 14 ರಿಂದ 24 ರೊಳಗೆ ದಿನಾಂಕ ಘೋಷಿಸುವಂತೆ ರಾಜ್ಯ ಚುನಾವಣಾ ಆಯೋಗ ಸೂಚನೆ. 5ನೇ ಬ್ರಿಕ್ಸ್ ಎಸ್ಎಐ ನಾಯಕರ ಶೃಂಗಸಭೆ ಬೆಂಗಳೂರಿನಲ್ಲಿ. ಭಾರತದ ನಿಯಂತ್ರಕ ಮತ್ತು ಮಹಾಲೇಖಪಾಲ ಕೆ ಸಂಜಯ್ ಮೂರ್ತಿ ಉದ್ಘಾಟನೆ. ಹಾಗೂ ಆಕಾಶವಾಣಿಯ 90 ವರ್ಷಗಳ ಸಂಭ್ರಮಾಚರಣೆ. ಬೆಂಗಳೂರು ಹಾಗೂ ಧಾರವಾಡದಲ್ಲಿ ವಾಕಥಾನ್ 2026. ಕೇಂದ್ರ ಸರ್ಕಾರ ಮನ್ರೇಗಾ ಯೋಜನೆಯನ್ನು ರದ್ದುಗೊಳಿಸಿ ವಿಕಸಿತ ಭಾರತ ಉದ್ಯೋಗ ಖಾತರಿ ಮತ್ತು ಆಜೀವಿಕಾ ಮಿಷನ್ ಜಾರಿಗೆ ತಂದಿದ್ದು, ಈ ಹಿನ್ನೆಲೆಯಲ್ಲಿ ಹೊಸ ಯೋಜನೆಯ ಅಧಿಸೂಚನೆ ಹೊರಬೀಳದ ಕಾರಣ ಪರ್ಯಾಯ ವ್ಯವಸ್ಥೆ ಇಲ್ಲದೆ ರಾಜ್ಯದ ಕೃಷಿ ಕಾರ್ಮಿಕರ ಹಿತದೃಷ್ಟಿಯಿಂದ ನರೇಗಾ ಯೋಜನೆಯನ್ನು ಮುಂದುವರೆಸಲು ಅನುಮತಿ ಕೋರಿ ನ್ಯಾಯಾಲಯದ ಮೊರೆ ಹೋಗಲು ರಾಜ್ಯ ಸರ್ಕಾರ ನಿರ್ಧರಿಸಿದೆ. ಇದರ ಜೊತೆಗೆ ಪ್ರೊಫೆಸರ್ ಸುಖದೇವ್ ಥೋರಾಟ್ ಸಮಿತಿ ನೀಡಿರುವ ರಾಜ್ಯ ಶಿಕ್ಷಣ ನೀತಿ ವರದಿಯ ಶಿಫಾರಸುಗಳನ್ನು ಪರಿಶೀಲಿಸಲು ಸಚಿವ ಸಂಪುಟದ ಉಪಸಮಿತಿಯನ್ನು ರಚಿಸಲಾಗಿದೆ. ಇತ್ತೀಚೆಗೆ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಹಟ್ಟಿ ಚಿನ್ನದ ಗಣಿ ಟೌನ್ಶಿಪ್ ಕುಡಿಯುವ ನೀರು ಯೋಜನೆಗೆ 132.50 ಕೋಟಿ ರೂಪಾಯಿ, ಮೈಸೂರು ಜಯದೇವ ಆಸ್ಪತ್ರೆಯನ್ನು 600 ಹಾಸಿಗೆಗಳ ಸಾಮರ್ಥ್ಯಕ್ಕೆ ಮೇಲ್ದರ್ಜೆಗೇರಿಸಲು 180 ಕೋಟಿ ರೂಪಾಯಿ ಹಾಗೂ ಕುಕ್ಕೆ ಸುಬ್ರಹ್ಮಣ್ಯ ದೇವಾಲಯದ ಮಾಸ್ಟರ್ ಪ್ಲಾನ್ ಕಾಮಗಾರಿಗಳಿಗೆ 604.65 ಕೋಟಿ ರೂಪಾಯಿ ಆಡಳಿತಾತ್ಮಕ ಅನುಮೋದನೆ ನೀಡಲಾಗಿದೆ. ಬಂಗಾರಪೇಟೆ ವ್ಯಾಪ್ತಿಯ ಚತುಷ್ಪಥ ರಸ್ತೆ ನಿರ್ಮಾಣಕ್ಕೆ 66 ಕೋಟಿ ರೂಪಾಯಿ ಹಾಗೂ ಘಾಟಿ ಸುಬ್ರಹ್ಮಣ್ಯ ದೇವಾಲಯದ ಅಭಿವೃದ್ಧಿಗೆ

0: 73.76 ಕೋಟಿ ರೂಪಾಯಿ ವ್ಯಯಿಸಲಾಗುವುದು. ಕೈಗಾರಿಕಾ ಮತ್ತು ಪ್ರವಾಸೋದ್ಯಮ ಕ್ಷೇತ್ರಕ್ಕೆ ಉತ್ತೇಜನ ನೀಡಲು ಕಲಬುರಗಿ ಮತ್ತು ಯಾದಗಿರಿ ಭಾಗದಲ್ಲಿ 3 ಹೊಸ ಕೈಗಾರಿಕಾ ವಸಾಹತುಗಳನ್ನು 200 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸ್ಥಾಪಿಸಲಾಗುತ್ತಿದೆ. ಬನ್ನೇರಘಟ್ಟ ಜೈವಿಕ ಉದ್ಯಾನವನದಲ್ಲಿ ಪಿಪಿಪಿ ಮಾದರಿಯಲ್ಲಿ ಮತ್ಸ್ಯಾಗಾರ ಅಭಿವೃದ್ಧಿಗೆ 144.40 ಕೋಟಿ ರೂಪಾಯಿ ಹಾಗೂ ಡಿಜಿಟಲ್ ಮೃಗಾಲಯ ಯೋಜನೆಗೆ 35.22 ಕೋಟಿ ರೂಪಾಯಿ ಮೀಸಲಿಡಲಾಗಿದೆ. ಅಲ್ಲದೆ ರಾಜ್ಯ ಸಿವಿಲ್ ಸೇವೆಗಳಲ್ಲಿ ಕ್ರೀಡಾಪಟುಗಳಿಗೆ ನೀಡುವ ಮೀಸಲಾತಿಯನ್ನು 2% ಹೆಚ್ಚಿಸಲು ಸಚಿವ ಸಂಪುಟ ಮಹತ್ವದ ತಿದ್ದುಪಡಿ ತಂದಿದೆ. ಸಚಿವ ಸಂಪುಟದ ಸಭೆಯ ನಂತರ ಕಾನೂನು ಮತ್ತು ಪ್ರವಾಸೋದ್ಯಮ ಸಚಿವ ಎಚ್ ಕೆ ಪಾಟೀಲ್ ವಿಧಾನಸೌಧ ಸಮ್ಮೇಳನ ಸಭಾಂಗಣದಲ್ಲಿ ಸಂಪುಟ ಸಭೆ ನಿರ್ಣಯಗಳ ಕುರಿತಂತೆ ಸುದ್ದಿಗೋಷ್ಠಿ ನಡೆಸಿ ವಿವರಿಸಿದರು.
1: ಈ ವಿಬಿಜಿ ಗ್ರಾಮಜಿ ಕಾನೂನನ್ನು ಅವರು ಮಾಡಿದ್ರು ಸಹಿತ ಇವತ್ತಿನವರೆಗೆ ಅದನ್ನು ನೋಟಿಫೈನೂ ಆಗಲಿಲ್ಲ. ಅದಕ್ಕೆ ಬೇಕಾಗಿರ್ತಕ್ಕಂತ ಏನು ರೂಲ್ಸ್ ರೆಗ್ಯುಲೇಷನ್ಸ್ ಬರಬೇಕಾಗಿತ್ತು ಅದು ಬರಲಿಲ್ಲ. ಅದು ವಿಬಿಜಿ ಗ್ರಾಮ್ಜಿ ಅದು ಯಾವ ದೃಷ್ಟಿಯಿಂದ ಬರ್ತದೆ ಅಂತ ಪಾರ್ಲಿಮೆಂಟ್ ನಲ್ಲಿ ಹೇಳಿದ್ರು, ಅದು ದೇಶದಲ್ಲಿ ಬರಲೇನೇ ಇಲ್ಲ. ಬಡವರ ಕೆಲಸದ ಬಗ್ಗೆ, ಕೂಲಿ ಕೆಲಸದ ಬಗ್ಗೆ ಯಾವುದೇ ಚಿಂತನೆ ಚರ್ಚೆ ಮಾಡ್ತಾ ಇಲ್ಲ. ಆ ಹಿನ್ನೆಲೆಯೊಳಗೆ ನಮ್ಮ ರಾಜ್ಯ ಸರ್ಕಾರದವರು ನಮ್ಮ ರೆಸೊಲ್ಯೂಷನ್ ಮಾಡೋದ್ರ ಮೂಲಕ ನಾವು ಈಗಾಗಲೇ ಸ್ಪಷ್ಟಗೊಳಿಸಿದ್ದೇವೆ, ಒತ್ತಡ ಹೇರಿದ್ದೇವೆ. ಮುಖ್ಯಮಂತ್ರಿಗಳು ಸಹಿತ ಪ್ರಧಾನ ಮಂತ್ರಿಗಳಿಗೆ ಪತ್ರ ಬರೆದಿದ್ದಾರೆ. ಗ್ರಾಮೀಣ ಅಭಿವೃದ್ಧಿ ಸಚಿವರು ಸಹಿತ ತಮ್ಮ ಎಲ್ಲ ಪ್ರಯತ್ನಗಳನ್ನ, ಕೇಂದ್ರ ಸಚಿವರನ್ನ ಭೇಟಿಯಾಗುವಂತ ಪ್ರಯತ್ನಗಳನ್ನೆಲ್ಲವನ್ನ ಮಾಡಿದ್ದಾರೆ. ಆ ಹಿನ್ನೆಲೆಯೊಳಗೆ ರಾಜ್ಯ ಸರ್ಕಾರ ನ್ಯಾಯಾಲಯದ ಕಟ್ಟಡವನ್ನ ಏರೋದಕ್ಕೆ ಇವತ್ತು ನಿರ್ಣಯಿಸಿದೆ. ಸೋರಾಟ್ ಅವರ ನೇತೃತ್ವದಲ್ಲಿದ್ದಂತ ರಾಜ್ಯ ಶಿಕ್ಷಣ ನೀತಿ ಆಯೋಗ ಸಲ್ಲಿಸಿರ್ತಕ್ಕಂತ ಅಂತಿಮ ವರದಿ ಶಿಫಾರಸುಗಳನ್ನು ಇವತ್ತು ವಿವರವಾಗಿ ಚರ್ಚಿಸಿದ್ವಿ. ಪ್ರೊಫೆಸರ್ ಸೋರಾಟ್ ಅವರು ಬಂದು ಕ್ಯಾಬಿನೆಟ್ ಗೆ ಹಲವಾರು ವಿವರಗಳನ್ನ ತಿಳಿಸಿದ್ದಾರೆ. ಆಯೋಗದ ವರದಿ ಹಾಗೂ ಅದರ ಅನುಷ್ಠಾನ ಕುರಿತಂತೆ ಶಿಫಾರಸು ಮಾಡೋದಕ್ಕೆ ಸಚಿವ ಸಂಪುಟದ ಉಪ ಸಮಿತಿಯನ್ನ ಮಾಡೋದಕ್ಕೆ ರಾಜ್ಯ ಸಚಿವ ಸಂಪುಟ ಇಂದು ನಿರ್ಣಯಿಸಿತು.
0: ಕಾರ್ಮಿಕರ ಹಿತಾಸಕ್ತಿ ಕಾಪಾಡಲು ಕೇಂದ್ರ ಸರ್ಕಾರ ಹಲವಾರು ಯೋಜನೆಗಳನ್ನು ಜಾರಿಗೊಳಿಸುತ್ತಿದ್ದು ದೇಶದ 15 ಕೋಟಿ ಜನರಿಗೆ ಇಎಸ್ಐಸಿ ಆರೋಗ್ಯ ಸಾಮಾಜಿಕ ಭದ್ರತೆ ನೀಡಲಾಗುತ್ತಿದೆ ಎಂದು ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಹಾಗೂ ಯುವಜನ ವ್ಯವಹಾರ ಮತ್ತು ಕ್ರೀಡಾ ಸಚಿವ ಡಾಕ್ಟರ್ ಮನ್ಸುಖ್ ಮಾಂಡವಿಯ ಹೇಳಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರದ ಬಾಶೆಟ್ಟಿಹಳ್ಳಿ ಕೈಗಾರಿಕಾ ಪ್ರದೇಶದಲ್ಲಿ ನಿರ್ಮಾಣಗೊಂಡಿರುವ 100 ಹಾಸಿಗೆ ಸಾಮರ್ಥ್ಯದ ಇಎಸ್ಐಸಿ ಆಸ್ಪತ್ರೆಯನ್ನು ಉದ್ಘಾಟಿಸಿ ಹಾಗೂ ವರ್ಚುವಲ್ ಮೂಲಕ ಬಳ್ಳಾರಿಯ ಇಎಸ್ಐಸಿ ಆಸ್ಪತ್ರೆ ನಿರ್ಮಾಣಕ್ಕೆ ಶಂಕುಸ್ಥಾಪನೆ ನೆರವೇರಿಸಿ ಅವರು ಮಾತನಾಡಿದರು.
2: ಮೋದಿ ಜಿ ನೇ ಚಾರ್ ಕಾನೂನ್ ಕೆ ದ್ವಾರಾ ನಹೀ ಕೇವಲ ದೇಶ ಮೇ ನಿಕಲ್ ದುನಿಯಾ ಮೇ ಪಹಲಿ ಬಾರ್ ಕಾನೂನಿ ತಹ ಗಿಗ್ ವರ್ಕರ್ಸ್ ಕೋ ಸೋಶಿಯಲ್ ಸಿಕ್ಯೂರಿಟಿ ಕೆ ಪ್ರಾವಧಾನ ಮೇ ಲಾಯಾ ಗಯಾ, ಸೋಶಿಯಲ್ ಸಿಕ್ಯೂರಿಟಿ ಕೆ ಕವರೇಜ್ ಮೇ ಲಾಯಾ ಗಯಾ ಔರ್ ಉಸ್ಕೋ ಸೋಶಿಯಲ್ ಸಿಕ್ಯೂರಿಟಿ ಕಿ ಗ್ಯಾರಂಟಿ ದೇನೆ ಕಾ ಕಾಮ್ ಲೇಬರ್ ಕೋಡ್ ಮೇ ಕರಾ ಹೈ. ಆಜ್ ಹಮ್ ದೇಶ ಕೆ 40 ಕರೋಡ್ ಸೇ ಅಧಿಕ್ ಹಮಾರೆ ಶ್ರಮಿಕ್ ಕಿ ಸೋಶಿಯಲ್ ಸಿಕ್ಯೂರಿಟಿ ಸುನಿಶ್ಚಿತ್ ಕರಿ ಹೈ ಔರ್ ಉಸ್ಕಾ ನತೀಜಾ ಯೇ ನಿಕಲಾ ಹೈ. ಆಜ್ ಸೇ 12 ಸಾಲ್ ಪಹಲೆ ಯಾನಿ ಕಿ 2014 ಕೆ ಪಹಲೆ ಈ ದೇಶ ಮೇ ಕೇವಲ 19% ಸೋಶಿಯಲ್ ಸಿಕ್ಯೂರಿಟಿ ಕಾ ಕವರೇಜ್ ಥಾ. ಇಂಟರ್ನ್ಯಾಷನಲ್ ಆರ್ಗನೈಜೇಷನ್ ನೇ ಕಹಾ, ಉನ್ಹೋನೆ ಅಸೆಸ್ಮೆಂಟ್ ಕರಾ ಔರ್ ಅಥೆಂಟಿಕೇಟ್ ಕರಾ, ನರೇಂದ್ರ ಮೋದಿ ಸರ್ಕಾರ ನೇ 1 ದಶಕ ಮೇ ಸೋಶಿಯಲ್ ಸಿಕ್ಯೂರಿಟಿ ಕವರೇಜ್ 19% ಸೇ ಬಡಾ ಕೇ 64% ದೇಶ ಕೆ ಪಾಪ್ಯುಲೇಷನ್ ಕೋ ಸೋಶಿಯಲ್ ಸಿಕ್ಯೂರಿಟಿ ಕವರೇಜ್ ದೇನೆ ಕಾ ಕಾಮ್ ಕರಾ ಹೈ. ಪಹಲೆ ದೇಶ ಮೇ 18 ಕರೋಡ್ ಲೋಗೋ ಕೋ ಸೋಶಿಯಲ್ ಸಿಕ್ಯೂರಿಟಿ ಮಿಲ್ತಿ ಥೀ, ಆಜ್ ದೇಶ ಮೇ 94 ಕರೋಡ್ ಲೋಗ್ ಸೋಶಿಯಲ್ ಸಿಕ್ಯೂರಿಟಿ ಕವರೇಜ್ ಮೇ ಆ ಗಯಾ ಹೈ. ಸೋಶಿಯಲ್ ಸಿಕ್ಯೂರಿಟಿ ಕವರೇಜ್ ಅಂತಾರಾಷ್ಟ್ರೀಯ ಮಾನಾಂಕ ಅನುಸಾರ ಕಿಸ್ಕೋ ಕಹಾ ಜಾತಾ ಹೈ, ಜಿಸ್ಕೋ ಕೋಯ್ ನಾ ಕೋಯ್ ದೋ ಬೆನಿಫಿಟ್ಸ್ ಮಿಲ್ನಾ ಚಾಹಿಯೇ, ಜಿಸ್ಮೇ ಆಕ್ಸಿಡೆಂಟ್ ಕವರೇಜ್ ಹೋ, ಉಸ್ಕೋ ಪೆನ್ಷನ್ ಹೋ, ಯಾ ತೋ ಉಸ್ಕೋ ಹೆಲ್ತ್ ಸಿಕ್ಯೂರಿಟಿ ಹೋ, ಉಸ್ಮೇ ಸೇ ಕೋಯ್ ಭೀ ದೋ ಕವರೇಜ್ ಮಿಲ್ತಾ ಹೈ, ಉಸ್ಕೋ ಸೋಶಿಯಲ್ ಸಿಕ್ಯೂರಿಟಿ ಕವರೇಜ್ ಕೆ ಮಾನಾಂಕ ಕೆ ಅಂದರ್ ಶಾಮಿಲ್ ಕರಾ ಜಾತಾ ಹೈ. ದೋಸ್ತೋ ಯೇ ದೇಶ ಮೇ ಶ್ರಮಿಕ ಕಾ ಕಲ್ಯಾಣ ಯೇ ಮೋದಿ ಜಿ ಕಿ ಪ್ರಾಥಮಿಕತಾ ಹೈ. ಹಮಾರೇ ಶ್ರಮಿಕ ಸುಖಿ ಹೋ, ಹಮಾರೇ ಶ್ರಮಿಕ ಕೋ ಸಾಮಾಜಿಕ ನ್ಯಾಯ ಮಿಲೆ.

0: श्रमिक के परिवार के बेटे बेटी आज मेडिकल कॉलेज में, ईएसआईसी की मेडिकल कॉलेज में रिजर्वेशन का लाभ लेके डॉक्टर बनने का स्वप्न को सिद्ध कर पाएंगे। दोस्तों, ये सामाजिक न्याय है।
1: ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಖಾತೆ ರಾಜ್ಯ ಸಚಿವೆ ಶೋಭಾ ಕರಂದ್ಲಾಜೆ ಮಾತನಾಡಿ, ಇಎಸ್ಐಸಿ ಆಸ್ಪತ್ರೆಯಲ್ಲಿ ಎಲ್ಲಾ ರೀತಿಯ ಚಿಕಿತ್ಸೆ ದೊರೆಯುವಂತೆ ಕ್ರಮ ವಹಿಸಲಾಗುತ್ತಿದೆ. ಆದಾಗ್ಯೂ ಹೆಚ್ಚಿನ ಚಿಕಿತ್ಸೆಗೆ ಬೇರೆ ಆಸ್ಪತ್ರೆಗೆ ಶಿಫಾರಸು ಮಾಡಿದರೆ ಚಿಕಿತ್ಸೆ ವೆಚ್ಚವನ್ನು ಇಲಾಖೆ ಭರಿಸಲಿದೆ. ದೇಶದ 17 ಇಎಸ್ಐಸಿ ಮೆಡಿಕಲ್ ಕಾಲೇಜುಗಳಲ್ಲಿ ಕಾರ್ಮಿಕರ ಮಕ್ಕಳಿಗೆ 702 ಸೀಟುಗಳನ್ನು ಮೀಸಲಿರಿಸಲಾಗಿದೆ ಎಂದರು.
2: ಯಾರೋ ಪ್ರೈವೇಟ್ ಹಾಸ್ಪಿಟಲ್ಗೆ ಅಡ್ಮಿಟ್ ಆದ್ರೂ 1.5 ಕೋಟಿ ಬಿಲ್ ಆಯ್ತಾ, 1.5 ಕೋಟಿಯನ್ನು ಕೂಡ ಇಎಸ್ಐ ಉಚಿತವಾಗಿ ಆ ಪೇಷಂಟ್ಗೆ ಕೊಡುವಂಥದ್ದೇ ಇಎಸ್ಐನ ನಾವು ಕೊಟ್ಟಿದ್ದೆ. ನಾವು ಕಾಯೋದಿಲ್ಲ, ನಮ್ಮ ಆಸ್ಪತ್ರೆಯಲ್ಲಿ ಫೆಸಿಲಿಟಿ ಇಲ್ಲ ಅಂತಂದರೆ ನಾವು ಯಾವ ಆಯುಷ್ಮಾನಿಂದ ಇವತ್ತು ಆಸ್ಪತ್ರೆ ಎಂಪ್ಯಾನಲ್ ಆಗಿದೆ, ಅಲ್ಲಿ ಇಷ್ಟು ಇದೆ ಕೇಂದ್ರ ಸರ್ಕಾರದಲ್ಲಿ, ಅಲ್ಲಿ ಟ್ರೀಟ್ಮೆಂಟ್ಗೆ ಹೋಗೋದಕ್ಕೆ ಇವರು ರೆಫರ್ ಮಾಡ್ತಾರೆ.
1: ಗ್ರೇಟರ್ ಬೆಂಗಳೂರು ಪ್ರಾಧಿಕಾರಕ್ಕೆ ಜೂನ್ 14 ರಿಂದ 24 ಅವಧಿಯಲ್ಲಿ ಚುನಾವಣಾ ದಿನಾಂಕ ಘೋಷಣೆ ಮಾಡುವಂತೆ ರಾಜ್ಯ ಚುನಾವಣಾ ಆಯೋಗದ ಮುಖ್ಯ ಆಯುಕ್ತ ಜಿಎಸ್ ಸಂಗೇಶ್ರೀ ಸೂಚನೆ ನೀಡಿದ್ದಾರೆ. ಜಿಬಿಎ ವ್ಯಾಪ್ತಿಯ 5 ನಗರ ಪಾಲಿಕೆಗಳ ಚುನಾವಣೆಗೆ ಸಂಬಂಧಿಸಿದಂತೆ ನಡೆದ ಸಭೆಯ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬ್ಯಾಲೆಟ್ ಪೇಪರ್ನಲ್ಲಿ ಚುನಾವಣೆ ನಡೆಸುವುದಾಗಿ ತಿಳಿಸಿದ್ದಾರೆ. ಚುನಾವಣೆ ನಡೆಸಲು ಈಗಾಗಲೇ ಎಲ್ಲಾ ಕ್ರಮ ತೆಗೆದುಕೊಳ್ಳಲಾಗಿದೆ, ಚುನಾವಣೆ ಮುಂದೂಡುವ ಅಧಿಕಾರ ನಮಗಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ.
3: ಜಿಬಿಎ 5 ಕಾರ್ಪೊರೇಷನ್ಗಳಿಗೆ ಚುನಾವಣೆಗಳನ್ನ ಕಂಪ್ಲೀಟ್ ಮಾಡಬೇಕಾಗಿರುವುದರಿಂದ ಮಾನ್ಯ ಸುಪ್ರೀಂ ಕೋರ್ಟ್ ನಿರ್ದೇಶನದ ಮೇಲೆ ಅವರು ಫೈನಲ್ ಇಂಟೆಲಿಜೆನ್ಸ್ ಅಂತ ಹೇಳಿ ಒಸಿರುವುದರಿಂದ ನಾವು ಜೂನ್ 30 ಚುನಾವಣೆಗಳನ್ನು ನಡೆಸಿ ಅವರಿಗೆ ನಾವು ಸುಪ್ರೀಂ ಕೋರ್ಟ್ಗೆ ಕಂಪ್ಲೈನ್ಸ್ ವರದಿಯನ್ನು ಕೊಡಬೇಕಾಗಿದೆ. ನಾನು ಅವರಿಗೆ ಹೇಳಿದ್ದೇನೆ, ಜೂನ್ 14 ರಿಂದ ಜೂನ್ 24 ಅವಧಿಯಲ್ಲಿ ನಾನು ಚುನಾವಣೆ ಮಾಡಬೇಕಾಗಿದೆ, ಘೋಷಣೆ ಮಾಡಬೇಕಾಗಿದೆ, ದಿನಾಂಕವನ್ನು ನಿಗದಿಪಡಿಸಿದೆ. ಈ ದಿನಾಂಕದಲ್ಲಿ ಈ ದಿನ 10 ದಿವಸಗಳಲ್ಲಿ ಯಾವುದಾದ್ರೂ ಒಂದು ದಿನಾಂಕವನ್ನು ನೀವು ಕೂಡ ಸಜೆಸ್ಟ್ ಮಾಡಬಹುದು ಅಂತ ನಾನು ಅವರಿಗೆ ಸಮಾಲೋಚನೆ ಮಾಡಿದೆ.
1: ಭಾರತದ ಅಧ್ಯಕ್ಷತೆಯಲ್ಲಿ ನಗರ ಸಂಚಾರ ವ್ಯವಸ್ಥೆಯ ಮೇಲೆ ಗಮನದೊಂದಿಗೆ ಜೀವನ ಸುಗಮತೆ ಎಂಬ ಆಶಯದೊಂದಿಗೆ ಬೆಂಗಳೂರಿನಲ್ಲಿ ಇತ್ತೀಚೆಗೆ ಆಯೋಜಿಸಲಾಗಿದ್ದ 5ನೇ ಬ್ರಿಕ್ಸ್ ಸುಪ್ರೀಂ ಆಡಿಟ್ ಇನ್ಸ್ಟಿಟ್ಯೂಷನ್ಸ್ ಎಸ್ಎಐ ನಾಯಕರ ಶೃಂಗಸಭೆಯನ್ನು ಭಾರತದ ನಿಯಂತ್ರಕರು ಮತ್ತು ಮಹಾಲೇಖಪಾಲರಾದ ಕೆ ಸಂಜಯ್ ಮೂರ್ತಿ ಉದ್ಘಾಟಿಸಿದರು. ಈ ಸಮಾವೇಶದಲ್ಲಿ ಬ್ರೆಜಿಲ್, ರಷ್ಯಾ, ಚೀನಾ, ದಕ್ಷಿಣ ಆಫ್ರಿಕಾ ಸೇರಿದಂತೆ 9 ಸದಸ್ಯ ರಾಷ್ಟ್ರಗಳ 42 ಪ್ರತಿನಿಧಿಗಳು ಭಾಗವಹಿಸಿದ್ದರು. ವೇಗವಾಗಿ ಬೆಳೆಯುತ್ತಿರುವ ನಗರ ಪ್ರದೇಶಗಳಲ್ಲಿನ ಸಾರಿಗೆ, ವಸತಿ ಮತ್ತು ಸುಸ್ಥಿರ ಅಭಿವೃದ್ಧಿಯ ಸವಾಲುಗಳನ್ನು ಎದುರಿಸುವಲ್ಲಿ ಲೆಕ್ಕ ಪರಿಶೋಧನಾ ಸಂಸ್ಥೆಗಳ ಪಾತ್ರದ ಕುರಿತು ಚಿಂತನ ಮಂಥನ ನಡೆಯಿತು. 2 ದಿನಗಳ ಈ ಸಭೆಯಲ್ಲಿ ದತ್ತಾಂಶ ಆಧಾರಿತ ಲೆಕ್ಕ ಪರಿಶೋಧನೆ, ಆಧುನಿಕ ತಂತ್ರಜ್ಞಾನದ ಬಳಕೆ ಹಾಗೂ ನಾಗರಿಕ ಕೇಂದ್ರಿತ ಮೌಲ್ಯಮಾಪನ ವಿಧಾನಗಳ ಕುರಿತು ವಿವಿಧ ರಾಷ್ಟ್ರಗಳ ತಜ್ಞರು ವಿಚಾರ ಮಂಡಿಸಿದರು. ಸಮಾವೇಶ ಬೆಂಗಳೂರು ಘೋಷಣಾ ಪತ್ರ ಹಾಗೂ ಮುಂದಿನ 2 ವರ್ಷಗಳ ಕಾರ್ಯಯೋಜನೆಯನ್ನು ಅಂಗೀಕರಿಸುವುದರೊಂದಿಗೆ ಮುಕ್ತಾಯಗೊಂಡಿತು. ತುಂಗಭದ್ರಾ ಅಣೆಕಟ್ಟಿನ 19ನೇ ಕ್ರೆಸ್ಟ್ ಗೇಟ್ ತುರ್ತು ದುರಸ್ತಿ ಕಾರ್ಯಗಳು ಈಗ ಅಂತಿಮ ಹಂತ ತಲುಪಿದ್ದು, ಇದೇ 15ರಂದು ಲೋಕಾರ್ಪಣೆಗೆ ಸಿದ್ಧತೆ ಮಾಡಿಕೊಳ್ಳುತ್ತಿರುವುದಾಗಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ತುಂಗಭದ್ರಾ ಅಣೆಕಟ್ಟಿನ ಗೇಟ್ ಅಳವಡಿಕೆ ಕಾರ್ಯವನ್ನು ಖುದ್ದಾಗಿ ಪರಿಶೀಲಿಸಿದ ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ಅಣೆಕಟ್ಟಿನ ಒಟ್ಟು 33 ಗೇಟ್ಗಳ ಪೈಕಿ 22 ಗೇಟ್ಗಳಿಗೆ ಸ್ಲೈಸ್ ಪ್ಲೇಟ್ಗಳನ್ನು ಅಳವಡಿಸುವ ಕಾರ್ಯ ಪೂರ್ಣಗೊಂಡಿದೆ. ತಜ್ಞರ ವರದಿಯಂತೆ ಹಳೆಯ ಚೈನ್ಗಳು ಸದೃಢವಾಗಿದ್ದರೂ ಮುನ್ನೆಚ್ಚರಿಕಾ ಕ್ರಮವಾಗಿ ಹೊಸ ಚೈನ್ಗಳನ್ನು ಅಳವಡಿಸಲು ನಿರ್ಧರಿಸಲಾಗಿದೆ. ಮೇ ಅಂತ್ಯದೊಳಗೆ ಚೈನ್ ಅಳವಡಿಕೆ ಕಾರ್ಯದ ಸಂಪೂರ್ಣ ಪ್ರಕ್ರಿಯೆ ಮುಗಿಯಲಿದೆ. ಮುಂಬರುವ ಮಳೆಗಾಲವನ್ನು ಗಮನದಲ್ಲಿಟ್ಟುಕೊಂಡು ಇದೇ 15ರಂದು ಯೋಜನೆಯನ್ನು ಅಧಿಕೃತವಾಗಿ ಉದ್ಘಾಟಿಸಲು ಸಿದ್ಧತೆ ಮಾಡಿಕೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚಿಸಲಾಗಿದೆ ಎಂದು ಅವರು ಮಾಹಿತಿ ನೀಡಿದರು. ಇತ್ತೀಚೆಗೆ ನಡೆದ ವಿಧಾನಸಭಾ ಉಪಚುನಾವಣೆಗಳಲ್ಲಿ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ್ ಶಾಮನೂರು ಮಲ್ಲಿಕಾರ್ಜುನ್ ಗೆಲುವು ಸಾಧಿಸಿದ್ದಾರೆ. ಸಮರ್ಥ್ ಅವರು 5,708 ಮತಗಳ ಅಂತರದಿಂದ ಬಿಜೆಪಿ ಅಭ್ಯರ್ಥಿ ಶ್ರೀನಿವಾಸ ದಾಸಕರಿಯಪ್ಪ ಅವರನ್ನು ಪರಾಭವಗೊಳಿಸಿದ್ದಾರೆ. ಸಮರ್ಥ್ ಅವರು 69,578 ಮತಗಳನ್ನು ಗಳಿಸಿದರೆ ಸಮೀಪದ ಪ್ರತಿಸ್ಪರ್ಧಿ ಬಿಜೆಪಿಯ ಶ್ರೀನಿವಾಸ ಟಿ ದಾಸಕರಿಯಪ್ಪ 63,870 ಮತಗಳನ್ನು ಪಡೆದಿದ್ದಾರೆ. ಬಾಗಲಕೋಟೆ ವಿಧಾನಸಭಾ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಉಮೇಶ್ ಮೇಟಿ 21,866 ಮತಗಳಿಂದ ಗೆಲುವು ಸಾಧಿಸಿದ್ದಾರೆ. ಉಮೇಶ್ ಮೇಟಿ ಅವರಿಗೆ 96,941 ಮತಗಳು ಲಭಿಸಿವೆ. ಬಿಜೆಪಿ ಅಭ್ಯರ್ಥಿ ವೀರಣ್ಣ ಚರಂತಿಮಠ ಅವರಿಗೆ 76

ಸಾವಿರದ 75 ಮತಗಳು ಲಭಿಸಿವೆ. ಬಾಗಲಕೋಟೆ ಮತ್ತು ದಾವಣಗೆರೆ ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳ ಗೆಲುವಿಗೆ ಕಾರಣರಾದ ಮತದಾರರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಧನ್ಯವಾದ ಸಲ್ಲಿಸಿದ್ದಾರೆ. ಆಕಾಶವಾಣಿಯ 90 ವರ್ಷಗಳ ಸಂಭ್ರಮಾಚರಣೆಯ ಅಂಗವಾಗಿ ಬೆಂಗಳೂರು ಆಕಾಶವಾಣಿ ಕೇಂದ್ರದ ವತಿಯಿಂದ ನಿನ್ನೆ ಆಯೋಜಿಸಲಾಗಿದ್ದ ವಾಕಥಾನ್ 2026ಕ್ಕೆ ಉತ್ತಮ ಸ್ಪಂದನೆ ವ್ಯಕ್ತವಾಯಿತು. 90 ವರ್ಷಗಳ ಸಾರ್ಥಕ ಧ್ವನಿ, ಸಂಸ್ಕೃತಿ ಹಾಗೂ ಸದಭಿರುಚಿಯ ಸಂಪರ್ಕ ಸೇತು ಎಂಬ ಘೋಷವಾಕ್ಯದೊಂದಿಗೆ ನಡೆದ ಜಾಥಾದಲ್ಲಿ ಮಾಜಿ ಕ್ರಿಕೆಟಿಗ ದೊಡ್ಡ ಗಣೇಶ್, ಖ್ಯಾತ ಚಲನಚಿತ್ರ ನಟ ಅನಿರುದ್ಧ ಜತ್ಕಾರ್ ಪಾಲ್ಗೊಂಡಿದ್ದರು. ಬೆಂಗಳೂರು ಆಕಾಶವಾಣಿ ಕೇಂದ್ರದ ಉಪಮಹಾನಿರ್ದೇಶಕರಾದ ಕೆಪಿ ಸಂಜೀವ್, ಕಾರ್ಯಕ್ರಮ ಮುಖ್ಯಸ್ಥರಾದ ಎಎಸ್ ಶಂಕರನಾರಾಯಣ, ಆಕಾಶವಾಣಿ ಸಿಬ್ಬಂದಿ, ಕ್ರೀಡಾಪಟುಗಳು ಸೇರಿದಂತೆ 300ಕ್ಕೂ ಹೆಚ್ಚು ಜನರು ಪಾಲ್ಗೊಂಡಿದ್ದರು. ಬೆಂಗಳೂರಿನ ರಾಜಭವನ ರಸ್ತೆಯಲ್ಲಿರುವ ಆಕಾಶವಾಣಿ ಕೇಂದ್ರದಿಂದ ಆರಂಭವಾದ ಜಾಥಾ ಕಬ್ಬನ್ ಪಾರ್ಕ್ ಮೂಲಕ ಸಾಗಿ ವಿಧಾನಸೌಧ ಎದುರುಗಡೆಯಿಂದ ಸಂಚರಿಸಿ ಆಕಾಶವಾಣಿ ಕೇಂದ್ರದಲ್ಲಿ ಕೊನೆಗೊಂಡಿತು. ಭಾಗವಹಿಸಿದವರೆಲ್ಲರಿಗೂ ಪ್ರಮಾಣ ಪತ್ರ ನೀಡಲಾಯಿತು. ಇನ್ನೊಂದೆಡೆ ಆಕಾಶವಾಣಿ ಧಾರವಾಡ ಕೇಂದ್ರವೂ ಸಹ ಜನಸಹಭಾಗಿತ್ವದಲ್ಲಿ ಆತ್ಮೀಯ ಶ್ರೋತೃಗಳೊಂದಿಗೆ ಆಕಾಶವಾಣಿ @90 ಫಿಟ್ ಇಂಡಿಯಾ ವಾಕಥಾನ್ ಆಯೋಜಿಸಿತ್ತು. ಈ ವಾಕಥಾನ್ನಲ್ಲಿ ವಿದ್ಯಾರ್ಥಿಗಳು ಸೇರಿದಂತೆ ವಿಶೇಷ ಆಹ್ವಾನಿತ ಶ್ರೋತೃಗಳು, ಸಾರ್ವಜನಿಕರು, ಆಕಾಶವಾಣಿ ಅಧಿಕಾರಿ ವರ್ಗ ಹಾಗೂ ಸಿಬ್ಬಂದಿ ಪಾಲ್ಗೊಂಡಿದ್ದರು. ದಶಕಗಳ ಕಾಲ ನಾಡಿನ ಕಲೆ, ಸಾಹಿತ್ಯ ಮತ್ತು ಪರಂಪರೆಯನ್ನು ಮನೆ ಮನೆಗೆ ತಲುಪಿಸಿದ ಆಕಾಶವಾಣಿಯ ಮೈಲಿಗಲ್ಲನ್ನು ಸ್ಮರಿಸಲು ಹಾಗೂ ನಾಡಿನ ಸಂಸ್ಕೃತಿ ಮತ್ತು ಸಾರ್ವಜನಿಕರ ನಡುವಿನ ಬಾಂಧವ್ಯವನ್ನು ಮತ್ತಷ್ಟು ಗಟ್ಟಿಗೊಳಿಸುವ ನಿಟ್ಟಿನಲ್ಲಿ ಈ ವಾಕಥಾನ್ಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ರಾಜ್ಯದ ಆರೋಗ್ಯ ಕ್ಷೇತ್ರದಲ್ಲಿ ಮಹತ್ವದ ಹೆಜ್ಜೆಯಾಗಿ ಬೆಂಗಳೂರಿನ ಆರೋಗ್ಯ ಸೌಧದಲ್ಲಿ ಅತ್ಯಾಧುನಿಕ ಆರೋಗ್ಯ ತುರ್ತು ಕಾರ್ಯಾಚರಣಾ ಕೇಂದ್ರವನ್ನು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಇತ್ತೀಚೆಗೆ ಉದ್ಘಾಟಿಸಿದರು. ಈ ಕೇಂದ್ರ ರಾಜ್ಯಾದ್ಯಂತ ಸಂಭವಿಸುವ ಆರೋಗ್ಯ ತುರ್ತು ಪರಿಸ್ಥಿತಿಗಳು, ಸಾಂಕ್ರಾಮಿಕ ರೋಗಗಳು ಮತ್ತು ನೈಸರ್ಗಿಕ ವಿಕೋಪಗಳ ಸಂದರ್ಭದಲ್ಲಿ ಸಮನ್ವಯ ಸಾಧಿಸುವ ಕೇಂದ್ರವಾಗಿ ಕಾರ್ಯನಿರ್ವಹಿಸಲಿದೆ. ಇದುವರೆಗೆ ಸಮಾಚಾರ ದರ್ಶನ ಕೇಳಿದಿರಿ. ಸುದ್ದಿ ಸಂಪಾದಕರು ಬೆಂಗಳೂರು ಆಕಾಶವಾಣಿ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದ ತುಕಾರಾಮ್ ಗೌಡ ಜಿ. ಪ್ರಸ್ತುತಿ ಮತ್ತು ಪ್ರಸಾರ ನಿರ್ವಹಣೆ ಅಭಯ ದಾಮ್ಲೆ. ಸಮಗ್ರ ನಿರ್ವಹಣೆ ಬೆಂಗಳೂರು ಆಕಾಶವಾಣಿ ಸುದ್ದಿ ವಿಭಾಗದ ಮುಖ್ಯಸ್ಥರು ಹಾಗೂ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್. ಬೆಂಗಳೂರು ಆಕಾಶವಾಣಿ ಸುದ್ದಿ ವಿಭಾಗ ಸಿದ್ಧಪಡಿಸಿದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲಾ ಬಾನುಲಿ ಕೇಂದ್ರಗಳಲ್ಲಿ ಏಕಕಾಲಕ್ಕೆ ಪ್ರಸಾರವಾಯಿತು. ಮುಂದಿನ ವಾರ ಮತ್ತೆ ಮೂಡಿಬರಲಿದೆ ವಾರದ ವಾರ್ತಾ ಚಿತ್ರ ಸಮಾಚಾರ ದರ್ಶನ.

ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಬೆಂಗಳೂರು, ಸಮಯ 8 ಗಂಟೆ. ಸಿರಿಗಂಧ ಚಿತ್ರಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ. ಆತ್ಮೀಯ ಕೇಳುಗರಿಗೆಲ್ಲ ಇಂದಿನ ಸಿರಿಗಂಧ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ.

ಇಂದು ವಿಶ್ವ ವಲಸೆ ಹಕ್ಕಿಗಳ ದಿನ ಅಂತ ಆಚರಣೆ ಮಾಡಲಾಗುತ್ತೆ. ಇದರ ಕುರಿತು ಮಾಹಿತಿ ಹಾಗೂ ಹಾಡುಗಳನ್ನು ಕೇಳ್ತಾ ಸಾಗೋಣ ಇಂದಿನ ಸಿರಿಗಂಧ ಕಾರ್ಯಕ್ರಮದಲ್ಲಿ.

ಸ್ನೇಹಿತರೆ, ಮೇ ತಿಂಗಳ ಹಾಗೂ ಅಕ್ಟೋಬರ್ ತಿಂಗಳ ಎರಡನೇ ಶನಿವಾರದಂದು ವಿಶ್ವ ವಲಸೆ ಹಕ್ಕಿಗಳ ದಿನ ಅಂತ ವರ್ಷದಲ್ಲಿ ಎರಡು ಬಾರಿ ಆಚರಣೆ ಮಾಡಲಾಗುತ್ತೆ. ವಸಂತಕಾಲದಲ್ಲಿ ಮೇ ತಿಂಗಳ ಎರಡನೇ ಶನಿವಾರ ಅಂದರೆ ಇಂದು, ಹಾಗೂ ಶರತ್ಕಾಲದಲ್ಲಿ ಅಕ್ಟೋಬರ್ ತಿಂಗಳ ಎರಡನೇ ಶನಿವಾರದಂದು ಆಚರಿಸಲಾಗುತ್ತೆ.

ಬಿಆರ್ ಛಾಯಾ ಅವರ ಕಂಠಸಿರಿಯಲ್ಲಿ ರಶ್ಮಿ ಚಿತ್ರದ ಗೀತೆಯನ್ನು ಕೇಳಿದಿರಿ. ದೊಡ್ಡರಂಗೇಗೌಡ ಅವರ ಗೀತರಚನೆಗೆ ಅಗಸ್ತ್ಯ ಅವರ ಸಂಗೀತವಿತ್ತು.

ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಸಾವಯವ ಪರಿಕರಗಳಾದ ಜೀವಾಮೃತ, ಬೀಜಾಮೃತ, ಗೋಮೂತ್ರ, ಜೀವಜಲ, ಪಂಚಗವ್ಯ ಹೀಗೆಂದರೆ ಏನು? ಇವುಗಳ ತಯಾರಿಕೆ ಬಳಕೆ ಬಗ್ಗೆ ಮಾಹಿತಿ ಬೇಕೇ? ಹಾಗಿದ್ದರೆ ತಪ್ಪದೇ ವೀಕ್ಷಿಸಿ ನಿಮ್ಮ ದೂರದರ್ಶನ ಚಂದನ ವಾಹಿನಿಯಲ್ಲಿ ರೈತರತ್ನ ಹೀರೋ.

ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಸಿರಿಗಂಧ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ. ಇಂದಿನ ಕಾರ್ಯಕ್ರಮದಲ್ಲಿ ವಿಶ್ವ ವಲಸೆ ಹಕ್ಕಿಗಳ ದಿನದ ಕುರಿತು ಮಾತನಾಡ್ತಾ ಇದ್ದೀವಿ. ಹೌದು ಸ್ನೇಹಿತರೆ, ನಿಸರ್ಗ ಮತ್ತೆ ಪಕ್ಷಿಗಳ ನಡುವೆ ಒಂದು ಅವಿನಾಭಾವ ಸಂಬಂಧ ಇದೆ ಅಂತ ಹೇಳ್ಬೋದು. ಪರಿಸರ ಸಮತೋಲನಕ್ಕೆ ತುಂಬಾನೇ

ಸತ್ಯ. ನಮಗೆ ನೈಸರ್ಗಿಕವಾಗಿ ಸಿಕ್ಕಂತಹ ಸುಂದರ ಹಚ್ಚ ಹಸಿರಾದಂತಹ ನಿಸರ್ಗ ತಾಣದಲ್ಲಿ ಪ್ರಕಾಶಮಾನವಾದ ಸೂರ್ಯನ ಬೆಳಕು, ಶಾಖ, ಗಾಳಿ, ಹರಿಯುವ ನೀರು ಇವೆಲ್ಲವುಗಳ ನಡುವೆ ಸ್ವಚ್ಛಂದವಾಗಿ ಹಾರಾಡುವಂತಹ ಪಕ್ಷಿಗಳ ಕಲರವ ಇವೆಲ್ಲವೂ ಮನಸ್ಸಿಗೆ ತುಂಬಾನೇ ಮುದ ನೀಡುತ್ತೆ. ಈ ರೀತಿ ಅನುಕೂಲವಾದಂತಹ ವಾತಾವರಣದಲ್ಲಿ ಪ್ರಾಣಿ ಪಕ್ಷಿಗಳು ತಮ್ಮ ಆವಾಸ ಸ್ಥಾನಗಳನ್ನು ಮಾಡಿಕೊಂಡಿರುತ್ತವೆ. ಯಾವಾಗ ಪರಿಸ್ಥಿತಿ ಅನಾನುಕೂಲ ಆಗುತ್ತೋ, ಅಂದರೆ ಆಹಾರ, ಸಂತಾನೋತ್ಪತ್ತಿ, ಋತುಮಾನದ ಬದಲಾವಣೆ, ಹೀಗೆ ಅನೇಕ ಕಾರಣ ಇರಬಹುದು. ಈ ಎಲ್ಲ ಕಾರಣದಿಂದ ಅನುಕೂಲವ ಆಗದೇ ಇದ್ದಂಥ ಸಮಯದಲ್ಲಿ, ಆಮೇಲೆ ಹಿಮ ಚಳಿಗಾಲ ಜಾಸ್ತಿ ಆದಾಗ, ಅಂಥ ಸಮಯದಲ್ಲಿ ಅನುಕೂಲಕರವಾದಂಥ ಸ್ಥಳಕ್ಕೆ ವಲಸೆ ಹೋಗೋದು ಸಹಜ. ಹಾಗೆ ಪಕ್ಷಿಗಳು ಸಹ ವಲಸೆ ಹೋಗುತ್ತವೆ. ಸಾವಿರಾರು ಕಿಲೋಮೀಟರ್ವರೆಗೆ ಪಕ್ಷಿಗಳು ವಿಶ್ವದೆಲ್ಲೆಡೆ ವಲಸೆ ಹೋಗುತ್ತವೆ ಅಂತ ಹೇಳ್ತಾ ಈಗ ಕೇಳೋಣ ಒಂದು ಗೀತೆಯನ್ನು. ಚಿತ್ರ ಅವರ ಕಂಠಸಿರಿಯಲ್ಲಿ ಕೇಳೋಣ ಅಮೃತ ವರ್ಷಿಣಿ ಚಿತ್ರದ ಗೀತೆಯನ್ನು. ಕೆ ಕಲ್ಯಾಣ್ ಅವರ ಗೀತರಚನೆಗೆ ದೇವ ಅವರ ಸಂಗೀತವಿದೆ.

0: ಮಾಹಿತಿಗೆ ಸುದ್ದಿಗಳ ಹೂರಣ,
1: ಮನರಂಜನೆಗೆ ಸಂಗೀತದ ಗಾನ,
2: ವಿಧ ವಿಧದ ಅವಳು ನುಡಿಸುತ್ತಿಹಳು,
0: ಕಲೆ ಕೃಷಿ ಕ್ರೀಡೆ ಸಾಹಿತ್ಯ ಆರೋಗ್ಯ ಶಿಕ್ಷಣ ಸೇರಿದಂತೆ ಸಮಗ್ರ ಪ್ರಗತಿಗೆ ಆಕಾಶವಾಣಿ ನಿಮ್ಮೊಂದಿಗೆ.
3: ಜೊತೆಯಲ್ಲಿ ನೀವಾರೋ ಜೊತೆಗಾರ, ಕಥೆಯಲ್ಲಿ ಬಂದಂತೆ ಕಥೆಗಾರ,
1: ಪ್ರಸಾರ ಪ್ರಪಂಚದಲ್ಲಿ ಇರಲಿ
0: ನಿಮ್ಮ ಬಲ ಬೆಂಬಲ ಸದಾ ನಮ್ಮೊಂದಿಗೆ.

ಎಸ್ ಜಾನಕಿಯವರ ಕಂಠಸರಿಯಲ್ಲಿ ಕೇಳ್ತಾ ಇದ್ದೀರಾ ಕಳಸಾಪುರದ ಹುಡುಗರು ಚಿತ್ರದ ಗೀತೆಯನ್ನು. ದೊಡ್ಡರಂಗೇಗೌಡ ಅವರ ಗೀತ ರಚನೆಯನ್ನು ಸಂಗೀತಕ್ಕೆ ಅಳವಡಿಸಿದ್ದಾರೆ ಎಂ ರಂಗರಾವ್.

0: ಪಕ್ಷಿಗಳ ರಕ್ಷಣೆ ಮನುಕುಲದ ರಕ್ಷಣೆ. ಪಕ್ಷಿಗಳು ನಮ್ಮ ಸಹಜೀವಿಗಳು ಎನ್ನುವುದನ್ನು ನಾವು ಮರೆಯದಿರೋಣ.
1: ಹಕ್ಕಿ ಪಕ್ಕಿ ರಕ್ಕೆ ಬಿಚ್ಚಿ ಹಾರಿ ಬಾಣ ಸೇರಿ ಕೂಗಿ
2: ಕಾಡುಗಳ ಬೆಳವಣಿಗೆ ಮತ್ತು ಪರಿಸರದ ಸಮತೋಲನ ಸಾಧ್ಯವಾಗಿರುವುದು ಪಕ್ಷಿ ಮತ್ತು ಇನ್ನಿತರ ಚಿಕ್ಕ ಪುಟ್ಟ ಜೀವಿಗಳಿಂದ. ಹಕ್ಕಿಗಳನ್ನು ಬೇಟೆಯಾಡದಿರಿ,

ಮನುಷ್ಯನೇ ಸೃಷ್ಟಿಸಿರುವ ಪಟಾಕಿ, ಮದ್ದುಗುಂಡುಗಳು, ವಿಷಾನಿಲ, ಕ್ರಿಮಿನಾಶಕಗಳು ಇವು ಪಕ್ಷಿ ಸಂತತಿಯ ಶತ್ರುಗಳು.

0: ಹಣ್ಣು ಬಿಡುವ ಮರಗಿಡಗಳು ನಮ್ಮ ಸುತ್ತಲ ಪರಿಸರದಲ್ಲಿ ಯಥೇಚ್ಛವಾಗಿರುವಂತೆ ನೋಡಿಕೊಳ್ಳಿರಿ. ಪಕ್ಷಿಗಳ ಬಗೆಗಿನ ಮೂಢನಂಬಿಕೆಗಳು ದೂರವಾಗಲಿ. ಸ್ವತಂತ್ರ ಬದುಕು ಪಕ್ಷಿಗಳದ್ದಾಗಲಿ.
1: ಪಕ್ಷಿಗಳ ಸಂರಕ್ಷಣೆ ಮನುಕುಲದ ಹೊಣೆ.
2: ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಸಿರಿಗಂಧ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಾ. ವಿಶ್ವದೆಲ್ಲೆಡೆ ಪಕ್ಷಿಗಳು ವಲಸೆ ಹೋಗ್ತವೆ. ವಿಶ್ವ ವಲಸೆ ಹಕ್ಕಿಗಳ ದಿನ ಅಂತ ಆಚರಣೆ ಮಾಡಲಾಗುತ್ತೆ. ವಿಶ್ವದೆಲ್ಲೆಡೆ ಪಕ್ಷಿಗಳು ವಲಸೆ ಹೋಗುವುದನ್ನು ಅವುಗಳ ಸಂರಕ್ಷಣೆ ಬಗ್ಗೆ ಜಾಗೃತಿ ಮೂಡಿಸುವುದು, ಜಾಗೃತಿ ಕ್ರಮಗಳನ್ನು ಉತ್ತೇಜಿಸುವುದು, ವಾಸಸ್ಥಾನಗಳನ್ನು ಸಂರಕ್ಷಿಸುವುದು ಮತ್ತು ಪರಿಸರ ಸಮತೋಲನದಲ್ಲಿ ನಾಗರಿಕರ ಪಾತ್ರದ ಬಗ್ಗೆ ಜಾಗೃತಿ ಮೂಡಿಸುವುದು ಮುಖ್ಯ ಉದ್ದೇಶ. ವಿಶ್ವ ವಲಸೆ ಹಕ್ಕಿಗಳ ಬಗ್ಗೆ ಜಾಗೃತಿ ಮೂಡಿಸಲು ಅಂತಾರಾಷ್ಟ್ರೀಯ ಸಹಕಾರದ ಅಗತ್ಯಕ್ಕೆ ಮೀಸಲಾಗಿರುವ ವಾರ್ಷಿಕ ಜಾಗತಿಕ ಅಭಿಯಾನವಾಗಿದೆ.

ಕೆಬಿ ಶ್ರೀನಿವಾಸ್ ಅವರ ದನಿಯಲ್ಲಿ ನ್ಯಾಯವೇ ದೇವರು ಚಿತ್ರದ ಗೀತೆಯನ್ನು ಕೇಳಿದ್ರಿ. ಜಿ ಉದಯಶಂಕರ್ ಅವರ ಗೀತ ರಚನೆಗೆ ರಾಜನ್ ನಾಗೇಂದ್ರ ಅವರ ಸಂಗೀತವಿತ್ತು. ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಸಿರಿಗಂಧ ಕಾರ್ಯಕ್ರಮದಲ್ಲಿ ವಿಶ್ವ ವಲಸೆ ಹಕ್ಕಿಗಳ ದಿನದ ಕುರಿತು ಮಾತನಾಡ್ತಾ ಇದ್ದೀವಿ. ಪ್ರತಿ ವರ್ಷ ವಿಶ್ವ ವಲಸೆ ಹಕ್ಕಿ ದಿನದ ಕಾರ್ಯಕ್ರಮಗಳಿಗೆ ವಿಶ್ವಸಂಸ್ಥೆಯು ಜಾಗೃತಿ ಮೂಡಿಸಲು ಸಂರಕ್ಷಣಾ ಕ್ರಮಗಳನ್ನು ಉತ್ತೇಜಿಸಲಿಕ್ಕೆ ಒಂದು ಏಕೀಕೃತ ವಿಷಯವನ್ನು ಘೋಷಿಸುತ್ತೆ. ಪ್ರತಿಯೊಂದು ವಿಷಯವೂ ಕೂಡ ವಲಸೆ ಹಕ್ಕಿಗಳು ಮತ್ತು ಅವುಗಳ ಸಂರಕ್ಷಣೆಯ ವಿಭಿನ್ನ ಅಂಶದ ಮೇಲೆ ಕೇಂದ್ರೀಕೃತವಾಗಿರುತ್ತೆ. ಮೊದಲ ಬಾರಿಗೆ ಅಂದರೆ 2006 ವಿಶ್ವ ವಲಸೆ ಹಕ್ಕಿ ದಿನವನ್ನು ಆಚರಿಸಲಾಯಿತು. ಪ್ರತಿ ವರ್ಷ ಒಂದು ಘೋಷವಾಕ್ಯ ಇಟ್ಕೊಂಡು ಆಚರಣೆ ಮಾಡಲಾಗುತ್ತೆ. ಈ ವರ್ಷ 2026 ವಿಷಯ ಏನು ಅನ್ನೋದಾದರೆ, ಪ್ರತಿ ಪಕ್ಷಿಯೂ ಮುಖ್ಯವಾಗಿದೆ, ನಿಮ್ಮ ವೀಕ್ಷಣೆಗಳು ಮುಖ್ಯ. ಎವ್ರಿ ಬರ್ಡ್ ಕೌಂಟ್ಸ್, ಯುವರ್ ಅಬ್ಸರ್ವೇಷನ್ಸ್ ಮ್ಯಾಟರ್ ಆಗಿದ್ದು ಸಮುದಾಯ ವಿಜ್ಞಾನದ ಮಹತ್ವವನ್ನು ಒತ್ತಿ ಹೇಳುತ್ತೆ.

ಶ್ರೀನಿವಾಸ್ ಹಾಗೂ ಸಂಗಡಿಗರ ಕಂಠಸರಿಗಳಲ್ಲಿ ಕೇಳ್ತಾ ಇದ್ದೀರಾ ಚಿರಂಜೀವಿ ಚಿತ್ರದ ಗೀತೆಯನ್ನು. ಗೀತೆಗೆ ವಿಜಯ ನರಸಿಂಹ ಅವರ ಸಾಹಿತ್ಯ ಹಾಗೂ ವಿಜಯ ಭಾಸ್ಕರ್ ಅವರ ಸಂಗೀತವಿದೆ.

ಮನೋಲ್ಲಾಸಕರ ಸಂಗತಿಗಳನ್ನ ಸ್ವತಃ ತಾವೇ ನಡೆದು ನೋಡಿ ಕೇಳಿ ಓದಿ ತಿಳ್ಕೊಳ್ಳುವುದು ವಿದ್ಯಾರ್ಥಿಗಳ ಪಾಲಿಗೆ ಅತ್ಯಂತ ಮಹತ್ವದ ಅಂಶ. ಪಕ್ಷಿ ವೀಕ್ಷಣೆ ಸುಲಭವೂ ರೋಮಾಂಚನಕಾರಿಯೂ ಆದಂತಹ ಹವ್ಯಾಸ.

0: ಡಾಕ್ಟರ್ ಎಸ್ ವಿ ನರಸಿಂಹನ್ ಹೀಗೆನ್ನುತ್ತಾರೆ.
1: ಪ್ರಪಂಚದ ಮೂರನೇ ಎರಡರಷ್ಟು ಭೂಭಾಗದಷ್ಟು ವಿಶಾಲವಾದ, ಸಮೃದ್ಧವಾದ, ವೈವಿಧ್ಯಮಯ ಕಾಡನ್ನು ಬೆಳೆಸಲು ಹಕ್ಕಿಗಳು ಮತ್ತು ಅವುಗಳಂತಹ ಇತರ ಸಣ್ಣ ಸಣ್ಣ ಜೀವಿಗಳೇ ಕಾರಣ ಎಂಬುದನ್ನು ನಾವು ಅರಿಯಬೇಕು. ಇವೆಲ್ಲವೂ ಹಕ್ಕಿಗಳು ಪ್ರತಿದಿನ ನಾಲ್ಕಾರು ಹನಿ ಮಕರಂದ ಕುಡಿದು ಹತ್ತಾರು ಕಾಡು ಹಣ್ಣುಗಳನ್ನು ತಿಂದು ಆ ಮೂಲಕ ಬೆಳೆಸಿದ ಅತ್ಯಪೂರ್ವ ಸಸ್ಯ ಸಂಪತ್ತು.

ಪಕ್ಷಿಗಳ ವಲಸೆಯು ಪ್ರಕೃತಿಯ ಒಂದು ಅದ್ಭುತ ಪ್ರಕ್ರಿಯೆಯಾಗಿದ್ದು ಇದು ಪರಿಸರ ವ್ಯವಸ್ಥೆಗೆ ಮತ್ತು ಮನುಷ್ಯರಿಗೆ ತುಂಬಾನೇ ಉಪಯುಕ್ತ ಅಂತ ಹೇಳಬಹುದು. ವಲಸೆ ಹಕ್ಕಿಗಳು ತಮ್ಮ ಸುದೀರ್ಘ ಪ್ರಯಾಣದ ವೇಳೆ ಹೆಚ್ಚಿನ ಪ್ರಮಾಣದಲ್ಲಿ ಕೀಟಗಳನ್ನು ತಿನ್ನುತ್ತವೆ. ಇದು ಕೃಷಿ ಭೂಮಿಯಲ್ಲಿರುವಂತಹ ಕೀಟಗಳ ಸಂತತಿಯನ್ನು ನೈಸರ್ಗಿಕವಾಗಿ ನಿಯಂತ್ರಣ ಮಾಡುತ್ತೆ. ಪಕ್ಷಿಗಳು ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ವಲಸೆ ಹೋಗುವಾಗ ಬೀಜ ಪ್ರಸರಣ ಆಗುತ್ತೆ. ಇದು ಅರಣ್ಯೀಕರಣ ಮತ್ತು ಸಸ್ಯವರ್ಗದ ಹರಡುವಿಕೆಗೆ ಕೂಡ ಸಹಾಯ ಆಗುತ್ತೆ. ಪರಾಗಸ್ಪರ್ಶ ಕ್ರಿಯೆಯಲ್ಲಿ ಹಲವು ಹಕ್ಕಿಗಳು ಪ್ರಮುಖ ಪಾತ್ರವನ್ನು ವಹಿಸುತ್ತವೆ. ಮತ್ತು ಪಕ್ಷಿಗಳ ವಲಸೆ ಮಾರ್ಗಗಳ ಅಧ್ಯಯನ ಮಾಡುವುದರಿಂದ ವಿಜ್ಞಾನಿಗಳಿಗೆ ಹವಾಮಾನ ಬದಲಾವಣೆ, ಭೂಮಿಯ ಕಾಂತಕ್ಷೇತ್ರ ಮತ್ತು ಪರಿಸರದ ಸ್ಥಿತಿಗತಿಗಳ ಬಗ್ಗೆ ಹೆಚ್ಚಿನ ಮಾಹಿತಿ ಪಡೆಯಲಿಕ್ಕೂ ಕೂಡ ಸಾಧ್ಯ ಆಗುತ್ತೆ. ವಿವಿಧ ದೇಶಗಳಿಂದ ಬರುವಂತಹ ವಲಸೆ ಹಕ್ಕಿಗಳನ್ನು ನೋಡಲು ಪ್ರವಾಸಿಗರು ಆಸಕ್ತಿ ತೋರ್ತಾರೆ. ಇದು ಪಕ್ಷಿ ವೀಕ್ಷಣೆ ಮತ್ತು ಪರಿಸರ ಪ್ರವಾಸೋದ್ಯಮವನ್ನು ಉತ್ತೇಜಿಸುತ್ತದೆ ಅಂತ ಹೇಳ್ತಾ ಈಗ ಕೇಳೋಣ ಒಂದು ಗೀತೆಯನ್ನು.

ಅನುರಾಧ ಶ್ರೀರಾಮ್ ಮತ್ತು ಸಂಗಡಿಗರ ಕಂಠಸರಿಗಳಲ್ಲಿ ಕೇಳ್ತಾ ಇದ್ದೀರಾ ಜನುಮದಾತ ಚಿತ್ರದ ಗೀತೆಯನ್ನು. ಈ ಗೀತೆಗೆ ಸಾಹಿತ್ಯ ಮತ್ತು ಸಂಗೀತ ನೀಡಿದ್ದಾರೆ ವಿ ಮನೋಹರ್.

ವಲಸೆ ಹಕ್ಕಿಗಳು ಪ್ರಕೃತಿಯ ಅದ್ಭುತ ಕೊಡುಗೆ. ಪ್ರಕೃತಿಯ ಸಮತೋಲನವನ್ನು ಕಾಪಾಡುವಲ್ಲಿ ಮಹತ್ತರ ಪಾತ್ರವನ್ನು ವಹಿಸುತ್ತವೆ. ಗಿಡಮರಗಳನ್ನು ಬೆಳೆಸೋಣ, ಹಕ್ಕಿಗಳ ರಕ್ಷಣೆ ನಮ್ಮೆಲ್ಲರ ಕರ್ತವ್ಯ ಅಂತ ಹೇಳ್ತಾ ಸಿರಿಗಂಧ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೇವೆ.

ಈಗ ಕೇಳೋಣ ಎಂಎನ್ ವ್ಯಾಸರಾವ್ ಅವರ ರಚನೆ ನೀನಿಲ್ಲದೆ ನನಗೇನಿದೆ ಮನಸ್ಸೆಲ್ಲ ನಿನ್ನಲ್ಲಿ ನೆಲೆಯಾಗಿದೆ.

ಬಿಎಸ್ ಪೂಜಾ ಅವರಿಂದ ಭಾವಗೀತೆಗಳನ್ನು ಕೇಳ್ತಾ ಇದ್ದೀರಾ. ಕಾರ್ಯಕ್ರಮದ ಕೊನೆಯಲ್ಲಿ ಕೇಳೋಣ, ಮತ್ತದೆ ಬೇಸರ ಅದೇ ಸಂಜೆ ಅದೇ ಏಕಾಂತ, ಪ್ರೊಫೆಸರ್ ಕೆಎಸ್ ನಿಸಾರ್ ಅಹಮದ್ ಅವರ ರಚನೆ.

0: ಸಮಯ 9:30 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಯುವವಾಣಿ.

0: ಇಂದಿನ ಯುವವಾಣಿ ಕಾರ್ಯಕ್ರಮದಲ್ಲಿ ಸ್ವಚ್ಛಗ್ರಹ ನಾಟಕ ಕಂಪನಿಯಿಂದ ಪ್ಲಾಸ್ಟಿಕ್ ಅಸುರ ನಾಟಕನ ನಿಮ್ಮ ಮುಂದೆ ತರ್ತಾ ಇದ್ದೀವಿ. ಈ ನಾಟಕದಲ್ಲಿ ಭಾಗವಹಿಸೋರ್ ಪರಿಚಯ ಮಾಡಿಕೊಡ್ತೇನೆ. ಸೂತ್ರಧಾರಿ ಸ್ನೇಹ,
1: ಸೀನಿಯರ್ ಅಸುರ ಪಾತ್ರದಲ್ಲಿ ಬಾಲಾಜಿ,
2: ಜೂನಿಯರ್ ಅಸುರ ಪಾತ್ರದಲ್ಲಿ ವಾಸು,
3: ಭೂಮಿ ತಾಯಿ ಮತ್ತು ಹೋರಾಟಗಾರ್ತಿಯಾಗಿ ಸಹನ,
4: ಈಗಿನ ಪೀಳಿಗೆಯ ಹುಡುಗನ ಪಾತ್ರದಲ್ಲಿ ಆರ್ಯನ್.
3: ಸಮಸ್ಯೆ ನಮ್ಮ ಸುತ್ತಲೂ ಇದೆ, ಆದರೆ ಪರಿಹಾರವು ನಮ್ಮೊಳಗೇನೆ ಇದೆ. ಪ್ಲಾಸ್ಟಿಕ್ ಅಸುರ, ದಿ ವಾರ್ ವಿದಿನ್ ಅಸ್ ಎಂಬ ಈ ನಾಟಕವು ಕೇವಲ ಒಂದು ಕಥೆಯಲ್ಲ, ಇದು ನಮ್ಮ ಪ್ರತಿದಿನದ ಜೀವನದಲ್ಲಿ ನಾವು ತೆಗೆದುಕೊಳ್ಳುವ ಸಣ್ಣ ನಿರ್ಧಾರಗಳ ಪ್ರತಿಬಿಂಬ. ಸುಲಭತೆಗಾಗಿ ನಾವು ಮಾಡುವ ಆಯ್ಕೆಗಳು ಹೇಗೆ ನಮ್ಮ ಪರಿಸರವನ್ನು ಮತ್ತು ನಮ್ಮ ಭವಿಷ್ಯವನ್ನ ಪ್ರಭಾವಿಸುತ್ತದೆ ಎಂಬುದನ್ನ ಈ ನಾಟಕ ಹೇಳುತ್ತದೆ. ಈ ನಾಟಕದ ಮೂಲಕ ನಾವು ಮಾಲಿನ್ಯ ನಿಯಂತ್ರಣ ಮತ್ತು ನಮ್ಮ ವೈಯಕ್ತಿಕ ಜವಾಬ್ದಾರಿಯ ಮಹತ್ವವನ್ನು ಸರಳವಾಗಿ ಮನಸ್ಸಿಗೆ ತಾಕುವ ರೀತಿಯಲ್ಲಿ ತಲುಪಿಸಲು ಪ್ರಯತ್ನಿಸಿದ್ದೇವೆ.
0: ಈಗ ಪ್ರಸ್ತುತಪಡಿಸಲಿದ್ದೇವೆ ನಾಟಕ ಪ್ಲಾಸ್ಟಿಕ್ ಅಸುರ.

ಹೌದ್ರಿ ಹೌದು, ನಾವು ಬಂದಾಯ್ತು ಅಕ್ಕ, ನೀವು ಬರ್ರಿ ರೇಡಿಯೋ ಪಕ್ಕ ನಿಂತ್ಕೊಂಡು ನಮ್ಮ ಮಾತನ್ ಕೇಳಿಸ್ಕೊಳ್ರಿ. ಹೇ ಹುಡುಗ, ಆ ಮೊಬೈಲ್ ಗೇಮ್ ಎಲ್ಲ ಬಿಟ್ಟು ಸ್ವಲ್ಪ ನಾವ್ ಹೇಳು ಮಾತನ್ನ ಕೇಳಿಸ್ಕೋ. ಅಣ್ಣ ರೀ, ನೀವು ಬರ್ರಿ ರೇಡಿಯೋದಾಗ ನಾವ್ ಏನ್ ಹೇಳಕತ್ತೀವಿ ಅಂತ ಕೇಳಿಸ್ಕೊಂಡು ಹೋಗೋರಂತ್ರ. ಆಗೊಂದು ಕಾಲ ಇತ್ತು, ಆ ಕಾಲ

0: ಹಸುರೆತ್ತಲ್ ಹಸುರಿತ್ತಲ್ ಹಸುರಿತ್ತಲ್ ಕಡಲಿನಲಿ, ಹಸುರ್ ಗಟ್ಟಿತೋ ಕವಿ ಆತ್ಮ ಹಸುರ್ ನೆತ್ತರ್ ಒಡಲಿನಲಿ. ಎಲ್ಲೆಲ್ಲೂ ಹಸಿರು, ಎಲ್ಲೆಲ್ಲೂ ಖುಷಿ, ಎಲ್ಲೆಲ್ಲೂ ಆರೋಗ್ಯ. ಆದರೆ ಇದು ಹಾಗೆ ಇರಲಿಲ್ಲ. ಅವನು ಬಂದ, ಆ ಹಸುರ ಬಂದ. ಕೆಂಪು ಗಣ್ಣಿನ ಬಲಿಷ್ಠವಾದ ಮನುಷ್ಯ, ಕೆದರಿದ ಕೂದಲಿನ ಮೇಲೆ ಏಕಮಾತ್ರ ಬಳಕೆಯ ವಸ್ತುಗಳಿಂದ ಮಾಡಿದ್ದ ರಂಗು ರಂಗಿನ ಕಿರೀಟ. ಆತ ಧರಿಸಿದ ಬಟ್ಟೆ ಎಲ್ಲವೂ ಪ್ಲಾಸ್ಟಿಕ್ ಚೀಲದಾಗಿತ್ತು. ಎದೆಯುಬ್ಬಿಸಿ ನಡೆಯುವ ಅಟ್ಟಹಾಸದಲ್ಲಿ ಆತ ಧರಿಸಿದ್ದ ಪೇಪರ್ ಕಪ್, ಸ್ಟ್ರಾ, ಸಿಲ್ವರ್ ಶೈನಿಂಗ್ ತಟ್ಟೆ, ಪ್ಲಾಸ್ಟಿಕ್ ಸ್ಪೂನ್ಗಳ ಉದ್ದುದ್ದ ಹಾರಗಳು ಆತನಿಗೆ ಜೊತೆಯಾಗಿ ಕುಣಿಯತೊಡಗಿದವು. ಆತನ ಪಂಚೆಯ ಮೇಲೆಲ್ಲ ವಿಧ ವಿಧವಾದ ಏಕಮಾತ್ರ ಬಳಕೆಯ ಪ್ಲಾಸ್ಟಿಕ್. ಇದೆಲ್ಲದರ ಜೊತೆಗೆ ಆತ ಧರಿಸಿದ ಶೂಸ್, ಅದು ಕೂಡ ಪ್ಲಾಸ್ಟಿಕ್. ಆ ಶೂಸ್ ಹೇಗಿತ್ತು ಅಂತೀರಾ? ಬಿಸಿಲಿನ ದಗೆಗೆ ಕುಡಿದು ಅಲ್ಲಲ್ಲೇ ಬಿಸಾಡುವ ಈ ಜ್ಯೂಸಿನ ಬಾಟಲಿ ಇರುತ್ತಲ್ಲ, ಅದ್ರ ಹಾಗೆ ಇತ್ತು ಅವನ ಶೂಸು. ಒಟ್ನಲ್ಲಿ ಆಕ್ರೋಶ, ತನ್ನದೇ ಲೋಕವೆಲ್ಲ ಎನ್ನುವ ಅಹಂಕಾರ, ಸಾವೇ ಇಲ್ಲ ಎನ್ನುವ ಹುಬ್ಬೇರಿಸುವ ನಗು, ತನ್ನ ಆಡಳಿತಕ್ಕೆ ಜೊತೆಯಾಗುವಂತೆ ಸಹೋದರನನ್ನು ಜೊತೆಯಲ್ಲೇ ಕರೆದುಕೊಂಡು ತಿರುಗುತ್ತಿದ್ದ ಈ ಅಸುರ. ಸಹೋದರನಿಗೆ ಅಣ್ಣ ಎಂದರೆ ಹೆಮ್ಮೆ. ಇಬ್ಬರು ಜೊತೆಯಲ್ಲಿ ಕುಣಿಯುತ್ತಾ ಜಗತ್ತನ್ನ ಆವರಿಸುತ್ತಾ ಅಟ್ಟಹಾಸ ಮೆರೆಯುತ್ತಿದ್ರು. ಇವರು ಬಂದ ಮೇಲೆ ನಮ್ಮ ಹಸಿರಾಗಿದ್ದ ಪರಿಸರ ಹೇಗಾಗೋಯ್ತು? ಎಲ್ಲ ಬದಲಾಗೋಯ್ತು.
1: ನಾವು ಯಾರು ಅಂತ ಗೊತ್ತಾಯ್ತಾ? ನಾವು ಯಾರು ಅಂತ ಗೊತ್ತಾಯ್ತಾ? ನಾವು ಪ್ಲಾಸ್ಟಿಕ್ ಹಸಿರೋರು. ತಮ್ಮ, ಲೋ ತಮ್ಮ,
2: ಅಣ್ಣ
1: ಬಾ. ಈ ನಮ್ಮ ಜನರು ನಮ್ಮ ಮಾತುಗಳನ್ನ ಕೇಳಿಸ್ಕೊಳ್ತಿದ್ದಾರೆ. ಏಯ್, ಏನ್ ಹಂಗ್ ಕೇಳಿಸ್ಕೊಳ್ತಿದ್ದೀರಾ? ಆ ಶಾಖಾಯ್ತಾ?
2: ಶಾಖಾಯ್ತಾ?
1: ಶಾಖಾಯ್ತಾ? ಆಗಿರ್ಲೇಬೇಕು, ಆಗ್ಲೇಬೇಕಂತ ತಾನೇ ನಾವು ಇವತ್ತು ನಿಮ್ಮ ಮುಂದೆ ಬಂದಿರೋದು. ಪ್ರಮೋಷನ್ ಕೊಟ್ಟಿದ್ದು ನಾನಾಗಿರ್ಬೋದು, ಆದ್ರೆ ಇದೇ ಜನಗಳ ಮಧ್ಯದಲ್ಲಿ ಪ್ಲಾಸ್ಟಿಕ್ನ ಹುಟ್ಟಾಕ್ಸಿದ್ದು ನಾನು. ಈಗ ಏನ್ ಮಾಡ್ತೀರಾ? ಇದು ನನ್ನೂರು, ಇದು ನನ್ನ ಏರಿಯಾ, ಇದು ನನ್ನ ಭೂಮಿ. ನಾನು ಇವತ್ತು ಆಕಾಶವಾಣಿಯಲ್ಲಿ ಗುಡುಗಿದ್ರೆ ಕಸದ ಪರ್ವತನೇ ಹಬ್ಬರಿಸುತ್ತದೆ.
2: ಹಬ್ಬರಿಸುತ್ತೆ
1: ಕೈ ಎತ್ತಿ ತಡದ ಅಂದ್ರೆ ಅತ್ತಾಳೆ ಪಾತಾಳದ್ರಲ್ಲೂ ಕಣ ಕಣ ಅದ್ರಲ್ಲೂ ಎಲ್ಲಂದ್ರೂ ಅಲ್ಲೇ ನಾನೇ ಹರಡಿದ್ದೇನೆ ಕಣ್ರೋ, ಎಲ್ಲಂದ್ರೂ ಅಲ್ಲೇ ನಾನೇ ಹರಡಿದ್ದೇನೆ. ಇದು ಪ್ಲಾಸ್ಟಿಕ್ ಕಸರನ ಸಾಮ್ರಾಜ್ಯ ಕಣ್ರೋ. ಏಯ್, ನಾವೆಲ್ಲಿಂದ ಬಂದೆ ಅನ್ಕೊಂಡ್ರಿ? ಆ ನಾವೆಲ್ಲಿಂದ ಬಂದೆ ಅನ್ಕೊಂಡ್ರಿ? ಮನುಷ್ಯರೇ ತಮ್ಮ ಅನುಕೂಲಕ್ಕೋಸ್ಕರ ನಮ್ಮನ್ನು ಹುಟ್ಟಾಕ್ಸಿದ್ರು, ಹುಟ್ಟಾಕ್ಸಿದ್ದಲ್ದೆ ಹಸುರನನ್ನಾಗಿ ಮಾಡಿದ್ರು. ಆ ಜನರೇ ಇಲ್ಲಿ ಕೇಳಿ, ಈ ನಿಮ್ಮ ಭೂಮಿ ತಾಯಿನ ಪ್ಲಾಸ್ಟಿಕ್ನಲ್ಲಿ ಯಾವ ಥರ ಬಂಧಿಸಿದ್ವಿ ಅಂತ ನೋಡ್ತೀರಾ? ಅವಳನ್ನ ಚೆಂಡಿನ ಹಾಗೆ ಹತ್ತಿಂದ ಹಿತ್ತ ತೂರಾಡ್ತಾ ಇದ್ದೇವೆ.
3: ನಾನು ಯಾರು ಅಂತ ಗೊತ್ತಾಯ್ತಾ? ನಾನು ನೀವೆಲ್ಲ ಪೂಜೆ ಮಾಡೋ ಭೂಮಾತೆ. ನನಗೆ ಉಸಿರಾಡೋಕೂ ಕಷ್ಟ ಆಗ್ತಾ ಇದೆ. ನನ್ನ

0: ಅಂಗ ಅಂಗಗಳಲ್ಲೂ ಪ್ಲಾಸ್ಟಿಕ್ನ ತುರುಕ್ಬಿಟ್ಟಿದ್ದೀರ. ನಿಮಗೆ ಯಾಕೆ ಅರ್ಥ ಆಗ್ತಾ ಇಲ್ಲ, ಏಕಮಾತ್ರ ಬಳಕೆಯ ಪ್ಲಾಸ್ಟಿಕ್ ಇಂದ ಕೇವಲ ನನಗಷ್ಟೇ ಅಲ್ಲ ನಿಮಗೂ ಕೂಡ ತೊಂದರೆ ಆಗ್ತಾ ಇದೆ. ನನ್ನನ್ನೇ ಅವಲಂಬಿಸಿ ಬದುಕ್ತಾ ಇರುವಂತ ಹಲವಾರು ಪ್ರಾಣಿ ಪಕ್ಷಿಗಳಿಗೂ ಇದರಿಂದ ತೊಂದರೆ ಆಗ್ತಾ ಇದೆ. ನಾನು ಎಷ್ಟು ದಿನ ಅಂತ ಸಹಿಸ್ಕೊಂಡಿರ್ಬೇಕು? ಅನುಕೂಲದ ಹೆಸರಿನಲ್ಲಿ ನೀವು ಎಷ್ಟು ಪ್ಲಾಸ್ಟಿಕ್ ಅನ್ನು ಬಳಸೋಕೆ ಶುರು ಮಾಡಿದ್ದೀರಾ? ಬಳಸೋದಷ್ಟೇ ಅಲ್ಲ, ಅದನ್ನ ಎಲ್ಲಿ ಬೇಕಾದಲ್ಲಿ ಬಿಸಾಡ್ತೀರ. ಹಸು ಹೊಟ್ಟೆಲಿ ಮೊನ್ನೆ ತಾನೇ 50 ಕೆಜಿಯಷ್ಟು ಪ್ಲಾಸ್ಟಿಕ್ ಸಿಕ್ಕಿದೆ. ಈ ಪ್ರಾಣಿ ಪಕ್ಷಿಗಳು ಕೂಡ ಅದನ್ನೇ ತಿಂತವೆ. ಪಕ್ಷಿಗಳ ಕುತ್ತಿಗೆಗೆ ಪ್ಲಾಸ್ಟಿಕ್ಕು ಸಿಕ್ಕಾಕೊಂಡಿರುತ್ತೆ. ನಿಮ್ಗಳ ತರ ಪಕ್ಷಿಗಳಿಗೇನು ಕೈದೇನು ಆ ಪ್ಲಾಸ್ಟಿಕ್ ಅನ್ನ ತೆಗೆದುಕೊಳ್ಳೋಕೆ? ಆಮೆಯ ಮೂಗಲ್ಲಿ, ನನ್ನ ಒಡಲಿನ ಸಮುದ್ರದಲ್ಲಿರೋ ಆಮೆಯ ಮೂಗ್ನಲ್ಲಿ ಸ್ಟ್ರಾ ಸಿಕ್ಕಾಕೊಂತಾ ಇದೆ. ಇದೆಲ್ಲ ನೀವುಗಳು ಮಾಡ್ತಾ ಇರುವಂತಹ ಕರ್ಮ. ನಿಮಗೆಲ್ಲ ಯಾವಾಗ ಅರ್ಥ ಆಗುತ್ತೆ? ಇದು ಯಾವಾಗ ಅರ್ಥ ಆಗುತ್ತೆ? ನನ್ನ ಮಕ್ಕಳೆನಿಸ್ಕೊಂಡ ನೀವುಗಳೇ ಅಸುರರಾಗಿ ಬದಲಾಗ್ತಾ ಇದ್ದೀರಾ. ನೀವುಗಳೇ ಅಸುರರಾಗಿ ಬದಲಾಗ್ತಾ ಇದ್ದೀರಾ.
1: ಒಂದ್ ಕಡೆ ಈ ಭೂಮಿ ತಾಯಿಯ ಕೂಗು, ಮತ್ತೊಂದ್ ಕಡೆ ಈ ಅಸುರ ಸಹೋದರರ ಅಟ್ಟಹಾಸ. ಈ ಅಣ್ಣ ತಮ್ಮಂದಿರು ಇಬ್ಬರು ಕುಣಿದು ಕುಪ್ಪಳಿಸಿ ನನ್ನದೇ ಈ ಜಗತ್ತು ಅಂತ ಅಟ್ಟಹಾಸ ಮೆರೆದು ತಮಗೆ ಕೊನೆಯೇ ಇಲ್ಲ, ಸಾವೇ ಇಲ್ಲ ಅಂತ ಬದುಕ್ತಾ ಇದ್ದಾರೆ. ಎಂಥ ಗರ್ವ! ಇವರಿಬ್ರು ಸೇರ್ಕೊಂಡು ಈ ಮಣ್ಣಲ್ಲಿ ಅದೆಷ್ಟು ಪ್ಲಾಸ್ಟಿಕ್ನ ಬೇರ್ಪಡಿಸಿದ್ದಾರೆ ಗೊತ್ತಾ? ಇವರಿಬ್ರು ಅಂದ್ರೆ ಇವರಿಬ್ರು ಅಷ್ಟೇ ಅಲ್ಲ, ನಾವು ನೀವುಗಳು ಕೂಡ ಇವರಂತೆ ಆಗ್ತಾ ಇದ್ದೀವಿ. ಇವರಿಬ್ರು ಮೊದಲು ಮನುಷ್ಯರೇ ಆಗಿದ್ರು, ಆದ್ರೆ ಈಗ ಬದಲಾಗಿದ್ದಾರೆ. ಮೊದ್ಮೊದ್ಲಿಗೆ ನಾವು ನಮ್ಮ ಮಣ್ಣನ್ನ ಪೂಜಿಸ್ತಾ ಇದ್ವಿ. ಎಷ್ಟು ಫಲವತ್ತಾಗಿತ್ತು ನಮ್ಮ ಭೂಮಿ, ಮಣ್ಣಂದ್ರೆ ನಮಗೆ ಗೌರವ. ಆದ್ರೆ ಈಗ ಸಿಕ್ಕ ಸಿಕ್ಕ ಕಸಾನೆಲ್ಲ ಅದೇ ಮಣ್ಣಿಗೆ ವಿಷದ ರೂಪದಲ್ಲಿ ಹಾಕ್ತಾ ಇದ್ದೀವಿ. ಎಲ್ಲಿವರೆಗೂ ಇದೆಲ್ಲ ಆಗ್ತಾ ಇರೋದು? ಈ ಅಸುರರ ಆಟಗಳನ್ನ ನಿಲ್ಸಕ್ ಆಗಲ್ವಾ? ಈ ಮಣ್ಣು ಕಲುಷಿತ ಆಗದೆ ಇರೋಕೆ ನೋಡ್ಕೊಳಕ್ ಆಗಲ್ವಾ?
0: ಉಳಿಸಿ ಉಳಿಸಿ ಪರಿಸರ ಉಳಿಸಿ, ಉಳಿಸಿ ಉಳಿಸಿ ಪರಿಸರ ಉಳಿಸಿ. ಹಸಿರೆ
2: ಉಸಿರು,
0: ಹಸಿರೆ
2: ಉಸಿರು,
0: ಮಣ್ಣಿನ ಸಂರಕ್ಷಣೆ
2: ನಮ್ಮ ಹೊಣೆ,
0: ಮಣ್ಣಿನ ಸಂರಕ್ಷಣೆ
2: ನಮ್ಮ ಹೊಣೆ.
0: ಹೌದು, ನಾನೊಬ್ಬ ಹೋರಾಟಗಾರ್ತಿ. ಸುಮಾರು ವರ್ಷಗಳಿಂದ ಈ ಏಕಮಾತ್ರ ಬಳಕೆಯ ಪ್ಲಾಸ್ಟಿಕ್ ವಿರುದ್ಧ ನಮ್ಮ ಹೋರಾಟ ನಡೀತಾನೆ ಇದೆ. ಅಲ್ಲಲ್ಲಿ ಫಲಕಗಳನ್ನ ಹಿಡಿದುಕೊಂಡು ನಿಲ್ತೀವಿ. ಕೆಲವೊಂದು ಬಾರಿ ಬೀದಿ ನಾಟಕಗಳ ಮೂಲಕ ಜನರಲ್ಲಿ ಅರಿವು ಮೂಡಿಸೋ ಕೆಲಸನೂ ಮಾಡ್ತೀವಿ. ನಿಮಗೆಲ್ಲ ಗೊತ್ತಾ, ಪ್ಲಾಸ್ಟಿಕ್ ಕೊಳೆಯೋಕೆ 800 ವರ್ಷಕ್ಕೂ ಹೆಚ್ಚು ಸಮಯ ಬೇಕು ಅಂತ? ದಿನ ಚಹಾ ಕುಡಿತೀರಲ್ಲ, ಆ ಪೇಪರ್ ಕಪ್ಪಲ್ಲೂ ಪ್ಲಾಸ್ಟಿಕ್ ಇದೆ. ನೀವೆಲ್ಲ ಕಡೆ ಪ್ಲಾಸ್ಟಿಕ್ ಬಿಸಾಡೋದ್ರಿಂದ ಹಸು ಹೊಟ್ಟೆಲೂ ಕೂಡ ಪ್ಲಾಸ್ಟಿಕ್ ಸಿಕ್ಕಾಕೊಂಡಿದೆ. ಹಾ, ಇದೆಲ್ಲ ಬಿಟ್ಬಿಡಿ. ನಿಮಗ್ ಗೊತ್ತಾ, ಮೊನ್ನೆ ತಾನೇ ತಾಯಿಯ ಎದೆ ಹಾಲಲ್ಲೂ ಕೂಡ ಪ್ಲಾಸ್ಟಿಕ್ ಕಾಣಿಸ್ಕೊಂಡಿದೆ. ಉಸಿರಾಡೋ ಗಾಳಿಯಲ್ಲೂ ಪ್ಲಾಸ್ಟಿಕ್, ಸಮುದ್ರದ ತಳದಲ್ಲೂ ಪ್ಲಾಸ್ಟಿಕ್, ನಮ್ಮ ಮಣ್ಣಿನ ಕಣ ಕಣದಲ್ಲೂ ಪ್ಲಾಸ್ಟಿಕ್ ಪ್ಲಾಸ್ಟಿಕ್ ಪ್ಲಾಸ್ಟಿಕ್. ಇಷ್ಟೆಲ್ಲ ಹಾನಿ ಉಂಟು ಮಾಡಿ ನಾಳೆ ನನ್ನ ಮಕ್ಕಳಿಗೆ ಮರಿ ಮೊಮ್ಮಕ್ಕಳಿಗೆ ನಾವೆಲ್ಲ ಏನು ಬಿಟ್ಕೊಟ್ಟ ಹಾಗೆ? ಉಸಿರಾಡುವ ಗಾಳಿಯನ್ನು ಕೂಡ ಕೊಂಡುಕೊಂಡು ಜೀವನ ಮಾಡಬೇಕಾಗುತ್ತೆ. ಹುಷಾರಾಗಿರಿ, ಈ ನಮ್ಮೊಳಗಿನ ಅಸುರರ ಅಟ್ಟಹಾಸ ಜಾಸ್ತಿನೇ ಆಗಿದೆ ನೋಡಿ. ಹಾ, ಅಲ್ಲಿ ನೋಡಿ, ಆ ಇಬ್ರು ಅಸುರರು ಕೂಡ ನನ್ನ ಹತ್ರನೇ ನಡ್ಕೊಂಡು ಬರ್ತಾ ಇದ್ದಾರೆ. ಇವರ ಮತ್ತ ನನ್ನೇ ನಡುವಿನ ಚರ್ಚೆ ಇಂದಿನದೇನಲ್ಲ, ನಾವು ಯಾವಾಗ್ಲೂ ಚರ್ಚೆ ಮಾಡ್ತಾನೆ ಇರ್ತೀವಿ. ಹಾ, ನಿಮಗೆಲ್ಲ ಗೊತ್ತಾ, ಆ ಚಿಕ್ಕ ಹಸುರ ಇದಾನಲ್ಲ, ಅವನಿಗೆ ಒಂಚೂರು ನಮ್ ಕಡೆ ಕುತೂಹಲ ಜಾಸ್ತಿ. ಇವತ್ತಲ್ಲ ನಾಳೆ ಅವನು ಬದಲಾಗ್ತಾನೆ ಅನ್ನೋ ಭರವಸೆ ಕೂಡ ನನಗಿದೆ. ಬಂದ್ರು ಬಂದ್ರು. ಹಾ, ಬಂದಿಯೇನಪ್ಪ? ಹಾ, ಮತ್ತೆ ನಿಮ್ ಅಣ್ಣನ್ ಕರ್ಕೊಂಡು ನಮ್ ಹತ್ರನೇ ಬಂದಿದೀಯಾ? ನಮ್ಮ ಫಲಕಗಳನ್ನೆಲ್ಲ ದಿಟ್ಟಿಸಿ ನೋಡ್ತಾ ಇದ್ದೀಯಲ್ಲ, ನಿನಗೇನಾದ್ರೂ ಪ್ರಶ್ನೆ ಇದ್ರೆ ಕೇಳು, ನಾನು ಉತ್ತರ ಕೊಡ್ತೀನಿ.
3: ಹೇಳು ಅವರಿಗೆ. ಅಷ್ಟಕ್ಕೂ ನಿಮ್ಮ ಯಾವ ಹೋರಾಟಕ್ಕೂ ಬೆಲೆ ಸಿಗಲ್ಲ ಅಂತ ಎಲ್ಲಿ ನೋಡಿದ್ರು ಕಸ. ಮಾರ್ಕೆಟ್ ಬದಿಯಲ್ಲೂ ಕಸ, ರಸ್ತೆ ಬದಿಯಲ್ಲೂ ಕಸ, ಕಸ ಕಸ ಕಸ. ಪ್ಲಾಸ್ಟಿಕ್ ಬೇಡಿಕೆ ಅಂತರೂ ಕಡಿಮೆನೇ ಆಗೋದಿಲ್ಲ ಅಂತೀನಿ. ಈ ಪ್ಲಾಸ್ಟಿಕ್ ಇಲ್ಲದೆ ಈ ಜನಗಳಿಗೆ ಬದುಕಕ್ಕೆ ಆಗೋದಿಲ್ಲ.
0: ಯಾಕಾಗಲ್ಲ? ಪ್ಲಾಸ್ಟಿಕ್ ಸೃಷ್ಟಿ ಆಗೋಕ್ಕೂ ಮುಂಚೆ ನಮ್ಮ ಪೂರ್ವಜರು ಬದುಕ್ತಿರ್ಲಿಲ್ವೇನು?
3: ಪೂರ್ವಜರಂತೆ, ಪ್ಲಾಸ್ಟಿಕ್ ಅಂತೆ, ಪುರಾತನ ಅಂತೆ, ಇವರಿಗೆಲ್ಲ ತಲೆ ಕೆಟ್ಟಿದೆ ಗುರು, ತಲೆ ಕೆಟ್ಟಿದೆ.
4: ನಾನು ನಿಮ್ಮ ಪಲಕಗಳನ್ನು ಹಲವಾರು ಬಾರಿ ನೋಡಿದ್ದೇನೆ. ಆ ಪಲಕದಲ್ಲಿ ನಾವು ಪ್ರತಿದಿನ ಚಹಾ ಅಂಗಡಿಯಲ್ಲಿ ಚಹಾ ಕುಡಿತೀವಲ್ಲ,

0: ಆ ಒಂದು ಸಣ್ಣ ಲೋಟ ಪೇಪರಿಂದ ಮಾಡಿರ್ತಾರೆ, ಆ ಪೇಪರ್ ಕಪ್ಪನ್ನು ಬಳಸಬೇಡ ಅಂತಲೂ ಬರೆದಿರ್ತೀರ, ಅದು ಪೇಪರ್ ಕಪ್ಪಲ್ಲ ಅಂತಲೂ ಕೂಡ ಬರೆದಿರ್ತೀರ. ನೀವು ನನ್ನ ಮಾತೆಲ್ಲ ಕೇಳಿಸ್ಕೊಂತಿದ್ರಲ್ವಾ, ಇದು ಪೇಪರ್ ಕಪ್ ತಾನೆ, ಅದು ಪೇಪರ್ ಕಪ್ ಅಲ್ವಾ, ಯಾಕೆ ಸುಳ್ಳು ಸುದ್ದಿ ಹಬ್ಬಿಸುತ್ತೀರ?
1: ಅಲ್ಲ, ಅದು ಹೆಸರಿಗೆ ಮಾತ್ರ ಪೇಪರ್ ಕಪ್, ಆದ್ರೆ ಅದು ನಿಜವಾಗ್ಲೂ ಪೇಪರ್ ಕಪ್ ಅಲ್ಲ, ಅದು ಪೇಪರ್ ಇಂದಾನೆ ಮಾಡಿರೋದಾಗಿದ್ರೆ ಏನಾದ್ರೂ ಲಿಕ್ವಿಡ್ ಐಟಮ್ ಅದ್ರಲ್ಲಿ ಹಾಕ್ದವಾಗ ಅದು ಕರಗ್ಬೇಕಿತ್ತು ತಾನೆ, ಆದ್ರೆ ಅದು ಕರ್ಕೋದಿಲ್ಲ. ಅದ್ರ ನಡುವೆ ಒಂದು ಸಣ್ಣ ಪದರ ಪ್ಲಾಸ್ಟಿಕ್ ಇರುತ್ತೆ, ಅದ್ರ ಜೊತೆಗೆ ವಿಷಕಾರಿಯಾದಂತಹ ಪ್ಯಾರಫಿನ್ ವ್ಯಾಕ್ಸ್ ಅನ್ನ ಕೂಡ ಇದ್ರ ಮೇಲೆ ಹಾಕಿರ್ತಾರೆ. ನೀನು ಬಿಸಿ ಬಿಸಿ ಚಹಾ ಹಾಕೊಂಡು ಇದ್ರಲ್ಲಿ ಕುಡ್ದಾಗ ಅದ್ರಲ್ಲಿರೋ ಸಣ್ಣ ಲೇಯರ್ ಪ್ಲಾಸ್ಟಿಕ್ ಕರಗಿ ಎಲ್ಲಿ ಹೋಗುತ್ತೆ ಅನ್ಕೊಂಡಿದ್ಯಾ? ನಮ್ ಹೊಟ್ಟೆಲೆ ಹೋಗೋದು.
0: ನೀವು ಅಂದಿದ್ದು ಮಾತು ಕೇಳಿಸ್ಕೊಂಡ ಮೇಲೆ ಇದರಿಂದ ಎಷ್ಟು ಹಾನಿ ಇದೆ ಅಂತ ನನಗೆ ಅನಿಸ್ತಾ ಇದೆ. ಇದು ನಮ್ಮ ದೇಹಕ್ಕೆ ಹಾನಿ ಉಂಟು ಮಾಡಿ ತಂದ ಮೇಲೆ ನಾನು ಇದು ಯಾಕೆ ಬಳಸಬೇಕು? ನಾನು ಧರಿಸಿದ ಈ ಪೇಪರ್ ಕಪ್ ಹಾರನ್ನು ತೆಗೆದು ಇನ್ಮೇಲೆ ಒಂದೇ ಒಂದು ಸ್ಟೀಲ್ ಲೋಟನ ಹಾಕೊಂತೇನೆ. ಎಷ್ಟೊಂದು ಪೇಪರ್ ಕಪ್ಗಳು ಬದಲಾಗಿ ಒಂದೇ ಒಂದು ಸ್ಟೀಲ್ ಲೋಟ ಸಾಕಲ್ವಾ, ಅದನ್ನ ನಾನು ಎಲ್ಲ ಕಡೆ ತಗೊಂಡೋಗ್ತೀನಿ.
1: ಶಭಾಷ್.
2: ಲೋ ಲೋ ಲೋ ಲೋ ಮೂರ್ಖ, ಇದನ್ನೆಲ್ಲ ನಂಬಬೇಡವೋ. ನೀನೊಬ್ಬ ಪೇಪರ್ ಕಪ್ನ ಬಳಸಲಿ ಅಂತಂದ್ರೇನು ಮಹಾ ಪ್ರಪಂಚ ಏನು ಪ್ಲಾಸ್ಟಿಕ್ ಮುಕ್ತ ಆಗುತ್ತಾ? ಹೇಳಿ, ಪ್ಲಾಸ್ಟಿಕ್ ಮುಕ್ತ ಆಗುತ್ತಾ?
1: ನಾನು ಬದಲಾಗಿ ಇನ್ನು 10,000 ಜನರನ್ನ ನಾನು ಬದಲಾಯಿಸ್ತೇನೆ. ಇವತ್ತು ಬದಲಾವಣೆ ನನ್ನಿಂದ, ನಾಳೆ ನನ್ನ ಕುಟುಂಬ, ನಾಡಿದ್ದು ನನ್ನ ಓಣಿ, ಮತ್ತೊಂದು ದಿನ ನನ್ನ ಊರು, ಎಲ್ರು ಬದಲಾಗ್ತಾ ಹೋಗ್ತಾರೆ ನೋಡ್ತಾ ಇರಿ.
0: ಮತ್ತೆ ನಾನು ಧರಿಸಿದೀನಲ್ಲ ಈ ಶೈನಿಂಗ್ ಸಿಲ್ವರ್ ಪ್ಲೇಟ್ ಹಾರ, ನನ್ನ ಮೇಲೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಗೊತ್ತಾ? ಇದು ಎಷ್ಟು ಚೆನ್ನಾಗಿದೆ ಪ್ಲೇಟ್, ಶೈನಿಂಗ್ ಆಗಿದೆ, ಸಿಲ್ವರ್ ಕಲರ್ ಅಲ್ಲಿ ಇದೆ, ಇದರಲ್ಲ ಯಾಕೆ ತಿನ್ಬಾರ್ದು? ಇದು ಹೆಚ್ಚು ಅನುಕೂಲಕರ ಅಲ್ವಾ, ಉಪಯೋಗಿಸಿ ಬಿಸಾಕ್ಬೋದಲ್ಲ, ಇದು ಅಲ್ಯೂಮಿನಿಯಂ ಅಲ್ವಾ?
1: ಅಯ್ಯೋ, ಇದು ಅಲ್ಯೂಮಿನಿಯಂ ಅಲ್ವೇ ಅಲ್ಲ, ಇದು ಕೂಡ ಪ್ಲಾಸ್ಟಿಕ್. ಪ್ಲಾಸ್ಟಿಕ್ ತಟ್ಟೆಯಲ್ಲಿ ಬಿಸಿ ಬಿಸಿ ಬಿರಿಯಾನಿ ಹಾಕೊಂಡ್ ತಿಂದ್ರೆ ಆ ಪ್ಲಾಸ್ಟಿಕ್ ಕೂಡ ಕರ್ಗಿ ನಿನ್ ಹೊಟ್ಟೆಲೆ ಹೋಗೋದಲ್ವಾ, ಅದೂ ಹಾನಿಕಾರಕನೇ.
2: ಅಯ್ಯೋ ತಮ್ಮ, ಇವರು ಏನೇನೋ ಹೇಳ್ತಾ ಇದ್ದಾರೆ. ಅಮ್ಮ ತಾಯಿ ಅಂತ ಭಿಕ್ಷೆ ಬೇಡ್ಕೊಂಡು ಹೋಗೋ ತರ ಸ್ಟೀಲ್ ತಟ್ಟೆ ಇಟ್ಕೊಂಡು ಹೋಗೋದು ಏನ್ ಚಂದ ಅಂತೀನಿ? ಸ್ಟೀಲ್ ತಟ್ಟೆ ಇಟ್ಕೊಂಡು ಹೋಗಿ ನಿಮ್ಗೆಲ್ಲ ನಾಚಿಕೆ ಆಗಲ್ವಾ? ಇಷ್ಟೆಲ್ಲ ಉಪದೇಶ ಕೊಡ್ತಿದ್ರಲ್ವಾ, ಇದಕ್ಕೇನಾದ್ರೂ ಮ್ಯಾನುಫ್ಯಾಕ್ಚರ್ ನಿಲ್ಸಕ್ಕೆ ಹೇಳಿ ನೋಡೋಣ.
0: ನಾಚಿಕೆನಾ ಅಣ್ಣ, ನಮ್ಮ ತಟ್ಟೆಯಲ್ಲಿ ನಾವು ಊಟ ಮಾಡೋಕೆ ಯಾಕೆ ನಾಚಿಕೆ ಆಗ್ಬೇಕು ಅಂತೀನಿ? ನನಗೆ ಇವ್ರು ಹೇಳಿದ ಮಾತು ಸರಿ ಅನಿಸ್ತಾ ಇದೆ. ಇದು ನಾನು ಏಕಮಾತ್ರ ಬಲಿಕೆಯ ಶೈನಿಂಗ್ ಸಿಲ್ವರ್ ತಟ್ಟೆಯಲ್ಲಿ ಪ್ರತಿದಿನ ಊಟ ಮಾಡಿ ಅದು ಎಷ್ಟೋ ಪ್ಲಾಸ್ಟಿಕ್ ನನ್ನ ಹೊಟ್ಟೆ ಸೇರಿದೆಯೋನೋ. ನನಗೆ ಈ ಶೈನಿಂಗ್ ಸಿಲ್ವರ್ ತಟ್ಟೆ ಹಾರ ಬೇಡ, ಈ ಹಾರ ನಾನು ಇವತ್ತು ತ್ಯಜಿಸ್ತೀನಿ. ಇದ್ರ ಬದಲು ನಾನು ಇಂದಿನಿಂದ ಒಂದೇ ಒಂದು ತಟ್ಟೆ ಇರುವ ಹಾರನ್ನು ಹಾಕೊಂತೀನಿ. ಅಬ್ಬಾ, ಅದೆಷ್ಟೋ ಸಿಲ್ವರ್ ಶೈನಿಂಗ್ ತಟ್ಟೆಗಳು ಬದಲಾಗಿ ವರ್ಷಗಳ ಕಾಲ ಒಂದೇ ಒಂದು ಸ್ಟೀಲ್ ತಟ್ಟೆ ಸಾಕು, ಬಳಸ್ಬೋದಲ್ವಾ?
1: ಹೌದೌದು, ಒಂದೇ ಒಂದು ಸ್ಟೀಲ್ ತಟ್ಟೆ ಸಾಕು. ನೀವೇನೋ ಕೇಳ್ತಾ ಇದ್ರಿ ಮ್ಯಾನುಫ್ಯಾಕ್ಚರಿಂಗ್ ನೇ ನಿಲ್ಸ್ಬಿಡಿ ಅಂತ. ಕರ್ನಾಟಕದಲ್ಲಿ 2021ರಲ್ಲಿನೇ ಯಾವುದೇ ರೀತಿಯ ಏಕಮಾತ್ರ ಬಳಕೆಯ ಪ್ಲಾಸ್ಟಿಕ್ ಅನ್ನ ಬಳಸೋ ಹಾಗಿಲ್ಲ ಅಂತ ಕಾನೂನು ಮಾಡಿದ್ದಾರೆ. ಆದ್ರೆ ಎಲ್ಲಿವರೆಗೂ ನಾವುಗಳು ಇವುಗಳನ್ನೆಲ್ಲ ಬಳಸ್ತಿರ್ತೀವೋ ಅಲ್ಲಿವರೆಗೂ ಕತ್ತಲ್ ರಾತ್ರಿಯಲ್ಲಿ ಇದೆಲ್ಲ ಮ್ಯಾನುಫ್ಯಾಕ್ಚರ್ ಆಗುತ್ತೆ, ನಮ್ಮನ್ನ ತಲುಪ್ತಾನೇ ಇರುತ್ತೆ.
0: ನಿಮ್ಮ ಮಾತನ್ನ ಕೇಳಿ ನಾನು ಪೇಪರ್ ಕಪ್ಪನ್ನು ಬಿಟ್ಟೆ, ಶೈನಿಂಗ್ ಸಿಲ್ವರ್ ತಟ್ಟೆನೂ ಬಿಟ್ಟೆ, ಈಗ ಪ್ಲಾಸ್ಟಿಕ್ ಸ್ಪೂನ್ಗಳು ಬರುತ್ತಲ್ಲ ಅದ್ರ ಹಾರ ನೋಡಿ ಹಾಕೊಂಡಿದೀನಿ, ಅದನ್ನು ಕೂಡ ಬಳಸಬಾರ್ದ? ಯಾಕೆ ಬಳಸಬಾರ್ದು?
1: ನೋಡಪ್ಪ, ಯಾವುದೇ ರೀತಿಯ ಏಕಮಾತ್ರ ಬಳಕೆಯ ವಸ್ತುವನ್ನು ಬಳಸಬಾರ್ದು ಅನ್ನೋದೇ ಆದೇಶ. ಅದ್ರಲ್ಲಿ ಈ ಸ್ಪೂನ್ಗಳು ಕೂಡ ಒಂದು, ಇದನ್ನು ಪ್ಲಾಸ್ಟಿಕ್ ಇಂದನೇ ಮಾಡಿರೋದು, ಇದನ್ನು ಹಾನಿನೇ ಉಂಟು ಮಾಡುತ್ತೆ, ಯಾಕ್ ಬೇಕು ಆಹಾರನೂ ತೆಗೆದ್ಬಿಡು.
2: ಹ್ಮ್, ಬರೀ ಮಾತಾಡ್ತಾರಪ್ಪ, ಹಾಗಿದ್ರೆ ಇದಕ್ಕೇನಾದ್ರೂ ಆಲ್ಟರ್ನೇಟಿವ್ಸ್ ಇದ್ರೆ ಕೊಡಿ ನೋಡೋಣ.
1: ಆಲ್ಟರ್ನೇಟಿವ್ಸ್ ಆಲ್ಟರ್ನೇಟಿವ್ಸ್ ಆಲ್ಟರ್ನೇಟಿವ್ಸ್, ಐ ಡೋಂಟ್ ಲೈಕ್ ಆಲ್ಟರ್ನೇಟಿವ್ಸ್. ವೆನ್ ದೇರ್ ಇಸ್ ಹ್ಯಾಂಡ್ ವೈ ಡು ಯು ನೀಡ್ ಆಲ್ಟರ್ನೇಟಿವ್? ಅಲ್ಲ ಗುರು, ಕೈ ಇರ್ಬೇಕಾದ್ರೆ ಆಲ್ಟರ್ನೇಟಿವ್ಸ್ ಯಾಕೆ ಬೇಕು? ಕೈಯಲ್ಲೇ ಊಟ ಮಾಡ್ಬೋದು ಅಲ್ವಾ? ಹಾಗಿದ್ರೆ ಬೇಕೇ ಬೇಕು ಅನ್ನೋದಾದ್ರೆ ಒಂದು ಸ್ಟೀಲ್ ಸ್ಪೂನ್ ಅನ್ನ ನಮ್ ಜೊತೆ ಯಾವಾಗ್ಲೂ ಇಟ್ಕೊಂಡು ಹೋದ್ರೆ ಆಯ್ತು.
0: ಸರಿ ಇದೆ, ಸರಿ ಇದೆ, ನೀವು ಹೇಳಿದ ಮಾತು ನಾನು ಒಪ್ಪುತ್ತೇನೆ. ಅಣ್ಣ, ಒಂದ್ಸರಿ ನೀನು ಯೋಚನೆ ಮಾಡು, ಅವರು ಸರಿಯಾಗಿ ಅಂತಿದ್ದಾರೆ. ನನಗೆ ಎಷ್ಟೊಂದು ಪ್ಲಾಸ್ಟಿಕ್ ಸ್ಪೂನ್ಗಳಿಂದ ಮಾಡಿರುವ ಈ ಹಾರ ಬೇಡ, ಇದ್ರ ಬದಲಾಗಿ ಒಂದೇ ಒಂದು ಸ್ಟೀಲ್ ಸ್ಪೂನ್ ಇರುವ ಹಾರನ್ನು ನಾನು ಧರಿಸ್ತೀನಿ, ನಾನು ಬದಲಾಗ್ತೀನಿ.
1: ವೆರಿ ಗುಡ್, ವೆರಿ ಗುಡ್. ಹಾ, ಇದೇ ತರಹ ಶೈನಿಂಗ್ ಸಿಲ್ವರ್ ತಟ್ಟೆ ಆಗಿರ್ಲಿ, ಇನ್ನೊಂದು ಬರುತ್ತೆ ಬಟ್ಲು, ನಾವು ಪಾನಿಪುರಿ ತಿಂತೀವಿ ನೋಡಿ ಆ ಬಟ್ಲು, ಅದ್ರ ಜೊತೆಗೆ ಈ ಚಿಪ್ಸು ಕುರ್ಕುರೆ ಅಂತ ತಿಂತಿರ್ತೀವಿ ನೋಡಿ, ಆ ತರದ ಪ್ಲಾಸ್ಟಿಕ್ ನೆಲ್ಲ ನಾವು ಮಲ್ಟಿ ಲೇಯರ್ಡ್ ಪ್ಲಾಸ್ಟಿಕ್ MLP ಅಂತ ಕರಿತೀವಿ. ಇದನ್ನ ನಾವು ಪದರ ಪದರನು ಸಪರೇಟ್ ಮಾಡಿನೇ ರೀಸೈಕ್ಲಿಂಗ್ ಮಾಡೋಕಾಗೋದು, ಇದು ಅಸಾಧ್ಯದ ಕೆಲಸ. ಆದ್ರಿಂದ ಈ ರೀತಿಯ ಪ್ಲಾಸ್ಟಿಕ್ ಇಂದ ದೂರ ಉಳಿಯೋದೇ ಸರಿ.
2: ಇದು ಯಾಕೋ ಅತಿ ಆಯ್ತು, ಜೀವನನ ಯಾಕೆ ಕಷ್ಟ ಪಡ್ಕೊಂಡು ಬದುಕಬೇಕು? ಕಷ್ಟ

0: ಮಾಡ್ಕೊಂಡು ಬದುಕೋದಾದ್ರು ಯಾಕೆ ಅಂತೀನಿ, ಜೀವನನ ಸುಗಮವಾಗಿಸಿಕೊಳ್ಳೋಕೆ ತಾನೇ ಇದರಲ್ಲಿ ಇರೋದು. ಅದು ಬಿಟ್ಟು ಇದನ್ನೆಲ್ಲ ಭಾರ ಹೊತ್ಕೊಂಡು ತಿರುಗಾಡೋ ಅಂತಾರಲ್ಲ ಗುರು, ಇವರಿಗೆಲ್ಲ ತಲೆ ಕೆಟ್ಟಿದೆ ಗುರು, ತಲೆ ಕೆಟ್ಟಿದೆ.
1: ಹಾ, ಮೊದಲೆಲ್ಲ ಒಂದು ಸಣ್ಣ ತಟ್ಟೆ, ಒಂದು ಸಣ್ಣ ಲೋಟ, ಒಂದು ಸ್ಪೂನು, ಇದನ್ನೆಲ್ಲ ನಮ್ಮ ಒಡನೆ ನಮ್ಮ ಸಣ್ಣ ಕೈ ಚೀಲದಲ್ಲಿ ತಗೊಂಡು ಹೋಗೋಕೆ ಭಾರಾನು ಅನ್ಸುತ್ತೆ, ಮುಜುಗರಾನು ಅನ್ಸುತ್ತೆ. ಆಮೇಲೆ ಬಂಡತನ ಬೆಳೆದ ಮೇಲೆ, ಇರೋ ಭೂಮಿ ಒಂದೇ ಅನ್ನೋದು ಅರ್ಥ ಆದ ಮೇಲೆ, ನಾವು ಈ ಭೂಮಿಗೆ ಭಾರ ಆಗ್ಬಾರ್ದು ಅನ್ನೋದು ಕೂಡ ಅರ್ಥ ಆಗತ್ತೆ.
2: ನಾನು ಇಂದಿನಿಂದ ಈ ಕಪ್ಪುಗಳನ್ನು ಕೂಡ ತ್ಯಜಿಸ್ತೀನಿ. ತ್ಯಜಿಸಿ ಇನ್ಮೇಲೆ ಸ್ಟೀಲ್ ಲೋಟ ಮತ್ತು ಸ್ಟೀಲ್ ಬಟಲ್ನ ಜೊತೆಗೆ ಇಟ್ಕೊಂಡು ಹೋಗ್ತೀನಿ. ಇವತ್ತು ಈ ಹಾರನ್ನು ತೆಗೆದು ನಾನು ಒಂದೇ ಒಂದು ಸ್ಟೀಲ್ ಲೋಟ ಬಟಲ್ನ ಹಾರನ್ನು ಹಾಕುತ್ತೀನಿ.
0: ನಿಂಗೇನು ಬಂತೋ ತಮ್ಮ ಕಂಡೋಗೋ ರೋಗ? ಎಷ್ಟು ಕಲರ್ಫುಲ್ ಆಗಿದ್ದೆ ನನ್ನ ಜೊತೆ ಇದ್ದಾಗ, ಈಗ ನೋಡು ಒಳ್ಳೆ ಮಂಕು ದಿಂಡೆ ತರ ಕಾಣ್ತಿದ್ಯಾ ಸ್ಟೀಲ್ ಗ್ಲಾಸ್ನ ಎಲ್ಲ ಹಾಕೊಂಡು. ಹಾ ಮಿತ್ರದು, ನೀನು ದೂರ ನಿಲ್ಲು, ನಾನು ಮುಟ್ಟಬೇಡ. ಹಾ
2: ಅಲ್ಲ, ನೀವು ಹೇಳಿದ್ದೆಲ್ಲ ಮಾಡಿದ್ದೀನಿ. ಆದರೆ ಅಲ್ಲ, ಈ ಕುಡಿಯೋ ನೀರು ಪ್ಲಾಸ್ಟಿಕ್ ವಾಟರ್ ಬಾಟ್ಲ್ ಬೇಡ ಅಂತೀರಲ್ಲ, ಇದು ಏಕ್ ಮಾತ್ರ ಬಳಕೆಯ ಪ್ಲಾಸ್ಟಿಕ್ ಇಂದ ಮಾಡಿರೋದು. ಆದ್ರೆ ನಾವು ಎಲ್ಲಿ ಹೋದ್ರೂ 10 ರೂಪಾಯಿ ನಮ್ಗೆ ನೀರು ಸಿಕ್ಬಿಡುತ್ತೆ. ಅದು ಎಂತ ನೀರು, ಒಳ್ಳೆ ನೀರು. ಇಂಥ ಬಾಟ್ಲ್ ತಗೊಂಡ್ರು ನೀರು ಕುಡಿಯೋದು ಅನುಕೂಲಕರಲ್ವಾ? ಎಲ್ಲರಿಗೂ ಸ್ವಚ್ಛ ನೀರು ಬೇಕು, ಅದು 10 ರೂಪಾಯಿಗೆ ಸಿಕ್ಬಿಡುತ್ತೆ.
1: ಅಲ್ಲ, ಅದು ಹೇಗೆ ಇದನ್ನ ಸ್ವಚ್ಛ ನೀರು ಅಂತ ಕರಿತಿರೋ, ನನಗಂತೂ ಅರ್ಥ ಆಗಲ್ಲ. ಇದು ಮ್ಯಾನುಫ್ಯಾಕ್ಚರ್ ಆಗೋದು ಅದು ಯಾವುದೋ ಊರಲ್ಲಿ, ಆ ಊರಿಂದ ನಮ್ಮೂರಿಗೆ ತಲುಪಿ ನಮ್ಮೂರಲ್ಲಿರೋ ಅಂಗಡಿನ ತಲುಪಿ ಆ ಅಂಗಡಿಯಿಂದ ನಮ್ಮ ಕೈಗೆ ತಲುಪೋ ಅಷ್ಟರಲ್ಲಿ ಇದು ಬಿಸಿಲಲ್ಲೇ ಮೆರೆದಿರುತ್ತೆ. ಅದರಿಂದಾಗಿ ಅದ್ರ ಒಳಗಡೆ ಇರೋ ಒಂದು ಸಣ್ಣ ಪ್ಲಾಸ್ಟಿಕ್ಕಿನ ಪದರ ಆ ನೀರೊಳಗಡೆ ಸೇರಿಕೊಂಡು ನಾವು ನೀರು ಕುಡಿಯೋ ಅಷ್ಟರಲ್ಲಿ ಆ ಪ್ಲಾಸ್ಟಿಕ್ಕಿನ ಪದರ ನಮ್ಮ ಹೊಟ್ಟೆನೂ ಸೇರಿಕೊಳ್ಳುತ್ತೆ. ಅದೆಲ್ಲ ಬಿಡಿ, ನಿಮಗೆ ಗೊತ್ತಾ, ಈ ಪ್ಲಾಸ್ಟಿಕ್ ಬಾಟಲಿಗಳಲ್ಲಿ ಕೇವಲ 9% ಮಾತ್ರ ರೀಸೈಕಲ್ ಆಗೋದು. ಉಳಿದಿದ್ದ 91% ಏನಾಗುತ್ತೆ? ನೆಲಬರ್ತಿ ಅಂದ್ರೆ ಲ್ಯಾಂಡ್ ಫಿಲ್ಗಳನ್ನ ಸೇರುತ್ತೆ. ಇವಾಗ ಯೋಚನೆ ಮಾಡು, ಬೇಕಾ ನಿನಗ ಆ ಬಾಟಲು?
2: ಹೌದೌದು, ನೀವು ಹೇಳಿದ ಕೇಳಿದ ಮೇಲೆ ನಾನು ನಂದೇ ಸ್ಟೀಲ್ ಬಾಟಲ್ನ ತಗೊಂಡು ಹೋಗ್ತೀನಿ. ಒಂದು ದಿನಾಗಿ ಏನಿಲ್ಲ ಅಂದ್ರೂ ನಾನು 2-3 ಬಾಟಲ್ ನೀರು ಕುಡಿದು ಬಿಸಾಕ್ತೀನಿ. ನನ್ನಂಗೆ ಪ್ರತಿಯೊಬ್ಬರು ಬಿಸಾಕ್ತಾ ಹೋದ್ರೆ ಅದೆಷ್ಟು ಬಾಟಲ್ ಉಪತ್ತಾಗುತ್ತೋ ಏನೋ. ನಾನು ಸೊಂಟಕ್ಕೆ ಕಟ್ಟಿರುವ ಈ ಬಾಟಲ್ ಪಟಿಯನ್ನು ಇವತ್ತು ಬಿಸಾಕಿ ಒಂದೇ ಒಂದು ಮರುಬಳಕೆ ಮಾಡಬಹುದಂತ ಬಾಟಲ್ನ ನಾನು ನೇತಾಕೋತೀನಿ. ಕಡೆಯದಾಗಿ ಒಂದು ಪ್ರಶ್ನೆ ಇದೆ, ಪ್ಲಾಸ್ಟಿಕ್ ಸ್ಟ್ರಾ ಬೇಡ ಓಕೆ, ಪೇಪರ್ ಸ್ಟ್ರಾನು ಬೇಡ ಅಂತಿರಲ್ಲ, ಯಾಕೆ?
1: ಅಲ್ಲ ಎಲ್ಲ ಓಕೆ, ಈ ಸ್ಟ್ರಾ ಯಾಕೆ? ಪ್ಲಾಸ್ಟಿಕ್ ಆಗ್ಲಿ ಪೇಪರ್ ಆಗ್ಲಿ ಎಲ್ಲಾನು ಏಕಮಾತ್ರ ಬಳಕೆದೆ ಅಲ್ವಾ? ಈ ಪೇಪರ್ ಸ್ಟ್ರಾ ಮಾಡೋದಕ್ಕೂ ಬಹಳಷ್ಟು ಮರ ಕಡಿಬೇಕು, ನೀರ್ ವ್ಯರ್ಥ ಮಾಡಬೇಕು. ಇದು ಫ್ಯಾಕ್ಟ್ರಿಯಲ್ಲಿ ತಯಾರಾಗಿ ಡಿಸ್ಟ್ರಿಬ್ಯೂಟರ್ ಹತ್ರ ಹೋಗಿ ಆಮೇಲೆ ಡೀಲರ್ ಆಮೇಲೆ ನಿಮ್ಮ ಕೈಗೆ ಬರೋ ಅಷ್ಟರಲ್ಲಿ ಎಷ್ಟು ಡೀಸೆಲ್ ಖರ್ಚಾಗಿರುತ್ತೆ, ವಿಪರೀತ ಕಾರ್ಬನ್ ಫುಟ್ ಪ್ರಿಂಟು.
2: ನಾನು ಇನ್ಮೇಲೆ ಸ್ಟ್ರಾನು ಬಳಸೋದಿಲ್ಲ, ನನಗೆ ಸಂಪೂರ್ಣವಾಗಿ ಅರ್ಧ ಆಗಿದೆ. ನಾನು ಈ ಸ್ಟ್ರಾದ ಹಾರನ್ನು ಕೂಡ ತೆಗೆದು ಬಿಡ್ತೀನಿ. ನಿನ್ನ ಮಾತು ಕೇಳ್ತಾ ಕೇಳ್ತಾ ನನ್ನನ್ನು ನಾನೇ ನೋಡ್ಕೊತಾ ಇದ್ದೀನಿ. ನನ್ನ ಮೇಲೆ ಯಾವುದೇ ರೀತಿಯ ಪ್ಲಾಸ್ಟಿಕ್ ಇಲ್ಲ, ನಾನು ಸಂಪೂರ್ಣವಾಗಿ ಬದಲಾಗಿ ಬಿಟ್ಟಿದ್ದೀನಿ. ನನ್ನ ಮೈ ಮೇಲೆ ಇರೋದಿಲ್ಲ ಇವಾಗ ಸ್ಟೀಲ್ ತಟ್ಟೆ, ಸ್ಟೀಲ್ ಲೋಟ, ಸ್ಟೀಲ್ ಸ್ಪೂನು, ಸ್ಟೀಲ್ ಬಾಟಲ್ಗಳ ಹಾರ. ಇದನ್ನೆಲ್ಲ ನೋಡಿ ನನಗೆ ಖುಷಿ ಆಗ್ತಾ ಇದೆ. ಇದು ಮನಸ್ಸು ಹಾಗಿರು ಅನಿಸ್ತಾ ಇದೆ. ನನ್ನ ಸೌಂದರ್ಯ ಇದನ್ನೆಲ್ಲ ಧರಿಸಿದ ಮೇಲೆ ಹೆಚ್ಚಾಗಿದೆ. ಪರಿಸರಕ್ಕೆ ನನ್ನಿಂದ ಏನು ಹಾನಿ ಉಂಟುಗಳು ಅನ್ನೋದು ವಿಚಾರ ನನಗೆ ಖುಷಿ ಕೊಡ್ತಾ ಇದೆ. ನನಗೆ ಉಸಿರಾಡೋದಕ್ಕೆ ಆಗ್ತಾ ಇದೆ ಇಲ್ಲಿ. ಅಣ್ಣ ನೀನು ಬದಲಾಗ್ಬಿಡು, ನೀನು ಬದಲಾಗ್ಬಿಡಣ, ನಾವು ನೆಮ್ಮದಿಯಿಂದ ಜೀವನ ಮಾಡೋಣ.
0: ಏ ತಮ್ಮ, ಯಾಕೋ ಹೀಗೆ ಮಾಡಿದೆ? ನೀನು ಬಿಟ್ಟು ಹೋದ್ಮೇಲೆ ನನ್ನಲ್ಲಿ ಶಕ್ತಿನೇ ಉಳಿದಿಲ್ಲ. ನನ್ನ ಸ್ವಂತ ತಮ್ಮನೇ ಬದಲಾಗ್ಬಿಟ್ಟ, ನಾನು ಹೇಗೆ ಬದುಕಲಿ? ನನ್ನನ್ನು ನೀವೆಲ್ಲರೂ ಬಿಟ್ಟರೆ ನಾನು ಕೊನೆಯಾಗ್ಬಿಡ್ತೀನಿ. ಊರೆಲ್ಲ ಒಂದಾಗಿ ಕೊಂದರು ಸಯ್ಯ, ಬಿಡಬ್ಯಾಡ್ರು ನನ್ನ ನಿಮ್ಮನೆಗೆ ವೈರೋ, ನಾನು ಏನು ಪಾಪ ಮಾಡಿದೆ.
2: ಅಣ್ಣ ನಿಂತ್ಕೋ ಅಣ್ಣ, ಎಲ್ಲಿಗೆ ಹೋಗ್ತಾ ಇದೀಯಾ? ಅಣ್ಣ ನನ್ನ ಮಾತು ಸರಿಯಾಗಿ ಕೇಳು. ಅವನು ಮಾತುಕೊಳ್ಳೋ ಕೇಳಿಸ್ಕೊಷ್ಟು ಪರಿಸ್ಥಿತಿಲಿಲ್ಲ, ಅವನು ಕೂಡ ಬದಲಾಗ್ತಾನೆ ಅನ್ನೋ ನಂಬಿಕೆ ನನಗಿದೆ. ಆ ದಿನ ಏನು ದೂರ ಇಲ್ಲ, ಕಾಯ್ತಾ ಇರೋಣ. ಈಗ ಮುಂದಿನ ಫೀಲ್ಗೊಡನೆ ಸೇರಿಕೊಂಡು ಒಂದು ಪ್ರಮಾಣ ಮಾಡೋಣ. ಮಾಡ್ತೀರಾ? ನಿಮ್ಮ ನಿಮ್ಮ ಬಲಗೈಯನ್ನು ಮುಂದಕ್ಕೆ ಚಾಚಿ.
3: ಇಂದಿನಿಂದ
4: ಈ ಕ್ಷಣದಿಂದ ನನ್ನ ಕಸ ನನ್ನ ಜವಾಬ್ದಾರಿ,
3: ನನ್ನ ಕಸ ನನ್ನ ಜವಾಬ್ದಾರಿ,
4: ನಿಮ್ಮ ಕಸ ನಿಮ್ಮ ಜವಾಬ್ದಾರಿ,
3: ನಿಮ್ಮ ಕಸ ನಿಮ್ಮ ಜವಾಬ್ದಾರಿ,
4: ನಮ್ಮೆಲ್ಲರ ಕಸ ನಮ್ಮೆಲ್ಲರ ಜವಾಬ್ದಾರಿ,
3: ನಮ್ಮೆಲ್ಲರ ಕಸ ನಮ್ಮೆಲ್ಲರ ಜವಾಬ್ದಾರಿ.
4: ಇಂದಿನಿಂದ ನಾನು ಕಸ ಕಂಡ ಕಂಡಲ್ಲಿ ಎಸೆಯುವುದಿಲ್ಲ,
3: ಇಂದಿನಿಂದ ನಾನು ಕಸ ಕಂಡ ಕಂಡಲ್ಲಿ ಎಸೆಯುವುದಿಲ್ಲ.
4: ನಾನು ಕಸವನ್ನ 3 ರೀತಿಯಲ್ಲಿ ವಿಂಗಡಿಸುತ್ತೇನೆ,
3: ನಾನು ಕಸವನ್ನ 3 ರೀತಿಯಲ್ಲಿ ವಿಂಗಡಿಸುತ್ತೇನೆ.
4: ನಾನು ನನ್ನ ಜೀವನ ಶೈಲಿಯ ಬಗ್ಗೆ ಮರುಯೋಚಿಸುತ್ತೇನೆ,
3: ನಾನು ನನ್ನ ಜೀವನ ಶೈಲಿಯ ಬಗ್ಗೆ ಮರುಯೋಚಿಸ

0: ಮಾಡುತ್ತೇನೆ.
1: ನಾನು ಏಕಬಳಕೆ ವಸ್ತುಗಳನ್ನು ಕಡಿಮೆ ಮಾಡುತ್ತೇನೆ.
2: ನಾನು ಏಕಬಳಕೆಯ ವಸ್ತುಗಳನ್ನು ಕಡಿಮೆ ಮಾಡುತ್ತೇನೆ.
1: ನಾನು ಸಾಧ್ಯವಾದಷ್ಟು ಮರುಬಳಕೆ ಮಾಡುತ್ತೇನೆ.
2: ನಾನು ಸಾಧ್ಯವಾದಷ್ಟು ಮರುಬಳಕೆ ಮಾಡುತ್ತೇನೆ.
1: ಈ ಬದಲಾವಣೆ ನನಗಾಗಿ,
2: ಈ ಬದಲಾವಣೆ ನನಗಾಗಿ,
1: ನನ್ನ ನಗರಕ್ಕಾಗಿ,
2: ನನ್ನ ನಗರಕ್ಕಾಗಿ,
1: ನನ್ನ ದೇಶಕ್ಕಾಗಿ,
2: ನನ್ನ ದೇಶಕ್ಕಾಗಿ,
1: ಇದು ನನ್ನ ಪ್ರಮಾಣ,
2: ಇದು ನನ್ನ ಪ್ರಮಾಣ.
1: ಬದಲಾಗೋಣ,
2: ಬದಲಾಗೋಣ,
1: ಬದಲಾಯಿಸೋಣ,
2: ಬದಲಾಯಿಸೋಣ.
1: ರೀಥಿಂಕ್,
2: ರೀಥಿಂಕ್,
1: ರಿಫ್ಯೂಸ್,
2: ರಿಫ್ಯೂಸ್,
1: ರೆಡ್ಯೂಸ್,
2: ರೆಡ್ಯೂಸ್,
1: ರಿಯೂಸ್,
2: ರಿಯೂಸ್,
1: ರಿಸೈಕಲ್,
2: ರಿಸೈಕಲ್,
1: ರಿಮೂವ್ ಪ್ಲಾಸ್ಟಿಕ್,
2: ರಿಮೂವ್ ಪ್ಲಾಸ್ಟಿಕ್,
1: ರೆಸ್ಪೆಕ್ಟ್ ಮದರ್ ನೇಚರ್,
2: ರೆಸ್ಪೆಕ್ಟ್ ಮದರ್ ನೇಚರ್,
1: ರಿಜಾಯ್ಸ್,
2: ರಿಜಾಯ್ಸ್.
3: ಸಮುದ್ರ ವಸನೇ ದೇವಿ ಪರ್ವತಸ್ತನ ಮಂಡಲೇ, ವಿಷ್ಣು ಪತ್ನಿ ನಮಸ್ತುಭ್ಯಂ ಪಾದ ಸ್ಪರ್ಶಂ ಕ್ಷಮಸ್ವಮೇ. ಮುಂಜಾನೆದ್ದು ದೇವ್ರಿಗೆ ಕೈ ಮುಗಿತಾ ಬೇಡ್ಕೋತೀವಿ, ಅಮ್ಮ ನನ್ನ ಪಾದ ನಾನು ಇನ್ಮೇಲೆ ಇಡ್ತಾ ಇದ್ದೀನಿ, ಕ್ಷಮಿಸ್ಬಿಡಮ್ಮ ಅಂತ. ಭೂಮಿ ತಾಯಿಗೆ ಇದನ್ನ ಬೇಡ್ಕೊಂಡು ಹೇಳ್ಬೇಕಾದ್ರೆ ಅಂಥ ಸಂಸ್ಕೃತಿ ನಮ್ದು. ಆದ್ರೆ ಏನ್ ಮಾಡ್ತಾ ಇದೀವಿ ನಾವೀಗ, ಸಿಕ್ಕಂಗೆ ಕಸ ಎಸಿತಾ ಇದೀವಿ ಭೂಮಿ ತಾಯಿ ಮೇಲೆ. ಪ್ಲಾಸ್ಟಿಕ್ ಹಸುರರಾಗ್ತಾ ಬದಲಾಗ್ತಾ ಇದೀವಿ. ಆದ್ರೆ ನಾವು ಮತ್ತೆ ಬದಲಾಗ್ಬಹುದಾ, ಒಳ್ಳೆಯವರಾಗ್ಬಹುದಾ? ಹೌದು, ಈ ಬದಲಾವಣೆ ಸಾಧ್ಯ. ಕೇಳಿಸ್ಕೊಂಡ್ರಲ್ಲ ಹೇಗೆ ನಮ್ ಹಸುರ ಬದಲಾದ ಅಂತ. ಬದಲಾವಣೆ ಅನ್ನೋದೇ ಜಗದ ನಿಯಮ. ಈ ಬದಲಾವಣೆ ನನ್ನಿಂದ, ನಿಮ್ಮಿಂದ, ಹಾಗೆ ನಮ್ಮೆಲ್ಲರಿಂದ ಸಾಧ್ಯ.

0: ಒಮ್ಮೆ ಬಳಸಿ ಎಸೆದ ಪ್ಲಾಸ್ಟಿಕ್ ಒಂದು ಕ್ಷಣದ ಸುಲಭತೆ, ಆದ್ರೆ ಅದರ ಪರಿಣಾಮ ಶತಮಾನಗಳ ನೋವು. ನಾವು ಎಸೆಯುವ ಪ್ರತಿಯೊಂದು ಪ್ಲಾಸ್ಟಿಕ್ ತುಂಡು ನದಿಗಳನ್ನ ಸೇರುತ್ತೆ, ಸಮುದ್ರವನ್ನ ಸೇರುತ್ತೆ, ಮಣ್ಣನ್ನ ಕಲುಷಿತ ಮಾಡಿ ಕೊನೆಗೆ ನಮ್ಮದೇ ಜೀವನದಲ್ಲಿ ಮರಳಿ ಬರುತ್ತೆ. ಸಮಸ್ಯೆ ಪ್ಲಾಸ್ಟಿಕ್ ಅಲ್ಲ, ನಮ್ಮ ಆಯ್ಕೆ. ನಾವು ಬದಲಾದರೆ ಸಾಕು, ಪ್ಲಾಸ್ಟಿಕ್ ಕಡಿಮೆಯಾಗುತ್ತದೆ, ನದಿಗಳು ಮತ್ತೆ ಉಸಿರಾಡುತ್ತೆ, ಮಣ್ಣು ಮತ್ತೆ ಫಲವತ್ತಾಗುತ್ತೆ. ಏಕಮಾತ್ರ ಬಳಕೆಯ ಪ್ಲಾಸ್ಟಿಕ್ ಅನ್ನ ನಾವುಗಳು ಬಿಟ್ಟು ಬಿಡೋಣ, ಮರುಬಳಕೆಯ ಮಾರ್ಗವನ್ನ ಹಿಡಿಯೋಣ. ಇಂದು ತೆಗೆದುಕೊಳ್ಳುವ ಸಣ್ಣ ನಿರ್ಧಾರಗಳು ನಾಳೆಯ ಭೂಮಿಯನ್ನ ನಿರ್ಧರಿಸುತ್ತೆ, ಎಚ್ಚರವಾಗಿರೋಣ.
1: ಸ್ವಚ್ಛಗ್ರಹ ಡ್ರಾಮಾ ಕಂಪನಿಯಿಂದ ಇವತ್ತು ನಿಮ್ ಮುಂದೆ ನಾವು ಪ್ಲಾಸ್ಟಿಕ್ ಅಸುರ ಎಂಬ ನಾಟಕನ ಪ್ರಸ್ತುತ ಪಡಿಸಿದ್ವಿ. ಪಾತ್ರ ಪರಿಚಯ, ಸೂತ್ರಧಾರಿಯಾಗಿ ಸ್ನೇಹ,
2: ಸೀನಿಯರ್ ಅಸುರ ಪಾತ್ರದಲ್ಲಿ ಬಾಲಾಜಿ,
3: ಜೂನಿಯರ್ ಅಸುರ ಪಾತ್ರದಲ್ಲಿ ವಾಸು,
0: ಭೂಮಿ ತಾಯಿ ಮತ್ತು ಹೋರಾಟಗಾರ್ತಿಯಾಗಿ ಸಹನ,
4: ಈಗಿನ ಪೀಳಿಗೆಯ ಹುಡುಗನ ಪಾತ್ರದಲ್ಲಿ ಆರ್ಯನ್.
1: ರಚನೆ ಮತ್ತು ನಿರ್ದೇಶನ ಸಂಪತ್ ಸಿಎಂ, ವಾಸುಕಿ ಅಯ್ಯಂಗಾರ್ ಮತ್ತು ಸಹನಾ ಕಂಠಿ.
0: ಎಲ್ಲರಿಗೂ ಧನ್ಯವಾದ.
5: ಇಂದಿನ ಯುವವಾಣಿ ಕಾರ್ಯಕ್ರಮದಲ್ಲಿ ಸ್ವಚ್ಛಾಗ್ರಹ ಡ್ರಾಮಾ ಕಂಪನಿ ಪ್ರಸ್ತುತಪಡಿಸಿದ ಪ್ಲಾಸ್ಟಿಕ್ ಅಸುರ ದ ವಾರ್ ವಿತಿನ್ ಅಸ್ ನಾಟಕ ಮೂಡಿಬಂತು. ನಿರ್ಮಾಣ ಜ್ಯೋತಿದಾಸ್. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ಪ್ಲಾಸ್ಟಿಕ್ ಎಷ್ಟು ಪ್ರಯೋಜನಕಾರಿಯೋ ಮನುಕುಲಕ್ಕೆ ಅಷ್ಟೇ ಮಾರಕವೂ ಹೌದು. ವಿಶ್ವದೆಲ್ಲೆಡೆ ಪ್ಲಾಸ್ಟಿಕ್ ಬಹುದೊಡ್ಡ ಸವಾಲು. ಇವು ಮಣ್ಣು, ನೀರು, ಗಾಳಿ ಯಾವುದರಲ್ಲೂ ಕರಗಲಾರದು.
1: ಪ್ಲಾಸ್ಟಿಕ್ನಲ್ಲಿರುವ ವಿಷಕಾರಿ ರಾಸಾಯನಿಕಗಳು ಮನುಷ್ಯನ ನರಮಂಡಲ, ಚರ್ಮ ಮತ್ತು ಕಣ್ಣುಗಳಿಗೆ ಹಾನಿಕಾರಕ. ಶ್ವಾಸಕೋಶದ ಸಮಸ್ಯೆ ಮತ್ತು ಕ್ಯಾನ್ಸರ್ನಂತಹ ಭೀಕರ ರೋಗಕ್ಕೂ ಇದು ಕಾರಣವಾಗಬಹುದು.
0: ಪರಿಸರ ಪ್ರೇಮಿ ಡಾಕ್ಟರ್ ಎಸ್ ವಿ ನರಸಿಂಹನ್ ಹೀಗೆನ್ನುತ್ತಾರೆ, ಪ್ಲಾಸ್ಟಿಕ್ ಅನ್ನು ದೂರುವ ಬದಲು ಅವುಗಳಿಂದ ತಯಾರಾಗುವ ವಸ್ತುಗಳನ್ನು ಸೂಕ್ತ ರೀತಿಯಲ್ಲಿ ಬಳಸೋಣ. ಪ್ಲಾಸ್ಟಿಕ್ ಅನ್ನು ಕಂಡ ಕಂಡಲ್ಲಿ ಬಿಸಾಡದೆ ಸಂಗ್ರಹಿಸಿ ವ್ಯವಸ್ಥಿತವಾಗಿ ಮರುಬಳಕೆ ಮಾಡೋಣ.
1: ಪರಿಸರ ರಕ್ಷಣೆ ನಮ್ಮೆಲ್ಲರ ಹೊಣೆ.

0: ಸ್ನೇಹಿತರೆ, ಹಸಿರೆ ಉಸಿರು ಎನ್ನುವುದು ನಮ್ಮೆಲ್ಲರ ನಾಣ್ಣುಡಿ. ಜೀವ ಸಂಕುಲ ಉಳಿದಿರುವುದೇ ಗಿಡಮರಗಳಿಂದ.
1: ಹಸಿರು ಸಿರಿಯಲಿ, ಮನಸ್ಸು ಮೆರೆಯಲಿ.
0: ಮಾನವನು ಅನಾದಿ ಕಾಲದಿಂದಲೂ ಪ್ರಕೃತಿಯನ್ನ ಪೂಜಿಸುತ್ತಾ ಬಂದಿದ್ದಾನೆ. ಆದರೂ ತನ್ನ ದುರಾಸೆ ದುರಾಭಿಮಾನದಿಂದ ಕಾಡುಗಳನ್ನು ನಾಶ ಮಾಡಿ ಪರಿಸರಕ್ಕೆ ಕಂಟಕವಾಗುತ್ತಿದ್ದಾನೆ. ಇದು ಹೀಗೆ ಮುಂದುವರೆದರೆ ಜಾಗತಿಕ ತಾಪಮಾನ ಹೆಚ್ಚಾಗಿ ಭೂಮಿಯ ಮೇಲಿನ ಅನೇಕ ಜೀವಿಗಳು ಕಣ್ಮರೆಯಾಗುತ್ತವೆ. ಎಲ್ಲ ಜೀವಿಗಳಿಗೂ ಬದುಕುವ ಹಕ್ಕಿದೆ. ನೀವು ಬದುಕಿ, ನಮ್ಮನ್ನು ಬದುಕಲು ಬಿಡಿ ಎಂದು ಕೋಟಿ ಕೋಟಿ ಸೂಕ್ಷ್ಮಾಣು ಜೀವಿಗಳು, ಹಕ್ಕಿ ಪಕ್ಷಿಗಳು, ಗಿಡ ಮರ ಜಲಚರಗಳು ಬೇಡುವಂತಾಗಿದೆ. ಗೆಳೆಯರೇ, ಕಾಡು ನಾಶ ತಡೆಯಲು ನಾವೆಲ್ಲರೂ ಒಂದಾಗೋಣ. ಹೆಚ್ಚು ಹೆಚ್ಚು ಗಿಡ ಮರಗಳನ್ನು ನೆಡುವ ಮೂಲಕ ಪರಿಸರವನ್ನ ಉಳಿಸೋಣ, ಬೆಳೆಸೋಣ.
2: ಆಕಾಶವಾಣಿ, ಸಮಯ 10 ಗಂಟೆಯಾಗಲಿದೆ. ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ರಾಜ್ಕುಮಾರ್ ಮುಜುಮ್ದಾರ್ ಅವರಿಂದ ಸಂತೂರ್ ವಾದನ ಮೂಡಿಬರುವುದು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.
3: ಆಕಾಶವಾಣಿ ಹೇ ಆಜ್ ಕೆ ಸಂಗೀತ ಕೆ ಅಖಿಲ ಭಾರತೀಯ ಕಾರ್ಯಕ್ರಮ ಮೇ ಪ್ರಸ್ತುತ ಹೇ ರಾಜ್ಕುಮಾರ್ ಮಜುಮ್ದಾರ್ ಕಾ ಸಂತೂರ್ ವಾದನ್. ಶ್ರೀ ರಾಜ್ಕುಮಾರ್ ಮಜುಮ್ದಾರ್ ಭಾರತ ಕೆ ಬಹುಮುಖಿ ಸಂತೂರ್ ವಾದಕೋ ಮೇ ಸೇ ಏಕ್ ಹೇ. ಅಪ್ನಿ ವಿಶಿಷ್ಟ ವಾದನ್ ಶೈಲಿ ಔರ್ ಮಧುರ್ ಧ್ವನಿ ಕೆ ಲಿಯೆ ವೆ ಸಂಗೀತ ಪ್ರೇಮಿಯೋ ಕೆ ಬೀಚ್ ಅತ್ಯಂತ ಲೋಕಪ್ರಿಯ ಹೇ. ವಿಶೇಷ ರೂಪ ಸೇ ದೋನೋ ಹಾಥೋ ಸೇ ಸಂತೂರ್ ಕೋ ಉಲ್ಲಾಸಪೂರ್ಣ ಔರ್ ಪ್ರಭಾವಶಾಲಿ ಢಂಗ ಸೇ ಪ್ರಸ್ತುತ ಕರ್ನೆ ಕಿ ಉನ್ಕಿ ಕಲಾ ಶ್ರೋತಾವೋ ಕೋ ಮಂತ್ರಮುಗ್ಧ ಕರ್ ದೇತಿ ಹೇ. ಉನ್ಹೋನೆ ಅಪ್ನೆ ಸಂಗೀತ ಜೀವನ್ ಕಿ ಶುರುವಾತ್ ಅಪ್ನೆ ಪಿತಾ ಸುಪ್ರಸಿದ್ಧ ಶಾಸ್ತ್ರೀಯ ಗಾಯಕ ಸ್ವರ್ಗೀಯ ಸಂಗೀತ ಸಾಧಕ ಪಂಡಿತ್ ಪ್ರಶಾಂತ್ ಮಜುಮ್ದಾರ್ ಸೇ ತಬಲಾ ಕಿ ಪ್ರಾರಂಭಿಕ ಶಿಕ್ಷಾ ಲೇಕರ್ ಕಿ. ಇಸ್ಕೆ ಪಶ್ಚಾತ್ ಉನ್ಹೋನೆ ತಬಲಾ ಮೇ ಉಚ್ಚ ಪ್ರಶಿಕ್ಷಣ ದಿಲ್ಲಿ ಘರಾನೆ ಕೆ ಪಂಡಿತ್ ಪ್ರೇಮ್ ಬಲ್ಲಭ, ಫರೂಖಾಬಾದ್ ಘರಾನೆ ಕೆ ಪ್ರೊಫೆಸರ್ ಜ್ಞಾನ್ ಪ್ರಕಾಶ್ ಘೋಷ್ ತಥಾ ಬನಾರಸ್ ಘರಾನೆ ಕೆ ಮಹಾನ್ ತಬಲಾ ವಾದಕ ಪಂಡಿತ್ ಸಾಮ್ತಾ ಪ್ರಸಾದ್ ಸೇ ಪ್ರಾಪ್ತ ಕಿ. ತಬಲಾ ಮೇ ಸ್ವರ್ಣ ಪದಕ ಪ್ರಾಪ್ತ ಕರ್ನೆ ಕೆ ಬಾದ್ ಉನ್ಕಿ ಲಯ ಔರ್ ತಾಲ್ ಕಿ ಗಹರಿ ಸಮಜ್ ನೆ ಉನ್ಕೆ ಸಂಗೀತ ಕೋ ಏಕ್ ಸುದೃಢ ಆಧಾರ ಪ್ರದಾನ್ ಕಿಯಾ. ಇಸಿ ದೌರಾನ್ ಉನ್ಹೋನೆ ಸಂತೂರ್ ಸೀಖನೆ ಕಿ ಪ್ರೇರಣಾ ಪ್ರಾಪ್ತ ಕಿ ಔರ್ ಮಹಾನ್ ಸಂತೂರ್ ವಾದಕ ಪಂಡಿತ್ ಭಜನ್ ಸೋಪೋರಿ ಕೆ ಸಾನಿಧ್ಯ ಮೇ ಸುಫಿಯಾನಾ ಘರಾನೆ ಕಿ ಶಿಕ್ಷಾ ಗ್ರಹಣ ಕಿ. ಲಯ ಔರ್ ಸ್ವರ್ ಕೆ ಪ್ರತಿ ಉನ್ಕಿ ಗಹರಿ ಸಮಜ್ ನೆ ಉನ್ಹೇ ಏಕ್ ಉತ್ಕೃಷ್ಟ ವಾದಕ್ ಕೆ ರೂಪ ಮೇ ಸ್ಥಾಪಿತ ಕಿಯಾ. ಇಸ್ಕೆ ಲಿಯೆ ಉನ್ಹೇ ವಿಭಿನ್ನ ರಾಷ್ಟ್ರೀಯ ಏವಂ ಅಂತಾರಾಷ್ಟ್ರೀಯ ಸಂಗೀತ ಸಂಸ್ಥಾವೋ ದ್ವಾರಾ ಸನ್ಮಾನಿತ ಕಿಯಾ ಗಯಾ. ಶ್ರೀ ರಾಜ್ಕುಮಾರ್ ಮಜುಮ್ದಾರ್ ಆಕಾಶವಾಣಿ ಏವಂ ದೂರದರ್ಶನ್ ಕೆ ಎ ಶ್ರೇಣಿ ಕೆ ಕಲಾಕಾರ ಹೇ ತಥಾ ICCR ಕೆ ಮಾನ್ಯತಾ ಪ್ರಾಪ್ತ ಕಲಾಕಾರ ಹೇ. ವೆ ಭಾರತ್ ಏವಂ ವಿದೇಶೋ ಮೇ ಏಕ್ ಪ್ರತಿಷ್ಠಿತ ಕಲಾಕಾರ ಕೆ ರೂಪ ಮೇ ಅನೇಕ ಮಂಚೋ ಪರ್ ಅಪ್ನಿ ಪ್ರಸ್ತುತಿಯಾ ದೇ ಚುಕೆ ಹೇ.
4: ದಿಸ್ ಇಸ್ ಆಕಾಶವಾಣಿ. ಇನ್ ಟುನೈಟ್ಸ್ ನ್ಯಾಷನಲ್ ಪ್ರೋಗ್ರಾಮ್ ಆಫ್ ಮ್ಯೂಸಿಕ್ ವಿ ಬ್ರಿಂಗ್ ಟು ಯು ಅ ಸಂತೂರ್ ರಿಸೈಟಲ್ ಬೈ ರಾಜ್ಕುಮಾರ್ ಮಜುಮ್ದಾರ್. Rajkumar Majumdar is one of the most versatile santoor players in India, renowned for his distinctive style and exceptional tonal quality. His performances are widely admired by music connoisseurs, particularly for his remarkable ability to play the santoor with both hands in a vibrant and dynamic manner, creating a truly captivating musical experience. He began his musical journey with training in tabla under his father, the eminent classical vocalist, late Sangeet Sadhak, Pandit Prashant Majumdar. He later underwent advanced training in tabla under illustrious gurus including Pandit Prem Ballab of the Delhi Gharana, Professor Gyan Prakash Ghosh of the Farrukhabad Gharana, and the legendary Pandit Samata Prasad of the Banaras Gharana. A gold medalist in tabla, his deep understanding of rhythm laid a strong foundation for his musical evolution. During this period, he was inspired to learn the santoor under the guidance of the legendary santoor maestro, Pandit Bhajan Sopori of the Sufiana Gharana. His innate sense of rhythm combined with melodic sensitivity

ಇದುವರೆಗೆ ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ರಾಜ್ಕುಮಾರ್ ಮುಜುಮ್ದಾರ್ ಅವರಿಂದ ಸಂತೂರ್ ವಾದನವನ್ನು ಆಲಿಸಿದಿರಿ. ಕಾರ್ಯಕ್ರಮ ಆಕಾಶವಾಣಿ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಮೂಡಿಬಂತು.

0: 2500 ವರ್ಷಗಳ ಇತಿಹಾಸವಿರುವ ಕನ್ನಡ ಭಾಷೆಯನ್ನ ಉಳಿಸಿ ಬೆಳೆಸಿ ಅನ್ನೋದಕ್ಕಿಂತ ಕನ್ನಡ ಭಾಷೆ ಸಂಸ್ಕೃತಿಯನ್ನ ನಿತ್ಯ ಜೀವನ ಹಾಗೂ ವ್ಯವಹಾರಗಳಲ್ಲಿ ಬಳಸೋದು ನಮ್ಮ ಕರ್ತವ್ಯ.
1: ಕನ್ನಡವನ್ನು ಬಳಸೋಣ, ಕನ್ನಡವನ್ನು ಉಳಿಸೋಣ.

ಆಕಾಶವಾಣಿ ಬೆಂಗಳೂರು. ಸಮಯ 11 ಗಂಟೆ. ಈಗ ನಮ್ಮ ನಿಲಯದಿಂದ ನಾಳಿನ ಪ್ರಸಾರದಲ್ಲಿ ಮೂಡಿಬರಲಿರುವ ಕಾರ್ಯಕ್ರಮಗಳ ಪರಿಚಯ. ನಾಳೆ ಬೆಳಗ್ಗೆ 6:10 ಶುಭೋದಯ ಕರ್ನಾಟಕ ಭಕ್ತಿಗೀತೆಗಳ ಕಾರ್ಯಕ್ರಮ. 6:30 ಚಿಂತನ ನಿಂಗರಾಜು ತೋರಹಳ್ಳಿ ಅವರಿಂದ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ. 6:35 ಕನ್ನಡ ರತ್ನಭಂಡಾರ ಪ್ರಸ್ತುತಿ ಬಿಕೆ ಸುಮತಿ. 6:40 ದೇಶಭಕ್ತಿಗೀತೆ. 6:45 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್ ಸಮಗ್ರ ನಿರ್ವಹಣೆ ಡಾ ಎಎಸ್ ಶಂಕರನಾರಾಯಣ. 6:50 ರೈತರಿಗೆ ಸಲಹೆ. 7:15 ವಿವಿಧ ಕಲಾವಿದರು ಹಾಡಿರುವ ಭಾವಗೀತೆಗಳು ಮೂಡಿಬರಲಿವೆ. 7:45 ಚಿತ್ರಗೀತೆಗಳು. 8:30 ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ ಕೃತಿ ಮತ್ತು ಓದು ನೂತನ ಎಸ್ ಕದಂ ನಿರ್ಮಾಣ ನಂದನ್ ಕುಮಾರ್ ಎಲ್ಒ. 8:35 ಆಕಾಶ ಬುಟ್ಟಿ ಹಿರಿಯ ಬಹುಭಾಷಾ ನಟಿ ಹಾಗೂ ನಿರ್ಮಾಪಕಿ ಪಂಡರಿಬಾಯ್ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗುವುದು ನಮ್ಮ ಧ್ವನಿ ಮುದ್ರಣ ಭಂಡಾರದಿಂದ ಆಯ್ದ ಕಾರ್ಯಕ್ರಮ. 8:50 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾ ಬಸವರಾಜ್ ಸಾದರ್ ನಿರ್ಮಾಣ ಎಂ ಶಿವರಾಮ್. 9:05 ಗೀತ ಪಲ್ಲವ ಚಿತ್ರಗೀತೆಗಳ ಕಾರ್ಯಕ್ರಮ. 9:30 ಗಾನಗಂಗೆ. 10:30 ಸುನೇರೆ ಪಲ್ ಹಳೆಯ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. 11:00 ಪೋಸ್ಟ್ ಬಾಕ್ಸ್ ನಂಬರ್ 111 ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಮೂಡಿಬರುವುದು. 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಮಹಿಳೆಯರ ಆರೋಗ್ಯ ಆಹಾರ ಮತ್ತು ಆಯುರ್ವೇದ ಈ ಕುರಿತು ಆಯುರ್ವೇದ ತಜ್ಞರಾದ ಡಾ ಅನುಶ್ರೀ ಅವರೊಂದಿಗೆ ಸಂದರ್ಶನ ಮೂಡಿಬರುವುದು. ಸಂದರ್ಶಕರು ಆಶಾ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ಮೂಲವ್ಯಾಧಿಗೆ ಆಯುರ್ವೇದ ಪರಿಹಾರ ಈ ಕುರಿತು ಡಾ ರಾಕೇಶ್ ಎನ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಲತೀಶ್ ಪಾಲ್ದಾನೆ. ನಂತರ ಫಿಷರ್ಗೆ ಆಯುರ್ವೇದ ಪರಿಹಾರ ಕುರಿತು ಡಾ ಸಹನಾ ಕಾಮತ್ ಅವರೊಂದಿಗೆ ಸಂದರ್ಶನ ಮೂಡಿಬರುವುದು. ಸಂದರ್ಶಕರು ಸೂರ್ಯನಾರಾಯಣ ಭಟ್ ಪಿಎಸ್. ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. 12:00 ಪ್ರಗತಿ ಪಥ ಕೇಂದ್ರ ಸರ್ಕಾರದ ಅಭಿವೃದ್ದಿ ಯೋಜನೆಗಳಲ್ಲಿ ಒಂದಾದ ಪಿಎಂ ವಿಕಸಿತ ಜಿ ರಾಮ್ಜಿ ಮಿಷನ್ ಕುರಿತು ಮಾಹಿತಿ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 12:20 ಚಿತ್ರಗೀತೆಗಳು. 12:30 ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ ಪ್ರಸ್ತುತಿ ಡಾ ಎಎಸ್ ಶಂಕರನಾರಾಯಣ. 12:40 ಬಾಳ ಬೆಳಗು ಪಶು ಆರೋಗ್ಯ ಮತ್ತು ಜೈವಿಕ ಸಂಸ್ಥೆಯ ನಿವೃತ್ತ ಮುಖ್ಯಸ್ಥರಾದ ಡಾ ಶ್ರೀಪಾದ್ ಕೆ ಅವರೊಂದಿಗೆ ಸಂದರ್ಶನ ಮೂಡಿಬರುವುದು. ಸಂದರ್ಶಕರು ಜಾಂಪಣ್ಣ ಆಶಿಹಾಳ್. 12:00 ಗುಲ್ಮೊಹರ್ ಹೊಸ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗುವುದು. ಇನ್ನು ಸಂಜೆ ಪ್ರಸಾರದಲ್ಲಿ ಮೂಡಿಬರುವ ಕಾರ್ಯಕ್ರಮಗಳು ಹೀಗಿವೆ. 5:30 ಗಿರ್ಮಿಟ್ ಕನ್ನಡ ಹೊಸ ಚಿತ್ರಗೀತೆಗಳ ಕಾರ್ಯಕ್ರಮ. 6:15 ಕನ್ನಡ ರತ್ನ ಭಂಡಾರ ಪ್ರಸ್ತುತಿ ಬಿಕೆ ಸುಮತಿ. 6:30 ವಿಜ್ಞಾನದ ಮುನ್ನಡೆ ಕೆಎಸ್ ನಟರಾಜ್ ಅವರಿಂದ. 6:51 ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಹವಾಮಾನ ಬದಲಾವಣೆ